ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜುಲೈ 2 ಗುರುವಾರ. ಶ್ರೀ ಶಕ 1949 ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು. ಯೋಗ ವೈದೃತಿ ಕರಣ ಗರಜ ಸೌರ ಮಿಥುನ 17. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ. ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭವಾಗಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಆರ್ಜೆ ಶ್ವೇತಾ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದ್ದು ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರಕೃತಿಯ ನೋವಿಗೆ ಕಾವ್ಯ ವಾಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ, ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರ್ ಅವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರಿಗೆ ಕಳಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ.

ಕಾರಣರಾದ ಪೌರ ಕಾರ್ಮಿಕರಿಗೆ ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್. ಎದ್ದೇಳಿ ಎದ್ದೇಳಿ, ಏನ್ ಮಾಡ್ತಾ ಇದ್ದೀರಾ ಎಲ್ರು? ಮಲೆನಾಡಿನ ಈ ಅದ್ಭುತವಾದ ಮುಂಜಾನೆಯ ಮಂಜಿನ ಹನಿಗಳ ಮಧ್ಯೆ ಕಿಟಕಿಯಿಂದ ಬರೋ ತಂಗಾಳಿಯನ್ನ ಎಂಜಾಯ್ ಮಾಡ್ತಾ ಇರೋ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಅಲ್ಲಿ ನಿಮ್ಮ ಗೆಳತಿ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಏನ್ರಪ್ಪ, ಏನ್ ಸಮಾಚಾರ? ಎಲ್ಲರ ಮನೆಯಲ್ಲೂ ಕಾಫಿ ಘಮಘಮ ಅಂತ ಇದೆಯಾ? ಅಥವಾ ಯಾರಾದ್ರೂ ಇನ್ನೂ ಬೆಚ್ಚಿಗೆ ಹೊದಿಕೆ ಹೊದ್ಕೊಂಡು ಮಲ್ಕೊಂಡು ಇನ್ನೊಂದ್ 5 ನಿಮಿಷ ಇರ್ಲಿ ಅಂತ ಅಲಾರಾಮ್ ಜೊತೆ ಫೈಟ್ ಮಾಡ್ತಾ ಇದ್ದೀರಾ? ಸರಿ, ಅದೇನೇ ಇರ್ಲಿ ಬಿಡಿ, ನಮ್ಮ ತುಂಗೆ ಎಷ್ಟು ಸ್ಪೀಡ್ ಆಗಿ ಹರಿತಾ ಇದ್ದಾಳೋ ಇವತ್ತಿನ ದಿನ ಕೂಡ ಅಷ್ಟೇ ಸ್ಪೀಡ್ ಆಗಿ ಶುರುವಾಗಿದೆ. ಈ ಒಂದು ಕಾಫಿ ಕುಡಿತಾ, ಪೇಪರ್ ಓದ್ತಾ ಅಥವಾ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರೋ ನಿಮ್ಮ ಜೊತೆಗೆ ಮಾತನಾಡೋದಕ್ಕೆ ನಾನಂತೂ ಫುಲ್ ಎನರ್ಜೆಟಿಕ್ ಆಗಿ ಬಂದಿದ್ದೀನಿ. ಹೇಗಿದೆ ಇವತ್ತಿನ ಜೋಶ್? ಇಲ್ಲ ಶ್ವೇತಾ, ಅದು ನೆನ್ನೆ ಅಂತ ರಾಗ ತಗಿಬೇಡಿ ಸ್ನೇಹಿತರೆ, ಮರ್ತು ಬಿಡಿ. ನೆನ್ನೆ ನಡೆದ ಬೇಡದ ವಿಷಯಗಳನ್ನ ಮರ್ತು ಬಿಡಿ. ಇವತ್ತಿನ ಮುಂಜಾನೆ ಹೊಸ ಅವಕಾಶಗಳ ಹೊಸ ಬಾಗಿಲು, ಚಟುವಟಿಕೆಯಿಂದ ಇರಿ. ಇವತ್ತಿನ ದಿನ ಪೂರ್ತಿ ನಿಮ್ಮ ಮುಖದಲ್ಲಿ ಹೀಗೆ ಒಂದು ಸಣ್ಣ ನಗು ಇರ್ಲಿ. ನೀವು ನಗ್ತಾ ಇದ್ರೆ ಈ ಇಡೀ ಜಗತ್ತೇ ನಿಮ್ಮ ಜೊತೆ ನಗ್ತಾ ಇರುತ್ತೆ. ಎಷ್ಟು ಪವರ್ಫುಲ್ ಅಲ್ವಾ ಈ ಮಾತು? ನೀವು ಒಂದ್ಸಲ ಕನ್ನಡಿ ಮುಂದೆ ನಿಂತು ಒಂದು ಸ್ಮೈಲ್ ಕೊಡಿ, ಆ ಕನ್ನಡಿಯು ಕೂಡ ನಿಮ್ಗೆ ವಾಪಸ್ ಸ್ಮೈಲ್ ಕೊಡುತ್ತೆ. ಹಾಗೆ ನೀವು ರಸ್ತೆಯಲ್ಲಿ ಹೋಗುವಾಗ ಯಾರಿಗಾದ್ರೂ ಒಂದು ಪುಟ್ಟ ಸ್ಮೈಲ್ ಕೊಟ್ಟು ನೋಡಿ, ಅವರು ಕೂಡ ಗೊತ್ತಿಲ್ಲದಂತೆ ನಿಮಗೊಂದು ಸ್ಮೈಲ್ ಕೊಡ್ತಾರೆ. ಎಸ್, ನಗು ಅನ್ನೋದು ಒಂದು ಸಾಂಕ್ರಾಮಿಕ ಕಾಯಿಲೆ ಇದ್ದ ಹಾಗೆ ಸ್ನೇಹಿತರೆ, ಆದ್ರೆ ಇದು ತುಂಬಾ ಒಳ್ಳೆ ಕಾಯಿಲೆ. ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋದ್ರೆ ಇಡೀ ಜಗತ್ತೇ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಏನಂತೀರಾ? ಎಸ್, ನಿಜ ಅಲ್ವಾ? ಕಾಫಿ ಕುಡಿತಾ ಇರೋರು, ಗಾಡಿ ಓಡಿಸ್ತಾ ಇರೋರು ಅಥವಾ ಮನೆ ಕೆಲಸ ಮಾಡ್ತಾ ಇರೋರು ಯಾರೇ ಇರ್ಲಿ, ಒಂದು ಕ್ಷಣ ನಿಮ್ಮ ಮುಖದಲ್ಲಿ ಆ ಒಂದು ಸ್ಮೈಲಿಂಗ್ ಮೂಡ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಮನಸ್ಸು ಹಗುರ ಆದ್ರೆ ಮಾಡೋ ಕೆಲಸ ಕೂಡ ಸೊಗಸಾಗಿರುತ್ತೆ. ನಿಮ್ಮ ನಗುವೆ ನಿಮ್ಮ ಶಕ್ತಿ. ಇವತ್ತು ಯಾರೇ ಸಿಗ್ಲಿ, ಎಷ್ಟೇ ಕಷ್ಟ ಇರ್ಲಿ, ಆ ನಗು ಮಾತ್ರ ನಿಮ್ಮ ಮುಖದಿಂದ ಮಾಸದಿರಲಿ. ನೆನಪಿಡಿ, ನಗುವ ಮುಖದವನಿಗೆ ಜಗತ್ತೆಲ್ಲ ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಈ ಪಾಸಿಟಿವ್ ವೈಬ್ ಜೊತೆಗೆ ಇವತ್ತಿನ ದಿನವನ್ನ ಇನ್ನಷ್ಟು ಕಲರ್ಫುಲ್ ಮಾಡೋಣ ಅಂತ ಹೇಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಬರೋದು. ಆದ್ರೆ ಅವನು ಬರೋದಕ್ಕೆ ಇಡೀ ಜಗತ್ತೇ ಕಾಯ್ತಾ ಇರುತ್ತೆ. ಒಂಟಿಯಾಗಿರೋದು ಅಂತಂದ್ರೆ ಯಾರು ಇಲ್ಲ ಅಂತ ಅಲ್ಲ, ನಿನ್ನನ್ನು ನೀನು ಪೂರ್ತಿಯಾಗಿ ಕಂಡುಕೊಳ್ಳೋದಕ್ಕೆ ಸಿಕ್ಕಿರೋ ಒಂದು ಅದ್ಭುತವಾದ ಅವಕಾಶ ಅಂತ ತಿಳಿದ್ಕೋ ಅಂತ ಹೇಳ್ತಾರೆ. ಎಸ್, ಹೌದಲ್ವಾ ಸ್ನೇಹಿತರೆ, ಏಕಾಂತ ಅನ್ನೋದು ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ ಸಿಕ್ಕಿರೋ ಸಮಯ. ಇವತ್ತು ನಿಮಗೋಸ್ಕರ ನೀವು ನಿಮಗಾಗಿ ಒಂದು ಕಪ್ ಬಿಸಿ ಕಾಫಿ ಮಾಡ್ಕೊಳ್ಳಿ, ನಿಮಗೆ ಇಷ್ಟವಾದ ಹಾಡನ್ನ ಕೇಳಿ. ನೆನ್ಪಿಡಿ, ಈ ರೇಡಿಯೋದಲ್ಲಿ ನಾನು ನಿಮಗಾಗಿ ಸದಾ ಇರ್ತೀನಿ, ನಿಮ್ಮ ಜೊತೆ ಮಾತನಾಡ್ತಾ ಇರ್ತೀನಿ. ಹಾಗೆ ನೀವು ಒಂಟಿಯಲ್ಲ, ಈ ಸುಂದರ ಸೃಷ್ಟಿಯ ಒಂದು ಭಾಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಗು ನಿಮ್ಮದಾಗಿರಲಿ, ದಿನ ಶುಭವಾಗಿರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 2, ಕ್ಯಾಲೆಂಡರ್ ನೋಡೇ ಇರ್ತೀರಾ. ಆದ್ರೆ ಇವತ್ತಿನ ದಿನದ ಸ್ಪೆಷಾಲಿಟಿ ಏನು ಗೊತ್ತಾ? ಇವತ್ತು ವಿಶ್ವ ಕ್ರೀಡಾ ಪತ್ರಕರ್ತರ ದಿನ, ಅಂದ್ರೆ ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ. ನಾವು ಟಿವಿ ಮುಂದೆ ಕೂತ್ಕೊಂಡು ಅಥವಾ ಮೊಬೈಲ್ನಲ್ಲಿ ಮ್ಯಾಚ್ ನೋಡ್ತಾ ಲೈಕ್ ಅಂತೆ ಶೇರ್ ಅಂತೆ ಅಂತ ಮಾಡಿರ್ತೀವಿ ಅಲ್ವಾ? ಅದರ ಹಿಂದೆ ಇರೋ ನಿಜವಾದ ಹೀರೋಗಳ ದಿನ ಇವತ್ತು. ಎಸ್, ಹಾಗಾದ್ರೆ ಏನಿದು ಕ್ರೀಡಾ ಪತ್ರಕರ್ತರ ದಿನ, ಇದರ ಇತಿಹಾಸ ಏನು ಅಂತ ಹೇಳೋದಾದ್ರೆ, ನಮಗೆಲ್ಲ ಬೆಳ್ಳಂ ಬೆಳಗ್ಗೆ ಪೇಪರ್ ಸಿಕ್ಕಿದ ತಕ್ಷಣ ಮೊದಲು ಸ್ಪೋರ್ಟ್ಸ್ ಪೇಜ್ ಓದೋ ಅಭ್ಯಾಸ ಇರುತ್ತೆ. ಇನ್ನು ಕೆಲವರಿಗೆ ಮ್ಯಾಚ್ ಮುಗಿದ ತಕ್ಷಣ ವಿಶ್ಲೇಷಣೆ ಓದೋ ಕ್ರೇಜ್ ಇರುತ್ತೆ. ಈ ಕ್ರೇಜಿಗೆ ಜಗತ್ತಿನಾದ್ಯಂತ ಒಂದು ಅಧಿಕೃತ ಮುದ್ರೆ ಸಿಕ್ಕಿದ್ದು 1994. ಹಾಗಾದ್ರೆ ಯಾರು ಶುರು ಮಾಡಿದ್ರು ಅಂತ ಹೇಳೋದಾದ್ರೆ, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪ್ರೆಸ್ ಅಸೋಸಿಯೇಷನ್ ತನ್ನ 70ನೇ ವಾರ್ಷಿಕೋತ್ಸವದ ನೆನಪಿಗಾಗಿ 1994 ಈ ದಿನಾಚರಣೆಯನ್ನ ಜಾರಿಗೆ ತಂತು. ಸ್ನೇಹಿತರೆ, ಸರಿ, ಹಾಗಿದ್ರೆ ಜುಲೈ 2 ಯಾಕೆ ಆಚರಣೆ ಮಾಡ್ತಾರೆ ಅಂತ ನೀವು ಕೇಳೋದಾದ್ರೆ, ಎಸ್, 1924 ಪ್ಯಾರಿಸ್ ಒಲಿಂಪಿಕ್ಸ್ ಸಮಯದಲ್ಲಿ ಈ AIPS ಸಂಸ್ಥೆ ಸ್ಥಾಪನೆಯಾಯಿತು. ಹಾಗಾಗಿ ಪ್ರತಿ ವರ್ಷ ಜುಲೈ 2 ಈ ದಿನವನ್ನ ಆಚರಿಸಲಾಗ್ತಾ ಇದೆ. ಸ್ನೇಹಿತರೆ, ಸೊ ಕ್ರೀಡಾ ಪತ್ರಕರ್ತರ ಕೆಲಸ ಅಷ್ಟು ಈಸಿನಾ ಅಂತ ನೀವು ಕೇಳೋದಾದ್ರೆ, ಖಂಡಿತ ಇಲ್ಲ. ಸ್ನೇಹಿತರೆ, ನಾವೇನೋ ಮ್ಯಾಚ್ ನೋಡಿ ಅವನು ಹಂಗ್ ಆಡಬಾರ್ದಿತ್ತು, ಇವನು ಹೀಗ್ ಮಾಡ್ಬೇಕಿತ್ತು ಅಂತ ಕಾಮೆಂಟ್ ಮಾಡ್ತೀವಿ. ಆದ್ರೆ ಒಬ್ಬ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಕಷ್ಟ ಅಷ್ಟಿಷ್ಟಲ್ಲ. ಸ್ನೇಹಿತರೆ, ಕ್ರೀಡೆಗೆ ಹಗಲು ರಾತ್ರಿ ಅನ್ನೋ ಭೇದವಿಲ್ಲ. ಮಳೆ ಬರ್ಲಿ, ಬಿಸಿಲಿರ್ಲಿ, -degree ಚಳಿ ಇರ್ಲಿ, ಮೈದಾನದ ಮೂಲೆಯಲ್ಲಿ ನಿಂತು ನಮಗೆ ಲೈವ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತಾರೆ. ಇನ್ನ ಭಾರತ ಪಾಕಿಸ್ತಾನ ಮ್ಯಾಚ್ ನಡೀತಾ ಇರುವಾಗ ಒಳಗಡೆ ಎಷ್ಟೇ ದೇಶಭಕ್ತಿ ಎಮೋಷನ್ಸ್ ಕುದಿತಾ ಇದ್ರು, ಬರೆಯುವಾಗ ಅಥವಾ ರಿಪೋರ್ಟ್ ಮಾಡುವಾಗ ನಿಷ್ಪಕ್ಷಪಾತವಾಗಿ ಇರಬೇಕು. ಅದು ನಿಜವಾದ ಚಾಲೆಂಜ್ ಅಂತಾನೆ ಹೇಳ್ಬಹುದು. ಹಾಗೇನೆ ಸ್ನೇಹಿತರೆ, ಕೇವಲ ಸ್ಕೋರ್ ಬೋರ್ಡ್ ತೋರಿಸೋದಲ್ಲ ಇವರ ಕೆಲಸ. ಒಬ್ಬ ಬಡ ಕುಟುಂಬದ ಕ್ರೀಡಾಪಟು ಒಲಿಂಪಿಕ್ಸ್ ವರೆಗೆ ಬೆಳೆದ ಕಷ್ಟದ ಕಥೆಯನ್ನ ಜಗತ್ತಿಗೆ ಪರಿಚಯಿಸಿ ಅವರಿಗೆ ಸ್ಪಾನ್ಸರ್ ಸಿಗುವಂತೆ ಮಾಡೋ ತಾಕತ್ತು ಇವರ ಬರವಣಿಗೆಯಲ್ಲಿದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಈ ದಿನದ ಉದ್ದೇಶ ಇಷ್ಟೇ. ಸ್ನೇಹಿತರೆ, ಕ್ರೀಡಾ ಪತ್ರಕರ್ತರ ಕಠಿಣ ಶ್ರಮ ಮತ್ತು ಮಾಧ್ಯಮ ರಂಗಕ್ಕೆ ಅವರ ಕೊಡುಗೆಯನ್ನ ಗುರುತಿಸುವುದು, ಹಾಗೆ ಸ್ಪೋರ್ಟ್ಸ್ ಜರ್ನಲಿಸಂ ಅನ್ನೋದು ಕೇವಲ ಹವ್ಯಾಸವಲ್ಲ, ಇದೊಂದು ಅದ್ಭುತವಾದ ಕೆರಿಯರ್ ಆಪ್ಷನ್ ಅಂತ ಯುವ ಪೀಳಿಗೆಗೆ ತಿಳಿಸುವುದು. ನಂತರ ಜಗತ್ತಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕ್ರೀಡೆಯ ಮೂಲಕ ಹೇಗೆ ಹರಡಬಹುದು ಎಂದು ಸಾರುವುದು. ಸೊ ಸ್ನೇಹಿತರೆ, ಸಿನಿಮಾ ನಟರಿಗೆ ಸಿಗೋ ಗ್ಲಾಮರ್, ಕ್ರಿಕೆಟರ್ಸಿಗೆ ಸಿಗೋ ಸ್ಟಾರ್ಡಮ್ ಈ ಪತ್ರಕರ್ತರಿಗೆ ಸಿಗೋದಿಲ್ಲ. ಆದ್ರೆ ಅವರೆಲ್ಲರ ಸಾಧನೆಯನ್ನ ನಮಗೆ ತಲುಪಿಸೋ ಅತಿ ದೊಡ್ಡ ಕೊಂಡಿ ಇವರು. ಇವತ್ತು ನೀವು ಮಾಡಬೇಕಾಗಿರೋದು ಇಷ್ಟೇ. ಸ್ನೇಹಿತರೆ, ನಿಮಗೆ ಇಷ್ಟವಾದ ಕ್ರೀಡಾ ಪತ್ರಕರ್ತರು ಅಥವಾ ಕಾಮೆಂಟೇಟರ್ಸ್ ಯಾರೇ ಆಗಿರ್ಲಿ, ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಥ್ಯಾಂಕ್ ಯು ಅಥವಾ ಹ್ಯಾಪಿ ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಡೇ ಅಂತ ವಿಶ್ ಮಾಡಿ. ಹಾಗಾದ್ರೆ ನಿಮ್ಮ ಫೇವರೇಟ್ ಸ್ಪೋರ್ಟ್ಸ್ ರೈಟರ್ ಅಥವಾ ಕಾಮೆಂಟೇಟರ್ ಯಾರು ಅಂತ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಚಹಾ ಕಪ್ ಕೈಯಲ್ಲೇ ಹಿಡಿದು ಕಿಟಕಿ ಆಚೆ ಇರೋ ಆಕಾಶ ನೋಡ್ತಾ ಇರೋ ಎಲ್ಲಾ ಕೇಳುಗರಿಗೆ ಇವತ್ತು ಒಂದು ಭರ್ಜರಿ ರೋಮಾಂಚನಕಾರಿ ವಿಷಯ ಹೇಳಬೇಕು. ಏನ್ ಗೊತ್ತಾ, ಇವತ್ತು ಜುಲೈ 2. ಹೌದು ಶ್ವೇತಾ, ಕ್ಯಾಲೆಂಡರ್ ನೋಡಿದೀವಿ ಅಂತ ಹೇಳ್ತೀರಾ, ಗೊತ್ತು. ಆದ್ರೆ ಇವತ್ತಿನ ದಿನಕ್ಕೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಸ್ಪೆಷಾಲಿಟಿ ಇದೆ. ಅದು ಏನ್ ಗೊತ್ತಾ, ಇವತ್ತು ವರ್ಲ್ಡ್ UFO ದಿನ. ಆಕಾಶದಲ್ಲಿರೋ ಆ ನಿಗೂಢ ಶಕ್ತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ತೀನಿ ಕೇಳಿ. ಸ್ನೇಹಿತರೆ, ಏನಿದು UFO ಅಂದ್ರೆ ಅಂತ ನೀವು ಕೇಳಬಹುದು. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ, ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂತ. ಅಂದ್ರೆ ನಮಗೆ ಗುರುತಿಸೋದಕ್ಕೆ ಸಾಧ್ಯವಾಗದ ಹಾರುವ ವಸ್ತುಗಳು. ಇದನ್ನೇ ನಾವು ಸಾಮಾನ್ಯವಾಗಿ ಹಾರುವ ತಟ್ಟೆಗಳು ಅಥವಾ ಏಲಿಯನ್ಸ್ ಬರೋ ವಾಹನ ಅಂತ ಕರಿತೀವಿ. ನಾವೆಲ್ಲ ಚಿಕ್ಕವರಿದ್ದಾಗ್ನಿಂದ ಕ್ರಶ್ ಸಿನಿಮಾ ನೋಡಿಯೋ ಅಥವಾ ಕಾಲ್ಪನಿಕ ಕತೆಗಳನ್ನ ಕೇಳಿಯೋ ಆಕಾಶದ ಕಡೆ ಮುಖ ಮಾಡಿ ನಿಜವಾಗ್ಲೂ ಈ ಬ್ರಹ್ಮಾಂಡದಲ್ಲಿ ನಾವೊಬ್ರೇ ಇರೋದಾ ಅಥವಾ ಬೇರೆ ಗ್ರಹದಲ್ಲೂ ನಮ್ಮ ತರಹನೇ ಜೀವಿಗಳು ಇದ್ದಾರಾ ಅಂತ ಯೋಚನೆ ಮಾಡೇ ಇರ್ತೀವಿ ಅಲ್ವಾ ಸ್ನೇಹಿತರೆ? ಆ ಯೋಚನೆಗೆ, ಆ ಕುತೂಹಲಕ್ಕೆ ಒಂದು ಗೌರವ ಸಲ್ಲಿಸೋ ದಿನ ಇವತ್ತು. ಈ ದಿನದ ಇತಿಹಾಸ ಏನು ಅಂತ ಹೇಳೋದಾದ್ರೆ, ಇದರ ಹಿಂದೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಇದೆ ಕೇಳಿ ಸ್ನೇಹಿತರೆ. 1947 ಜುಲೈ ತಿಂಗಳಿನಲ್ಲಿ ಅಮೆರಿಕದ ರೋಸ್ವೆಲ್ ಅನ್ನೋ ಜಾಗದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಅಲ್ಲಿ ಒಂದು ಹಾರುವ ತಟ್ಟೆ ತರಹದ ವಸ್ತು ಬಂದು ಬಿದ್ದಿತ್ತು. ಅದು ಏಲಿಯನ್ಸ್ ಬಾಹ್ಯಾಕಾಶ ನೌಕೆ ಇರಬಹುದು ಅಂತ ಇಡೀ ಪ್ರಪಂಚದಲ್ಲೇ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿತ್ತು ಸ್ನೇಹಿತರೆ. ಆ ಘಟನೆಯ ನೆನಪಿಗಾಗಿ ಹಾಗೆ 2001 ವರ್ಲ್ಡ್ UFO ಆರ್ಗನೈಸೇಷನ್ ಅನ್ನೋ ಸಂಸ್ಥೆ ಜುಲೈ 2 ವಿಶ್ವ UFO ದಿನ ಅಂತ ಅಧಿಕೃತವಾಗಿ ಆಚರಿಸೋದಕ್ಕೆ ಶುರು ಮಾಡ್ತು. ಸೊ ಇದರ ಮುಖ್ಯ ಉದ್ದೇಶ ಇಷ್ಟೇ ಸ್ನೇಹಿತರೆ, ಮೊದಲನೇದಾಗಿ ಜಾಗೃತಿ ಮೂಡಿಸುವುದು. ನಾವಿರೋ ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಕೋಟ್ಯಾಂತರ ಗ್ಯಾಲಕ್ಸಿಗಳಿವೆ, ಹಾಗಾಗಿ ಬೇರೆ ಕಡೆಯೂ ಜೀವಿಗಳು ಇರುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಅನ್ನೋ ಜ್ಞಾನವನ್ನ ಎಲ್ಲರಲ್ಲೂ ಮೂಡಿಸೋದು. ಇನ್ನ 2ನೇದಾಗಿ ರಹಸ್ಯಗಳನ್ನ ಬಿಚ್ಚಿಡೋದು. ಅಂದ್ರೆ ಈಗ ಸರ್ಕಾರಗಳು ತಮಗೆ ಗೊತ್ತಿರೋ UFO ಮತ್ತು ಏಲಿಯನ್ಸ್ ಬಗೆಗಿನ ರಹಸ್ಯ ಮಾಹಿತಿಗಳನ್ನ ಮುಚ್ಚಿಡದೆ ಸಾರ್ವಜನಿಕರೊಂದಿಗೆ ಹಂಚಿಕೊಳ್ಳಬೇಕು ಅಂತ ಒತ್ತಾಯಿಸುವುದು ಕೂಡ ಇದರ ಹಿಂದಿರೋ ಒಂದು ಆಶಯವಾಗಿದೆ. ಸೊ ಸಿನಿಮಾಗಳಲ್ಲೂ UFO ಕ್ರೇಜ್ ಇದೆ ಗೊತ್ತಾ, ನಮ್ಮ ಭಾರತೀಯ ಚಿತ್ರರಂಗದಲ್ಲೂ ಇದರ ಕ್ರೇಜ್ ಕಮ್ಮಿ ಇಲ್ಲ ಸ್ನೇಹಿತರೆ. ಹೃತಿಕ್ ರೋಷನ್ ಅವರ ಕೊಯ್ ಮಿಲ್ ಗಯಾ ಸಿನಿಮಾದ ಆ ಮುದ್ದಾದ ಜಾದು ನೆನಪಿದೆಯಾ? ಅಥವಾ ಅಮೀರ್ ಖಾನ್ ಅವರ PK ಸಿನಿಮಾ ಇರಬಹುದು. ಇವೆಲ್ಲ ನಮಗೆ ಏಲಿಯನ್ಸ್ ಮತ್ತು UFO ಮೇಲಿರೋ ಕುತೂಹಲವನ್ನ ಮತ್ತಷ್ಟು ಹೆಚ್ಚು ಮಾಡಿರೋದು ಸುಳ್ಳಲ್ಲ. ಸೊ ನಮ್ಮ ಶಿವಮೊಗ್ಗದ ಜನರೇ ಕೇಳಿ, ಇಲ್ಲಿ ಇವತ್ ರಾತ್ರಿ ನೀವೇನಾದ್ರೂ ಟೆರಾಸ್ ಮೇಲೆ ವಾಕಿಂಗ್ ಮಾಡ್ತಾ ಆಕಾಶ ನೋಡುವಾಗ ಹಠಾತ್ ತಾನೆ ಯಾವುದಾದ್ರೂ ವಿಚಿತ್ರವಾದ ಬೆಳಕು ಮೂ ಆಗೋದು ಕಂಡ್ರೆ ಸೂಕ್ಷ್ಮವಾಗಿ ಗಮನಿಸಿ. ಯಾರಿಗೊತ್ತು, ಅದು ನಕ್ಷತ್ರದ ಜೊತೆಗೆ UFO ಕೂಡ ಆಗಿರಬಹುದು ಅಲ್ವಾ? ಸೊ ನಿಮಗೆ ಏಲಿಯನ್ಸ್ ಮೇಲೆ ನಂಬಿಕೆ ಇದೆಯಾ? ನೀವೇನಾದ್ರೂ ಆಕಾಶದಲ್ಲಿ ಇಂತಹ ವಿಚಿತ್ರ ಬೆಳಕನ್ನ ನೋಡಿದ್ದೀರಾ? ನಿಮ್ಮ ಅನಿಸಿಕೆಗಳನ್ನ ನಮ್ ಜೊತೆ ಶೇರ್ ಮಾಡಬಹುದು. 9686096279 ಈ ನಂಬರ್ಗೆ ಕಳಿಸಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದ ಹಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
2: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗು ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಮಹಾತ್ಮ ಗಾಂಧೀಜಿ ಓದು ಸರಣಿ ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಭಾಗ 1 ಅಧ್ಯಾಯ 3 ಮುಂದುವರೆದುದು. ಬಾಲ್ಯ ವಿವಾಹ. ಈ ಸಿದ್ಧತೆಗಳಿಂದ ಮಾತ್ರ ಮದುವೆ ನಡೆಯುವುದೆಂಬುದು ನಮಗೆ ಗೊತ್ತಾಯಿತು. ಮದುವೆಯೆಂದರೆ ಧರಿಸರು, ಒಳ್ಳೆ ವಸ್ತ್ರಗಳು, ವಾದ್ಯಶ್ರವಣ, ಬಗೆ ಬಗೆಯ ಭೋಜನ, ಮಿಠಾಯಿ, ಒಬ್ಬ ಹೊಸ ಹುಡುಗಿಯೊಂದಿಗೆ ನಗು, ವಿನೋದ, ಆಟ. ಇದರ ಹೊರತು ನನಗೆ ಬೇರೆ ಭಾವನೆ ಇರಲಿಲ್ಲ. ವಿಷಯ ಭೋಗದ ಭಾವನೆ ಅನಂತರ ಉತ್ಪತ್ತಿಯಾಯಿತು. ಅವಶ್ಯವಾಗಿ ಹೇಳಬೇಕಾದ ವಿಷಯಗಳನ್ನು ಹೊರತು ಉಳಿದ ನನ್ನ ಲಜ್ಜೆಯ ಪ್ರಕರಣದ ಮೇಲೆ ಪರದೆ ಎಳೆಯುತ್ತೇನೆ. ಅದನ್ನು ಮುಂದೆ ಹೇಳುವೆನು. ಆದರೆ ಈಗ ಈ ಕಥೆಯನ್ನು ಬರೆಯಲು ನಾನು ಯಾವುದನ್ನು ಮಧ್ಯಬಿಂದುವಾಗಿ ಇಟ್ಟುಕೊಂಡಿದ್ದೇನೆಯೋ ಅದಕ್ಕೆ ಈ ಸಂಗತಿಗಳು ಹೆಚ್ಚು ಸಂಗತವಾಗಲಾರವು. ನನ್ನನ್ನು ನನ್ನ ಅಣ್ಣನನ್ನು ರಾಜಕೋಟೆಯಿಂದ ಪೋರಬಂದರ್ಗೆ ಕರೆದುಕೊಂಡು ಹೋದರು. ವಿವಾಹಕ್ಕೆ ಪೂರ್ವ ಸಿದ್ಧತೆಯಾಗಿ ನಮ್ಮ ಮೈಗೆಲ್ಲ ಅರಿಸಿನ ಬಳಿಯುವುದು ಮುಂತಾದ ಕೆಲವು ವಿನೋದಗಳಿವೆ. ಆದರೆ ಅವುಗಳ ವರ್ಣನೆಯನ್ನು ನಾನು ಬಿಡುವುದೇ ಉತ್ತಮ. ನಮ್ಮ ತಂದೆ ದಿವಾನರಾಗಿದ್ದರೂ ನೌಕರರೇ ತಾನೆ. ಠಾಕೂರರಿಗೆ ಪ್ರಿಯರಾಗಿದ್ದುದರಿಂದ ಅವರ ತಾಪೇದಾರಿ ಇನ್ನೂ ಹೆಚ್ಚಾಯಿತು. ಠಾಕೂರ್ ಸಾಹೇಬರು ಕೊನೆಯ ಗಳಿಗೆಯವರೆಗೂ ಅವರನ್ನು ಹೊರಡಗೊಡಲಿಲ್ಲ. ಕೊನೆಯಲ್ಲಿ ಬಿಟ್ಟಾಗ ಪ್ರಯಾಣದಲ್ಲಿ 2 ಉಳಿತಾಯವಾಗುವಂತೆ ಪ್ರತ್ಯೇಕವಾದ ಕುದುರೆ ಗಾಡಿಗಳನ್ನು ಏರ್ಪಡಿಸಿದರು. ಆದರೆ ದೈವೇಚ್ಛೆ ಬೇರೆಯಾಗಿತ್ತು. ಪೋರಬಂದರ್ ರಾಜಕೋಟೆಯಿಂದ 120 ಇದೆ. 5 ಗಾಡಿ ಪ್ರಯಾಣ. ನಮ್ಮ ತಂದೆ 3 ಈ ಪ್ರಯಾಣವನ್ನು ಮುಗಿಸಿದರು. ಆದರೆ 3ನೆಯ ಮಜಲಿನಲ್ಲಿ ಗಾಡಿ ತಲೆ ಕೆಳಕಾಗಿ ಉರುಳಿ ಬಿದ್ದು ಅವರಿಗೆ ತುಂಬಾ ಗಾಯಗಳಾದವು. ಅವರು ಕೈ, ಕಾಲು, ಮುಖಕ್ಕೆಲ್ಲ ಪಟ್ಟಿಗಳನ್ನು ಕಟ್ಟಿಕೊಂಡು ಗಾಡಿಯಿಂದ ಇಳಿದರು. ಇದರಿಂದ ಮದುವೆಯಲ್ಲಿ ನಮ್ಮ ಮತ್ತು ಅವರ ಆನಂದ ಅರ್ಧ ಕಡಿಮೆಯಾಯಿತು.
3: ಆದರೆ ವಿವಾಹವನ್ನು ನಿಲ್ಲಿಸುವುದಕ್ಕಾಗಲಿ ಬಿಡುವುದಕ್ಕಾಗಲಿ ಆಗುತ್ತದೆಯೇ? ಲಗ್ನ ಮುಹೂರ್ತಗಳನ್ನು ಬದಲಾಯಿಸುವುದಕ್ಕಾಗುತ್ತದೆಯೇ? ನಾನಂತೂ ನನ್ನ ಹುಡುಗುತನದ ವಿವಾಹ ಉಲ್ಲಾಸದಲ್ಲಿ ನಮ್ಮ ತಂದೆಯ ಗಾಯಗಳ ದುಃಖವನ್ನೂ ಮರೆತು ಬಿಟ್ಟೆ.
4: ನಾನು ಮಾತಾಪಿತೃ ನಿಷ್ಠೆಯಿಂದ ಕೂಡಿದ್ದೆ. ಆದರೆ ನನ್ನ ವಿಷಯಾಸಕ್ತಿಯು, ಭೋಗಲಾಲಸೆಯು ಕಡಿಮೆಯಾಗಿರಲಿಲ್ಲ. ಅವರನ್ನು ಶ್ರದ್ಧಾಪೂರ್ವಕವಾಗಿ ಸೇವಿಸಲು ನನ್ನ ಎಲ್ಲ ಸುಖಗಳನ್ನೂ ಬಿಡಬೇಕೆಂಬುದನ್ನು ನಾನು ಇನ್ನೂ ಕಲಿತಿರಲಿಲ್ಲ. ನನ್ನ ಭೋಗೇಚ್ಛೆಗಾಗಿ ನನ್ನನ್ನು ಶಿಕ್ಷಿಸುವುದಕ್ಕೋ ಎಂಬಂತೆ ನಡೆದ ಒಂದು ದುರ್ಘಟನೆ ನನ್ನ ಜೀವಮಾನವೆಲ್ಲ ಮನಸ್ಸಲ್ಲಿ ಕೊರೆಯುತ್ತಿದೆ. ಆ ಸಂಗತಿಯನ್ನು ಮುಂದೆ ತಿಳಿಸುವೆನು. ನಿಷ್ಕುಲಾನಂದರು ಹೀಗೆ ಹಾಡುತ್ತಾರೆ: ತ್ಯಾಗ ನಟಕೇರೆ ವೈರಾಗ ಬಿನ ಕರಿಯೇ ಕೋಟೆ ಉಪಾಯ ಜೀ. ಭೋಗವನ್ನು ಸವಿಯುವ ಆಸೆಯನ್ನು ಬಿಡದೆ ಭೋಗ ಸಾಮಗ್ರಿಯನ್ನು ಮಾತ್ರ ಬಿಟ್ಟರೆ ವೈರಾಗ್ಯ ಲಭಿಸುವುದಿಲ್ಲ. ತ್ಯಾಗವೆಂಬುದು ಒಂದು ಮನೋವೃತ್ತಿ. ಮನಸ್ಸು ಸ್ವಾಧೀನದಲ್ಲಿಲ್ಲದೆ ಬಾಹ್ಯವರ್ತನೆಯಿಂದ ಶಾಶ್ವತ ಫಲ ದೊರೆಯುವುದಿಲ್ಲ. ನನ್ನ ಪಾಡಿಗೆ ನಾನು ಈ ಹಾಡನ್ನು ಹಾಡಿಕೊಂಡಾಗಲಾಗಲಿ, ಇತರರು ಹಾಡಿದಾಗಲಾಗಲಿ, ಆ ದುರ್ಘಟನೆ ಮತ್ತು ಕಹಿ ಪ್ರಸಂಗ ನನಗೆ ಜ್ಞಾಪಕ ಬಂದು ನನ್ನಲ್ಲಿ ಲಜ್ಜೆಯನ್ನು ತುಂಬುತ್ತದೆ.
3: ಗಾಯಗೊಂಡರೂ ನಮ್ಮ ತಂದೆ ಗೆಲುವಾದ ಮುಖಭಾವದಿಂದಲೇ ವಿವಾಹದಲ್ಲಿ ಪೂರ್ಣವಾಗಿ ಭಾಗಿಯಾದರು. ಈಗಲೂ ಯೋಚಿಸಿಕೊಂಡರೆ ನಮ್ಮ ತಂದೆ ವಿವಾಹ ಕಾಲದಲ್ಲಿ ಎಲ್ಲೆಲ್ಲಿ ಕುಳಿತರು, ಏನೇನು ಮಾಡಿದರು ಎಂಬುದೆಲ್ಲವನ್ನೂ ನನ್ನ ಸ್ಮೃತಿಗೆ ತಂದುಕೊಳ್ಳಬಲ್ಲೆ. ನನ್ನ ತಂದೆ ನನಗೆ ಬಾಲ್ಯ ವಿವಾಹವನ್ನು ಮಾಡಿದುದಕ್ಕಾಗಿ ಅವರನ್ನು ನಾನು ಮುಂದೆ ಟೀಕಿಸಬೇಕಾಗಬಹುದೆಂದು ನನಗೆ ಸ್ವಪ್ನದಲ್ಲಿಯೂ ಆಗ ಹೊಳೆದಿರಲಿಲ್ಲ. ಆ ಸಮಯದಲ್ಲಿ ನನಗೆ ಎಲ್ಲವೂ ಯೋಗ್ಯವಾಗಿ, ಉಚಿತವಾಗಿ, ಇಷ್ಟವಾಗಿ ತೋರಿತು. ವಿವಾಹವಾಗಲು ನಾನೂ ತುಂಬ ಉತ್ಸುಕನಾಗಿದ್ದೆ. ಆಗ ನಮ್ಮ ತಂದೆ ಮಾಡಿದುದೆಲ್ಲ ನನಗೆ ನಿರ್ದಿಷ್ಟವಾಗಿ ತೋರಿದುದರಿಂದ ನಡೆದ ಸಂಗತಿಗಳೆಲ್ಲ ನನಗೆ ಸ್ಪಷ್ಟವಾಗಿ ನೆನಪಿವೆ.
2: ಪಾಣಿಗ್ರಹಣವಾದುದು, ವಧೂವರರು ಒಟ್ಟಾಗಿ ಕುಳಿತುದು, ಸಿಹಿಯಾದ ಕಂಸಾರವನ್ನು ನಾವಿಬ್ಬರೂ ಒಬ್ಬರ ಬಾಯೊಳಗೆ ಒಬ್ಬರು ಇಟ್ಟುದು, ಸಪ್ತಪದಿ ನಾವು ಒಟ್ಟಾಗಿ ಇರಲು ಪ್ರಾರಂಭಿಸಿದುದು, ಇದರ ಚಿತ್ರ ನನ್ನ ಮನಸ್ಸಿನ ಮುಂದೆ ಇಂದೂ ಸ್ಪಷ್ಟವಾಗಿ ನಿಂತಿದೆ. ಓ, ಆ ಪ್ರಥಮ ರಾತ್ರಿ ಏನೂ ಅರಿಯದ ಇಬ್ಬರು ಮಕ್ಕಳು ಸಂಸಾರ ಸಾಗರದಲ್ಲಿ ದೂಡಲ್ಪಟ್ಟರು. ಮೊದಲ ರಾತ್ರಿ ಏನು ಮಾಡಬೇಕೆಂಬುದನ್ನು ನಮ್ಮ ಅತ್ತಿಗೆ ನನಗೆ ಚೆನ್ನಾಗಿ ತಿಳಿಸಿದ್ದಳು. ನನ್ನ ಧರ್ಮಪತ್ನಿಗೆ ಯಾರು ಕಲಿಸಿದರೆಂದು ನಾನು ಕೇಳಿದ್ದ ಜ್ಞಾಪಕವಿಲ್ಲ. ಈಗಲೂ ಕೇಳಬಹುದು, ಆದರೆ ಆ ಇಚ್ಛೆಯಿಲ್ಲ. ನಮ್ಮಲ್ಲಿ ಪರಸ್ಪರ ಸ್ವಲ್ಪ ಭಯವೂ ಲಜ್ಜೆಯೂ ಇದ್ದಿತು. ಅವಳೊಂದಿಗೆ ಏನನ್ನು ಮಾತನಾಡುವುದು, ಹೇಗೆ ಮಾತನಾಡುವುದು? ಅತ್ತಿಗೆ ಹೇಳಿಕೊಟ್ಟುದು ಬಹುದೂರ ಸಹಾಯಕವಾಗಲಿಲ್ಲ. ಆದರೆ ಅಂತಹ ವಿಷಯಗಳಲ್ಲಿ ಯಾರ ಬೋಧನೆಯೂ ಅವಶ್ಯಕವಿಲ್ಲ. ಪೂರ್ವಜನ್ಮ ಸಂಸ್ಕಾರದ ವಾಸನೆ ಪ್ರಬಲವಾಗಿರುವಾಗ ಈ ವಿಷಯದಲ್ಲಿ ಶಿಕ್ಷಣದ ಅವಶ್ಯಕತೆಯೇ ಇಲ್ಲ. ಕ್ರಮೇಣ ಒಬ್ಬರನ್ನೊಬ್ಬರು ಅರಿತುಕೊಂಡು ನಿರಾತಂಕದಿಂದ ಮಾತನಾಡತೊಡಗಿದೆವು. ನಾವಿಬ್ಬರೂ ಒಂದೇ ವಯಸ್ಸಿನವರಾಗಿದ್ದೆವು. ಆದರೆ ನಾನು ಗಂಡನ ಅಧಿಕಾರವನ್ನು ವಹಿಸಿಕೊಳ್ಳಲು ತಡಮಾಡಲಿಲ್ಲ. ಭಾಗ 1 ಅಧ್ಯಾಯ 3 ಮುಗಿಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಸ್ವಲ್ಪ ತಾಳಿ, ನೀವು ಬಳಸಿರುವ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
5: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
4: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
6: ಬಳಸಿ ಪರಿಶುದ್ಧ ನಂದಿನಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದಂತಹ ದಿನ ಇದೆ. ನಾವೆಲ್ಲರೂ ವಚನಗಳನ್ನ, ಏನೆಲ್ಲ ನಮ್ಮ ಶಿವಶರಣರು ಬರೆದಿದ್ದಾರೆ ಆ ವಚನಗಳನ್ನ ಕೇಳ್ತಾ ಇದ್ದೀವಿ. ವಚನಗಳು ನಮ್ಗೆ ಓದ್ಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ಮಹಾನ್ ವ್ಯಕ್ತಿ ಕಾರಣ. ಅಂತಹ ಮಹಾನ್ ವ್ಯಕ್ತಿಯೇ ಡಾಕ್ಟರ್ ಪಾಗು ಹಳಕಟ್ಟಿ. ವಚನ ಸಾಹಿತ್ಯದ ಪಿತಾಮಹ ಅಂತ ಕೂಡ ಇವರನ್ನ ಕರೀತಾರೆ. ವಚನ ಸಾಹಿತ್ಯದ ಭಗೀರಥ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತ ಹೇಳಿದ್ರೆ ಓಲೆಗರಿಯಲ್ಲಿ, ಹಳೆಯ ಕಾಲದಲ್ಲಿ ಓಲೆಯ ಗರಿಗಳಲ್ಲಿ ವಚನಗಳನ್ನ ಬರೆದಿದ್ರಂತೆ. ಅಂತಹ ವಚನಗಳು ಹುಡುಕಿ ಆ ವಚನಗಳನ್ನ ಸಂರಕ್ಷಿಸಿ ಆ ವಚನಗಳನ್ನ ಪುನಃ ಮುದ್ರಿಸಿ ನಾವೆಲ್ಲರೂ ಓದೋದಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಪಾಗು ಹಳಕಟ್ಟಿಯವರ ಶ್ರಮದ ಫಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದರಿಂದ ಇವತ್ತು ಡಾಕ್ಟರ್ ಪಾಗು ಹಳಕಟ್ಟಿಯವರ ಜನ್ಮ ದಿನಾಚರಣೆ ಇದೆ. ಇವರ ಜನ್ಮ ದಿನವನ್ನ ವಚನಗಳ ಸಂರಕ್ಷಣಾ ದಿನ ಅಂತ ಕೂಡ ಕರೀತಾರೆ. ಅದರಿಂದ ನಾವಿವತ್ತು ಪಾಗು ಹಳಕಟ್ಟಿಯವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ ಜೊತೆಗೆ ಇವತ್ತು ಶಿವಮೊಗ್ಗದ ಅಕ್ಕನ

0: ಸರ್ಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ನಮ್ಮ ಜೊತೆಗಿದ್ದಾರೆ. ಇವರು ಡಾಕ್ಟರ್ ಪಾ ಗು ಹಳಕಟ್ಟಿಯವರ ಜೀವನ, ಅವರ ವಿಚಾರಧಾರೆಯ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶುಭೋದಯ ಎಲ್ಲರಿಗೂ. ಶರಣು ಶರಣಾರ್ಥಿಗಳು, ನಾನು ಜಯಮ್ಮ ಕುಪ್ಸದ್. ವಚನ ಸಾಹಿತ್ಯ ಸಂರಕ್ಷಣೆಗೆ ಜೀವನವನ್ನೇ ಮುಡಿಪಾಗಿಟ್ಟ ಮಹನೀಯರಾದ ಪಾ ಗು ಹಳಕಟ್ಟಿ ಅಂದರೆ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಜೀವನ ಹಾಗೂ ಅವರ ಜೀವನದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳನ್ನು ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳುತ್ತಾ ಇದ್ದೇನೆ. ಪಾ ಗು ಹಳಕಟ್ಟಿಯವರು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಲೋಕದ ಅತ್ಯಂತ ಪ್ರಮುಖ ಧೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು. ವಚನ ಸಾಹಿತ್ಯ ಸಂರಕ್ಷಣೆ, ಸಂಶೋಧನೆ ಮತ್ತು ಪ್ರಸಾರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಇವರನ್ನು ವಚನ ಪಿತಾಮಹ ಎಂದು ಗೌರವದಿಂದ ಕರೆಯಲಾಗುತ್ತದೆ. ಪಾ ಗು ಹಳಕಟ್ಟಿಯವರ ಜನ್ಮದಿನದ ಜಯಂತ್ಯೋತ್ಸವವನ್ನು ವಚನ ಸಾಹಿತ್ಯ ಸಂರಕ್ಷಣಾ ದಿನವೆಂದು ಪ್ರತಿ ವರ್ಷ ಜುಲೈ 2ರಂದು ಕರ್ನಾಟಕದಾದ್ಯಂತ ಆಚರಿಸಲಾಗುತ್ತಿದೆ. 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯಲ್ಲಿ ಅಸಂಖ್ಯಾತ ಶರಣರ ಹತ್ಯಾಕಾಂಡವಾಯಿತು. ಸಹಸ್ರಾರು ವಚನ ಕಟ್ಟುಗಳು ಬೆಂಕಿಗೆ ಆಹುತಿಯಾದವು. ಅಳಿದುಳಿದ ವಚನ ತಾಳೆಗರಿಗಳೊಂದಿಗೆ ಶರಣ ಶರಣೆಯರು ದೇಶದೆಲ್ಲೆಡೆ ಚದುರಿಹೋದರು. ಶರಣರು ಜೀವ ಕೊಟ್ಟು ರಕ್ಷಿಸಿದ ಅಮೂಲ್ಯವಾದ ವಚನ ವಾಗ್ಮಯಗಳು ಸುಮಾರು ಶತಮಾನಗಳ ಕಾಲ ಕಣ್ಮರೆಯಾದವು. ಎಡೆಯೂರು ತೋಂಟದಾರ್ಯರ ಕಾಲದಲ್ಲಿ ಮತ್ತು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿ ವಚನ ಸಾಹಿತ್ಯ ಕಟ್ಟುಗಳು ಬೆಳಕಿಗೆ ಬಂದವು. ಮರುಳಶಂಕರ ದೇವರು 1886 ಸುಮಾರಿಗೆ ಮೊದಲ ಬಾರಿಗೆ ಕಲ್ಲಚ್ಚಿನಲ್ಲಿ ಮುದ್ರಿಸಿ ಬಸವಣ್ಣನವರ ಕೆಲವು ವಚನಗಳನ್ನು ಪ್ರಕಟಿಸಿದರು. ನಂತರ 20ನೇ ಶತಮಾನದ ಆರಂಭಘಟ್ಟದಲ್ಲಿ ಪಾ ಗು ಹಳಕಟ್ಟಿಯವರ ದಾರ್ಶನಿಕ ದೃಷ್ಟಿಗೆ ತಾಡೋಲೆಗಳು ಗೋಚರಿಸಿದವು. ಕಾಲಗರ್ಭದಲ್ಲಿ ಅಡಗಿ ಹೋಗಿದ್ದ ವಚನ ರಾಶಿ ತಾಳೆಗರಿ ಕಟ್ಟುಗಳನ್ನು ಅವರು ಸಂಶೋಧಿಸಿ ಸಂಗ್ರಹಿಸಿ ಪ್ರಕಟಿಸಿದರು. ಅವರ ಸತತ ಪ್ರಯತ್ನ ಮತ್ತು ಪರಿಶ್ರಮದ ಫಲವಾಗಿ ವಚನಗಳು ನಮಗೆ ದೊರಕಿದ್ದಲ್ಲದೆ ಇಂದು ವಿಶ್ವ ಸಾಹಿತ್ಯ ಮಟ್ಟಕ್ಕೆ ಏರಿದೆ. ವಿಶ್ವದ ಪ್ರಮುಖ ಭಾಷೆಗಳಿಗೆ ಭಾಷಾಂತರಗೊಂಡು ವಿಶ್ವ ಮಾನ್ಯತೆಯನ್ನ ಪಡೆದುಕೊಂಡಿದೆ. ಅವರ ಜೀವನದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಳ್ಳೋಣ. ಹಳಕಟ್ಟಿಯವರ ತಂದೆ ಗುರುಬಸಪ್ಪ ಹಳಕಟ್ಟಿ ಶಿಕ್ಷಕರು ಮತ್ತು ಸಾಹಿತಿಗಳಾಗಿದ್ದರು. ತಾಯಿ ದಾನಮ್ಮ 1880 ಜುಲೈ 2ರಂದು ಧಾರವಾಡದಲ್ಲಿ ಜನಿಸಿದರು. ಅವರ ತಾತನ ನೆನಪಿಗಾಗಿ ಇಟ್ಟ ಹೆಸರು ಫಕೀರಪ್ಪ. ಇದು ಅವರಿಗೆ ಅನ್ವರ್ಥಕವಾಗಿ ಪರಿವರ್ತನೆಗೊಂಡಿದ್ದು ವಿಧಿ ವಿಪರ್ಯಾಸವೇ ಸರಿ. ಫಕೀರಪ್ಪ ಹೆಸರಿಗೆ ತಕ್ಕಂತೆ ಬದುಕಿನ ತುಂಬ ಫಕೀರರಾಗಿಯೇ ಬದುಕಿದರು. ಧಾರವಾಡದಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಮುಗಿಸಿದ ಇವರು 1901 ಮುಂಬೈನ ಸೇಂಟ್ ಝೇವಿಯರ್ ಕಾಲೇಜಿನಿಂದ ಬಿಎ ಪದವಿ ಪಡೆದರು. ಅಲ್ಲಿ ಕನ್ನಡ ಕುಲಪುರೋಹಿತ ಎಂದೇ ಪ್ರಖ್ಯಾತರಾದ ಆಲೂರು ವೆಂಕಟರಾಯರು ಇವರ ಸಹಪಾಠಿಗಳಾಗಿದ್ದರು. 1902 ಬಿಎ ಪದವಿ ಪಡೆದ ನಂತರ 1904 ಕಾನೂನು ಪದವಿ ಪಡೆದು ಧಾರವಾಡಕ್ಕೆ ಬಂದರು. ಧಾರವಾಡದ ನ್ಯಾಯಾಲಯದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಕಗೊಂಡರು. ನಂತರ ಬೆಳಗಾವಿಗೆ ವರ್ಗವಾಗಿ ಹೋಗಬೇಕಾಯಿತು. ಅಲ್ಲಿಂದ ಬಿಜಾಪುರಕ್ಕೆ ಬಂದು ಸ್ವತಂತ್ರವಾಗಿ ವಕೀಲ ವೃತ್ತಿ ಪ್ರಾರಂಭಿಸಿದರು. ಅಂದಿನಿಂದ ಬಿಜಾಪುರ ಅವರ ಕರ್ಮಭೂಮಿಯಾಯಿತು. 1896 ಫೆಬ್ರವರಿ 7 ಬೆಳಗಾವಿಯ ಸೋದರ ಮಾವ ತಮ್ಮಣ್ಣಪ್ಪ ಚಿಕ್ಕೋಡಿ ಅವರ ಮಗಳು ಭಾಗೀರಥಿ ದೇವಿಯೊಂದಿಗೆ ಮದುವೆಯಾಯಿತು. ಫಕೀರಪ್ಪನವರು ವಿದ್ಯಾರ್ಥಿಯಾಗಿದ್ದಾಗಲೇ 1903 ರಬ್ಕವಿ ಬನಹಟ್ಟಿಗೆ ಹೋಗಿದ್ದರು. ಅಲ್ಲಿ ಶಿವಲಿಂಗಪ್ಪ ಮಂಚಾಲೆ ಎಂಬುವರ ಮನೆಯಲ್ಲಿ ದೇವರ ಜಗುಲಿಯ ಮೇಲೆ ಚಾಮರಸನ ಪ್ರಭುಲಿಂಗ ಲೀಲೆ ಮತ್ತು ಶಟಸ್ಥಲ ತಿಲಕ ತಾಳೆಗರಿಗಳ ಕಟ್ಟುಗಳನ್ನು ನೋಡಿ ಆಕರ್ಷಿತರಾದರು. ಅಲ್ಲಿಂದ ಅವರು ತಾಳೆಗರಿಗಳನ್ನು ಸಂಗ್ರಹಿಸಲು ತೊಡಗಿದರು. ಮನೆ ಮನೆ ತಿರುಗಿ ಹಳ್ಳಿ ಹಳ್ಳಿಗಳಿಗೆ ಅಲೆದಾಡಿ ಜನರ ಮನೆಗಳಲ್ಲಿದ್ದ ಧೂಳು ಹಿಡಿದ ತಾಳೆಗರಿಗಳನ್ನು ಅವರಲ್ಲಿ ವಿನಂತಿಸಿಕೊಂಡು ಹಣ ಕೊಟ್ಟು ಸಂಗ್ರಹಿಸಿದರು. ಇದಕ್ಕೆ ಅವರ ಮಾವ ತಮ್ಮಣ್ಣಪ್ಪ ಚಿಕ್ಕೋಡಿಯವರು ಸಹ ಸಹಕಾರ ನೀಡಿದರು. ತಾವು ಸಂಪಾದಿಸಿದ ವಚನಶಾಸ್ತ್ರ ಸಾರ ಹಸ್ತಪ್ರತಿಯನ್ನು ಗ್ರಂಥ ರೂಪದಲ್ಲಿ ತರುವುದಕ್ಕಾಗಿ ಹಳಕಟ್ಟಿಯವರು 1922 ದಾನಿಗಳಿಂದ ಬಂದಿದ್ದ 500 ರೂಪಾಯಿಗಳ ಜೊತೆಗೆ ಮಂಗಳೂರಿಗೆ ಬಾಸೆಲ್ ಮಿಷನ್ ಮುದ್ರಣಾಲಯಕ್ಕೆ ಕಳುಹಿಸಿಕೊಟ್ಟರು. ಕ್ರೈಸ್ತ ಧರ್ಮ ಪಂಡಿತರು ಅದರ ಮಹತ್ವವನ್ನು ಅರಿತು ವಚನ ಚಿಂತನೆಗೂ ಬೈಬಲ್ ವಿಚಾರಗಳಿಗೂ ಮೂಲಭೂತವಾದ ವ್ಯತ್ಯಾಸವಿಲ್ಲ ಎಂಬುದನ್ನು ಮನಗಂಡರು. ಅಂತೆಯೇ 500 ಜೊತೆಗೆ ಹಸ್ತಪ್ರತಿಯನ್ನು ವಾಪಸ್ ಕಳಿಸಿದರು.
0: ವಚನ ಸಾಹಿತ್ಯದ ಪಿತಾಮಹರೆನಿಸಿಕೊಂಡಂಥ ಡಾಕ್ಟರ್ ಪಾ ಗು ಹಳಕಟ್ಟಿಯವರ ಜೀವನ ವೃತ್ತಾಂತದ ಕುರಿತಾಗಿ ಶ್ರೀಮತಿ ಜಯಮ್ಮ ಕುಪ್ಸದವರು ಮಾಹಿತಿಯನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ವಚನಗಳ ಪಿತಾಮಹಾರಾದಂತಹ ಡಾಕ್ಟರ್ ಪಾಗು ಹಳಕಟ್ಟಿಯವರ ಜನ್ಮದಿನ ಇವತ್ತಿರೋದ್ರಿಂದ ಇವರ ಜನ್ಮ ದಿನಾಚರಣೆಯನ್ನ ವಚನಗಳ ಸಂರಕ್ಷಣಾ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ. ಅದರಿಂದ ಇವತ್ತು ಪಾಗು ಹಳಕಟ್ಟಿಯವರ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಫಕೀರಪ್ಪನವರು ವಿದ್ಯಾರ್ಥಿಯಾಗಿದ್ದಾಗಲೇ 1903 ರಕ್ಕವಿ ಬನಹಟ್ಟಿಗೆ ಹೋಗಿದ್ದರು. ಅಲ್ಲಿ ಶಿವಲಿಂಗಪ್ಪ ಮಂಚಾಲೆ ಎಂಬುವರ ಮನೆಯಲ್ಲಿ ದೇವರ ಜಗುಲಿಯ ಮೇಲೆ ಚಾಮರಸನ ಪ್ರಭುಲಿಂಗ ಲೀಲೆ ಮತ್ತು ಶಟಸ್ಥಿಲ ತಿಲಕ ತಾಳೆಗರಿಗಳ ಕಟ್ಟುಗಳನ್ನು ನೋಡಿ ಆಕರ್ಷಿತರಾದರು. ಅಲ್ಲಿಂದ ಅವರು ತಾಳೆಗರಿಗಳನ್ನು ಸಂಗ್ರಹಿಸಲು ತೊಡಗಿದರು. ಮನೆ ಮನೆ ತಿರುಗಿ ಹಳ್ಳಿ ಹಳ್ಳಿಗಳಿಗೆ ಅಲೆದಾಡಿ ಜನರ ಮನೆಗಳಲ್ಲಿ ಇದ್ದ ಧೂಳು ಹಿಡಿದ ತಾಳೆಗರಿಗಳನ್ನು ವಿನಂತಿಸಿ ಹಣ ಕೊಟ್ಟು ಸಂಗ್ರಹಿಸಿದರು. ಇದಕ್ಕೆ ಅವರ ಮಾವ ತಮ್ಮಣ್ಣಪ್ಪ ಚಿಕ್ಕೋಡಿಯವರು ಸಹಕಾರ ನೀಡಿದರು. ತಾವು ಸಂಪಾದಿಸಿದ ವಚನಶಾಸ್ತ್ರ ಹಸ್ತಪ್ರತಿಯನ್ನು ಗ್ರಂಥ ರೂಪದಲ್ಲಿ ತರುವುದಕ್ಕಾಗಿ ಹಳಕಟ್ಟಿಯವರು 1922 ದಾನಿಗಳಿಂದ ಬಂದಿದ್ದ 500 ಜೊತೆಗೆ ಮಂಗಳೂರಿಗೆ ಬಾಸೆಲ್ ಮಿಷನ್ ಮುದ್ರಣಾಲಯಕ್ಕೆ ಕಳಿಸಿ 1925 ವಚನ ಗ್ರಂಥಗಳ ಮುದ್ರಣಕ್ಕಾಗಿ ಸ್ವಂತ ಮನೆಯನ್ನು ಮಾರಿ ಹಿತಚಿಂತಕ ಮುದ್ರಣಾಲಯವನ್ನು ಸ್ಥಾಪಿಸಿದರು. 1926 ಶಿವಾನುಭವ ಎಂಬ ತ್ರೈಮಾಸಿಕ ಪತ್ರಿಕೆ ಆರಂಭಿಸಿದರು. ಶಿವಾನುಭವ ಮಾಸಪತ್ರಿಕೆಯೊಂದಿಗೆ ಶಿವಾನುಭವ ಗ್ರಂಥಮಾಲೆಯನ್ನು ಹುಟ್ಟುಹಾಕಿದರು. 1926 ಹುಟ್ಟುಕೊಂಡ ಶಿವಾನುಭವ ಪತ್ರಿಕೆ ಸುಮಾರು 35 ಪ್ರಕಟಗೊಂಡು ಪತ್ರಿಕೋದ್ಯಮದಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿತ್ತು. 1927 ನವಕರ್ನಾಟಕ ಎಂಬ ಪತ್ರಿಕೆ ಪ್ರಾರಂಭಿಸಿದರು. 1910 ಬಿಜಾಪುರದಲ್ಲಿ BLDE ಸಂಸ್ಥೆ ಪ್ರಾರಂಭಿಸಿದರು. 1912 ಸಿದ್ದೇಶ್ವರ ಬ್ಯಾಂಕ್ ಸ್ಥಾಪನೆ ಮಾಡಿ ಅಧ್ಯಕ್ಷರಾದರು. 1914 ಶ್ರೀ ಸಿದ್ದೇಶ್ವರ ಹೈಸ್ಕೂಲ್ ಪ್ರಾರಂಭಿಸಿದರು. ಹಾಗೆ 1917 ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. 1919 ಬಿಜಾಪುರ ನಗರಸಭೆಯ ಉಪಾಧ್ಯಕ್ಷರಾದರು. 1920 ಮುಂಬೈ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. 1926 ಬಳ್ಳಾರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು. 1927 ನವಕರ್ನಾಟಕ ಎಂಬ ಪತ್ರಿಕೆಯನ್ನ ಪ್ರಕಟಿಸಿದರು. ಕರ್ನಾಟಕ ಏಕೀಕರಣದಂತಹ ವಿಷಯಗಳು ಮತ್ತು ಸಾಮಾಜಿಕ ರಾಜಕೀಯ ವಿಷಯಗಳು ಅಲ್ಲಿ ವಿಷಯಗಳಿಗೆ ಪ್ರಾಶಸ್ತ್ಯವನ್ನ ನೀಡಿದರು. 1826 ಧಾರವಾಡದಲ್ಲಿ ಜರುಗಿದ ಕರ್ನಾಟಕ ಏಕೀಕರಣ ಪರಿಷತ್ತಿನ 3 ಸಮ್ಮೇಳನಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. 1929 ಬಿಜಾಪುರ ನಗರಸಭೆಯ ಶಾಲಾ ಸಮಿತಿ ಅಧ್ಯಕ್ಷರಾದರು. 1933 ಧಾರವಾಡದಲ್ಲಿ ನಡೆದ 11 ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದರು. 1934 ಬಿಜಾಪುರದಲ್ಲಿ ಬರಗಾಲ ನಿವಾರಣೆಗಾಗಿ ಆರಂಭಿಸಿದ ವಿಲ್ಸನ್ ಆಂಟಿ ಫ್ಯಾಮಿನ್ ಇನ್ಸ್ಟಿಟ್ಯೂಟ್ನ ಕಾರ್ಯದರ್ಶಿಯಾಗಿದ್ದರು. 1956 ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹೀಗೆ ಸುಮಾರು 30 ಸಂಸ್ಥೆಗಳಲ್ಲಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿದರು. ಬಿಜಾಪುರದಲ್ಲಿ ಭೂತನಾಳ ಕೆರೆಯ ನಿರ್ಮಾಣ ಮಾಡಿ ಅಂದಿನ ಬಿಜಾಪುರದಲ್ಲಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಿದರು.
2: ಡಾಕ್ಟರ್ ಪಾಗು ಹಳಕಟ್ಟಿಯವರು ಸಾಕಷ್ಟು ಉನ್ನತ ಹುದ್ದೆಯನ್ನ ಅಲಂಕರಿಸಿದವರು, ಹಾಗೆ ಅಷ್ಟೇ ಸರಳವಾಗಿ ಬದುಕಿದವರು. ವಚನ ಸಾಹಿತ್ಯಕ್ಕಾಗಿ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟಂತಹ ಮಹಾನ್ ವ್ಯಕ್ತಿಯ ಕುರಿತಾಗಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ಮಾಹಿತಿಯನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ವಚನಗಳ ಪಿತಾಮಹಾರಾದಂಥ ಡಾಕ್ಟರ್ ಪಾಗು ಹಳಕಟ್ಟಿಯವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: 1926 1961 ನಿರಂತರವಾಗಿ ಪತ್ರಿಕೆಗಳಲ್ಲಿ ವಚನಗಳ ಬಗ್ಗೆ, ಶಿವಶರಣರ ಬಗ್ಗೆ ಹಳಕಟ್ಟಿಯವರ ಲೇಖನ ಸಂಗ್ರಹಗಳು ಒಟ್ಟು 62 ಕೃತಿಗಳಾಗಿ ಹೊರಹೊಮ್ಮಿವೆ. ಇವುಗಳ ಜೊತೆ ಅನ್ಯರ ಕೃತಿಗಳು ಸೇರಿ 105 ಕೃತಿಗಳನ್ನ ರಚಿಸಿದ್ದಾರೆ. ಪಾಗು ಹಳಕಟ್ಟಿಯವರ ಸಾರ್ಥಕವಾದ ಸಾಧನೆಗಳಿಗೆ ಮತ್ತು ಅವರ ಸೇವೆಗಾಗಿ ಸಂದ ಗೌರವಗಳು ಅಪಾರ. 1956 ಪಾಗು ಹಳಕಟ್ಟಿಯವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಘಟಕೋತ್ಸವದ ಕಾರ್ಯಕ್ರಮದ ನಂತರ ಅತಿಥಿಗಳಿಗೆ ವಿಶ್ವವಿದ್ಯಾಲಯದ ಅತಿಥಿ ಗೃಹದಲ್ಲಿ ಭೋಜನಕೂಟ ಏರ್ಪಡಿಸಲಾಗಿತ್ತು. ಡಾಕ್ಟರೇಟ್ ಪದವಿ ಸ್ವೀಕರಿಸಲು ಕೋಟು ಕಚ್ಚೆ ಪೇಟ ಧರಿಸಿ ಬಂದಿದ್ದ ಹಳಕಟ್ಟಿಯವರು ಔತಣಕೂಟದಲ್ಲಿ ಪಾಲ್ಗೊಂಡು ಊಟಕ್ಕೆ ಕುಳಿತರು. ಆಗ ಡಾಕ್ಟರ್ ಪಾವತಿಯವರು ರಿಜಿಸ್ಟರ್ ಆಗಿದ್ದ ಪ್ರೊಫೆಸರ್ SS ಒಡೆಯವರನ್ನು ಕರೆದು ಡಾಕ್ಟರ್ ಫಗು ಹಳಕಟ್ಟಿಯವರಿಗೆ ಕೋಟು ಕಳಚಿ ಆರಾಮಾಗಿ ಊಟ ಮಾಡಲು ಹೇಳಿ ಎಂದು ಸೂಚಿಸಿದರು.

ನಿದರ್ಶನಗಳು ಇಲ್ಲವೇ ಇಲ್ಲ ಎಂಬ ಮಾತಿದೆ. ಅವರ ಜೀವನದಲ್ಲಿ ನಡೆದ ಒಂದೆರಡು ಘಟನೆಗಳ ಬಗ್ಗೆ ಈಗ ಅವಲೋಕಿಸೋಣ. ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ಪ್ರಹ್ಲಾದ್ ಬಾಳಾಚಾರ್ಯ ಗಜೇಂದ್ರ ಕಡಾರ್ ಅವರು ಹಳಕಟ್ಟಿಯವರನ್ನ ಕುರಿತು ಮಾತನಾಡುವ ಸಂದರ್ಭದಲ್ಲಿ, ಒಂದು ವೇಳೆ ಹಳಕಟ್ಟಿಯವರು ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಮುಂದುವರೆದಿದ್ದರೆ, ಅಂದರೆ ವಕೀಲರಾಗಿಯೇ ಮುಂದುವರೆದಿದ್ದರೆ, ನನಗಿಂತಲೂ ಮುಂಚೆಯೇ ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರುತ್ತಿದ್ದರು ಎಂದು ಹೇಳಿದ್ದರು. ಆದರೆ ಹಳಕಟ್ಟಿಯವರು ಸುಖದ ಸ್ಪತ್ತಿಗೆಯಲ್ಲಿ ಇರಿಸುವ ಉದ್ಯೋಗವನ್ನು ತೊರೆದು ಇಡೀ ವಚನ ಸಾಹಿತ್ಯವನ್ನು ಪ್ರಕಟಿಸುವ ಮಹಾಕಾರ್ಯವನ್ನು ಮಾಡಿದರು. ಅವರ ತ್ಯಾಗದಿಂದಾಗಿ ಇಂದು ನಮಗೆ ಈ ಅಮೂಲ್ಯ ವಚನ ಸಾಹಿತ್ಯ ದೊರಕಿದೆ. 1921 ವಿಷಮ ಜ್ವರದಿಂದ ಬಳಲುತ್ತಿದ್ದರು. ಜ್ವರದ ನೋವನ್ನೆಲ್ಲ ಕಾಯಕದಲ್ಲಿ ಮರೆತು ವಚನಶಾಸ್ತ್ರ ಸಾರ ಭಾಗ ಒಂದನ್ನ ಪೂರ್ತಿಗೊಳಿಸಿದರು. ಹೊಟ್ಟೆಯ ಶಸ್ತ್ರಚಿಕಿತ್ಸೆಯಾದಾಗ ಹಾಗೂ ರೈಲಿನಲ್ಲಿ ಪ್ರವಾಸ ಮಾಡುವಾಗ ಕಾಲು ಮುರಿದುಕೊಂಡು ನೋವಿನಿಂದ ಬಳಲುವಾಗಲೂ ಅವರ ಚಿಂತನೆ ವಚನಗಳ ಪರಿಷ್ಕರಣೆ ಹಾಗೂ ತಿದ್ದುವಿಕೆಯಲ್ಲೇ ತೊಡಗಿಸಿಕೊಂಡರು. ಮಗ ಚಂದ್ರಶೇಖರ ತಾಂತ್ರಿಕ ಪದವೀಧನಾಗಿ ದಿಲ್ಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಅಂದಿನ ಕಾಲದಲ್ಲಿಯೇ ತಿಂಗಳಿಗೆ 1200 ರೂಪಾಯಿಗಳನ್ನು ಪಡೆಯುತ್ತಿದ್ದರು. ಕೈಗೆ ಬಂದ ಮಗ ತಮಗೆ ವಚನ ಸಾಹಿತ್ಯವನ್ನು ಸಂಪಾದಿಸುವಲ್ಲಿ ಸಹಾಯ ಮಾಡುತ್ತಾನೆ, ಹಣದ ಸಮಸ್ಯೆ ಬಗೆಹರಿಯಿತು ಎಂದುಕೊಂಡಿದ್ದ ಹಳಕಟ್ಟಿಯವರಿಗೆ ಮಗ ಆಕಸ್ಮಿಕ ಮರಣವನ್ನಪ್ಪಿದರು. ಕೈಗೆ ಬಂದ ಮಗ ಅಗಲಿದ ನೋವನ್ನು ಅವರು ಸ್ವೀಕರಿಸಿದ ರೀತಿ ಬಹಳ ಆಶ್ಚರ್ಯಕರವಾದುದು. ಶಿವನ ಸೊಮ್ಮು ಶಿವನಿಗೆ ಸಲ್ಲೀತು ಎಂದು ಸ್ಥಿತಪ್ರಜ್ಞತೆಯಿಂದ ಸ್ವೀಕರಿಸಿದರು. ಅವರ ತಾಳ್ಮೆ ಬಹುದೊಡ್ಡದು. ಸ್ಥಿತಪ್ರಜ್ಞ ಮಹಾಶರಣ ಇವರು ಫಗ ಹಳಕಟ್ಟಿಯವರ ಬದುಕೊಂದು ನೋವಿನ ಸಾಹಸಗಾಥೆಯಾಗಿದೆ. ಕನ್ನಡದ ಕಣ್ವ ಕುವೆಂಪುರವರ ವಿದ್ಯಾಗುರುಗಳಾದ ಶ್ರೇಷ್ಠ ಸಾಹಿತಿ ಡಾಕ್ಟರ್ ಬಿಎಂ ಶ್ರೀಕಂಠಯ್ಯನವರು 1928 ಕನ್ನಡ ಕಾರ್ಯಕ್ರಮದ ಅಂಗವಾಗಿ ಬಿಜಾಪುರಕ್ಕೆ ಬಂದಿದ್ದರು. ಅವರನ್ನು ಅತ್ಯಂತ ಅದ್ದೂರಿಯಾಗಿ ಸ್ವಾಗತಿಸಿದ ಬಿಜಾಪುರದ ಜನತೆ ಬಿಎಂ ಶ್ರೀಯವರಿಗೆ ಬಿಜಾಪುರದ ಐತಿಹಾಸಿಕ ಹೆಸರುವಾಸಿಯಾದ ಗೋಳಗುಮ್ಮಟ ತೋರಿಸುವುದಾಗಿ ಕರೆದರು. ಆಗ ಬಿಎಂ ಶ್ರೀಯವರು, ಅದಕ್ಕಿಂತಲೂ ಇನ್ನೊಂದು ದೊಡ್ಡ ಗುಮ್ಮಟವು ಬಿಜಾಪುರದಲ್ಲಿದೆ, ಅದನ್ನು ನೋಡಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಆಗ ಆ ಕಾರ್ಯಕರ್ತರು, ಗೋಳಗುಮ್ಮಟಕ್ಕಿಂತಲೂ ದೊಡ್ಡದಾದ ಗುಮ್ಮಟದ ಬಗ್ಗೆ ಕೇಳಿ ತಬ್ಬಿಬ್ಬಾದರು. ಆಗ ನಸು ನಕ್ಕು ಬಿಎಂಸಿಯವರು ನನಗೆ, ವಚನ ಪಿತಃ ಮಹಾ ಹಳಕಟ್ಟಿಯವರನ್ನ ಮೊದಲು ನೋಡಬೇಕು, ಅವರು ವಚನ ಗುಮ್ಮಟ ಎಂದು ಹೇಳಿದರು. ಬಿಜಾಪುರದ ಉಪ್ಪಲಿ ಬುರುಜು ಹತ್ತಿರ ಮುರುಕು ಮನೆಯಲ್ಲಿ, ಮುರುಕು ಬಾಡಿಗೆ ಮನೆಯಲ್ಲಿ ಹರಕು ಚಾಪಿಯ ಮೇಲೆ ವಚನ ತಾಡೋಲೆಗಳನ್ನ ಹರವಿಕೊಂಡು ಒಡಕು ಕರ್ನಾಟಕದ ಮೂಲಕ ಮಳೆ ಜೋಡಿಸಿ ವಚನ ಸಂಪಾದನೆ ಮಾಡುತ್ತಿದ್ದ ಹಳಕಟ್ಟಿಯವರೊಂದಿಗೆ ಸಂಘಟಕರು ಬಿಎಂ ಶ್ರೀಯವರನ್ನ ಕರೆದುಕೊಂಡು ಹೋದರು. ಬಿಎಂ ಶ್ರೀಯವರನ್ನು ಕಂಡು ಹಾಗೂ ಹಳಕಟ್ಟಿಯವರ ಆನಂದಕ್ಕೆ ಪರಿಮಿತಿಯೇ ಇರಲಿಲ್ಲ. ಇಬ್ಬರು ಮಹನೀಯರು ಅದೆಷ್ಟೋ ಹೊತ್ತು ಬಹಳ ವಿಷಯ ಚರ್ಚಿಸಿ ಒಬ್ಬರಿಗೊಬ್ಬರು ಬೀಳ್ಕೊಂಡರು. ಡಾಕ್ಟರ್ ಫಾಗು ಹಳಕಟ್ಟಿಯವರ ಧರ್ಮಪತ್ನಿ ಭಾಗೀರಥಿ ದೇವಿ ದಿನಾಂಕ 25/5/1964 ಶಿವೈಕ್ಯರಾದರು. ತಮ್ಮ ಕೌಟುಂಬಿಕ ಜೀವನದಲ್ಲಿ ಹಲವಾರು ಅನಿರೀಕ್ಷಿತ ಆಘಾತಗಳನ್ನು ಅನುಭವಿಸಿದ ಹಳಕಟ್ಟಿಯವರಿಗೆ ತಮ್ಮ ಸಹಧರ್ಮಿಣಿಯಾಗಲಿದ್ದು ಬಹಳ ದೊಡ್ಡ ಆಘಾತವನ್ನುಂಟು ಮಾಡಿತ್ತು. ಇವೆಲ್ಲವನ್ನು ಸ್ಥಿತಪ್ರಜ್ಞತೆಯಿಂದ ತಾಳಿಕೊಂಡ ಹಳಕಟ್ಟಿಯವರು 29/6/1964 ದೈವಾಧೀನರಾದರು. ಶ್ರೀ ಹಳಕಟ್ಟಿಯವರದ್ದು ಬಹುಮುಖ ವ್ಯಕ್ತಿತ್ವ. ವಕೀಲರಾಗಿ, ಪತ್ರಕರ್ತರಾಗಿ, ವಚನ ಪಿತಾಮಹರಾಗಿ, ಬಿಜಾಪುರದ BLDE ಶಿಕ್ಷಣ ಸಂಸ್ಥೆಯ ಸ್ಥಾಪನೆಗೆ ಮಾರ್ಗದರ್ಶಕರಾಗಿ, ರಾಜಕೀಯ ಕ್ಷೇತ್ರದಲ್ಲಿ ಆಗಿನ ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯರಾಗಿ, 11ನೆಯ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಹಾಗೂ ಅನೇಕ ಸಭೆ ಸಮ್ಮೇಳನಗಳಿಗೆ ಅಧ್ಯಕ್ಷರಾಗಿ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಿ ಸಾರ್ಥಕ ಮತ್ತು ಅರ್ಥಪೂರ್ಣವಾಗಿ ಬಾಳಿದವರು ಕನ್ನಡ ನಾಡು ಕಂಡ ಅಪರೂಪದ ವ್ಯಕ್ತಿ. ಅವರ ಬದುಕು, ಬರಹ, ಸಂಶೋಧನೆ ಮತ್ತು ಪುಸ್ತಕಗಳ ಪ್ರಕಟಣೆ, ಸಾರ್ವಜನಿಕ ಸೇವೆ, ತ್ಯಾಗ, ಸರಳತೆ, ಪ್ರಾಮಾಣಿಕತೆ, ಸಾಮಾಜಿಕ ಚಿಂತನೆ ಮತ್ತು ಅವರು ಸಮಾಜಕ್ಕೆ ಸಲ್ಲಿಸಿದ ಸೇವೆಯನ್ನು ಒಂದೆಡೆ ಸಮಗ್ರವಾಗಿ ನೋಡಿದಾಗ ಅವರೊಬ್ಬ ಮಹಾನ್ ಚೇತನ. ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಮಹಾನ್ ಶಕ್ತಿಯಾಗಿದ್ದರು. ವಿಜಯಪುರದ BLDE ಸಂಸ್ಥೆಯವರು ಹಳಕಟ್ಟಿಯವರ ವಚನ ಸಾಹಿತ್ಯ ಸಂಗ್ರಹವನ್ನು 12 ಸಂಪುಟಗಳಲ್ಲಿ ಪ್ರಕಟಿಸಿದ್ದಾರೆ ಹಾಗೂ ಅವರ ಸ್ಮರಣಾರ್ಥ ಅತ್ಯಂತ ಕೃತಜ್ಞತೆಯಿಂದ, ಶ್ರದ್ಧಾಭಕ್ತಿಯಿಂದ ಒಂದು ಅಪರೂಪದ ಸ್ಮಾರಕ ಭವನವನ್ನು 2003 ನಿರ್ಮಿಸಿದ್ದಾರೆ. ಹಾಗೆಯೇ ಒಂದು ಸಂಶೋಧನಾ ಕೇಂದ್ರವನ್ನು ಸಹ ಸ್ಥಾಪಿಸಿದ್ದಾರೆ. ಮಹಾತ್ಮ ಬಸವಣ್ಣನವರ ವಚನವೊಂದರಲ್ಲಿ ಶರಣ ಆಯ್ದಕ್ಕೆ ಮಾರಯ್ಯನವರನ್ನು ಕುರಿತು ಹೇಳಿದ ವಚನ, ಮನೆ ನೋಡ ಬಡವರು, ಮನ ನೋಡ ಘನ, ಸೋಂಕಿನಲ್ಲಿ ಶುಚಿ, ಸರ್ವಾಂಗ ಕಲಿಗಳು ಪಸರ ಕನುವಿಲ್ಲ, ಬಂದ ತತ್ಕಾಲಕ್ಕೆ ಉಂಟು, ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ಈ ವಚನವು ಹಳಕಟ್ಟಿಯವರಿಗೆ ಹೋಲಿಸಿ ಬರೆದಂತಿದೆ. ಈ ವಚನವು ಹಳಕಟ್ಟಿಯವರ ವ್ಯಕ್ತಿತ್ವಕ್ಕೆ

0: ಕನ್ನಡಿಯಂತೆ ಇದೆ ಎಂದರೆ ತಪ್ಪಾಗಲಾರದು. ಇಲ್ಲಿಯವರೆಗೆ ಹಳಕಟ್ಟಿಯವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟ ಪವಿತ್ರ ದಿನೇಶ್ ಅವರಿಗೂ ಹಾಗೂ ರೇಡಿಯೋ ಶಿವಮೊಗ್ಗದವರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್. ವಚನ ಸಾಹಿತ್ಯದ ಪಿತಾಮಹರೆನಿಸಿಕೊಂಡಂತಹ ಪಾಗು ಹಳಕಟ್ಟಿಯವರು ಕಾಲ ಗರ್ಭದಲ್ಲಿ ಕಳೆದು ಹೋಗಿದ್ದಂತಹ ವಚನ ಸಾಹಿತ್ಯವನ್ನ ಶೋಧಿಸಿ ಸಂಗ್ರಹಿಸಿ ಸಂಪಾದಿಸಿ ನಾಡಿಗೆ ನೀಡಿದಂತಹ ಒಂದು ಕೀರ್ತಿ ಡಾಕ್ಟರ್ ಪಾಗು ಹಳಕಟ್ಟಿಯವರಿಗೆ ಸಲ್ಲುತ್ತೆ. ಹಾಗೆ ಅವರು ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಎಂತಹ ಕಷ್ಟಗಳು ಎದುರಾದರೂ ಕೂಡ ವಚನ ಸಾಹಿತ್ಯವನ್ನ ಉಳಿಸಬೇಕು, ವಚನಗಳನ್ನ ಸಂಗ್ರಹಿಸಿ ನಮ್ಮ ಶಿವಶರಣರು ಬರೆದಂತಹ ವಚನಗಳು ನಾಡಿನ ಒಂದು ಅಮೂಲ್ಯ ಗ್ರಂಥ ಭಂಡಾರ, ಅದನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಹಲವು ಕಷ್ಟಗಳನ್ನ ಎದುರಿಸಿ ಎಲ್ಲ ವಚನಗಳನ್ನ ಸಂಗ್ರಹಿಸಿ ಅದನ್ನ ಪುನಃ ಮುದ್ರಿಸಿ ಅದನ್ನ ಸಮಾಜಕ್ಕೆ ನೀಡಿದಂತಹ ಕೀರ್ತಿ ಡಾಕ್ಟರ್ ಪಾಗು ಹಳಕಟ್ಟಿ ಅಂತಹ ಮಹಾನ್ ವ್ಯಕ್ತಿಗೆ ಸಲ್ಲುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇಂತಹ ಮಹಾನ್ ವ್ಯಕ್ತಿಯ ಕುರಿತಾದಿಗೆ ಅವರ ಜನ್ಮದಿನ ಇವತ್ತಿರೋದ್ರಿಂದ ಇವರ ಜನ್ಮದಿನವನ್ನ ವಚನ ಸಂರಕ್ಷಣಾ ದಿನ ಅಂತ ಹೇಳಿ ಕೂಡ ವಿಶೇಷವಾಗಿ ಆಚರಿಸಲಾಗುತ್ತೆ. ಇಂತಹ ಮಹಾನ್ ವ್ಯಕ್ತಿಯನ್ನ ಪರಿಚಯಿಸಿದಂತಹ ಶ್ರೀಮತಿ ಜಯಮ್ಮ ಕುಪ್ಸಾದ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ದಲ್ಲ ಸ್ನೇಹಿತರೆ. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದ ಪಿತಾಮಹರೆನಿಸಿಕೊಂಡಂತಹ ಡಾಕ್ಟರ್ ಪಾಗು ಹಳಕಟ್ಟಿಯವರ ಪರಿಚಯವನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
5: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಬಾಂಧವ್ಯ ದೈವ ಕೃಪೆ, ಬಂಧನವದೇನಲ್ಲ ಜೀವ ಜೀವ ಪ್ರೇಮ, ಒಂದೆ ನಿಲ ಜೀವವರೆ ಬೆರೆ ತರಳೆ ಪೂರ್ಣ, ದಂದುಗವನರೆಗೈದು ಸಂತಸವ ನಿಮ್ಮಡಿಪ, ಬಾಂಧವ್ಯ ದೈವ ಕೃಪೆ ಮಂಕುತಿಮ್ಮ. ಬಂಧನವದೇನಲ್ಲ, ಬಂಧನವು ಅದು ಏನೂ ಅಲ್ಲ. ಜೀವ ಜೀವ ಪ್ರೇಮ, ಒಂದು ಜೀವನ ಇನ್ನೊಂದು ಜೀವ ಪ್ರೀತಿಸೋದು ಬಂಧನವು ಏನಾಗಿ ಅನ್ಸಲ್ಲ. ಒಂದೇ ನಿಲೆ ಜೀವ ವರೆ, ಒಂದೇ ಜೀವ ಆಯಿತು, ಒಬ್ಬನೇ ಒಂಟಿ ಆಗಿಬಿಟ್ವಿ ಅಂದರೆ ಅದು ಅರ್ಧ ಜೀವ ಇದ್ದಾಗೆ. ಬೆರೆ ತರಳೆ ಪೂರ್ಣ, ಬೆರೆ ತರಳೆ ಬೆರೆತು ಅರಳೆ ಬೆರೆತು ಅರಳಿದಾಗ ಅದು ಪೂರ್ತಿ ಅನ್ಸತ್ತೆ. ದಂದುಗವನ್ ಅರೆಗೈದು, ದಂದುಗ ಅಂದರೆ ಕಷ್ಟ ಕೋಟಲೆನ ಅರ್ಧ ಮಾಡಿ, ಸಂತಸವ ನಿಮ್ಮಡಿಪ, ಸಂತಸವನು ಇಮ್ಮಡಿಪ, ಸಂತೋಷನ ಎರಡು ದುಪ್ಪಟ್ಟು ಮಾಡುವಂತಹ, ಎರಡು ಪಟ್ಟು ಮಾಡುವಂತಹ ಬಾಂಧವ್ಯ ದೈವ ಕೃಪೆ. ಆ ದೈವ ಕೃಪೆ ಆಗಿದೆ ಈ ಬಾಂಧವ್ಯ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಬಂಧನವದೇನಲ್ಲ ಜೀವ ಜೀವ ಪ್ರೇಮ ಒಂದೇ ನಿಲೆ ಜೀವವರೆ ಬೆರೆ ತರಳೆ ಪೂರ್ಣ ದಂದುಗವನರೆಗೈದು ಸಂತಸವ ನಿಮ್ಮಡಿಪ ಬಾಂಧವ್ಯ ದೈವ ಕೃಪೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಜೀವ ಜೀವಗಳ ಪ್ರೇಮ ಬಂಧನ ಅಲ್ಲ. ಜೀವ ಒಂದೇ ಇದ್ರೆ ಅದು ಕೇವಲ ಅರ್ಧ ಮಾತ್ರ, ಮತ್ತೊಂದರ ಜೊತೆ ಬೆರೆತಾಗ ಮಾತ್ರ ಅದಕ್ಕೆ ಪೂರ್ಣತ್ವ. ನಮ್ಮ ಆತಂಕಗಳನ್ನು ಕಡಿಮೆ ಮಾಡಿ ಸಂತೋಷನ ಇಮ್ಮಡಿಗೊಳಿಸೋ ಬಾಂಧವ್ಯ ನಿಜವಾಗಿಯೂ ದೈವ ಕೃಪೆ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ಹೌದಲ್ವಾ, ಜೀವ ಜೀವಗಳ ನಡುವಿನ ಬಾಂಧವ್ಯ ಯಾವತ್ತು ಬಂಧನ ಆಗೋದಿಲ್ಲ. ಅದೊಂದು ಸೇತುವೆ, ಒಂದು ಹೃದಯನ ಮತ್ತೊಂದಕ್ಕೆ ಬೆಸೆಯೋ ಸಂಪರ್ಕ ಸೇತು. ಎಲ್ಲಿಯ ಕಿಷ್ಕಿಂದೆಯ ಆಂಜನೇಯ, ಎಲ್ಲಿಯ ಅಯೋಧ್ಯೆಯ ರಾಮ, ಅವರಿಬ್ಬರ ಬಾಂಧವ್ಯ ಲೋಕಕ್ಕೆ ಮಾದರಿ ಆಯಿತು. ರಾಮಾಯಣ ಸುಂದರ ಆಯಿತು. ರಾಮ ಆಂಜನೇಯರ ಸಂಬಂಧ ಬಂಧನ ಆಗಲಿಲ್ಲ, ತುಂಬ ಜನರನ್ನು ಬಂಧ ಮುಕ್ತರನ್ನಾಗಿಸ್ತು. ಎಲ್ಲಿ ಒಲವಿದೆಯೋ ಅಲ್ಲಿ ಬಾಂಧವ್ಯ ಸುಂದರ ಸರಸ. ಅದಕ್ಕೆ ಕಾಲ ದಿಕ್ಕು ಅಂತಸ್ತುಗಳ ಪರಿವೇ ಇಲ್ಲ. ಬಡತನ ಜೀವ ಜೀವಗಳ ಬಾಂಧವ್ಯಕ್ಕೆ ಅಡ್ಡಿ ಬರೋದಿಲ್ಲ. ನಾನು ಬಡವಿ ಆತ ಬಡವ, ಒಲವೆ ನಮ್ಮ ಬದುಕು, ಬಳಸಿಕೊಂಡೆ ವದನೆ ನಾವು, ಅದಕ್ಕೂ ಇದಕ್ಕೂ ಎದಕು. ಎಷ್ಟು ಚೆನ್ನಾಗಿದೆ ಅಲ್ವಾ ದರಾ ಬೇಂದ್ರೆ ಅವರ ಕವನದ ಈ ನಾಲ್ಕು ಸಾಲುಗಳು. ಎರಡು ಜೀವಗಳು ಒಲವಿನಿಂದ ಸೇರಿದಾಗ ಆಗೋ ಸಾರ್ಥಕತೆನ ಧನ್ಯತೆಯನ್ನ ಅದು ತೋರಿಸ್ತಾ ಇದೆ. ಅವ್ರ ಹತ್ರ ದುಡ್ಡಿಲ್ಲ, ಆದರೆ ಒಲವಿದೆ, ಅದೇ ಬದುಕಾಗಿದೆ. ಎಲ್ಲದಕ್ಕೂ ಅವ್ರು ಬಳಸ್ಕೊಂಡಿದ್ದು ಆ ಒಲವನ್ನೇ. ಹಾಗಾಗಿ ಆ ಒಲವಿನ ಬಂಧನ ಆಗದೆ ಮುಕ್ತಿ ಆಯಿತು. ನಿರ್ಗುಣ ನಿರಾಕಾರ ಅನಂತವಾದ ಭಗವಂತ ಒಬ್ಬನೇ ಇದ್ನಂತೆ. ಆಮೇಲೆ ಏನು ಚೆನ್ನಾಗಿರುತ್ತೆ ಅಂದ್ಕೊಂಡು ಇಬ್ಬರಾಗ್ತಾನಂತೆ. ಪ್ರಕೃತಿ ಪುರುಷರ ಮೂಲಕ ಇಡೀ ಪ್ರಪಂಚದ ಜಾಲನ ಹೆಣಿತಾನೆ ಆ ದೇವರು. ಹಾಗಾಗಿ ಕಗ್ಗ ಇಲ್ಲಿ ಹೇಳ್ತಾ ಇದೆ, ಒಬ್ಬರೇ ಇದ್ರೆ ಅದು ಅರೆಬಾಳು, ಅದೊಂದು ದೂರದ ಮಾನವ ಸಂಪರ್ಕ ಇರದ ದ್ವೀಪ ಇದ್ದಾಗೆ. ಅಲ್ಲಿಯ ಭೋಗ ಭಾಗ್ಯ ಸೌಂದರ್ಯಗಳು ಇನ್ನೊಬ್ರಿಗೆ ಹಂಚದೆ ಉಳಿದ್ಬಿಡತ್ತೆ. ಮತ್ತೊಂದು ತೀರದಿಂದ ಅದಕ್ಕೊಂದು ಸೇತುವೆ ಕಟ್ಟಿದ್ರೆ ಅಲ್ಲಿ ಸೌಂದರ್ಯ ಇಮ್ಮಡಿಯಾಗತ್ತೆ. ಹಾಗೆ ಒಂದು ಜೀವಕ್ಕೆ ಸಾಂತ್ವನ ಸಹಕಾರ ಸಿಗೋದು ಮತ್ತೊಂದು ಜೀವದೊಟ್ಟಿಗೆ ಬೆರೆತಾಗ್ಲೆ. ನಮ್ಮ ಆತಂಕ ಸಂಕಟಗಳನ್ನು ಕಡಿಮೆ ಮಾಡೋ ಸಂತೋಷನ ಅನೇಕ ಪಟ್ಟು ಹೆಚ್ಚಿಸೋ ಈ ಜೀವ ಜೀವಗಳ ಬಾಂಧವ್ಯ ಒಂದು ದೈವ ಕೃಪೆಯೇ ಅಲ್ವಾ? ನೋಡಿ, ಈ ಜಗತ್ತಲ್ಲಿ ಜೀವಿಗಳು ಯಾವ ಬಂಧನನೂ ಇಲ್ಲದೆ ಒಂಟಿಯಾಗಿ ಭಾವರಹಿತವಾಗಿ ಇರೋದಕ್ಕೆ ಸಾಧ್ಯನಾ? ಇಲ್ಲ. ಮತ್ತು ಅಂತಹ ಸ್ಥಿತಿಯನ್ನು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಈ ಬಂಧನಗಳು ಪ್ರಕೃತಿಯೊಂದಿಗೆ ಆಗಬಹುದು ಅಥವಾ ಅನ್ಯ ಜೀವಿಗಳೊಟ್ಟಿಗೂ ಆಗಬಹುದು. ಬಂಧನ ಇರಲೇಬೇಕು. ಕಣ್ಣುಗಳು ನೋಡಿದ್ದನ್ನು ಮನಸ್ಸಿನ ಮೂಲಕ ನಮ್ಮ ಬುದ್ಧಿಗೆ ತಲುಪಿಸುತ್ತೆ. ಹಾಗೆ ತಲುಪಿದ್ದು ಇಂದ್ರಿಯಾಕ್ರಾಂತವಾದ ನಮ್ಮಲ್ಲಿ ಭಾವನೆಗಳನ್ನು ಉಂಟಾಗಿಸುತ್ತೆ. ಈ ಭಾವನೆಗಳೇ ನಮ್ಮನ್ನು ಈ ಜಗತ್ತಿನ ಜೊತೆ ಬೆಸೆಯೋ ಕೊಂಡಿಗಳು. ವಾಸ್ತವಿಕ ಬದುಕಲ್ಲಿ ಒಬ್ಬ ವ್ಯಕ್ತಿ ಮತ್ತೊಂದು ವ್ಯಕ್ತಿ ಜೊತೆ ಬೆಸೆದುಕೊಂಡಾಗ ಭಾವನೆಗಳ ವಿನಿಮಯ ಆಗತ್ತೆ. ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋ ಪ್ರಕ್ರಿಯೆ ನಡೆಯುತ್ತೆ. ಹಂಚಿಕೊಂಡಾಗ ಕಷ್ಟನೂ ಕಡಿಮೆ ಆಗತ್ತೆ ಅನ್ನೋದು ಎಲ್ಲರ ಅನುಭವ ಕೂಡ ಹೌದು. ಅಷ್ಟೇ ಅಲ್ಲ, ಹಂಚಿಕೊಂಡ ಸುಖ ಇಮ್ಮಡಿ ಆಗತ್ತೆ ಅಂತ ಹಂಚಿಕೊಂಡವರ ಅನುಭವ ಕೂಡ. ಆದರೆ ನಮಗೆ ಯಾರ ಜೊತೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಎಷ್ಟು ಕಾಲಕ್ಕೆ ಸಂಬಂಧ ಆಗತ್ತೆ, ಯಾವಾಗ ಬಿಟ್ಟು ಹೋಗತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಇದು ದೇವರಹಸ್ಯ. ಮತ್ತು ನಮ್ಮ ಎಲ್ಲ ಬಂಧ ಮತ್ತು ಸಂಬಂಧಗಳು ಸಹ ನಮಗೆ ಅರಿವಿಲ್ಲದ ಹಾಗೆ ಆ ದೈವ ಕೃಪೆಯಿಂದಲೇ ಆಗತ್ತೆ. ಎಲ್ಲ ಸಂಬಂಧಗಳನ್ನು ನಾವು ಆ ದೇವನ ಪ್ರಸಾದ ಅಂತಲೇ ಸ್ವೀಕರಿಸಬೇಕು. ಮತ್ತು ಹಾಗೆ ಸಂದ ಸಂಬಂಧಗಳನ್ನು ನಮ್ಮ ಮಾನುಷಿ ಭಾವನೆಗಳಿಂದ ಕಲುಷಿತ ಆಗೋದಕ್ಕೆ ಬಿಡದೆ ಸದ್ಭಾವನೆಯಿಂದ ಶುದ್ಧವಾಗಿಟ್ಟುಕೊಳ್ಳೋ ಪ್ರಯತ್ನನ ಕೂಡ ನಾವು ಯಾವಾಗಲೂ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
9: ಪೊನ್ನಜ್ಜಿ, ನನ್ನ ಫ್ರೆಂಡ್ ಕುಮುದ ಅಂತ ಇದ್ದಾಳೆ, ಅವಳು ಯಾರಿಗ್ ಬೇಕಾದ್ರೂ ಸಹಾಯ ಮಾಡ್ತಾಳೆ.
10: ಹೌದು, ಬದ್ಲಿಗೆ ಏನನ್ನು ಕೇಳಲ್ಲ.
11: ಆದ್ರೆ ನಾನ್ ಯಾರಿಗಾರು ಸಹಾಯ ಮಾಡಿದ್ರೆ ಅವ್ರು ನಂಗೆ ಬೇಕಾದಾಗ ಸಹಾಯ ಮಾಡ್ಲಿ ಅಂತ ನಂಗನ್ಸುತ್ತೆ.
10: ಇಷ್ಟು ಉದಾರವಾಗಿರೋದು ಹೇಗಪ್ಪ ಅನ್ಸತ್ತೆ?
12: ಹ್ಮ್, ನಿಸ್ವಾರ್ಥವಾಗಿ ಇರೋರ್ ಬಗ್ಗೆ ಹೇಳ್ತಾ ಇದ್ದೀರ ಅಲ್ವಾ? ನಿಸ್ವಾರ್ಥ ಗುಣ ಬಹಳ ದೊಡ್ಡ ಗುಣ ಮಕ್ಕಳೇ. ಆ ಕ್ಷಣಕ್ಕೆ ಅದರಿಂದ ಅನುಕೂಲಕ್ಕಿಂತ ನಮಗೆ ಆಗುವ ಅನಾನುಕೂಲವೇ ಹೆಚ್ಚು ಅಂತ ನಮಗೆ ಅನಿಸುತ್ತೆ. ಆದರೆ ನಿಧಾನವಾಗಿ ನಮಗೆ ಅದರಿಂದ ಹೆಚ್ಚಿನ ಲಾಭವನ್ನು ಈ ವಿಶ್ವ ಅಂದರೆ ಭಗವಂತ ಕೊಟ್ಟೇ ಕೊಡ್ತಾನೆ.
10: ಹೌದಾ? ಅದನ್ನ ಹೇಳೋ ಕತೆ ನಿನಗೆ ಗೊತ್ತಿದೆಯಾ?
13: ಹೌದು, ಕತೆ ಮೂಲಕ ಹೇಳಿದರೆ ನಮಗೆ ಬೇಗ ಅರ್ಥ ಆಗುತ್ತೆ.
12: ಕತೆ ಮೂಲಕ ಹೇಳಬೇಕಾ? ಯಾವುದಿದೆ? ಹಾ, ಇರಿ ಇರಿ, ನೆನಪಾಯ್ತು. ರಾಜದರ್ಶನ ಅಂತ ಒಂದು ಕತೆ ಇದೆ.
10: ಸರಿ, ಮತ್ತೆ ಅದನ್ನೇ ಹೇಳು.
12: ಹ್ಮ್, ಆಗ್ಲಿ. ಸಂಕಾಪುರದಲ್ಲಿ ಶ್ರೀಪಾಲ ಅನ್ನೋ ಒಬ್ಬ ಅನಾಥನಿದ್ದ. ಅವನಿಗೆ ತನ್ನವರು ಅನ್ನೋರು ಯಾರೂ ಇರಲಿಲ್ಲ. ತನ್ನ ತಂದೆ ತಾಯಿ ಬಂಧು ಬಳಗದ ಬಗ್ಗೆ ಅವನಿಗೇನೂ ಗೊತ್ತಿರಲಿಲ್ಲ. ಆತ ಊರವರ ಕೂಸಾಗಿ ಬೆಳೀತಾ ಇದ್ದ. ಹುಟ್ಟು ಬಡವನಾದ ಅವನು ನಾಲ್ಕಾರು ಮನೆಗಳಲ್ಲಿ ಚಾಕ್ರಿ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದ. ಯಾರ ಮನೆಯಲ್ಲಿ ಏನು ಕೆಲಸ ಇದ್ದರೂ ಶ್ರೀಪಾಲನಿಗೆ ಕರೆ ಹೋಗ್ತಾ ಇತ್ತು. ಶ್ರೀಪಾಲ ಸಂತೋಷದಿಂದ ಅವರ ಕೆಲಸವನ್ನು ಮಾಡಿ ಅವ್ರು ಏನು ಕೊಡ್ತಾರೋ ಅದರಲ್ಲಿ ಸಂತೃಪ್ತನಾಗಿದ್ದ. ಒಂದೊಂದ್ಸಲ ಹೊಟ್ಟೆ ತುಂಬಿದ್ರೆ ಒಮ್ಮೊಮ್ಮೆ ಅರೆ ಹೊಟ್ಟೆಯಲ್ಲೇ ಇರಬೇಕಾಗಿ ಬರ್ತಿತ್ತು. ಅದು ಕೆಲಸ ಮಾಡಿಸ್ಕೊಂಡವರ ಉದಾರತೆಯ ಮೇಲೆ ಹೋಗ್ತಿತ್ತು. ಹೀಗಿರಬೇಕಾದ್ರೆ ಒಂದ್ಸಲ ದೇವಯ್ಯ ಅನ್ನೋ ಒಬ್ಬ ಕಲಾಕಾರ ರಾಜಧಾನಿಗೆ ಹೋಗಿ ಅರಸನ ಮುಂದೆ ತನ್ನ ವಿದ್ಯೆಯ ಪ್ರದರ್ಶನ ಮಾಡಿ ಬರ್ತಾನೆ. ಬರುವಾಗ ಅನೇಕ ಉಡುಗೊರೆಗಳನ್ನು ತನ್ನ ಜೊತೆ ತರ್ತಾನೆ. ಬಂದವನೇ ಊರವ್ರ ಮುಂದೆ ತಮ್ಮ ಅರಸನ ಬಗ್ಗೆ, ಅಲ್ಲಿನ ವೈಭೋಗದ ಬಗ್ಗೆ ವರ್ಣಿಸ್ತಾನೆ. ಆಹಾ, ನಮ್ಮ ಅರಸರು ಸಾಕ್ಷಾತ್ ಅವತಾರ ಪುರುಷರು. ಶೌರ್ಯದಲ್ಲಿ ಅವರನ್ನು ಮೀರಿಸುವವರಿಲ್ಲ. ದಾನದಲ್ಲಿ ಶಿಬಿ ಬಲಿ ಕರ್ಣನಂತವರು. ಪ್ರಜೆಗಳ ಹಿತಾಸಕ್ತಿಯೇ ಅವರ ಜೀವನದ ಪರಮ ಉದ್ದೇಶವಾಗಿದೆ. ವಿಶಾಲವಾದ ರಸ್ತೆ, ತುಂಬಿ ಹರಿಯುವ ಕಾಲುವೆಗಳು, ಸುಂದರವಾದ ಕಟ್ಟಡಗಳು, ಹೀಗೆ ಒಂದೇ ಎರಡೇ ಅವರ ಪ್ರಗತಿಪರ ಕಾರ್ಯಗಳು. ಅಂತಹ ಅರಸರನ್ನು ಪಡೆದ ನಾವೇ ಧನ್ಯರು, ನಾವೇ ಧನ್ಯರು ಅಂತ ವರ್ಣಿಸ್ತಾನೆ. ಜನರ ಮಧ್ಯೆ ಇದ್ದ ಶ್ರೀಪಾಲ ಇದೆಲ್ಲವನ್ನ ಕೇಳಿಸ್ಕೊಂಡ. ತಮ್ಮ ಅರಸನ ಬಗ್ಗೆ ಅವನ ಹೃದಯ ತುಂಬಿ ಬರುತ್ತೆ. ಯಾವೊಂದೂ ಆಸೆ ಆಕಾಂಕ್ಷೆಗಳಿಲ್ಲದೆ ಜೀವನ ಬಂದ ಹಾಗೆ ಜೀವಿಸ್ತಾ ಇದ್ದ ಶ್ರೀಪಾಲನಿಗೆ ಮೊದಲ ಬಾರಿ ತಮ್ಮ ಅರಸನನ್ನು ಕಾಣಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಆದರೆ ರಾಜಧಾನಿಗೆ ಬರಿಗೈಯಲ್ಲಿ ಹೋಗೋಕ್ಕೆ ಸಾಧ್ಯನೇ? ನಾಲ್ಕಾರು ಕಾಸು ಸಂಪಾದನೆ ಮಾಡಿಕೊಂಡು ಆಮೇಲೆ ರಾಜಧಾನಿಗೆ ಹೋಗಿ ಅಲ್ಲಿ ರಾಜದರ್ಶನ ಲಾಭವನ್ನು ಪಡಿಬೇಕು ಅಂತ ಆತ ನಿರ್ಧರಿಸ್ತಾನೆ. ಹಾಗಾಗಿ ಪ್ರಯಾಣಕ್ಕಾಗಿ ಹಣ ಕೂಡಿಡೋಕ್ಕೆ ಆತ ಆರಂಭ ಮಾಡ್ತಾನೆ. ಅದಕ್ಕಾಗಿ ಅವನು ಕೆಲವು ದಿನಗಳು ಉಪವಾಸ ಇರಬೇಕಾಗಿ ಬರ್ತಿತ್ತು. ಅಂತೂ ಇಂತೂ ಒಂದು ವರ್ಷದ ಅವನ ಪ್ರಯತ್ನದ ನಂತರ ಆತ ಒಂದು ಚಿಕ್ಕ ಗಂಟಿನ ಜೊತೆಗೆ ರಾಜಧಾನಿಯತ್ತ ಬಹಳ ಸಂತೋಷದಿಂದ ಪ್ರಯಾಣವನ್ನು ಬೆಳೆಸ್ತಾನೆ. ಶ್ರೀಪಾಲ ಅರಮನೆಯ ದ್ವಾರದ ಹತ್ರ ಬಂದು ಕಾವಲುಗಾರರಲ್ಲಿ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಆ ಕಾವಲುಗಾರರು ಜೋರಾಗಿ ನಕ್ಬಿಡ್ತಾರೆ. ಏನು, ರಾಜದರ್ಶನ ಆಗಬೇಕಾದ್ರೆ ಅದಕ್ಕೆ ಮೊದಲು ಅನುಮತಿ ಪಡಿಬೇಕು. ನಿನ್ನಂಥ ಸಾಮಾನ್ಯ ವ್ಯಕ್ತಿಯನ್ನು ಭೇಟಿ ಮಾಡ್ತಾ ಕೂತ್ಕೊಂಡ್ರೆ ಅವರು ರಾಜ್ಯಭಾರ ಮಾಡಿದಾಗನೇ ಸರಿ, ಸುಮ್ಮನೆ ಇಲ್ಲಿಂದ ಹೊರಟೋಗೋ ಅಂತ ಅವರು ಶ್ರೀಪಾಲನನ್ನು ಗೇಲಿ ಮಾಡ್ತಾರೆ. ಶ್ರೀಪಾಲ, ಇಲ್ಲ ಇಲ್ಲ, ಒಂದೇ ಒಂದು ಸಲ ಅವರು ದರ್ಶನವನ್ನು ಪಡೆದು ನಾನು ಹೋಗ್ಬಿಡ್ತೀನಿ, ನನಗೆ ನಿಜವಾಗ್ಲೂ ಮತ್ತೆ ಯಾವ ಆಸೆನೂ ಇಲ್ಲ ಅಂತ ಬೇಡ್ಕೊಳ್ತಾನೆ. ಆದರೆ ಕಾವಲುಗಾರರು ಅವನನ್ನು ಒಳಗೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಶ್ರೀಪಾಲನಿಗೆ ಬಹಳ ನಿರಾಸೆ ಆಗುತ್ತೆ. ಆತ ಮತ್ತೆ ಏನೂ ಹೇಳದೆ ಅಲ್ಲಿಂದ ಹೊರಟುಬಿಟ್ಟ.
9: ಅವನಿಗೆ ರಾಜದರ್ಶನ ಆಗಲೇ ಇಲ್ವಲ್ಲ, ಅವನ ಆಸೆ ನೆರವೇರಲೇ ಇಲ್ಲ.
12: ಮುಂದೆ ಕತೆ ಕೇಳಿ, ಏನಾಗುತ್ತೆ ಅಂತ ನೋಡಿ. ಇದನ್ನೆಲ್ಲ ನೋಡ್ತಾ ಇದ್ದ ನಾಗರಿಕ ಒಬ್ಬ ಅವನ ಹತ್ರ ಬಂದು, ಏನ್ ತಮ್ಮ ನಿರಾಶೆ ಆಯ್ತಾ? ಒಂದು ಕೆಲಸ ಮಾಡು, ಇನ್ನು ಕೆಲವು ದಿನ ಇಲ್ಲೇ ಇರು, ದಿನ ಬಂದು ಕಾವಲುಗಾರನನ್ನು ಬೇಡ್ಕೊ, ಯಾವತ್ತೋ ಒಂದಿನ ಅವರು ನಿನ್ನನ್ನು ಒಳಗೆ ಹೋಗೋಕ್ಕೆ ಬಿಡ್ತಾರೆ ಅನ್ನೋ ಸಲಹೆಯನ್ನು ಕೊಡ್ತಾನೆ. ಶ್ರೀಪಾಲನಿಗೆ ಆಸೆ ಮತ್ತೆ ಚಿಗುರುತ್ತೆ. ಏನಾದರೂ ಆಗಲಿ, ಅರಸನ ದರ್ಶನವನ್ನು ಪಡೆದೇ ತಾನು ಊರಿಗೆ ಹೋಗೋದು ಅಂತ ಆತ ನಿಶ್ಚಯ ಮಾಡ್ತಾನೆ. ಆಗ ಅವನಿಗೊಂದು ಸಮಸ್ಯೆ ಎದುರಾಗುತ್ತೆ. ಹಗಲು ಎಲ್ಲಾದರೂ ಸುತ್ತಾಡ್ಬೋದು, ರಾತ್ರಿ ಎಲ್ಲಿ ಕಳೆಯೋದು ಅಂತ ಆತ ಯೋಚನೆ ಮಾಡ್ತಾನೆ. ಆಗ ಬೀದಿಯಲ್ಲಿ ರಾತ್ರಿ ಗಸ್ತಿನಲ್ಲಿದ್ದ ಕಾವಲು ಭಟ, ನಿಮ್ಮಂಥವರಿಗಾಗಿ ತಂಗೋಕೆ ಅಂತ ಧರ್ಮಛತ್ರಗಳು ಬೇಕಾದಷ್ಟು ಇವೆ, ಆದರೆ ಈಗ ತಡರಾತ್ರಿ ಆಗಿದೆ, ಹಾಗಾಗಿ ಅಲ್ಲಿ ನಿನಗೆ ವಸತಿ ಸೌಕರ್ಯ ಸಿಗೋಕೆ ಸಾಧ್ಯ ಇಲ್ಲ. ನಗರದ ಪ್ರವೇಶ ದ್ವಾರದಲ್ಲಿ ಒಂದು ಧರ್ಮಛತ್ರ ಇದೆ, ಅದು ಸದಾಕಾಲ ಪ್ರಯಾಣಿಕರಿಗಾಗಿ ತೆರೆದೇ ಇರುತ್ತೆ, ನೀನು ಅಲ್ಲಿ ಹೋಗಿ ಆಶ್ರಯವನ್ನು ಪಡಿ ಅಂತ ಸಲಹೆಯನ್ನು ಕೊಟ್ಟ. ಶ್ರೀಪಾಲ ಹಾಗೆ ಆಗಲಿ ಅಂತ ನಗರದ ಹೊರ ಪ್ರದೇಶದತ್ತ ಹೊರಟ. ಮೊದಲು ಜನರಿಂದ ಗಿಜಿಗಿಜಿ ಗುಡ್ತಾ ಇದ್ದ ಆ ಊರು ನಗರದ ಹೊರಭಾಗದಲ್ಲಿ ನಿರ್ಜನವಾಗಿತ್ತು. ಆಗ ಎಲ್ಲಿಂದಲೋ ಬಂದ ವ್ಯಕ್ತಿಯೊಬ್ಬ ಶ್ರೀಪಾಲನನ್ನು ನೋಡಿ, ಯಾರು ನೀನು, ಈ ರಾತ್ರಿಯಲ್ಲಿ ಒಬ್ಬನೇ ಏನು ಮಾಡ್ತಾ ಇದೆಯಾ ಅಂತ ಕೇಳ್ದ. ಶ್ರೀಪಾಲ ತನ್ನ ಕಥೆಯನ್ನೆಲ್ಲ ಸವಿಸ್ತಾರವಾಗಿ ಹೇಳ್ತಾನೆ. ಏನು, ದೂರದ ಗ್ರಾಮದಿಂದ ಬಂದಿದ್ಯಾ ಅಂತ ಹೇಳ್ತೀಯ, ಮಹಾರಾಜನನ್ನು ನೋಡೋಕ್ಕೆ ಬಂದಿದ್ಯಾ ಅಂತ ಬೇರೆ ಹೇಳ್ತಿದ್ಯ, ನನಗ್ಯಾಕೋ ನಿನ್ನ ಮಾತಿನಲ್ಲಿ ನಂಬಿಕೆನೆ ಬರ್ತಾ ಇಲ್ಲ. ಕಳ್ತನ ನಡೆಸೋಕ್ಕೆ ಹೊಂಚಾಗ್ತಾ ಇದೆಯಾ? ಎಲ್ಲಿ, ನಿನ್ನ ಕಂಕಳಲ್ಲಿ ಗಂಟಿದೆಯಲ್ಲ, ಅದನ್ನು ಬಿಚ್ಚಿ ತೋರಿಸು ಅಂತ ಆ ವ್ಯಕ್ತಿ ಹೇಳ್ತಾನೆ. ಶ್ರೀಪಾಲ ಯಾವ ಹಿಂಜರಿಕೆನೂ ಇಲ್ಲದೆ ಗಂಟನ್ನು ಬಿಚ್ಚಿ ತೋರಿಸ್ತಾನೆ. ಅದರಲ್ಲಿ ಶ್ರೀಮಂತರು ಧರಿಸ್ಕೊಳ್ಳುವಂತಹ ಒಂದು ಪೋಷಾಕು ಮತ್ತು ಪಳಪಳ ಅಂತ ಹೊಳೆಯೋ ಒಂದು ಜೊತೆ ಚಪ್ಪಲಿ ಇತ್ತು. ಆ ವ್ಯಕ್ತಿ ಶ್ರೀಪಾಲನನ್ನು ಮೇಲಿಂದ ಕೆಳಗೆ ತನಕ ಒಂದ್ಸಲ ನೋಡಿ, ಈ ದಿರಿಸು, ಈ ಚಪ್ಪಲಿ ಖಂಡಿತ ನಿಂದಲ್ಲ, ಇದನ್ನು ಕದ್ದು ತಂದಿದ್ದಿ ನೀನು ಅಲ್ವಾ ಅಂತಂದ. ಆಗ ಶ್ರೀಪಾಲ ಕೂಡಲೇ, ಇಲ್ಲ ಇಲ್ಲ, ಕದ್ದ ವಸ್ತು ಇವಲ್ಲ, ಒಂದು ವರ್ಷ ಹೊಟ್ಟೆ ಬಟ್ಟೆ ಕಟ್ಟಿ ಇದನ್ನು ಕೊಂಡು ತಂದಿದ್ದೀನಿ, ನಿಜವಾಗ್ಲೂ ಸತ್ಯ ಹೇಳ್ತಿದ್ದೀನಿ ನಾನು ಅಂತ ಬಹಳ ಆತಂಕದಿಂದ ಹೇಳ್ದ. ಹಾಗಾದರೆ ಇದನ್ನು ಧರಿಸದೆ ಗಂಟು ಮೂಟೆ ಕಟ್ಕೊಂಡು ಯಾಕೆ ತಿರುಗ್ತಾ ಇದೆಯಾ ಅಂತ ಆ ವ್ಯಕ್ತಿ ಕೇಳ್ದ. ಆಗ ಶ್ರೀಪಾಲ, ಇವುಗಳನ್ನು ರಾಜದರ್ಶನಕ್ಕಾಗಿ ಇಟ್ಕೊಂಡಿದ್ದೀನಿ, ಕಾವಲಿನವರು ನನ್ನನ್ನು ಒಳಗೆ ಬಿಟ್ಟರೆ ಇವುಗಳನ್ನು ಧರಿಸ್ಕೊಂಡು ರಾಜನ ಮುಂದೆ ಹೋಗ್ತೀನಿ, ಮೊದಲೇ ಹಾಕ್ಕೊಂಡ್ರೆ ಇದೆಲ್ಲ ಕೊಳೆ ಆಗ್ಬಿಡುತ್ತೆ, ಮತ್ತೆ ಅದರ ಮಡಿಕೆ ಹೊಳಪು ಎಲ್ಲ ಹೋಗ್ಬಿಡುತ್ತೆ ಅನ್ನೋ ಭಯ ನನಗೆ ಅಂತ ಬಹಳ ಮುಗ್ಧವಾಗಿ ಹೇಳ್ತಾನವನು. ಅದೆಲ್ಲ ಸರಿ, ರಾಜನನ್ನು ನೋಡೋಕ್ಕೆ ಇಷ್ಟೆಲ್ಲ ಒಳ್ಳೆ ಪೋಷಾಕು ಚಪ್ಪಲಿಯ ಅವಶ್ಯಕತೆ ಯಾಕಿದೆ ಅಂತ ಅವನು ಕೇಳ್ದ. ಆಗ ಶ್ರೀಪಾಲ, ನೋಡಪ್ಪ, ನಮ್ಮ ಅರಸರು ಈ ರಾಜ್ಯವನ್ನು ಆಳುವ ಅವತಾರ ಪುರುಷರು, ಅವರು ಪ್ರಜೆಗಳ ಹಿತಕ್ಕಾಗಿ ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ. ಅವರಿಗೆ ನನ್ನಂಥ ಬಡವನ ಸಂಗತಿ ತಿಳಿದಿರಲಿಕ್ಕಿಲ್ಲ, ತಿಳಿಲೂಬಾರದು. ತಿಳಿದ್ರೆ ಬಹಳ ಸಂಕಟಪಟ್ಟರು. ಹಾಗಾಗಿ ರಾಜ ದರ್ಶನಕ್ಕೆ ಹೋಗುವಾಗ ಶ್ರೀಮಂತನ ಹಾಗೆ ಬಟ್ಟೆ ತೊಟ್ಟು ಹೋಗೋಕೆ ಈ ಸಿದ್ಧತೆಯನ್ನು ನಾ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ದ. ಆಗ ಆ ವ್ಯಕ್ತಿ, ಹಾಗಾದ್ರೆ ನಡೆಯಬಾರದ್ದೇ ನಡೆದೋಯ್ತು ನೋಡು, ನೀನೀಗ ನನ್ನ ಕಣ್ಣಿಗೆ ಬಿದ್ದಿದ್ಯ, ನಾನೇ ಈ ರಾಜ್ಯದ ರಾಜ ಅಂತ ಹೇಳ್ದ. ಶ್ರೀಪಾಲ್ನಿಗೆ ಗಾಬರಿ ಆಗ್ಬಿಡತ್ತೆ. ಹಾ, ಏನು ತಾವು ಈ ರಾಜ್ಯವನ್ನಾಳುವ ಅರಸರೇ? ನನ್ನ ಅದೃಷ್ಟವನ್ನು ನಂಬೋಕೆ ಆಗ್ತಾ ಇಲ್ಲ, ನನ್ನ ಇಚ್ಛೆ ನೆರವೇರಿಬಿಡ್ತು ಅಂತ ಹೇಳ್ತಾ ಇರಬೇಕಾದ್ರೆ ಅವನ ಕಣ್ಣಿಂದ ಆನಂದಾಶ್ರು ಹರಿಯುತ್ತೆ. ಆಗ ಅರಸ, ಪ್ರಜೆಗಳ ಸ್ಥಿತಿಗತಿ ತಿಳಿಯೋಕೆ ಅಂತ ಹೀಗೆ ನಾನು ನಿಶಾಚರನಾಗಿ ಸಂಚಾರ ಮಾಡ್ತಾ ಇರ್ತೀನಿ, ನಾಳೆ ದರ್ಬಾರಿಗೆ ಬಂದು ನನ್ನ ದರ್ಶನವನ್ನು ಪಡ್ಕೋ, ಕಾವಲುಗಾರರು ನಿನ್ನನ್ನು ಒಳಗೆ ಬಿಡ್ತಾರೆ, ನಿನ್ನ ಬಡತನ ನೀಗೂ ಹಾಗೆ ಮಾಡ್ತೀನಿ, ಅರಮನೆಯ ಆಸ್ಥಾನಿಕರು ನಿನ್ನ ಈ ನಿಜಸ್ಥಿತಿಯನ್ನು ನೋಡಬೇಕು, ಅದಕ್ಕೆ ನಿನ್ನ ಬೆಲೆಬಾಳುವ ಈ ಪೋಷಾಕನ್ನು ನನಗೆ ಕೊಡು, ನಿನ್ನ ವಾಸ್ತವ ರೂಪದಲ್ಲೇ ನೀನು ಬರಬೇಕು ಅಂತ ಹೇಳಿ ಅರಸ ಹೊರಟೋದ.
9: ಬಡವನಾದ್ರೂ ಎಷ್ಟು ಒಳ್ಳೆಯವ್ ನೋಡು
12: ಅಲ್ವಾ, ಒಳ್ಳೆಯ ಗುಣ ಎಲ್ಲರನ್ನೂ ಆಕರ್ಷಿಸುತ್ತೆ. ಅಂದಹಾಗೆ ಮುಂದೇನಾಯ್ತು ಗೊತ್ತಾ? ಮರ್ದಿನ ಅರಸ ಶ್ರೀಪಾಲ್ನಿಗೆ ಕಾದೇ ಕಾದ. ಕಾವಲುಗಾರರು ಅಂತಹ ವ್ಯಕ್ತಿ ಯಾರು ಬರಲೇ ಇಲ್ಲ ಅಂತ ಅರಸನಿಗೆ ಹೇಳ್ತಾರೆ. ಅರಸ ಭಟರನ್ನು ಕರೀಸಿ ಶ್ರೀಪಾಲನನ್ನು ಹುಡುಕ್ಸಿ ರಾಜ್ಯಸಭೆಗೆ ಬರಮಾಡ್ಕೊಳ್ತಾನೆ. ಶ್ರೀಪಾಲ, ಪ್ರಭು ನಿಮ್ಮನ್ನು ನೋಡಬೇಕು ಅನ್ನೋ ಮಹದಾಸೆಯಿಂದ ಬಂದೆ. ಆ ದಿನ ನಿಮ್ಮನ್ನು ನೋಡಿ ನಾನು ತೃಪ್ತನಾದೆ. ನನ್ನ ದುಬಾರಿ ಪೋಷಾಕಿನ ಅವಶ್ಯಕತೆ ಆಮೇಲೆ ನನಗೆ ಇರಲಿಲ್ಲ. ನನಗೆ ಯಾವ ಕಾಣಿಕೆಯ ಬಯಕೆನೂ ಇಲ್ಲ. ಹಾಗಾಗಿ ನಾನು ತಮ್ಮನ್ನು ರಾಜ್ಯಸಭೆಯಲ್ಲಿ ಭೇಟಿಯಾಗದೆ ಹಾಗೆ ಮನೆ ಹೊರಟೋದೆ ಅಂತ ಹೇಳ್ದ. ಅದಕ್ಕೆ ಅರಸ ಮೆಚ್ಚುಗೆಯಿಂದ ತಲೆ ತೂಗ್ತಾನೆ. ಭಲೇ ಭಲೇ ಶ್ರೀಪಾಲ, ಎಂತಹ ನಿಸ್ವಾರ್ಥಿ ನೀನು, ನನ್ನಿಂದ ಯಾವ ಉಡುಗೊರೆಯ ಅಪೇಕ್ಷೆನೂ ನಿನಗಿಲ್ವಲ್ಲ, ಆದರೆ ನಿನ್ನಿಂದ ನನ್ನ ಪರಿಪಾಲನೆಯಲ್ಲಿ ಕೆಲವು ಲೋಪದೋಷಗಳಿವೆ ಅನ್ನುವ ಸಂಗತಿ ನನಗೆ ತಿಳಿದು ಬಂತು. ಕಾವಲುಗಾರರು ನನಗೂ ಪ್ರಜೆಗಳಿಗೂ ನಡುವೆ ಗೋಡೆಯಾಗಿದ್ದಾರೆ ಎನ್ನುವ ವಿಷಯ ತಿಳಿಯಿತು. ಅದನ್ನು ತಿಳಿಯಪಡಿಸಿದ ನಿನ್ನನ್ನು ಸನ್ಮಾನಿಸೋಕೆ ಬಯಸ್ತೀನಿ ಅಂತ ಶ್ರೀಪಾಲ್ನಿಗೆ ಬೆಲೆಬಾಳುವ ಕಾಣಿಕೆಯನ್ನು ಕೊಟ್ಟು ಸತ್ಕಾರ ಮಾಡ್ತಾನೆ. ಹೀಗೆ ಶ್ರೀಪಾಲನ ಬಡತನ ದೂರವಾಗುತ್ತೆ, ಅರಸನ ಆಳ್ವಿಕೆಯಲ್ಲೂ ಮುಂದೆ ಹೆಚ್ಚಿನ ಪಾರದರ್ಶಕತೆ ಕಂಡುಬರುತ್ತೆ.
10: ಪೊನ್ನಜ್ಜಿ, ನೀನು ಹೇಳಿದ್ದು ಸರಿಯಾಗಿದೆ.
14: ಶ್ರೀಪಾಲ ಏನನ್ನು ಬಯಸಲಿಲ್ಲ,
10: ಆದ್ರೆ ಅವನ ಬಡತನ ಮಾತ್ರ ದೂರ ಆಯ್ತು.
12: ಹೌದು ಮಕ್ಕಳೇ, ನಿಸ್ವಾರ್ಥ ಮನೋಭಾವ ಬೇರೆಯವರನ್ನ ಆಕರ್ಷಿಸುತ್ತೆ, ಅದು ನಮಗೆ ಹೆಚ್ಚಿನದನ್ನೇ ಕೊಡುತ್ತೆ.
10: ಹೌದು, ನೀನು ಹೇಳಿದ್ದು ಸರಿಯೋ ಸರಿ.
12: ಮುದ್ದು ಮಕ್ಕಳು,
8: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
2: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
5: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣುವ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಜುಲೈ 5 ರನ್ ಮಲೆನಾಡು 2026 ಎಂಬ ಬೃಹತ್ ಮ್ಯಾರಥಾನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ನ ಸ್ಥಾಪಕರಾದ ಡಾಕ್ಟರ್ ಶರತ್ ಮರಿಯಪ್ಪ ಹೇಳಿದರು. ಜುಲೈ 5 ಬೆಳಗ್ಗೆ 6 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆರಂಭವಾಗುತ್ತದೆ. ಮಾಜಿ ಸಚಿವ ಮಧು ಬಂಗಾರಪ್ಪ, ಸಚಿವ ಸಂತೋಷ್ ಲಾಡ್, RM ಮಂಜುನಾಥ್ ಗೌಡರು, ಆರ್ ಪ್ರಸನ್ನಕುಮಾರ್ ಸೇರಿದಂತೆ ಹಲವು ಮುಖಂಡರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ ಎಂದರು. ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಫೌಂಡೇಶನ್ ಇದೀಗ ಆರಂಭವಾಗಿದ್ದು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುವ ಬಗ್ಗೆ ಯೋಚಿಸಿದ್ದು, ಇದರ ಹಿನ್ನೆಲೆಯಲ್ಲಿ ಈಗ ಮ್ಯಾರಥಾನ್ ಎಂಬ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಇದು ಆರೋಗ್ಯಕರ ಕಾರ್ಯಕ್ರಮವಾಗಿದೆ. ಪರಿಸರ ಸಂರಕ್ಷಣೆ, ಹಸಿರು ಬೆಳೆಸುವುದು, ಕ್ರೀಡಾ ಮನೋಭಾವ ಬೆಳೆಸುವುದು, ಮುಖ್ಯವಾಗಿ ವಿಶೇಷಚೇತನರ ಸಬಲೀಕರಣ ಎಂಬ ಮಹತ್ವದ ಉದ್ದೇಶವನ್ನಿಟ್ಟುಕೊಂಡು ಈ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದರು. ಈ ಮ್ಯಾರಥಾನ್ನಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಕ್ರೀಡಾಪಟುಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಭಾಗವಹಿಸಲಿದ್ದಾರೆ. ಈ ಬಾರಿ ವಿಶೇಷವಾಗಿ ಹ್ಯೂಮಥಾನ್ ಎಂಬ ವಿಶೇಷ ಚೇತನರಿಗಾಗಿ ವಿಶೇಷ ಓಟವನ್ನು ಕೂಡ ಆಯೋಜಿಸಲಾಗಿದೆ. ಜೊತೆಗೆ ಈ ಓಟದಲ್ಲಿ ಭಾಗವಹಿಸಿದ ಸಾರ್ವಜನಿಕರಿಗೆ ಸುಮಾರು 2,000 ಸಸಿಗಳನ್ನು ಉಚಿತವಾಗಿ ನೀಡಲಾಗುವುದು ಹಾಗೂ ಇದಕ್ಕೆ ನೋಂದಣಿ ಅಗತ್ಯವಿದ್ದು, ಮೊದಲ 2,000 ನೋಂದಾಯಿತರಿಗೆ ಉಚಿತವಾಗಿ ಟೀಶರ್ಟ್ ಜೊತೆಗೆ ಪ್ರಮಾಣ ಪತ್ರ ನೀಡಲಾಗುವುದು ಎಂದರು. ಮ್ಯಾರಥಾನ್ ಸ್ಪರ್ಧೆಯ ಬಗ್ಗೆ ವಿವರ ನೀಡಿದ ಅಥ್ಲೆಟಿಕ್ ಅಸೋಸಿಯೇಷನ್ನ ಮುಖ್ಯಸ್ಥ ಉದಯ್ ಕುಮಾರ್, ಈ ಸ್ಪರ್ಧೆಗಳು 5 ವಿಭಾಗಗಳಲ್ಲಿ ನಡೆಯುತ್ತವೆ. 16 ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ, 20 ವರ್ಷದ ಬಾಲಕ ಬಾಲಕಿಯರಿಗೆ ಕ್ರಮವಾಗಿ 3 ಕಿಲೋಮೀಟರ್ ಹಾಗೂ 5 ಕಿಲೋಮೀಟರ್ ಓಟದ ಸ್ಪರ್ಧೆ ಇದ್ದು, 2 ವಿಭಾಗಗಳಲ್ಲಿ ತಲಾ 3 ಬಹುಮಾನಗಳನ್ನು ನೀಡಲಾಗುತ್ತದೆ. ಅಂದರೆ ಪ್ರಥಮ 3,000, ದ್ವಿತೀಯ 2,000, ತೃತೀಯ 1,000 ರೂಪಾಯಿಗಳನ್ನು 2 ವಿಭಾಗದಲ್ಲೂ ನಗದು ಬಹುಮಾನ ನೀಡಲಾಗುವುದು. ಹಾಗೆಯೇ ಪುರುಷ ಮತ್ತು ಮಹಿಳಾ ವೃತ್ತಿಪರರಿಗೆ 10 ಕಿಲೋಮೀಟರ್ ಓಟದ ಸ್ಪರ್ಧೆ ಇದ್ದು, ಇದರಲ್ಲೂ ಕೂಡ ಕ್ರಮವಾಗಿ 10,000, 7,000 ಹಾಗೂ 5,000 ರೂಪಾಯಿಗಳನ್ನು ಬಹುಮಾನ ನೀಡಲಾಗುತ್ತದೆ ಎಂದರು. ನೋಂದಣಿ ಹಾಗೂ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 8971397714 ಹಾಗೂ 8660461910 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಉದಯ್ ಕುಮಾರ್, ಯಶವಂತ್ ನಾಯಕ್, ಅಶೋಕ್, ಅರುಣ್ ರಾಜ್, ವಿಜಯ್ ಕುಮಾರ್,
1: ದೀಪು, ಪ್ರದೀಪ್, ಶಿವಕುಮಾರ್ ಸೇರಿದಂತೆ ಹಲವರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರ ಉಪವಿಭಾಗ 1 ಸರ್ವಜ್ಞ ವೃತ್ತ ಬಾಲರಾಜ್ ಅರಸ್ ರಸ್ತೆ ಮೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಅವರ ಕಚೇರಿಯಲ್ಲಿ ಜುಲೈ 2 ಬೆಳಗ್ಗೆ 11 ಮಧ್ಯಾಹ್ನ 1 ಗಂಟೆಯವರೆಗೆ ಜನಸಂಪರ್ಕ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಗ್ರಾಹಕರಿಂದ ಮೆಸ್ಕಾಂ ಕಂಪನಿಯ ವಿದ್ಯುತ್ ಸಂಬಂಧಿತ ಅಹವಾಲುಗಳನ್ನು ಸ್ವೀಕರಿಸಲಾಗುತ್ತಿದ್ದು, ಶಿವಮೊಗ್ಗ ನಗರ ಉಪವಿಭಾಗ 1 ಘಟಕ 1, 2 ಮತ್ತು 3 ವ್ಯಾಪ್ತಿಯಲ್ಲಿನ ಗ್ರಾಹಕರು ಈ ಸಭೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಜೀವನ ಅಮೂಲ್ಯವಾದದ್ದು, ಅದನ್ನು ಮಾದಕ ವಸ್ತುಗಳಿಗೆ ಬಲಿ ಕೊಡಬಾರದು. ಉತ್ತಮ ಅಭ್ಯಾಸ ಮತ್ತು ಹವ್ಯಾಸಗಳ ಮೂಲಕ ವಿದ್ಯಾರ್ಥಿಗಳು ಉತ್ತಮ ಜೀವನ ಕಟ್ಟಿಕೊಳ್ಳಬೇಕೆಂದು ಹಿರಿಯ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಂಎಸ್ ಸಂತೋಷ್ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಶಿಕ್ಷಣ ಇಲಾಖೆ, ಸರ್ಕಾರಿ ದುರ್ಗಿಗುಡಿ ಶಾಲೆ ಹಾಗೂ ಸುರಭಿ ಮಹಿಳಾ ಮಂಡಳಿ ಇವರ ಸಂಯುಕ್ತಾಶ್ರಯದಲ್ಲಿ ದುರ್ಗಿಗುಡಿ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಾದಕ ವಸ್ತು ಸೇವನೆ ಹಾಗೂ ನಿಷೇಧ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವ್ಯಸನಮುಕ್ತ, ಸದೃಢ ಮತ್ತು ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಲು ಮುಖ್ಯವಾಗಿ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಬೇಕು ಎಂದ ಅವರು, ಮಕ್ಕಳು ಸಮಾಜಮುಖಿಯಾಗಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಮ್ಮ ಸಜೀವನದ ಉದಾಹರಣೆಗಳ ಮೂಲಕ ವಿವರಿಸಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾದ ಫಲಾನುಭವಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಶಶಿರೇಖಾ, ಅಂಗವಿಕಲ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿ ಸುವರ್ಣ ನಾಯಕ್, ದುರ್ಗಿಗುಡಿ ಶಾಲೆಯ ಎಸ್ಡಿಎಂಸಿ ಸದಸ್ಯರಾದ ಸತೀಶ್, ಬಾಲ ನ್ಯಾಯ ಮಂಡಳಿ ಸದಸ್ಯರು ಹಾಗೂ ಸುರಭಿ ಮಹಿಳಾ ಮಂಡಳಿ ದಾವಣಗೆರೆಯ ನಿರ್ದೇಶಕರಾದ ರೇಖಾ ಎಂಜಿ ಮತ್ತು ಸುರಭಿ ಐಆರ್ಸಿಎ ನಿರ್ದೇಶಕರಾದ ಲತಾ ಎವಿ ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕರಾದ ಮೋಹನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡಿದರು. ರೇಖಾ ಸ್ವಾಗತಿಸಿ ಕಾರ್ಯಕ್ರಮದ ಪ್ರಸ್ತಾವಿಸಿದರು. ಸರಸ್ವತಿ ವಂದಿಸಿದರು. ಮುಂದಿನ ವಿವರ. ಮಲೆನಾಡು ಮುದ್ರಕರ ಸಂಘ ಮತ್ತು ಕಾಮನ್ ಮ್ಯಾನ್ ಜನಪರವಾದ ಕೆಲಸವನ್ನು ಮಾಡುತ್ತಿದೆ ಎಂದು ಎರಡು ಸಂಸ್ಥೆಯ ಅಧ್ಯಕ್ಷರಾದ ಬಿಎಸ್ ಗಣೇಶ್ ಹೇಳಿದರು. ಅವರು ಶರಾವತಿ ನಗರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ತಮ್ಮ ಎರಡು ಸಂಸ್ಥೆಯ ವತಿಯಿಂದ ನೋಟ್ ಪುಸ್ತಕ, ಜಾಮಿಟ್ರಿ ಬಾಕ್ಸ್ ಮತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ನೋಟ್ಸ್ ಬುಕ್ ವಿತರಣೆ ಮಾಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಕಾಮನ್ ಮ್ಯಾನ್ ಸಂಸ್ಥೆಯು ಈ ಹಿಂದೆ ಕೊರೋನಾ ಸಮಯದಲ್ಲಿ ಶಿವಮೊಗ್ಗ ನಗರದ ಅನೇಕ ಹಳ್ಳಿಗಳನ್ನು ಸಂಪರ್ಕಿಸಿ ಅವರಿಗೆ ಆಹಾರ ಮತ್ತು ದಿನಸಿ ಸಾಮಾನುಗಳ ವಿತರಣೆಯನ್ನು ಮಾಡಿತ್ತು. ಅದೇ ರೀತಿ ಮಹಾಮಳೆ ಬಂದು ಕೊಡಗಿನಲ್ಲಿ ಅತಿವೃಷ್ಟಿಯಾಗಿ ಗುಡ್ಡಗಳೇ ಜರುಗಿ ನೂರಾರು ಜನ ತೊಂದರೆ ಇದ್ದಲ್ಲಿ ಬಟ್ಟೆಗಳು ಮತ್ತು ಆಹಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಸಂತ್ರಸ್ತರ ಕೈಗೆ ನೇರವಾಗಿ ಅದನ್ನು ತಲುಪಿಸುವ ಕೆಲಸವನ್ನು ಮಾಡಿತ್ತು. ಹಾಗೆಯೇ ಪ್ರತಿ ವರ್ಷ ಆಯ್ದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಜಾಮಿಟ್ರಿ ಬಾಕ್ಸ್, ಬ್ಯಾಗುಗಳನ್ನು ವಿತರಣೆ ಮಾಡುತ್ತಿದೆ. ಈ ಬಾರಿ ಎರಡು ಸಂಸ್ಥೆಯ ಅಧ್ಯಕ್ಷರು ತಾವೇ ಆಗಿದ್ದರಿಂದ ಮಲೆನಾಡು ಮುದ್ರಕರ ಸಂಘದಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉಚಿತ ಇಂಗ್ಲಿಷ್ ನೋಟ್ಸ್ ಅನ್ನು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ನೀಡುತ್ತಿದ್ದಾರೆ ಎಂದರು. ಕಾಮನ್ ಮ್ಯಾನ್ ಸಂಸ್ಥೆಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಕೆಜಿ ವೆಂಕಟೇಶ್ ಮಾತನಾಡಿ, ಹಿರಿಯರ ಆದರ್ಶಗಳೇ ನಮಗೆ ದಾರಿದೀಪವಾಗಬೇಕು ಎಂದು ಹೇಳಿ ಅಬ್ದುಲ್ ಕಲಾಂ ರವರಿಂದ ಹಿಡಿದು ಸಾವಿತ್ರಿಬಾಯಿ ಫೂಲೆಯವರಿಗೆ ಹತ್ತು ಜನ ಭಾರತ ಶ್ರೇಷ್ಠ ನಾಯಕರನ್ನು ಪರಿಚಯ ಮಾಡಿಕೊಟ್ಟರು. ಮಲೆನಾಡು ಮುದ್ರಕರ ಸಂಘದ ಉಪಾಧ್ಯಕ್ಷ ರವಿಯವರು ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳು ಬಡತನದಿಂದ ಬಂದಿದ್ದಾರೆ, ಆದರೆ ಅವರ ವಿದ್ಯೆಗೆ ಬಡತನ ಬರಬಾರದು ಎಂದು ಈ ನೋಟ್ಸ್ ಪುಸ್ತಕವನ್ನು ವಿಸ್ತರಿಸುತ್ತೇವೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸರ್ಕಾರಿ ಪ್ರೌಢಶಾಲೆ ಶರಾವತಿ ನಗರದ ಮುಖ್ಯ ಶಿಕ್ಷಕಿಯಾದ ಶಕುಂತಲಾ ಮೇಡಂ ಅವರು ಮಾತನಾಡಿ, ನಮ್ಮ ಹೈಸ್ಕೂಲ್ ಹಲವಾರು ಬಾರಿ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆಯುತ್ತಿದೆ. ನಮಗೆ ಈಗ ಬೇಕಾಗಿರುವುದು ಎಲ್ಲಾ ಹುಡುಗರು ಕನಿಷ್ಠ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣವಾಗಬೇಕೆನ್ನುವುದಾಗಿದೆ. ಅದಕ್ಕಾಗಿ ಶ್ರಮ ವಹಿಸುತ್ತಿದ್ದೇವೆ. ನಮ್ಮ ಪ್ರೌಢಶಾಲೆಗೆ ಬರಲು ಬಸ್ಸಿನ ವ್ಯವಸ್ಥೆ ಇರದೇ ಇರುವುದರಿಂದ ಅನೇಕ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ಶಾಲೆಯ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಕೂಡ ಪೂರ್ಣವಾಗಿಲ್ಲ. ಹೀಗಾಗಿ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಬಹಳ ಕಷ್ಟವಾಗುತ್ತಿದೆ ಎಂದರು.
ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಗಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. 31/1/2027 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾರ್ಥಿಗಳು ಕಚೇರಿ ವೇಳೆಯಲ್ಲಿ ಖುದ್ದಾಗಿ ಭದ್ರಾವತಿಯ ಸಮಾಜ ಕಲ್ಯಾಣ ಇಲಾಖೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಆರೋಗ್ಯವಾಗಿ ಇರುವವರು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ಎಂದು ಮೆಟ್ರೋ ಆಸ್ಪತ್ರೆ ತಜ್ಞ ವೈದ್ಯರಾದ ಡಾಕ್ಟರ್ ಪೃಥ್ವಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹೋಟೆಲ್ ಶುಭಂ ಆವರಣದಲ್ಲಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಕ್ತದಾನ ಎಂದರೆ ಜೀವದಾನವಿದ್ದಂತೆ. ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ. ನಮ್ಮಿಂದ ನೀಡುವ 1 ಯೂನಿಟ್ ರಕ್ತವು ಅಪಘಾತ, ಶಸ್ತ್ರಚಿಕಿತ್ಸೆ, ಹೆರಿಗೆ ಹಾಗೂ ಇತರ ತುರ್ತು ಪರಿಸ್ಥಿತಿಗಳಲ್ಲಿ ಅಮೂಲ್ಯವಾದ ಜೀವಗಳನ್ನು ಉಳಿಸಲು ಸಹಾಯ ಮಾಡುತ್ತದೆ ಎಂದರು. ಇಂದು ರಕ್ತದಾನ ಮಾಡುತ್ತಿರುವ ಪ್ರತಿಯೊಬ್ಬ ದಾನಿಯು ಸಮಾಜಕ್ಕೆ ಆದರ್ಶವಾಗಿದ್ದು, ಈ ನಿಟ್ಟಿನಲ್ಲಿ ಯುವ ಪೀಳಿಗೆ ರಕ್ತದಾನಕ್ಕೆ ಮುಂದಾಗಬೇಕು ಎಂದು ಹೇಳಿದರು. ರಕ್ತದಾನಿಗಳ ನಿಸ್ವಾರ್ಥ ಸೇವೆ ನಿಜವಾಗಿಯೂ ಶ್ಲಾಘನೀಯ ಎಂದ ಅವರು, ಆರೋಗ್ಯವಂತರಾದ ಎಲ್ಲರೂ ನಿಯಮಿತವಾಗಿ ರಕ್ತದಾನ ಮಾಡುವ ಸಂಕಲ್ಪ ಮಾಡೋಣ. ನಮ್ಮ ಒಂದು ಸಣ್ಣ ಸೇವೆ ಮತ್ತೊಬ್ಬರ ಬದುಕಿಗೆ ದೊಡ್ಡ ಆಶಾಕಿರಣವಾಗಬಹುದು ಎಂದರು. ಈ ಸಂದರ್ಭದಲ್ಲಿ ಜೆಸಿಐ ಶಿವಮೊಗ್ಗ ವಿವೇಕ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ಅಧ್ಯಕ್ಷತೆ ವಹಿಸಿದ್ದರು. ವಲಯ 24 ZVP ಜೆಸಿಐ ಸೆನೆಟರ್ ಗಣೇಶ್ ಪೈ, ಜೆಎಸಿ ಜೆವಿಸಿ ಉದಯ್ ಕಡಂಬ, ಜೆಸಿಐ ನೀಡ್ ಬ್ಲಡ್ ಕಾಲ್ ಜೆಸಿ ಕೋಆರ್ಡಿನೇಟರ್ ಶಿಲ್ಪಾ, ಜೆಕಾಮ್ ಟೇಬಲ್ ಚೇರ್ಮನ್ ಚಂದ್ರಹಾಸ ಶೆಟ್ಟಿ, ಜೆಸಿಐ ಬ್ಲಡ್ ಕೋಆರ್ಡಿನೇಟರ್ ಜಯಕುಮಾರ್, ದುರ್ಗಿಗುಡಿ ಕನ್ನಡ ಸಂಘದ ಮಾಜಿ ಅಧ್ಯಕ್ಷ ಮನೋಜ್ ಕುಮಾರ್, ಕಾರ್ಮಿಕ ವಿಭಾಗ ಮುಖಂಡರಾದ ಕೆ ದೇವೇಂದ್ರಪ್ಪ, ಮುಖಂಡರಾದ ಗೋವಿಂದರಾಜ್, ರೆಡ್ ಕ್ರಾಸ್ ವೈದ್ಯ ಡಾಕ್ಟರ್ ದಿನಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 2026-27 ಸಾಲಿನಲ್ಲಿ ಹೊಯ್ಸಳ ಮತ್ತು ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಯೋಜನೆಯಡಿ ನಾವೀನ್ಯತೆ, ತಾರ್ಕಿಕ ಸಾಧನೆಗಳು, ಕ್ರೀಡೆ, ಕಲೆ, ಸಂಸ್ಕೃತಿ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ನೀಡಲು 5-18 ಅರ್ಹ ಮಕ್ಕಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸುವವರು ಸೂಚಿತ ಕ್ಷೇತ್ರಗಳಲ್ಲಿ ಅಪ್ರತಿಮ ಪ್ರತಿಭೆ ಉಳ್ಳವರಾಗಿದ್ದು, ಅವರು ಸಾಧಿಸಿದ ಪ್ರತಿಭೆಯ ಬಗ್ಗೆ ಪತ್ರಿಕೆಗಳಲ್ಲಿ ವರದಿಯಾಗಿರಬೇಕು. ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸುವ ಅರ್ಹ ಮಕ್ಕಳು ಕನಿಷ್ಠ 5 ಕರ್ನಾಟಕ ರಾಜ್ಯದಲ್ಲಿ ವಾಸವಿರಬೇಕು. ಈ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ ಸಲ್ಲಿಸುವುದು, ರಾಷ್ಟ್ರ, ರಾಜ್ಯ, ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುವ, ಪ್ರಶಸ್ತಿ ಪಡೆದಿರುವ ಮಾಹಿತಿಯನ್ನು ಸಲ್ಲಿಸುವುದು. ಹಿಂದಿನ ವರ್ಷಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಮಕ್ಕಳಿಗೆ ಪುನಃ ಪ್ರಶಸ್ತಿ ನೀಡಲು ಅವಕಾಶವಿರುವುದಿಲ್ಲ. ಮಕ್ಕಳ ವಯಸ್ಸಿನ ಪ್ರಮಾಣ ಪತ್ರವನ್ನು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ಸಲ್ಲಿಸಬೇಕು. ಪ್ರತಿ ಕ್ಷೇತ್ರಕ್ಕೆ 2 ಮಕ್ಕಳಂತೆ ಒಟ್ಟು 8 ಮಕ್ಕಳಿಗೆ 10,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು. ಆಸಕ್ತರು ನಿಗದಿತ ನಮೂನೆ ಅರ್ಜಿಯನ್ನು ಉಪನಿರ್ದೇಶಕರು ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜುಲೈ 27 ಸಲ್ಲಿಸುವಂತೆ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲಾಖಾ ಕಚೇರಿ ದೂರವಾಣಿ ಸಂಖ್ಯೆ 0818229554 ಈ ನಂಬರಿಗೆ ಸಂಪರ್ಕಿಸಬಹುದು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹೆಂಗಮ್ಮ ಮಲ್ಗೆ ಮಾರು,
2: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
1: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
2: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು

0: ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜ, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಳ್ಳಲಿದ್ದು ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶಿವೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಎಲ್ರೂ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಯಾಕೊತ್ತಾ, ಇರೋದು ಒಂದು ಜೀವನ ರೀ, ಅದರಲ್ಲಿ ಖುಷಿಯಾಗಿ ನಗ್ನಗ್ತಾ ಆರೋಗ್ಯವಾಗಿರ್ಬೇಕು. ಏನಂತೀರಾ? ಹಾಗಿದ್ಮೇಲೆ ನಿಮ್ಮೆಲ್ರಿಗೂ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಪ್ರತಿ ಒಂದಿನ ಕೂಡ ಪರಿಸರದಲ್ಲಿರುವಂತಹ ವಿಶೇಷತೆಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಡುವಂತ ಕಾರ್ಯಕ್ರಮನೇ ಪರಿಸರ ಪರಿಚಯ ಕಾರ್ಯಕ್ರಮ. ಇನ್ನು ಪರಿಸರ ಅನ್ನುವಾಗ ನಮ್ಮ ಕಣ್ಣ ಮುಂದೆ ಕಾಡು, ಬೆಟ್ಟ, ಗುಡ್ಡ, ಜಲಪಾತ, ನದಿ, ಸರೋವರಗಳು, ಸಮುದ್ರಗಳು ಒಂದ್ ಕಡೆ ಕಾಣೋದಾದ್ರೆ, ಮತ್ತೊಂದ್ ಕಡೆ ಪ್ರಾಣಿ ಪಕ್ಷಿ, ಜಲಚರಗಳು, ಕ್ರಿಮಿ ಕೀಟಗಳು, ಹಣ್ಣು ತರಕಾರಿಗಳು ಎಲ್ಲವೂ ಕೂಡ ಪರಿಸರದಲ್ಲಿ ಬರುತ್ತೆ. ಇನ್ನೊಂದ್ ಕಡೆ ಪರಿಸರದ ಸ್ವಚ್ಛತೆ, ಪರಿಸರ ಕಾಳಜಿ ಕೂಡ ಮುಖ್ಯ ಆಗತ್ತೆ. ಪರಿಸರ ಇದ್ರೇನೆ ನಾವು, ನಮ್ಮಿಂದ ಏನು ಪರಿಸರ ಇಲ್ಲ. ಆದ್ರೆ ಪರಿಸರದ ಮಡಿದಲ್ಲಿ ನಾವೆಲ್ಲರೂ ಕೂಡ ಇರುವಂತಹ ಕಂದಮ್ಮಗಳು. ಹೀಗೆಲ್ಲ ಇರುವಾಗ ಪರಿಸರದಿಂದ ಸಿಗುವಂತಹ ಹಣ್ಣು, ತರಕಾರಿ, ಸಿರಿಧಾನ್ಯಗಳು, ನವಧಾನ್ಯಗಳು ಎಲ್ಲವನ್ನು ಸೇವಿಸ್ತಾ ನಾವು ಜೀವನವನ್ನ ಸಾಗಿಸ್ತಾ ಇದೀವಿ. ಅದರಲ್ಲಿ ಹಣ್ಣು ಅನ್ನುವಾಗ ನಮ್ಮ ಕಣ್ಣು ಮುಂದೆ ಸಾಕಷ್ಟು ಹಣ್ಣುಗಳು ನೆನಪಾಗತ್ತೆ. ಆದ್ರೆ ಇವತ್ತು ಒಂದು ವಿಶೇಷವಾದ ಹಣ್ಣಿನ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಅದೇನೆ? ಬಾಳೆಹಣ್ಣು. ಹೌದು, ನಮ್ಮ ಭಾರತದಲ್ಲಿ ಮಾವಿನ ಹಣ್ಣನ್ನ ಬಿಟ್ರೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಎಲ್ಲರ ಮನವನ್ನು ಗೆದ್ದಿರುವಂತಹ ಹಣ್ಣು ಅಂದ್ರೆ ಬಹುಶಃ ಅದು ಬಾಳೆಹಣ್ಣು ಅಂತಾನೆ ಹೇಳ್ಬೋದು. ಇದು ವಿಶ್ವ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವ ಹಣ್ಣು. ಇನ್ನು ಉಷ್ಣ ವಲಯದ ಹಣ್ಣು ಕೂಡ ಹೌದು. ಈ ಬಾಳೆಹಣ್ಣಿನಲ್ಲಿ ವಿಟಮಿನ್ಗಳು, ಖನಿಜಗಳು, ಫೈಬರ್ ಜೊತೆಗೆ ಕಾರ್ಬೋಹೈಡ್ರೇಟ್ಸ್ಗಳಿಂದ ಸಮೃದ್ಧವಾಗಿದೆ. ಇದು ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತೆ, ಹಾಗೆ ಬಿಪಿಯನ್ನ ಕೂಡ ಕಂಟ್ರೋಲ್ ಮಾಡುತ್ತೆ, ಇನ್ನ ಶಕ್ತಿಯನ್ನ ಒದಗಿಸುತ್ತೆ. ಭಾರತ ದೇಶ ಬಾಳೆಹಣ್ಣಿನ ಉತ್ಪಾದನೆಗಳಲ್ಲಿ ಪ್ರಮುಖ ದೇಶಗಳಲ್ಲಿ ಒಂದಾಗಿದೆ. ಇನ್ನು ಭಾರತೀಯ ಸಂಸ್ಕೃತಿ ಹಾಗೂ ಆರ್ಥಿಕತೆಯಲ್ಲಿ ಕೂಡ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಬಾಳೆಹಣ್ಣು. ಬಾಳೆಹಣ್ಣಿನಿಂದ ಸಾಕಷ್ಟು ಪ್ರಯೋಜನಗಳು ಕೂಡ ಇದೆ. ಅದರಲ್ಲೂ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಿಮಗೆ ಒಂದೊಂದೇ ಪ್ರಯೋಜನದ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ಬಾಳೆಹಣ್ಣು ಒಂದು ವಾಣಿಜ್ಯ ಬೆಳೆ ಆಗಿದೆ. ಈ ಬಾಳೆಹಣ್ಣು ಒಂಥರ ಉದ್ದವಾದ ಹಣ್ಣು, ಜೊತೆಗೆ ಮೂಸಾ ಕುಲದ ಹಣ್ಣಾಗಿದೆ. ಬಾಳೆಹಣ್ಣಲ್ಲೂ ಕೂಡ ವಿವಿಧ ರೀತಿಯ ಬಾಳೆಹಣ್ಣಿದೆ. ಈ ಬಾಳೆಹಣ್ಣನ್ನ ಬೇರೆ ಬೇರೆ ಆಗಿ ವಿಂಗಡಿಸ್ತಾರೆ. ಅದರಲ್ಲಿ ಅದರ ರುಚಿಯಿಂದ ಒಂದು ಕಡೆ ಆದ್ರೆ ಅದರ ಆಕಾರ ಜೊತೆಗೆ ಬಣ್ಣ ಜೊತೆಗೆ ದೃಢತೆಯ ವ್ಯತ್ಯಾಸದಿಂದ ಇವುಗಳನ್ನ ಪ್ರತ್ಯೇಕಿಸಲಾಗಿದೆ. ಬಾಳೆಹಣ್ಣು ಮನುಷ್ಯರಿಗಲ್ದಲೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಪ್ರಿಯವಾದ ಹಣ್ಣು. ಅದರಲ್ಲೂ ಕೋತಿಗೆ ಬಾಳೆಹಣ್ಣು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಬಾಳೆಹಣ್ಣಿನಲ್ಲಿ ಎರಡು ಕಾಡು ಜಾತಿಗಳಿದೆ. ಒಂದು ಮೂಸಾ ಆಕ್ಯುಮಿನಾಟಾ ಅಂತ ಆದ್ರೆ ಮತ್ತೊಂದು ಮೂಸಾ ಬಾಸ್ಟಿಸಿಯಸ್ ಅಂತ. ಹೆಚ್ಚಾಗಿ ಈ ಬಾಳೆಹಣ್ಣನ್ನ ಸಿಹಿ ಬಾಳೆಹಣ್ಣು ಅಥವಾ ಅಡುಗೆ ಬಾಳೆಹಣ್ಣು ಅಂತ ಹೇಳಿ ವಿಂಗಡಿಸಲಾಗಿದೆ. ಇದರಲ್ಲಿ ಹೆಚ್ಚೇನು ವ್ಯತ್ಯಾಸ ಇಲ್ಲ. ಈ ಬಾಳೆಗಿಡ ಅತ್ಯಂತ ದೊಡ್ಡ ಮೂಲಿಕೆಯ ಹೂ ಬಿಡುವಂತ ಸಸ್ಯ ಆಗಿದೆ. ಈ ಬಾಳೆಹಣ್ಣಿನ ಗಿಡ ನೀವು ನೋಡಿರ್ತೀರಾ ಅಲ್ವಾ, ಸಸ್ಯಗಳು ಸುಮಾರು ಎತ್ತರವಾಗೇನೆ ಇರುತ್ತೆ, ಮರದಂತಹ ನೋಟ ಕೊಡುತ್ತೆ, ಆದ್ರೆ ಸಾಕಷ್ಟು ಗಟ್ಟಿಯಾಗಿರುವಂತಹ ಗಿಡ ಇದು. ಬಾಳೆಹಣ್ಣಿನ ಎಲ್ಲಾ ಪದಾರ್ಥಗಳು ಕೂಡ ಉಪಯೋಗಕಾರಿನೇ. ಹಣ್ಣು ಒಂದ್ ಕಡೆ ಆದ್ರೆ ಬಾಳೆದೆಲೆ ಮತ್ತೊಂದ್ ಕಡೆ, ಇನ್ನು ಬಾಳೆಹಣ್ಣಿನ ದಿಂಡು ಅಥವಾ ಕಾಂಡ ಏನ್ ಹೇಳ್ತೀವಿ ಆ ಒಂದು ಕಾಂಡಕ್ಕೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಈ ಒಂದು ಬಾಳೆಹಣ್ಣಿನ ಕಾಂಡ ಏನಿದೆ ಮಣ್ಣಿನಲ್ಲಿ ಬೆಳೆಯುತ್ತೆ. ಕನಿಷ್ಠ 60 ಸೆಂಟಿಮೀಟರ್ ಇಂದ 2 ಅಡಿ ಆಳವಿದ್ದು ಉತ್ಸವ ಬಾಳೆಹಣ್ಣಿನ ಎಲ್ಲ ಪದಾರ್ಥವೂ ಕೂಡ ಉಪಯೋಗಕಾರಿಯಾಗಿದೆ ಅಲ್ವಾ. ಹಾಗಿದ್ಮೇಲೆ ಬಾಳೆಹಣ್ಣಿನ ಬಗ್ಗೆ ಮಾಹಿತಿಯನ್ನ ಕೊಡೋದು ಬಾಕಿ ಇದೆ, ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಬಾಳೆಹಣ್ಣಿನ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆ ಬಾಳೆಹಣ್ಣಿನಲ್ಲಿರುವಂತಹ ಎಲ್ಲಾ ಅಂಶಗಳು ಕೂಡ ಉಪಯೋಗಕಾರಿನೇ. ಯಾಕಂದ್ರೆ ನೀವು ಬಾಳೆಹಣ್ಣನ್ನ ಗಮನಿಸಕ್ ಹೋದಾಗ ಅಲ್ಲಿ ಬಿಡುವಂತ ಹೂವಾಗಿರ್ಬೋದು, ಆ ಬಾಳೆಹಣ್ಣಿನ ಗೊನೆ, ಜೊತೆಗೆ ಬಾಳೆ ಎಲೆ, ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಆರೋಗ್ಯ ಹೆಚ್ಚು ಆಗುತ್ತೆ ಅಂತ ಹೇಳಿ ಹಿಂದಿನಿಂದಲೂ ಕೂಡ ಬಾಳೆದೆಲೆಯಲ್ಲಿ ಊಟ ಮಾಡುವಂತ ಒಂದು ಹವ್ಯಾಸ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಾಳೆ ಎಲೆಗಳು ಜಾಸ್ತಿ ಸಿಗದೇ ಇರೋ ಕಾರಣ ಯಾವ್ದಾದ್ರು ಶುಭ ಸಮಾರಂಭಗಳಲ್ಲಿ, ಯಾವ್ದಾದ್ರು ವಿಶೇಷವಾದ ಕಾರ್ಯಗಳಲ್ಲಿ ಹೆಚ್ಚಾಗಿ ಬಾಳೆಹಣ್ಣನ್ನ ಬಳಸಿ ಊಟ ಮಾಡ್ತಾರೆ. ಹಾಗೆ ಬಾಳೆಹಣ್ಣಿನ ಕೃಷಿಯಲ್ಲಿ ಕೂಡ ಸಾಕಷ್ಟು ವಿಧಗಳಿದೆ. ಬಾಳೆಹಣ್ಣಿನಲ್ಲಿ ಕೂಡ ಸಾಕಷ್ಟು ಬಗೆಗಳು ಕೂಡ ಇದೆ. ನಾನಾಗ್ಲೇ ಹೇಳಿದೆ, ಮೂಸಾ ಅನ್ನೋ ಒಂದು ಸಸ್ಯ ವರ್ಗಕ್ಕೆ ಸೇರಿದ್ದು ಈ ಬಾಳೆಹಣ್ಣು ಅಂತ. ಇನ್ನು ಬಾಳೆಹಣ್ಣಿನಲ್ಲಿ ವಿಶೇಷವಾಗಿ 4 ವಿಭಿನ್ನ ತಳಿಗಳಿದೆ. ಅದರಲ್ಲೂ ಬಾಳೆಹಣ್ಣು, ಕೆಂಪು ಬಾಳೆಹಣ್ಣು, ಸೇಬು ಬಾಳೆಹಣ್ಣು, ಜೊತೆಗೆ ಕ್ಯಾವೆಂಡಿಶ್ ಬಾಳೆಹಣ್ಣು ಅಂತ. ನೀವು ಕೇಳಿರ್ಬೋದು ಪುಟ್ ಬಾಳೆ, ರಸ್ ಬಾಳೆ, ಕೇರಳ ಬಾಳೆ, ಪಚ್ ಬಾಳೆ, ಏಲಕ್ಕಿ ಬಾಳೆಹಣ್ಣು ಅಂತ ಎಷ್ಟೊಂದು ವಿಧಗಳಿದೆ ಅಲ್ವಾ. ಆದ್ರೂ ಬಾಳೆಹಣ್ಣು ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನಗಳನ್ನ ಹೊಂದಿದೆ. ಹಾಗಿದ್ರೆ ಈ ಬಾಳೆಹಣ್ಣು ಸಾಮಾನ್ಯವಾಗಿ ಎಲ್ಲೆಲ್ಲ ಬೆಳಿಬಹುದು ಅಂತ ನೀವು ಕೇಳೋದಾದ್ರೆ, ಬಾಳೆ ಗಿಡಗಳು ತೇವಾಂಶ ಉಳ್ಳ ಉಷ್ಣವಾದ ಹವಾಮಾನದಲ್ಲಿ ಆಳವಾಗಿ, ಜೊತೆಗೆ ಸಡಿಲವಾದ, ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತೆ. ಈ ಮೊದಲ ಬೆಳೆ 10-15 ತಿಂಗಳೊಳಗಾಗಿ ಸಿಗುತ್ತೆ, ಹಣ್ಣಾಗುತ್ತೆ. ಇನ್ನು ನಂತರ ಹಣ್ಣಿನ ಉತ್ಪಾದನೆ ಹೆಚ್ಚು ಕಡಿಮೆ ನಿರಂತರವಾಗಿನೇ ಇರುತ್ತೆ. ಈ ಬಾಳೆ ಕೃಷಿಯನ್ನ ಮಾಡುವಾಗ ಒಂದಿಷ್ಟು ಅಂಶಗಳನ್ನ ನಾವು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಬಾಳೆಹಣ್ಣು ಒಂದೊಂದು ಗೊನೆಯಲ್ಲಿ ಕೂಡ ಒಂದೊಂದು ರೀತಿಯ ತೂಕಗಳು ಇರುತ್ತೆ. ಈಗ ಎಲ್ಲವೂ ಕೂಡ ಸಮನಾಗಿ ಇರೋದಿಲ್ಲ, ಅದರಲ್ಲಿ ಕೂಡ ವಿಶೇಷವಾಗಿ ಇರುತ್ತೆ. ಹಾಗಿದ್ರೆ ಬಾಳೆಹಣ್ಣಿನ ಇತಿಹಾಸದ ಬಗ್ಗೆ ಕೂಡ ನಾವು ಮಾತಾಡಲೇಬೇಕು. ಈ ಬಾಳೆಹಣ್ಣುಗಳು ಮೊದಲು ಆಗ್ನೇಯ ಏಷ್ಯಾದಲ್ಲಿ ಸಾಕಲಾಯಿತು ಅಂತ ಭಾವಿಸಲಾಗಿದೆ. ಜೊತೆಗೆ ಅವುಗಳ ಬಳಕೆಯನ್ನ ಆರಂಭಿಕವಾಗಿ ಗ್ರೀಕ್ ಆಗಿರ್ಬೋದು, ಲ್ಯಾಟಿನ್, ಜೊತೆಗೆ ಅರಬ್ ಬರಹಗಳಲ್ಲಿ ಉಲ್ಲೇಖವಾಗಿದೆ. ಅಲೆಕ್ಸಾಂಡರ್ ಭಾರತಕ್ಕೆ ದಂಡಯಾತ್ರೆಯನ್ನ ಮಾಡೋಕೆ ಅಂತ ಬಂದಾಗ ಬಾಳೆಹಣ್ಣುಗಳನ್ನ ನೋಡ್ದ. ಜೊತೆಗೆ ಅಮೆರಿಕದಲ್ಲಿ ಆವಿಷ್ಕಾರವಾದ ಸ್ವಲ್ಪ ಸಮಯ ನಂತರ ಬಾಳೆಹಣ್ಣು ಕ್ಯಾನ್ವರಿ ದ್ವೀಪಗಳಿಂದ ಹೊಸ ಪ್ರಪಂಚಕ್ಕೆ ಕೊಂಡೊಯ್ಯಲಾಯಿತು. ಬಾಳೆಹಣ್ಣು ಮೊದಲು ಆಗ್ನೇಯ ಏಷ್ಯಾದಲ್ಲಿ ಸಾಕಲಾಯಿತು ಅಂತ ಒಂದು ಉಲ್ಲೇಖ ಹೇಳುತ್ತೆ. ಅವುಗಳ ಬಳಕೆಯನ್ನ ಆರಂಭಿಕವಾಗಿ ಗ್ರೀಕ್ ಆಗಿರ್ಬೋದು, ಲ್ಯಾಟಿನ್, ಜೊತೆಗೆ ಅರಬ್ ಬರಹಗಳಲ್ಲಿ ಉಲ್ಲೇಖವಾಗಿದೆ. ಈ ಬಾಳೆಹಣ್ಣು ತಿನ್ನೋಕೆ ಎಷ್ಟು ಸಿಹಿ ಇರುತ್ತೋ, ಬೆಳೆಸೋಕ್ಕೂ ಸ್ವಲ್ಪ ರಿಸ್ಕ್ ಕೂಡ ಇರುತ್ತೆ. ಇನ್ನು ನೀವು ಯಾವುದೇ ಮದುವೆ ಫಂಕ್ಷನ್ಗಳಿಗೆ ಅಥವಾ ಯಾವುದೇ ಶುಭ ಕಾರ್ಯಗಳಿಗೆ ಹೋದಾಗ ಊಟ ಆದ ನಂತರ ಬಾಳೆದೆಲೆ ಪಕ್ಕದಲ್ಲೇ ಬಾಳೆಹಣ್ಣನ್ನ ಇಡುವಂತಹ ಒಂದು ಸಂಪ್ರದಾಯ ಕೂಡ ಇದೆ. ಬಾಳೆಹಣ್ಣಿನ ಸೇವನೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ನಮ್ಮ ಆರೋಗ್ಯವನ್ನ ಸಮತೋಲನದಲ್ಲಿಡೋಕೆ ನಮ್ಮ ಆಹಾರದಲ್ಲಿ ಬಾಳೆಹಣ್ಣ ಸೇರಿಸೋದು ಕೂಡ ಉತ್ತಮ. ಹಾಗಿದ್ರೆ ಬಾಳೆಹಣ್ಣು ನಮ್ಮ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ, ಯಾವೆಲ್ಲ ಪೋಷಕಾಂಶಗಳು ಹೊಂದಿದೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಾನು ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಾಳೆಹಣ್ಣಿನ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆ ಬಾಳೆಹಣ್ಣು ಸೇವಿಸುವುದರಿಂದ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳು ಕೂಡ ಇದೆ ಅಂತ ಹೇಳಿದೆ. ಇನ್ನು ಬಾಳೆಹಣ್ಣಿನಲ್ಲಿ ಜೀವಸತ್ವಗಳಾಗಿರ್ಬೋದು, ಖನಿಜಗಳು, ಫೈಬರ್, ಇನ್ನು ಸರಳ ಸಕ್ಕರೆ ಸಮೃದ್ಧವಾಗಿದೆ. ಇದರಲ್ಲಿ ಹೆಚ್ಚು ಕೊಬ್ಬಿನಂಶ ಇರೋದಿಲ್ಲ. ಬಾಳೆಹಣ್ಣುಗಳು ವಿಟಮಿನ್ B6 ಜೊತೆಗೆ ವಿಟಮಿನ್ ಎ, ಹಾಗೆ ಪೊಲೈಟ್, ವಿಟಮಿನ್ ಸಿ, ಫೈಬರ್, ಮ್ಯಾಗ್ನೀಷಿಯಂ, ಪೊಟ್ಯಾಸಿಯಂ, ಹಾಗೆ ಕಾರ್ಬೋಹೈಡ್ರೇಟ್ಸ್ ಗಳನ್ನ ಸಮೃದ್ಧವಾಗಿ ಹೊಂದಿದೆ. ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಈ ಬಾಳೆಹಣ್ಣು. ಎಷ್ಟೋ ಜನ ನೀವು ಕೇಳಿರ್ಬೋದು, ಊಟ ಆದ ತಕ್ಷಣ ಬಾಳೆಹಣ್ಣನ್ನ ಸೇವಿಸ್ತಾರೆ, ಅಥವಾ ಹೊಟ್ಟೆ ಹಸುವಾದಾಗ ನಾವು ಒಂದು ಪಚ್ಚು ಬಾಳೆಹಣ್ಣ ತಿಂದ್ರೆ ನಮಗೆ ಆ ಹಸುವನ್ನ ನೀಗಿಸುವಂತ ಶಕ್ತಿ ಬಾಳೆಹಣ್ಣಿಗಿದೆ. ಬಾಳೆಹಣ್ಣು ಕರಗುತ್ತೆ, ಜೊತೆಗೆ ಕರಗದೇ ಇರುವಂತಹ ನಾರುಗಳು ಸಮೃದ್ಧವಾಗಿದೆ. ಇನ್ನು ಜೀರ್ಣಕಾರಿ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸೋಕೆ ಸಹಾಯ ಮಾಡುತ್ತೆ, ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಕೂಡ ಕಡಿಮೆ ಮಾಡುತ್ತೆ. ಕೆಲವರು ತೂಕ ಇಳಿಸಬೇಕು ಅನ್ಕೊಂಡಿರೋರು ಕೂಡ ಬಾಳೆಹಣ್ಣನ್ನ ಸೇವಿಸ್ತಾರೆ. ಈ ಸಮತೋಲಿತ ಭೋಜನದ ಭಾಗವಾಗಿ ಬಾಳೆಹಣ್ಣನ್ನ ಸೇವಿಸಿದಾಗ ನಮ್ಮನ್ನ ನಾವು ಹೆಚ್ಚು ಕಾಲ ತೃಪ್ತಿ ಪಡಿಸೋಕೆ ಸಹಾಯ ಮಾಡುತ್ತೆ. ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಆಮೇಲೆ ಬಾಳೆಹಣ್ಣು ತಿಂತೀವಿ, ಅವಾಗ ಅಬೋಜ್ಜು ಕರಗುತ್ತೆ ಅಂದ್ರೆ ಅದು ತಪ್ಪಾಗುತ್ತೆ. ಆದ್ರೆ ಊಟ ಮಾಡುವಾಗಲೇ ಸ್ವಲ್ಪ ಆ ಊಟದ ಪ್ರಮಾಣ ಕಡಿಮೆ ಇದ್ದು ಹಣ್ಣಿನ ಪ್ರಮಾಣ ಹೆಚ್ಚಾಗಿದ್ದಾಗ ಅಲ್ಲಿ ಒಂದು ಊಟದಲ್ಲಿ ಬ್ಯಾಲೆನ್ಸ್ ಆಗಿ ಬೊಜ್ಜು ಕಡಿಮೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ, ಹಾಗೆ ತೂಕ ಕೂಡ ಕಡಿಮೆ ಮಾಡಬಹುದು. ಇನ್ನು ಹೃದಯದ ಆರೋಗ್ಯಕ್ಕೆ ಬಾಳೆಹಣ್ಣು ಒಳ್ಳೆಯದು. ನಾನಾಗಲೇ ಹೇಳಿದೆ, ಪೊಟ್ಯಾಸಿಯಂ ನಮ್ಮ ದೇಹದ ಎಲ್ಲಾ ಅಂಗಾಂಶಗಳಲ್ಲಿ ಕಂಡು ಬರುತ್ತೆ, ಜೊತೆಗೆ ಸಾಮಾನ್ಯ ಜೀವಕೋಶದ ಕಾರ್ಯಕ್ಕೆ ಅವಶ್ಯಕವಾಗಿದೆ. ಆರೋಗ್ಯಕರ ಹೃದಯಕ್ಕೂ ಕೂಡ ಈ ಪೊಟ್ಯಾಸಿಯಂ ಅನ್ನೋದು ಮುಖ್ಯವಾಗಿದೆ. ಹೃದ್ರೋಗದಿಂದ ಬಳಲುತ್ತಿರೋ ಜನರಿಗೆ ಸಾಮಾನ್ಯವಾಗಿ ಶಿಫಾರಸು ಮಾಡಲಾದ ಆಹಾರ ಕ್ರಮದಲ್ಲಿ ಹಣ್ಣುಗಳ ಜೊತೆಗೆ ತರಕಾರಿಗಳು ಹೆಚ್ಚನ್ನ ಪಡ್ಕೋಬೇಕು. ಇನ್ನು ಪೊಟ್ಯಾಸಿಯಂ ಪಡೆಯೋಕೆ ಬಾಳೆಹಣ್ಣು ಉತ್ತಮ ಮಾರ್ಗವಾಗಿದೆ. ಈ ಮೂಳೆಯ ಆರೋಗ್ಯವನ್ನ ಕೂಡ ಬೆಂಬಲಿಸುತ್ತೆ ಬಾಳೆಹಣ್ಣು. ನೀವೀಗ್ಲೇ ಕೇಳಿರ್ಬೋದು, ಎಲ್ಲರ ಮೂಳೆ ಸವಿತಾ ಇದೆ, ಕೈ ನೋವು, ಕಾಲು ನೋವು, ಮಂಡಿ ನೋವು, ಸೊಂಟ ನೋವು ಅಂತ ಹೇಳ್ತಾನೆ ಇರ್ತೀವಿ. ಮೂಳೆಗಳು ಸವಿಯುತ್ತೆ ಯಾಕಂದ್ರೆ ಕ್ಯಾಲ್ಸಿಯಂ ಕಡಿಮೆ ಆಗೋದಕ್ಕೆ. ಬಾಳೆಹಣ್ಣಿನಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚು ಇಲ್ಲ ಅಂದ್ರೂ ಕೂಡ ಅವು ನಮ್ಮ ಮೂಳೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಯಾಕಂದ್ರೆ ಬಾಳೆಹಣ್ಣಿನಲ್ಲಿ ಪ್ರಿಬಯಾಟಿಕ್ ಎಂಬ ಹೆಸರಿನ ಪ್ರುಕ್ಟೋಲಿಗೋಸ್ಕ್ಯಾರೆಟ್ಸ್ ಇದೆ. ಇದು ಕ್ಯಾಲ್ಸಿಯಂ ಹೀರಿಕೊಳ್ಳುವ ದೇಹದ ಸಾಮರ್ಥ್ಯವನ್ನ ಹೆಚ್ಚೋಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ಪ್ರಿಬಯಾಟಿಕ್ ನಮ್ಮ ದೇಹದ ಮೂಳೆಯ ಆರೋಗ್ಯವನ್ನ ಸುಧಾರಿಸೋಕೆ ಸಹಾಯ ಮಾಡುತ್ತೆ. ಇನ್ನು ರಕ್ತದ ಹೀನತೆ ವಿರುದ್ಧ ಕೂಡ ಹೋರಾಡುತ್ತೆ ಈ ಬಾಳೆಹಣ್ಣು. ಜೊತೆಗೆ ಮೂತ್ರಪಿಂಡದ ಆರೋಗ್ಯದ ಸಮಸ್ಯೆಯನ್ನ ಕೂಡ ಸುಧಾರಿಸುತ್ತೆ. ಸರಿ ಅರ್ಪಿತಾ, ಬಾಳೆಹಣ್ಣು ತಿನ್ನೋಕೆ ಒಳ್ಳೇದು ಅಂತ್ಯಾ? ಸರಿ, ದಿನಕ್ಕೆ ಎಷ್ಟು ಬಾಳೆಹಣ್ಣು ತಿನ್ಬೇಕು, ಏನ್ ಕತೆ, ಹೊಟ್ಟೆ ತುಂಬಾ ಬಾಳೆಹಣ್ಣೆ ತಿಂತಾ ಇರ್ಬೇಕಾ ಅಂತ ನೀವು ಕೇಳೋದಾದ್ರೆ, ಇಲ್ಲಪ್ಪ, ಅತಿ ಆದ್ರೆ ಅಮೃತ ಕೂಡ ವಿಷಯ ಆಗತ್ತಲ್ವಾ? ವೈದ್ಯರ ಪ್ರಕಾರ ದಿನಕ್ಕೆ ಕನಿಷ್ಠ 1-2 ಬಾಳೆಹಣ್ಣುಗಳನ್ನ ತಿನ್ನೋದು ಒಳ್ಳೇದು. 1-2 ಬಾಳೆಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು, ಹಾಗೆ ಯಾವುದೇ ರೀತಿ ಕೆಟ್ಟ ಪರಿಣಾಮಗಳು ಬೀರೋದಿಲ್ಲ. ಯಾಕಂದ್ರೆ ಕಾರ್ಬೋಹೈಡ್ರೇಟ್ಸ್ಗಳು ಅಧಿಕವಾಗಿದೆ, ಜೊತೆಗೆ ಅವುಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ಒದಗಿಸುವಂತ ಅಂಶ ಇರೋದು ಬಾಳೆಹಣ್ಣಿನಲ್ಲಿ. ಹಾಗಿದ್ಮೇಲೆ ಕೇಳುಗರೆ, ಬಾಳೆಹಣ್ಣನ್ನ ಸೇವಿಸಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ. ಹಣ್ಣು ತರಕಾರಿ ತಿನ್ಬೇಕು, ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂತ ವೈದ್ಯರು ಕೂಡ ಯಾವಾಗ್ಲೂ ಸಲಹೆಯನ್ನ ಮಾಡ್ತಾ ಇರ್ತಾರಲ್ವಾ? ಅದಕ್ಕಾಗಿ ಈ ಬಾಳೆಹಣ್ಣನ್ನ ಕೂಡ ಸೇವಿಸಿ ನೀವು ಕೂಡ ಆರೋಗ್ಯವಾಗಿರ್ಬೋದು ಅಂತ ಹೇಳ್ತಾ, ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂದಿದೆ. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಒಬ್ಬೊಬ್ರು ಒಂದೊಂದು ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನೇಚರ್ ರಿಲೇಟೆಡ್ ಪ್ಲೇಸ್ಗೆ ಹೋದ್ರೆ, ಇನ್ನು ಕೆಲವರು ಧಾರ್ಮಿಕ ಕ್ಷೇತ್ರಗಳು, ಐತಿಹಾಸಿಕ ತಾಣಗಳು, ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯ ಸ್ಥಳಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಟ್ರಾವೆಲಿಂಗ್ ಅಂದರೆ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತಲ್ವಾ? ಹಾಗೆಯೇ ಸ್ನೇಹಿತರೆ, ಯಾವಾಗಲೂ ಅಷ್ಟೇ, ಟ್ರಾವೆಲಿಂಗ್ ಮಾಡ್ತಾ ಇರಬೇಕು. ಟ್ರಾವೆಲಿಂಗ್ ಅಂದ ತಕ್ಷಣ ಎಲ್ಲೋ ದೂರ ದೂರನೇ ಹೋಗಬೇಕು ಅಂತಿಲ್ಲ, ಮನೆ ಹತ್ತಿರದಲ್ಲ ಎಷ್ಟೊಂದು ಪ್ಲೇಸಸ್ ಇರುತ್ತೆ. ಕೆಲವೊಂದ್ಸರ್ತಿ ನಮ್ಮ ಮನೆ ಹತ್ತಿರ ಇರೋ ಹಿಡನ್ ಪ್ಲೇಸ್ಗಳು ನಮಗೆ ಗೊತ್ತೇ ಇರೋದಿಲ್ಲ, ಈ ಥರದ್ದು ಒಂದು ಪ್ಲೇಸ್ ಇದೆಯಾ ಅಂತ ಹೇಳಿ ಅನಿಸ್ತಿರುತ್ತಲ್ವಾ? ಸೊ ಹಾಗಾಗಿ ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಇರಬೇಕು. ಸಮಯ ಸಿಕ್ಕಾಗೆಲ್ಲ ಟ್ರಾವೆಲಿಂಗ್ ಹೋಗ್ತಾ ಇರಬೇಕು. ಯಾಕೆ ಗೊತ್ತಾ? ಟ್ರಾವೆಲಿಂಗ್ ಮಾಡೋದ್ರಿಂದ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಹಾಗೆಯೇ ನಮಗೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ, ಜೊತೆಗೆ ನಮ್ಮ ಮೆಂಟಲ್ ಹೆಲ್ತ್ ಹಾಗೆ ಫಿಸಿಕಲ್ ಹೆಲ್ತ್ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಅಲ್ವಾ? ಸೊ ಹಾಗಾಗಿ ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು. ಅದೇ ರೀತಿಯಾಗಿ ನಾನು ನಿಮಗೆ ಒಂದು ಪ್ಲೇಸ್ನ ಪರಿಚಯ ಮಾಡಿಕೊಡೋಣ ಅಂತ ಇದ್ದೀನಿ. ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಾಗೆ ನಾನಿವತ್ತು ನಿಮ್ಮನ್ನ ಒಂದು ಅದ್ಭುತವಾಗಿರುವ ಜಲಪಾತಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನಾನಿವತ್ತು ನಿಮ್ಮನ್ನ ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯ ಭೀರಾ ಗ್ರಾಮದ ಬಳಿ ಇರುವಂತಹ ದೇವ್ಕುಂಡ್ ವಾಟರ್ಫಾಲ್ಸ್ ಅಥವಾ ದೇವ್ಕುಂಡ್ ಜಲಪಾತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಅತ್ಯಂತ ಸುಂದರವಾದ ಮತ್ತು ಪ್ರಸಿದ್ಧವಾದ ಪ್ರವಾಸಿ ತಾಣವಾಗಿದೆ. ಇದು ಪಶ್ಚಿಮ ಘಟ್ಟಗಳ ಕಾಡಿನ ನಡುವೆ ಇರುವಂತಹ ಒಂದು ಹಿಡನ್ ಪ್ಲೇಸ್ ಆಗಿದೆ. ಪ್ರಕೃತಿ ಪ್ರಿಯರಿಗೆ ಮತ್ತು ಟ್ರಕ್ಕಿಂಗ್ ಮಾಡಲು ತುಂಬ ಇಷ್ಟಪಡುವವರಿಗೆ ತುಂಬಾನೇ ಇಷ್ಟವಾಗುವಂತಹ ತಾಣ ಅಂತಾನೆ ಹೇಳಬಹುದು ಮಹಾರಾಷ್ಟ್ರದಲ್ಲಿರುವಂತಹ ದೇವ್ಕುಂಡ್ ಜಲಪಾತ. ಹಾಗಿದ್ರೆ ದೇವ್ಕುಂಡ್ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿಗೆ ಯಾವ ಟೈಮ್ನಲ್ಲಿ ಹೋದ್ರೆ ಬೆಸ್ಟ್ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮ್ಮನ್ನ ಮಹಾರಾಷ್ಟ್ರದಲ್ಲಿರುವಂತಹ ದೇವಕೊಂಡ ಜಲಪಾತಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ನೋದಾಗಿ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ದೇವಕೊಂಡ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಎಮರಾಲ್ಡ್ ಪ್ಯಾರಡೈಸ್ ಅಂತ ಹೇಳಿ ಕರೀತಾರೆ, ಅಂದ್ರೆ ಪಚ್ಚೆ ಸ್ವರ್ಗ ಅಂತಲೇ ಇದನ್ನ ಕರೀತಾರೆ. ಸಹ್ಯಾದ್ರಿ ಪರ್ವತದೊಳಗೆ ಅಡಗಿರುವ ಒಂದು ತುಂಬಾ ಪ್ರಸಿದ್ಧವಾದ ಜಲಪಾತವಿದಾಗಿದೆ. ಪುಣೆ ಬಳಿಯ ಪ್ರಕೃತಿ ಉತ್ಸಾಹಿಗಳು ಮತ್ತೆ ಸಾಹಸ ಪ್ರಿಯರಿಗೆ ತುಂಬಾನೇ ಇಷ್ಟವಾಗುವಂತಹ ತಾಣ ಇದು ಅಂತಾನೆ ಹೇಳಬಹುದು. ಈ ಒಂದು ಜಲಪಾತ ಏನಿದೆ, ಇದು ಮೂರು ಜಲಪಾತಗಳ ಸಂಗಮವಾಗಿದೆ. ಕುಂಡಲೀಕಾ ನದಿಯ ಉಗಮಸ್ಥಾನ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಬಿರಾದ ಅಣೆಕಟ್ಟು ಬಳಿಯ ದಟ್ಟವಾದ ಕಾಡಿನಲ್ಲಿರುವ ಈ ಜಲಪಾತವು ಸರಿಸುಮಾರು 80 ಅಡಿ ಎತ್ತರದಿಂದ ನೀರು ಧುಮ್ಮಿಕ್ಕುವ ಸ್ಥಳವಾಗಿದೆ. ಈ ಒಂದು ಜಲಪಾತವನ್ನು ನೋಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಟ್ರಕ್ ಮಾಡಬೇಕಾಗುತ್ತೆ. 6.5 ಕಿಲೋಮೀಟರ್ನಷ್ಟು ಟ್ರಕ್ಕಿಂಗ್ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ 2 ಗಂಟೆಯಿಂದ 3 ಗಂಟೆಗಳ ಕಾಲ ಕಾಲ್ನಡಿಗೆ ಇಲ್ಲಿ ನಡಿಬೇಕಾಗುತ್ತೆ. ಹಾಗೆ ಕಾಡಿನಿಂದ ಆವೃತವಾದ ದೇವಕುಂಡ್ ಮೂಲ ಗ್ರಾಮದಿಂದ 3 ಗಂಟೆಗಳಷ್ಟು ಚಾರಣವನ್ನ ಮಾಡಬೇಕು. ಜಲಪಾತಗಳಿಗೆ ಹೋಗುವ ಸ್ಥಳಗಳು ಅಷ್ಟೇ ಸುಂದರವಾಗಿರುತ್ತೆ, ಮತ್ತೆ ಅಷ್ಟು ಕಷ್ಟ ಪಡ್ಕೊಂಡು ನೀವು ನಡ್ಕೊಂಡು ಹೋದ್ರು ಕೂಡ ನಿಮಗೆ ಯಾವುದೇ ರೀತಿಯ ಬೇಜಾರಾಗುವುದಿಲ್ಲ. ಅಷ್ಟು ಅದ್ಭುತವಾಗಿರುವ ಜಲಪಾತ ಇದಾಗಿದೆ. ಇನ್ನು ಇಲ್ಲಿ ನೀರಿನ ಹರಿವು ಕಮ್ಮಿ ಅಂತ ಇರುವಂತಹ ಸಮಯದಲ್ಲಿ ನೀವು ನೀರಿನಲ್ಲಿ ಆಟಾಡಬಹುದು, ಸ್ನಾನವನ್ನು ಕೂಡ ಮಾಡಬಹುದಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದನ್ನು ನೋಡಬಹುದಾಗಿದೆ. ಹಾಗೆ ಇಲ್ಲಿ ಟ್ರಕ್ ಮಾಡೋದು ತುಂಬಾ ಕಷ್ಟಕರವಾಗಿರುತ್ತೆ, ಈಸಿಯಾಗಿ ಇರೋದಿಲ್ಲ. ಕಷ್ಟಪಟ್ಟು ನೀವು ಟ್ರಕ್ಕಿಂಗ್ನ ಮಾಡಿ ಈ ಒಂದು ಸ್ಥಳಕ್ಕೆ ಹೋಗಬೇಕಾಗತ್ತೆ. ಹಾಗೆ ಚಾರಣ ಮಾಡುವಂತಹ ಸ್ಟಾರ್ಟಿಂಗ್ ಒಂದು 1/2 ಗಂಟೆ ಭೀರ ಅಣೆಕಟ್ಟು ಜಲಾಶಯದ ಉದ್ದಕ್ಕೆ ನಡ್ಕೊಂಡು ಹೋಗ್ಬೇಕು. ಹಾಗೆ ನಂತರ 2 ಹೊಳೆಗಳು ಇರುತ್ತೆ, ಅದನ್ನ ದಾಟ್ಕೊಂಡು ಹೋಗ್ಬೇಕು. ಮುಂದೆ ಒಂದು ಕಲ್ಲಿನ ಪ್ಯಾಚ್, ನಂತರ ಕಿರುದಾದ ದಾರಿಯಲ್ಲಿ ನೀವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ಭೀರ ಅಣೆಕಟ್ಟನ್ನ ಟಾಟಾ ವಿದ್ಯುತ್ ಅಣೆಕಟ್ಟು ಅಂತಲೂ ಕೂಡ ಕರೆಯಲಾಗುತ್ತೆ. ಈ ಅಣೆಕಟ್ಟು ದೇಶದ ಅತ್ಯಂತ ಶಕ್ತಿಶಾಲಿ ಜಲವಿದ್ಯುತ್ ಯೋಜನೆಯಲ್ಲಿ ಒಂದಾಗಿದೆ. ಭೀರ ಅಣೆಕಟ್ಟು ಹಚ್ಚ ಹಸಿರಿನಿಂದ ಸುತ್ತುವರೆದಿದೆ. ಭೀರ ಅಣೆಕಟ್ಟು ಅದ್ಭುತ ಪಿಕ್ನಿಕ್ ತಾಣವಾಗಿದೆ. ಹಾಗೆ ಒಂದು ದಿನದ ಪಿಕ್ನಿಕ್ಗೆ ಸೂಕ್ತವಾಗಿದೆ ಇದು ಅಂತಾನೆ ಹೇಳಬಹುದು. ಜಲಪಾತಕ್ಕೆ ಹೋಗ್ಲಿಕ್ಕೆ ಬೆಸ್ಟ್ ಟೈಮ್ ಯಾವುದು, ಯಾವ ರೀತಿ ಎಂಜಾಯ್ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ದೇವಕುಂಡೆ ಎನ್ನುವಂತಹ ಜಲಪಾತದ ಬಗ್ಗೆ ಹೇಳ್ತಾ ಇದ್ದೆ. ಮಹಾರಾಷ್ಟ್ರದಲ್ಲಿರುವ ಅದ್ಭುತವಾಗಿರುವ ಜಲಪಾತ ಇದಾಗಿದೆ. ಹಾಗೆ ಸಾಕಷ್ಟು ಚಾರಣಿಗರು ಇಲ್ಲಿ ಚಾರಣವನ್ನು ಮಾಡಿಕೊಂಡು ಬಂದು ಜಲಪಾತವನ್ನು ವೀಕ್ಷಣೆಯನ್ನು ಮಾಡುವುದನ್ನು ನೋಡಬಹುದಾಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆ ದೇವಕುಂಡ ಜಲಪಾತಕ್ಕೆ ಹೋಗುವ ದಾರಿಯಲ್ಲಿ ನೀವು ಗುಂಪಿನಲ್ಲಿ ಹೋದರೆ ತುಂಬಾನೇ ಒಳ್ಳೆಯದು. ಒಬ್ಬರು ಇಬ್ಬರು ಹೋಗ್ತೀರಾ ಅಂತ ಹೇಳಿದ್ರೆ ಡೇಂಜರಸ್ ಅಂತಲೇ ಹೇಳಬಹುದು. ಗುಂಪಿನಲ್ಲಿ ಹೋದರೆ ಒಂದು 7-8 ಜನನಾದರೂ ಹೋದರೆ ನೀವು ಎಂಜಾಯ್ ಮಾಡಿಕೊಂಡು ಟ್ರಕ್ಕಿಂಗ್ನ ಕೂಡ ಎಂಜಾಯ್ ಮಾಡಿಕೊಂಡು ಹೋಗಬಹುದಾಗಿದೆ. ಇನ್ನು ದೇವಕುಂಡ ಕಾಡು ಏನಿದೆ ಇದು ತುಂಬಾನೇ ಅದ್ಭುತವಾಗಿದೆ. ಇಲ್ಲಿ ನೀವು ಒಳ್ಳೊಳ್ಳೆ ಫೋಟೋಸ್ನ ತೆಕ್ಕೊಳ್ಬಹುದು. ಇವೇನಾದರೂ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಕೂಡ ಒಳ್ಳೊಳ್ಳೆ ಫೋಟೋನ ತೆಕ್ಕೊಂಡು ಎಂಜಾಯ್ ಮಾಡಬಹುದಾಗಿದೆ. ಹಾಗೆ ಯಾವ ಟೈಮ್ನಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ರೆ ಉತ್ತಮ ಅಂತ ಹೇಳಿದ್ರೆ ಮಾನ್ಸೂನ್ ಮುಂಚೆ ಅಥವಾ ನಂತರ ನೀವು ದೇವಕುಂಡ ಜಲಪಾತವನ್ನು ಭೇಟಿ ಮಾಡಬಹುದು. ಮಾನ್ಸೂನ್ ಸಮಯದಲ್ಲಿ, ಮಳೆಗಾಲದ ಸಮಯದಲ್ಲಿ ಜಲಪಾತಗಳು ಅತಿಯಾದ ನೀರಿನ ಹರಿವನ್ನು ಹೊಂದಿರುತ್ತೆ. ಹಾಗೆ ಕಲ್ಲುಗಳು ತುಂಬ ಸ್ಲಿಪ್ಪರಿ ಆಗಿರುತ್ತೆ. ಸೊ ಹಾಗಾಗಿ ನೀವು ಮಳೆ ಕಮ್ಮಿ ಇದ್ದಾಗ ಅಥವಾ ಒಂದು ಚಳಿಗಾಲದಲ್ಲಿ ಸೆಪ್ಟೆಂಬರ್ ನಂತರದ ತಿಂಗಳಲ್ಲಿ, ಸೆಪ್ಟೆಂಬರ್ನ ಟೈಮ್ನಲ್ಲಿ ಅಥವಾ ನಂತರದ ತಿಂಗಳಲ್ಲಿ ಭೇಟಿ ನೀಡೋದಕ್ಕೆ ಉತ್ತಮ ಸಮಯ ಆಗಿರುತ್ತೆ. ಹಾಗೆ ದೇವಕುಂಡ ಜಲಪಾತವು ಲೋಣಾವಾಣೆಗೆ ಸುಮಾರು 52 ಕಿಲೋಮೀಟರ್ ದೂರದಲ್ಲಿದೆ. ಈ ಜಲಪಾತವು ಮುಂಬೈನಿಂದ 150 ಕಿಲೋಮೀಟರ್ ದೂರದಲ್ಲಿದೆ. ಮುಂಬೈ ನಗರವು ಬೇರೆ ಬೇರೆ ಪ್ರಮುಖ ನಗರಗಳೊಂದಿಗೆ ಉತ್ತಮವಾದಂತಹ ಸಾರಿಗೆ ಸಂಪರ್ಕವನ್ನು ಹೊಂದಿದೆ. ನೀವು ರೈಲ್ವೆ ಅಥವಾ ವಾಯುಮಾರ್ಗಗಳಿಂದ ಮುಂಬೈಗೆ ತಲುಪಬಹುದು. ಮುಂಬೈನಿಂದ ಲೋಣಾವಾಲಾಗೆ ಸ್ಥಳೀಯ ರೈಲುಗಳು ಮತ್ತು ಬಸ್ಗಳ ಮೂಲಕ ಕೂಡ ಸುಲಭವಾಗಿ ತಲುಪುವುದು. ಲೋಣಾವಾಲಾದಿಂದ ಟ್ಯಾಕ್ಸಿ ಅಥವಾ ಕ್ಯಾಬನ್ನು ಬಾಡಿಗೆಗೆ ಪಡ್ಕೊಂಡು ಲೋಣಾವಾಲದಿಂದ ಭೀರಾಕ್ಕೆ ನೀವು ಹೋಗಬಹುದಾಗಿದೆ, ಅಥವಾ ಓನ್ ವೆಹಿಕಲ್ಸ್ನಲ್ಲಿ ಹೋಗ್ತೀರಾ ಅಂದರೆ ಕೂಡ ಹೋಗಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯಲ್ಲಿರುವಂತಹ ದೇವಕುಂಡ ಜಲಪಾತದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿದೆ. ಸೊ ಹಾಗೆ ಈ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದಷ್ಟೇ ಅಲ್ಲದೆ ಮಹಾರಾಷ್ಟ್ರ ಸುತ್ತಮುತ್ತಲೂ ಸಾಕಷ್ಟು ಸ್ಥಳಗಳು ಇದೆ. ಸೊ ಹಾಗಾಗಿ ನೀವೇನಾದರೂ ಈ ಜಲಪಾತಕ್ಕೆ ಹೋಗ್ತೀರಾ ಅಂದರೆ ಒಂದು 3 ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಮಹಾರಾಷ್ಟ್ರ ಸುತ್ತಮುತ್ತಲೂ ಇರುವಂತಹ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಕೂಡ ಭೇಟಿಯನ್ನು ನೀಡಿ ಎಂಜಾಯ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9682260968609627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ

0: ಊರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತ

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಕಲೆ ಎಲ್ಲರನ್ನ ಕೈಬೀಸಿ ಕರೆಯುತ್ತೆ, ಆದರೆ ಆರಿಸಿಕೊಳ್ಳೋದು ಕೆಲವರನ್ನ ಮಾತ್ರ. ಅಂದರೆ ಶ್ರದ್ಧೆ, ಭಕ್ತಿ, ಕಲಿಯುವಂತಹ ಆಸಕ್ತಿ ಯಾರಲ್ಲಿರುತ್ತೋ ಅಂತಹವರಿಗೆ ಕಲೆ ಸಹಜವಾಗಿ ಒಲಿಯುತ್ತೆ. ಕಠಿಣ ಪರಿಶ್ರಮ ಜೊತೆಗೆ ಪ್ರೀತಿ ಕೂಡ ತುಂಬಾ ಮುಖ್ಯ ಆಗತ್ತೆ ಆ ಕಲಿಕೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟಾಗೆ ಸ್ನೇಹಿತರೆ, ಜಿವಿ ಅತ್ರಿರವರ ಹೆಸರನ್ನು ನಾವು ನೀವು ಎಲ್ಲರೂ ಕೇಳಿದ್ದೀವಿ. ಕನ್ನಡದ ಅತ್ಯಂತ ಪ್ರತಿಭಾವಂತ ಗಾಯಕ ಹಾಗೂ ಸುಗಮ ಸಂಗೀತಗಾರರು ಕೂಡ ಆಗಿದ್ದಂಥವರು. ಒಳ್ಳೆಯ ಕಂಠಸಿರಿಯ ಅತ್ರಿರವರು ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತ ಎರಡರಲ್ಲೂ ಕೂಡ ಸಾಧನೆ ಮಾಡಿದಂಥವರು. ಇವರು ಭಾವಗೀತೆಗಳು, ಭಕ್ತಿಗೀತೆಗಳು, ಜನಪದ, ರಾಷ್ಟ್ರಭಕ್ತಿ ಮತ್ತು ಮಕ್ಕಳ ಗೀತೆಗಳನ್ನು ಒಳಗೊಂಡಂತೆ ಸಾವಿರಾರು ಹಾಡುಗಳನ್ನು ಹಾಡಿದಂಥವರು. ಅಲ್ಲದೆ 12 ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕರಾಗಿಯೂ ಕೂಡ ಕೆಲಸ ಮಾಡಿದಂಥವರು. ಅಷ್ಟೇ ಅಲ್ಲದೆ ರಾಮಕೃಷ್ಣ ಮಿಷನ್ನಲ್ಲಿ ಭಕ್ತಿಗೀತೆಗಳನ್ನು ಹಾಡುವ ಮೂಲಕ ಜನರಿಗೆ ಪರಿಚಿತರಾದವರು. ಅವರು ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ತುಂಬ ಮಧುರವಾಗಿ ಹಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಮತ್ತೊಂದು ತುಂಬಾ ಸ್ಪೆಷಲ್ ಏನಪ್ಪ ಅಂದರೆ, ಪಿ ಬಿ ಶ್ರೀನಿವಾಸರ ಕಂಠಕ್ಕೂ ಇವರ ಕಂಠಕ್ಕೂ ತುಂಬ ಸಾಮ್ಯವಿತ್ತು. ಅಂದರೆ ಪಿ ಬಿ ಶ್ರೀನಿವಾಸರವರ ಕಂಠಕ್ಕೆ ಹೋಲಿಕೆ ಆಗ್ತಾ ಇತ್ತು ಇವರು ಹಾಡಿದಂತಹ ಗೀತೆಗಳು. ಪಿ ಬಿ ಶ್ರೀನಿವಾಸರವರೇ ಹಾಡ್ತಾ ಇದ್ದಾರೇನೋ ಅನ್ನುವಂತಹ ಫೀಲ್ ಕೂಡ ಆಗ್ತಾ ಇತ್ತು ಕೇಳುಗರಿಗೆ. ಅಂತಹ ಸಮಯದಲ್ಲಿ ಇವರ ಗೀತೆಗಳನ್ನು ಕೇಳ್ತಾ ಇದ್ದಂತಹ ಶ್ರೋತೃಗಳು, ಅಂದರೆ ಪ್ರೀತಿಯ ಕೇಳುಗರು, ಇವರನ್ನ ಜೂನಿಯರ್ ಪಿ ಬಿ ಶ್ರೀನಿವಾಸ್ ಅಂತಲೇ ಕರೀಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲದೆ ಪಿ ಬಿ ಶ್ರೀನಿವಾಸರವರ ಹೆಸರನ್ನೇ ಇವರಿಗೂ ಕೂಡ ಇಟ್ಬಿಡ್ತಾರೆ. ಅಂದರೆ ಅಷ್ಟೊಂದು ಹೋಲಿಕೆ ಆಗ್ತಾ ಇರತ್ತೆ ಅವರ ವಯಸ್ಸಿಗೆ. ಅದಕ್ಕೋಸ್ಕರ ಇವರಿಗೆ ಜೂನಿಯರ್ ಪಿ ಬಿ ಶ್ರೀನಿವಾಸ್ ಅಂತ ಹೆಸರಿಡ್ತಾರೆ. ಅದರೊಟ್ಟಿಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವರು ಹಾಡಲಿಕ್ಕೆ ಎಲ್ಲೇ ಹೋದರೂ, ಯಾವುದೇ ಕಾರ್ಯಕ್ರಮಗಳಿಗೋದ್ರೂ, ಯಾವುದೇ ಫಂಕ್ಷನ್ಗಳಿಗೋದ್ರೂ ಪಿ ಬಿ ಶ್ರೀನಿವಾಸರವರ ಗೀತೆಗಳನ್ನೇ ಹಾಡಬೇಕು, ನೀವು ಹಳೆಯ ಗೀತೆಗಳನ್ನೇ ಹಾಡಬೇಕು ಅಂತ ತುಂಬಾ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾ ಇದ್ರು ಅಭಿಮಾನಿಗಳು ಮತ್ತು ಕೇಳುಗರ ಬಳಗದವರು. ಇವರ ಕಾರ್ಯಕ್ರಮ ಇದೆ ಅಂತ ಗೊತ್ತಾದರೆ ಸಾಕು, ಅಲ್ಲಿ ಜನ ಜಂಗುಳಿ ಸೇರ್ತಾ ಇತ್ತು. ಸಾವಿರಾರು ಜನರು ಮುಗಿಬಿದ್ದು ಇವರ ಒಂದು ಗೀತೆಗಳನ್ನು ಕೇಳಲಿಕ್ಕೆ ನಿಲ್ತಾ ಇದ್ರು. ಹೀಗೆ ಇವರ ಒಂದು ಪಯಣ ಸಾಗ್ತಾ ಇರುವಾಗ ಒಂದು ಸಮಾರಂಭದಲ್ಲಿ ಅತ್ರಿಯವರು ಹಾಡ್ತಾ ಇರ್ತಾರೆ. ಆಗ ಆ ಸಮಾರಂಭಕ್ಕೆ ಹೆಸರಾಂತ ಕವಿಗಳಾದ SS ಲಕ್ಷ್ಮೀನಾರಾಯಣ ಭಟ್ಟರು ಮುಖ್ಯ ಅತಿಥಿಯಾಗಿ ಬಂದಿರ್ತಾರೆ. ಅತ್ರಿಯವರ ಹಾಡುಗಾರಿಕೆಯನ್ನು ಕೇಳಿದ ನಂತರ ಅವರು, ಭಗವಂತ ನಿಮಗೆ ಒಳ್ಳೆಯ ಕಂಠ ಕೊಟ್ಟಿದ್ದಾನೆ, ತುಂಬಾ ಚೆನ್ನಾಗಿದೆ ನಿಮ್ಮ ವಾಯ್ಸು. ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಭಕ್ತಿ ಸಂಗೀತ ಎಲ್ಲದರಲ್ಲೂ ಸೊಗಸಾಗಿ ಹಾಡುವ ನೀವು ಜೂನಿಯರ್ ಶ್ರೀನಿವಾಸ್ ಅಂತ ಯಾಕೆ ಗುರುತಿಸ್ಕೊಳ್ತೀರಿ? ಪಿ ಬಿ ಶ್ರೀನಿವಾಸರವರ ಬಗ್ಗೆ ಗೌರವವಿದ್ದರೆ ಅದನ್ನು ಬೇರೆ ರೀತಿ ನೀವು ವ್ಯಕ್ತಪಡಿಸಬೇಕು. ಆದರೆ ಅವರ ಹೆಸರನ್ನು ನಕಲು ಮಾಡಬಾರ್ದು, ಕಾಪಿ ಮಾಡಬಾರ್ದು. ಅವರ ಜೂನಿಯರ್ ಎಂದು ಕರೆಸಿಕೊಳ್ಳೋದ್ರ ಮೂಲಕ ನೀವು ನಿಮ್ಮ ದೈವತ್ವದ ಪ್ರತಿಭೆಗೆ ಅವಮಾನ ಮಾಡಿದಾಗತ್ತೆ. ನೀವು ಯಾವಾಗಲೂ ನಿಮ್ಮದೇ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು, ಆಗ ನೀವು ನೀವಾಗಿರ್ತೀರಿ ಅಂತ ಲಕ್ಷ್ಮೀನಾರಾಯಣ್ ಭಟ್ಟರು ಅತ್ರಿ ಅವರಿಗೆ ಹೇಳ್ತಾರೆ. ಅಂತಹ ಸಮಯದಲ್ಲಿ ಲಕ್ಷ್ಮೀನಾರಾಯಣ ಭಟ್ಟರು ಆ ಸಮಯಕ್ಕೆ ಹೇಳಿದಂತಹ ಮಾತುಗಳು ಅವರ ಹೃದಯಾಂತರಾಳದ ಮಾತುಗಳಾಗಿರ್ತವೆ. ಆ ಎಲ್ಲ ಮಾತುಗಳು ಅತ್ರಿ ಅವರ ಮೇಲೆ ಗಾಢ ಪರಿಣಾಮವನ್ನು ಕೂಡ ಬೀರ್ತವೆ. ಅಂದಿನಿಂದ ಅವರು ಜೂನಿಯರ್ ಪಿ ಬಿ ಶ್ರೀನಿವಾಸ್ ಅಂತ ಕರೆಸಿಕೊಳ್ಳೋದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಾರೆ. ಜಿ ವಿ ಅತ್ರಿ ಅಂತಲೇ ಕರೆಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಆದರೆ ಮತ್ತೊಂದು ವಿಷಯ ಏನಪ್ಪ ಅಂದರೆ, ಈ ಬದಲಾವಣೆಯಿಂದಾಗಿ ಅವರ ಜನಪ್ರಿಯತೆ ಸ್ವಲ್ಪನೂ ಕುಗ್ಗಲಿಲ್ಲ. ಅದರ ಬದಲು ಅವರ ಬಹುಮುಖ ಪ್ರತಿಭೆ ಜನರಿಗೆ ಪರಿಚಯ ಆಗ್ತಾ ಹೋಗುತ್ತೆ. ಅತ್ರಿಯವರು ತಮ್ಮದೇ ಆದ ಸಂಗೀತ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. 350 ಹೆಚ್ಚು ಧ್ವನಿ ಸುರುಳಿಗಳನ್ನು ಹೊರತರ್ತಾರೆ. ಅನೇಕ ರೀತಿಯ ಹೊಸ ಹೊಸ ಪ್ರಯೋಗಗಳನ್ನು ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಕನ್ನಡ ಸಂಗೀತ ಸಮ್ಮೇಳನಗಳನ್ನು ಸಂಘಟಿಸಿ 6 ಕಾಲ ನಿರಂತರವಾಗಿ ನಡೆಸ್ಕೊಂಡು ಬರ್ತಾರೆ. ಹಾಗೆ ಸಾಕಷ್ಟು ಬಿರುದುಗಳು ಕೂಡ ಇವರಿಗೆ ಸಿಗತ್ತೆ ಸ್ನೇಹಿತರೆ. ಹಾಡಿನ ಕೋಗಿಲೆ, ಇನಿದನಿಯ ಗಾಯಕ, ಗಾನ ರತ್ನಾಕರ ಅಂತ ಎಲ್ಲ ಕೂಡ ಇವ್ರನ್ನ ಕರಿತಾ ಇರ್ತಾರೆ. ಇಷ್ಟೆಲ್ಲ ವಿಶೇಷತೆಗಳಿಗೆ ಕಾರಣವಾಗಿದ್ದಾರೆ ಜಿ ವಿ ಅತ್ರಿ ಅವರು, ಅಂದರೆ ಜಿ ವಿಜಯಕುಮಾರ್ ಅತ್ರಿರವರು. ತಮ್ಮ ಮಧುರ ಕಂಠದಿಂದ ಸಾವಿರಾರು ಗೀತೆಗಳನ್ನು ಹಾಡಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಮತ್ತೊಂದು ವಿಷಾದಕರ ಸಂಗತಿ ಏನಪ್ಪ ಅಂದರೆ, ಶೃಂಗೇರಿಯ ಬಳಿ ತುಂಗಾ ನದಿಯಲ್ಲಿ ಪ್ರವಾಹಕ್ಕೆ ಸಿಲುಕಿದ್ದವರನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿ ತಮ್ಮ ಕುಟುಂಬದ 5 ಸದಸ್ಯರೊಂದಿಗೆ ಅತ್ರಿಯವರು ಕೂಡ ಪ್ರಾಣವನ್ನು ಕಳ್ಕೊಳ್ತಾರೆ ಸ್ನೇಹಿತರೆ. ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಜಿ ವಿ ಅತ್ರಿರವರ ಒಂದು ಬದುಕು ದುರಂತದಲ್ಲಿ ಅಂತ್ಯಗೊಳ್ಳುತ್ತೆ. ಅದು ಏನೇ ಇರಲಿ ಸ್ನೇಹಿತರೆ, ಅವರ ಒಂದು ಸಾಧನೆ ಈಗಲೂ ನಮ್ಮೆಲ್ಲರ ಒಂದು ಮನಸ್ಸಿನಲ್ಲಿ ಉಳಿದಿದೆ. ಈ ದಿನ ಈ ವಿಷಯವನ್ನು ಯಾಕೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ದೇವರು ನಮಗೆ ಸಾಕಷ್ಟು ಶಕ್ತಿ ಮತ್ತು ಪ್ರತಿಭೆಯನ್ನು ಕೊಟ್ಟಿದ್ದಾನೆ. ಈ ದೇವರು ಕೊಟ್ಟಿರುವಂತಹ ಶಕ್ತಿ ಪ್ರತಿಭೆಗಳನ್ನು ನಾವು ಬಳಸ್ಕೊಳ್ಬೇಕು, ಜೊತೆಗೆ ಬಳಸ್ಕೊಳ್ಳೋದ್ರ ಒಟ್ಟಿಗೆ ಬೆಳೆಸಿಕೊಳ್ಳಬೇಕು ಕೂಡ. ಈ ಹಾಡುಗಾರಿಕೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಮಾತುಗಾರಿಕೆ ಇರ್ಬೋದು, ಇನ್ನು ನಮ್ಮಲ್ಲಿ ಯಾವೆಲ್ಲ ಉತ್ತಮ ಹವ್ಯಾಸಗಳಿವೆಯೋ ಅಥವಾ ಕಲೆಗಳಿವೆಯೋ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಜೊತೆಗೆ ಆಯಾ ಕ್ಷೇತ್ರದಲ್ಲಿ ಕೀರ್ತಿಯನ್ನು ಹೊಂದಿರುವಂತಹ, ಫೇಮಸ್ ಆಗಿರುವಂತಹ, ಹೆಸರನ್ನು ಮಾಡಿರುವಂತಹ ವ್ಯಕ್ತಿಗಳಿಂದ ನಾವು ಸ್ಫೂರ್ತಿ ಪಡಿಬೇಕೇ ಹೊರತು ಅವ್ರದೇ ರೀತಿಯಲ್ಲಿ ನಕಲು ಮಾಡಬಾರ್ದು, ಅವ್ರದೇ ರೀತಿಯಲ್ಲಿ ಕಾಪಿ ಮಾಡಬಾರ್ದು. ಸ್ನೇಹಿತರೆ, ಒಂದು ವಿಷಯ ಏನಪ್ಪ ಅಂದರೆ, ದೇವರು ಜಗತ್ತಿನಲ್ಲಿ 600 ಹೆಚ್ಚು ಜನರನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ಎಲ್ಲಿಯೂ ಕೂಡ ಒಬ್ಬರಂತೆ ಮತ್ತೊಬ್ಬರನ್ನು ಸೃಷ್ಟಿ ಮಾಡಿಲ್ಲ. ದೇವರು ಯಾರನ್ನು ಕೂಡ ನಕಲು ಮಾಡಿಲ್ಲ. ಹಾಗಿರುವಾಗ ನಾವ್ಯಾಕೆ ಈ ರೀತಿ ಕಾಪಿ ಮಾಡಿಕೊಂಡು ಬದುಕಬೇಕು? ನಾವ್ಯಾಕೆ ಅವ್ರ ಥರನೇ ಇವ್ರ ಥರನೇ ಇರಬೇಕು? ನಮ್ಮತನದಲ್ಲಿ ನಾವಿರೋಣ, ನಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡಿಕೊಳ್ಳೋಣ, ನಮ್ಮಲ್ಲಿರುವಂತಹ ಶಕ್ತಿ ಮತ್ತು ಪ್ರತಿಭೆಯನ್ನು ಬೆಳೆಸ್ಕೊಳ್ಳೋಣ, ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕೆ ರಾಮಚಂದ್ರ ಸರ್ ಅವರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರ ಬೇಸರದ ಸಂಜೆಯಲ್ಲಿ ತುಂಬಿಕೋ ಮುದವ ಅನ್ನುವಂತಹ ವಿಷಯವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಡಾಕ್ಟರ್ ಗುರುರಾಜ ಕರಜಗಿರವರ ಇಹ ಮತ್ತು ಪರ ಅನ್ನುವಂತಹ ವಿಷಯವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಕೆ ರಾಮಚಂದ್ರ ಸರ್ ಅವರಿಂದ ತಿಳಿಯೋಣ. ಆ ಎಲ್ಲ ಮಾಹಿತಿಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರು ಆದ ಕೆ ರಾಮಚಂದ್ರ ಸರ್ ಅವರಿದ್ದಾರೆ. ರಾಮಚಂದ್ರ ಸರ್ ಅವರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರ ಬೇಸರದ ಸಂಜೆಯಲ್ಲಿ ತುಂಬಿಕೋ ಮುದವ ಅನ್ನುವಂತಹ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಕೆ ರಾಮಚಂದ್ರ ಸರ್ ಅವರಿಂದ ಬೇಸರದ ಸಂಜೆಯಲ್ಲಿ ತುಂಬಿಕೋ ಮುದವ ಅನ್ನುವಂತಹ ವಿಷಯದ ಬಗ್ಗೆ ಕೇಳೋಣ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಕೆ ರಾಮಚಂದ್ರ, ಸಾಹಿತ್ಯ ಪರಿಚಾರಕ. ನನ್ನ ಇಂದಿನ ಪ್ರಸ್ತುತಿ ಶ್ರೀ ಕೆ ಸಿ ಶಿವಪ್ಪ ಅವರ ಮುದ್ದುರಾಮನ ಚೌಪತಿಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ವ್ಯಾಖ್ಯಾನ ಲೇಖನ ಬೇಸರದ ಸಂಜೆಯಲ್ಲಿ ತುಂಬಿಕೋ ಮುದವ. ಸಂಗೀತ ಸಾಹಿತ್ಯ ಸಂಗಾತಿಯಾಗಿರಲಿ, ನೀರವತಿ ದುಮ್ಮಾನ ಆಗಿಲ್ಲ ನಿನಗೆ, ನೆಮ್ಮದಿಗೆ ನಾಂದಿ ಈ ಸೃಜನತೆಯ ಸವಿನಾದ, ಪ್ರೀತಿಸೋ ಒತ್ತಿಗೆಯ ಮುದ್ದುರಾಮ. ಜಗತ್ತಿನಲ್ಲಿ ಸಂಗೀತವನ್ನು ಒಲ್ಲದವರು ಆರಿದ್ದಾರೆ. ಜೋಜೋ ಲಾಲಿಯಿಂದಲೇ ಮನ ಸಂಗೀತಮಯವಾಗುತ್ತದೆ. ಯಾರು ಸಂಗೀತಕ್ಕೆ ತಮ್ಮನ್ನು ಒಪ್ಪಿಸಿಕೊಳ್ಳುತ್ತಾರೋ ಅವರು ಗಾನಯೋಗಿಗಳು. ಆಡುವವರಷ್ಟೇ ಪ್ರಾಮುಖ್ಯತೆ ಆಲಿಸುವವರಿಗೂ. ಸಂಗೀತ ಸಾಹಿತ್ಯ ಸಂಗಾತಿಯಾಗಿದ್ದರೆ ಈ ಸೃಜನತೆಯ ಸವಿಯಾದ ನೆಮ್ಮದಿಗೆ ನಾಂದಿ, ಇದಕ್ಕೆ ಅನಿವಾರ್ಯವಾಗಿ ಬೇಕಾಗಿರುವುದು ಒಳಮನದ ಆಂತರ್ಯ. ಸಂಗೀತ ಮಿಡಿತದಲ್ಲಿ ಸದಾ ಅಚ್ಚ ಹಸಿರಾಗಿರುವುದು ಅಪರಿಮಿತ ಆನಂದ. ಬದುಕಿನಲ್ಲಿ ಆಗಾಗ್ಗೆ ಬೇಸರ ಸಹಜವಾದದ್ದು. ಬೇಸರದ ಸಂಜೆಯಲ್ಲಿ ನೀಲಾಕಾಶ ನೋಡುತ್ತಿದ್ದರೆ ತಾರೆ ಗಣಗಳು ಸಾರುವ ದಿವ್ಯತೆಯ ಗಾನವನ್ನಾಲಿಸಬಹುದು. ಮನವಾಗ ಮುದದಿಂದ ನಲಿಯುತ್ತದೆ. ಇದು ನಮ್ಮ ಸದಾಭಿರುಚಿಯನ್ನು ಕಾಪಾಡುವ ನಾದ ಮಂತ್ರವಾಗುತ್ತದೆ. ಮಾತಿಗೆ ಒಂದಷ್ಟು ವಿರಾಮವನ್ನು ನೀಡಿ ಮನವನ್ನು ಗಾನ ಮಾಧುರ್ಯವನ್ನು ಅನುಭವಿಸಲು ಸಿದ್ಧಗೊಳಿಸಿದರೆ ಗಾಯನವೇ ಬದುಕ ರಸಿಕತೆ ಎಂಬ ಭಾವ ಮೂಡುತ್ತದೆ. ನಮ್ಮ ಮನಸ್ಸು ಎಲ್ಲ ಬಂಧನಗಳ ಭಾರವನ್ನು ಕಳೆದುಕೊಂಡು ಮುಕ್ತವಾಗಬೇಕು. ಆಗ ನಾವು ಅವಿರಳ ಆನಂದದೊಡನೆ ಪರಮ ಶಾಂತಿಯನ್ನು ಅನುಭವಿಸಬಹುದು. ಪರಿಮಳದ ಹೂವಿರುವಲ್ಲಿ ದುಂಬಿ ಇರುವುದು ಸಹಜ. ಅದರಂತೆ ಎಲ್ಲಿ ಚೆಲುವು ಇದೆಯೋ ಅಲ್ಲಿ ನಲಿವೂ ಇದೆ. ಈ ನಲಿವನ್ನು ನಮ್ಮದಾಗಿಸಿಕೊಳ್ಳದಿದ್ದರೆ ಬದುಕು ನಮ್ಮದಾಗುವುದಿಲ್ಲ. ಬದುಕು ಸರಸ ವಿರಸ ಸಮರಸಗಳ ನೆಲೆವೀಡು. ಆದರೆ ಬದುಕು ಚಂದ ಗೀತೆಯನ್ನು ಆಲಿಸಲು ಸೋತೀತೆಂದರೆ ಅದು ಬದುಕೇ ಅಲ್ಲ. ನಮ್ಮ ಕಣ್ಣೆದುರು ನೂರಾರು ಕೀರ್ತನಕಾರರಿದ್ದಾರೆ, ಹಾಡುಗಾರರಿದ್ದಾರೆ, ಗಮಕಿಗಳಿದ್ದಾರೆ, ಭಾಗವತರಿದ್ದಾರೆ. ಅವರ ಹಾಡುಗಳನ್ನು ಆಲಿಸಲು ಸ್ವಲ್ಪ ಹೊತ್ತು ಸಮಯ ಮೀಸಲಿಟ್ಟರೆ ಬೇಸರ ಕಳೆಯುವುದು ಸಾಧ್ಯ. ನಾವು ನೇರ ನಡೆನುಡಿಯವರಾಗಿರಬೇಕು. ನಮಗಾವುದು ಸರಿಯೆಂದು ಅನಿಸುವುದಿಲ್ಲವೋ ಅದನ್ನು ಸ್ಪಷ್ಟವಾಗಿ ಹೇಳಲು ಹಿಂಜರಿಯಬಾರದು. ಯಾರನ್ನು ಅಳಿಯಬಾರದು, ಉಗುಳುವವರನ್ನು ಮೆರೆಸಬಾರದು. ನಮ್ಮ ಕಣ್ಣೆದುರ ಪ್ರಕೃತಿಯಲ್ಲಿ ಬದಲಾವಣೆ ಸಹಜ. ಅಂತೆಯೇ ನಮ್ಮ ನಡೆನುಡಿಯಲ್ಲಿ ಕೂಡ. ಬದುಕು ಎಂದ ಮೇಲೆ ಒಳ್ಳೆಯದು ಕೆಟ್ಟದ್ದು ಸರಿ ತಪ್ಪು ಹೊಗಳಿಕೆ ತೆಗಳಿಕೆ ಸಹಜ. ಎಲ್ಲ ಕಾಲದಲ್ಲೂ ಗಿಡಗಳು ಹೂ ಬಿಡಲಾರವು ಎಂಬ ಜಗದ ಸಿದ್ಧಾಂತ ತಿಳಿದಿರಬೇಕು. ಎಲ್ಲಿ ರಾಮನೋ ಅಲ್ಲಿ ಹನುಮ, ಎಲ್ಲಿ ಕೃಷ್ಣನೋ ಅಲ್ಲಿ ಗೀತೆ, ಎಲ್ಲಿ ಬಸವನೋ ಅಲ್ಲಿ ವಚನ, ಎಲ್ಲಿ ನೆಮ್ಮದಿಯೋ ಅಲ್ಲಿ ಆನಂದ. ಬದುಕ ದಿನಗಳನ್ನು ಸಂಗೀತಕ್ಕೆ, ಸಾಹಿತ್ಯಕ್ಕೆ, ಸತ್ಯದೆಳೆಗಳಿಗೆ, ಪರಿಸರ ಪ್ರೀತಿಗೆ, ಸತ್ಸಂಗಕ್ಕೆ, ಪ್ರಕೃತಿ ಆನಂದಕ್ಕೆ, ಸದಾಭಿರುಚಿಗೆ, ಚಿತ್ತಾರದೊಲುವಿನಲ್ಲಿ ಮೀಸಲಾಗಿರಿಸಿದರೆ ನಮ್ಮ ಬದುಕಿನಲ್ಲಿ ನವರಾಗ ಹೊಮ್ಮುವುದು ಖಚಿತ. ಹಾಗಾಗಿ ನಮ್ಮ ಬದುಕಿನ ಆಗುಹೋಗುಗಳಿಗೆ ಯಾರ್ಯಾರೋ ಹೊಗಳುತ್ತಾರೆಂದು ಬೀಗಬಾರದು, ತೆಗಳುತ್ತಾರೆಂದು ಕುಗ್ಗಬಾರದು. ಬದುಕಿನಲ್ಲಿ ಸ್ತುತಿ ನಿಂದೆಗಳು ಸಾಮಾನ್ಯ. ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುತ್ತಾ ಮುಂದಕ್ಕೆ ಸಾಗಬೇಕು.
2: ಖಂಡಿತವಾಗ್ಲೂ ಕೆ ರಾಮಚಂದ್ರ ಸರ್ ಅವರು ಪ್ರಸ್ತುತಪಡಿಸಿದಂತಹ ವಿಷಯ ಈಗಿನ ಒಂದು ಸ್ಥಿತಿಗತಿಗೆ ತುಂಬಾನೇ ಚೆನ್ನಾಗಿ ಹೋಲಿಕೆಯಾಗತ್ತೆ. ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬಾರ್ದು, ಯಾವ್ದನ್ನ ನಂಬಬೇಕು, ಯಾವ್ದನ್ನ ಎಷ್ಟು ಚೆನ್ನಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಹಾಗೆ ಬದುಕಲ್ಲಿ ಸಂತೋಷ ಪಡ್ಲಿಕ್ಕೆ ಸಾವಿರಾರು ದಾರಿಗಳಿವೆ. ಅಂತಹ ದಾರಿಗಳಲ್ಲಿ ನಮ್ಮ ಒಂದು ಬದುಕನ್ನ ಉತ್ತಮವಾಗಿ ನಡೆಸ್ಕೊಳ್ತಾ ಆ ಸಂತೋಷವನ್ನ ನಮ್ದಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಸಂಗೀತವನ್ನ ಆಲಿಸುವುದರ ಮೂಲಕ, ಜೊತೆಗೆ ಪ್ರಕೃತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಂಡಾಗ, ಹಾಗೆ ಉತ್ತಮ ಸ್ನೇಹಿತರೊಂದಿಗೆ ಉತ್ತಮ ಪುಸ್ತಕಗಳೊಂದಿಗೆ ನಮ್ಮ ಒಂದು ಬಾಂಧವ್ಯ ಇದ್ದಾಗ ಸಹಜವಾಗಿ ಖುಷಿ ಅಲ್ಲಿದ್ದೇ ಇರುತ್ತೆ. ಸಂಗೀತ ಮತ್ತು ಸಾಹಿತ್ಯ ನೆಮ್ಮದಿಯ ಜೀವನಕ್ಕೆ ದಾರಿ ತೋರಿಸತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರು ಆದ ಕೆ ರಾಮಚಂದ್ರ ಸರ್ ಅವರಿದ್ದಾರೆ. ಸಂಗೀತ ಮತ್ತು ಸಾಹಿತ್ಯ ನೆಮ್ಮದಿಯ ಜೀವನಕ್ಕೆ ಯಾವ ರೀತಿ ದಾರಿ ಮಾಡಿಕೊಡುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಇದರೊಟ್ಟಿಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದ್ರ ಬಗ್ಗೆ ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
3: ಇಹ ಪರ ಪರಕೀಯವೇ ಸೋಪಾನವೆಂದು ನೀನೊಪ್ಪುವೊಡೆ, ಪರಕ್ಕಿಂತಲಿಹವೆಂತೂ ಜೊಳ್ಳದಾದೀತು. ಒರಲೇಬೇಕೆಂತಾದೊಡಿಹದ ವರೆಗಳನ್ನೆಲ್ಲ ಜರೆವುದೇಕಿನ್ನದನು ಮಂಕುತಿಮ್ಮ. ಪರಲೋಕಕ್ಕೆ ಇಹಲೋಕವೇ ಮೆಟ್ಟಿಲು ಎನ್ನುವುದನ್ನು ನೀನು ಒಪ್ಪುವುದಾದರೆ ಪರಕ್ಕಿಂತ ಇಹ ಹೇಗೆ ಜೊಳ್ಳು ಅದಾದೀತು? ಮಾಡಲೇಬೇಕಾದ ಇಹದ ಕೆಲಸಗಳನ್ನೆಲ್ಲ ಹಳೆಯುವುದು ಏಕೆ? ಜಗತ್ತಿನಲ್ಲಿ ಯಾವುದೇ ಘಟನೆ ತನ್ನಷ್ಟಕ್ಕೆ ತಾನೇ ನಡೆಯುವುದಿಲ್ಲ, ಅದಕ್ಕೊಂದು ಕಾರಣವಿರಬೇಕು. ಕಾರಣವಿಲ್ಲದೆ ಕಾರ್ಯ ನಡೆಯುವುದಿಲ್ಲ. ಮಡಕೆಯನ್ನು ಮಾಡಲು ಮಣ್ಣು ಬೇಕೇ ಬೇಕು. ಮಣ್ಣು ಮಡಕೆಗೆ ಕಾರಣವೂ ಹೌದು, ಆಧಾರವೂ ಹೌದು. ಮುಂದೊಂದು ದಿನ ಮಡಕೆ ಒಡೆದರೂ ಮಣ್ಣು ಹಾಗೆಯೇ ಉಳಿಯುತ್ತದೆ. ಇದನ್ನೇ ಕಾರ್ಯಕಾರಣ ಸಿದ್ಧಾಂತವೆಂದು ಕರೆಯುತ್ತಾರೆ. ಇದರಂತೆ ಪ್ರತಿಯೊಂದು ಕಾರ್ಯಕ್ಕೆ ಒಂದು ಫಲ ಉಂಟು. ರೈತ 4 ತಿಂಗಳು ಸತತವಾಗಿ ಹೊಲದಲ್ಲಿ ದುಡಿದಾಗಲೇ ಉತ್ತಮ ಬೆಳೆಯ ಫಲವನ್ನು ಪಡೆಯುತ್ತಾರೆ. ಚೆನ್ನಾಗಿ ಪ್ರಯತ್ನಪಟ್ಟು ಓದಿದ ವಿದ್ಯಾರ್ಥಿಗೆ ಒಳ್ಳೆಯ ಪದವಿ ದೊರೆತಿತ್ತು. 2 ತಾಸಿನ ನಾಟಕವನ್ನು ಮಾಡಲು ಅದೆಷ್ಟು ಪರಿಶ್ರಮ! ನಾಟಕದ ಮೂಲ ಉದ್ದೇಶ ಸರಿಯಾಗಿರಬೇಕು, ಅದರ ರಚನೆ ಚೆನ್ನಾಗಿರಬೇಕು, ಮಾತುಗಳು ಮನಸ್ಸು ಹಿಡಿಯುವಂತಿರಬೇಕು, ಪಾತ್ರಗಳಿಗೆ ಸರಿಯಾದ ನಟರಿರಬೇಕು, ಸರಿಯಾದ ರಂಗಮಂಚ, ಬೆಳಕಿನ ವ್ಯವಸ್ಥೆ, ಪರಿಕರಗಳು, ವೇಷ ಇರಬೇಕು, ನೋಡುವವರಿಗೂ ಆಸನ ವ್ಯವಸ್ಥೆ ಅನುಕೂಲವಾಗಿರಬೇಕು. ಹೀಗೆ 1 ವರ್ಷ ಯೋಜಿಸಿ ಪರಿಶ್ರಮಪಟ್ಟು 16 ಬಾರಿ ಅಭ್ಯಾಸ ಮಾಡಿದಾಗ ಆ 2 ತಾಸಿನ ನಾಟಕ ಯಶಸ್ವಿಯಾದೀತು. ಅದು ಹಾಗೇ ಜನಮೆಚ್ಚುಗೆ ಪಡೆದಾಗ ಪರಿಶ್ರಮ ಸಾರ್ಥಕವೆನಿಸುತ್ತದೆ. ಪರಿಶ್ರಮ, ಕಾರ್ಯ, ದೊರೆತ ಸಂತೋಷ, ಫಲ. ನಾವು ಈಗ ನಂಬುವುದು ಏನನ್ನು? ಈ ಬದುಕಿನಲ್ಲಿ ಚೆನ್ನಾಗಿ ಧರ್ಮದಿಂದ ಭಕ್ತಿಯಿಂದ ಬದುಕಿದರೆ ನಮಗೆ ಸ್ವರ್ಗ ದೊರಕಿಯಿತು, ಮೋಕ್ಷ ಸಿದ್ಧಿಸಿತು ಎಂದಲ್ಲವೇ? ಹಾಗಾದರೆ ಸ್ವರ್ಗ ದೊರೆಯಬೇಕಾದರೆ ಇಹಲೋಕದ ಬದುಕೇ ಕಾರಣ. ಅಂದರೆ ಪರಲೋಕಕ್ಕೆ ಇಹಲೋಕವೇ ಮೆಟ್ಟಿಲು ಅಲ್ಲವೇ? ಈ ವಾದವನ್ನು ಒಪ್ಪಿದರೆ ಇಹಲೋಕದ ಬದುಕು ತುಂಬ ಮುಖ್ಯವೇ ಆಯಿತು. ಇದನ್ನು ಬಸವಣ್ಣನವರು ಅತ್ಯಂತ ಸ್ಪಷ್ಟವಾಗಿ, ಮನೋಜ್ಞವಾಗಿ ಹೇಳುತ್ತಾರೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ. ಈ ಪ್ರಪಂಚ ಆ ಜಗದೀಶನೇ ಮಾಡಿದ ಕಾರ್ಯಾಗಾರ, ಆದ್ದರಿಂದ ಅದು ಹೇಗೆ ಕೀಳಾದೀತು? ಈ ಲೋಕದಲ್ಲಿ ಸಲ್ಲದವರು ಪರಲೋಕದಲ್ಲಿಯೂ ಸಲ್ಲುವುದಿಲ್ಲ. ಅಲ್ಲಿ ಸಲ್ಲಬೇಕೆಂದಿದ್ದರೆ ಇಹದಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನು ಗೊಣಗದೆ ಶ್ರದ್ಧೆಯಿಂದ ಮಾಡಲೇಬೇಕು.
2: ಖಂಡಿತವಾಗ್ಲು, ನಾವು ಮಾಡುವಂತಹ ಕಾಯಕ ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಯಾವುದೇ ಆಗಿರಲಿ, ಅದನ್ನ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಶ್ರಮಪಟ್ಟು ಆಸಕ್ತಿಯಿಂದ ಮಾಡಿದಾಗ ಅದಕ್ಕೊಂದು ಉತ್ತಮ ಪ್ರತಿಫಲ ಕೂಡ ಸಿಕ್ಕೇ ಸಿಗತ್ತೆ. ಈ ದಿನಕ್ಕೆ ರಾಮಚಂದ್ರ ಸರ್ ಅವರು ಇಹ ಮತ್ತು ಪರ ಅನ್ನುವಂತಹ ವಿಷಯದ ಬಗ್ಗೆ, ಜೊತೆಗೆ ಬೇಸರದ ಸಂಜೆಯಲ್ಲಿ ತುಂಬಿಕೋ ಮುದವ ಅನ್ನುವಂತಹ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರು. ಕೆ ರಾಮಚಂದ್ರ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯ ವಿಷಯಗಳನ್ನು ಪ್ರಸ್ತುತಪಡಿಸ್ಬೋದು, ಜೊತೆಗೆ ನೀವು ಓದಿರುವಂತಹ ಪುಸ್ತಕದ ಪರಿಚಯ ಮಾಡಿಕೊಡ್ಬೋದು, ಹಾಗೆ ಭಾವಗೀತೆಗಳನ್ನು ಕೂಡ ಹಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ಮಾಹಿತಿಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ಕೆ ರಾಮಚಂದ್ರ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
9: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
8: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
9: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986759661.
10: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ಹಾಗೆ ನೀವೆಲ್ರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಎಸ್, ಈ ಡೈಲಾಗ್ ನ ನೀವೆಲ್ಲರೂ ಕೂಡ ಕೇಳಿರ್ತೀರಲ್ವಾ? ಈ ಡೈಲಾಗ್ ನಮಸ್ಕಾರ ನಮಸ್ಕಾರ ನಮಸ್ಕಾರ ಅಂತಿದ್ದ ಹಾಗೆ ನಮಗೆಲ್ಲ ನೆನಪಾಗೋದೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಲ್ವಾ? ಹಾಗೆ ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜನ್ಮದಿನ ಇದೆ. ಸೊ ಆದ್ರಿಂದ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಟಿಸಿರುವ ಸಿನಿಮಾದ ಹಾಡುಗಳನ್ನ ನೀವು ಹಾಡಬಹುದಾಗಿದೆ. ಹೌದು, ಗಣೇಶ್ ಅವರು, ಅವರ ಪೂರ್ಣ ಹೆಸರು ಗಣೇಶ್ ಕಿಶನ್ ಅಂತ ಹೇಳಿ. ಇವರ ಜನನ ಆಗಿದ್ದು ಜುಲೈ 2, 1978. ಇವರು ಒಂದು ರಿಯಾಲಿಟಿ ಶೋ ಇಂದ ಬರ್ತಾರೆ, ಹಾಗೆ ಇವರು ವಿಜೆ ಆಗಿ ಕೂಡ ವರ್ಕ್ ಮಾಡಿದ್ದಾರೆ. ದೂರದರ್ಶನದಲ್ಲಿ ನಿರೂಪಕರಾಗಿ ಕಾಮಿಡಿ ಟೈಮ್ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇರ್ತಾರೆ. ನಂತರ ಅವರು ಸಹಾಯಕ ನಟರಾಗಿ, ಅಂದರೆ ಯಾವುದೇ ರೀತಿಯ ಲೀಡ್ ರೋಲ್ನ ಅವರು ಮಾಡ್ತಾ ಇರೋದಿಲ್ಲ, ಆ ರೀತಿಯಾಗಿ ಕೆಲವೊಂದಿಷ್ಟು ಚಿತ್ರಗಳಲ್ಲಿ ಚಿಕ್ಕ ಪುಟ್ಟ ನಟನೆಯನ್ನ ಮಾಡಿಕೊಂಡು ಇವರು ಮುಂದೆ ಬರ್ತಾರೆ, ನಂತರ ಹೀರೋ ಆಗ್ತಾರೆ. ಅಂದರೆ ಇವರು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಬಹುದು. ಯಾವುದೇ ಗಾಡ್ ಫಾದರ್ ಇಲ್ಲದೆ ಚಿತ್ರರಂಗಕ್ಕೆ ಎಂಟ್ರಿಯನ್ನು ನೀಡಿ ಬಹುದೊಡ್ಡ ಯಶಸ್ಸನ್ನು ಕಂಡ ನಟ ಅಂದರೆ ಗಣೇಶ್ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ ಅಲ್ವಾ? ಸೊ ಹಾಗೆ ಇವರ ಚಿತ್ರಗಳು, ಮೊದಲನೇ ಚಿತ್ರ ಇವರು ನಟರಾಗಿ ನಟಿಸಿರುವಂತಹ ಮೊದಲ ಚಿತ್ರ ಮುಂಗಾರು ಮಳೆ 2006 ಬರುತ್ತೆ. ಅದಾದ ನಂತರ ಒಂದು ಸಿನಿಮಾದಲ್ಲಿ ಇವರು ಕಾಣಿಸ್ಕೊಳ್ತಾನೆ ಬರ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಸೊ ಹಾಗೆಯೇ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇವತ್ತು ಸಿನಿಮಾದ ನಟ ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಟಿಸಿರುವ ಸಿನಿಮಾದ ಹಾಡುಗಳನ್ನು ನೀವು ಹಾಡಬಹುದಾಗಿದೆ. ಹಾಗೆ ಇವತ್ತಿನ ಮೊದಲ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ,
11: ನಮಸ್ತೆ ಮೇಡಮ್.
10: ನಮಸ್ತೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ?
11: ಆರಾಮಿದ್ದೀವ್ರಿ, ನೀವು ಕೂಡ ಆರಾಮಿದ್ದೀರಿ?
10: ನಾವು ಆರಾಮಿದ್ದೀವ್ರಿ.
11: ನಷ್ಟ ಆಯ್ತು ರೀ?
10: ನಷ್ಟ ಆಯ್ತು. ನಿಮ್ದಾಯ್ತೇನ್ರಿ?
11: ನಮ್ದು ಆಯ್ತು ರೀ ಇವತ್ತು.
10: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
11: ಹೇಳಿದ್ರಿ, ಕೇಳದೇವು ಗಣೇಶ್ ಅವ್ರದ್ದು ಹಾಡುಗಳು ಹಾಡ್ಬೇಕಂತ ಹೇಳಿ.
10: ಹೌದ್ರಿ, ಹೌದ್ರಿ.
11: ನನಗ್ ಬರೋದು ಒಂದೇ ಹಾಡು ರೀ ಅವ್ರದ್ದು, ಅದು ಬಾಳೆ ಸಲ ಹೇಳಿನಿ, ಮತ್ತೆ ಅದ್ನೇ ಹೇಳ್ತೀನಿ.
10: ಹೇಳ್ರಿ.
11: ಓಕೆ,

0: చిన్న ఉషిరే నన్ను షిరే ఉషిరే. ఓకే మేడం.
1: ಓಕೆ ಸೌಮ್ಯ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ನಮಸ್ತೆ ಮೇಡಮ್.
1: ನಮಸ್ತೆ. ಎಸ್, ಸೌಮ್ಯ ಅವರು ಕರೆ ಮಾಡಿದ್ರು, ಚಲುವಿನ ಸಿತಾರ ಸಿನಿಮಾದ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ ಹಲೋ
2: ಹಲೋ
1: ನಮಸ್ತೆ.
2: ಹಾಯ್ ರಕ್ಷಿತಾ, ನಮಸ್ತೆ.
1: ಹಲೋ ಮೋನಿಕಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತು ನಿಮ್ದಾಯ್ತಾ?
2: ತಿಂಡಿ ಆಯ್ತು, ವೆಜ್ ಪಲಾವ್.
1: ಇವತ್ತು ನಮ್ದು ಉಪ್ಪಿಟ್ಟು.
2: ಉಪ್ಪಿಟ್ಟು ಫೇವರೇಟ್ ನನಗೆ.
1: ಓಕೆ, ಸೊ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಮೋನಿಕಾ ಮ್ಯಾಮ್?
2: ಇಲ್ಲ, ಈಗಷ್ಟೇ ಫೋನ್ ಟ್ರೈ ಮಾಡ್ತಾ ಇದ್ದೆ.
1: ಓಹೋ, ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಟಿಸಿರುವ ಸಿನಿಮಾದ ಹಾಡನ್ನ ಹಾಡ್ಬೇಕು. ಅವರ ಜನ್ಮದಿನ ಇದೆ ಇವತ್ತು.
2: ಓ, ಗಣೇಶ್ ಅವರದು.
1: ಹೌದು,
2: ಬರ್ತಡೇನ ಇವತ್ತು. ಸರಿ, ಟ್ರೈ ಮಾಡ್ತೀನಿ. ಸಡನ್ ಆಗಿ ನನ್ಗೆ ನೆನಪಾಗ್ತಿರೋದು ಅದೊಂದೇ ಮುಂಗಾರು ಮಳೆ ಸಾಂಗ್. ಎಲ್ಲಾ ಸಿನಿಮಾ ಎಲ್ಲಾ ಸಾಂಗ್ಸ್ ಚೆನ್ನಾಗಿದೆ. ಮುಂಗಾರು ಮಳೆಯಿಂದ ಯಾವ್ದು ಬುಗುರಿ ಅಲ್ಲಿ ಮುಗುಳ್ನಾಗೆ ಎಲ್ಲ ಚೆನ್ನಾಗಿದೆ ಸಾಂಗ್ಸ್. ಅದೇನ ಅದೊಂದು ಬರುತ್ತೆ ಅನ್ಸುತ್ತೆ, ನಾವೇ ಟ್ರೈ ಮಾಡ್ತೀನಿ.

ಮನಸ್ಸಲ್ಲಿ ಬಲಿ ಬಾ.

0: ಓಕೆ ಮೌನಿಕಾ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಯಾಕೆ ಈಗ ತಾನೇ ತಿಂಡಿ ಮುಗಿಸಿದ್ದೆ
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಸನದಿಂದ ಮೌನಿಕಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ,
0: ನಮಸ್ತೆ.
2: ಗುಡ್ ಮಾರ್ನಿಂಗ್ ಮೇಡಮ್.
0: ಗುಡ್ ಮಾರ್ನಿಂಗ್ ರಾಘವೇಂದ್ರ ಸರ್, ಹೇಗಿದ್ದೀರಾ?
2: ಫೈನ್ ಮೇಡಮ್.
0: ಓಕೆ, ತಿಂಡಿ ಆಯ್ತಾ?
2: ಮಳೆ ಬರ್ತಾ ಇದೆ ಮೇಡಮ್,
0: ಮಳೆ ಬರ್ತಾ ಇದೆ.
2: ಮೇಡಮ್ ಪೂರಿ ಮತ್ತೆ ಇದು ಸಾಗು.
0: ಓಹೋ, ಸೂಪರ್ ಅಲ್ಲ, ಮಳೆಗೊಳ್ಳೆ ತಿಂಡಿ. ಓಕೆ, ಹಾಗೆ ಏನ್ ಸರ್
2: ಕಳಿಸಿ ಕೊಡ್ಬೇಕಾ?
0: ಹಾ, ಕಳಿಸಿ ಕೊಡಿ
2: ತಿನ್ನುವ.
0: ಓಕೆ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಇದು ಜಯಂತ್ ಕಾಯ್ಕಿಣಿ ಅವ್ರು ಬರ್ತೀವಿ ಮೇಡಮ್. ಹೇಳ್ತೇನೆ,
0: ಹೇಳಿ.
2: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು, ಸಾಕಾಯ್ತು ಇನ್ನು ಕಾದು, ಮನಸ್ಸಿನ ಪರಿಚಯ ಕನಸಿನ ವಿನಿಮಯ ಮೆಲ್ಲಗೆ ನಡೆದಿದೆ ಕಾಣಲಾರಯ್ಯ.
0: ಧನ್ಯವಾದಗಳು. ಓಕೆ, ಧನ್ಯವಾದಗಳು, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಎಸ್ ರಾಘವೇಂದ್ರ ಅವರು ಕರೆ ಮಾಡಿದ್ರು, ಹಾಗೆ ಏನು ಹೇಳಬೇಕು ಸಾಂಗ್ ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
3: ಹಲೋ, ನಮಸ್ತೆ. ನಮಸ್ತೆ, ನಮಸ್ತೆ,
0: ನಮಸ್ತೆ, ನಮಸ್ತೆ. ಉಮಾ ಮ್ಯಾಮ್, ಹೇಗಿದ್ದೀರಾ?
3: ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್
3: ಅಮ್ಮ.
0: ಓಕೆ, ತಿಂಡಿ ಆಯ್ತಾ ಉಮಾ ಮ್ಯಾಮ್?
3: ಗಣೇಶ ಅವರದಲ್ಲ, ಹೇಳಿದೆ
0: ಅದಕ್ಕೆ ಅವ್ರ ಡೈಲಾಗ್ ನ ಹೇಳಿದ್ರ.
3: ಹೌದು.
0: ಓಕೆ,
3: ತಿಂಡಿ ಆಗಿಲ್ಲಮ್ಮ, ಇದು ಶಾವಿಗೆ ಬಾತು.
0: ಓಕೆ,
3: ಇನ್ನು ಆಗ್ಬೇಕಿನ್ನು.
0: ಹಾಗೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ, ಯಾವ ಹಾಡನ್ನ ಹಾಡ್ತಾ ಇದೀರಾ?
3: ಅದೇ ಅವ್ರದೇ ಒಂದು ತಗೊಂಡಿದ್ದೀನಿ.
0: ಯಾವ ಹಾಡು
3: ಪಟ್ಟದ್ದು?
0: ಓಕೆ, ಹಾಡಿ.
3: ಗಾಳಿಪಟ್ಟ

0: చూరు పాపినాను. థ్యాంక్ యూ మేడం.
1: ಓಕೆ, ಧನ್ಯವಾದಗಳು ಉಮಾ ಮ್ಯಾಮ್, ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಎಸ್, ಉಮಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೇನೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಟಿಸಿರುವ ಸಿನಿಮಾದ ಹಾಡನ್ನ ಹಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ಚಪಾತಿ ಬೀಟ್ರೋಟ್ ಪಲ್ಯ ಮೇಡಮ್.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯಿದೆ ಮೇಡಮ್.
1: ಓಕೆ,
2: ಹಾಕ್ತೀನಿ ಮೇಡಮ್ ಒಂದು.
3: ಮಂಗಾರು ಮಳೆಯೇ, ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ದರೆಯ ಕೊರಳ ಪ್ರೇಮದ ಮಾಲೆ, ತುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮೊತ್ತಾಗುವುದು, ಒಲವು ಎಲ್ಲಿ ಕುಡಿ ಒಡೆಯುವುದೋ,

0: ಓಕೆ ಸೂಪರ್ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ ಮೇಡಮ್.
0: ಥ್ಯಾಂಕ್ ಯು. ಪ್ರೇಮ್ ಅವರು ಹಾಸನದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್. ಸೌಂಡ್ ಕಡಿಮೆ ಆಗಿದೆ.
0: ಸೌಂಡ್ ಕಮ್ಮಿ ಆಗಿದೆಯಾ? ಇವಾಗ ಜೋರಾಯ್ತಾ? ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಚಂದ್ರಶೇಖರ್ ಸರ್?
2: ಹಲೋ,
0: ಇವತ್ತಿನ ಟಾಪಿಕ್ ಗೊತ್ತಾಯ್ತಾ? ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜನ್ಮದಿನ ಇದೆ. ಸೊ ಹಾಗಾಗಿ ಅವರು ಅಭಿನಯಿಸಿರುವ ಸಿನಿಮಾದ ಹಾಡನ್ನ ಹಾಡ್ಬೇಕು.
2: ಚಂದ್ರಶೇಖರ್ ಹಾಸನ ಜಿಲ್ಲೆ 523-211 ಕರ್ನಾಟಕ ರಾಜ್ಯ.
0: ಸೊ ಹಾಗೆ
2: ಗಣೇಶ್ ಅಂದ್ರೆ ಬಂಗಾರ ಮಳೆಯಲ್ಲಿ ಚೆನ್ನಾಗಿ ಮಾಡಿದ್ರೆ ಮೇಡಮ್.
0: ಓಕೆ, ಯಾವ ಹಾಡನ್ನ ಹಾಡ್ತಾ ಇದೀರಾ?
2: ಅದು ಅದು ಮುಂಗಾರು ಮಳೆ ಅಂತ ಇದ್ರೆ ಅದು ರಾಗ ಬರಲ್ಲ ಅದು. ಹಲೋ.
0: ಹಾ ಹೇಳಿ ಸರ್.
2: ಅದು ವಿಶೇಷ ಏನ್ ಗೊತ್ತಾ, ನಮ್ಮ ಸಕಲೇಶ್ವರ, ನಮ್ಮ ಹಾಸನ ಜಿಲ್ಲೆ ಸಕಲೇಶ್ವರ ತಾಲೂಕಲ್ಲಿ ಕೆಲವು ಭಾಗಗಳು
0: ತೆಗೆದಿದ್ದಾರೆ.
2: ಅದನ್ನ ವೈಭವೀಕರ ಮಾಡಿ ತೆಗೆದ್ರೆ ಪ್ಲೇಸ್ ಹೀಗಿದೆಯಾ ಅಂತ ಅನ್ಸುತ್ತೆ ನೋಡಿದ್ರೆ. ಅದು ಹೇಳ್ತೀನಿ ಮೇಡಮ್. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲೀಲೆ, ನನ್ನ ಮುಗಿಲ ಸಾಲೆ. ಅದು ಸಾಹಿತ್ಯ ಬರಲ್ಲ ಮೇಡಮ್ ಅದು.
0: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಚಂದ್ರಶೇಖರ್ ಅವರು ಕರೆ ಮಾಡಿದ್ರು. ಹಾಗೆ ಲಿರಿಕ್ಸ್ ಮರ್ತೋಗಿದೆ, ಹಾಗೆ ಟೋನ್ ಕೂಡ ನೆನಪಾಗ್ತಿಲ್ಲ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಾಗೆ ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ. ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ದಯವಿಟ್ಟು ರೇಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ. ತಿಂಡಿ ಆಯ್ತಾ ಸರ್?
3: ತಿಂಡಿ ಆಯ್ತು ಮೇಡಮ್. ನಿಮ್ದು ಆಯ್ತಾ ಮೇಡಮ್?
0: ನಮ್ದು ಕೂಡ ಆಯ್ತು. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಗಿದೆ ಮೇಡಮ್. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಗೀತೆ ಆಡ್ಬೇಕಲ್ಲ ಮೇಡಮ್?
0: ಹೌದು
3: ಮೇಡಮ್. ನಾನು ಸಾಹಿತ್ಯ ಜಯಂತ್ ಕಾಕಿಣಿ ಮತ್ತೆ ಉದಿತ್ ನಾರಾಯಣ್ ಮತ್ತೆ ಸುನಿಧಿ ಚೌಹಾನ್ ಆಡಿರೋದೇ ಒಂದು ತೊಗೊಂಡಿದ್ದೀನಿ ಮೇಡಮ್.
0: ಓಕೆ, ಹಾಡಿ ಸರ್.
3: ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ, ಒಲವೇ ವಿಸ್ಮಯ ಒಲವೇ ವಿಸ್ಮಯ, ನಿನ್ನ ಪ್ರೇಮ ರೂಪ ಕಂಡು ನಾನು ತನುಮಯ, ಹುಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು, ಜೀವಕ್ಕೆ ರೆಕ್ಕೆ ತಂದವನೇ ಬಾನಿಗೇರಿ ಹಾರುವ ಬಾರೋ, ಒಲವೇ ವಿಸ್ಮಯ ಇರುಳಲ್ಲಿ ನೀನೆಲ್ಲೋ ಮೈ ಮುರಿದರೆ, ನನಗಿಲ್ಲಿ ನವಿರಾದ ಹೂ ಕಂಪನ, ಕಣ್ಣಲ್ಲಿ ನೀ ಕಣ್ಣಿಟ್ಟು ಬರಸೆಳೆದರೆ, ಮಾತಿಲ್ಲ ಕತೆ ಇಲ್ಲ ಬರಿರೋ ಮಾಂಚನ, ನಿನ್ನ ಕಣ್ಣ ತುಂಬ ಇರಲಿ ನನ್ನ ಬಿಂಬ, ಹೂವಿಗೆ ಬಣ್ಣ ತಂದವನೆ ಪರಿಮಳದಲ್ಲಿ ಅರಳುವ ಬಾರು, ಒಲವೇ ವಿಸ್ಮಯ.
0: ಓಕೆ ಸೂಪರ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
4: ಹಲೋ,
0: ನಮಸ್ತೆ.
4: ನಮಸ್ಕಾರ ಮೇಡಮ್.
0: ಮಹೇಶ್ ಸರ್ ಹೇಗಿದ್ದೀರಾ?
4: ಆರಾಮಿದ್ದೀನಿ ಮೇಡಮ್.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಗೊತ್ತಾಯ್ತು ಮೇಡಮ್. ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜನ್ಮದಿನ ಇದೆ ಮೇಡಮ್.
0: ಅವರಿಗೆ
4: ನಮ್ಮ ರೇಡಿಯೋ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
0: ಓಕೆ, ಹಾಗೆ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಸರ್?
4: ಮಳೆಯಲ್ಲಿ ಜೊತೆಯಲ್ಲಿ ಫಿಲಂ ಇಂದ ಒಂದು ಸಾಂಗ್.
0: ಓಕೆ.

0: ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ನೀನು. ಈ ಸಾಂಗ್ ಮೇಡಮ್.
1: ಓಕೆ ಸೂಪರ್ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ಎಸ್ ಮಹೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಾಗೆ ಯಾವ ಸಿನಿಮಾದ ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ ಹಲೋ ಹಲೋ. ಓಕೆ ಕರೆ ಕಟ್ ಆಗಿದೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ನಮಸ್ತೆ
1: ನಮಸ್ತೆ. ನಾರಾಯಣಪ್ಪ ಸರ್ ಹೇಗಿದ್ದೀರಾ?
2: ಓ ಆರಾಮಿದ್ದೀವಮ್ಮ, ಸೂಪರ್, ಚೆನ್ನಾಗಿದ್ದೀವಿ.
1: ಓಕೆ, ತಿಂಡಿ ಆಯ್ತಾ?
2: ಹಾ, ತಿಂಡಿ ಆಗಿ ಸುಮಾರು ಹೊತ್ತಾಯ್ತಲ್ರಿ.
1: ಸುಮಾರು ಹೊತ್ತಾಯ್ತಾ?
2: ಹೌದು, ಗದ್ದೆಯಲ್ಲಿ ನಾವು ಆಗ್ಲೇ ಸುಮಾರು ಗದ್ದೆಗೆ ಬಂದೆ, ಆಗ್ಲೇ ಒಂದು 2 ಗಂಟೆ ಸಮಯ ಆತಾ.
1: ಓಕೆ ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಟಾಪಿಕ್ ರೇಡಿಯೋ ಕೇಳ್ತಾ ಇದ್ದೆ. ಗಣೇಶ ಹಾಡು ಹೇಳ್ರಿ ಅಂತ ಇತ್ತಲ್ಲ.
1: ಹೌದು,
2: ಅದು ನಾವೆಲ್ಲ ಇತ್ತೀಚಿನ ಹುಡುಗರು ಸಿನಿಮಾಗಳ ನೋಡೋದೇ ಕಡಿಮೆ ಐತಿ, ಆದ್ರೂ ಒಂದ್ 2 ಸಾಲ ಹೇಳ್ಬಿಡ್ತೀನಮ್ಮ.
1: ಹೇಳಿ ಹೇಳಿ ಸರ್.
2: ಈಗ ಒಳ್ಳೆ ಮುಂಗಾರು ಮಳೆ ಹೋಯ್ತೈತಲ್ಲ, ಅದ್ ಬಿಟ್ರೆ ಇನ್ ಬೇರೆ ಯಾವ್ದು ಹೇಳಕ್ಕಾಗತ್ತೆ?
1: ಅದೇ ಅದೇ.
2: ನೀ ಸುತ್ತಿದೆ ಯಾಕೋ ಇಂದು, ನೀನೇನೆ ನಂದು, ಅಹ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ, ಅನಿಸುತ್ತಿದೆ ಯಾಕೋ ಇಂದು. ಓಕೆ ಅಮ್ಮ, ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
2: ಇಷ್ಟೇ ಬರೋದು, ಯಾಕಂದ್ರೆ ಅವ ಹೆಚ್ಚಿನ ಸಾಹಿತ್ಯ ಬರೋದಿಲ್ಲ.
1: ಓಕೆ, ನಾರಾಯಣಪ್ಪ ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ನಾರಾಯಣಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಎಲ್ಲರೂ ಕೂಡ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರ. ಸೊ ಹಾಗೆ ಬೇರೆ ಬೇರೆ ಸಿನಿಮಾದ ಬೇರೆ ಬೇರೆ ಹಾಡುಗಳನ್ನ ಕೂಡ ಆಯ್ಕೆ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ ಒಂದು ಚಿಕ್ಕ ಬ್ರೇಕ್ ನ ತಗೊಂಡ್ ಬರೋಣ, ಆಮೇಲೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. Take a short break. ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸೊ ಹಾಗೆ ಈಗ ಕೃಷ್ಣ ಸಿನಿಮಾದ ಹಾಡನ್ನ ಕೇಳ್ಕೊ ಬಂದ್ವಿ. ಸೊ ಹಾಗೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜನ್ಮದಿನ ಇರೋದ್ರಿಂದ ಅವರ ಸಿನಿಮಾದ ಹಾಡುಗಳನ್ನ ಹಾಡಬಹುದು ಅಂತ ಹೇಳಿ ಟಾಪಿಕ್ ತಂದಿದ್ದೆ. ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಹಾಗೆ ಯಾರ್ಯಾರು ಯಾವ್ಯಾವ ಸಿನಿಮಾದ ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
0: ನಮಸ್ತೆ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೀನಿ ಮೇಡಮ್, ತಾವ್ ಹೇಗಿದ್ದೀರಾ?
0: ನಾನ್ ಕೂಡ ಚೆನ್ನಾಗಿದ್ದೀನಿ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಓ ಮೇಡಮ್, ಗಣೇಶ್ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ. ಅವರಿಗೆ ನಾವು ಶುಭಾಶಯ ಕೋರೋಣ.
0: ಓಕೆ.
1: ಅವರ ಒಂದು ಮುಂಗಾರು ಮಳೆ ಹಾಡ್ ಕೇಳಿದಾಗ ಒಂದ್ ಸಾಲ್ ನೆನಪಾಗತ್ತೆ, ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಅನ್ನೋ ಹಾಗೆ ಗಣೇಶ್ ಅವರೇ ಏನು ನಿಮ್ಮ ಕಲೆಗಳ ಲೀಲೆ ಅಂತ ಹೇಳ್ಬೋದು ಮೇಡಮ್.
0: ನಿಜ ನಿಜ ಸರ್,
1: ನಾನು ಅದೇ ಮುಂಗಾರು ಮಳೆದೇ ಒಂದು ಹಾಡ್ತಾ ಇದ್ದೀನಿ.
0: ಓಕೆ.
1: ಅನಿಸುತ್ತಿದೆ ಯಾಕೋ ಇಂದು ಅಂತ.
0: ಓಕೆ, ಹಾಡಿ ಸರ್.
1: ಅನಿಸುತ್ತಿದೆ ಯಾಕೋ ಗಿಂದು ನೀನೇನೆ ನನ್ನ ಬಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾಗೆಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋಗಿಂದು ಸುರಿಯುವ ಸುರಿಯು

0: ಆಯ್ತು ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಹಾಗೂ ಮುಂಗಾರು ಮಳೆ ಚಿತ್ರದ ಅನಿಸುತ್ತಿದೆ ಯಾಕೋ ಎಂದು ಹಾಡನ್ನ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆಯೇ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳನ್ನು ಹಾಡಬಹುದಾಗಿದೆ. ಸಾಕಷ್ಟು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ, ಹಾಗೆ ಅದ್ಭುತವಾಗಿರೋ ಹಾಡುಗಳು ಕೂಡ ಅವರು ಸಿನಿಮಾದಲ್ಲಿ ಇದೆ ಅಂತಲೇ ಹೇಳಬಹುದು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ನಮಸ್ತೆ ಸರ್, ಹೆಂಗಿದ್ದೀರಿ?
2: ಗೋಲ್ಡನ್ ಗಣೇಶ್ ಅವ್ರದ್ದು ಹುಟ್ಟುಹಬ್ಬೇನ್ರಿ ಮೇಡಮ್?
1: ಹೌದ್ರಿ ಹೌದು,
2: ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು ರೀ ಮೇಡಮ್.
1: ಓಕೆ, ಯಾವ ಹಾಡನ್ನ ಹಾಡ್ತಿದ್ದೀರಾ ಸರ್?
2: ನಾ ಹುಡುಗಾಟ ಚಿತ್ರದಿಂದ ಒಂದ್ ಸ್ವಲ್ಪ ಹಾಡ್ ಬಿಡ್ತೀನಿ ನೋಡ್ರಿ ಮೇಡಮ್.
1: ಓಕೆ ಹಾಡಿ ಸರ್.
2: ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ, ಹೇಗೋ ಇದ್ದೇನ ಹೇಗೋ ಆದೇನ ಮರ್ತೋಯ್ತು ನನಗೆ ನಿನ್ನ ನೆನಪಲ್ಲಿ. ಏನೋ ಒಂಥರ

0: ನಂತರ. ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ನಮಸ್ತೆ ರೀ ಮೇಡಮ್, ನಮಸ್ತೆ.
1: ಓಕೆ, ನವಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರಗಳು
1: ಸತೀಶ್ ಸರ್, ಹೇಗಿದ್ದೀರಾ?
2: ನಾವು ಸೂಪರ್ ಕಣ್ರಿ. ಒಳ್ಳರು ಹೇಗಿದ್ದೀರಾ?
1: ನಾವು ಕೂಡ ಸೂಪರ್ ಆಗಿದ್ದೀವಿ ಸರ್.
2: ಹೌದಾ? ಮಳೆ ಆಯ್ತಾ?
1: ಮಳೆ ಬರ್ತಾ ಇದೆ ಅಲ್ಲಿ.
2: ಇಲ್ಲೂ ಮಳೆ ಈಗ ಎರಡು ದಿನದಿಂದ ಪುನರಾರಂಭವಾಗಿದೆ.
1: ಓಕೆ, ಮಳೆಗಾಲ ಶುರುವಾಗಿದೆ.
2: ಶುರುವಾಯ್ತು, ಎರಡನೇ ಬಾರಿ, ಸೆಕೆಂಡ್ ಸ್ಪೆಲ್.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್ ಅಲ್ವಾ?
1: ಹೌದು
2: ನೋಡ್ರಿ, ಅವರ ಹೆಂಡತಿ ಮನೆ ನಮ್ಮ ಪಕ್ಕದವ್ರಿ, ಬಾರ್ಕೂರು. ಯಾವಾಗ್ಲೂ ಬರ್ತಾ ಇರ್ತಾರೆ, ಎರಡ್ ಮೂರ್ ಸಲ ಫಂಕ್ಷನ್ ಅಲ್ಲಿ ವಿಶ್ ಮಾಡಿದ್ದೆ, ಸಿಕ್ಕಿದ್ರು.
1: ಓಕೆ, ಸೂಪರ್.
2: ಯಾವಾಗ್ಲೂ ಬರ್ತಾ ಇರ್ತಾರೆ ಅವ್ರ ಹೆಂಡತಿ ಮನೆ, ಶಿಲ್ಪಾ ಮನೆ ಇಲ್ಲಿ ನಮ್ಮ ಪಕ್ಕದವ್ರು.
1: ಓಕೆ,
2: ಆಯ್ತು. ಮತ್ತೆ ಇವರು ಹೀಗೆ ನೂರು ಕಾಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಿನುಗ್ತಾ ಇರ್ಲಿ ಅಂತ ನಮ್ಮ ಹಾರೈಕೆ ಕೂಡ ಇದೆ ನಿಮ್ಮ ಚಾನೆಲ್ ಮೂಲಕ.
1: ಓಕೆ, ಸೋ ಹಾಗೆ ಯಾವ ಹಾಡನ್ನ ಹಾಡ್ತೀರಾ ಸರ್?
2: ಒಂದು ಹಾಡು ಹಾಡುವ.
1: ಓಕೆ,
2: ಆಯ್ತು. ನೀವು ಇದಿದ್ದೀರಾ? ಬಿಸಿ ಇದ್ರ? ಫ್ರೀ ಇದ್ರ?
1: ಯಾಕೆ ಸರ್
2: ಅಷ್ಟಕ್ಕಿಲ್ಲ, ಸುಮ್ನೆ ಕೇಳಿದೆ ಅಷ್ಟೇ.
1: ಓಕೆ, ಖಂಡಿತ ಲೈನ್ ತುಂಬಾ ಬಿಸಿ ಇದೆ ಸರ್ ಇವಾಗ.
2: ಆಯ್ತಾಯ್ತು, ಬೇಗ ಹಾಡಿ ಹಾಗಾದ್ರೆ. ಒಂದು ಹಾಡುವ.
1: ಓಕೆ,

0: ಡಿರೆಕ್ಷಿ ತಮ್ಮ
1: ಸೂಪರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು. ಏನ್ ಸರ್?
0: ಧನ್ಯವಾದ.
1: ಥ್ಯಾಂಕ್ ಯು ಸತೀಶ್ ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಉಡುಪಿಯಿಂದ ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಾಗೆ ಯಾವ ಸಿನಿಮಾದ ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರ. ನಮಸ್ಕಾರ
1: ಮೀನಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ.
1: ತಿಂಡಿ ಆಯ್ತಾ?
2: ಬ್ರೆಡ್ ಉಪ್ಪಿಟ್ಟು.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು.
1: ಯಾವ ಹಾಡನ್ನ ಹಾಡ್ತಾ ಇದೀರಾ ಮ್ಯಾಮ್?
2: ಚೆಲುವಿನ ಚಿತ್ತಾರದ.
1: ಓಕೆ.
2: ಉಲ್ಲಾಸದ ಹೋ ಮಳೆ ಜಿನುಕುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನಳೆ ಹರಿಯುತ್ತಿದೆ ಕಣ್ಣಲ್ಲಿ, ಮುಂಜಾನೆಯುನಿ ಮುಸಂಜೆಯುನಿ ನನ್ನೆತೆಯ ಬಡಿತವನಿ, ಹೃದಯದಲ್ಲಿ ಬೆರೆತವನಿ ಮದ ಮೊದಲು ನನ್ನೊಳಗೆ

0: ಓಕೆ ಮೇಡಮ್.
1: ಓಕೆ, ಧನ್ಯವಾದಗಳು ಮೀನಾ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಓಕೆ, ಥ್ಯಾಂಕ್ ಯು. ಎಸ್, ಮೀನಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಹಾಗೆ ಚಲುವಿನ ಚಿತ್ತಾರ ಸಿನಿಮಾದ ಹಾಡನ್ನ ಹಾಡ್ತಾ ಇದ್ರು. ಹಾಗೆಯೇ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಅದೇ ರೀತಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಟಿಸಿರುವ ಸಿನಿಮಾದ ನಿಮ್ಮ ನೆಚ್ಚಿನ ಹಾಡನ್ನ ಇವತ್ತು ಹಾಡಬಹುದಾಗಿದೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ
1: ಗಿರಿಜಾ ಮ್ಯಾಮ್,
2: ಸಿಕ್ಬಿಡ್ತು ಇವತ್ತು ಕಾಲ್, ತುಂಬಾ ಖುಷಿ ಆಯ್ತು.
1: ಓಕೆ,
2: ಗಣೇಶ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ.
1: ಓಕೆ, ಗಣೇಶ್ ಅವ್ರ ಕಡೆಯಿಂದ ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಓಕೆ, ಸೊ ಹಾಗೆ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ತುಂಬಾ ಸೂಪರ್ ಹಿಟ್ ಸಾಂಗ್ಸ್ ಇದೆ, ಅದರಲ್ಲಿ ಒಂದು ನನಗೆ ಈಗ ಸದ್ಯಕ್ಕೆ ನೆನಪು ಬರೋದಂದ್ರೆ ಒಂದು ಹೇಳ್ತೀನಿ.
1: ಓಕೆ,
2: ಹೆಸರನ್ನು ಕೂಡಿಸಿ ಬರೆಯೋ ಖುಷಿ ಇನ್ನೆಲ್ಲೋ ನಾಕಾನೆ ಈ ಪ್ರೀತಿ ಎಂಥ ಸಮಾನ ಕಾಯಿಸಿ

0: ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಈ ಸಾಂಗ್
1: ಓಕೆ, ಸೂಪರ್, ಧನ್ಯವಾದಗಳು ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನು ಹಾಡಿದ್ರಿ.
0: ನೀಡಿದ್ದಕ್ಕೆ
1: ಥ್ಯಾಂಕ್ ಯು
0: ವೆರಿ ಮಚ್.
1: ಎಸ್, ಗಿರಿಜಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹೆಲೋ, ಓಕೆ, ಕರೆ ಕಟ್ ಆಯ್ತು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ ಹಾಡನ್ನ ಹಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಅನಂತ್ರ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ಏನು ಇಲ್ಲ, ಎಲ್ಲ ನಾವೇನೇ ಚೆನ್ನಾಗಿದ್ದೀವಿ. ಮಳೆ ಇಲ್ಲದೆ ನಮಗೆ ಸಮಸ್ಯೆ.
1: ಮಳೆ ಇಲ್ವಾ?
2: ಇಲ್ಲ ಮೇಡಮ್, ಮಳೆ ಬಂದಿಲ್ಲ.
1: ನಮ್ ಕಡೆ ಮಳೆ ಆಗ್ತಾ ಇದೆ, ಕಳ್ಸೋಣ ಬಿಡಿ.
2: ಕಳ್ಸ್ಕೊಡಿ ಮೇಡಮ್.
1: ಓಕೆ, ಕಳ್ಸೋಣ. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು ಮೇಡಮ್, ಅದೇ ಇವ್ರದ್ದು ಗಣೇಶ್

0: ಸರ್ ಯಾಕೋ ತುಂಬಾ ಡಿಸ್ಟರ್ಬೆನ್ಸ್ ಇದೆ.
1: ಗಾಳಿ ಗಾಳಿ ಮೇಡಮ್, ಜಮೀನಲ್ಲಿ ಇದೀವಾ?
0: ಓಕೆ ಓಕೆ
1: ಮೇಡಮ್, ಅದೇ ಗಣೇಶ ಅವ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ಅವ್ರ ಆಡನ ಆಡ್ಬೇಕು.
0: ಹೌದು ಹೌದು.
1: ಹಾ ಮೇಡಮ್, ಒಂದ್ ಆರ್ತಿ ಮೇಡಮ್, ಜನ್ಮದ ಜೋಡಿ, ಜನ್ಮದ ಇದು ಜನ್ಮದ ಗೆಳತಿ ಉಸಿರಿನ ಒಡತಿ ಮರೆತರೆ ನಿನ್ನ ಮಡಿವೇನು ಚಿನ್ನ ನನ್ನ ಸೀರೆ ನನ್ನ ಸೀರೆ ದುಃಖ ಇಲ್ಲದ ಜೀವನವೇ ಇಲ್ಲ ಗೆಳತಿ ಸುಖವ ಕಂಡ ಮನುಜನಿಲ್ಲ ಅಷ್ಟೇ ಮೇಡಮ್ ಬರೋದು.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು. ಎಸ್, ಅತಣಿಯಿಂದ ಅನಂತ್ ರಾಜ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.
2: ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಪ್ರಣಯ, ಐ ಲವ್

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜನ್ಮದಿನ ಇರುವುದರಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವಂತಹ ಚಿತ್ರದ ಹಾಡುಗಳನ್ನ ಹಾಡುವಂತಹ ಟಾಪಿಕ್ ತಂದಿದೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರೆಸೋಣ. ಇನ್ನಷ್ಟು ಕರೆಗಳು ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
0: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
1: ನೀವು ಆರಾಮಿದ್ದೀರಾ ಮೇಡಮ್?
0: ನಾವು ಕೂಡ ಆರಾಮಿದ್ದೀವಿ ಸರ್.
1: ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು. ನಿಮ್ದು ಆಯ್ತಾ?
1: ನಮ್ದು ಮಾಡ್ಬೇಕೀಗ, ಹೋಗಿಗ ರೊಟ್ಟಿ ಪಲ್ಯ ಮಾಡಿದಾರೆ, ಕೋಸ್ ಪಲ್ಯ.
0: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಗೊತ್ತಾಯ್ತು ಮೇಡಮ್. ಗಣೇಶ್ ಅವ್ರದ್ದು ಸಾಂಗ್ ಹಾಡ್ಬೇಕಲ್ಲ.
0: ಹೌದು.
1: ಓಕೆ ಮೇಡಮ್, ಒಂದ್ ಆಡ್ತೀನಿ ಮೇಡಮ್. ಮುಗುಳ್ ನಗೆ ಒಂದ್ ಆಡ್ತೀನಿ.
0: ಓಕೆ.
1: ರೂಪಸಿ ಸುಮ್ಮನೆ ಹೇಗಿರಲಿ, ನಿನ್ನನೆ ನೋಡು ತಕ್ಕೂತು ಕೋಪಿಸಿಕೊಳ್ಳ

0: ఓపిసికొల్లదె జ్ఞాపిసుని మరెతరె ముందిన మాతు. ಸರಿ ಆಗಿಲ್ಲ.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸತೀಶ್ ಅವರು ವೈದ್ಯನಗರದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ,
1: ಯಾರಿದು?
2: ನನ್ನ ಹೆಸರು ಪಾವನಿ ಅಂತ, ಚಿತ್ರದುರ್ಗ ಹೊಳಲ್ಕೆ.

0: ಹೆಸರು?
1: ಪಾವನಿ.
0: ಪಾವನಿ, ಓಕೆ ಓಕೆ. ಹೇಗಿದ್ದೀರಾ ಪಾವನಿ ಅವರೇ?
1: ಆರಾಮಿದ್ದೀವಿ, ನೀವು?
0: ನಾನ್ ಕೂಡ ಆರಾಮಿದ್ದೀನಿ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
1: ಗೊತ್ತಾಯ್ತು.
0: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಪಾವನಿ ಮ್ಯಾಮ್?
1: ಮುಂಗಾರು ಮಳೆ 2 ಇಂದ ಗಮನಿಸು ಒಮ್ಮೆ ನೀನು ಅಂತ ಒಂದು ಸಾಂಗ್.
0: ಓಕೆ ಓಕೆ, ಹಾಡಿ.

0: ಥ್ಯಾಂಕ್ ಯು.
1: ಓಕೆ, ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹಾಡನ್ನು ಹಾಡಿದ್ರಿ. ಎಸ್, ಪಾವನಿಯವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ.
2: ನಮಸ್ತೆ.
1: ಹಲೋ
2: ರಕ್ಷಿತಾ.
1: ಬೀರಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದೀಯಪ್ಪ. ಇಡ್ಲಿ ಮತ್ತೆ ಸಾಗು ಮಾಡಿದ್ವಿ.
1: ಸೂಪರ್. ಓಕೆ ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ ಅಲ್ವಾ?
2: ಗಣೇಶ್ ಅವ್ರದ್ದು.
1: ಹೌದು, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ನನಗೆ ಅಷ್ಟು ಸರಿಯಾಗಿ ಬರಲ್ಲ, ಆದ್ರೂ ಟ್ರೈ ಮಾಡ್ತೀನಿ.
1: ಓಕೆ.

0: ಮಾತು ಮರೆವೆನು ಕ್ಷಮಿಸು ನೀ ಕಿನ್ನರೇ, ನುಡಿಸಲೇ ನಿನ್ನನು ಹೇಳಿ ಕೇಳಿ ಮೊದಲೇ ಚೂರು ಪಾಪಿನ. ಓಕೆ ಥ್ಯಾಂಕ್ ಯು.
1: ಓಕೆ ಮೀನಾ ಮ್ಯಾಮ್, ಚೆನ್ನಾಗಿ ಟ್ರೈ ಮಾಡಿದ್ರಿ ಹಾಡನ್ನ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ಅಭಿನಾ ವಸಂತ್ ರಾವ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ ರಕ್ಷಿತಾ, ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳುವ ಮಿತ್ರರಿಗೂ ಬಂದ್ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ರಕ್ಷಿತಾ.
1: ನಿಮ್ಗೂ ಕೂಡ ಬಿಂದಾಸ್ ಮಾರ್ನಿಂಗ್. ಶಾಂತಮ್ಮ ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ಣಾಗಿದ್ದೀನಿ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗಣೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
1: ಓಕೆ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಶಾಂತಮ್ಮ?
2: ಹುಡುಗಾಟ ಪಿಕ್ಚರ್ ಹಾಡ್ತಾ ಇದ್ದೀನಿ.
1: ಓಕೆ ಹಾಡಿ.

0: ನಂತರ ಥ್ಯಾಂಕ್ ಯು ರಕ್ಷಿತಾ.
1: ಓಕೆ, ಧನ್ಯವಾದಗಳು ಶಾಂತಾ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಶಾಂತಾ ಅವರು ಕರೆ ಮಾಡಿದ್ರು, ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ? ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಸರ್?
2: ಹಾಡ್ತೀನಿ ಮೇಡಮ್, ಸಿನಿಮಾ ನೀವೇ ಗೊತ್ತ ಮಾಡ್ತೀರಿ, ಗೊತ್ತಾಗುತ್ತೆ ಮೇಡಮ್.

ಹೇಳಬೇಡ ಸುಮ್ಮನಿರಲು, ನನ್ನ ಮುಂದೆ ಹಾಡದೇನೆ ಮುಚ್ಚಿಕೊಂಡೆ ನಿನ್ನ ಗೀತೆ, ತಪ್ಪುತ್ತಿದೆ ನಿನ್ನ ಎದೆ ತಾಳ, ನನ್ನ ಜೊತೆ ಜೊತೆಯಲ್ಲೇ ಮೆಲ್ಲ ಮೆಲ್ಲ ಸಾಗುತ್ತಲಿ ಏಕೆ

0: ಅಷ್ಟು ಸರ್ಕಸ್ ಸಿನಿಮಾ.
1: ಹೌದು, ಸರ್ಕಸ್ ಸಿನಿಮಾದ ಹಾಡು ಚೆನ್ನಾಗಿ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಅದೇ ತುಂಬಾ ಕಷ್ಟ ಇದೆ ಮೇಡಮ್ ನೀವು ಹಾಡು.
1: ಹೌದು,
0: ಹಾಗಾಗಿ
1: ಚೆನ್ನಾಗಿ ಟ್ರೈ ಮಾಡಿದ್ರಿ
0: ಮೇಡಮ್, ತಮಗೂ ಕೂಡ.
1: ಓಕೆ, ಧನ್ಯವಾದಗಳು. ಎಸ್, ಸೋಮಶೇಖರ್ ಅವರು ಸರ್ಕಸ್ ಸಿನಿಮಾದ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ರೇಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ ದಯವಿಟ್ಟು. ಓಕೆ, ವಿಶ್ವಾಸ್ ಸರ್ ಹೇಗಿದ್ದೀರಾ?
2: ಸೂಪರ್ ಇದ್ದೀನಿ ಮೇಡಮ್, ನಾನೇ ಲಾಸ್ಟ್ ಕಾಲ್ ಅದರ ಜೊತೆ ಒಂದು ಹಾಡು ಹೇಳ್ತೀನಿ ಮೇಡಮ್.
1: ಓಕೆ ಹಾಡಿ ಸರ್.
2: ಕವಿತೆ ಕವಿತೆ ಸೀನೇಕೆ ಪದಗಳಲ್ಲಿ ಸುಳಿತು, ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ

0: பே கவி
1: ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ವಿಶ್ವಾಸ್ ಅವರು ಕರೆ ಮಾಡಿದ್ರು, ಹಾಗೆ ಗಾಳಿಪಟ ಚಿತ್ರದ ಕವಿತೆ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಎಲ್ರೂ ಕೂಡ ತುಂಬಾ ಒಳ್ಳೊಳ್ಳೆ ಹಾಡುಗಳನ್ನ ಆಯ್ಕೆ ಮಾಡ್ಕೊಂಡು ತುಂಬಾ ಚಂದ ಹಾಡನ್ನ ಹಾಡಿದೀರಾ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇರ್ಗಲ್ಲ. ಕರೆ ಸಿಕ್ಕಿಲ್ವೋ, ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಸಂಜೆ 4 ಗಂಟೆಯಿಂದ 5 ಗಂಟೆ ತನಕ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ ಇರುತ್ತೆ, ಅದರಲ್ಲಿ ಕೂಡ ನೀವು ಕರೆ ಮಾಡಿ ಮಾತಾಡಬಹುದಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಾಟಾ, ಬೈ ಬೈ, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಂಡೇ ಸ್ಪಾಟ್ಲೈಟ್, ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಓ, ಯಾವ್ದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
6: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
6: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ. ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ 108 ಹೂವಿನ ವ್ರತ ಅಂತ ಹೇಳಿ ಕಥೆಯನ್ನ ಕೇಳಲಿಕ್ಕೆ ರೆಡಿದ್ದೀರಾ ಅಲ್ವಾ? ಓಂ ಪ್ರಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ. ಹೀಗೆ ಸುಲಲಿತವಾಗಿ ಕೇಳಿಬರುತ್ತಿದ್ದ ಲಕ್ಷ್ಮಿ ಅಷ್ಟೋತ್ತರಕ್ಕೆ ಎಚ್ಚರವಾಗಿ ಕಣ್ಣು ತೆರೆದಾಗ ಕಿಟಕಿಯೊಳಗಿಂದ ತೂರಿ ಬರುತ್ತಿದ್ದ ಸೂರ್ಯರಶ್ಮಿ ಒಳಗಿನ ಕತ್ತಲೆಯೊಂದಿಗೆ ಪೈಪೋಟಿ ನಡೆಸುತ್ತಿತ್ತು. ಪ್ರತಿದಿನ ನನ್ನ ಒಳ ಕೂಗಾಟ ಹಾರಾಟದೊಂದಿಗೆ ಪ್ರಾರಂಭವಾಗುತ್ತಿದ್ದ ದಿನಚರಿ ಇಂದು ಲಕ್ಷ್ಮಿ ಅಷ್ಟೋತ್ತರದೊಂದಿಗೆ ಆರಂಭವಾಗಿದ್ದು ನನಗೆ ಸಂತೋಷದಿಂದ ಅಚ್ಚರಿಯನ್ನು ಮೂಡಿಸಿತು. ಪರವಾಗಿಲ್ಲ, ನಮ್ಮ ವಿಶಾಲು ಎದ್ದು ಕೂಡಲೇ ದೇವ್ರ ನಾಮದ ಸಿಡಿ ಹಾಕುವಷ್ಟು ಸುಧಾರಿಸಿದ್ದಾಳೆ ಎಂದು ಸಂತೋಷದಿಂದ ಆಕಳಿಸುತ್ತಾ ಮೇಲೆದ್ದೆ. ಪ್ರತಿದಿನ ಇವಳ ಕೂಗಾಟಕ್ಕೆ ತಾಳ ಹಾಕುತ್ತಿದ್ದ ಪಾತ್ರೆ ಬಕೇಟುಗಳ ಸದ್ದು ಒಗ್ಗರಣೆಯ ಪರಿಮಳ ಯಾವುದೂ ಕಾಣದಾಗಿ ಅನುಮಾನದಿಂದ ಒಳಗೆ ಬಂದಾಗ ಎಲ್ಲೂ ನನ್ನವಳ ಸುಳಿವು ಕಾಣದೆ ಕೊನೆಗೆ ದೇವರ ಕೋಣೆ ಬಳಿ ಬಂದು ಗರಬಡಿದವನಂತೆ ನಿಂತುಬಿಟ್ಟೆ. ಶುಭ್ರವಾಗಿ ತಲೆಗೆ ಮಿಂದು ಸಾಕ್ಷಾತ್ ಸತಿ ಶಿರೋಮಣಿಯಂತೆ ದೇವರ ಮುಂದೆ ಕುಳಿತು ಬಿಡಿ ದುಂಡು ಮಲ್ಲಿಗೆ ಹೂಗಳಿಂದ ಲಕ್ಷ್ಮಿ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡುತ್ತಿದ್ದಳು. ಓ, ಇದುವರೆಗೂ ನಾನು ಕೇಳುತ್ತಿದ್ದ ಅಷ್ಟೋತ್ತರ ನಾಮಾವಳಿ ಮೊಬೈಲ್ ಅಥವಾ ಸಿಡಿಯಿಂದ ಬಂದಿದ್ದಲ್ಲ, ಸಾಕ್ಷಾತ್ ನನ್ನ ಧರ್ಮಪತ್ನಿ ವಿಶಾಲಾಕ್ಷಿಯ ಬಾಯಿಯಿಂದ ಉಚ್ಚರಿಸಲ್ಪಟ್ಟಿದೆ ಎಂದು ತಿಳಿದು ನನ್ನ ತಲೆ ನಾನೇ ಮುಟುಕಿಕೊಂಡೆ. ಹಬ್ಬ ಹರಿದಿನ ಅಮಾವಾಸ್ಯೆ ಪೌರ್ಣಮಿಗಳಂದು ಮಾತ್ರ ನೀಲಾಂಜನ ಬೆಳಗಿ 10 ನಿಮಿಷ ಕಾಟಾಚಾರಕ್ಕೆ ಪೂಜೆ ಮಾಡ್ತಿದ್ದ ವಿಶಾಲುಗೆ ಇಂತಹ ಸುದ್ಬುದ್ಧಿ ಹೇಗ್ ಬಂತೆಂದು ಒಗಟಾಗಿತ್ತು. ನಾನೂ ಬೇಗ ಸ್ನಾನ ಮುಗಿಸಿ ಪೇಪರ್ ಓದುತ್ತಾ ಕುಳಿತೆ. ಪೂಜೆ ಮುಗಿಸಿದ ವಿಶಾಲು ಹಬೆಯಾಡುವ ಕಾಫಿಯೊಂದಿಗೆ ನಗುನಗುತ್ತಾ ಬಂದ್ಲು. ಏನೇ ವಿಶಾಲು, ನಾನ್ 12 ವರ್ಷಗಳ ಹಿಂದೆ ಮದುವೆ ಆದ ವಿಶಾಲು ನೀನೇನಾ ಅಂತ ಅನುಮಾನ ಬರ್ತಿದೆ ನನಗೆ ಎಂದೆ. ಏನಿಲ್ಲ ರೀ, ತುಂಬಾ ದಿನಗಳಿಂದ ನಮ್ಮಿಬ್ರಿಗೂ ಒಂದು ಒಳ್ಳೆ ಮನೆ ಕಟ್ಬೇಕು ಅಂತ ಆಸೆ ಇತ್ತಲ್ವಾ? ಹೌದು, ಅದಕ್ಕೇನೀಗ ಏನಾದ್ರೂ ಲಾಟ್ರಿ ಗೀಟ್ರಿ ಬಂತಾ ಹೇಗೆ ಎಂದೆ. ಹಾಗಲ್ಲ ರೀ, ನನ್ನ ಫ್ರೆಂಡು ವಸುಂಧರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ, ಆಗ ಅವಳು ಹೇಳಿದ್ಲು ಅವ್ರ ಮನೆ ಕಟ್ಟಿಸ್ಬೇಕು ಅಂತ ತುಂಬಾ ವರ್ಷಗಳಿಂದ ಟ್ರೈ ಮಾಡಿದ್ರು, ಆಗದೆ ಕೊನೆಗೊಂದು ವ್ರತ ಮಾಡಿದ್ರಂತೆ. 108 ದಿನ 108 ಬಗೆಯ ಹೂಗಳಿಂದ ಲಕ್ಷ್ಮಿಗೆ ಅರ್ಚನೆ ಮಾಡೋ ವ್ರತ. ಒಂದೇ ವರ್ಷಕ್ಕೆ ಮನೆ ರೆಡಿ ಆಯ್ತಂತೆ, ಅದಕ್ಕೆ ನಾನು ಈ ವ್ರತ ಮಾಡಬೇಕು ಅಂತ ಇವತ್ತಿಂದ ಶುರು ಮಾಡಿದ್ದೀನಿ ಅಂದ್ಲು. ಅಲ್ಲ ಕಣೆ ವಿಶಾಲು, ಈ ವ್ರತ ಗೀತ ಎಲ್ಲ ನಮ್ಮಂತೋರಿಗಲ್ಲ. ಅಷ್ಟಕ್ಕೂ ಪ್ರತಿದಿನ 108 ಥರ ಹೂಗಳನ್ನು ಎಲ್ಲಿಂದ ತರ್ತೀಯಾ? ಆಮೇಲೇನಾದರೂ ವ್ರತಭಂಗ ಆದರೆ ಇಲ್ದಿದ್ದ ಗ್ರಹಚಾರಗಳು ಇದೆಲ್ಲ ಯಾಕೆ ಬೇಕು ನಿಂಗೆ ಎಂದೆ. ನೀವು ಸುಮ್ಮನಿರಿ, ಈಗ ಆಗಲ್ಲ ಅಂತ ಕೂತ್ರೆ ಯಾವ ಕೆಲಸನೂ ಆಗಲ್ಲ. ಅಷ್ಟಕ್ಕೂ ಏನಾದರೂ ವ್ರತಭಂಗ ಆದರೆ ತಪ್ಪು ಕಾಣಿಕೆ ಹಾಕಿ ನಮ್ಮ ಯಜಮಾನ್ರ ಹತ್ರ ಉರುಳು ಸೇವೆ ಮಾಡಿಸ್ತೀನಿ ಅಂತ ಪೂಜೆ ಶುರು ಮಾಡುವಾಗಲೇ ಕೇಳ್ಕೊಂಡಿದ್ದೀನಿ. ವಿಶಾಲು ರಾಗವಾಗಿ ಹೇಳಿದಾಗ ಬಾಯಿ ಬಿಟ್ಕೊಂಡು ಬೆಪ್ಪನಂತೆ ಅವಳನ್ನೇ ನೋಡಿದೆ. ಪ್ರತಿದಿನ ಬೆಳಗ್ಗೆ ಸಂಜೆ ಎನ್ನದೆ ವಿಶಾಲುವಿನ ಹೂವಿನ ಬೇಟೆ ಪ್ರಾರಂಭವಾಯಿತು. ನಮ್ಮ ಕೈ ತೋಟದಲ್ಲಿ 10 ಬಗೆಯ ಹೂಗಳಿದ್ದುದರಿಂದ ಪ್ರಾರಂಭದಲ್ಲಿ ಅಂತಹ ಕಷ್ಟವೇನೂ ಆಗಲಿಲ್ಲ. ಒಂದೇ ಬಗೆಯ 108 ಹೂಗಳನ್ನ ನಿತ್ಯವೂ ಸಂಗ್ರಹಿಸಬೇಕಿತ್ತು. ಒಂದು ದಿನ ಬಳಸಿದ ಹೂವನ್ನು ಮತ್ತೊಂದು ದಿನ ಬಳಸುವಂತಿರಲಿಲ್ಲ. ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ, ಕನಕಾಂಬರ, ಗೊರಟೆ, ಗುಲಾಬಿ, ತುಂಬೆ ಎಲ್ಲ ಬಗೆಯ ಹೂಗಳು ನಮ್ಮ ಲಕ್ಷ್ಮಿಯ ಮುಡಿ ಏರಿದವು. 40-50 ದಿನಗಳಾಗುವಷ್ಟರಲ್ಲಿ ವಿಶಾಲು ಸುಸ್ತಾದ್ಲು. 108 ಬಗೆಯ ಹೂಗಳು ನಿಜವಾಗಿಯೂ ಇದೆಯಾ ಎಂಬ ಅನುಮಾನ ನನ್ನನ್ನು ಕಾಡಿತು. ಹಾಗಿದ್ರೆ ಈ ಕಥೆ ಮುಂದೇನಾಗುತ್ತೆ? ಅವರು ಹೂಗಳನ್ನು ಹುಡುಕ್ತಾರೋ ಅಥವಾ ಗಂಡನ ಕೈಲಿ ಉರುಳು ಸೇವೆ ಮಾಡಿಸ್ತಾರೋ ಏನು ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದಂತಹ ಕಥೆ 108 ಹೂವಿನ ರಥ ಅಂತ ಹೇಳಿ. ಸೊ ಹಾಗಿದ್ರೆ ಈ ಒಂದು ರಥ ಮುಂದುವರಿಯುತ್ತೋ ಇಲ್ಲ ಉರುಳು ಸೇವೆಯಾಗುತ್ತೋ ಏನು ಅನ್ನುವುದನ್ನು ನೋಡೋಣ. ರೀ, ಇನ್ಮೇಲೆ ಸಂಜೆ ನೀವು ಆಫೀಸಿಂದ ಬಂದ್ಮೇಲೆ ನನ್ನನ್ನು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿ. ದಾರಿಲಿ ಸಿಗೋ ಹಳ್ಳಿಗಳಲ್ಲಿ, ಕಾಡು ದಾರಿಗಳಲ್ಲಿ ಕೆಲವು ಅಪರೂಪದ ಹೂಗಳು ಸಿಗುತ್ತೆ ಅಂತ ವಸುಂಧರಾ ಹೇಳಿದ್ಲು ಎಂದಾಗ ಕೋಪದಿಂದ ಕೂಗಾಡಲು ಹೋದವನು ಉರುಳು ಸೇವೆಯ ನೆನಪಾಗಿ ಬಾಯಿ ಮುಚ್ಚಿಕೊಂಡೆ. ಕೇವಲ ಅರ್ಧದಷ್ಟು ಮುಗಿದಿದ್ದ ವ್ರತವನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಹೂವಿನ ಹುಡುಕಾಟ ಮತ್ತು ಚುರುಕಾಯಿತು. ಆಫೀಸ್ಗೆ ಹೋಗುವಾಗ, ಬಸ್ಸಿನಲ್ಲಿ ಹೋಗುವಾಗ, ಎಲ್ಲಿ ಹೋದರೂ ಹೂಗಳ ಮೇಲೆ ನನ್ನ ಗಮನ. ಅಪರೂಪದ ಹೂಗಳನ್ನು ಕಂಡ್ರೆ ಅವನ್ನು ಎಣಿಸಿ 108 ಇವೆ ಅಂತ ಖಚಿತಪಡಿಸ್ಕೊಂಡು ನಂತರ ವಿಶಾಲು ನನ್ನ ಜೇಬ್ನಲ್ಲಿ ತುರುಕಿ ಕಳಿಸ್ತಿದ್ದ ಕವರ್ನಲ್ಲಿ ಅದನ್ನು ತುಂಬಿಕೊಳ್ತಿದ್ದೆ. ನನ್ನ ಅವಸ್ಥೆ ಕಂಡು ಗೇಲಿ ಮಾಡದ ಗೆಳೆಯರೇ ಇಲ್ಲ. 108 ದಿನಗಳಲ್ಲಿ ನಾನು ಸುತ್ತದ ಜಾಗವಿಲ್ಲ, ಹತ್ತದ ಮರವಿಲ್ಲ, ಹಾರದ ಬೇಲಿಯಿಲ್ಲ. ಮಾರ್ಕೆಟ್ಟು, ನರ್ಸರಿ, ಫಾರ್ಮ್ ಹೌಸ್ಗಳು, ಕಾಡು ಮೇಡು ಎಲ್ಲ ಮುಗಿದು ಅಡಿಕೆ, ತೆಂಗು, ಬಾಳೆ ಹೂಗಳನ್ನೆಲ್ಲ ಹಾಕಿ ಕೊನೆಗೆ ವಿಶಾಲು ನಿಷ್ಠೆಯಿಂದ ತನ್ನ ವ್ರತವನ್ನು ಮುಗಿಸಿದ್ಲು. ಉದ್ಯಾಪನೆಯ ದಿನ 108 ಸುಮಂಗಲಿಯರಿಗೆ ಊಟ, ಉಪಚಾರ, ಅರಿಶಿಣ, ಕುಂಕುಮ, ಕಣ, ತಾಂಬೂಲಗಳೊಂದಿಗೆ ಸಂತೃಪ್ತಿ ಪಡಿಸಿ ಎಲ್ಲರಿಂದಲೂ ಬಾಯಿ ತುಂಬ ಹೊಗಳಿಸಿಕೊಂಡು ಕೃತಾರ್ಥಳಾದ್ಲು. ಮರುದಿನದಿಂದ ಹೂವಿನ ಬೇಟೆಗೆ ಹೊರಡುವ ತಾಪತ್ರಯವಿಲ್ಲವೆಂದು ಸಮಾಧಾನದೊಂದಿಗೆ ನಾನು ಅಂದು ಬಹಳ ಸಂತೋಷಪಟ್ಟೆ. ಸುಮಂಗಲಿಯರೆಲ್ಲ ತೆರಳಿದ ಮೇಲೆ ದೊಡ್ಡ ಮದುವೆ ಕಾರ್ಯ ಮುಗಿಸಿದವಳಂತೆ ಕಾಲು ಚಾಚಿ ಕುಳಿತ ವಿಶಾಲು, ನೋಡ್ರಿ ದೇವಿ ಎಷ್ಟು ಮುದ್ದಾ ಕಾಣ್ತಿದ್ದಾಳೆ, ನಂಗಂತೂ ನಿರ್ವಿಘ್ನವಾಗಿ ಎಲ್ಲಾ ನಡೀತು, ತುಂಬಾ ಖುಷಿಯಾಯ್ತು ಎನ್ನುತ್ತಾ ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ಎಲ್ಲಾ ಸರಿ ಕಣೆ ವಿಶಾಲು, ಮನೆ ಯಾವ ಕಟ್ಟಿಸ್ತೀಯೇ? ಕೂಡಿಸಿದ್ದ ದುಡ್ಡೆಲ್ಲ ಎಷ್ಟೋ ಪಾಲ್ ಇವತ್ತಿನ ಉದ್ಯಾಪನೆಗೆ ಖರ್ಚು ಮಾಡಿದ್ಯಲ್ಲ ಎಂದು ಛೇಡಿಸಿದಾಗ, ಅಯ್ಯೋ ಬಿಡ್ರಿ, ದೇವ್ರ ಕಂಡ್ಬಿಟ್ರೆ ಅದೆಲ್ಲ ಎಷ್ಟೊತ್ತು, ನೋಡಿ ಬೇಕಾದ್ರೆ ಇನ್ನೊಂದು ವರ್ಷದೊಳಗೆ ನಾವು ಮನೆ ಕಟ್ತೀವಿ ಎಂದ್ಲು ಅಭಿಮಾನದಿಂದ. ನೀನ್ ಮನೆ ಕಟ್ತೀವೋ ಇಲ್ವೋ ವಿಶಾಲು, ಆದ್ರೆ ಈ 108 ದಿನಗಳಲ್ಲಿ ತಾಳ್ಮೆಯಿಂದ ನಗ್ತಾ ನಗ್ತಾ ಇದ್ದು ಹೂವಿನ ಹುಡುಕಾಟದಲ್ಲಿ ಊರೆಲ್ಲ ಸುತ್ತಿ ಒಂದು ಸುತ್ತು ಮೈಳಿಸ್ಕೊಂಡು ಸಾಕ್ಷಾತ್ ಲಕ್ಷ್ಮಿಯಂತೆ ಕಂಗೊಳಿಸ್ತಾ ಇದೀಯ ನೋಡು ಎಂದಾಗ ವಿಶಾಲು ನವವಧುವಿನಂತೆ ನಾಚಿ ಕೆಂಪಾದಳು. ಒಂದು ವಿಭಿನ್ನವಾಗಿರೋ ಹಾಗೆ ತಮಾಷೆಯಾಗಿರೋ ಕಥೆ ಇದಾಗಿತ್ತಲ್ವಾ. ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9662796860962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: Say yes or no, say yes or no.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಇಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಸಂಡೇ ಸ್ಪಾಟ್ಲೈಟ್, ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ, ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಗ್ಗೆ 11:00 ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864788. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
8: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound.

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಕಮ್ಯುನಿಸ್ಟ್ ಪಕ್ಷದ ಬಗೆಗಿನ ಒಂದು ಸಣ್ಣ ಟಿಪ್ಪಣಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕಮ್ಯುನಿಸ್ಟ್ ಪಕ್ಷ ಐತಿಹಾಸಿಕ ಹಿನ್ನೆಲೆ. ಮಾರ್ಕ್ಸ್ ಹಾಗೂ ಎಂಗೆಲ್ಸ್ ಅವರ ತತ್ವಜ್ಞಾನದ ಪ್ರಚಾರ ಮತ್ತು ಪ್ರಸಾರವನ್ನು ಮಾಡುವ ಕ್ರಾಂತಿಯ ದಾರಿಯಿಂದ ಧಾರ್ಮಿಕ ವರ್ಗದ ರಾಜಕೀಯ ಸತ್ತೆಯನ್ನು ಸ್ಥಾಪಿಸುವ ಹಾಗೂ ಮಾರ್ಕ್ಸ್ವಾದಿ ತತ್ವಜ್ಞಾನವನ್ನು ಆಧರಿಸಿದ ಸಮಾಜವನ್ನು ರಚಿಸಲೆಂದು ಆ ಸತ್ತೆಯನ್ನು ಬಳಸಿಕೊಳ್ಳುವಂತಹ ಗುರಿ ಹಾಗೂ ಧೋರಣೆಯಿಂದ ಸಂಘಟಿತವಾದ ಗುಂಪು ಕಮ್ಯುನಿಸ್ಟ್ ಪಕ್ಷ. 1917ರಲ್ಲಿ ರಷ್ಯಾದಲ್ಲಿ ರಾಜಕೀಯ ಕ್ರಾಂತಿ ನಡೆಯಿತು. ಲೆನಿನ್ ಅದರ ಮುಂದಾಳವಾಗಿದ್ದನು. ಅವನನ್ನು ರಷ್ಯನ್ ಕಮ್ಯುನಿಸ್ಟ್ ಪಕ್ಷದ ಅಗ್ರಹದ ಪುರಸ್ಕರ್ತ ಹಾಗೂ ಒಬ್ಬ ಸಂಸ್ಥಾಪಕನೆಂದು ಮನ್ನಿಸಲಾಗುತ್ತದೆ. ಕಮ್ಯುನಿಸ್ಟ್ ಪಕ್ಷವೆಂದರೆ ಕಾರ್ಮಿಕ ವರ್ಗದ ಸಂಘಟಿತ ಅಗ್ರಪಡೆ ಎಂದು ಅವನು ಅದನ್ನು ವರ್ಣಿಸಿರುವನು. ಈ ಪಕ್ಷವು ಕಾರ್ಮಿಕರನ್ನು ಸಂಘಟಿತರನ್ನಾಗಿ ಮಾಡಬೇಕು, ಅದರ ಸಾಮರ್ಥ್ಯದಿಂದ ಸಮಾಜದ ಬಂಡವಾಳಗಾರರ ವರ್ಗ ಮತ್ತು ಪಕ್ಷಗಳ ಕೈಯಿಂದ ರಾಜಸತ್ತೆಯನ್ನು ಕಿತ್ತುಕೊಳ್ಳಬೇಕು, ಆಮೇಲೆ ಸಮಾಜದ ಉತ್ಪಾದನೆ ಎಲ್ಲ ಸಾಧನೆಗಳನ್ನು ರಾಜ್ಯದ ಒಡೆತನಕ್ಕೆ ಒಪ್ಪಿಸಬೇಕು ಹಾಗೂ ಆ ಮೂಲಕ ಕೊನೆಗೆ ವರ್ಗರಹಿತವಾದ ಸಮಾಜ ರಚನೆ ಗುರಿಯನ್ನು ತಲುಪಬೇಕೆಂದು ಲೆನಿನ್ನನ್ನು ಈ ಪಕ್ಷದ ಧ್ಯೇಯ ಧೋರಣೆಯ ರೂಪರೇಷೆಗಳನ್ನು ಸ್ಪಷ್ಟಪಡಿಸಿದರು. ಸ್ಟಾಲಿನ್ನನು ಈ ಧ್ಯೇಯ ಧೋರಣೆಯನ್ನು ತನ್ನ ಭಾಷ್ಯಕ್ಕೆ ತಕ್ಕಂತೆ ಬಳಸಿಕೊಂಡು ರಷ್ಯಾದ ಕಮ್ಯುನಿಸ್ಟ್ ಪಕ್ಷದ ನಾಯಕತ್ವವನ್ನು ಪೂರ್ತಿ ತನ್ನ ಕೈಗೆ ತೆಗೆದುಕೊಂಡನು. ರಷ್ಯಾದಲ್ಲಿ ನಡೆದ ಕ್ರಾಂತಿಯಿಂದ ಪ್ರೇರಣೆಯನ್ನು ಪಡೆದು ಪ್ರಪಂಚದ ಹಲವು ದೇಶಗಳಲ್ಲಿಯೂ ಕಮ್ಯುನಿಸ್ಟ್ ಪಕ್ಷದ ಸ್ಥಾಪನೆ ನಡೆಯಿತು. ಅವು ರಷ್ಯಾದ ಮಾರ್ಗದರ್ಶನವನ್ನು ಪಡೆದು ತಮ್ಮ ತಮ್ಮ ದೇಶಗಳ ರಾಜಕೀಯ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ಕೈಗೊಂಡವು. 1960ರಲ್ಲಿ ಪ್ರಕಟವಾದ ಅಂಕಿ ಸಂಖ್ಯೆಗಳ ಮೇರೆಗೆ ವಿಶ್ವದ 83 ದೇಶಗಳಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ಸ್ಥಾಪನೆಗೊಂಡಿದ್ದು ಅವುಗಳ ಒಟ್ಟು ಸದಸ್ಯರ ಸಂಖ್ಯೆಯು 3 ಕೋಟಿಗಳಷ್ಟಿತ್ತು. ಅದರ ಪೈಕಿ ಶೇಕಡ 85% ಸದಸ್ಯರು ರಷ್ಯಾ ಹಾಗೂ ಚೀನಾ ದೇಶಗಳಲ್ಲಿ ಇದ್ದು ಉಳಿದ ಶೇಕಡ 15% ಸದಸ್ಯರು ಒಟ್ಟು 81 ದೇಶಗಳಲ್ಲಿ ಇರುವರು. ಕಮ್ಯುನಿಸ್ಟ್ ಪಕ್ಷವು ಯುರೋಪಿನ ಕೈಗಾರಿಕೆಯಲ್ಲಿ ಮುಂದುವರೆದ ದೇಶಗಳಲ್ಲಿ ಬೆಳೆಯಲಿದೆ. ಅಲ್ಲಿನ ಕಾರ್ಮಿಕ ಸಂಘಟನೆಗಳ ನೆರವಿನಿಂದ ಅದು ಆಯಾ ದೇಶಗಳಲ್ಲಿ ಕ್ರಾಂತಿಯನ್ನು ಉಂಟು ಮಾಡಲಿದೆ ಎಂದು ಮಾರ್ಕ್ಸ್ವಾದಿ ಪಕ್ಷವು ನಿರೀಕ್ಷಿಸಿತ್ತು. ಆದರೆ ಕಮ್ಯುನಿಸ್ಟ್ ಪಕ್ಷದ ಸಾಮರ್ಥ್ಯವು ಮುಖ್ಯವಾಗಿ ಅರೆ ಅಭಿವೃದ್ಧಿ ಹೊಂದಿದ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಬೆಳೆಯಿತು. ಮೊದಲ ಮಹಾಯುದ್ಧದ ಕಾಲಕ್ಕೆ ಆ ಮೂಲಕ ರಷ್ಯಾದಲ್ಲಿ ಕ್ರಾಂತಿಯಾಯಿತು. 2ನೇ ಮಹಾಯುದ್ಧದ ತರುವಾಯ ಕಮ್ಯುನಿಸ್ಟ್ ಪಕ್ಷವು ಚೀನಾದಲ್ಲಿ ಸತ್ತೆಯನ್ನು ವಶಪಡಿಸಿಕೊಂಡಿತು. 2ನೇ ಮಹಾಯುದ್ಧ ಮುಗಿಯುತ್ತಲೇ ರಷ್ಯಾವು ತನ್ನ ಸೈನ್ಯದ ಬಲದಿಂದ ಪೂರ್ವ ಯುರೋಪಿನ ದೇಶಗಳ ಕಮ್ಯುನಿಸ್ಟ್ ಪಕ್ಷಗಳನ್ನು ಅಧಿಕಾರಕ್ಕೆ ತಂದಿತು. 2ನೇ ಮಹಾಯುದ್ಧದ ಕಾಲಕ್ಕೆ ಜೆಕೊಸ್ಲೋವಾಕಿಯಾ, ಹಂಗೇರಿ, ಪೋಲೆಂಡ್, ರುಮೇನಿಯಾ, ಬಲ್ಗೇರಿಯಾ, ಪೂರ್ವ ಜರ್ಮನಿಗಳ ಕಮ್ಯುನಿಸ್ಟ್ ಪಕ್ಷಗಳ ಸಾಮರ್ಥ್ಯವು ತೀರ ಮಿತಿಯಲ್ಲಿತ್ತು. ಅಲ್ಲಿನ ಪಕ್ಷಗಳು ರಷ್ಯಾದ ನೆರವಿನಿಂದಲೇ ಅಧಿಕಾರಕ್ಕೆ ಬಂದವು. ಚೀನಾ ಕಮ್ಯುನಿಸ್ಟ್ ಪಕ್ಷವು ಪೂರ್ವದ ಕೊರಿಯಾ, ವಿಯೆಟ್ನಾಂ, ಇಂಡೋನೇಷಿಯಾ, ಖ್ಮೇರ್, ಪ್ರಜಾಸತ್ತಾತ್ಮಕ ಮಲೇಷಿಯಾ, ಬ್ರಹ್ಮದೇಶ್, ಶ್ರೀಲಂಕಾ ಹಾಗೂ ಕೆಲಮಟ್ಟಿನ ಭಾರತದವರೆಗೂ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಂಡಿತು. ಮೇಲಿನ ಎರಡು ಘಟನೆಗಳ ಅರ್ಥವೇನೆಂದರೆ ಕಮ್ಯುನಿಸ್ಟ್ ಪಕ್ಷವು ಮುಖ್ಯವಾಗಿ ಕೃಷಿ ಪ್ರಧಾನ, ಕೈಗಾರಿಕೆಯಲ್ಲಿ ಹಿಂದುಳಿದ, ಅರೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಸಂಘಟಿತಗೊಳ್ಳಲು ಸಾಧ್ಯವಾಯಿತೆನ್ನುವುದು. ಇದು ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕ ಖಂಡಗಳ ಕೆಲ ದೇಶಗಳಲ್ಲಿ ಬೇರು ಬಿಡುತ್ತಿರುವುದು ಕಂಡುಬರುತ್ತಿದೆ. ಕಮ್ಯುನಿಸ್ಟ್ ಪಕ್ಷದ ಶ್ರದ್ಧಾಸ್ಥಾನಗಳು. ರಷ್ಯಾದ ಹೊರಗಿನ ದೇಶಗಳ ಕಮ್ಯುನಿಸ್ಟ್ ಪಕ್ಷಗಳು ಸುಮಾರು 1950ರವರೆಗೂ ರಷ್ಯಾದ ಕಮ್ಯುನಿಸ್ಟ್ ಪಕ್ಷದ ಅಪ್ಪಣೆಯ ಮೇರೆಗೆ ಕೆಲಸ ಮಾಡುತ್ತಿದ್ದವು ಎಂಬುದನ್ನು ತಾತ್ವಿಕ ದೃಷ್ಟಿಯಿಂದ ಯಾರು ಒಪ್ಪದಿದ್ದರೂ ವ್ಯವಹಾರದಲ್ಲಿ ಅದನ್ನು ನಿರಾಕರಿಸಲಾಗದು. ರಷ್ಯಾದ ಕ್ರಾಂತಿಯ ತರುವಾಯ ನಿರಂತರ 30 ವರ್ಷಗಳ ಕಾಲ
ಪ್ರಪಂಚದ ಕಮ್ಯುನಿಸ್ಟ್ ಪಕ್ಷಗಳೆಲ್ಲ ರಷ್ಯಾದ ನಾಯಕತ್ವವನ್ನೇ ಅವಿರೋಧವಾಗಿ ಒಪ್ಪಿಕೊಂಡವು. ಆದರೆ 1948 ಯುಗೋಸ್ಲೋವಿಯಾವು ಮೊದಲ ಬಾರಿಗೆ ಅದ್ವಿತೀಯವೆನ್ನಿಸಿದ ಈ ನಾಯಕತ್ವಕ್ಕೆ ಸವಾಲೊಡ್ಡಿ ತನ್ನ ದೇಶದ ಕಮ್ಯುನಿಸ್ಟ್ ಪಕ್ಷದ ಧೋರಣೆ ಸ್ವತಂತ್ರವಾಗಿ ಇರತಕ್ಕದ್ದು ಎಂದು ಪಟ್ಟು ಹಿಡಿಯಿತು. ತರುವಾಯದಲ್ಲಿ ಚೀನಾವು ತನ್ನ ದೇಶದ ಕಮ್ಯುನಿಸ್ಟ್ ಪಕ್ಷವು ಸ್ವತಂತ್ರವಾಗಿ ತನ್ನದೇ ಆದ ಧೋರಣೆಯನ್ನು ನಿರ್ಧರಿಸಿರುವುದಾಗಿ ಸಾರಿತು. ಸ್ಟಾಲಿನ್ನ ಸಾವಿನ ತರುವಾಯ ಹಂಗೇರಿ, ಪೋಲೆಂಡ್, ಜಕೊಸ್ಲೋವಾಕಿಯಗಳ ಕಮ್ಯುನಿಸ್ಟ್ ಪಕ್ಷಗಳು ರಷ್ಯಾದ ನಾಯಕತ್ವದ ವಿರುದ್ಧ ಅಪಶಯಗೊಂಡ ಬಂಡಾಯವನ್ನು ಹೂಡಿದವು. ಇವೆಲ್ಲ ಘಟನೆಗಳು, ಅದರಲ್ಲೂ ರಷ್ಯಾ ಹಾಗೂ ಚೀನಾಗಳ ವೈಮನಸ್ಸು, ಏಷ್ಯಾ, ದಕ್ಷಿಣ ಅಮೆರಿಕ ಹಾಗೂ ಆಫ್ರಿಕೆಯ ಸುಮಾರಾಗಿ ಎಲ್ಲ ಕಮ್ಯುನಿಸ್ಟ್ ಪಕ್ಷಗಳ ಧೋರಣೆಗಳ ಮೇಲೆ ಪರಿಣಾಮ ಬೀರಿರುವುದು ಕಂಡುಬರುತ್ತದೆ. ನಮ್ಮ ದೇಶದಲ್ಲಿ ರಷ್ಯಾವಾದಿ ಹಾಗೂ ಚೀನಾವಾದಿ ಎಂಬೆರಡು ಬಣಗಳು ಕಂಡುಬರುತ್ತವೆ. ಉದ್ದೇಶ ಮತ್ತು ಧೋರಣೆ. ಮಾರ್ಕ್ಸ್ ಹಾಗೂ ಎಂಗೆಲ್ಸರ ಗ್ರಂಥಗಳನ್ನು ಎಲ್ಲ ಕಮ್ಯುನಿಸ್ಟ್ ಪಕ್ಷಗಳ ಶ್ರದ್ಧಾಸ್ಥಾನಗಳೆಂದು ನಂಬಲಾಗಿದೆ. ತರುವಾಯದಲ್ಲಿ ಲೆನಿನ್ ಹಾಗೂ ಸ್ಟಾಲಿನ್ನರು ಕಮ್ಯುನಿಸಂ ಕುರಿತು ನೀಡಿದ ವಿವರಣೆಗಳು ಅವಕ್ಕೆ ಸೇರ್ಪಡೆಗೊಂಡವು. ಸ್ಟಾಲಿನ್ನ ಸಾವಿನ ತರುವಾಯ ಅವನ ಹೆಸರು ಭಾಷ್ಯಕಾರರ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಚೀನಾ ಹಾಗೂ ಚೀನಾವಾದಿ ಕಮ್ಯುನಿಸ್ಟ್ ಪಕ್ಷಗಳು ಮಾವೋ ತ್ಸೆ-ತುಂಗ್ ಅವರ ಭಾಷ್ಯವನ್ನು ಅಧಿಕೃತವೆಂದು ನಂಬುತ್ತವೆ. ಕಮ್ಯುನಿಸ್ಟ್ ಪಕ್ಷಗಳ ಮೂಲಗಳಿಂದ ಆಯಾ ಪಕ್ಷಗಳ ಉದ್ದೇಶವು ಗಮನಕ್ಕೆ ಬರುವಂತಿದೆ. 1. ದೇಶದಲ್ಲಿ ಉತ್ಪಾದನೆಯ ಸಾಧನಗಳನ್ನೆಲ್ಲ ಸಮಾಜದ ಒಡೆತನದವನ್ನಾಗಿ ಮಾಡುವುದು. ಕೈಗಾರಿಕೋದ್ಯಮ ಹಾಗೂ ಕೃಷಿಯನ್ನು ಕೂಡ ಇದಕ್ಕೆ ಸೇರ್ಪಡಿಸುವುದು. ಕಮ್ಯುನಿಸ್ಟ್ ಪಕ್ಷದ ನಾಯಕತ್ವದಲ್ಲಿ ಕ್ರಾಂತಿಯನ್ನು ಮಾಡಿ ಸತ್ತೆಯನ್ನು ವಶಪಡಿಸಿಕೊಳ್ಳುವುದು. ಸಶಸ್ತ್ರ ಕ್ರಾಂತಿಯಲ್ಲಿ ನಂಬಿಕೆ ಇಡುವುದು. ರಾಜ್ಯ ಕ್ರಾಂತಿಯ ತರುವಾಯ ಹಾಗೂ ಪಕ್ಷ ಹಾಗೂ ಸಂಘಟನೆಗಳನ್ನು ಕೊನೆಗೊಳಿಸುವುದು. ಸಮಾಜವು ಶಿಸ್ತುಬದ್ಧ ಹಾಗೂ ಕೃತಿಶೀಲ ಪಕ್ಷದ ನಾಯಕತ್ವಕ್ಕೆ ರಾಜ್ಯಾಡಳಿತ ಹಾಗೂ ಆರ್ಥಿಕ ಸಾಧನೆಗಳ ಹೊಣೆಯನ್ನು ಒಪ್ಪಿಸತಕ್ಕದ್ದು. ಇವಿಷ್ಟು ಉದ್ದೇಶಗಳು. ಕಮ್ಯುನಿಸ್ಟ್ ಪಕ್ಷವು ಸತ್ತೆಯನ್ನು ಕೈವಶ ಮಾಡಿಕೊಳ್ಳುವ ಮುನ್ನ ಹಾಗೂ ತರುವಾಯದ ಕೆಲವು ಕಾಲ ದೇಶದ ಅಲ್ಪಸಂಖ್ಯಾತ ಜಾತಿ, ಕೋಮು, ಅಸಂತುಷ್ಟ ವರ್ಗಗಳು, ಧಾರ್ಮಿಕ ಅಲ್ಪಸಂಖ್ಯಾತರು, ಜನಾಂಗೀಯ ಸಣ್ಣ ಸಣ್ಣ ಬಣಗಳು ಹಾಗೂ ತೀರ ಬಡ ಜನರಿಗೆ ಅಭಿವೃದ್ಧಿಯ ಭರವಸೆಯನ್ನಿತ್ತು ಪಕ್ಷದ ಬಗೆಗೆ ಅವರಲ್ಲಿ ಸಹಾನುಭೂತಿ ಹಾಗೂ ಮಮತೆಯನ್ನು ಉಂಟು ಮಾಡುವುದನ್ನು ಪಕ್ಷದ ತಂತ್ರಗಾರಿಕೆಯ ಒಂದು ಬದಿ ಎಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿಯಲ್ಲಿ ದುಡ್ಡುಳ್ಳವರ ಹಣವಂತ ಶ್ರೀಮಂತ ವರ್ಗ, ಉತ್ಪಾದನೆಗಳ ಸಾಧನಗಳ ಒಡೆಯರು, ಮೇಲಿನ ಹುದ್ದೆ ಅಧಿಕಾರಿಗಳು ಹಾಗೂ ವಿರೋಧಿ ರಾಷ್ಟ್ರಗಳ ವಿರುದ್ಧವಾಗಿ ಬಂಡವಾಳದಾರರ ಕೈಗೊಂಬೆಗಳು, ಶೋಷಕರು, ಸಾಮ್ರಾಜ್ಯವಾದಿಗಳು ಮುಂತಾದ ವಿಶೇಷಣಗಳಿಂದ ಸಮಾಜದಲ್ಲಿ ಪ್ರಚಾರವನ್ನು ಕೈಗೊಳ್ಳಲಾಗುತ್ತದೆ. ಅದು ಮೇಲಿನ ತಂತ್ರಗಾರಿಕೆ ಎರಡನೇ ಬದಿಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೇ ಬದಿಯಿಂದ ಪ್ರಚಾರವನ್ನು ಕೈಗೊಳ್ಳಲಾಗುತ್ತದೆ. ಕಮ್ಯುನಿಸ್ಟ್ ದೇಶಗಳೆಂದರೆ ಶಾಂತವಾದಿಗಳು, ಕಮ್ಯುನಿಸ್ಟೇತರ ದೇಶಗಳೆಂದರೆ ಯುದ್ಧಕೋರ ದೇಶಗಳು ಎಂಬ ಸಮೀಕರಣವನ್ನು ತಯಾರಿಸಲಾಗುತ್ತದೆ. ಹೀಗಾಗಿ ಅಭಿವೃದ್ಧಿ ಹೊಂದದ ದೇಶಗಳು ಶಾಂತಿವಾದಿ ಧೋರಣೆಗಾಗಿ ಅಂದರೆ ಕಮ್ಯುನಿಸ್ಟ್ ದೇಶಗಳ ಧೋರಣೆಗೆ ಬೆಂಬಲ ನೀಡಬೇಕೆಂದು ಕರೆ ಕೊಡಲಾಗುತ್ತದೆ. ವಿಶ್ವಮಟ್ಟದಲ್ಲಿ ಇದೇ ಸಂಗತಿಗಳಿಗೆ ವರ್ಗ ಸಂಘರ್ಷ ಎಂದೆನ್ನಲಾಗುತ್ತದೆ. ಈ ಪ್ರಚಾರದ ಹೆಚ್ಚಿನ ಪ್ರಭಾವವು ಹಿಂದುಳಿದ ದೇಶಗಳ ಕಮ್ಯುನಿಸ್ಟ್ ಪಕ್ಷಗಳ ಮೇಲೆ ಬೀಳತೊಡಗಿತೆಂದರೆ ಅವುಗಳಿಗೆ ಸಕ್ರಿಯ ನೆರವನ್ನು ನೀಡಿ ಸಾಧ್ಯವಿದ್ದರೆ ಚುನಾವಣೆಯ ಮೂಲಕ, ಇಲ್ಲದಿದ್ದರೆ ಸೈನ್ಯ ಬಲದಿಂದ ಅವುಗಳನ್ನು ಅಧಿಕಾರಕ್ಕೆ ತರುವುದು ಕೂಡ ಈ ಧೋರಣೆಯ ಒಂದು ಅಂಶವಾಗಿದೆ. ಅದಕ್ಕಾಗಿ ರಾಜಕೀಯ ಧೋರಣೆಯ ಜೊತೆಗೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘಟನೆ, ಸಾಹಿತ್ಯಿಕ ಚಟುವಟಿಕೆಗಳು, ಕಲಾರಂಗದ ಪ್ರಯೋಗಗಳು ಮೊದಲಾದ ವಿವಿಧ ಸಾಧನಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಸರ್ಕಾರಿ ಯಂತ್ರವನ್ನು ಒಳಗಿನಿಂದ ಕೊರೆದು ಪಳ್ಳು ಮಾಡುವುದು, ಪೊಲೀಸ್ ಹಾಗೂ ನ್ಯಾಯ ಇಲಾಖೆಗಳನ್ನು ನಿಷ್ಕ್ರಿಯಗೊಳಿಸುವುದು, ಸಾಧ್ಯವಿದ್ದರೆ ಸೈನ್ಯದ ಯುವಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುವುದು ಮೊದಲಾದ ಉಪಾಯಗಳನ್ನು ಕೂಡ ಕಮ್ಯುನಿಸ್ಟ್ ಪಕ್ಷದ ತಂತ್ರಗಾರಿಕೆಯಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಇವೆಲ್ಲ ಸಂಗತಿಗಳು ಶಾಂತಿಗಾಗಿ ಅವಶ್ಯಕವಾದವುಗಳು
ಅಪರಿಹಾರವೆಂದು ಬಗೆಯಲಾಗಿದ್ದರಿಂದ ಇದರ

0: ತಪ್ಪೇನೂ ಇಲ್ಲವೆಂದು ಭಾವಿಸಲಾಗುತ್ತದೆ. ರಷ್ಯಾದ ಕಮ್ಯುನಿಸ್ಟ್ ಪಕ್ಷ 19ನೇ ಶತಮಾನದ ಕೊನೆಯಲ್ಲಿ ಕೈಗಾರಿಕಾ ರಂಗದ ಅಸಂತೋಷದಿಂದಾಗಿ ರಷ್ಯಾದಲ್ಲಿ ಮಾರ್ಕ್ಸ್ವಾದಿ ಚಳುವಳಿಯು ಶುರುವಾಯಿತು. ಫ್ಲೇಕ್ನೋ ಎಂಬ ಕ್ರಾಂತಿಕಾರಿಯು ವಿದೇಶಗಳಿಂದ ಕಮ್ಯುನಿಸ್ಟ್ ಸಾಹಿತ್ಯವನ್ನು ಗುಟ್ಟಾಗಿ ರಷ್ಯಕ್ಕೆ ತಂದು ರಷ್ಯನ್ ಭಾಷೆಯಲ್ಲಿ ಅದರ ಪ್ರಚಾರ ಹಾಗೂ ಪ್ರಸಾರಗಳನ್ನು ಮಾಡಿದನು. ಶುರುವಿನಲ್ಲಿ ಮಾರ್ಕ್ಸ್ವಾದಿ ಬಣದ ವ್ಯಾಪ್ತಿ ತೀರ ಸಣ್ಣದಿತ್ತು. ಲೆನಿನ್ ಹಾಗೂ ಅವನ ಸಂಗಡಿಗರು ಆ ಬಣವನ್ನು ಸೇರಿಕೊಂಡರು. 1890ರಲ್ಲಿ 24 ಲಕ್ಷ ಜನ ಕಾರ್ಮಿಕರು ರಷ್ಯಾದಲ್ಲಿ ಇದ್ದರು. ಶುರುವಿನಲ್ಲಿ ಅವರ ಸಂಘಟನೆಯನ್ನು ತಯಾರಿಸುವುದು ತುಂಬಾ ಕಷ್ಟದ ಕೆಲಸವಾಗಿತ್ತು. 1898ರಲ್ಲಿ ಮಿನಸ್ಕ್ ಎಂಬಲ್ಲಿ ರಷ್ಯನ್ ಡೆಮೊಕ್ರಾಟಿಕ್ ಲೇಬರ್ ಪಾರ್ಟಿಯ ಸ್ಥಾಪನೆ ನಡೆಯಿತೆಂದು ನಂಬಲಾಗಿದೆ. 1903ರಲ್ಲಿ ಈ ಪಕ್ಷ ಒಡೆದು ಹೋಳಾಗಿ ಬೋಲ್ಶೆವಿಕ್ ಹಾಗೂ ಮನ್ಶೆವಿಕ್ ಎಂಬೆರಡು ಬಣಗಳು ತಯಾರಾದವು. ಲೆನಿನ್ ಹಾಗೂ ಅವನ ಸಂಗಡಿಗರು ಬೋಲ್ಶೆವಿಕ್ ಬಣವು ಹೆಚ್ಚು ಪ್ರಭಾವಿಯಾಗಿತ್ತು. ರಷ್ಯದ ಕ್ರಾಂತಿಯ ಕಾಲಕ್ಕೆ ಈ ಬಣವು ಮುಂಚೂಣಿಯಲ್ಲಿತ್ತು. ಈ ಬಣವು 1918ರಲ್ಲಿ ರಷ್ಯನ್ ಕಮ್ಯುನಿಸ್ಟ್ ಪಾರ್ಟಿ ಬೋಲ್ಶೆವಿಕ್ ಎಂಬ ಹೆಸರನ್ನು ಸ್ವೀಕರಿಸಿತು. 1925ರಲ್ಲಿ ಅದರ ಹೆಸರನ್ನು ಆಲ್ ಯೂನಿಯನ್ ಕಮ್ಯುನಿಸ್ಟ್ ಪಾರ್ಟಿ ಬೋಲ್ಶೆವಿಕ್ ಎಂಬುದಾಗಿ ಬದಲಾಯಿಸಲಾಯಿತು. ತರುವಾಯ 1952ರಲ್ಲಿ ಬೋಲ್ಶೆವಿಕ್ ಪದವನ್ನು ಕೈಬಿಡಲಾಯಿತು. ಬರೀ ಕಮ್ಯುನಿಸ್ಟ್ ಪಾರ್ಟಿ ಆಫ್ ದ ಸೋವಿಯತ್ ಯೂನಿಯನ್ ಎಂಬ ಹೆಸರನ್ನು ಅದಕ್ಕೆ ಇಡಲಾಯಿತು. ಪಕ್ಷದಿಂದ ಅಂಗೀಕರಿಸಲಾದ ತೀರ್ಮಾನವು ಎಲ್ಲ ಸದಸ್ಯರಿಗೆ ಬಂಧನಕಾರಕವೆಂದು ನಂಬಲಾಗುತ್ತದೆ. ಈ ತೀರ್ಮಾನಕ್ಕೆ ಎದುರಾಗಿ ಚರ್ಚಿಸುವುದು, ಪ್ರಕಟವಾಗಿ ಇಲ್ಲವೇ ಗುಟ್ಟಾಗಿ ಅದನ್ನು ಕುರಿತು ಮಾತನಾಡುವುದನ್ನು ನಿಷೇಧಾರ್ಹವೆಂದು ನಂಬಲಾಗುತ್ತದೆ. ಸದಸ್ಯನು ಅದಕ್ಕಾಗಿ ಶಿಕ್ಷಾರ್ಹನೆಂದು ಬಗೆಯಲಾಗುತ್ತದೆ. ಒಬ್ಬ ಸದಸ್ಯನಿಗೆ ಯಾವೊಂದು ತೀರ್ಮಾನವನ್ನು ಕುರಿತು ಚರ್ಚಿಸುವುದು ಅಗತ್ಯವಾಗಿ ಕಂಡರೆ ಅವನು ಪಕ್ಷದಲ್ಲಿ ಚರ್ಚೆ ನಡೆದ ಕಾಲಕ್ಕೆ ಮಾತ್ರ ಅದನ್ನು ಕುರಿತು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಅದರ ವಿರುದ್ಧ ನಡೆದುಕೊಳ್ಳುವವರಿಗೆ ಹಲವು ಬಗೆಯಾಗಿ ಶಿಕ್ಷೆಗಳನ್ನು ವಿಧಿಸಲಾಗುತ್ತದೆ. ಜನರೆದುರಿನಲ್ಲಿ ಅವಮಾನ ಮಾಡುವುದು, ಸರ್ಕಾರಿ ಯಂತ್ರದಿಂದ ಕಿತ್ತು ಹಾಕುವುದು, ಅದೇ ಬಗೆ ಬೇರೆ ದಾರಿಗಳಿಂದ ಅವನನ್ನು ಪಕ್ಷದಿಂದ ಹೊರಹಾಕುವುದು ಮೊದಲಾದ ಶಿಕ್ಷೆಗಳಾಗಲು ಸಾಧ್ಯವಿದೆ. ಪಕ್ಷದ ನಾಯಕನು ಒಬ್ಬ ಸದಸ್ಯನನ್ನು ಪಕ್ಷದಿಂದ ಹೊರಹಾಕುವುದನ್ನು ಬಿಟ್ಟರೆ ಇನ್ನೇನನ್ನೂ ಮಾಡಲಾರನು. ಹೀಗಾಗಿ ಸ್ಟಾಲಿನ್ನನ್ನು ತನ್ನ ವಿರೋಧಕರನ್ನು ನಾಶಪಡಿಸಲೆಂದು ಪಕ್ಷ ಶಿಸ್ತಿನ ಕಾರಣವನ್ನು ನೀಡದೆ ರಾಜಕೀಯವನ್ನು ಉರುಳಿಸುವ ಅಪರಾಧದ ಆಪಾದನೆಯನ್ನು ಅಂಥವರ ಮೇಲೆ ಹೊರಿಸುತ್ತಿದ್ದರು. ಇಂಥ ಅಪರಾಧಕ್ಕಾಗಿ ಶಿಕ್ಷೆ ನೀಡುವುದು ಕಾನೂನಿನ ಪರಿಧಿಯಲ್ಲಿ ಇರುತ್ತಿದ್ದ ಕಾರಣ ಸ್ಟಾಲಿನ್ ಅನ್ನು ತನ್ನ ಮುಳ್ಳಾದ ಎದುರಾಳಿಗಳನ್ನು ಸಹಜವಾಗಿ ಕಿತ್ತೆಸೆಯಬಲ್ಲವನಾಗಿದ್ದನು. ಆ ಮೂಲಕ ಪಕ್ಷ ಶುದ್ಧವಾಯಿತೆಂದು ನಂಬಲಾಗುತ್ತಿದ್ದುದು ಉಂಟು. ಸದಸ್ಯರು ತನ್ನ ತರಬೇತಿಯ ಕಾಲದಲ್ಲಿ ಎಲ್ಲಿಯೂ ಯಾವುದೇ ಕೆಲಸಕ್ಕೆ ಕೂಡ ಹೋಗಲು ಸಿದ್ಧನಾಗಿರತಕ್ಕದ್ದು. ಅಭ್ಯರ್ಥಿಯು ವಯಸ್ಸು ಕಡಿಮೆ ಅಂದರೆ 18 ವರ್ಷದ್ದಿರಬೇಕು. ರಷ್ಯಾದ ಹೊರಗೆ ಕಮ್ಯುನಿಸ್ಟ್ ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಳ್ಳುವುದು ಕೂಡ ತುಂಬಾ ಸಂಕೀರ್ಣವಾದ ಪ್ರಕ್ರಿಯೆ. ಪಕ್ಷದ ಉದ್ದೇಶಗಳಿಗಾಗಿ ತ್ಯಾಗದಿಂದ ಕೂಡಿದ ದುಡಿಮೆಯ ಸಿದ್ಧತೆ, ಶಿಸ್ತು ಹಾಗೂ ಆಜ್ಞಾಪಾಲನೆಗಳನ್ನು 3 ಮಹತ್ವದ ಹೊರಗಲ್ಲುಗಳೆಂದು ನಂಬಲಾಗುತ್ತದೆ. ಪಕ್ಷದ ಪ್ರಾಥಮಿಕ ಪಕ್ಷದ ಕೇಂದ್ರದ ತೀರ ಕೆಳಮಟ್ಟದ ಸದಸ್ಯನು ತನ್ನ ಕಾರ್ಯದ ಮೂಲಕ ಪಕ್ಷ ಸಂಘಟನೆಯಲ್ಲಿ ಮೇಲಿನ ಮಟ್ಟವನ್ನು ಪ್ರವೇಶಿಸಿ ತನ್ನ ಕರ್ತೃತ್ವವನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳಬಹುದಾದ ವ್ಯವಸ್ಥೆಯು ಪಕ್ಷದ ನಿಯಮಗಳಲ್ಲಿದೆ. ಕ್ರಾಂತಿಗಿಂತ ಮೊದಲಿನ ಕಾಲದಲ್ಲಿ ಪಕ್ಷದ ಸದಸ್ಯರು ತುಂಬಾ ಪ್ರತಿಕೂಲದ ಪರಿಸ್ಥಿತಿಯನ್ನು ಎದುರಿಸಬೇಕಿತ್ತು. ಕ್ರಾಂತಿಯ ತರುವಾಯದಲ್ಲಿ ಈ ಪರಿಸ್ಥಿತಿಯು ಬದಲಾಯಿತು. ಅಂದ ಮಾತ್ರಕ್ಕೆ ಹೊಸ ಪರಿಸ್ಥಿತಿಯು ಎಲ್ಲ ಸದಸ್ಯರಿಗೂ ಒಂದೇ ಬಗೆಯಾಗಿ ಅನುಕೂಲವಾಗಿರುತ್ತದೆ ಎಂದು ಮಾತ್ರ ಹೇಳಲಾಗದು. ಪಕ್ಷದ ಸದಸ್ಯತ್ವವನ್ನು ಪಡೆಯುವುದು ಕಷ್ಟದ್ದಿರುವಂತೆಯೇ ಅದನ್ನು ತೊರೆದು ಹೊರಬರುವುದು ಅಷ್ಟೇ ಕಷ್ಟದ್ದು. ಒಬ್ಬ ಸದಸ್ಯನು ರಾಜೀನಾಮೆಯನ್ನು ಕೊಡಲು ತೀರ್ಮಾನಿಸುವುದೆಂದರೆ ಅವನು ಪಕ್ಷದ ಧೋರಣೆ, ಕಾರ್ಯಕ್ರಮ ಅಥವಾ ಪಕ್ಷದ ನಾಯಕರು ಮಾಡಿದ ಅಪ್ಪಣೆಗೆ ವಿರೋಧಿ ಎಂದು ಬಗೆಯಲಾಗುತ್ತದೆ. ಹೀಗಾಗಿ ಅವನು ತನ್ನ ವಿರೋಧವನ್ನು ವ್ಯಕ್ತಪಡಿಸುವಂತಿಲ್ಲ. ಅದರಿಂದಾಗಿ ಅವನಿಗೆ ಉಸಿರುಗಟ್ಟಿದಂತಾಗುತ್ತದೆ. ಇದರ ಪರಿಣಾಮವೆಂದರೆ ಪಕ್ಷದಿಂದ ರಾಜೀನಾಮೆಯನ್ನು ನೀಡಿದ ಸದಸ್ಯರು ಕಾಣಸಿಕ್ಕಲಾರರು. ಪಕ್ಷದ ನಾಯಕತ್ವಕ್ಕೆ ವಿರೋಧಿಯಾದ ಸದಸ್ಯರನ್ನು ಪಕ್ಷದಿಂದ ಹೊರದೂಡಲಾಗುತ್ತದೆ. ಸದಸ್ಯನು ತನ್ನ ಭಿನ್ನ ಮತವನ್ನು ವ್ಯಕ್ತಪಡಿಸುವುದು ಅಸಾಧ್ಯ. ಇಂತಹ ಭಿನ್ನಮತವನ್ನು ಪಕ್ಷದ ಕಾರ್ಯಕ್ರಮಕ್ಕೆ ಬಗೆಯಲಾದ ದ್ರೋಹ ಎಂದು ಭಾವಿಸಲಾಗುತ್ತದೆ. ಅಲ್ಲದೆ ಅದಕ್ಕಾಗಿ ಪಕ್ಷ ನಾಯಕನ ವಿರೋಧವನ್ನು ಕಟ್ಟಿಕೊಳ್ಳಬೇಕಿದೆ. ಪ್ರಜಾಪ್ರಭುತ್ವ ಕೇಂದ್ರಿತವಾದ ಅಧಿಕಾರವನ್ನು ಪಕ್ಷದ ಸಂಘಟನಾತ್ಮಕ ಮಾರ್ಗದರ್ಶಕ ತತ್ವ ಎಂದು ಬಗೆಯಲಾಗುತ್ತದೆ. ಆದರೆ ವ್ಯವಹಾರದಲ್ಲಿ ಕೇವಲ ಕೆಳಮಟ್ಟದ ಸಂಘಟನೆಗಳ ಸಭೆಗಳಲ್ಲಿ ಟೀಕಿಸುವ ಮಟ್ಟಿಗೆ ಮಾತ್ರ ಈ ಪ್ರಜಾಪ್ರಭುತ್ವವು ಮಿತಿಗೊಂಡಿರುತ್ತದೆ. ಪಕ್ಷದ ದೇಹದ್ಧೋರಣೆಯ ಸರ್ವೋಚ್ಚ ತೀರ್ಮಾನಗಳನ್ನು ಕೈಗೊಳ್ಳುವ ಪಕ್ಷದ ನಾಯಕತ್ವದ ಮೇಲೆ ಈ ಮಾರ್ಗದರ್ಶಕ ತತ್ವದ ಆಕ್ರಮಣವು ನಡೆಯಕೂಡದಂತೆ ಪ್ರತ್ಯಕ್ಷ ಪರೋಕ್ಷವಾದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಇದು ಮರಾಠಿ ವಿಶ್ವಕೋಶದಲ್ಲಿ ಪ್ರಕಟವಾಗಿದೆ. ಈ ತನಕ ಕೇಳಿಸಿಕೊಂಡ ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು, ನಾವು ಆರೋಗ್ಯದಾಯಕವಿರಬೇಕು ಅಂದರೆ ನಾವು ಸೇವನೆ ಮಾಡುವಂತಹ ಆಹಾರ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಪೌಷ್ಟಿಕಾಂಶಯುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ ಅಂತಲೇ ಹೇಳ್ಬೋದು. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆರೋಗ್ಯದಾಯಕ ರೆಸಿಪಿಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಸುಮಾ ನಟರಾಜ್ ಅವರಿದ್ದಾರೆ. ಸ್ನೇಹಿತರೆ, ಚೌಳೆಕಾಯಿಯಿಂದ ಮಾಡುವಂತಹ ಚಟ್ನಿ ಬಗ್ಗೆ, ಹಾಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಸೊ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮ ಸುಮಾ ನಟರಾಜ್ ಅವರು ತಿಳಿಸಿಕೊಡುವಂತಹ ರೆಸಿಪಿಗಳ ಬಗ್ಗೆ ತಿಳಿಯೋಣ. ಸುಮಾ ನಟರಾಜ್ ಮೇಡಮ್, ನಮಸ್ತೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಶಿವಮೊಗ್ಗದಿಂದ ಸುಮಾ ನಟರಾಜ್ ಅಂತ ಮಾತಾಡ್ತಾ ಇರೋದು. ಇವತ್ತು ನಾನು ಹೇಳ್ಕೊಡ್ತಾ ಇರೋಂಥ ರೆಸಿಪಿ, ಟೊಮಟೊ ಕಾಯಿ ಮತ್ತು ಚೌಳೆಕಾಯಿ ಬಳಸಿ ಒಂದು ಚಟ್ನಿನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಚೌಳೆಕಾಯಿ, ಟೊಮಟೊ ಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಆಮೇಲೆ ಸಕ್ಕರೆ ಒಂಚೂರು, ಕೊತ್ತಂಬರಿ ಸೊಪ್ಪು, ಇಷ್ಟು ಬೇಕಾಗುತ್ತೆ ಸಾಮಾನುಗಳು. ಅದು ಮಾಡೋಂಥ ವಿಧಾನಗಳು: ಟೊಮಟೊ ಕಾಯಿ ಮತ್ತು ಚೌಳೆಕಾಯಿ ಎರಡನ್ನೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಮಾಡಿಕೊಂಡು ತಣ್ಣಗಾಕ್ಬಿಡ್ಬೇಕು, ಫುಲ್ ಮೆತ್ತಗಾಗಬೇಕು. ಸ್ಮ್ಯಾಷಷ್ಟು ಮೆತ್ತಗಾಗಬೇಕು, ಅಷ್ಟು ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕೋಕ್ಕೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಉಪ್ಪು, ಒಂಚೂರು ಸಕ್ಕರೆ, ಟೊಮಟೊ ಕಾಯಿ, ಅದು ಫ್ರೈ ಮಾಡಿರೋ ಟೊಮಟೊ ಕಾಯಿ ಮತ್ತು ಚೌಳೆಕಾಯಿ ಎರಡನ್ನು ಎಲ್ಲನೂ ಸೇರಿಸಿ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಒಗ್ಗರಣೆ ಒಂದು ಕೊಟ್ಕೋಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು ಮತ್ತು ಕರಿಬೇಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಚೌಳೆಕಾಯಿ ಚಟ್ನಿ ರೆಡಿಯಾಗುತ್ತೆ. ಸವಿಯಲು ಭಾಳ ರುಚಿ ಇರುತ್ತೆ ಇದು, ಸವಿಯಲು ತುಂಬ ತುಂಬ ಚೆನ್ನಾಗಿರುತ್ತೆ.
3: ಚೌಳೆಕಾಯಿ ಪಲ್ಯ ತಿಂದು ಬೇಜಾರಾದವ್ರಿಗೆ ಚೌಳೆಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು. ರೊಟ್ಟಿ, ಚಪಾತಿ, ಪೂರಿಗೆ ಎಲ್ಲದಕ್ಕೂ ಕೂಡ ಒಂದೊಳ್ಳೆ ಕಾಂಬಿನೇಷನ್ ಆಗುತ್ತೆ ಚೌಳೆಕಾಯಿ ಚಟ್ನಿ. ನೀವು ಕೂಡ ಟ್ರೈ ಮಾಡಿ, ಚೌಳೆಕಾಯಿ ಚಟ್ನಿ ಯಾವ ರೀತಿ ಇತ್ತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಮ್ಮ ಸುಮಾ ನಟರಾಜ್ ಅವರೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾರ್, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ. ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮ ಸುಮಾ ನಟರಾಜ್ ಅವರು ಜವಳಕಾಯನ್ನು ಬಳಸಿ ಕೂಡ ಚಟ್ನಿ ಮಾಡ್ಬೋದು ಅನ್ನೋದನ್ನು ತುಂಬ ಸೊಗಸಾಗಿ ತಿಳಿಸ್ಕೊಟ್ರು. ಸಾಮಾನ್ಯವಾಗಿ ಜವಳಕಾಯಿಂದ ನಾವು ಪಲ್ಯನ ಮಾಡೇ ಮಾಡಿರ್ತೀವಿ, ಜವಳಕಾಯಿಂದ ಚಟ್ನಿ ಕೂಡ ಮಾಡ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದರು ಸುಮಾ ನಟರಾಜ್ ಅವರು. ಹಾಗೆ ನುಗ್ಗೆ ಸೊಪ್ಪಿಂದ ಒಂದು ವಿಶೇಷವಾಗಿ ರೆಸಿಪಿಯನ್ನು ತಿಳಿಸಿದ್ದಾರೆ, ಅದ್ರ ಬಗ್ಗೆ ನಮ್ಮ ಸುಮಾ ನಟರಾಜ್ ಮೇಡಮ್ ಅವರಿಂದಲೇ ತಿಳಿಯೋಣ.
5: ನಾನು ಇವತ್ತು ಹೇಳ್ಕೊಡ್ತಾ ಇರೋದನ್ನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನುಗ್ಗೆ ಸೊಪ್ಪು ತಗೊಂಡು ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಸೊಪ್ಪನ್ನೆಲ್ಲ ಅದನ್ನೇನು ಮಾಡಬೇಕು ಅಂದರೆ ಕ್ಲೀನಾಗಿ ತೊಳೆದ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ 1 ಗಂಟೆ 2 ಗಂಟೆ ಆರಾಕ್ಬಿಡಬೇಕು. ಅದು ನೀರಿನ ಅಂಶ ಎಲ್ಲ ಹೋಗಬೇಕು, ಆ ಥರ ಆರಾಕಿ ಆಮೇಲೆ ಏನು ಮಾಡಬೇಕು, ಒಂದು ಬಾಂಡ್ಲಿಗೆ ಆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತೆ ಕಪ್ಪಾಗಂಗಲ್ಲ, ಚೆನ್ನಾಗಿ ಕೈಯಿಂದ ಮುಟ್ಟಿದ್ರೆ ಪುಡಿ ಪುಡಿ ಆಗಂಗೆ ಫ್ರೈ ಮಾಡಬೇಕು. ಆಮೇಲೆ ಇನ್ನೊಂದು ಬಾಂಡ್ಲಿ ತೊಗೊಂಡ್ಬಿಟ್ಟು ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ, ಹುಣಸೆಹಣ್ಣು ಮತ್ತು ಒಣ ಕೊಬ್ಬರಿ ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಶೇಂಗಾ ಬೀಜ, ಕಡಲೆಬೇಳೆ ಕೆಂಪಾಗಿ ಅದು ಪಟ್ಪಟ್ ಅಂದು ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಕೆಂಪಾದ ಮೇಲೆ ಕೊಬ್ಬರಿ ಹಾಕೋಬೇಕು, ಒಂದೆರಡು ಸುತ್ತು ಹುರ್ಕೋಬೇಕು. ನೆಕ್ಸ್ಟು ಹುಣಸೆಹಣ್ಣು ಅಷ್ಟೇ, ಒಂದು ಸುತ್ತು ಹುರ್ಕೋಬೇಕು. ಅದೆಲ್ಲ ಏನು ಮಾಡಬೇಕು ಅಂದರೆ ತಣ್ಣಗೆ ಹಾಕ್ಬಿಡ್ಬೇಕು. ಅದಕ್ಕೆ ಉಪ್ಪು, ಖಾರದ ಪುಡಿ ಬೇಕಾದರೆ ಖಾರದ ಪುಡಿ ಹಾಕ್ಬೋದು, ಇಲ್ಲ ಫ್ರೈ ಮಾಡೋಕ್ಕೆ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಅಷ್ಟನ್ನು ಎಲ್ಲ ಪುಡಿ ಮಾಡ್ಕೊಂಡು ಕ್ಲೀನಾಗಿ ಹುಣ್ಣು ಪುಣಿ ಮಾಡಿಟ್ಕೊಂಡ್ರೆ, ಸ್ಟೋರೇಜ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಆ ಪುಡಿ ಹಾಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರೋ ರುಚಿ ಬರುತ್ತೆ. ಅದು ಐರನ್ ಅಂಶ ಜಾಸ್ತಿ, ನುಗ್ಗೆ ಸೊಪ್ಪು ಬಳಸಿದಷ್ಟು ಭಾಳ ಒಳ್ಳೆಯದು, ಹೆಲ್ದಿಯಾಗಿರುತ್ತೆ. ಅವಕಾಶಕ್ಕಾಗಿ ಧನ್ಯವಾದಗಳು.
4: ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸುಮಾ ನಟರಾಜ್ ಮೇಡಮ್. ಸ್ನೇಹಿತರೆ, ಕೇಳಿದ್ರಲ್ವಾ ನುಗ್ಗೆ ಸೊಪ್ಪಿನಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ? ಸಹಜವಾಗಿ ನುಗ್ಗೆಕಾಯನ್ನ ಬಳಸೋದು ಉಂಟು ಸ್ನೇಹಿತರೆ. ಇತ್ತೀಚೆಗಂತೂ ನುಗ್ಗೆ ಸೊಪ್ಪಿನಿಂದ ಸಾಕಷ್ಟು ತರಾವರಿ ರೆಸಿಪಿಗಳನ್ನು ಮಾಡ್ತಾರೆ, ಹಾಗೆ ಆರೋಗ್ಯದಾಯಕವಾಗಿ ಕೂಡ ಸಾಕಷ್ಟು ಉಪಯೋಗ ಇದೆ ನುಗ್ಗೆ ಸೊಪ್ಪಿನಿಂದ. ಸ್ವಲ್ಪ ಕಹಿ ಅನ್ನೋದು ಬಿಟ್ಟರೆ ಔಷಧಿಯಾಗಿ ಹಲವು ರೀತಿಯಲ್ಲಿ ನುಗ್ಗೆ ಸೊಪ್ಪನ್ನು ಬಳಸಲಾಗುತ್ತೆ. ನುಗ್ಗೆ ಮರದ ಪ್ರತಿಯೊಂದು ಭಾಗವೂ ಕೂಡ ಔಷಧಿಯ ಗುಣವನ್ನು ಹೊಂದಿದೆ. ಹೀಗಾಗಿ ಈ ಆಯುರ್ವೇದದಲ್ಲಿ ಔಷಧಿಗಳ ತಯಾರಿಕೆಯಲ್ಲಿ ನುಗ್ಗೆ ಮರದ ಪ್ರತಿಯೊಂದು ಭಾಗವನ್ನು ಕೂಡ ಬಳಸಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಸಿ, ಎ, ಬಿ ಕಾಂಪ್ಲೆಕ್ಸ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಕಬ್ಬಿಣ, ಮೆಗ್ನೀಷಿಯಂ, ಸೋಡಿಯಂ ಹೇರಳವಾಗಿದ್ದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಸೊ ಈ ರೀತಿಯಲ್ಲಿ 10 ಹಲವು ಬಗೆಯಲ್ಲಿ ಸಹಾಯ ಆಗತ್ತೆ ನುಗ್ಗೆಕಾಯಿ ಹಾಗೆ ನುಗ್ಗೆ ಸೊಪ್ಪು. ಸ್ನೇಹಿತರೆ, ನೀವು ಕೂಡ ನಿಮ್ಮ ಮನೆ ಹತ್ರ ಸಿಕ್ಕರೆ ಅಥವಾ ಎಲ್ಲಿಯಾದರೂ ಮಾರ್ಕೆಟಲ್ಲಿ ಸಿಕ್ಕರೆ ಖಂಡಿತವಾಗ್ಲೂ ಈ ರೀತಿಯ ರೆಸಿಪಿಯನ್ನು ಮಾಡ್ಕೊಳ್ಳಿ. ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಳ್ಬೋದು, ಸಾಂಬಾರ್ ಕೂಡ ಮಾಡ್ಕೊಳ್ಬೋದು, ಹಾಗೆ ಅದರೊಟ್ಟಿಗೆ ಚಟ್ನಿ ಪುಡಿಯನ್ನು ವಿಭಿನ್ನವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಬಿಸಿ ಬಿಸಿ ಅನ್ನದೊಟ್ಟಿಗೆ ಸ್ವಲ್ಪ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ ಅನಿಸುತ್ತೆ, ಖುಷಿ ಕೊಡುತ್ತೆ. ಸೊ ಆರೋಗ್ಯದ ಕಣಜ ಅಂತ ಹೇಳ್ಬೋದು ನುಗ್ಗೆ ಸೊಪ್ಪನ್ನು. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಸುಮಾ ನಟರಾಜ್ ಮೇಡಮ್ ಅವರು, ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಂಡೇ ಸ್ಪಾಟ್ಲೈಟ್, ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ, ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಪ್ರತಿನಿತ್ಯ ಊಟದ ಜೊತೆ ಜೊತೆಗೆ ಒಂದಿಷ್ಟು ಹಸಿ ತರಕಾರಿಗಳನ್ನ ಕೂಡ ಸೇವನೆ ಮಾಡೋದುಂಟು. ಈ ಸೌತೆಕಾಯಿ, ಕ್ಯಾರೆಟು, ಈ ರೀತಿಯ ಹಸಿ ತರಕಾರಿಗಳನ್ನ ಕೂಡ ನಾವು ಸೇವನೆ ಮಾಡ್ತೀವಿ. ಅಂತಹ ತರಕಾರಿಗಳಲ್ಲಿ ಪ್ರತಿದಿನ ಸೇವನೆ ಮಾಡುವಂತಹ ಒಂದು ತರಕಾರಿ ಅಂದರೆ ಅದು ಕ್ಯಾರೆಟ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಕ್ಯಾರೆಟ್ನಲ್ಲಿರುವ ಕೆಲವು ಪೌಷ್ಟಿಕಾಂಶಗಳು ಶರೀರವನ್ನು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತೆ. ಕ್ಯಾರೆಟ್ ಸೇವನೆಯಿಂದ ಚೈತನ್ಯ ಒದಗಿಸುತ್ತೆ ನಮ್ಮ ದೇಹಕ್ಕೆ. ಸೂರ್ಯನ ಆಲ್ಟ್ರಾವಯೊಲೆಟ್ ಕಿರಣಗಳಿಂದ ಚರ್ಮಕ್ಕೆ ಆಗುವ ತೊಂದರೆಯನ್ನು ಗಣನೀಯವಾಗಿ ನಿವಾರಿಸುತ್ತೆ. ಹಾಗೆ ಹಲವು ಬಗೆಯ ಸೋಂಕಿನಿಂದ ಶರೀರವನ್ನು ರಕ್ಷಣೆ ಮಾಡುತ್ತೆ, ಮೊಡವೆಗಳು ಬರದಂತೆ ತಡೆಯುತ್ತೆ, ಹಾಗೆ ಚಿಕ್ಕ ಪುಟ್ಟ ಗಾಯಗಳನ್ನು ಬೇಗನೆ ಗುಣಪಡಿಸುತ್ತದೆ, ಚರ್ಮವನ್ನು ಮೃದುಗೊಳಿಸಿ ಕೈಕಾಲಿನ ಮಾಂಸಖಂಡಗಳಿಗೆ ದೃಢತೆಯನ್ನೊದಗಿಸುತ್ತದೆ. ಹಾಗೆ ಅಧಿಕ ರಕ್ತದೊತ್ತಡವಿರುವವರು ಪ್ರತಿದಿನ 2 ಲೋಟ ಕ್ಯಾರೆಟ್ ರಸವನ್ನು ಕುಡಿದರೆ ಸಾಕು, ರಕ್ತದ ಒತ್ತಡ ನಿಯಂತ್ರಣದಲ್ಲಿರಿಸುತ್ತದೆ. ಕ್ಯಾರೆಟ್ನಲ್ಲಿರುವ ಫೈಟೋಕೆಮಿಕಲ್ಸ್ನಿಂದ ಪಾರ್ಶ್ವವಾಯು ಬರದಂತೆ ಪರಿಣಾಮಕಾರಿಯಾಗಿ ತಡೆಯಬಹುದು. ಚರ್ಮದ ಸುಕ್ಕನ್ನು ಹೋಗಲಾಡಿಸಿ ಸುಂದರವಾಗಿಡುತ್ತದೆ. ಹಾರ್ಮೋನ್ಸ್ ಅಸಮತೋಲನವನ್ನು ಪೂರ್ಣ ಪ್ರಮಾಣದಲ್ಲಿ ನಿಯಂತ್ರಣ ಮಾಡುತ್ತೆ ಕ್ಯಾರೆಟ್. ಈ ಔಷಧಿಯುಕ್ತ ತರಕಾರಿಯಲ್ಲಿ ಮೂತ್ರಕೋಶದ ಕಲ್ಲಾಗುವುದನ್ನು ತಡೆಯುವ ಗುಣವಿದೆ ಕ್ಯಾರೆಟ್ಗೆ. ಇದರ ಜೊತೆ ಜೊತೆಗೆ ಮೂತ್ರದ ಹಲವು ಬಗೆಯ ಸೋಂಕನ್ನು ಕೂಡ ಕಡಿಮೆ ಮಾಡುತ್ತೆ, ತಡೆಯುತ್ತದೆ. ಹಾಗೆ ಇತ್ತೀಚಿನ ಒಂದು ಸಂಶೋಧನೆ ಅಧ್ಯಯನದ ಪ್ರಕಾರ ಕ್ಯಾರೆಟ್ ಅತ್ಯಮೂಲ್ಯ ಔಷಧ ಗುಣಗಳನ್ನೊಳಗೊಂಡ ಸಸ್ಯ ಅಂತ ಸಾಬೀತಾಗಿದೆ. ಬಂಜೆತನ, ಅಸ್ತಮಾ, ಡಯಾಬಿಟೀಸ್, ಕ್ಯಾನ್ಸರ್, ಮೈಗ್ರೇನ್, ತಲೆನೋವು, ಬೊಜ್ಜು ಮತ್ತು ಸಾಮಾನ್ಯ ಶೀತಕ್ಕೂ ರಾಮಬಾಣವಾಗಿದೆ ಕ್ಯಾರೆಟ್. ಹಾಗೆ ಮತ್ತೊಂದು ಸಂಶೋಧನೆಯ ಪ್ರಕಾರ ಕ್ಯಾನ್ಸರ್ ಬಂದರೆ ಜೀವಕೋಶಗಳು ನಶಿಸುತ್ತಾ ಹೋಗುತ್ತವೆ, ಇಂತಹ ಪುನಃ ಉತ್ಪತ್ತಿ ಮಾಡಲಾಗುವುದು. ಆದರೆ ಕ್ಯಾರೆಟ್ನ ನಿಯಮಿತ ಸೇವನೆಯಿಂದ ವಿಟಮಿನ್ ಎ ಸಾಮಾನ್ಯ ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ, ಜೊತೆಗೆ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ. ಇದರಲ್ಲಿರುವ ಬೀಟಾ ಕ್ಯಾರೋಟಿನ್ ಮತ್ತು ಫೈಟೋಕೆಮಿಕಲ್ ಕ್ಯಾನ್ಸರ್ ಬರುವುದನ್ನು ಗಣನೀಯವಾಗಿ ತಡೆಯುತ್ತೆ. ಹಾಗೆ ಮತ್ತೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ ಕಣ್ಣಿನ ಆರೋಗ್ಯಕ್ಕೆ ರಾಮಬಾಣ ಅಂತ ಹೇಳ್ತಾರೆ ಕ್ಯಾರೆಟನ್ನು. ಕ್ಯಾರೆಟ್ ಸೇವನೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಣ್ಣಿಗೆ ಒಳ್ಳೆಯದು. ಅದರಲ್ಲಿರುವ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಕಣ್ಣಿನ ಹಲವು ಬಗೆಯ ತೊಂದರೆಗಳನ್ನು ನಿವಾರಿಸುತ್ತದೆ. ಹಾಗೆ ಕ್ಯಾರೆಟ್ನಲ್ಲಿರುವ ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಎಯಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ಕೂಡ ಗುಣಪಡಿಸಬಹುದು. ಇಷ್ಟೆಲ್ಲ ಉಪಯೋಗವಿರುವಂತಹ ಕ್ಯಾರೆಟನ್ನು ಮಕ್ಕಳಿಗೆ ಎಷ್ಟು ತಿನ್ನಿಸಿದ್ರೂ ಇದು ಅಜೀರ್ಣ ಆಗೋದಿಲ್ಲ ಸ್ನೇಹಿತರೆ. ಪ್ರತಿದಿನ 2 ಕ್ಯಾರೆಟನ್ನು ಮಕ್ಕಳಿಗೆ ತಿನ್ನಿಸಿದ್ರೆ ಸಾಕು, ಬುದ್ಧಿಶಕ್ತಿ ಕೂಡ ಚುರುಕಾಗತ್ತೆ ಅನ್ನತ್ತೆ ಸಂಶೋಧನೆ. ಕ್ಯಾರೆಟ್ ಜ್ಯೂಸನ್ನು ಗೋಲ್ಡನ್ ಜ್ಯೂಸ್ ಆಫ್ ಹೀಲಿಂಗ್ ಅಂತ ಕರೀತಾರೆ. ಚಿಕ್ಕವರು, ದೊಡ್ಡವರು, ಹಿರಿಯರು ದಿನಕ್ಕೆ 2-3 ಗ್ಲಾಸ್ ಕ್ಯಾರೆಟ್ ಜ್ಯೂಸ್ ಸೇವನೆ ಮಾಡಿದರೆ ಕಾಯಿಲೆಗಳಿಂದ ದೂರವಿರಬಹುದು. ಹಾಗೆ ಉಪವಾಸ ಮಾಡಿದಾಗ ಇದರ ಜ್ಯೂಸ್ ಕುಡಿದರೆ ನಿತ್ರಾಣ ಅಂದರೆ ಸುಸ್ತಾಗೋದು ಕಡಿಮೆಯಾಗತ್ತೆ, ಜೊತೆಗೆ ಪಿತ್ತಜನಕಾಂಗವನ್ನು ಶುದ್ಧಿಗೊಳಿಸುತ್ತದೆ. ಕ್ಯಾರೆಟ್ನಲ್ಲಿರುವ ಬೀಟಾ ಕೆರೋಟಿನ್ ಚರ್ಮದ ಕ್ಯಾನ್ಸರ್ ಕಾಯಿಲೆಗಳನ್ನು ಪರಿಣಾಮಕಾರಿಯಾಗಿ ತಡೆಯುತ್ತದೆ. ಸೊ ಇಷ್ಟೆಲ್ಲ ಉಪಯೋಗ ಇದೆ ಕ್ಯಾರೆಟ್ಟಿಂದ. ಪ್ರತಿದಿನ ಕ್ಯಾರೆಟನ್ನು ಸೇವಿಸಿ ನಮ್ಮ ಆರೋಗ್ಯವನ್ನು ಮತ್ತಷ್ಟು ವೃದ್ಧಿಗೊಳಿಸ್ಕೊಳ್ಳೋಣ. ಆರೋಗ್ಯದಾಯಕವಾದ ಬದುಕು ನಮ್ದಾಗಲಿ ಅಂತ ಹೇಳ್ತಾ ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ನಮ್ಮ ಆಹಾರ, ನಮ್ಮ ಆರೋಗ್ಯ, ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾರ್, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ. ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೇ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸಾರ್ವಜನಿಕರಲ್ಲಿ ಪರಿಸರ ಹಾಗೂ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಜುಲೈ 5 ನಗರದಲ್ಲಿ ರನ್ ಮಲೆನಾಡು ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದು ಫೌಂಡೇಶನ್ನ ಅಧ್ಯಕ್ಷರಾದ ಡಾಕ್ಟರ್ ಶರತ್ ಮರಿಯಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಜುಲೈ 5 ಬೆಳಗ್ಗೆ 6 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಮ್ಯಾರಥಾನ್ ಚಾಲನೆಗೊಳ್ಳಲಿದ್ದು ಮಾಜಿ ಸಚಿವರಾದ ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ಎಂ ಮಂಜುನಾಥ್ ಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್ ಉಪಸ್ಥಿತರಿರುವರು ಎಂದರು. ಪರಿಸರ ಸಂರಕ್ಷಣೆ, ಕ್ರೀಡಾ ಮನೋಭಾವ ಹಾಗೂ ವಿಶೇಷ ಚೇತನರ ಸಬಲೀಕರಣದ ಉದ್ದೇಶದಿಂದ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ಮ್ಯಾರಥಾನ್ನಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಕ್ರೀಡಾಪಟುಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ. ವಿಶೇಷ ಚೇತನರಿಗೆ ಹ್ಯೂಮ್ ಮ್ಯಾರಥಾನ್ ಎಂಬ ವಿಶೇಷ ಓಟ ಆಯೋಜಿಸಿದ್ದು, ಮ್ಯಾರಥಾನ್ನಲ್ಲಿ ಭಾಗವಹಿಸಿದವರಿಗೆ ಸಸಿಗಳು ಹಾಗೂ ಪ್ರಮಾಣ ಪತ್ರ ನೀಡಲಾಗುವುದು ಎಂದರು. ಅಥ್ಲೆಟಿಕ್ ಅಸೋಸಿಯೇಷನ್ನ ಮುಖ್ಯಸ್ಥರಾದ ಉದಯ್ ಕುಮಾರ್ ಮಾತನಾಡಿ, ಮ್ಯಾರಥಾನ್ 5 ವಿಭಾಗಗಳಲ್ಲಿ ನಡೆಯಲಿದೆ. 16 ವರ್ಷದೊಳಗಿನವರಿಗೆ 3 ಕಿಲೋಮೀಟರ್, 20 ವರ್ಷದೊಳಗಿನವರಿಗೆ 5 ಕಿಲೋಮೀಟರ್ ಓಟದ ಸ್ಪರ್ಧೆ ಇದೆ. ಎರಡೂ ವಿಭಾಗಗಳಲ್ಲೂ ಪ್ರಥಮ 3,000, ದ್ವಿತೀಯ 2,000, ತೃತೀಯ 1,000 ರು ಬಹುಮಾನವಾಗಿ ನೀಡಲಾಗುವುದು. ಪುರುಷರು ಮತ್ತು ಮಹಿಳಾ ವೃತ್ತಿಪರರಿಗೆ 10 ಕಿಲೋಮೀಟರ್ ಓಟದ ಸ್ಪರ್ಧೆ ಇದ್ದು, ಪ್ರಥಮ 10,000, ದ್ವಿತೀಯ 7,000 ಹಾಗೂ ತೃತೀಯ 5,000 ರು ಬಹುಮಾನವನ್ನ ನೀಡಲಾಗುವುದು ಎಂದರು. ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ

5 ಕಿಲೋಮೀಟರ್ ಸ್ಪರ್ಧೆ ಏರ್ಪಡಿಸಿದ್ದು, ವಿಜೇತರಿಗೆ ಪ್ರಥಮ 5,000 ರು, ದ್ವಿತೀಯ 3,000 ರು ಹಾಗೂ ತೃತೀಯ 2,000 ರು ನಗದು ಬಹುಮಾನ ನೀಡಲಾಗುವುದು. ದಂಪತಿಗಳಿಗೆ 3 ಕಿಲೋಮೀಟರ್ ಓಟದ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು, ವಿಜೇತರಿಗೆ ಟ್ರೋಫಿ ಹಾಗೂ ಉಡುಗೊರೆ ನೀಡಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೆ ರಂಗನಾಥ್, ಯಶವಂತ್, ದೀಪು, ಪ್ರದೀಪ್, ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ನಗರದ ಮೆಸ್ಕಾಂ ವಿಭಾಗದ ಘಟಕ 1-2 ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬ ತೆರವುಗೊಳಿಸುವ ಕಾಮಗಾರಿ ಹಮ್ಮಿಕೊಳ್ಳಲಾಗಿದ್ದು, ಜುಲೈ 3 ಬೆಳಗ್ಗೆ 10 ಮಧ್ಯಾಹ್ನ 2 ಗಂಟೆಯವರೆಗೆ ಸೋಮಯ್ಯ ಲೇಔಟ್, ಟಿಜಿಎನ್ ಲೇಔಟ್, ಜೋಸೆಫ್ ನಗರ, ಮೀನಾಕ್ಷಿ ಭವನ, ಬಾಪೂಜಿ ನಗರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯಗೊಳ್ಳಲಿದೆ. ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ವಿಶ್ವ ರಕ್ತದಾನ ದಿನಾಚರಣೆಯ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆಯಿಂದ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಕಾರ್ಯದರ್ಶಿ ಎಎಂ ಸುಂದರೇಶ್ ಅವರಿಗೆ ಅಪರೂಪದ ಎಬಿ ನೆಗೆಟಿವ್ ರಕ್ತವನ್ನು 92 ಬಾರಿ ದಾನ ಮಾಡಿದ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾರ್, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಳ್ಳಲಿದ್ದು ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
1: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ, ನನ್ನ ಪವಿತ್ರ ದಿನೇಶ್. ಸಮಾಜದಲ್ಲಿ ಎಲೆಮರೆ ಕಾಯಿಯಂತಿರುವ ಸಾಧಕರನ್ನ ಗುರುತಿಸಿ ಗೌರವಿಸುವ ಕಾರ್ಯ ಶ್ಲಾಘನೀಯ ಎಂದು ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಬಿಎಸ್ ಗಣೇಶ್ ಹೇಳಿದರು. ಭದ್ರಾವತಿ ನಗರದ ಶ್ರೀ ಬಸವೇಶ್ವರ ಸಭಾಭವನದಲ್ಲಿ ಅಪೇಕ್ಷಾ ನೃತ್ಯ ಕಲಾವೃಂದ ಸ್ಥಾಪಕ ಕಲಾವಿದರಾದ ಅಪೇಕ್ಷಾ ಮಂಜುನಾಥ್ ನೇತೃತ್ವ ಹಾಗೂ ಶ್ರೀ ಬಸವೇಶ್ವರ ಧರ್ಮ ಸಂಸ್ಥೆ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಸಂಗೀತ ನೃತ್ಯ ಸಂಭ್ರಮ, ಅಪೇಕ್ಷಾ ರಾಜ್ಯ ಪ್ರಶಸ್ತಿ ಹಾಗೂ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ 125 ಅಂಕ ಪಡೆದ 93 ಜನ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಬಗರ್ ಹುಕುಂ ಸಮಿತಿಯ ಅಧ್ಯಕ್ಷರಾದ ಮಣಿಶೇಖರ್, ಅಪೇಕ್ಷಾ ನೃತ್ಯ ಕಲಾ ವೃಂದದ ಅಧ್ಯಕ್ಷೆ ಭಾರತಿ ಗೋವಿಂದ್, ಡಾಕ್ಟರ್ ವಿಷ್ಣುವರ್ಧನ್ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿ, ಸ್ಥಳೀಯ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾದ ಶ್ರೀನಿವಾಸ್, ಅಪೇಕ್ಷಾ ಮಂಜುನಾಥ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬೇಲೂರಿನ ವಸಂತ್ ಕುಮಾರ್ ಜಾದುಗಾರ್ ಅವರಿಂದ ಜಾದು ಪ್ರದರ್ಶನ ನಡೆಯಿತು. ಮುಂದಿನ ವಿವರ. ಬಾಲಕಾರ್ಮಿಕ ಪದ್ಧತಿಯು ಮಕ್ಕಳನ್ನ ದೈಹಿಕ, ಮಾನಸಿಕ ಹಾಗೂ ಆರ್ಥಿಕವಾಗಿ ಶೋಷಣೆಗೆ ಒಳಪಡಿಸಿ ಅವರ ಶಿಕ್ಷಣ ಮತ್ತು ಸರ್ವಾಂಗೀಣ ಪ್ರಗತಿಯ ಅವಕಾಶಗಳನ್ನ ತಡೆಗಟ್ಟುತ್ತದೆ. ಆದ್ದರಿಂದ ಶಿಕ್ಷಣ ವಂಚಿತ ಹಾಗೂ ದುಡಿಮೆಯಲ್ಲಿ ತೊಡಗಿಸಿಕೊಂಡಿರುವ ಈ ಮಕ್ಕಳನ್ನ ಮುಖ್ಯವಾಹಿನಿಗೆ ಅಧಿಕಾರಿಗಳು ತರಬೇಕು ಎಂದು ಹಿರಿಯ JMFC ಸಿವಿಲ್ ನ್ಯಾಯಾಧೀಶರಾದ BN ರಮೇಶ್ ಬಾಬು ತಿಳಿಸಿದರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಕಾರ್ಮಿಕ ಇಲಾಖೆ ಆಶ್ರಯದಲ್ಲಿ ನಡೆದ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆಯ ಅಂಗವಾಗಿ ಸ್ತಬ್ಧ ಚಿತ್ರ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸರ್ಕಾರ ಹಾಗೂ ಸರ್ಕಾರೇತರ ಸಂಸ್ಥೆಗಳು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಕೈಜೋಡಿಸಬೇಕು. ಕಾನೂನಿನ ಪ್ರಕಾರ ಬಾಲಕಾರ್ಮಿಕರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು, ಕೆಲಸಕ್ಕೆ ನೇಮಿಸಿಕೊಂಡ ಮಾಲೀಕರಿಗೆ 6 ತಿಂಗಳಿನಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 20,000 ರಿಂದ 50,000 ರವರೆಗೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಸಿದರು. ತಾಲೂಕು ವಕೀಲ ಸಂಘದ ಅಧ್ಯಕ್ಷರಾದ MG ಉಮೇಶ್, ತಹಸೀಲ್ದಾರಾದ ವಾಣಿ, ತಾಲೂಕು ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಕೃಷ್ಣಪ್ಪ, ಸಿವಿಲ್ ನ್ಯಾಯಾಧೀಶರಾದ ರಶ್ಮಿ ಧನಂಜಯಗೌಡ, ಸುಮಾ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಂಡೇ ಸ್ಪಾಟ್ಲೈಟ್ ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಪಾಯಿಂಟ್

ಇಟಿಎಫ್ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ರೋಟರಿ ಕ್ಲಬ್ ಶಿವಮೊಗ, ಮಿಡ್ ಟೌನ್ ಸಂಸ್ಥೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 2026-27 ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಇಂದು ಸಂಜೆ 7 ವಿನಾಯಕ ನಗರದ ರೋಟರಿ ಕ್ಲಬ್ ಸೆಂಟರ್ನಲ್ಲಿ ನಡೆಯಲಿದೆ. ಡಾಕ್ಟರ್ ಎಸ್ ಶ್ರೀಧರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಬಿಎಸ್ ಉಜ್ವಲ್ ಕಾರ್ಯದರ್ಶಿ ಹಾಗೂ ಡಾಕ್ಟರ್ ಜೀನತ್ ಅಂಬರೀನ್ ಖಜಾನ್ಸಿಯಾಗಿ ಅಧಿಕಾರ ಸ್ವೀಕರಿಸುವರು. ಪದಗ್ರಹಣಾಧಿಕಾರಿಯಾಗಿ ನಿಯೋಜಿತ ಜಿಲ್ಲಾ ಗವರ್ನರ್ ವಸಂತ್ ಹೋಬಳಿದಾರ್ ಭಾಗವಹಿಸುವರು. ಪಿಡಿಜಿ ಡಾಕ್ಟರ್ ಪಿ ನಾರಾಯಣ್ ಮುಖ್ಯ ಅತಿಥಿಗಳಾಗಿ ಹಾಗೂ ಸಹಾಯಕ ಗವರ್ನರ್ ಕೆಎಚ್ ತೀರ್ಥಯ್ಯ ಹಾಗೂ ವಲಯ ಲೆಫ್ಟಿನೆಂಟ್ ನಾಗವತಿ ವಿ ಭಟ್ ಗೌರವ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. 2026-27 ಸಾಲಿನ ಆಡಳಿತ ಮಂಡಳಿಯಲ್ಲಿ ಅನಿಲ್ ಪಿ ಶೆಟ್ಟಿ ಉಪಾಧ್ಯಕ್ಷರಾಗಿ, ಹರ್ಷ ಬಿ ಕಾಮತ್ ನಿಕಟಪೂರ್ವ ಅಧ್ಯಕ್ಷರಾಗಿ, ನಿಯೋಜಿತ ಅಧ್ಯಕ್ಷರಾಗಿ ಎಸ್ ಹರಿಪ್ರಸಾದ್, ವೀಣಾ ವಿಶ್ವನಾಥ್ ಜಂಟಿ ಕಾರ್ಯದರ್ಶಿಯಾಗಿ ಹಾಗೂ ನರಹರಿ ಆರ್ ಬೋರ್ಡ್ಕರ್ ಇವರುಗಳು ಜವಾಬ್ದಾರಿ ವಹಿಸಿಕೊಳ್ಳುವರು. ನಿರ್ದೇಶಕರ ಮಂಡಳಿಯಲ್ಲಿ ಡಾಕ್ಟರ್ ಆರ್ ರಮೇಶ್, ಜಿಆರ್ ಅಮರನಾಥ್, ಮಂಜುನಾಥ್, ರವೀಂದ್ರ ಬೆನ್ನೆಹಳ್ಳಿ, ಶ್ವೇತಾ ಇವರು ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಮುಂದಿನ ವಿವರ. ತಾಲೂಕಿನ ಬಿದರೆ ಗ್ರಾಮದ ಸತೀಶ್ ಎಂಬುವವರ ಅಡಿಕೆ ತೋಟದಲ್ಲಿ ವಿಜಯನಗರ ಕಾಲದ ಶಾಸನ ಪತ್ತೆಯಾಗಿದ್ದು, ತುಮಕೂರಿನ ಇತಿಹಾಸ ಸಂಶೋಧಕರಾದ ಪ್ರೊಫೆಸರ್ ಎಂ ಕೊಟ್ರೇಶ್ ಅವರ ನೇತೃತ್ವದ ತಂಡವು ಸುಮಾರು 6 ಎತ್ತರ, 2.5 ಅಗಲ, 1/2 ದಪ್ಪದ ಕಪ್ಪು ಮಿಶ್ರಿತ ನೀಲಿ ಛಾಯೆಯ ಬಳಪದ ಕಲ್ಲಿನ ಶಾಸನವನ್ನ ಅಧ್ಯಯನ ಮಾಡಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ರಾಜಗುರು ಮಾದವಾರ್ಯ ವಿದ್ಯಾರಣ್ಯರ ಮತ್ತು ಅವರ ಸಹೋದರ ಮತ್ತು ಅವರ ವಂಶಗಳ ಉಲ್ಲೇಖಗಳು ಶಾಸನದಲ್ಲಿವೆ. ಆರಂಭದ ದೊರೆಗಳಾದ ಹರಿಹರ, ಬುಕ್ಕ ಮತ್ತು ಹರಿಯಪ್ಪ ಒಡೆಯರ್ ಮಾಹಿತಿಗಳು ಅಡಕವಾಗಿವೆ. ಇಲ್ಲೊಂದು ಅಗ್ರಹಾರವಿದ್ದು, ಈ ಅಗ್ರಹಾರ 108 ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆ, ಯಲವಟ್ಟಿ ಮತ್ತು ಬಿದರೆ ಗ್ರಾಮಗಳನ್ನ ದಾನವಾಗಿ ನೀಡಿರುವುದನ್ನ ಶಿಲಾಶಾಸನದಲ್ಲಿ ಕಾಣಬಹುದು. ಭೂಮಿ ಉಳುಮೆ ಮಾಡುವಾಗ ಬೂದಿ ಯಜ್ಞ ಕುಂಡಗಳು ಕಂಡು ಬಂದಿರುವ ಮಾಹಿತಿಯನ್ನ ಸ್ಥಳೀಯರು ಹಂಚಿಕೊಂಡಿದ್ದಾರೆ. ಈ ಶಾಸನ ಕನ್ನಡ ಲಿಪಿ ಸಂಸ್ಕೃತ ಭಾಷೆ ಹೊಂದಿದ್ದು, 46 ಸಾಲುಗಳಲ್ಲಿ ಶಾಸನವು ವಿಜಯನಗರದ ಇತಿಹಾಸ ಅಧ್ಯಯನ ಮಾಡುವವರಿಗೆ, ಪ್ರಾಧ್ಯಾಪಕರಿಗೆ, ಸಂಶೋಧಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಿದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ. ತಂಡದಲ್ಲಿ ಡಿಎ ಶಶಿಧರ್, ಡಾಕ್ಟರ್ ಡಿಎಚ್ ಮಹೇಶ್ ಕುಮಾರ್, ಕೆಸಿ ಶಶಿಕುಮಾರ್ ನಾಯಕ್, ಡಾಕ್ಟರ್ ರೇಣುಕಾ ಸ್ವಾಮಿ ಒಡೆಯರ್, ಬಿಆರ್ ರಂಗನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಬೆಳಗಾವಿಯ ಕುಮಾರ್ ಗಂಧರ್ವ ಕಲಾಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ವೇ ಜನಂ ಆರ್ಟ್ಸ್ ಅಂಡ್ ಕಲ್ಚರಲ್ ಟ್ರಸ್ಟ್ನಿಂದ ಏರ್ಪಡಿಸಿದ್ದ ಜನಪದ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಾಗರದ ಗಾಯಕ ಸಿಪಿ ಗಣೇಶ್ ಅವರಿಗೆ ನಾಡ ಸಿಂಧೂರ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕನ್ನಡ
0: ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾರ್, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ. ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
8: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ
3: ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
10: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
11: ಕೇಳು ಜಾಣ ಸುದ್ದಿಯ

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುವರಿ, ಕಲ್ಲು ಮಣ್ಣು ತಂದ ಒಸಿರಿಸ್, ಆನೆಯ ಸೊಂಡಲಿನ ಅದ್ಭುತ ರಚನೆ, ಅಡುಗೆ ಆರಂಭವಾದ ಬಗ್ಗೆ ಮತ್ತು ವಾರದ ವಿಜ್ಞಾನಿ.
1: ಕಲ್ಲು ಮಣ್ಣು ತಂದ ಒಸಿರಿಸ್. ಒಂದು ಬೊಗಸೆ ಅಂದರೆ ಕಾಲು ಕಿಲೋ ಕಲ್ಲು ಮಣ್ಣನ್ನು ಒಬ್ಬ ಕಳ್ಳ ಹೊತ್ತು ತಂದಿರುವುದು ಸುದ್ದಿಯಾಗಿದೆ. ಅಂತಿಂಥ ಕಳ್ಳನಲ್ಲ, ನಾವೇ ಸೃಷ್ಟಿಸಿದ ಕಳ್ಳ. ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರುವ ಪುಟ್ಟ ಕ್ಷುದ್ರ ಗ್ರಹವೊಂದರಿಂದ ಬೊಗಸೆ ಕಲ್ಲನ್ನು ಹೆಕ್ಕಿ ವಾಪಸ್ಸು ಭೂಮಿಗೆ ಬಂದ ಶೋಧ ನೌಕೆ. ಒಸಿರಿಸ್ ರೆಕ್ಸ್ ಎಂದು ಹೆಸರು. ಒಸಿರಿ ಎನ್ನುವುದು ಗ್ರೀಕ್ ದೇವತೆಯೊಬ್ಬನ ಹೆಸರು. ಈತ ಸಾವಿನ ದೇವತೆ, ನಮ್ಮ ಯಮನಂತೆ ಪಾತಾಳದ ಅಧಿಪತಿ. ಅಮೆರಿಕದ ನಾಸಾ ಸಂಸ್ಥೆ ಸುಮಾರು 8 ವರ್ಷದ ಹಿಂದೆ ಹಾರಿಬಿಟ್ಟಿದ್ದ ಈ ದೇವತೆಯ ಹೆಸರು ಹೊತ್ತ ಒಸಿರಿಸ್ ರೆಕ್ಸ್ ಶೋಧ ನೌಕೆ ಬೆನ್ನು ಎನ್ನುವ ಕ್ಷುದ್ರ ಗ್ರಹವೊಂದರ ಮೇಲೆ ಇಳಿದು ಅಲ್ಲಿಂದ ಸುಮಾರು 1/2 ಕಿಲೋ ತೂಗುವಷ್ಟು ಕಲ್ಲು ಮಣ್ಣನ್ನು ಹೊತ್ತು ತಂದಿದೆ. ಮೊನ್ನೆ ಈ ಕಲ್ಲು ಮಣ್ಣನ್ನು ಭದ್ರವಾಗಿ ಮುಚ್ಚಿಟ್ಟುಕೊಂಡು ಬಂದ ಒಸಿರಿಸ್ ರೆಕ್ಸ್ ಎನ್ನುವ ಶೋಧ ನೌಕೆಯ ಭಾಗವೊಂದು ಅಮೆರಿಕದ ಮರುಭೂಮಿಯಲ್ಲಿ ಬಂದಿಳಿದಿದೆ. ಇದೊಂದು ಅದ್ಭುತ ಸಾಧನೆ, ಏಕೆಂದರೆ ಇದುವರೆಗೂ ಭೂಮಿ ಆಚೆಗಿನ ಯಾವುದೇ ಆಕಾಶಕಾಯದಿಂದಲೂ ಯಾವುದೇ ನೌಕೆಯು ಇಷ್ಟೊಂದು ಕಲ್ಲು ಮಣ್ಣು ಹೊತ್ತು ತಂದಿರಲಿಲ್ಲ. 2 ವರ್ಷಗಳ ಹಿಂದೆ ಜಪಾನ್ನ ಹಯಾಬುಸಾ ಎನ್ನುವ ನೌಕೆ ಇನ್ನೊಂದು ಕ್ಷುದ್ರ ಗ್ರಹದ ಮೇಲೆ ಇಳಿದಿದ್ದು 1.5 ಗ್ರಾಮಿನಷ್ಟು ಕಲ್ಲನ್ನು ಹೊತ್ತು ತಂದಿತ್ತು. ಅದಕ್ಕೂ ಹಿಂದೆ ಅಪೋಲೋ ನೌಕೆಗಳು ಚಂದ್ರನ ಮೇಲೆ ಇಳಿದಾಗ ಅದರೊಟ್ಟಿಗೆ ಪ್ರಯಾಣಿಸಿದ್ದ ವ್ಯೋಮಯಾನಿಗಳು ಒಂದಿಷ್ಟು ಚಂದ್ರಶಿಲೆಗಳನ್ನು ಹೊತ್ತು ತಂದಿದ್ದರು. ಈ ದಾಖಲೆಗಳನ್ನು ಬಿಟ್ಟರೆ ಆಗಾಗ್ಗೆ ಭೂಮಿಗೆ ಬಂದು ಬೀಳುವ ಉಲ್ಕೆಗಳಷ್ಟೇ ನಾವು ಕಂಡಿರುವ ಭೂಮಿಯದಲ್ಲದ ಶಿಲೆಗಳೆನ್ನಬೇಕು. ಇದೀಗ ಒಸಿರಿ ತಂದಿರುವ ಈ ಶಿಲೆಗಳು ಹೇಗಿವೆಯೋ ಎನ್ನುವ ಕುತೂಹಲ ಪ್ರಪಂಚದ ಎಲ್ಲ ವಿಜ್ಞಾನಿಗಳಿಗೂ ಇದೆ. ಈ ಕುತೂಹಲಕ್ಕೆ ಕಾರಣವಿದೆ. ಪ್ರತಿ ವರ್ಷ ಭೂಮಿಗೆ 1000 ಉಲ್ಕೆಗಳು ಬಂದು ಬೀಳುತ್ತವೆ ಎನ್ನುವುದು ನಿಜ. ಆದರೆ ಬದುಕಿ ಉಳಿಯುವಂಥವು ಕೆಲವೇ ಕೆಲವು. ಅವು ಕೂಡ ಕೈಗೆ ಇಟುಕದಂತೆ ಸಮುದ್ರದೊಳಗೋ ಅಥವಾ ಯಾವುದೋ ನಿರ್ಜನ ಪ್ರದೇಶದಲ್ಲಿಯೋ ಬಿದ್ದಿರುತ್ತವೆ. ಅಂತಹವನ್ನು ಹುಡುಕುವುದು ಬಣವೆಯೊಳಗಿನ ಸೂಜಿಯನ್ನು ಹುಡುಕಿದಂತೆಯೇ. ನಮ್ಮ ಅದೃಷ್ಟದಿಂದ ಅವು ಕೈಗೆಟುಕಿತ್ತೆನೆ. ಆಗಲೂ ಅವುಗಳ ನಿಜ ರೂಪ ನಮಗೆ ಗೊತ್ತಾಗಲಿಕ್ಕಿಲ್ಲ. ಏಕೆಂದರೆ ಭೂಮಿಯೊಳಗೆ ಇಳಿಯುವಾಗಲೇ ಅವು ಸುಟ್ಟು ಅವುಗಳಲ್ಲಿರುವ ಹಲವಾರು ವಸ್ತುಗಳು ಒಂದೋ ಆವಿಯಾಗಿ ಬಿಟ್ಟಿರುತ್ತವೆ, ಇಲ್ಲವೇ ಸುಟ್ಟು ಬೇರೆ ವಸ್ತುಗಳಾಗಿ ಬಿಟ್ಟಿರುತ್ತವೆ. ಜೊತೆಗೆ ಭೂಮಿಯಲ್ಲಿರುವ ಆಕ್ಸಿಜನ್ ಬಿದ್ದ ಜಾಗದಲ್ಲಿನ ಮರಳ ಜೊತೆಗೆ ಬೆಸೆದುಕೊಂಡು ಬೇರೆಯದೇ ವಸ್ತುವಾಗುತ್ತವೆ. ಭೂಮಿಗೆ ಇಳಿಯುವ ಮುನ್ನ ಅವುಗಳ ಸ್ವರೂಪ ಹೇಗಿತ್ತು ಎನ್ನುವುದು ಕೇವಲ ಊಹೆಯಾಗುತ್ತದೆಯಷ್ಟೇ. ಒಸಿರಿಸ್ ತಂದ ಮಣ್ಣಿನ ಮಹತ್ವವಿದು. ಈ ಮಣ್ಣು ನಮಗೆ ಅಂತರಿಕ್ಷದಲ್ಲಿರುವ ಇತರೆ ಕಾಯಗಳಲ್ಲಿ ಜೀವದ ಅಥವಾ ಜೀವ ರಾಸಾಯನಿಕಗಳ ಕುರುಹು ಇದೆಯೋ ಎಂದು ತೋರಿಸಬಹುದು. ಅದಿರಲಿ, ಒಸಿರಿಸ್ ಬೆನ್ನುವಿನ ಮಣ್ಣನ್ನು ತಂದ ಪರಿಯೂ ಸ್ವಾರಸ್ಯಕರ. ಬೆನ್ನು ಒಂದು ಕ್ಷುದ್ರ ಗ್ರಹ, ಇಂಗ್ಲಿಷ್ನಲ್ಲಿ ಆಸ್ಟ್ರಾಯ್ಡ್ ಎನ್ನುವ ಆಕಾಶಕಾಯ, ಒಂದು ದೊಡ್ಡ ಕಲ್ಲು ಬಂಡೆಯನ್ನೇ. ಇದರಂತಹ ಲಕ್ಷಾಂತರ ಶಿಲೆಗಳ ಜೊತೆಯಲ್ಲಿ ಮಂಗಳ ಹಾಗೂ ಗುರು ಗ್ರಹಗಳ ನಡುವೆ ಇದು ಸುತ್ತುತ್ತಿದ್ದುದು ಸೂರ್ಯನ ಬಿಸಿಗಾಳಿಯ ಪ್ರಭಾವದಿಂದಾಗಿ ಪಥ ಬದಲಿಸಿರಬಹುದು ಎನ್ನುವ ಊಹೆಯಿದೆ. ಇದೀಗ ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಬರುತ್ತಿದೆ. ಒಮ್ಮೊಮ್ಮೆ ಭೂಮಿಯಿಂದ ಬಹಳ ಹತ್ತಿರದಲ್ಲಿ ಅಂದರೆ ಸುಮಾರು 5 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಸಾಗುತ್ತದೆ. 6 ವರ್ಷಕ್ಕೊಮ್ಮೆ ಇದು ಹೀಗೆ ಭೂಮಿಯನ್ನು ಸಮೀಪಿಸುತ್ತದೆ. 2020 ಇದು ಹೀಗೆಯೇ ಭೂಮಿಯ ಹತ್ತಿರ ಬಂದಾಗ ನಾಸಾದ ಒಸಿರಿಸ್ ಅದನ್ನು ಸಮೀಪಿಸಿ ಮೇಲಿಡೆತ್ತಿತ್ತು, ಅಲ್ಲಿಂದ ಮಣ್ಣನ್ನು ಹೆಕ್ಕಿತ್ತು. 1999 ಮೊದಲು ಪತ್ತೆಯಾದ ಇದಕ್ಕೆ 3ನೇ ತರಗತಿಯ ಹುಡುಗನೊಬ್ಬ ಬೆನ್ನು ಎಂದು ಹೆಸರಿಟ್ಟಿದ್ದನಂತೆ. ಬೆನ್ನಿನಿಂದಲೇ ಆಗಲಿ ಚಂದ್ರನಿಂದಲೇ ಆಗಲಿ ಮಣ್ಣನ್ನು ಹೆಕ್ಕುವುದು ಸುಲಭವಲ್ಲ. ಇಲ್ಲಿ ನೆಲ ಅಗೆಯಲು ಬಳಸುವಂತೆ ಜೆಸಿಬಿ ಯಂತ್ರಗಳನ್ನು ಕೊಂಡೊಯ್ಯಲಾಗುವುದಿಲ್ಲವಷ್ಟೇ. ನೌಕೆ ಮರಳಿ ಬರಬೇಕು ಎಂದರೆ ಅದಕ್ಕೆ ತಕ್ಕಷ್ಟು ಇಂಧನವನ್ನೂ ಉಳಿಸಿಕೊಂಡಿರಬೇಕು. ಈ ಅಧಿಕ ಇಂಧನವನ್ನು ಹೊರಬೇಕಾದರೆ ಇತರೆ ಹೊರೆಗಳು ಕಡಿಮೆಯಾಗಬೇಕು. ಗ್ರಹದ ದೂರ ಹೆಚ್ಚಾದಷ್ಟು ಇಂಧನದ ಪ್ರಮಾಣವೂ ಹೆಚ್ಚುತ್ತದೆ. ಹೀಗಾಗಿ ಅಗೆಯುವ ಯಂತ್ರಗಳು ವಾಹನಗಳು ಇಲ್ಲದೆಯೇ ಮಣ್ಣು ಹೆಕ್ಕಬೇಕಿತ್ತು. ವಿಜ್ಞಾನಿಗಳು ಬಹಳ ಉಪಾಯದಿಂದ ಅದನ್ನು ಮಾಡಿದ್ದಾರೆ. ಬೆನ್ನುವಿನ ಬೆನ್ನ ಮೇಲೆ ಇಳಿದ ಒಸಿರಿಸ್ ಜೋರಾಗಿ ಉಸಿರು ಬಿಟ್ಟು ಮಣ್ಣನ್ನು ಊದುವ ಹಾಗೆ ಥಟಕ್ಕನೆ ಅನಿಲದ ಬಾಂಬೊಂದನ್ನು ಸಿಡಿಸಿದೆ. ಅದರಿಂದಾಗಿ ಹಾರಿದ ಮಣ್ಣು ಕಲ್ಲು ಒಳಗೆ ಬೀಳುವಂತೆ ಬಾಯಿಯೊಂದಿತ್ತು. ಅದರ ಮೇಲೆ ಒಂದು ಮುಚ್ಚಳ ತೇಲಾಡುವಂತೆ ಮಾಡಲಾಗಿತ್ತು. ಒಮ್ಮೆ ಈ ಮಣ್ಣು ಕಲ್ಲು ಬಾಯಿಯೊಳಗೆ ಬಿದ್ದ ಕೂಡಲೇ ಮುಚ್ಚಳ ತಾನೇ ಬಿದ್ದು ಭದ್ರವಾಗಿ ಮುಚ್ಚಿಕೊಂಡು ಬಿಟ್ಟಿತ್ತು. ಹೀಗೆ ಭದ್ರವಾಗಿ ಮುಚ್ಚಿಕೊಂಡ ಡಬ್ಬಿ ಅನಂತರ ಅಲ್ಲಿಂದ ಹಾರಿ 500,000 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಭೂಮಿಗೆ ಬಂದು ಇಳಿದಿದೆ. ಉಲ್ಕೆಗಳ ಹಾಗೆ ಇದುವೂ ಸುಟ್ಟು ಹೋಗಬೇಕಿತ್ತಲ್ಲ ಎಂದಿರಾ? ನಿಜ, ಹಾಗಾಗಬೇಕಿತ್ತು. ಆದರೆ ಹಾಗಾಗದಿರಲಿ ಎಂದೇ ಉಸಿರಿ ಡಬ್ಬಿಯ ಹೊರಮೈ ಮೇಲೆ ತಾಪರೋಧಕ ಕವಚವನ್ನು ಹೊದಿಸಲಾಗಿದೆ. ಸೆರಾಮಿಕ್ಕುಗಳಿಂದ ಮಾಡಿದ ಇವು ಸಾವಿರಾರು ಡಿಗ್ರಿ ಕಾದರೂ ಕೂಡ ಕರಗುವುದಿಲ್ಲ. ಜೊತೆಗೆ ಒಳಗಿರುವ ಮೈಗೆ ಆ ಶಾಖ ಮುಟ್ಟದಂತೆ ತಡೆಯುತ್ತವೆ. ಹೀಗೆ ತಾನು ಕದ್ದ ಮಾಲನ್ನು ಬಹುಶಃ ಯಾವ ಕಳ್ಳನೂ ಕಾಪಾಡಲಾರನೇನೋ. ಒಸಿರಿಸ್ ಹಾಗೆ ಮಾಡಿದೆ. ಆಹಾ, ಈ ಡಬ್ಬಿ ಬಿಚ್ಚಿ ಆಯ್ತೆ ಎಂದಿರಾ? ಕೊರಿಯರ್ನಲ್ಲಿ ಹೊಸ ಫೋನೋ ಬೇರೆ ವಸ್ತುವೋ ಬಂದ ಕೂಡಲೇ ಅದರ ಅನ್ಪ್ಯಾಕಿಂಗ್ ರೀಲು ವಿಡಿಯೋ ಮಾಡುವ ಹಾಗೆಯಲ್ಲ ಇದ್ದು. ವಾಸ್ತವದಲ್ಲಿ ಈ ಡಬ್ಬಿಯನ್ನು ಬಿಚ್ಚುವುದಕ್ಕೆ ಬದಲು ವಿಜ್ಞಾನಿಗಳು ಅದನ್ನು ಇನ್ನಷ್ಟು ಭದ್ರವಾಗಿ ಮುಚ್ಚಿಕೊಂಡೊಯ್ದಿದ್ದಾರೆ. ಕಾರಣ ಇಷ್ಟೇ. ಅದರ ಜೊತೆಗೆ ಈ ಭೂಮಿಯ ಇನ್ಯಾವ ವಸ್ತುವೂ ಗಾಳಿಯು ಮುಟ್ಟಬಾರದು. ಹಾಗಿದ್ದರಷ್ಟೇ ಅದರಲ್ಲಿರುವ ವಸ್ತುವಿನ ನಿಜ ಸ್ವರೂಪ ತಿಳಿಯುತ್ತದೆ. ಆದ್ದರಿಂದ ಅದನ್ನು ಈಗ ಬಂದು ಬಿದ್ದ ಯುಟಾ ಮರುಭೂಮಿಯಿಂದ ದೂರದ ಟೆಕ್ಸಾಸ್ ರಾಜ್ಯದಲ್ಲಿರುವ ಪ್ರಯೋಗಾಲಯಕ್ಕೆ ಕೊಂಡೊಯ್ಯಲಿದ್ದಾರೆ. ಅಲ್ಲಿ ಹೊರಗಿನಿಂದ ಯಾವ ಗಾಳಿಯು ನುಸುಳದ ಕೋಣೆಯೊಂದರಲ್ಲಿ ಆಕ್ಸಿಜನ್ ರಹಿತ ವಾತಾವರಣದಲ್ಲಿ ಡಬ್ಬಿಯನ್ನು ತೆರೆಯಲಿದ್ದಾರೆ. ಅದರೊಳಗೆ ಇರುವ ವಸ್ತುಗಳ ಬಗ್ಗೆ ಈಗಾಗಲೇ ಊಹಾಪೋಹಗಳಿವೆ. ಬೆನ್ನು ಕಾರ್ಬನ್ ಭರಿತ ಉಲ್ಕೆ ಎಂದು ಊಹಿಸಲಾಗಿದೆ. ಸುಮಾರು 450 ಕೋಟಿ ವರ್ಷಗಳ ಹಿಂದೆ ಸೂರ್ಯಮಂಡಲ ರೂಪುಗೊಂಡ ಸ್ವಲ್ಪ ಸಮಯದಲ್ಲಿಯೇ, ಅಂದರೆ 1,000,000,000 ವರ್ಷಗಳ ನಂತರ ಯಾವುದೋ ಕ್ಷುದ್ರ ಗ್ರಹವೊಂದು ಒಡೆದು ಬೆನ್ನುವಾಗಿರಬೇಕು ಎಂದು ಊಹಿಸಲಾಗಿದೆ. ಇದರಲ್ಲಿರುವ ಮಣ್ಣಿನಲ್ಲಿ ಕಾರ್ಬನಿಕ ರಾಸಾಯನಿಕಗಳಿರಬಹುದು. ಉಲ್ಕೆಗಳು ಭೂಮಿಗೆ ಬಂದು ಬಿದ್ದಾಗ ಮೊದಲು ಉರಿದು ಬೂದಿಯಾಗುವ ಇಂತಹ ರಾಸಾಯನಿಕಗಳು ಇದೀಗ ಪ್ರಪ್ರಥಮ ಬಾರಿಗೆ ವಿಜ್ಞಾನಿಗಳ ಕೈಗೆ ಸಿಗಲಿದೆ. ಈ ವಿಶ್ವ ರೂಪುಗೊಂಡ ಬಗ್ಗೆ ನಮಗಿರುವ ಊಹೆಗಳು ನಿಜವೋ ಸುಳ್ಳೋ ಎಂಬುದನ್ನು ಪರಿಶೀಲಿಸಲು ಇದು ನೆರವಾಗಲಿದೆ. ಅಂದ ಹಾಗೆ ಒಸಿರಿಸ್ ರೆಕ್ಸ್ ಎನ್ನುವುದು ಆರಿಜಿನ್ ಸ್ಪೆಕ್ಟ್ರಲ್ ಇಂಟರ್ಪ್ರಿಟೇಷನ್ ರಿಸೋರ್ಸ್ ಐಡೆಂಟಿಫಿಕೇಶನ್ ರಿಗೋಲಿತ್ ಎಕ್ಸ್ಪ್ಲೋರರ್ ಎನ್ನುವ ಉದ್ದನೆಯ ಹೆಸರಿನ ಸಂಕ್ಷಿಪ್ತ ರೂಪ. ಶೋಧ ನೌಕೆಯ ಉದ್ದೇಶದ ಗುರಿ ಎಲ್ಲವೂ ಈ ಹೆಸರಿನಲ್ಲಿ ಅಡಕವಾಗಿವೆ. ಬೆನ್ನುವಿನ ಮೂಲವೇನೆಂದು ತಿಳಿಯುವುದು, ಅದರಲ್ಲಿರುವ ವಸ್ತುಗಳನ್ನು ಅವುಗಳ ರೋಹಿತದ ಮೂಲಕ ಪತ್ತೆ ಮಾಡುವುದು, ಅದರಲ್ಲಿರುವ ಸಂಪನ್ಮೂಲಗಳನ್ನು ಗುರುತಿಸುವುದು ಹಾಗೂ ಮಣ್ಣು ಹೆಕ್ಕಿ ತರುವುದು ಎನ್ನುವ 4 ಗುರಿಗಳನ್ನು ಒಸಿರಿಸ್ ಪದದಲ್ಲಿ ಅಳವಡಿಸಲಾಗಿದೆ. ಒಸಿರಿಸ್ ಎನ್ನುವುದು ಗ್ರೀಕ್ ಕಳ್ಳದೇವತೆಯ ಹೆಸರು. ಹೌದು,
2: ಆನೆಯ ಸೊಂಡಿಲಿನ ಅದ್ಭುತ ರಚನೆ. ಮೊನ್ನೆಯಷ್ಟೇ ಗಜಮುಖನ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾಯಿತು. ಗಜಮುಖನಿಗೆ ಮುಖ ನೀಡಿದ ಆನೆಯ ಕಥೆ ಹೇಳದಿದ್ದರೆ ಹೇಗೆ? ಅತ್ತ ಮೂಗೂ ಅಲ್ಲದ, ಇತ್ತ ಕೈಯೂ ಅಲ್ಲದ ಆನೆಯ ಸೊಂಡಿಲಿನ ರಚನೆ ಬಲು ಅದ್ಭುತ ಎನ್ನುವ ಸುದ್ದಿ ಬಂದಿದೆ. ಜರ್ಮನಿಯ ಬರ್ಲಿನ್ನಲ್ಲಿರುವ ಹಂಬೋಲ್ಟ್ ವಿಶ್ವವಿದ್ಯಾನಿಲಯದ ಗಣಕ ಜೀವಿ ವಿಜ್ಞಾನಿ ಮೈಕೆಲ್ ಬ್ರೆಕ್ಟ್ ಮತ್ತು ಸಂಗಡಿಗರು ಆನೆಯ ಸೊಂಡಿಲಿನ ರಚನೆಯನ್ನು ಅಧ್ಯಯನ ಮಾಡಿದ್ದಾರೆ. ಕೂಲಂಕುಷವಾಗಿ ನಡೆಸಿದ ಈ ಅಧ್ಯಯನದ ಪ್ರಕಾರ ಆನೆಯ ಸೊಂಡಿಲಿನ ಒಳರಚನೆಯೇ ಅದರ ಅದ್ಭುತ ಕಾರ್ಯವಿಧಾನಕ್ಕೆ ಕಾರಣವಂತೆ. ಈ ಸುದ್ದಿಯನ್ನು ಕರೆಂಟ್ ಬಯಾಲಜಿ ಪತ್ರಿಕೆ ತನ್ನ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟಿಸಿದೆ. ವಿನಾಯಕನ ಆಕರ್ಷಣೆಗೆ ಅವನ ಪ್ರಭಾವಳಿಗಿಂತಲೂ ಅವನ ಮುಖವೇ ಕಾರಣವಿರಬಹುದೇ ಎನ್ನುವ ಸಂದೇಹ ಯಾರಿಗಾದರೂ ಬರಲೇಬೇಕು. ಏಕೆಂದರೆ ಕಲಾವಿದರಿಗೆ ಗಣಪನ ಬೇರೆಲ್ಲ ಅಂಗಗಳಿಗಿಂತಲೂ ಹೊಟ್ಟೆ ಹಾಗೂ ಸೊಂಡಿಲು ಬಹಳ ಇಷ್ಟದ ವಸ್ತುಗಳಂತೆ ಕಾಣುತ್ತವೆ. ಹೀಗಾಗಿಯೇ ಎಡಮುರಿ ಗಣಪ, ಬಲಮುರಿ ಗಣಪ ಎನ್ನುವ ವೈವಿಧ್ಯವನ್ನೂ ರೂಪಿಸಿಬಿಟ್ಟಿದ್ದಾರೆ. ಇದು ಗಣಪನ ಸೊಂಡಿಲಿನ ಮಹತ್ವವಾದರೆ ಆನೆಯ ಸೊಂಡಿಲಿನ ಮಹತ್ವವೇ ಬೇರೆ. ಅದು ಆನೆಯ ಬದುಕಿಗೆ ಅತ್ಯಂತ ಅವಶ್ಯಕವಾದ ಅಂಗ. ನಮಗೆಲ್ಲ ಹೆಬ್ಬೆರಳು ಎಷ್ಟು ಮುಖ್ಯವೋ ಆನೆಗೆ ಸೊಂಡಿಲು ಅಷ್ಟೇ ಮುಖ್ಯ. ಬೇಕಿದ್ದರೆ ಗಮನಿಸಿ, ಧರ್ಮಸ್ಥಳಕ್ಕೋ ಗುರುವಾಯೂರಿಗೋ ತಿರುಪತಿಗೋ ಹೋದಾಗ ಅಲ್ಲಿ ದೇವಸ್ಥಾನದಲ್ಲಿ ಸಾಕಿರುವ ಆನೆಯನ್ನು ಗಮನಿಸಿ. ಅದು ನಿಮಗೆ ಪಡಮಡುವುದು ಸೊಂಡಿಲಿನಿಂದಲೇ, ನೀವು ಕೊಟ್ಟ ಬಾಳೆಹಣ್ಣನ್ನು ಇಸಿದುಕೊಳ್ಳುವುದು ಸೊಂಡಿಲಿನಿಂದಲೇ, ನಿಮಗೆ ಆಶೀರ್ವಾದ ಮಾಡುವುದು ಅದರಿಂದಲೇ. ಅಷ್ಟೇ ಯಾಕೆ, ನಿಮ್ಮ ಮಗುವನ್ನು ಎತ್ತಿ ಬೆನ್ನ ಮೇಲೆ ಕೂರಿಸಿಕೊಳ್ಳುವುದು ಆ ಸೊಂಡಿಲಿನಿಂದಲೇ. ಅಪ್ಪಿತಪ್ಪಿ ನೀವು ಮಾವುತನಿಗೆ ಕೊಟ್ಟ ಕಾಸು ಕೆಳಗೆ ಬಿದ್ದಿತೆಂದರೆ ಅದನ್ನು ಹೆಕ್ಕುವುದು ಅದೇ ಸೊಂಡಿಲಿನಿಂದಲೇ. ಸಿಟ್ಟು ಬಂದಾಗ ಉಫ್ ಎಂದು ಊದುವುದು ಅದರಿಂದಲೇ. ಕೀಟಲೆ ಮಾಡಿದಾಗ ನೀರು ತುಂಬಿಕೊಂಡು ಎರಚುವುದಕ್ಕೂ ಅದು ಬಳಸುವುದು ಸೊಂಡಿಲನ್ನೇ. ಇಂತಹ ಸೊಂಡಿಲಿನ ರಚನೆ ಹೇಗಿದೆ ಎನ್ನುವುದು ಇದುವರೆಗೂ ಸ್ಪಷ್ಟವಾಗಿರಲಿಲ್ಲ. ಮೈಕೇಲ್ ಬ್ರೆಟ್ ಮತ್ತು ಸಂಗಡಿಗರು ಈ ರಚನೆಯನ್ನು ಬಲು ಸೂಕ್ಷ್ಮವಾಗಿ ವಿಶ್ಲೇಷಿಸಿ ಅದು ಹೇಗೆ ಸೊಂಡಿಲಿನ ಈ ಎಲ್ಲ ಕೆಲಸಗಳಿಗೂ ನೆರವಾಗುತ್ತದೆ ಎಂದು ಸೂಚಿಸಿದ್ದಾರೆ. ಸೊಂಡಿಲಿನ ಈ ಕೆಲಸಗಳು ಅದ್ಭುತ. ಏಕೆಂದರೆ ಒರಟೊರಟಾಗಿ ಕಾಣುವ ಆನೆಯ ಸೊಂಡಿಲು ಬಲು ಸೂಕ್ಷ್ಮತಮ ಅಂಗ. ಎತ್ತರೆತ್ತರದ ಮರಗಳನ್ನು ಬೇರು ಸಹಿತ ಹಿಡಿದೆಳೆದು ನೆಲಕ್ಕೆ ಒದಗಿಸಬಲ್ಲದು. ಒಂದು JCB ಮಾಡುವ ಕೆಲಸವನ್ನೂ ಅದು ಮಾಡುತ್ತದೆ. ಇದಕ್ಕೆ ಬೇಕಾಗಿದ್ದು ಅಪಾರ ಬಲವನ್ನು ಒದಗಿಸುವ ಸ್ನಾಯುಗಳು, ದೃಢವಾದ ಸ್ನಾಯುಗಳು. ಜಿಮ್ಮಿಗೆ ಹೋಗಿ ಕಸರತ್ತು ಮಾಡಿ ಪಡೆದುಕೊಂಡ ಬೈಸೆಪ್ಸಿನ ಹಾಗೆ ಶಕ್ತಿಯುತವಾದ ಸ್ನಾಯುಗಳು. ಇನ್ನೂ ಒಂದು ಕೆಲಸವಿದೆ. ನೆಲದಲ್ಲಿರುವ ಹಸಿರು ಹುಲ್ಲು ಎಳೆಯದೋ ಬಲಿತಿದೆಯೋ ಎಂದು ಮೂಸಿ ನೋಡುವುದು, ಅದನ್ನು ಮುಟ್ಟಿ ಅರಿಯುವುದು. ಇದಕ್ಕೆ ಬಲು ಸೂಕ್ಷ್ಮವಾದ ನಮ್ಮ ಅಂಗೈಯಂತಹ ಸ್ಪರ್ಶ ಜ್ಞಾನ ಇರಬೇಕು. ಹಾಗೆಯೇ ಮೂಗಿನೊಳಗೆ ಇರುವಂತಹ ಸ್ವಾದಗ್ರಹಣ ಶಕ್ತಿಯೂ ಇರಬೇಕು. ಸೊಂಡಿಲಿನ ತುದಿಗೈಗೆ ಅವೆರಡೂ ಇದೆ. ಅದನ್ನು ಸೊಂಡಿಲು ಅನ್ನುವುದಕ್ಕಿಂತಲೂ ಮೂಗೈ ಎನ್ನಬಹುದೇನು. ಸೊಂಡಿಲಿನ ತುದಿಯಲ್ಲಿ ಒಂದೆಡೆ ಸ್ವಲ್ಪ ಮುಂಚಾಚಿಕೊಂಡ ಚರ್ಮವಿದೆ. ಇದು ಹೆಚ್ಚು ಕಡಿಮೆ ನಮ್ಮ ಹೆಬ್ಬೆರಳಿನಂತೆಯೇ ಕೆಲಸ ಮಾಡುತ್ತದೆ. ಕೆಲವೇ ಇಂಚು ಉದ್ದದ ಗರಿಕೆಯನ್ನು ಭದ್ರವಾಗಿ ಹಿಡಿಯಲು ನೆರವಾಗುತ್ತದೆ. ಕಸೂತಿ ಮಾಡುವ ನಮ್ಮ ಕೈಯ ಬೆರಳುಗಳಂತೆ ನಾಜೂಕಾಗಿ ಅದನ್ನು ಹಿಡಿಯಬಲ್ಲದು. ಎರಡೇ ಬೆರಳಿನಿಂದ ನಾವು ಕಾಸು ಹಿಡಿದೆತ್ತುವಂತೆ ಸೊಂಡಿಲಿನ ತುದಿಯಿಂದ ನಾಜೂಕಾಗಿ ಆನೆಯ ಗಾತ್ರದ ಲಕ್ಷದಲ್ಲೊಂದು ಅಂಶದಷ್ಟು ಪುಟ್ಟದಾದ ನಾಣ್ಯವನ್ನೂ ಹಿಡಿದು ಎತ್ತಬಲ್ಲದು. ಅದರ ತೂಕದ ಲಕ್ಷದಲ್ಲೊಂದರಷ್ಟು ಹಗುರವಾದ ಮಲ್ಲಿಗೆಯ ದಂಡೆಯನ್ನೂ ಘಾಸಿಯಾಗದಂತೆ ಹಿಡಿದು ಕೊರಳಿಗೆ ಹಾಕಬಲ್ಲದು. ತಿರುಕನ ಕನಸನ್ನು ನನಸಾಗಿಸಬಲ್ಲದು. ಇಷ್ಟೆಲ್ಲ ಸಾಮರ್ಥ್ಯ ಸೊಂಡಿಲಿಗೆ ಬಂದಿದ್ದು ಹೇಗೆ? ಬೈಸೆಪ್ಸಿನಂತಹ ಬಲಶಾಲಿ ಸ್ನಾಯುಗಳಿರುವ ಅಂಗ ಖಂಡಿತವಾಗಿಯೂ ಮೊಟ್ಟೆಯನ್ನೋ ಮಲ್ಲಿಗೆಯನ್ನೋ ನಲುಗದಂತೆ ಹಿಡಿಯಲಾರದು. ಅದಕ್ಕೇನಿದ್ದರೂ ಸಣ್ಣ ಸೂಕ್ಷ್ಮವಾದ ಸ್ನಾಯುಗಳು ಬೇಕು. ಬ್ರೆಟ್ ಮತ್ತು ಸಂಗಡಿಗರು ಆನೆಯ ಸೊಂಡಿಲಿನ ಒಳರಚನೆಯನ್ನು ಅಧ್ಯಯನ ಮಾಡಲು ಕಾರಣ ಇದುವೆ. ಬ್ರೆಟ್ ಮತ್ತು ಸಂಗಡಿಗರು ಫಿಲಿಪೀನ್ಸಿನಲ್ಲಿ ಸತ್ತ ಆನೆ ಮರಿಯೊಂದರ ಸೊಂಡಿಲನ್ನು ಪರೀಕ್ಷಿಸಿದ್ದಾರೆ. ಹಾ, ಈ ಆನೆ ಅಪಘಾತಕ್ಕೀಡಾಗಿ ಸೊಂಟದಿಂದ ಕೆಳಗೆ ಜಡವಾಗಿ ಬಿದ್ದಿತ್ತಂತೆ. ಅದನ್ನು ಉಳಿಸುವ ಉಪಾಯವಿಲ್ಲದ ಕಾರಣ ಅದಕ್ಕೆ ದಯಾಮರಣವನ್ನೂ ನೀಡಲಾಯಿತು. ಇನ್ನು 6 ತಿಂಗಳಷ್ಟೇ ಕಳೆದಿದ್ದ ಪುಟ್ಟ ಮರಿ, ಅದರ ಸೊಂಡಿಲನ್ನು ಶೈತ್ಯೀಕರಿಸಿ ಜರ್ಮನಿಗೆ ತಂದು ಅಧ್ಯಯನ ಮಾಡಲಾಗಿದೆ. ಮರಗಟ್ಟಿದ ಮರಿಯ ಸೊಂಡಿಲನ್ನು ಮರವನ್ನು ಕತ್ತರಿಸುವಂತೆ ಗರಗಸದಿಂದ ಕತ್ತರಿಸಿ ತಂದಿದ್ದಾರೆ. ಅನಂತರ ಅದನ್ನು ಹದವಾಗಿ ಬೆಚ್ಚಗಾಗಿಸಿ ಮೃದುವಾಗಿಸಿದ್ದಾರೆ. ಮೃದುವಾದ ಸೊಂಡಿಲನ್ನು ಸಿಟಿ ಸ್ಕ್ಯಾನ್ ಮಾಡಿದ್ದಾರೆ. ಆದರೆ ಇದು ಸ್ವಲ್ಪ ವಿಶೇಷವಾದ ಸಿಟಿ ಸ್ಕ್ಯಾನ್. ಅತ್ಯಂತ ಸೂಕ್ಷ್ಮ ವಿವರಗಳನ್ನು ಇದು ದಾಖಲಿಸಬಲ್ಲದು. ಸಿಟಿ ಸ್ಕ್ಯಾನಿನಿಂದ ದೊರೆತ ಚಿತ್ರವನ್ನು ಕೂಲಂಕುಷವಾಗಿ ಗಮನಿಸಿ ಸ್ನಾಯುಗಳ ಸಂಖ್ಯೆ, ಅವುಗಳ ಹದವು, ಚಾಚಿಕೊಂಡಿರುವ ದಿಕ್ಕು ಮೊದಲಾದವನ್ನು ಗುರುತಿಸಿ ಪಟ್ಟಿ ಮಾಡಿದ್ದಾರೆ. ಆನೆಯ ಸೊಂಡಿಲಿನ ರಚನೆಯನ್ನು ಬಿಡಿಸಿದ್ದಾರೆ. 6 ತಿಂಗಳ ಮರಿಯಾಗಿದ್ದರೂ ಅದರ ಸೊಂಡಿಲಿನಲ್ಲಿ ಹೆಚ್ಚು ಕಡಿಮೆ 90,000 ಸ್ನಾಯುಗಳ ಕಂತೆಗಳಿವೆಯಂತೆ. ಇವುಗಳೆಲ್ಲವೂ ಸೇರಿ 4 ಪ್ರಮುಖ ಗುಂಪುಗಳ ಸ್ನಾಯುಗಳಾಗುತ್ತವೆ. 1, ಸೊಂಡಿಲಿನ ಬೆನ್ನಿನ ಉದ್ದಕ್ಕೂ ಚಾಚಿಕೊಂಡಿದೆ. ಇನ್ನೊಂದು ಗುಂಪು ಸೊಂಡಿಲಿನ ಹೊಟ್ಟೆಯಂತಹ ಭಾಗದಲ್ಲಿ ಅಡ್ಡಡ್ಡಲಾಗಿ ಇದೆ. 3, 2 ಹೊಳ್ಳೆಗಳನ್ನು ಬೇರ್ಪಡಿಸುವ ಒಂದು ಉದ್ದನೆಯ ಸ್ನಾಯು. ಹಾಗೂ 4 ಗುಂಪು ಸೊಂಡಿಲಿನ ತುದಿಯಲ್ಲಿ ಇರುವ ಅತಿ ಪುಟ್ಟ ಸ್ನಾಯುಗಳ ಗುಂಪು. ಸೊಂಡಿಲ ಬೆನ್ನು ಅರ್ಥಾತ್ ಹೊರಭಾಗದಲ್ಲಿ ಇರುವ ಸ್ನಾಯುಗಳು ಮೂತಿಯಿಂದ ತುದಿಯವರೆಗಿನ ದಿಕ್ಕಿನಲ್ಲಿ ಚಾಚಿಕೊಂಡಿರುತ್ತವೆ. ಹೀಗಾಗಿ ಸೊಂಡಿಲನ್ನು ಬಾಗಿಸಿ ಆನೆ ನಮಸ್ಕಾರ ಮಾಡಬಲ್ಲದು. ಎತ್ತರಕ್ಕೆ ಎತ್ತಿ ಮರಗಳನ್ನು ಎಳೆದು ಬೀಳಿಸಬಲ್ಲದು. ಈ ಸ್ನಾಯುಗಳು ಬಲು ಬಲಶಾಲಿ ಬೈಸೆಪ್ಸುಗಳು. ಸೊಂಡಿಲಿನ ತಳಬದಿಯಲ್ಲಿ ಇರುವ ಸ್ನಾಯುಗಳು ಅಷ್ಟೊಂದು ಉದ್ದದವಲ್ಲ. ಜೊತೆಗೆ ಇವು ಸೊಂಡಿಲಿನ ಸುತ್ತಲೂ ವಕ್ರವಾಗಿ ಸುರುಳಿ ಸುರುಳಿಯಾಗಿ ಹರಡಿಕೊಂಡಿವೆಯಂತೆ. ಇದರಿಂದಾಗಿ ಆನೆ ಸೊಂಡಿಲನ್ನು ಬಲಮುರಿಯಾಗಿಯೂ ಎಡಮುರಿಯಾಗಿಯೂ ಮಡಚಬಹುದು. ಇನ್ನು ಸೊಂಡಿಲಿನ ತುದಿಯಲ್ಲಿ ಇರುವ ಸ್ನಾಯುಗಳು ಬಲು ಪುಟ್ಟವು. ಎಷ್ಟು ಪುಟ್ಟವು ಎಂದರೆ ನಮ್ಮ ಅಂಗೈಯಲ್ಲಿ ಇರುವ ಸ್ನಾಯುಗಳ ಕಂತೆ, ಅವುಗಳ ಮುಂದೆ ಆನೆಯಂತೆ. ಇಷ್ಟು ಪುಟ್ಟದಾಗಿರುವುದರಿಂದಲೇ ಅವು ಅಷ್ಟು ನಾಜೂಕು. ಗರಿಕೆಯನ್ನೂ ಹಿಡಿಯಬಲ್ಲವು, ಹೂವನ್ನೂ ಎತ್ತಬಲ್ಲವು. ಈ ಹಿಂದೆ ಸೊಂಡಿಲಿನಲ್ಲಿ ಏನಿಲ್ಲವೆಂದರೂ ಒಂದು 30-40 ಸಾವಿರ ಸ್ನಾಯು ಕಂತೆಗಳಿರಬಹುದು ಎಂದು ಊಹಿಸಲಾಗಿತ್ತು. ಆದರೆ ಅದರ ದುಪ್ಪಟ್ಟು ಇರುವುದು ಅಚ್ಚರಿ ತಂದಿದೆ. ಈ ಸಂಖ್ಯೆ ಹಾಗೂ ವೈವಿಧ್ಯವೇ ಸೊಂಡಿಲಿನ 16 ಕೆಲಸಗಳಿಗೆ ಅನುಕೂಲಿಯಾಗಿವೆ ಎನ್ನುವುದು ಬ್ರೆಕ್ಟ್ ತಂಡದ ತರ್ಕ. ನಿಮಗೆ ಗೊತ್ತೇ, ಪ್ರಾಣಿಗಳಲ್ಲಿ ವಿವಿಧ ಅಂಗಗಳ ಚಲನೆಗೆ ಮೂಳೆಗಳು ಬೇಕು. ಕೈಗಳು ಒಳಬದಿಗಷ್ಟೇ ಮಡಚಿಕೊಳ್ಳುವುದಕ್ಕೆ ಮೂಳೆಗಳ ಜೋಡಣೆಯೇ ಕಾರಣ. ಕಾಲುಗಳು ಹೊರಬದಿಗೆ ಮಡಚಿಕೊಂಡಿರುವುದು ಅದೇ ಕಾರಣಕ್ಕೆ. ಆದರೆ ಹೀಗೆ ಎಲ್ಲ ಕಡೆಗೂ ಚಲಿಸುವಂತಹ ಮೂಳೆಗಳಿಲ್ಲದ ಅಂಗಗಳ ಪ್ರಾಣಿ ಜಗತ್ತಿನಲ್ಲಿ ಬಲು ಅಪರೂಪ. ಅಂತಹವುಗಳಲ್ಲಿ ಆನೆಯ ಸೊಂಡಿಲು, ನಾಲಗೆ ಹಾಗೂ ಆಕ್ಟೋಪಸ್ಸಿನ ಬಾಹುಗಳು ಮುಖ್ಯವಾದವು. ಇವುಗಳಲ್ಲಿ ಮೂಳೆ ಇಲ್ಲ. ಆದರೆ ಸ್ನಾಯುಗಳ ರಚನೆ ಹೇಗಿದೆ ಎಂದರೆ, ಇವು ಮೂರು ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಹೀಗೆ ಹೇಗೆಂದರೆ ಹಾಗೆ ತಿರುಚಿಕೊಳ್ಳಬಲ್ಲವು.
3: ಒಗ್ಗರಣೆಗೂ ಮುನ್ನ ಅಡುಗೆಯ ಚರಿತ್ರೆ. ದಿನವೂ ಬೆಳಗಾದ್ರೆ ಮನೆಯಲ್ಲಿ ಗಂಡಂದಿರು ಅಥವಾ ಶಾಲೆಗೆ ಹೋಗುವ ಮಕ್ಕಳು ಇವತ್ತು ಏನ್ ತಿಂಡಿ ಎಂದು ಪ್ರಶ್ನೆ ಕೇಳುವುದನ್ನು ಅಥವಾ ಇವತ್ತು ಪೂರಿ ಮಾಡಮ್ಮ ಎಂತಲೂ ಹೇಳುವುದನ್ನ ಕೇಳಿದ್ದೇವೆ. ಒಂದು ದಿನ ಹೆಂಚಿನ ಮೇಲೆ ಸುಟ್ಟ ಚಪಾತಿ, ಇನ್ನೊಂದು ದಿನ ಬೇಯಿಸಿದ ಬಿಸಿಬೇಳೆಬಾತ್, ಮತ್ತೊಂದು ದಿನ ಕರಿದ ಪೂರಿ, ಮಗದೊಂದು ದಿನ ಒಗ್ಗರಣೆ ಹಾಕಿದ ಅವಲಕ್ಕಿಯಂತೆಲ್ಲ ವೈವಿಧ್ಯಮಯವಾದ ತಿನಿಸುಗಳನ್ನ ಸೇವಿಸುತ್ತೇವಷ್ಟೇ. ಆಯ್ಕೆ ಇರೋದ್ರಿಂದಲೇ ಇಷ್ಟು ಸೊಗಸು. ಆದ್ರೆ ಒಂದಾನೊಂದು ಕಾಲದಲ್ಲಿ ತಿನಿಸುಗಳಿಗೆ ಆಯ್ಕೆ ಇರಲಿಲ್ಲ ಎಂದ್ರೆ ಏನೆನ್ನಿಸುತ್ತದೆ? ಹೌದು, ಅಡುಗೆ ಎನ್ನುವುದು ಮನುಷ್ಯ ಕಲಿತ ಅತ್ಯಂತ ಉಪಯುಕ್ತ ತಂತ್ರಜ್ಞಾನ. ಈ ತಂತ್ರಜ್ಞಾನವನ್ನ ಕಲಿಯುವುದಕ್ಕೂ ಮೊದಲು ಮನುಷ್ಯ ಕಾಡಿನ ಬೆಂಕಿಯಲ್ಲಿ ಬಿದ್ದು ಸುಟ್ಟ ಆಹಾರವನ್ನಷ್ಟೇ ತಿನ್ನುತ್ತಿದ್ದಿರಬೇಕು. ಅದು ಹದವಾಗಿ ಬೆಂದಿದೆಯೋ ಕರಕಲಾಗಿದೆಯೋ ಅಂತೆಲ್ಲ ನೋಡುವ ಹಾಗೆಯೇ ಇರಲಿಲ್ಲ. ಅಡುಗೆ ಮಾಡುವುದು ಅಥವಾ ಅಚ್ಚಗನ್ನಡದಲ್ಲಿ ಅಟ್ಟುವುದು ಬಹಳ ಪುರಾತನವಾದ ಚಟುವಟಿಕೆ. ಬಹುಶಃ ಮನುಷ್ಯ ಬೆಂಕಿಯನ್ನ ಪಳಗಿಸಿದಾಗಿನಿಂದಲೂ ತನ್ನ ಆಹಾರವನ್ನ ಬೇಯಿಸಿಕೊಳ್ಳಲು ಆರಂಭಿಸಿರಬೇಕು. ಆದ್ರೆ ಅಂದಿಗೂ ಇಂದಿಗೂ ಬಹಳ ವ್ಯತ್ಯಾಸಗಳಾಗಿವೆ. ಸುಮಾರು 20,000 ವರ್ಷಗಳ ಹಿಂದೆ ಮನುಷ್ಯ ಮೊತ್ತ ಮೊದಲಿಗೆ ಅಡುಗೆ ಮಾಡಲು ಕಲಿತ ಎನ್ನಬಹುದು. ಅದಕ್ಕೂ ಹಿಂದೆ ಬೆಂಕಿ ಇತ್ತು, ಆದರೆ ಅಗ್ಗಿಷ್ಟಿಕೆಗಳು ಇದ್ದ ಪುರಾವೆ ಸಿಕ್ಕಿಲ್ಲ. ಆಗೆಲ್ಲ ಮನುಷ್ಯರು ಹೀಗೆ ಬೆಂಕಿಯನ್ನ ಹೊತ್ತಿಸುತ್ತಿದ್ದರು ಅಥವಾ ಹೊತ್ತಿ ಉರಿಯುತ್ತಿದ್ದ ಕಾಡಿನಲ್ಲಿ ತಮ್ಮ ಬೇಳೆ ಸಾರಿ ಆಹಾರವನ್ನ ಬೇಯಿಸಿಕೊಳ್ಳುತ್ತಿದ್ದರೋ ಗೊತ್ತಿಲ್ಲ. 2.5 ಲಕ್ಷ ವರ್ಷಗಳ ಹಿಂದೆ ಅಡುಗೆಯ ಮೊದಲ ಪುರಾವೆಗಳು ಸಿಗ್ತವೆ. ನಮ್ಮಂತೆ ಇರುವ ಮನುಷ್ಯರು ನಮ್ಮ ಪೂರ್ವಿಜರು ಎನಿಸಿದ ನಿಯಾಂಡರ್ಥಲ್ ಎನ್ನುವ ಜೀವಿಯು ಒಟ್ಟಿಗೆ ಇದ್ದ ಸಮಯ ಅದು. ಯುರೋಪ್ ಮತ್ತು ಆಫ್ರಿಕಾ ಖಂಡಗಳು ಯುರೋಪಿನ ದಕ್ಷಿಣ ತುದಿಯಲ್ಲಿ ಜಿಬ್ರಾಲ್ಟರ್ ಎಂಬ ಸ್ಥಳದಲ್ಲಿ ಬಹಳ ಹತ್ತಿರ ಇವೆ. ಜಿಬ್ರಾಲ್ಟರಿನಲ್ಲಿರುವಂತಹ ಗುಹೆಗಳಲ್ಲಿ ಸುಮಾರು 90,000 ವರ್ಷಗಳ ಹಿಂದೆ ಉರಿಸಿದ್ದಿರಬಹುದಾದ ಅಗ್ಗಿಷ್ಟಿಕೆಗಳು ಸಿಕ್ಕಿವೆ. 3 ಬೇರೆ ಬೇರೆ ಸಮಯದಲ್ಲಿ ಹೊತ್ತಿಸಿದ ಅಗ್ಗಿಷ್ಟಿಕೆಗಳ ಉಳಿಕೆಗಳು ಸಿಕ್ಕಿವೆ. ಒಮ್ಮೆ ಮಾತ್ರ ಉರಿದ ಬೆಂಕಿಯಾಗಿದ್ದರೆ ಆಕಸ್ಮಿಕ ಎನ್ನಬಹುದು. 2 ಬಾರಿಯಲ್ಲ 3 ಬಾರಿ ಎಂದ್ರೆ ಅದು ಉದ್ದೇಶಪೂರ್ವಕವಾಗಿ ಹಚ್ಚಿದ್ದೇ ಆಗಿರಬೇಕು. ಜಿಬ್ರಾಲ್ಟರಿನ ಈ ಗುಹೆಗಳಲ್ಲಿ ಇರುವ ಇದ್ದಿಲಿನ ನಡುವೆ ಒಂದಿಷ್ಟು ಕರಿಕಲಾದ ಪೇನ್ ಮರದ ಹಣ್ಣುಗಳ ಉಳಿಕೆಗಳು ಇವೆ. ಕೋನ್ ಎನ್ನುವ ಈ ಫಲದ ಹೊದಿಕೆ ಬಾದಾಮಿ ಅಕ್ರೋಟ್ ಕಡಲೆಕಾಯಿಯ ಬೀಜಗಳ ಹಾಗೆ ಗಟ್ಟಿಯಾಗಿರುತ್ತದೆ. ಸುಟ್ಟರೆ ಅದನ್ನು ಸುಲಭವಾಗಿ ಬಿಡಿಸಬಹುದು. ಹೀಗೆ ಇಂತಹ ಕಾಯಿಗಳನ್ನ ಸುಟ್ಟು ಬೀಜಗಳನ್ನ ತಿನ್ನುವ ಜನಾಂಗಗಳು ಈಗಲೂ ಇವೆ. ಅಂದರೆ ಆ ಕಾಲದಲ್ಲಿದ್ದ ನಿಯಾಂಡರ್ಥಲ್ ಜೀವಿಗಳು ಬೆಂಕಿ ಹೊತ್ತಿಸಿ ಪೇನ್ ಬೀಜಗಳನ್ನ ಸುಟ್ಟು ತಿನ್ನುತ್ತಿದ್ದರು ಎನ್ನುವುದಾದರೆ ಅಡುಗೆ ಅಷ್ಟರಲ್ಲಿ ಆರಂಭವಾಗಿದ್ದಿರಬೇಕು ಎಂದು ಸುಲಭವಾಗಿ ತರ್ಕಿಸಬಹುದು. ಅಲ್ಲಿಂದ ಈಚೆಗೆ ಅಡುಗೆಯ ಕುರುಹುಗಳು ಯಥೇಚ್ಛವಾಗಿ ಸಿಗ್ತವೆ. ಕೇವಲ ಯುರೋಪಿನಲ್ಲಿಯಷ್ಟೇ ಅಲ್ಲ, ಆಫ್ರಿಕಾ, ಏಷ್ಯಾ, ಮಧ್ಯಪ್ರಾಚ್ಯ ಪ್ರದೇಶಗಳಲ್ಲಿಯೂ ದೊರಕುತ್ತದೆ. ಅಂದರೆ ಕನಿಷ್ಠ 1.5 ಲಕ್ಷ ವರ್ಷಗಳಿಂದಲೂ ಮನುಷ್ಯರು ಅಥವಾ ಅವರ ಪೂರ್ವಜರು ಬೆಂಕಿಯನ್ನ ನಿಯಂತ್ರಿಸಿಕೊಂಡು ಆಹಾರವನ್ನ ಬೇಯಿಸಿಕೊಳ್ಳುತ್ತಿದ್ದಾರೆ. ಬೆಂಕಿಯನ್ನ ನಿಯಂತ್ರಿಸುವುದು ಕಲಿತ ಮೇಲಷ್ಟೇ ವಿವಿಧ ಅಡುಗೆ ವಿಧಾನಗಳು ಮನುಷ್ಯನಿಗೆ ಕರಗತವಾದವು. ಅಡುಗೆ ವಿಧಾನಗಳಲ್ಲಿ ಸುಡುವುದು, ಹುರಿಯುವುದು, ಬೇಯಿಸುವುದು ಮತ್ತು ಕರಿಯುವುದು ಪ್ರಮುಖವಾದ ವಿಧಾನಗಳು. ಸುಡುವುದು ಬಹುಶಃ ಮೊದಲು ಬಂದ ಅಡುಗೆಯ ವಿಧಾನವಾಗಿರಬೇಕು, ಏಕೆಂದರೆ ಇದಕ್ಕೆ ಆಹಾರ ಮತ್ತು ಬೆಂಕಿಯ ಹೊರತಾಗಿ ಇನ್ನೇನು ಬೇಕಿಲ್ಲ. ಉದಾಹರಣೆಗೆ ಹೊಲ ಗದ್ದೆಗಳಲ್ಲಿ ಹಾಲು ಕಚ್ಚಿದ ರಾಗಿ ತೆನೆ ಕಾಚಕ್ಕಿಯನ್ನು, ಎಳೆ ಕಡಲೆಕಾಯಿಯ ಗೊಂತೆಯನ್ನು ಬೆಂಕಿ ಹಾಕಿ ಸುಟ್ಟು ತಿನ್ನುತ್ತೇವಷ್ಟೇ. ಈಗಲೂ ವಿದೇಶಿಯನರಲ್ಲಿ ಬಾರ್ಬೆಕ್ಯೂ ಎನ್ನುವ ವಿಧಾನ ಬಹಳ ಜನಪ್ರಿಯ. ಇದು ಇನ್ನೇನಲ್ಲ, ಕಲ್ಲಿದ್ದಲ ಮೇಲೆ ಆಹಾರವನ್ನು ಸುಡುವುದು. ಆಹಾರವನ್ನು ಇಡುವುದಕ್ಕಾಗಿ ಕಬ್ಬಿಣದ ಶೂಲಗಳನ್ನು, ಮರದ ಕಡ್ಡಿಗಳನ್ನು ಉಪಯೋಗಿಸುತ್ತಾರೆ. ನಿಯಾಂಡರ್ಥಲದ ಅಡುಗೆ ಇಂತಹದ್ದಾಗಿತ್ತು. ಆ ನಂತರದ ಆವಿಷ್ಕಾರ ಬೇಯಿಸುವುದು. ನೀರು ಬೆಂಕಿ ಇದ್ದ ಮೇಲೆ ಬೇಯಿಸುವುದೇನು ಕಷ್ಟ ಎಂದಿರ, ನಿಜ. ಆದ್ರೆ ಅದರೊಟ್ಟಿಗೆ ಪಾತ್ರೆಗಳು ಬೇಕಲ್ಲ. ಬೆಂಕಿಯ ಬಿಸಿಗೆ ಕರಗದ, ಒಡೆಯದ, ಪುಡಿಯಾಗದ ಹಾಗೂ ಶಾಖವನ್ನ ಒಳಗಿರುವ ಪಾತ್ರಕ್ಕೆ ತಲುಪುವಂತಹ ಪಾತ್ರೆ ಇಲ್ಲದೆ ಬೇಯಿಸುವುದು ಸಾಧ್ಯ. ಹೀಗೆ ಬೇಯಿಸಿದ ಪದಾರ್ಥಗಳ ಕುರುಹುಗಳು ಸಿಗುವುದು ಸುಲಭವೇ ಇರಲ್ಲ. ಹೀಗಾಗಿ ವಿಜ್ಞಾನಿಗಳು ನೇರವಾಗಿ ಬೇಯಿಸಿದಂತಹ ಅಗುಳನ್ನ ಹುಡುಕುವ ಬದಲಿಗೆ ಪರೋಕ್ಷ ಪುರಾವೆಗಳು ಸಿಕ್ಕುತ್ತವೆಯೋ ಎಂದು ಹುಡುಕುತ್ತಾರೆ. ಹಲ್ಲಿಗೆ ಅಂಟಿಕೊಂಡಂತಹ ವಸ್ತುವಿನಲ್ಲಿ ಇರಬಹುದಾದ ಆಹಾರದ ಅಂಶಗಳು, ಹಲ್ಲಿನ ರಚನೆ ಇತ್ಯಾದಿಗಳು ಅಡುಗೆ ಅಥವಾ ಆಹಾರದ ಸ್ವರೂಪವನ್ನ ತಿಳಿಸಿಕೊಡಬಲ್ಲವು. ಇಂತಹ ಅಧ್ಯಯನಗಳು ಬೇಯಿಸಿದ ಪದಾರ್ಥಗಳನ್ನು ಮನುಷ್ಯ ಬಹಳ ಇತ್ತೀಚೆಗೆ, ಅಂದರೆ ಸುಮಾರು 25,000 ರಿಂದ 40,000 ವರ್ಷಗಳ ಹಿಂದಿನಿಂದಷ್ಟೇ ಸೇವಿಸಲು ಆರಂಭಿಸಿದ್ದಾನೆ ಎಂದು ತಿಳಿಸುತ್ತದೆ. ಅದಕ್ಕೂ ಹಿಂದೆ ಆತ ಮಣ್ಣಿನಿಂದ ಮಡಕೆಗಳನ್ನ ಮಾಡಿದ್ದನಾದ್ರೂ ಆಹಾರ ಬೇಯಿಸಿದ್ದನೋ ಇಲ್ಲವೋ ಗೊತ್ತಿಲ್ಲ. ಬೇಯಿಸುವುದಕ್ಕೂ ಮುನ್ನವೇ ಹುರಿಯುವುದು ಆರಂಭವಾಗಿರಬೇಕು, ಏಕೆಂದ್ರೆ ಹುರಿಯಲು ಒಂದು ಆವುಗಿಯಷ್ಟೇ ಬೇಕು. ಮಣ್ಣಿನಿಂದ ಒಂದು ಗೂಡು ಕಟ್ಟಿ ಬೆಂಕಿ ಇಟ್ಟು ಒಳಗೆ ಧಾನ್ಯಗಳನ್ನ ಹಾಕಿದರೆ ಅವು ಹುರಿದು ಅರಳುಗಳಾಗ್ತವೆಷ್ಟೇ. ಇದು ಅನಂತರದ ಬೆಳವಣಿಗೆ. ಇವೆಲ್ಲವೂ ಆದ ನಂತರವಷ್ಟೇ ನಾವೆಲ್ಲ ನಿತ್ಯವೂ ಬಹಳ ಇಷ್ಟದಿಂದ ತಿನ್ನುವ ಕುರುಕುರು ತಿಂಡಿಗಳ ಕಾಲ ಆರಂಭವಾಗಿದ್ದು. ಹುರಿದ ನಂತರ ಕರಿಯುವ ಕಲೆಯನ್ನು ಮಾನವ ಕಲಿತ. ಆದ್ರೆ ಅದಕ್ಕೂ ಕಾಲ ಕೂಡಿ ಬರಬೇಕಿತ್ತು. ಚಕ್ಕುಲಿಯೇ ಇರಲಿ, ಮಾಂಸವೇ ಇರಲಿ, ಅಥವಾ ಒಣಗಿದ ಯಾವುದೇ ಆಹಾರವನ್ನಾಗಲಿ ಕರಿಯುವುದಕ್ಕೆ ಆರಂಭಿಸುವ ಮುನ್ನ ಮಾನವ ಇನ್ನೂ 2 ತಂತ್ರಜ್ಞಾನಗಳನ್ನ ಕರಗತ ಮಾಡಿಕೊಳ್ಳಬೇಕಿತ್ತು. ಮೊದಲನೆಯದಾಗಿ ಎಣ್ಣೆಕಾಳುಗಳ ಕೃಷಿ ಹಾಗೂ ಎರಡನೆಯದಾಗಿ ಪಾತ್ರೆ ಪಗಡಿಗಳ ತಯಾರಿ. ಈ ತಂತ್ರಜ್ಞಾನಗಳು ದೊರಕಿದ ಮೇಲಷ್ಟೇ ಕರಿಯುವುದು ಆರಂಭವಾಗಿರಬೇಕು ಎನ್ನುವುದು ಕಾಮನ್ ಸೆನ್ಸ್. ಹೀಗಾಗಿ 10,000 ವರ್ಷಗಳಿಗೂ ಮುನ್ನ ಚಕ್ಕುಲಿಯೋ ಕರಿದ ಮೀನೋ ಇದ್ದಿರಲಿಕ್ಕೆ ಸಾಧ್ಯವೇ ಇಲ್ಲ. ಕರಿಯುವುದು ಎಂದರೆ ಎಣ್ಣೆಯಲ್ಲಿ ಬೇಯಿಸುವುದು. ಇದಕ್ಕೂ ನೀರಿನಲ್ಲಿ ಬೇಯಿಸುವುದಕ್ಕೂ ವ್ಯತ್ಯಾಸಗಳಿವೆ. ಪ್ರಮುಖವಾಗಿ ನೀರು ಮತ್ತು ಎಣ್ಣೆಯ ಶಾಖ ಹಾಗೂ ಅವುಗಳ ರಾಸಾಯನಿಕ ಸ್ವರೂಪ ಎರಡು ಬಗೆಯ ಅಡುಗೆಗಳನ್ನ ವ್ಯತ್ಯಾಸವಾಗಿಸುತ್ತದೆ. ಬೇಯಿಸಿದಾಗ ಆಹಾರ ಪದಾರ್ಥಕ್ಕೆ ನೀರು ಕೂಡಿಸಿಕೊಳ್ಳುತ್ತದೆ. ನೀರಿನ ಅಂಶ ಕಡಿಮೆ ಇದ್ದಷ್ಟು ಆಹಾರದ ಬಾಳಿಕೆ ಹೆಚ್ಚು. ಇದೇ ಕಾರಣದಿಂದಾಗಿಯೇ ಎಲ್ಲಾ ಪದಾರ್ಥಗಳನ್ನು ಸಂಗ್ರಹಿಸಿ ದಾಸ್ತಾನು ಇಡುವ ಮುನ್ನ ಒಣಗಿಸಲು ಪ್ರಯತ್ನಿಸುತ್ತಾರೆ. ಕರಿದಾಗ ಆಹಾರ ಪದಾರ್ಥದಲ್ಲಿರುವ ನೀರು ಬಹುತೇಕ ಆವಿಯಾಗಿ ಹೋಗ್ತದೆ. ಹೀಗಾಗಿಯೇ ಕರಿದ ಪದಾರ್ಥಗಳು ಬೇಯಿಸಿದ ಪದಾರ್ಥಗಳಿಗಿಂತಲೂ ಹೆಚ್ಚು ಕಾಲ ಬಾಳಿಕೆ ಬರಬಲ್ಲವು. ಇನ್ನು ಒಗ್ಗರಣೆ, ಇದು ಬಹಳ ಇತ್ತೀಚಿನ ಅಡುಗೆ ವಿಧಾನ ಎನ್ನಬಹುದು. ಇದು ರುಚಿ ಸ್ವಾದವನ್ನ ನೀಡುವ ಕ್ರಮ ಅಷ್ಟೇ.
0: ನಿಮಗೆ ಗೊತ್ತೇ, ನಮ್ಮ ಕೈಯಲ್ಲಿ ಎಷ್ಟು ಸ್ನಾಯುಗಳು ಇರಬಹುದು? ಅಂಗೈಯಲ್ಲಿ ಸುಮಾರು 30 ಸ್ನಾಯುಗಳು ಇವೆಯಂತೆ. ಅದನ್ನು ನಿಯಂತ್ರಿಸುವ ಎಷ್ಟು ನರತಂತುಗಳಿವೆ ಗೊತ್ತೇ? ಈ 30 ಸ್ನಾಯುಗಳನ್ನ ಚಾಲಿಸುವುದಕ್ಕೆ 1,000 ನರತಂತುಗಳು ಮಿದುಳಿನಿಂದ ಕೈಯವರೆಗೆ ಚಾಚಿಕೊಂಡಿವೆಯಂತೆ. ವಾರದ ವಿಜ್ಞಾನಿ ಸರ್ ವಿಲಿಯಂ ರಾಮ್ಸೆ, ನೋಬೆಲ್ ಅನಿಲಗಳನ್ನು ಪತ್ತೆ ಮಾಡಿದ ನೋಬೆಲ್ ವಿಜೇತ. ಧಾತು ಪಟ್ಟಿಯಲ್ಲಿ ವಿಶೇಷ ಸ್ಥಾನದಲ್ಲಿ ಇರುವ ಹಾಗೂ ಸಾಮಾನ್ಯವಾಗಿ ಬೇರೆ ಯಾವುದೇ ಧಾತುವಿನ ಜೊತೆಗೂ ಸೇರಿಕೊಳ್ಳದಂತಹ

0: ಅಂದಿನ ಸುಪ್ರಸಿದ್ಧ ವಿಜ್ಞಾನಿ ರಾಬರ್ಟ್ ಬುನ್ಸನ್ನ ಶಿಷ್ಯನಾದ. ಅದಾದ ಮೇಲೆ ಫಿಟ್ಟಿಶ್ ಎಂಬಾತನ ಮಾರ್ಗದರ್ಶನದಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಗಳಿಸಿದ. ಇಂಗ್ಲೆಂಡಿಗೆ ಮರಳಿದಾಗ 200 ಮಕ್ಕಳಿಗೆ ಶಿಕ್ಷಣ ನೀಡುವ ಹೊಣೆ ಹೆಗಲೇರಿತ್ತು. ಇದರ ನಡುವೆಯೂ ತನ್ನ ರಾಸಾಯನ ಸಂಶೋಧನೆಯನ್ನು ರಾಮ್ಸೆ ಮುಂದುವರೆಸಿದ್ದ. ಹಲವು ರಾಸಾಯನಿಕ ದ್ರವಗಳ ಕುದಿಯುವ ಬಿಂದು ಎಷ್ಟು ಎಂಬುದನ್ನು ನಿಖರವಾಗಿ ಅಳೆದ. ಇಂತಹ ಸಂಶೋಧನೆಗಳ ನಡುವೆ ಅಂದಿನ ಇಂಗ್ಲಿಷ್ ವಿಜ್ಞಾನಿ ಲಾರ್ಡ್ ರೇಲಿ ಗಾಳಿಯಿಂದ ಸಂಗ್ರಹಿಸಿದ್ದ ಅಪ್ಪಟ ನೈಟ್ರೋಜನ್ನಲ್ಲಿಯೂ ಏನೋ ಕಲಬೆರಕೆ ಇರಬೇಕು ಎಂದು ಹೇಳಿದ್ದನ್ನು ಗಮನಿಸಿದ್ದ. ಅದನ್ನು ಪರಿಶೀಲಿಸಲು ಆರಂಭಿಸಿದ. ಆ ಕಲಬೆರಕೆ ಬೇರೇನೂ ಅಲ್ಲ, ಅದೊಂದು ಅನಿಲ ಎಂದು, ಯಾವುದೇ ವಸ್ತುವಿನ ಜೊತೆಗೂ ಪ್ರತಿಕ್ರಿಯಿಸದ ಅನಿಲ ಎಂದು ಈತ ತೋರಿಸಿಕೊಟ್ಟ. ಇದೇ ಹೀಲಿಯಂ. ಅನಂತರ ಇದೇ ಬಗ್ಗೆ ಇನ್ನೂ 3 ಅನಿಲಗಳನ್ನು ಈತ ಪತ್ತೆ ಮಾಡಿದ. ಹೀಗೆ ಆರ್ಗಾನ್, ಕ್ರಿಪ್ಟಾನ್, ನಿಯಾನ್ ಮತ್ತು ಕ್ಸೆನಾನ್ ಎಂಬ ಅನಿಲಗಳನ್ನು ಗುರುತಿಸಿದ. ಇದಕ್ಕಾಗಿ 1904 ಇಸವಿಯಲ್ಲಿ ರಸಾಯನ ವಿಜ್ಞಾನ ನೊಬೆಲ್ ಪ್ರಶಸ್ತಿಯನ್ನು ಗಳಿಸಿದ. ರಾಮ್ಸೆಯ ಗರಿಮೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ತಾನು ಸಾಯುವುದಕ್ಕೆ ಮೊದಲ 2 ದಶಕಗಳ ಕಾಲ ಆತ ಇಂಗ್ಲೆಂಡಿನ ರಾಸಾಯನಿಕ ಉದ್ಯಮಗಳು ಹಾಗೂ ನ್ಯಾಯಾಲಯಕ್ಕೆ ಪರಿಣತ ಸಲಹೆಗಾರನಾಗಿಯೂ ಸಾಕ್ಷಿಯಾಗಿಯೂ ಕಾಲ ಕಳೆದನಂತೆ. ಈ ಕೆಲಸಗಳ ಹೊರೆ ಎಷ್ಟಿತ್ತು ಎಂದರೆ ಆತನಿಗೆ ಅನಂತರ ತನ್ನದೇ ಪ್ರಯೋಗಗಳನ್ನು ಮುಂದುವರಿಸುವುದು ಕಷ್ಟವಾಗಿತ್ತಂತೆ. ಸಲಹೆಗಾರನಾಗಿದ್ದಾಗ ಸಮುದ್ರದ ನೀರು ನದಿಯ ನೀರಿನಲ್ಲಿ ಬೆರೆತು ಅದು ಹೆಚ್ಚು ಉಪ್ಪಾಗುವುದನ್ನು ತಡೆಯಬೇಕು ಎನ್ನುವ ಉದ್ದೇಶದಿಂದ ನೀರಿನಲ್ಲಿರುವ ಉಪ್ಪನ್ನು ಅಳೆಯುವ ಸಾಧನವೊಂದನ್ನ ಸೃಷ್ಟಿಸಿದ್ದ. ಹಾಗೆ ನಾಟಕದಲ್ಲಿ ನಟಿಸುವಾಗ ಕಾಲು ಜಾರಿ ಬಿದ್ದು ಕಾಲು ಮುರಿದು ನಾಟಕ ಕಂಪನಿಯ ನಟಿಯೊಬ್ಬಳು ದಾವೆ ಹೂಡಿದಾಗ ನ್ಯಾಯಾಲಯಕ್ಕೆ ಅದಾಗ ತಾನೇ ಪತ್ತೆಯಾಗಿದ್ದ ಎಕ್ಸ್ರೇಯನ್ನು ಉಪಯೋಗಿಸಿಕೊಂಡು ಚಿತ್ರ ತೆಗೆಯಲು ಸಲಹೆ ನೀಡಿದ್ದ, ಸಾಕ್ಷಿಯಾಗಿದ್ದ. ಅದುವೇ ಮೊತ್ತ ಮೊದಲ ವೈದ್ಯಕೀಯ ಎಕ್ಸ್ರೇ ಎನಿಸಿತ್ತು. ನ್ಯಾಯಾಲಯದ ಸಾಕ್ಷಿಯಾದ ಮೊದಲ ಎಕ್ಸ್ರೇ ಆಯಿತು. ಇಂತಹ ಪ್ರತಿಭಾವಂತ ಬಹುಮುಖಿ ಸಂಶೋಧಕ ಸರ್ ವಿಲಿಯಂ ರಾಮ್ಸೆ ಹುಟ್ಟಿದ್ದು 2 ಅಕ್ಟೋಬರ್. ಇದು ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ. ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀ ಸುಹಾಸ್ ಗೇರೆ, ಶ್ರೀಮತಿ ತೇಜಸ್ವಿನಿ ರಾಜೇಶ್ ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನ ನೀವು ಯಾರ ಜೊತೆಗೆ ಬೇಕಿದ್ದರೂ ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: 442 ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಟ್ರೀ ರಿಂಗ್, ವೃಕ್ಷ ಉಂಗುರ ಕನ್ನಡದಲ್ಲಿ, ವೃಕ್ಷಗಳಲ್ಲಿ ಕಂಡುಬರುವ ವಾರ್ಷಿಕ ಉಂಗುರ. ಈ ವೃಕ್ಷ ಬೆಳವಣಿಗೆಯ ಸೂಚಕಗಳು: ಮರದ ಕಾಂಡವನ್ನು ಅಡ್ಡವಾಗಿ ಕತ್ತರಿಸಿದಾಗ ಉಂಗುರಗಳನ್ನು ಕಾಣಬಹುದು. ತಿಳಿ ಹಾಗೂ ಗಾಢ ವರ್ಣಗಳಲ್ಲಿ ಕಂಡುಬರುವ ಈ ಉಂಗುರಗಳು ವೃಕ್ಷಗಳ ಬೆಳವಣಿಗೆಯ ಅವಧಿಯನ್ನು ಸೂಚಿಸುತ್ತವೆ. ವೃಕ್ಷದ ಸುತ್ತಳತೆಯು ಹಿಗ್ಗುವುದಕ್ಕೆ ದ್ವಿತೀಯಕ ಬೆಳವಣಿಗೆ ಎನ್ನುತ್ತಾರೆ. ವೃಕ್ಷದಲ್ಲಿರುವ ನಾಳ ಕೇಂಬಿಯಂ ಎರಡು ಬದಿಗಳಲ್ಲಿಯೂ ವೃದ್ಧಿಯಾಗುತ್ತಾ ಒಳಮುಖವಾಗಿ ದ್ವಿತೀಯಕ ಝೈಲಮ್ ಊತಕಗಳಲ್ಲಿ, ಹೊರಮುಖವಾಗಿ ದ್ವಿತೀಯ ಫ್ಲೋಯಂ ಊತಕಗಳಲ್ಲಿ ಉಂಟು ಮಾಡುತ್ತದೆ. ವೃಕ್ಷದ ಸುತ್ತಳತೆಯನ್ನು ವೃದ್ಧಿ ಮಾಡುವ ಮುಖ್ಯ ಊತಕಗಳೇ ದ್ವಿತೀಯಕ ಝೈಲಮ್. ಇದನ್ನು ದಾರು ಎಂದು ಕರೆಯುತ್ತಾರೆ. ಪ್ರತಿ ವರ್ಷವೂ ನಾಳ ಕೇಂಬಿಯಂನಿಂದ ದ್ವಿತೀಯಕ ಝೈಲಮ್ ಊತಕಗಳ ಪದರುಗಳು ರಚಿತವಾಗುತ್ತವೆ.

0: ವಸಂತ ಕಾಲವು ವೃಕ್ಷ ಬೆಳವಣಿಗೆಗೆ ಸೂಕ್ತವಾದ ಕಾಲವಾದುದರಿಂದ ಈ ಸಂದರ್ಭದಲ್ಲಿ ಉಂಟಾದ ಝೈಲಮ್ ನಾಳಗಳು ದೊಡ್ಡದಾಗಿರುತ್ತವೆ. ಚಳಿಗಾಲ ಶಿಶಿರದಲ್ಲಿ ಬೆಳವಣಿಗೆ ನಿಧಾನವಾಗಿ ಸಾಗುವುದರಿಂದ ಝೈಲಮ್ ನಾಳಗಳು ಸಣ್ಣದಾಗಿರುತ್ತವೆ. ಹೀಗಾಗಿ ಒಂದು ವರ್ಷದಲ್ಲಿ ಎರಡು ವಿಧದ ಉಂಗುರಗಳು ರಚಿತವಾಗುತ್ತವೆ. ವಸಂತದಲ್ಲಿ ಉಂಟಾಗುವ ಉಂಗುರವು ತಿಳಿವರ್ಣದಾಗಿರುತ್ತದೆ. ಚಳಿಗಾಲದಲ್ಲಿ ಉಂಟಾಗುವ ಉಂಗುರವು ಗಾಢವರ್ಣದಾಗಿರುತ್ತದೆ. ವಾರ್ಷಿಕ ಉಂಗುರಗಳಿಂದ ವೃಕ್ಷಗಳ ವಯೋಮಾನವನ್ನು ಪತ್ತೆ ಹಚ್ಚಬಹುದು. ತಿಳಿ ಹಾಗೂ ಗಾಢವರ್ಣಗಳ ಎರಡು ಉಂಗುರಗಳು ಒಂದು ವರ್ಷದ ಬೆಳವಣಿಗೆಯನ್ನು ಅಥವಾ ಒಂದು ಬೆಳವಣಿಗೆಯ ಅವಧಿಯನ್ನು ಸೂಚಿಸುತ್ತವೆ. ಕೆಲವೊಮ್ಮೆ ಶುಷ್ಕ ಪ್ರದೇಶಗಳಲ್ಲಿ ದೀರ್ಘಾವಧಿ ಬರಗಾಲವಿದ್ದ ವೃಕ್ಷಗಳಲ್ಲಿ ವೃಕ್ಷ ಉಂಗುರಗಳು ಕಿರಿದಾಗಿರುತ್ತವೆ. ಅಂತೆಯೇ ಮಳೆ ಉತ್ತಮವಾಗಿದ್ದಾಗ ಉಂಗುರಗಳು ಅಗಲವಾಗಿರುತ್ತವೆ. ಹೀಗೆ ಅಗಲ ಹಾಗೂ ಕಿರಿದಾದ ಉಂಗುರಗಳಿಂದ ಇವುಗಳು ರಚಿತವಾದ ಅವಧಿಯನ್ನು ಹಾಗೂ ಆ ಅವಧಿಯ ಪರಿಸಾರಕ ಸ್ಥಿತಿಗತಿಗಳನ್ನು ಗುರುತಿಸಬಹುದು. ವೃಕ್ಷಗಳು ಬೆಳೆದು ವಾಯುಗುಣ ಪರಿಸ್ಥಿತಿಗಳನ್ನು ವಾರ್ಷಿಕ ಉಂಗುರಗಳ ಪ್ರತಿಬಿಂಬಿಸುತ್ತವೆ. ಉದಾಹರಣೆಗೆ ಅಮೆರಿಕದ ನೈಋತ್ಯ ಪ್ರದೇಶದಲ್ಲಿ 1290 ಅನಂತರ ಬಂದ ಅಸಾಧಾರಣವಾದ ಬರಗಾಲ, ಇದರಿಂದಾಗಿ ಅಲ್ಲಿ ವಾಸವಾದ ಒಂದು ಬುಡಕಟ್ಟು ಜನಾಂಗವು ಈ ಪ್ರದೇಶವನ್ನು ತೊರೆದು ಮಾಹಿತಿ ಇವುಗಳನ್ನು ವೃಕ್ಷಗಳ ವಾರ್ಷಿಕ ಉಂಗುರಗಳು ಒದಗಿಸುತ್ತವೆ. ಈ ಜನಾಂಗವು ವಸತಿಗಳ ನಿರ್ಮಾಣಕ್ಕೆ ಮರಗಳನ್ನು ಉಪಯೋಗಿಸುತ್ತಿದ್ದರು. 1290 ಅನಂತರ ಈ ಮರಗಳಲ್ಲಿ ವೃಕ್ಷ ಉಂಗುರಗಳು ಕಂಡು ಬಂದಿರುವುದಿಲ್ಲ ಎಂದು ಅವುಗಳ ವಿಶ್ಲೇಷಣೆಯಿಂದ ತಿಳಿದು ಬಂದಿದೆ. ಇದಕ್ಕೆ ಕಾರಣವೆಂದರೆ ಇದನ್ನು ಜನರು 1290 ಮೊದಲೇ ಕಡಿದಿದ್ದಿರಬೇಕು ಅಥವಾ 1290 ಅನಂತರ ಈ ಪ್ರದೇಶದಲ್ಲಿ ದೀರ್ಘಾವಧಿ ಬರಗಾಲ ವ್ಯಾಪಿಸಿದ್ದಿರಬೇಕು. ಕಡು ಬರಗಾಲವನ್ನು ಅನುಭವಿಸಲಾರದೆ ಅಲ್ಲಿ ವಾಸಿಸುವ ಜನಾಂಗವು ಬೇರೆಡೆಗೆ ಹೊರಟು ಹೋಗಿರಬೇಕು. ಹೀಗೆ ವೃಕ್ಷ ಉಂಗುರಗಳು ವಾಯುಗುಣ, ಇತಿಹಾಸ ಇತ್ಯಾದಿಗಳ ಮಾಹಿತಿಯನ್ನು ಒದಗಿಸುತ್ತವೆ. ಟ್ರೈಬ್, ಬುಡಕಟ್ಟು ಜನಾಂಗ. ಸಸ್ಯಶಾಸ್ತ್ರದ ಪ್ರಕಾರ ಸಸ್ಯ ಕುಟುಂಬವೊಂದರಲ್ಲಿ ಹತ್ತಿರ ಸಂಬಂಧವಿರುವ, ಅಂದರೆ ಕೆಲವು ಲಕ್ಷಣಗಳು ಸಾಮಾನ್ಯವಾಗಿ ಕಂಡುಬರುವ ಸಸ್ಯಗಳ ಗುಂಪು, ಇಂಥ ಗುಂಪುಗಳಿಗೆ ಕುಲವೆಂದು ಹೇಳುತ್ತಾರೆ. ಸಸ್ಯ ಕುಟುಂಬದಲ್ಲಿ ವಿವಿಧ ಕುಲಗಳನ್ನು ಅವುಗಳ ವಿಶಿಷ್ಟ ಲಕ್ಷಣಗಳಿಂದ ಗುರುತಿಸುವುದು ಸುಲಭ. ಕೆಲವೊಮ್ಮೆ ಬುಡಕಟ್ಟುಗಳನ್ನು ಉಪಕುಟುಂಬಗಳೆಂದು ವರ್ಗೀಕರಿಸುವುದು ಉಂಟು. ಸಸ್ಯ ಲಕ್ಷಣವನ್ನು ಆಧರಿಸಿ ಬುಡಕಟ್ಟುಗಳನ್ನು ಹಲವು ಉಪ ಬುಡಕಟ್ಟುಗಳನ್ನಾಗಿ ವರ್ಗೀಕರಿಸಬಹುದು. ಎರಡನೆಯ ಅರ್ಥ, ಮಾನವಶಾಸ್ತ್ರದಲ್ಲಿ ಒಂದೇ ಜನಾಂಗೀಯ ವರ್ಗಕ್ಕೆ ಸೇರಿದ ಮಾನವರ ಗುಂಪು. ಬಾಹ್ಯ ರೂಪದ ವ್ಯತ್ಯಾಸಗಳಿಂದ ಬುಡಕಟ್ಟುಗಳನ್ನು ಗುರುತಿಸುತ್ತಾರೆ. ಚರ್ಮದ ವರ್ಣ, ಮೈಕಟ್ಟು, ತಲೆ, ಮುಖದ ರಚನೆ ಮತ್ತು ಲಕ್ಷಣಗಳು, ಕೂದಲು, ಕಣ್ಣುಗಳು, ಕಣ್ಣುಗಳ ಬಣ್ಣ ಹಾಗೂ ರಚನೆ ಇತ್ಯಾದಿಗಳಲ್ಲಿ ಕಂಡುಬರುವ ವ್ಯತ್ಯಾಸಗಳು ಬಹುಶಃ ಬುಡಕಟ್ಟುಗಳ ವಿಕಾಸವಾದ ಸಂದರ್ಭದಲ್ಲಿದ್ದ ಪಾರಿಸರಿಕ ಅಂಶಗಳಿಂದ ಉಂಟಾಗಿರಬಹುದು. ಭಾರತದಲ್ಲಿ ಇಂದು ಕಂಡುಬರುವ ಬುಡಕಟ್ಟು ಸಂಪ್ರದಾಯವು ಪ್ರಪಂಚದ ಹಲವು ಬುಡಕಟ್ಟುಗಳಿಂದ ಹಾಗೂ ಅವುಗಳ ಉಪ ಗುಂಪುಗಳಿಂದ ವಿಕಾಸಗೊಂಡಿವೆ ಎಂದು ನಂಬಲಾಗಿದೆ. ನಿಗ್ರೋಟೋಗಳು ಭಾರತಕ್ಕೆ ಬಂದ ಆದಿಮ ಬುಡಕಟ್ಟುಗಳಿರಬಹುದು. ದಕ್ಷಿಣ ಪ್ರಸ್ಥಭೂಮಿ, ಅಂಡಮಾನ್ ದ್ವೀಪಗಳಲ್ಲಿ ವಾಸಿಸುವ ಕದಾರ ಮತ್ತು ಪುಲಿಯನ್ ಬುಡಕಟ್ಟುಗಳು ನಿಗ್ರೋಟೋ ಬುಡಕಟ್ಟಿನ ಭಾಗವಾಗಿರಬಹುದು. ಆದಿ ಅಷ್ಟ್ರಲಾಯಿತರು ನಿಗ್ರಿಟೋಗಳು ಅನಂತರ ಭಾರತಕ್ಕೆ ಬಂದು ಸಿಂಧೂ ಕಣಿವೆಯಲ್ಲಿ ತಂಗಿದರೆನ್ನುವುದಕ್ಕೆ ಕೆಲವು ಪುರಾವೆಗಳಿವೆ. ಆದರೂ ಸಿಂಧೂ ಕಣಿವೆ ನಾಗರಿಕತೆಯ ರುವಾರಿಗಳು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಹರಪ್ಪ ಮತ್ತು ಮೆಹೆಂಜೊದಾರ್ಗಳಲ್ಲಿ ಅವರ ಅಸ್ಥಿ ಪಂಜರಗಳು ದೊರೆತಿವೆ. ಈಗ ಭಾರತದ ದುರ್ಗಮ ಪ್ರದೇಶಗಳಲ್ಲಿ ಈ ಜನರು ವಾಸಿಸುತ್ತಿದ್ದಾರೆ. ಮಂಗೋಲಾಯ್ಟ್ ಬುಡಕಟ್ಟು ಜನಾಂಗವು ಲಡಕ್, ಸಿಕ್ಕಿಂ, ಅರುಣಾಚಲ ಪ್ರದೇಶ ಮತ್ತು ಈಶಾನ್ಯ ಭಾರತಗಳಲ್ಲಿ ವಾಸಿಸುತ್ತಿದ್ದಾರೆ. ಮೆಡಿಟರೇನಿಯನ್ ಬುಡಕಟ್ಟು ಜನಾಂಗವು ನೈಋತ್ಯ ಏಷ್ಯಾದಿಂದ ಭಾರತಕ್ಕೆ ಬಂದು ನೆಲೆಸಿತು. ಇಂದು ಭಾರತದಲ್ಲಿ ಕಂಡುಬರುವ ಹೆಚ್ಚಿನ ಬುಡಕಟ್ಟು ಜನಸಂಖ್ಯೆಯು ಮೆಡಿಟರೇನಿಯನ್ ಬುಡಕಟ್ಟಿನ ಉಪ ವಿಧಗಳೇ ಎಂದು ನಂಬಲಾಗಿದೆ. ನದಿ ಆಸ್ಟ್ರಲಾಯಿತ್ ಬುಡಕಟ್ಟುಗಳೊಂದಿಗೆ ಸೇರಿ ಮೆಡಿಟರೇನಿಯನ್ ಬುಡಕಟ್ಟಿನವರು ಸಿಂಧೂ ನದಿಯ ನಾಗರಿಕತೆಯನ್ನು ಅಭಿವೃದ್ಧಿಪಡಿಸಿದ್ದಾರಲ್ಲದೆ ಲೋಹಯುಗವನ್ನು ಪ್ರಾರಂಭಿಸಿದರು ಎಂದು ಹಲವು ಇತಿಹಾಸಕಾರರ ಅಭಿಪ್ರಾಯವಾಗಿರುತ್ತದೆ. ಆಲ್ಪಿನಾಯ್ಡ್ ಡಿನ್ರಿಕ್ ಹಾಗೂ ಆರ್ಮೆನಾಯ್ಡ್ಗಳು ಬ್ರಾಕಿಸಫೆಲ್ ಬುಡಕಟ್ಟಿಗೆ ಸೇರಿದ ಪಂಗಡಗಳು ಕೂಡ ಭಾರತಕ್ಕೆ ಬಲೂಚಿಸ್ತಾನ, ಸಿಂಧ್ ಪ್ರದೇಶ, ಕತಿಯವಾಡ, ನೇಪಾಳಿಗಳಿಂದ ಬಂದು ನೆಲೆಸಿದರು. ಕೊಡವರು ಹಾಗೂ ಪರ್ಷಿಯ ಜನಾಂಗಗಳಲ್ಲಿ ಈ ಬುಡಕಟ್ಟುಗಳು ಪ್ರತಿನಿಧಿಗಳಿದ್ದಾರೆ ಎಂದು ಭಾವಿಸಲಾಗಿದೆ. ಭಾರತಕ್ಕೆ ವಲಸೆ ಬಂದ ಬುಡಕಟ್ಟುಗಳಲ್ಲಿ ನೋರ್ಡಿಕರು ಮುಖ್ಯರು. ವಾಯುವ್ಯ ಸರಹದ್ದಿನ ಮೂಲಕ ನೆಲೆಸಲು ಬಂದ ಈ ಬುಡಕಟ್ಟಿನ ಜನಾಂಗದ ಪ್ರತಿನಿಧಿಗಳನ್ನು ಪಾಕಿಸ್ತಾನ, ಪಂಜಾಬ್, ಹರಿಯಾಣ, ರಾಜಸ್ಥಾನಗಳಲ್ಲಿ ಕಾಣಬಹುದು. ಅನೇಕ ಬುಡಕಟ್ಟುಗಳನ್ನು ಹಲವು ಉಪ ಬುಡಕಟ್ಟು ಪಂಗಡಗಳನ್ನಾಗಿ ಮರುವಿಂಗಡಿಸಲಾಗಿದೆ. ಇಂದು ಭಾರತದ ಸಂವಿಧಾನದಲ್ಲಿ 461 ಬುಡಕಟ್ಟುಗಳು ದಾಖಲಾಗಿವೆ. ಇವರನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಿ ಕೇಂದ್ರ ಸರ್ಕಾರವು ವಿಶೇಷ ಸವಲತ್ತುಗಳನ್ನು, ರಕ್ಷಣೆಯನ್ನು ಒದಗಿಸುತ್ತದೆ. ಇವರನ್ನು ಗಿರಿಜನರು ಎಂದು ಕರೆಯುತ್ತಾರೆ. ಭಾರತದ ವಿವಿಧ ಬುಡಕಟ್ಟುಗಳ ಜನಾಂಗಗಳು ಇಂತಿವೆ: ಗುಜರಾತ್ನಲ್ಲಿ ಕೋಳಿ, ಮಧ್ಯಪ್ರದೇಶದಲ್ಲಿ ಬಿಲ್, ಕೇರಳ ಅಥವಾ ತಮಿಳುನಾಡಿನ ಪಕ್ಕದಲ್ಲಿ ಇರುಳ, ಕರುಂಬ ಹಾಗೂ ತಮಿಳುನಾಡಿನಲ್ಲಿ ಕದ್ರ, ತಮಿಳುನಾಡಿನಲ್ಲಿ ಕೋಡ, ಕರ್ನಾಟಕದಲ್ಲಿ ಸೋಲಿಗ, ಆಂಧ್ರ ಪ್ರದೇಶದಲ್ಲಿ ಚೆಂಡು, ಗಬದ, ಸಮರ ಹಾಗೂ ಜಾರ್ಖಂಡ್ನಲ್ಲಿ ಗೋಂಡ, ಒರಿಸ್ಸಾದಲ್ಲಿ ಖೋಂಡ, ಹೂಜು ಅಂಗ, ಮುಂಡ, ಓರಾನ್ ಕಲ್ಕಟ್ಟದಲ್ಲಿ ಹಾಗೂ ಬಿಹಾರದಲ್ಲಿ, ಸಂತಾಲ್, ಗುರು, ಡಪ್ಲ, ನಾಗ, ಖಾಸಿ ನಾಗಾಲ್ಯಾಂಡ್ಗಳಲ್ಲಿ ಖಾಸಿ, ಹೀಗೆ ಮುಂತಾದ ಬುಡಕಟ್ಟು ಜನಾಂಗಗಳು ಭಾರತದಾದ್ಯಂತ ಹಂಚಿ ಹೋಗಿವೆ. ಕಾಡುಗಳ ಸಂರಕ್ಷಣೆಯಲ್ಲಿ ಇವರ ಪಾತ್ರ ಅತ್ಯಂತ ಹಿರಿದು ಎಂದು ಹೇಳಬಹುದು. ಏಕೆಂದರೆ ಇವರು ಕಾಡುಗಳಲ್ಲಿ ಬರುವ ಸಂಪನ್ಮೂಲಗಳಿಂದನೇ ಇವರು ಸಾಮಾನ್ಯವಾಗಿ ಬದುಕುತ್ತಾರೆ. ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಕೆಲವೊಮ್ಮೆ ಇವರು ಉಪಯೋಗಿಸುವುದಿಲ್ಲ ಅಥವಾ ಇವರಿಗೆ ಅದರ ಬಗ್ಗೆ ಅರಿವು ಸಹ ಇರುವುದಿಲ್ಲ. ಟ್ರಿಕಲ್ ಇರಿಗೇಷನ್, ಜಿನುಗು ನೀರಾವರಿ ಅಥವಾ ಹನಿ ನೀರಾವರಿ, ನೀರಿನ ಸಂರಕ್ಷಣೆಗಾಗಿ ಮಾಡುವ ಒಂದು ವಿಧದ ನೀರಾವರಿ ಯೋಜನೆ. ಇಲ್ಲಿ ಸಣ್ಣ ರಂಧ್ರಗಳಿರುವ ಕೊಳವೆಗಳನ್ನು ಪ್ರತ್ಯೇಕ ಸಸ್ಯದ ಬುಡಕ್ಕೆ ನೇರವಾಗಿ ಜೋಡಿಸಲಾಗುತ್ತದೆ. ಈ ಕೊಳವೆಗಳಿಗೆ ನೀರು ಹಾಯಿಸುತ್ತಾರೆ. ರಂಧ್ರಗಳಿಂದ ನೀರು ಹನಿ ಹನಿಯಾಗಿ ಸಸ್ಯದ ಬುಡಕ್ಕೆ ಜಿನುಗುತ್ತದೆ. ಇದನ್ನು ಸೂಕ್ಷ್ಮ ನೀರಾವರಿ ಎಂದು ಸಹ ಎಂದು ಹೇಳುತ್ತಾರೆ. ನೀರು ಹೆಚ್ಚು ಅಗಲವಾಗಿ ಬೀಳದೆ ನೇರವಾಗಿ ಸಸ್ಯದ ಬುಡಕ್ಕೆ ಬೀಳುವುದರಿಂದ ಇಲ್ಲಿ ಕಳೆಗಳು ಬೆಳೆಯುವುದು ಅತ್ಯಂತ ವಿರಳವಾಗುತ್ತವೆ. ಇಲ್ಲಾಂದರೆ ಕಳೆಗಳನ್ನು ಕೀಳಲು ಸಹ ಅದಕ್ಕೆ ಜನಗಳು ಬೇಕಾಗುತ್ತಾರೆ. ಅಲ್ಲದೆ ಇದರಲ್ಲಿ ಸುಮಾರು ಕೇವಲ 20% ನೀರಿನಲ್ಲಿ ಈ ಬೆಳೆಗಳನ್ನು ಬೆಳೆದು ಫಸಲನ್ನು ಪಡೆಯಬಹುದಾಗಿದೆ. ಇದರಿಂದ ನೀರಿನ ಉಳಿತಾಯವೂ ಆಗುತ್ತದೆ. ಅಲ್ಲದೆ ಹೆಚ್ಚು ಪ್ರದೇಶಗಳಿಗೆ ನೀರನ್ನು ಉಪಯೋಗ ಮಾಡಿ ಹೆಚ್ಚು ಬೆಳೆಯನ್ನು ಪಡೆಯಬಹುದಾಗಿರುತ್ತದೆ. ಟ್ರಿಕ್ಲಿಂಗ್ ಫಿಲ್ಟರ್, ಕನ್ನಡದಲ್ಲಿ ಜಿನುಗು ಶೋಧಕ ಅಥವಾ ಜಿನುಗು ಸೋಸುವಿಕೆ, ತ್ಯಾಜ್ಯ ಜಲ ಸಂಸ್ಕರಣದಲ್ಲಿ ಬಳಸುವ ಒಂದು ಬಗೆಯ ಶೋಧಕ. ಇದನ್ನು ವಾಯುಜೀವಕ ಪ್ರಕ್ರಿಯೆಯಲ್ಲಿ ಬಳಸುತ್ತಾರೆ. ಜಿನುಗು ಶೋಧಕಗಳು 50-100 ಮೀಟರ್ ಗಾತ್ರದಲ್ಲಿ ಜಲ್ಲಿಕಲ್ಲುಗಳಿರುವ ಒಂದು ಹಾಸಿಗೆ ಅಥವಾ ತೊಟ್ಟಿ. ಇದರ ಪ್ರಾಥಮಿಕ ಸಂಸ್ಕರಣಕ್ಕೊಳಪಟ್ಟ ತ್ಯಾಜ್ಯ ಜಲವನ್ನು ಏಕಪ್ರಕಾರವಾಗಿ ಇದರ ಮೇಲೆ ಸುರಿಯುತ್ತಾರೆ. ಸಾಮಾನ್ಯವಾಗಿ 2 ಮೀಟರ್ ಆಳವಿರುವ ಈ ತೊಟ್ಟಿಗೆ ವಿವಿಧ ಸೂಕ್ಷ್ಮ ಜೀವಿಗಳನ್ನು ಒದಗಿಸುತ್ತಾರೆ. ಈ ಸೂಕ್ಷ್ಮ ಜೀವಿಗಳು ಜಲತ್ಯಾಜ್ಯದಲ್ಲಿ ಉಳಿದಿರುವ ಜೈವಿಕ ಪದಾರ್ಥಗಳನ್ನು ವಿಭಜಿಸುತ್ತವೆ. ಹೀಗಾಗಿ ಇದನ್ನು ಜೈವಿಕ ಶೋಧಕ ಎಂದು ಕರೆಯುವುದು ಉಂಟು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಟ್ರಿಕ್ಲಿಂಗ್ ಫಿಲ್ಟರ್ನ ಎಂಬುವ ತಂತ್ರಜ್ಞಾನವು ಹಳೆಯದಾಗಿರುವುದರಿಂದ ಇದನ್ನು ಬಳಸುವುದಿಲ್ಲ. ಏಕೆಂದರೆ ಹೆಚ್ಚು ಜನಸಂಖ್ಯೆಯಾದಂತೆ ಟ್ರಿಕ್ಲಿಂಗ್ ಫಿಲ್ಟರ್ಗಳನ್ನು ಬಳಸಲು ಅತ್ಯಂತ ಹೆಚ್ಚು ಏರಿಯಾ, ಲ್ಯಾಂಡ್ ಏರಿಯಾ ಬೇಕಾಗುತ್ತದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಟ್ರಿಕ್ಲಿಂಗ್ ಫಿಲ್ಟರ್ ಈ ಟೆಕ್ನಾಲಜಿಯನ್ನು ಯಾರೂ ಸಹ ಬಳಸುವುದಿಲ್ಲ. ಅಲ್ಲದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಹ ಈ ಟ್ರಿಕ್ಲಿಂಗ್ ಫಿಲ್ಟರ್ ತಂತ್ರಜ್ಞಾನವನ್ನು ಅಪ್ರೂವ್ ಮಾಡುವುದಿಲ್ಲ ಅಥವಾ ಅನುಮತಿ ಕೊಡುವುದಿಲ್ಲ. ಟ್ರೋಪೋಬಯಾಸಿಸ್, ಕನ್ನಡದಲ್ಲಿ ಪೋಷಕ ಬಾಳ್ವೆ, ಒಂದು ಬಗೆಯ ಸಹಬಾಳ್ವೆ. ಇಲ್ಲಿ ಎರಡು ವಿಭಿನ್ನ ಜಾತಿಗೆ ಸೇರಿದ ಜೀವಿಗಳು ಆಹಾರಕ್ಕಾಗಿ ಪರಸ್ಪರ ಅವಲಂಬಿಸಿವೆ. ಕೆಲವು ಬಗೆಯ ಇರುವೆಗಳು ತಮ್ಮ ಗೂಡಿನಲ್ಲಿ ಎಫಿಡ್ ಎಂಬ ಕೀಟಗಳನ್ನು ಸಲಹುತ್ತವೆ. ಈ ಕೀಟಗಳು ಸಸ್ಯ ಸ್ರವಣವನ್ನು ಹೀರಿ ಉತ್ಪಾದಿಸುವ ಜೇನನ್ನು ಇರುವೆಗಳು ತಿನ್ನುತ್ತವೆ. ಎಫಿಡ್ ಸಸ್ಯ ಸ್ರವಣವನ್ನು ಹೀರಲು ಇರುವೆಗಳು ಸಹಾಯ ಮಾಡುತ್ತವೆ. ಇಲ್ಲಿಗೆ 442ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 34ನೆಯ ಪದ್ಯ. ಆ ಪದ್ಯ ಹೀಗಿದೆ: ಬರೆಯದೆ ಬಂದ ಸುದ್ದಗೆಯ ಸೂತ್ರ ಮನೊಂದೆ ಮುಹೂರ್ತ ಮಾತ್ರದಿಂ ಬರೆಸಿದುದು ಅಂತೂ ಸೂತ್ರಿಸಿದ ಸೂತ್ರದ ವೃತ್ತಿ ನಿಜಾತ್ಮ ವೃತ್ತಿ ಓಲ್ ಪರಿಣಮಿಸಿತ್ತು. ಮತ್ತುಳಿದ ವಿದ್ಯೆಗಳೋಜರ ಚಟ್ಟರೆಂಬಿ ನಮ್ಮ ನೆರೆದುವು ತನ್ನೊಳಾರ್ಗಳ ಗುಣಾಣವನಂತೂ ಕುಶಾಗ್ರ ಬುದ್ಧಿಗಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಬರೆಯದೆ ಬಂದ ಸುದ್ದಗೆಯ ಸೂತ್ರಮಂ ಒಂದೇ ಮುಹೂರ್ತ ಮಾತ್ರದಿಂ ಬರೆಸಿದುದು ಅಂತೂ ಸೂತ್ರಿಸಿದ ಸೂತ್ರದ ವೃತ್ತಿ ನಿಜಾತ್ಮ ವೃತ್ತಿ ಓಲ್ ಪರಿಣಮಿಸಿತ್ತು. ಮತ್ತುಳಿದ ವಿದ್ಯೆಗಳು ಓಜರೆ ಚಟ್ಟರೆಂಬಿನಂ ನೆರೆದವು ತನ್ನೊಳಾರ್ಗಳ ಗುಣಾನವನ ಅಂತೂ ಕುಶಾಗ್ರ ಬುದ್ಧಿಗಳ್. ಈ ಪದ್ಯದ ವ್ಯಾಖ್ಯಾನವನ್ನು ಈಗ ಮಾಡಬಹುದು. ಬರೆಯದೆ ಬಂದ ಸುದ್ದಗೆಯ ಸೂತ್ರಮನು ಅಂದರೆ ಶುದ್ಧವರ್ಣಕ್ಕೆ ಸಂಬಂಧಿಸಿದಂತಹ ವ್ಯಾಕರಣ ಸೂತ್ರ, ಅದನ್ನು ಬರೆಯದೇ ಬಂದ ಸುದ್ದಗೆಯ ಸೂತ್ರ, ಆ ಸೂತ್ರವನ್ನು ಬರೆಯದೇ ಒಂದೇ ಮುಹೂರ್ತ ಮಾತ್ರದಿಂದ ಬರೆಸಿದು ಅಂದರೆ ಗುಡಾರ್ಣವನ ಅರಿಕೆ ಸರಿಯ ಅಥವಾ ಅರ್ಜುನನ ಓದಿನ ವೇಗ ಎಷ್ಟು ಇತ್ತು ಅಂತಂದರೆ ಸೂತ್ರವನ್ನು ಹೇಳುವ ಅಂದರೆ ಸೂತ್ರವನ್ನು ಯಾವುದೇ ರೀತಿಯಿಂದ ಅಭ್ಯಾಸ ಮಾಡದೆಯೇ ಅದು ಅವನಿಗೆ ಒಲಿದು ಬಂದಿತ್ತು. ಹಿಂದೆ ಅಕ್ಷರವನ್ನು ಅಥವಾ ವಿದ್ಯಾಭ್ಯಾಸವನ್ನು ಮಾಡುವುದಕ್ಕೆ ಮೊದಲು ಅದನ್ನು ತಿದ್ದಿ ಗುರುಗಳು ಸರಿಪಡಿಸ್ತಿದ್ರು. ಅಂದರೆ ಮರಳಿನ ಮೇಲೆ ಬರೋದೋ ಅಥವಾ ಹಲಗೆಯ ಮೇಲೆ ಬರೋದೋ ಯಾವುದಾದರೂ ಮಾಧ್ಯಮದ ಮೂಲಕ ವಿದ್ಯಾರ್ಥಿಗಳಿಗೆ ಬರೆದು ತೋರಿಸಿ ಆಮೇಲೆ ಕಲಿಸ್ತಿದ್ರು. ಆದರೆ ಗುಣಾಣವನಿಗೆ ಅಥವಾ ಅರ್ಜುನನಿಗೆ ಹೀಗೆ ತಿದ್ದಿ ತೀಡಿ ಕಲಿಸಬೇಕಾದ ಅಗತ್ಯವೇ ಇರಲಿಲ್ಲ. ಬರೆಯದೆ ಬಂದ ಸುದ್ದಗೆಯೇ, ಅಭ್ಯಾಸ ಮಾಡದೆಯೇ ಬಂದ ಸುದ್ದಗೆಯ ಸೂತ್ರಂ ಒಂದೇ ಮುಹೂರ್ತ ಮಾತ್ರ ಬರೆಸಿದಂತೂ ಶುದ್ಧವರ್ಣವನ್ನು ಹೇಳುವ ಸೂತ್ರವನ್ನು ನಾವು ಸುದ್ದಗೆಯ ಸೂತ್ರ ಎಂದು ಹೇಳುತ್ತೇವೆ. ಅಂದರೆ ಅಕ್ಷರ ಭಾಷೆಯಲ್ಲಿ ಯಾವುದು ವರ್ಣ ಯಾವುದು ವರ್ಣ ಅಲ್ಲ ಎನ್ನುವ ರೀತಿಯಲ್ಲಿ ವ್ಯಾಕರಣದ ಸೂತ್ರಗಳಿರುತ್ತವೆ. ಅದನ್ನು ಬರೆಯದೇ ನೇರವಾಗಿ ಗುಣಾರ್ಣವನ್ನು ಕಲಿತ, ಒಂದೇ ಮುಹೂರ್ತ ಮಾತ್ರದಿಂದ ಬರೆಸಿದಂತೂ ಅದು ಒಂದೇ ಕ್ಷಣದಲ್ಲಿಯೇ ಬರುವ ಹಾಗೆ ಆಯಿತು. ಅಂತೂ ಸೂತ್ರಿಸಿದ ಸೂತ್ರದ ವೃತ್ತಿ ನಿಜಾತ್ಮ ವೃತ್ತಿ ಓಲ್ ಪರಿಣಮಿಸಿತ್ತು. ಈ ಸೂತ್ರಕ್ಕೆ ಸಂಬಂಧಪಟ್ಟ ವೃತ್ತಿ ಏನಿದೆ ಅದನ್ನು ವಿವರಣೆ ಅಂತ ನಾವು ಹೇಳ್ತೇವೆ. ವೃತ್ತಿ ಅಂದರೆ ವಿವರಣೆ, ಒಂದು ಸೂತ್ರ ಇರ್ತದೆ ಆ ಸೂತ್ರಕ್ಕೆ ಸಂಬಂಧಪಟ್ಟ ವೃತ್ತಿ ಇರ್ತದೆ. ಇದು ನಿಜಾತ್ಮ ವೃತ್ತಿ ಓಲ್ ಅಂದರೆ ಆತ್ಮದ ಸ್ವಭಾವ ಎನ್ನುವ ಹಾಗೆಯೇ ಪರಿಣಮಿಸಿತ್ತು. ಅದು ಬೇರೆಯವರು ಕಲಿತು ಅದು ಬೇರೆ

0: ಬೇರೆಯವರಿಂದ ಕಲಿಸಿದ ವಿದ್ಯೆ ಅಲ್ಲ, ತನಗೆ ಆತ್ಮಗತವಾಗಿ ಬಂದಂತಹ ವಿದ್ಯೆ ಎನ್ನುವ ರೀತಿಯಲ್ಲಿ ಅರ್ಜುನನಿಗೆ ಅದು ಅಥವಾ ಗುಣಾಳನವನಿಗೆ ಅದು ಒಲಿದು ಬಂದಿತ್ತು. ಮತ್ತುಳಿದ ವಿದ್ಯೆಗಳು ಓಜರೇ ಚಟ್ಟರೆಂಬಿ ನಮ್ಮನೆರೆದವು. ಇನ್ನು ಉಳಿದ ವಿದ್ಯೆಗಳು 64 ವಿದ್ಯೆಗಳು ಏನಿವೆ, ಅವು ಗುರುಗಳೇ ಶಿಷ್ಯರು ಎನ್ನುವ ಹಾಗೆ ಸೇರಿಕೊಂಡವು. ತನ್ನೊಳಾರ್ಗಳ ಗುಣಾಳನಂತು ಕುಶಾಗ್ರ ಬುದ್ಧಿಗಳು, ಹೀಗಿರುವಾಗ ಗುಣಾಳನವನ ಹಾಗೆ ಕುಶಾಗ್ರ ಬುದ್ಧಿಗಳು ಅತ್ಯಂತ ನಿಶಿತ ಮತಿಗಳು ಯಾರಿದ್ದಾರೆ, ಆರ್ಗಳ ಯಾರ್ಗಡ ಯಾರಿದ್ದಾರಂತೆ. ಈ ಗಡ ಎನ್ನುವಂಥ ಒಂದು ಅವ್ಯಯ ಇಲ್ಲಿ ಪ್ರಯೋಗವಾಗಿದೆ. ಅದು ಗಳ ಡಕಾರಕ್ಕೆ ಲಕಾರ ಆದೇಶ ಆಗುವುದರ ಮೂಲಕ ಅದು ತನ್ನ ರೂಪವನ್ನು ಇಲ್ಲಿ ಪಡ್ಕೊಂಡಿದೆ. ಹೀಗೆ ಗುಣಾಳನಷ್ಟು ಬುದ್ಧಿವಂತರು ಆ ಕಾಲಕ್ಕೆ ಯಾರಿದ್ದರು ಎನ್ನುವ ಹಾಗೆ ಪಂಪ ಕೇಳ್ತಾನೆ. ಅಂದರೆ ಗುರುಗಳು ಕೈ ಹಿಡಿದು ತಿದ್ದಿ ಅಕ್ಷರವನ್ನು ಬರೆಸಬೇಕಾದ ಅಗತ್ಯ ಇರಲಿಲ್ಲ. ಅಂದರೆ ಶುದ್ಧಗೆಯ ಸೂತ್ರವನ್ನು ಕಲಿಯಬೇಕಾದ ಅಗತ್ಯವೂ ಇಲ್ಲ. ಅದು ಕ್ಷಣ ಮಾತ್ರದಲ್ಲಿ ಹೇಳಿದ ಮಾತ್ರಕ್ಕೆ, ಗುರುಗಳು ಹೇಳಿದ ಮಾತ್ರಕ್ಕೆ ಒಂದೇ ಮುಹೂರ್ತ ಮಾತ್ರದಿಂದ ಬರಿಸಿದುದು ಅದು ಅವನಿಗೆ ಬರವಣಿಗೆಯಲ್ಲಿ ಬಂತು. ಸೂತ್ರಿಸಿದ ಸೂತ್ರದ ವೃತ್ತಿ ನಿಜಾತ್ಮ ವೃತ್ತಿ ಓಲ್ ಪರಿಣಮಿಸಿತ್ತು. ಸೂತ್ರಕ್ಕೆ ಸಂಬಂಧಪಟ್ಟ ವಿವರಣೆ ವೃತ್ತಿ ಏನಿದೆ ಅದು ಆತ್ಮದ ಸ್ವಭಾವ ಎನ್ನುವ ಹಾಗೆ ಆತನಲ್ಲಿ ತನ್ನ ಪ್ರಭಾವವನ್ನು ಬೀರಿತ್ತು. ಇನ್ನು ಉಳಿದ ವಿದ್ಯೆಗಳು ಗುರುಗಳೇ ಶಿಷ್ಯರು ಎನ್ನುವ ಹಾಗೆ, ಅಂದರೆ ಗುಣಾಳನವನ ಮುಂದೆ ಅವು ಕೈಕಟ್ಟು ನಿಂತು ನಾನೇನು ಮಾಡಬೇಕು ಎನ್ನುವ ಹಾಗೆ ಕೇಳಿಕೊಂಡವು. ಅಷ್ಟು ಸುಲಭವಾಗಿ ಕರಗತವಾದವು. ಹೀಗೆ ಗುಣಾಳನವನಷ್ಟು ಬುದ್ಧಿವಂತರು ಯಾರಿದ್ದಾರೆ ಎಂದು ಕವಿ ಕೇಳುತ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾನೊಂದಷ್ಟು ಹೋಮ್ವರ್ಕ್ ಕೊಟ್ಬಿಟ್ಟಿದ್ದೆ. ನಾನೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರನ ನೀವೇ ಹೇಳಬೇಕು. ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ನೀವೇ ಕಲ್ತದ್ದನ್ನು ಹೊರೆ ಹಚ್ಚೋ ಸಮಯ ಆಗಿತ್ತು. ಒಂದಷ್ಟು ಕಾನ್ಫಿಡೆನ್ಸ್ ಅಂತೂ ನೀವು ಗಳಿಸಿರ್ತೀರಾ ಅಂದ್ಕೊಳ್ತೀನಿ, ನನ್ನ ಜೊತೆ ಹೇಳ್ತಾ ಹೇಳ್ತಾ ಮಾತಾಡ್ತಾ ಮಾತಾಡ್ತಾ. ಹಿಂದಿನ ಸಂಚಿಕೆಯಲ್ಲಿ ಒಮ್ಮೆ ನಾನು ಟೇಲ್ ಕ್ವೆಶನ್ ಬಗ್ಗೆ ಮಾತಾಡಿದ್ದೆ. ಕೆಲವು ಜಾಯಿಂಟ್ ಸೆಂಟೆನ್ಸ್ಗಳಿರುತ್ತೆ, ಒಂದು ಸೆಂಟೆನ್ಸ್ ಆದಮೇಲೆ ಒಂದು ಪುಟ್ಟ ಪ್ರಶ್ನೆ ಇರುತ್ತೆ, ಈ ಥರ ಆ ಥರದ ಒಂದಷ್ಟು ಸೆಂಟೆನ್ಸ್ನ ನಾನೀಗ ಪ್ರನೌನ್ಸ್ ಮಾಡ್ತೀನಿ, ಹೇಳ್ತೀನಿ, ಅದರ ಕನ್ನಡ ಅರ್ಥನ ಹೇಳೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಇಲ್ಲಿ ಬರೀ ಪ್ರಶ್ನೆ ಕೇಳ್ತಾ ಇಲ್ಲ, ಉತ್ತರ ಕೂಡ ನಾನೇ ಹೇಳ್ತೀನಿ. ಬಟ್ ನಾನು ಹೇಳೋದಕ್ಕೆ ಮುಂಚಿತವಾಗಿ ನೀವೇನಾದರೂ ಹೇಳೋ ಪ್ರಯತ್ನ ಪಟ್ಟರೆ ನೀವು ಚೆನ್ನಾಗಿ ಕಲಿತಾ ಇದ್ದೀರಾ ಅಂತ ಅರ್ಥ ಆಗತ್ತೆ. ಹಾಗಾಗಿ ಈಗ ನಾನು ಪ್ರಶ್ನೆನ ಹೇಳ್ತಾ ಹೋಗ್ತೀನಿ, ಜೊತೆ ಜೊತೆಯಲ್ಲೇ ಉತ್ತರನ ಕೂಡ ಪ್ರಯತ್ನನ ನೀವು ಮಾಡಿ, ಆಯಿತಾ? ದ ಶಾಪ್ ಈಸ್ ಕ್ಲೋಸ್ಡ್, ಇಸಂಟ್ ಇಟ್? ನೋಡಿ, ಪರ್ಫೆಕ್ಟ್ ಟೈಲ್ ಕ್ವೆಶನ್ ಅಲ್ವಾ ಇದು, ನಾವು ಈಗ ಹೆಚ್ಚ ಕನ್ನಡದಲ್ಲಿ ಮಾತಾಡ್ತೀವಿ. ದ ಶಾಪ್ ಈಸ್ ಕ್ಲೋಸ್ಡ್ ಇಸಂಟ್ ಇಟ್, ಏನು ಹೇಳ್ತೀರಾ ಕನ್ನಡದಲ್ಲಿ? ಅಂಗಡಿ ಕ್ಲೋಸ್ ಆಗಿಬಿಟ್ಟಿದೆ, ಬಂದ್ ಆಗಿಬಿಟ್ಟಿದೆ ಅಲ್ವಾ? ಆಗಿದೆ ತಾನೇ. ವಿ ಆರ್ ಲೇಟ್ ಆರೆಂಟ್ ವಿ, ವಿ ಆರ್ ಲೇಟ್ ಆರೆಂಟ್ ವಿ, ನಾವು ತಡವಾಗಿಬಿಟ್ವಿ ಅಲ್ವಾ? ಯು ಡಿಡ್ ಕಮ್ ಡಿಡಂಟ್ ಯು, ನೀನು ಬಂದಿದ್ದೆ ಅಲ್ವಾ? ಹೌದಾನೆ. ಯು ಡಿಡಂಟ್ ಕಮ್ ಡಿಡಂಟ್ ಯು, ಯು ವೋಂಟ್ ಕಮ್ ಟುಮಾರೋ ವಿಲ್ ಯು, ಯು ವೋಂಟ್ ಕಮ್ ಟುಮಾರೋ ವಿಲ್ ಯು, ನೀನು ನಾಳೆ ಬರೋದಿಲ್ಲ ಇಲ್ಲ ತಾನೆ, ಬರ್ತೀಯ ತಾನೆ? ಈ ಥರ ನಾವು ಪ್ರಶ್ನೆ ಕೇಳ್ತೀವಲ್ಲ, ಯು ವೋಂಟ್ ಕಮ್ ಟುಮಾರೋ ವಿಲ್ ಯು, ಬರ್ತೀಯಾ? ವಿ ವೋಂಟ್ ಗೋ ದೇರ್ ವಿಲ್ ವಿ, ನಾವಲ್ಲಿ ಹೋಗೋದಿಲ್ಲ ಹೋಗ್ತೀವಾ? ವಿ ವೋಂಟ್ ಗೋ ದೇರ್ ವಿಲ್ ವಿ, ಇಫ್ ಯು ಹ್ಯಾಡನ್ ಟೋಲ್ಡರ್ ಶಿ ವುಡಂಟ್ ಹ್ಯಾವ್ ನೋನ್, ಇಫ್ ಯು ಹ್ಯಾಡಂಟ್ ಟೋಲ್ಡರ್ ಶಿ ವುಡಂಟ್ ಹ್ಯಾವ್ ನೋನ್, ನೀನು ಅವಳಿಗೆ ಹೇಳದೆ ಇದ್ದರೆ ಅವಳಿಗೆ ಗೊತ್ತಾಗ್ತಾನೆ ಇರಲಿಲ್ಲ. ಐ ಆಮ್ ನಾಟ್ ಲೇಟ್ ಟುಡೇ ಆಮ್ ಐ, ನಾನು ಇವತ್ತು ಲೇಟ್ ಆಗಿಲ್ಲ ಆದ್ನ? ದೇ ಪ್ಲೇಡ್ ವೆಲ್ ಬಟ್ ಯು ಡಿಡಂಟ್, ದೇ ಪ್ಲೇಡ್ ವೆಲ್ ಬಟ್ ಯು ಡಿಡಂಟ್, ಅವ್ರು ಚೆನ್ನಾಗಿ ಆಡಿದ್ರು ಬಟ್ ನೀನಿಲ್ಲ. ದೇ ವೋಂಟ್ ರೀಚ್ ಇನ್ ಟೈಮ್ ಬಟ್ ವಿ ವಿಲ್, ದೇ ವೋಂಟ್ ರೀಚ್ ಇನ್ ಟೈಮ್ ಬಟ್

0: ವಿ ವಿಲ್. ಅವರು ಇನ್ ಟೈಮ್ ಸರಿಯಾದ ಸಮಯಕ್ಕೆ ರೀಚ್ ಆಗೋದಿಕ್ಕೆ ಆಗೋದಿಲ್ಲ, ಬಟ್ ನಾವಾಗ್ತೀವಿ. ಅವರು ಸರಿಯಾದ ಸಮಯದಕ್ಕೆ ಅಲ್ಲಿ ತಲುಪೋದಕ್ಕಾಗಲ್ಲ, ಆದರೆ ನಾವಾಗ್ತೀವಿ. ಮೈ ಮದರ್ ವೋಂಟ್ ಅಟೆಂಡ್ ದ ವೆಡ್ಡಿಂಗ್ ಬಟ್ ಮೈ ಫಾದರ್ ವಿಲ್. ಮೈ ಮದರ್ ವೋಂಟ್ ಅಟೆಂಡ್ ದ ವೆಡ್ಡಿಂಗ್ ಬಟ್ ಮೈ ಫಾದರ್ ವಿಲ್. ನನ್ನ ಅಮ್ಮ ಮದುವೆಗೆ ಹೋಗೋದಿಕ್ಕೆ ಆಗೋದಿಲ್ಲ, ಆದರೆ ನನ್ನ ತಂದೆ ಹೋಗ್ತಾರೆ. ಐ ಮಸ್ಟ್ ಗೋ ಬಟ್ ಯು ನೀಡ್ ನಾಟ್. ಐ ಮಸ್ಟ್ ಗೋ ಬಟ್ ಯು ನೀಡ್ ನಾಟ್. ನಾನು ಹೋಗೇ ಹೋಗ್ತೀನಿ ಆದರೆ ನೀನು ಬೇಕಿಲ್ಲ. ನಾನು ಹೋಗೇ ಹೋಗ್ತೀನಿ ಆದರೆ ನೀನು ಬೇಡ. ಯು ಮಸ್ಟ್ ನಾಟ್ ರೈಟ್ ಇನ್ ರೆಡ್ ಇಂಕ್. ನೀನು ಕೆಂಪು ಶಾಯಿಯಲ್ಲಿ ಬರಿಬೇಕಾಗಿಲ್ಲ. ಯು ಮಸ್ಟ್ ನಾಟ್ ರೈಟ್ ಇನ್ ರೆಡ್ ಇಂಕ್, ಬರಿಬೇಡ. ಹೀ ಈಸ್ ರಾಂಗ್ ಇಸ್ಂಟ್ ಹೀ. ಅವನು ತಪ್ಪು ಮಾಡ್ತಿದ್ದಾನೆ ಅಲ್ವಾ, ಅವನು ಸರಿ ಮಾಡ್ತಿದ್ದಾನೆ ಮತ್ತೆ. ಹೀ ಈಸ್ ರಾಂಗ್ ಇಸ್ಂಟ್ ಹೀ. ಅವನು ತಪ್ಪು ಮಾಡ್ತಾ ಇದ್ದಾನೆ ಅಲ್ವಾ. ಐ ವಾಸ್ ವಿತ್ ಯು ವಾಸಂಟ್ ಐ. ಐ ವಾಸ್ ವಿತ್ ಯು ವಾಸಂಟ್ ಐ. ನಾನು ನಿನ್ನ ಜೊತೆ ಇದ್ದೆ ಇದೆ ತಾನೆ. ನಾನು ನಿನ್ನ ಜೊತೆ ಇದ್ದೆ ಇದ್ದೆ ತಾನೆ. ಯು ನೋ ಹಿಮ್ ವೆಲ್ ಡೋಂಟ್ ಯು. ಯು ನೋ ಹಿಮ್ ವೆಲ್ ಡೋಂಟ್ ಯು. ನಿಂಗೆ ಅವನು ಚೆನ್ನಾಗಿ ಗೊತ್ತಿದ್ದಾನೆ ಹೌದಾನೆ ಅಲ್ವಾ. ಯು ನೋ ಹಿಮ್ ವೆಲ್ ಡೋಂಟ್ ಯು. ನಿಂಗೆ ಅವನು ಚೆನ್ನಾಗಿ ಗೊತ್ತಿದ್ದಾನೆ ಅಲ್ವಾ. ವಿ ಹ್ಯಾವ್ ಡನ್ ದ ವರ್ಕ್ ಹ್ಯಾವಂಟ್ ವಿ. ವಿ ಹ್ಯಾವ್ ಡನ್ ದ ವರ್ಕ್ ಹ್ಯಾವಂಟ್ ವಿ. ನಾವು ಆ ಕೆಲಸನ ಮಾಡಿದ್ ಮುಗಿಸಿದ್ವಿ ಮಾಡಿದ್ವಿ ತಾನೆ. ನಾವು ಆ ಕೆಲಸನ ಮಾಡಿ ಮುಗಿಸಿದ್ವಿ ಮಾಡಿದ್ವಿ ತಾನೆ. ಯು ಹ್ಯಾವ್ ಲರ್ನ್ಟ್ ಅ ಲಾಟ್ ಹ್ಯಾವಂಟ್ ಯು. ಯು ಹ್ಯಾವ್ ಲರ್ನ್ಟ್ ಅ ಲಾಟ್ ಹ್ಯಾವಂಟ್ ಯು. ನೀವು ತುಂಬ ಚೆನ್ನಾಗಿ ತಿಳ್ಕೊಂಡ್ರಿ ಕಲ್ತ್ರಿ ಹೌದಲ್ವಾ. ನೀವು ಚೆನ್ನಾಗಿ ಕಲ್ತ್ರಿ ಹೌದಲ್ವಾ. ಹೌದು, ನನ್ನನ್ನು ಹೀಗೆ ಫಾಲೋ ಮಾಡ್ತಾ ಇದ್ರೆ, ನಮ್ಮ ಇಂಗ್ಲೀಷ್ ಕಲಿಕೆ ಪಾಠಗಳನ್ನು ಕೇಳಿಸ್ಕೊಳ್ತಾ ಇದ್ರೆ ತುಂಬ ಚೆನ್ನಾಗಿ ಕಲಿತೀರಾ, ಏನಂತೀರಾ? ಹೀಗೆ ಒಬ್ರಿಗೊಬ್ರು ಮಾತಾಡ್ತಾನೆ ನಾವು ಭಾಷೆನ ಕಲಿಯೋದಕ್ಕಾಗೋದು. ನಿಮ್ಮ ಕಲಿಕೆಗೆ ಇನ್ನಷ್ಟು ಸಹಾಯ ಆಗಲಿ ಅಂತ ನಾನು ಒಂದಷ್ಟೀಗ ಪ್ರಶ್ನೆ ಕೇಳ್ತೀನಿ, ಆದರೆ ಉತ್ತರ ನಿಮ್ಮ ಹತ್ರ ಇರ್ಬೋದು ಇಲ್ಲದೆ ಇರ್ಬೋದು. ಯಾವುದೇ ಪದಗಳು, ಈಗ ನಿಮ್ಮ ಮನೇಲಿ ನಾಯಿ ಇದೆಯಾ ಅಂತ ಕೇಳ್ತೀನಿ, ಅಥವಾ ನಿಮ್ಮನೆ ನಾಯಿ ಹೆಸರೇನು ಅಂತ ಕೇಳ್ತೀನಿ. ನಿಮ್ಮನೇಲಿ ಇದ್ದರೆ ಹೇಳ್ತೀರಾ ಪಟ್ ಅಂತ. ಏ ನಮ್ಮನೇಲಿ ನಾಯಿನೇ ಇಲ್ಲ ಅಂತ ಉತ್ತರ ಕೊಡೋ ಆಗಿಲ್ಲ, ಯಾವುದೋ ಒಂದು ಹೆಸರು ಹೇಳಿದರೆ ಆಯಿತು. ಆ ಥರ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗಿ, ಓ ನಾನು ಎಷ್ಟು ಚೆನ್ನಾಗಿ ಕಲಿತೆ ಅನ್ನೋದು ನಿಮಗೆ ಅರ್ಥ ಆಗತ್ತಾಗ. ಹಾಗಾದರೆ ಎಲ್ಲರೂ ರೆಡಿ ಇದ್ದೀರಾ ಪ್ರಶ್ನೆ ಕೇಳೋದಾ? ವಾಟ್ಸ್ ಹರ್ ಡಾಗ್ಸ್ ನೇಮ್. ವಾಟ್ಸ್ ಹರ್ ಡಾಗ್ಸ್ ನೇಮ್. ವಾಟ್ ಡು ದೇ ವಾಂಟ್ ನೌ. ವಾಟ್ ಡು ದೇ ವಾಂಟ್ ನೌ. ಹೂಮ್ ಡು ಯು ವಿಶ್ ಟು ಸಿ. ಹೂಮ್ ಡು ಯು ವಿಶ್ ಟು ಸಿ. ಹೂ ಓನ್ಸ್ ದಿಸ್ ಕಾರ್. ಹೂ ಓನ್ಸ್ ದಿಸ್ ಕಾರ್. ಓಕೆ, ನಿಮ್ಮೆಲ್ಲರ ಅನುಕೂಲಕ್ಕೆ ನಾನು ಇದನ್ನೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ, ಆದರೆ ನೀವು ಆದಷ್ಟು ಇಂಗ್ಲೀಷಲ್ಲೇ ಉತ್ತರ ಕೊಡೋ ಪ್ರಯತ್ನ ಪಡಬೇಕಾಯ್ತಾ? ವಾಟ್ಸ್ ಅವರ್ ಡಾಗ್ಸ್ ನೇಮ್ ಅಂದರೆ ಅವಳ ನಾಯಿ ಹೆಸರೇನು. ವಾಟ್ ಡು ದೇ ವಾಂಟ್ ನೌ ಅಂದರೆ ಅವರಿಗೀಗ ಏನು ಬೇಕು. ಹೂಮ್ ಡು ಯು ವಿಶ್ ಟು ಸಿ, ನೀನು ಯಾರು ನೋಡ್ಬೇಕಂತಿದೆಯಾ. ಹೂ ಓನ್ಸ್ ದಿಸ್ ಕಾರ್, ಈ ಕಾರ್ ಯಾರದ್ದು. ನೋಡು, ನಾಲ್ಕು ಪ್ರಶ್ನೆ ಕೇಳಿದೆ, ನಾಲ್ಕು ಪ್ರಶ್ನೆನ ಕನ್ನಡದಲ್ಲಿ ಸಹ ಅರ್ಥ ಹೇಳಿದೆ, ಅದ್ರ ಉತ್ತರ ಮಾತ್ರ ನೀವೇ ಕೊಡಬೇಕಾಯ್ತಾ? ಐದನೇ ಪ್ರಶ್ನೆ, ವಾಟ್ ಡು ಯು ಥಿಂಕ್, ನೀನೇನು ಆಲೋಚನೆ ಮಾಡ್ತಿದ್ಯಾ. ವಾಟ್ ಡು ಯು ಥಿಂಕ್. ನೆಕ್ಸ್ಟ್ ಪ್ರಶ್ನೆ, ವಾಟ್ ಡಿಡ್ ಯು ಸೇ, ನೀನೇನು ಹೇಳಿದೆ. ವಾಟ್ ಡಿಡ್ ಯು ಸೇ, ನೀನೇನು ಹೇಳಿದೆ. ಹೂ ಈಸ್ ಕಮಿಂಗ್ ಟುಡೇ, ಯಾರು ಬರ್ತಾರೆ ಇವತ್ತು. ಹೂ ಈಸ್ ಕಮಿಂಗ್ ಟುಡೇ. ಹೌ ಡು ಯು ಅರ್ನ್ ಸೋ ಮಚ್ ಮನಿ, ಅಷ್ಟೊಂದು ದುಡ್ಡು ನೀನು ಹೇಗೆ ದುಡ್ದೆ. ಹೌ ಡು ಯು ಅರ್ನ್ ಸೋ ಮಚ್ ಮನಿ. ಹೌ ಕ್ಯಾನ್ ಅ ಮ್ಯಾನ್ ಮೇಕ್ ಮನಿ ಫ್ರೆಂಡ್ಸ್, ಒಬ್ಬ ಮನುಷ್ಯ ಅಷ್ಟೊಂದು ಫ್ರೆಂಡ್ಸ್ನ ಹೇಗೆ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು. ಹೌ ಕ್ಯಾನ್ ಅ ಮ್ಯಾನ್ ಮೇಕ್ ಮನಿ ಫ್ರೆಂಡ್ಸ್. ವಿಚ್ ಬುಕ್ ಡು ಯು ವಾಂಟ್ ನೌ, ನಿಂಗೀಗ ಯಾವ ಪುಸ್ತಕ ಬೇಕು ನಿನಗೀಗ. ವಿಚ್ ಬುಕ್ ಡು ಯು ವಾಂಟ್ ನೌ. ವಾಟ್ ಹ್ಯಾಸ್ ಹ್ಯಾಪನ್ ಟು ಹಿಮ್, ಅವನಿಗೇನಾಯಿತು. ವಾಟ್ ಹ್ಯಾಸ್ ಹ್ಯಾಪನ್ ಟು ಹಿಮ್. ವಾಟ್ ಇಸ್ ಯುವರ್ ಸೂಟ್ ಮೇಡ್ ಆಫ್, ನಿನ್ನ ಈ ಸೂಟ್ ಯಾವುದರಿಂದ ಮಾಡಿರೋದು. ವಾಟ್ ಈಸ್ ಯುವರ್ ಸೂಟ್ ಮೇಡ್ ಆಫ್. ವೆನ್ ಡು ಯು ಪ್ಲ್ಯಾನ್ ಟು ವಿಸಿಟ್ ಯುವರ್ ಆಂಟಿ, ನೀನು ಯಾವಾಗ ನಿನ್ನ ಆಂಟಿ ಮನೆಯನ್ನ ವಿಸಿಟ್ ಮಾಡಬೇಕಂತಿದೆಯಾ. ವೆನ್ ಡು ಯು ಪ್ಲ್ಯಾನ್ ಟು ವಿಸಿಟ್ ಯುವರ್ ಆಂಟಿ. ವೆನ್ ವಿಲ್ ಯು ಬಿ ಏಬಲ್ ಟು ಸಿ ಮೀ, ನೀನು ಯಾವಾಗ ನನ್ನ ನೋಡ್ಬೇಕಂತಿದ್ಯಾ? ವ್ಯಾನ್ ವಿಲ್ ಯು ಬಿ ಏಬಲ್ ಟು ಸೀ ಮೀ? ವೇರ್ ಡಿಡ್ ಯು ಸ್ಲೀಪ್ ಲಾಸ್ಟ್ ನೈಟ್? ಕಳೆದ ರಾತ್ರಿ ನೀನು ಎಲ್ಲಿ ಮಲ್ಕೊಂಡಿದ್ದೆ? ವೇರ್ ಡಿಡ್ ಯು ಸ್ಲೀಪ್ ಲಾಸ್ಟ್ ನೈಟ್? ವೇರ್ ಡಿಡ್ ಶಿ ಇನ್ವೆಸ್ಟ್ ದ ಮನಿ? ಅವಳ ದುಡ್ಡನ್ನೆಲ್ಲ ಎಲ್ಲೇ ಹೂಡಿಕೆ ಮಾಡಿದ್ಲು, ಇನ್ವೆಸ್ಟ್ ಮಾಡಿದ್ಲು? ವೇರ್ ಡಿಡ್ ಶಿ ಇನ್ವೆಸ್ಟ್ ದ ಮನಿ? ವೈ ಮಸ್ಟ್ ಯು ವರ್ಕ್ ಹಾರ್ಡ್? ನೀನು ಯಾಕೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀಯಾ? ವೈ ಮಸ್ಟ್ ಯು ವರ್ಕ್ ಹಾರ್ಡ್? ಏನು ಉತ್ತರ ಕೊಡ್ತೀರಾ? ಟು ಸಕ್ಸೀಡ್ ತಾನೇ? ಈ ಥರ ಉತ್ತರಗಳನ್ನು ಕೊಡೋ ಪ್ರಯತ್ನ ಮಾಡಿ ಅಂತೆ ಪ್ರಶ್ನೆ ಕೇಳಿ ಸುಮ್ಮನೆ ಕೂರಬೇಡಿ. ವೈ ಡಿಡ್ ಯು ಲ್ಯಾಂಡ್ ಹಿಮ್ ಯುವರ್ ಸೈಕಲ್? ನೀನು ಯಾಕೆ ನಿನ್ನ ಸೈಕಲ್ನ ಅವನಿಗೆ ಕೊಟ್ಟೆ? ವೈ ಡಿಡ್ ಯು ಲ್ಯಾಂಡ್ ಹಿಮ್ ಯುವರ್ ಸೈಕಲ್? ಬಿಕಾಸ್, ಹೇಳಿ ಉತ್ತರ ಟ್ರೈ ಮಾಡಿ. ಹೀ ಹ್ಯಾಡ್ ಟು ಗೋ ಟು ದ ಟೆಂಪಲ್, ಮಾರ್ಕೆಟ್, ಸ್ಕೂಲ್, ಎನಿಥಿಂಗ್. ವೈ ಡಿಡ್ ಯು ಲ್ಯಾಂಡ್ ಹಿಮ್ ಯುವರ್ ಸೈಕಲ್? ವೈ ಡಿಡ್ ಯು ವೋಟ್ ಫಾರ್ ಡಾಕ್ಟರ್ ಮಿಶ್ರಾ? ನೀನು ಯಾಕೆ ಅವ್ರಿಗೆ ವೋಟ್ ಮಾಡಿದೆ? ವೈ ಡಿಡ್ ಯು ವೋಟ್ ಫಾರ್ ಡಾಕ್ಟರ್ ಮಿಶ್ರಾ? ಹೂಸ್ ಟೆಲಿಫೋನ್ ನಂಬರ್ ಇಸ್ ದಿಸ್? ಇದು ಯಾರು ಫೋನ್ ನಂಬರು? ಹೂಸ್ ಟೆಲಿಫೋನ್ ನಂಬರ್ ಇಸ್ ದಿಸ್? ಹೂ ಇಸ್ ಇಟ್? ಅವ್ರು ಯಾರು? ಹೂಸ್ ಇಟ್? ಹೌ ಆರ್ ಯು? ಹೇಗಿದೆಯಾ? ಹೌ ಆರ್ ಯು? ಡಸ್ ರಮಾ ನೋ ಹೌ ಟು ಪ್ರಿಪೇರ್ ಟೀ? ರಮಾಗೆ ಚಾಯ ಮಾಡೋದಕ್ಕೆ ಬರತ್ತಾ? ಡಸ್ ರಮಾ ನೋ ಹೌ ಟು ಪ್ರಿಪೇರ್ ಟೀ? ಶಲ್ ವಿ ಬಿ ಲೇಟ್ ಟುಮಾರೋ? ನಾವು ಸ್ವಲ್ಪ ಲೇಟ್ ಆಗ್ಬೋದಾ ನಾಳೆ? ಶಲ್ ವಿ ಬಿ ಲೇಟ್ ಟುಮಾರೋ? ವಾಟ್ ಇಸ್ ದ ಡೇಟ್ ಟುಮಾರೋ? ನಾಳೆ ಯಾವ ದಿವಸ? ವಾಟ್ ಈಸ್ ದ ಡೇಟ್ ಟುಮಾರೋ? ನೋಡಿ, ಒಟ್ಟು 25 ಪ್ರಶ್ನೆಗಳನ್ನು ಕೇಳಿದೆ. ನಿಮ್ಗೆ ಸುಲಭ ಆಗಲಿ ಅಂತ ಅದನ್ನು ಕನ್ನಡದಲ್ಲಿ ಕೂಡ ಅರ್ಥ ಹೇಳಿದೆ. ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ರಾ? ಕೊಡೋ ಪ್ರಯತ್ನ ಪಟ್ರಾ? ಪ್ರಯತ್ನ ಪಡಬೇಕು, ಆಗ ತಾನೇ ನಾವು ಕಲಿಯೋದಕ್ಕೆ ಸಾಧ್ಯ. ಕಳೆದ 25 ಸಂಚಿಕೆಗಳವರೆಗೂ ನಾನು ಎಲ್ಲ ಹೇಳ್ತಾ ಬಂದೆ, ಯಾವುದೆಲ್ಲ ಹೇಗೆ ಪ್ರನೌನ್ಸ್ ಮಾಡಬೇಕು, ಹೇಗೆ ಸೆಂಟೆನ್ಸ್ ಫಾರ್ಮ್ ಮಾಡಬೇಕು, ಹೇಗೆ ಕನ್ನಡದಲ್ಲಿ ಅನುವಾದ ಮಾಡಬೇಕು, ಹೇಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಈ ಥರ ಎಲ್ಲ. ಇನ್ನು ಮುಂದೆ ನೀವು ಒಂದು ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ, ಹೋಮ್ವರ್ಕ್ ಮಾಡಬೇಕಾಗತ್ತೆ. ನೀವೇ ಸ್ವಲ್ಪ ಪ್ರಯತ್ನ ಪಡಬೇಕು ಎಲ್ಲದನ್ನು ಹೇಳೋದಕ್ಕೆ. ಹೀಗೆ ಮಾಡಿದಾಗ ಸ್ಟೆಪ್ ಬೈ ಸ್ಟೆಪ್ ನಾವು ಕನ್ನಡದಿಂದ ಇಂಗ್ಲೀಷ್ನ ಸರಳವಾಗಿ ಮಾತಾಡೋದು ಕಲಿಯೋದಕ್ಕೆ ಸಾಧ್ಯ. ಅದಕ್ಕೆ ನಿಮ್ಮೆಲ್ಲರ ಪ್ರಯತ್ನ ಕೂಡ ಖಂಡಿತ ಬೇಕು. ಹೀಗೆ ಇನ್ನೂ ಒಂದಷ್ಟು ಹೇಳೋದಿದೆ, ಆದರೆ ಮುಂದಿನ ಸಂಚಿಕೆವರೆಗೂ ನೀವು ಅದಕ್ಕಾಗಿ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಮುಕ್ಕಣಕ್ಕ ಹೊಸ ತರಕಾರಿ ದಿನಸಿ ತರಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
6: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು?
5: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
6: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕೃಷ್ಣ ಪರಮಾತ್ಮ ಕೀ
1: ಜಯ.
0: ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
1: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
2: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
3: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು, ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಪ್ರಿಯ ವಿದ್ಯುತ್ ಗ್ರಾಹಕರಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.

0: ಸಂಡೇ ಸ್ಪಾಟ್ಲೈಟ್ ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇಂದಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲೂ ಕೂಡ ವಾಟ್ಸಪ್ಪು, ಇಮೇಲು ಹಾಗೆ ಸಾಮಾಜಿಕ ಜಾಲತಾಣಗಳನ್ನು ನಾವು ನಮ್ಮ ಬೆರಳು ತುದಿಯಲ್ಲಿ ನೋಡ್ತಾ ಇದ್ದೀವಿ. ಆದರೆ ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಎಂಥ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ಮನೆ ಮನೆಗೆ ಪತ್ರಗಳನ್ನು ತಲುಪಿಸುವಂಥ ಅಂಚೆ ನೌಕರರನ್ನು, ಅವರ ಶ್ರಮವನ್ನು, ಅವರ ಪರಿಶ್ರಮವನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಅದರಿಂದ ಎಲ್ಲ ಅಂಚೆ ನೌಕರರಿಗೂ ಕೂಡ ವಿಶ್ವ ಅಂಚೆ ನೌಕರರ ದಿನದ ಶುಭಾಶಯಗಳನ್ನು ಹೇಳ್ತಾ, ನಿನ್ನೆ ವಿಶ್ವ ಅಂಚೆ ನೌಕರರ ದಿನ ಇತ್ತು. ಹಾಗಾಗಿ ನಾವು ಈ ಅಂಚೆ ನೌಕರರು ಅಂದರೆ ನಮ್ಮ ಒಂಥರ ಸ್ನೇಹಿತರ ಥರ, ಆ ಕಾಲದಿಂದಲೂ ಕೂಡ ಪತ್ರಗಳನ್ನು ಎಷ್ಟೇ ದೂರ ಇದ್ದರೂ ಕೂಡ, ಎಷ್ಟೇ ಮಳೆ ಬಂದರೂ ಕೂಡ, ಎಷ್ಟೇ ಬಿಸಿಲು ಬಂದರೂ

0: ನಮ್ಮ ಮನೆಗೆ ತಲುಪಿಸ್ತಾ ಇದ್ರು. ಎಂಥ ಪರಿಸ್ಥಿತಿ ಇದ್ರೂ ಕೂಡ ನಮ್ಮನ್ನ ಮರಿದೆ ಯಾರಿಗೆ ಪತ್ರ ಬಂದರೂ ಕೂಡ ಎಷ್ಟೇ ದೂರ ಇದ್ರೂ ತಲುಪಿಸುವಂಥ ಅಂಚೆ ನೌಕರರ ಕುರಿತು, ಹಾಗೆ ಅಂಚೆಯ ಕುರಿತು ಇವತ್ತು ಒಂದಷ್ಟು ಮಾತಾಡೋಣ. ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ. ಕಾಫಿ ಆಯ್ತಾ ಮೇಡಮ್?
0: ಕಾಫಿ ಆಯ್ತು ಸರ್. ನಿಮ್ದಾಯ್ತಾ?
1: ನಮ್ದು ಆಯ್ತು. ಮಳೆ ಬರ್ತಾ ಇದೆ, ಈ ನಿನ್ನೆಯಿಂದ ಸ್ವಲ್ಪ ಮಳೆ ಅಂತ ಕಾಣ್ತಾ ಇದೆ ಮಳೆಗಾಲ.
0: ನಿನ್ನೆಯಿಂದ ಮಳೆಗಾಲ ಶುರು ಆಯ್ತು ಹಾಗಾದ್ರೆ.
1: ಆಗಿದೆ ಅಂದ್ರೆ ನಮ್ಗೆ ಹೋದ ವರ್ಷ 35 ಇಂಚ್ ಮಳೆ ಆಗಿತ್ತು, ಈ ವರ್ಷ ಒಂದು 3 ಇಂಚ್ ಮಳೆ ಆಗಿದೆ.
0: ಅಂದ್ರೆ ಮೇ ಇಂದನೇ ಶುರು ಆಗಿತ್ತಲ್ಲ ಹೋದ ವರ್ಷ, ಹಾಗಾಗಿ
1: ಮೇ ಇಂದಲೇ ಶುರು ಆಗಿ ಇಷ್ಟೊತ್ತಿ 35 ಇಂಚ್ ಮೇಲೆ ದಾಟಿತ್ತು. ಎಲ್ಲಾ ಜಲಾಶಯಗಳು ಭರ್ತಿಯಾಗಿತ್ತು.
0: ಹೌದು ಸರ್.
1: ಈಗ ಕುಡಿಯೋದಕ್ಕೆ ನೀರು ಕಷ್ಟ ಆಗುತ್ತೆ. ಅದಕ್ಕೆ ಬೆಳೆ ಹೋಗ್ಲಿ, ಕುಡಿಯೋದಕ್ಕೆ ಬೆಂಗಳೂರು ಮಂಡ್ಯಕ್ಕೆಲ್ಲ ಕಾವೇರಿ ನೀರಿಲ್ಲ, ಹೇಮಾವತಿ ನೀರಿಲ್ಲ. ಅದನ್ನ ಮಳೆ ಸ್ವಲ್ಪ ದೇವರು ಕಣ್ಬಿಟ್ರೆ ಒಳ್ಳೇದು ಅಂತ ಹೇಳ್ತೀನಿ ಮೇಡಮ್.
0: ನಿನ್ನೆಯಿಂದ ಕಣ್ಬಿಡ್ತಿದಾರ ಅಂತ?
1: ಹೌದು, ಸ್ವಲ್ಪ ಏನಿಲ್ಲ ಈಗ ಇದು ಆದ್ರಿ. ಆದ 7ನೇ ತಾರೀಕಿಂದ ಪುನರಸಿ, ಅಸನ್, ಉಸನ್, ಈ 4 ಮಳೆಗಳು ದೊಡ್ಡ ಮಳೆ.
0: ದೊಡ್ಡ ಮಳೆ.
1: ಇದ್ ಮಳೆ ಬಂದ್ರೆ ಮೇಡಮ್ ಒಂಥರ
0: ಪೂರ್ತಿ ಮಳೆ ಇರುತ್ತೆ ನೀರು ಅಂತ. ನೀರಿನ
1: ಇವತ್ತಿನ ವಿಷಯ ಅಂಚೆ ಬಗ್ಗೆ ಅಲ್ವಾ?
0: ಹೌದು ಸರ್, ವಿಶ್ವ ಅಂಚೆ ನೌಕರರ ದಿನ ಆಯ್ತು ನಿನ್ನೆ.
1: ಅಂಚೆ ನೌಕರರ ದಿವಸದ ಪರವಾಗಿ ಹೇಳ್ಬೇಕು ಅಂದ್ರೆ ಪ್ರಾಮುಖ್ಯತೆ ಅಂದ್ರೆ ನಮ್ಮ ಈ ಅಂಚೆ ಕಾರ್ಡ್. ನಾನು ಮೊದಲು ಏನ್ ಮಾಡ್ತಾ ಇದ್ದೆ ಅಂದ್ರೆ ರಿಪ್ಲೈ ಕಾರ್ಡ್ ತಂದು ಇಟ್ಕೊತಾ ಇದ್ದೆ. ಎಂಪ್ಲಾಯ್ಮೆಂಟ್ ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ 30-40 ರೂಪಾಯಿ ಖರ್ಚಾಗೋದು ಬಸ್ ಚಾರ್ಜ್ ಅಂತ. ಇಲ್ಲಿಂದಲೇ ಒಂದು ಕಾರ್ಡ್ ನಾವು ಬರೆದ್ಬಿಟ್ಟು ನಮ್ಮ ಎಂಪ್ಲಾಯ್ಮೆಂಟ್ ನಂಬರ್ ನ ರಿನ್ಯೂ ಮಾಡಬೇಕು ಅಂತ ಕಳ್ಸೋದು. ಆಗ ಅವರು ಆ ಅಡ್ರೆಸ್ ಅನ್ನ ಬರ್ದಿರ್ತೀವಿ, ಅದಕ್ಕೆ ಮತ್ತೆ ಅವ್ರು ರಿನ್ಯೂ ಮಾಡ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ತಾರೆ.
0: ಕೆಲ್ಸಕ್ಕೆ ಖಾಲಿ ಇದ್ರೆ ಅದನ್ನ ಕಳಿಸ್ತಿದ್ರು.
1: ಕಳಿಸ್ತಾರೆ, ಖಾಲಿ ಕಾರ್ಡ್ ಇರುತ್ತಲ್ಲ, ಡಬಲ್ ಇರುತ್ತೆ, ರಿಪ್ಲೈ ಕಾರ್ಡ್ ಅಂತ ಅದಕ್ಕೆ ಹೆಸರು. ಜೊತೆಗೆ ಮೇಡಮ್ ನಾವ್ ಒಂದು ದೇವಸ್ಥಾನಕ್ಕೆ ದುಡ್ಡು ಕಳಿಸ್ಬೇಕು ಅಂದ್ರೆ ಮನಿ ಆರ್ಡರ್ ಮಾಡ್ಬೇಕಾದ್ರೆ ಮನಿ ಆರ್ಡರ್ ಗೆ ಪೋಸ್ಟ್ಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಅದು ಅಡ್ರೆಸ್ ಕರೆಕ್ಟ್ ಆಗಿ ಬರ್ದು ಬಿಟ್ರೆ ಒಂದ್ ಪೀಸ್ ಕೊಡ್ತಾರೆ, ಮತ್ತೆ ಹಣ ತಲುಪಿದ ಮೇಲೆ ನಮಗೆ ಅಲ್ಲಿಂದ ಒಂದು ರೆಸಿಪ್ಟ್ ಬರುತ್ತೆ, ಅದ್ರದ್ದು ಅಕನಾಲೆಜ್ಮೆಂಟ್ ಇಂದ ಒಂದು ಕೊಡ್ತಾರೆ. ಮತ್ತೆ ಮೂರನೇದಾಗಿ ಹೇಳ್ಬೇಕು ಅಂದ್ರೆ ನಾನು ಇದು ಈ ಕಾಗದಗಳನ್ನು ಹೆಚ್ಚಿಗೆ ಬರೆಯೋದು ಅಂದ್ರೆ ಆಕಾಶವಾಣಿಗೆ. ಬೇಡ,
0: ಆಕಾಶವಾಣಿಗೆ.
1: ಆಕಾಶವಾಣಿ ಎಲ್ಲಾ ಕೇಳಿದೆ, ಗುಲ್ಬರ್ಗ ಧಾರವಾಡಕ್ಕೆ ಬರ್ದಿದ್ದೀನಿ.
0: ಪತ್ರಲೇಖನ ಅಂತಾನೇ ಒಂದು ಇದಿರುತ್ತೆ,
1: ಓಲೆಗರಿ ಅಂತ ಇತ್ತು ನಮ್ಗೆ ಹಾಸನ ಆಕಾಶವಾಣಿಲಿ, ಓಲೆಗರಿ. ಆಮೇಲೆ ಭದ್ರಾವತಿ ಬರೀತಿದ್ದ, ಅಲ್ಲಿ ಚಿತ್ರರಂಜಿನಿ ಅಂತ ಇತ್ತು.
0: ಚಿತ್ರರಂಜಿನಿ,
1: ಚಿತ್ರರಂಜಿನಿ ಅಂತ. ಇಲ್ಲಿ ಹಾಸನ ಆಕಾಶವಾಣಿಲಿ ಚಿತ್ರ ಮಾಧುರಿ ಅಂತ ಬರುತ್ತೆ. ಇದಕ್ಕೆಲ್ಲ ನಾನು ಎಷ್ಟು ಕಾಗದಗಳನ್ನು ಬೇಕಾದಷ್ಟು ತಂದಿಟ್ಕೊತೈತೆ ಮನೇಲಿ, ಎಲ್ಲದಕ್ಕೂ ಬರೆಯೋದು. ಆಮೇಲೆ ಒಂದು ವಾರದ ಒಂದ್ಸರಿ ಭಾನುವಾರ ದಿವಸ ಪತ್ರೋತ್ತರ ಅಂತ ಬರುತ್ತೆ. ಈ ಕಾರ್ಯಕ್ರಮ ಎಲ್ಲ ಏನೇನ್ ಕೇಳಿದೀವಿ ಅವೆಲ್ಲ ಹೇಗಿತ್ತು ಅದ್ರ ಬಗ್ಗೆ ಎಲ್ಲ ನಮ್ಮ ಅನಿಸಿಕೆಗಳನ್ನ ಬರೆಯೋದ್ ನಾವು.
0: ಈಗ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಿರಲ್ಲ ಹಾಗೆ ಅವಾಗ ಕಾರ್ಡಲ್ಲಿ.
1: ಹೌದು, ಆ ತರ ಅದನ್ನೆಲ್ಲ ಆಕಾಶವಾಣಿಯಲ್ಲಿ ಕೂತ್ಕೊಂಡು ಓದವ್ರು, ಓ ಸಂಕಪ್ಪನವರು ಇಲ್ಲಿಂದ ಬರ್ದಿದ್ದಾರೆ ನೋಡಿ ಇಂತ
0: ಹೆಸರು ಕೇಳಕ್ಕೆ ಖುಷಿ ಆಗ್ತಿದ್ದ.
1: ನಮಗೆ ಖುಷಿ, ನಮ್ಮ ಮನೆಯವರೆಲ್ಲ ಅಯ್ಯೋ ನಮ್ಮ ಮಗನ ಹೆಸರು ಬರ್ತಾ ಇದೆ ಎಲ್ಲ ಕಾರ್ಯಕ್ರಮ ಕೇಳಿರೋದು, ಅವರು ಕೆಲವಾರು ವಿಷಯಗಳು ಪ್ರಸಾರ ಮಾಡಿರೋದು, ಗಾದೆ ಗಮ್ಮತ್ತು, ಒಗಟು ಜಿಗುಟು, ಚಿತ್ರ ಮಾಧುರಿ, ಮತ್ತೆ ಪ್ರತಿಯೊಂದು ಕಾರ್ಯ ಕೃಷಿ ರಂಗದ ಬಗ್ಗೆ ಬರೆಯುತ್ತಿದ್ದೆ, ಇಂಥ ಬೆಳೆಗಳನ್ನ ಮಾಹಿತಿ ಕೊಟ್ಟಿದ್ದಕ್ಕೆ ಅಂತಂದು ಎಲ್ಲ ಎಲ್ಲ ವಿಚಾರಗಳನ್ನು ಬರೀತಾ ಇದ್ದಾಗ ಅದು ಈಗ ಬಾರಿ ಮಾಯ ಆಗ್ಬಿಟ್ಟಿದೆ. ಯಾಕೆಂದ್ರೆ ಈಗ ಮೊಬೈಲ್ ನಲ್ಲಿ ಸೆಂಡ್ ಮಾಡ್ಬಿಟ್ರೆ ಮುಗಿಯಿತು, ಮೆಸೇಜ್ ಹಾಕಿ, ವಾಟ್ಸ್ಆಪ್ ಮೆಸೇಜ್ ಹಾಕಿ, ಈ ಮೆಸೇಜ್ ಹಾಕಿ, ಆ ಮೆಸೇಜ್ ಅಂತ ಒಂದ್ ಕೆಲವು ತಕ್ಷಣದಲ್ಲಿ ಮಾಡ್ತಾರೆ. ಆದ್ರೆ ಈ ಕಾಗದಗಳು ಬಾರಿ ಬಾರಿ ಬರ್ತಾ ಬರ್ತಾ ಮಾಯ ಆಗ್ತಾ ಇದೆ, ಮಾಯ ಆಗ್ಬಾರ್ದು. ಪತ್ರಗಳಿಗೆ ಸ್ವಲ್ಪ ಆದ್ಯತೆ ಕೊಡ್ಬೇಕು. ಮತ್ತೆ ನಮ್ಮನೇಲಿ ಕಾಗದ ಬರಿಬೇಕಾದ್ರೆ ನೋಡೋಣ ಬರೀ ಕಾಗದ ಅಂತ ನಮ್ಮ ಅಪ್ಪ ಕೂರಿಸ್ಕೊಂಡು ಬರಿಸ್ತವ್ರದ ನಾವ. ಆಗ ಏನಂದ್ರೆ ಯಾವ ತರ ಬರೆಯೋದಂದ್ರೆ ತಂದೆಯವರಿಗೆ ಬರಿಬೇಕಾದ್ರೆ ತೀರ್ಥರೂಪ ತಂದೆಯವರಿಗೆ
0: ನೋಡಿ.
1: ಪತ್ರ ಒಕ್ಕಣಿಕೆ ಆತರ ಬರಿಬೇಕು. ಮಾತ್ರ ಕಾಗದಗಳು ಬರೆಯೋದು ಸುಮ್ನೆ ಬರೆಯೋದಲ್ಲ, ಅಪ್ಪನಿಗೆ ಅಮ್ಮನಿಗೆ ಅಂತ ಹಂಗ್ ಬರೆಯೋದಲ್ಲ. ಮಾತೃಶ್ರೀಯರು ಅರದ ತಾಯಿಯವರಿಗೆ ಪಾದಾರವಿಂದಗಳಿಗೆ ನಮಸ್ಕಾರಗಳು, ಆತ ಆಶೀರ್ವಾದ ಬೇಡಿಕೊಳ್ಳುವ ಆಶೀರ್ವಾದಗಳು ಅಂತ ಈ ತರ ಎಲ್ಲ ಬರಿತಾ ಇದ್ವಿ ನಾವು. ಇವೆಲ್ಲ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಅವತ್ತಿಂದೆಲ್ಲ ನೆನಪು ಆಗ್ತಾ ಇದ್ದೀಗ ಇವತ್ತು ನೀವು ನಿಮ್ಮ ಆಕಾಶವಾಣಿಲಿ ಈ ತರ ಕಾರ್ಯಕ್ರಮ ಪ್ರಸಾರ ಆದಾಗೆಲ್ಲ ಹೇಳ್ಬೇಕು ಅಂತ ಆಯ್ತು ನನಗೆ.
0: ಹೌದು ಸರ್, ಅಂದ್ರೆ ಆ ಕನ್ನಡ ಭಾಷೆಯ ಬೆಳವಣಿಗೆ ಕೂಡ ಪತ್ರದಲ್ಲಿ ಇರ್ತಿತ್ತು ಅಂತ.
1: ಹೌದು ಹೌದು, ಇವತ್ತಿನ ಅಂಚೆನ ಇದರ ಬಗ್ಗೆ ನೌಕರರ ದಿವಸದ ಬಗ್ಗೆ ತುಂಬಾ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಮುಂದೇನು ಅಷ್ಟೇ, ಪತ್ರಗಳನ್ನ ಸ್ವಲ್ಪ ಆದಷ್ಟು ಮೆಸೇಜ್ ಗಳನ್ನೆಲ್ಲ ಕಮ್ಮಿ ಮಾಡ್ಬಿಟ್ಟು ಪ್ರತಿಯೊಂದನ್ನ ಇದ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಕಾಗದಗಳಿಗೆ ಸ್ವಲ್ಪ ಆದ್ಯತೆ ಕೊಡ್ಬೇಕು ಪ್ರತಿಯೊಂದು. ಪ್ರತಿಯೊಂದು ಮಾಡಿದ್ರೆ ಎಲ್ಲ ಮೊಬೈಲ್ ಅಲ್ಲೂ ಮಾಡಿ, ಆದ್ರೆ ಕಾಗದಗಳನ್ನ
0: ಸಂಸ್ಕೃತಿ ಉಳಿಲಿ ಅಂತ
1: ಉಳಿಸ್ಬೇಕು. ಇಂಥದನ್ನೆಲ್ಲ ನಾವು ನಮ್ಮ ಯಾಕೆಂತ ಹೇಳಿದ್ರೆ ನಮ್ಮ ಇದ್ರಲ್ಲೆಲ್ಲ ನಾವು ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ಎಲ್ಲ ನಮ್ಮ ಮೇಡಮ್ದಿರು ಮಾಸ್ಟರ್ಗಳಿಗೆಲ್ಲ ನಾವು ಕಾಗದ ಬರೆಯೋ, ನಮ್ಮ ಮುಖ್ಯ ಪ್ರೀತಿಯ ಉಪಾಧ್ಯಾಯರುಗಳಿಗೆಲ್ಲ ಇವೆಲ್ಲ ನಾವು ನಿಜವಾಗ್ಲು ಮೆಲುಕು ಹಾಕ್ತಾ ಇದ್ರೆ ತುಂಬಾ ಒಂದು ಖುಷಿ ಆಗುತ್ತೆ. ಮುಂದೇನು ಇದು ಮಂಗಮಯ ಆಗ್ಬಾರ್ದು, ಒಳ್ಳೆ ರೀತಿಯಲ್ಲಿ ಉಳಿಸ್ಕೊಂಡು ಹೋಗ್ಬೇಕು. ಈ ಅಂಚೆ ನೌಕರ ದಿವಸದಿಂದ ಒಂದು ಶುಭಾಶಯನ್ನು ಹೇಳಲು ಬಯಸ್ತೇನೆ ಮೇಡಮ್.
0: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿ ನಿಮ್ಮ ಅನುಭವವನ್ನು ತಿಳಿಸಿದ್ದಕ್ಕೆ.
1: ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ.
0: ಧನ್ಯವಾದ. ಸಂಕಪ್ಪ ಅವ್ರು ಕರೆ ಮಾಡಿದ್ರು. ಅವರು ಆ ದಿನಗಳಲ್ಲಿ ಅವ್ರು ಬರೆದಂತಹ ಪತ್ರಗಳಿರ್ಬೋದು, ಆ ಪತ್ರವರು ಬರೆಯುವಂಥ ಒಂದು ರೀತಿ ಕೂಡ ಎಷ್ಟು ಚೆನ್ನಾಗಿತ್ತು. ತೀರ್ಥರೂಪ ತಂದೆ ತಾಯಿಗಳಿಗಿರ್ಬೋದು, ಅಥವಾ ಆಶೀರ್ವಾದ ಬೇಡುವ ಆಶೀರ್ವಾದ, ಈ ಥರದನ್ನೆಲ್ಲ ಪದಗಳನ್ನು ಬಳಸಿ ಎಷ್ಟು ಚೆನ್ನಾಗಿ ಪತ್ರವನ್ನು ಬರಿತಿದ್ವಿ ನಾವು ಆ ಕಾಲದಲ್ಲಿ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ
0: ಸರ್, ನಮಸ್ತೆ. ಬ್ರಹ್ಮಾನಂದ ರಾನಡೆ
2: ಸರ್. ಮೇಡಮ್ ಗುಡ್ ಆಫ್ಟರ್ನೂನ್.
0: ಗುಡ್ ಆಫ್ಟರ್ನೂನ್ ಸರ್.
2: ಊಟ ಆಯ್ತಾ ಮೇಡಮ್?
0: ಊಟ ಆಯ್ತು ಸರ್. ನಿಮ್ದು ಆಯ್ತಾ?
2: ಆಯ್ತು ಮೇಡಮ್, ಆಯ್ತು ಮೇಡಮ್. ಇವತ್ತು ಟಾಪಿಕ್ ಏನು
0: ಸರ್? ಇವತ್ತು ವಿಶ್ವ ಅಂಚೆ ನೌಕರರ ದಿನ ಇತ್ತು, ನಿನ್ನೆ ಇತ್ತು.
2: ಆ ಅದರದ್ದು ಟಾಪಿಕ್ ಅದೇ ಇವತ್ತು ತಂದಿದ್ದೀರಾ?
0: ಹೌದು ಹೌದು ಸರ್.
2: ತುಂಬಾ ಸಂತೋಷ ಅನ್ನಿಸ್ತಾ ಇದೆ.
0: ಹಾ ಸರ್,
2: ನಿಜವಾಗ್ಲೂ ಅಂಚೆ ಇಲಾಖೆ ಇದೆಯಲ್ಲ, ಅದರದ್ದು ಸೌಲಭ್ಯಗಳು, ಅವನನ್ನು ನೀಡ್ತಕ್ಕಂತ ಸೇವೆ ಯಾವತ್ತಿಗೂ ನಾವು ಮರೆಯಂಗಿಲ್ಲ. ಅದರಲ್ಲೂ ನಾವು ಈಗ ಒಂದು 45 ವರ್ಷ ಹಿಂದೆ ಹುಟ್ಟಿದವ್ರಿಗೆಲ್ಲ ಅಂತೂ ಅಂಚೆ ಬಗ್ಗೆ ಚೆನ್ನಾಗಿ ಗೊತ್ತೇ ಇರುತ್ತೆ. ನಮ್ಮ ಒಂದು ಸಂಪರ್ಕ ಸಮೂಹ ಒಂದು ಮಾಧ್ಯಮ ಅಂಚೆನೆ ಆಗಿತ್ತು ಅವಾಗ. ಅವಾಗೆಲ್ಲ ಇನ್ನು ಟಿವಿ ಮೊಬೈಲ್ ಎಲ್ಲ ಬರಕ್ಕಿಂತ ಮುಂಚೆ ಅಂತೂ ಫುಲ್ ಎಲ್ಲ ಇದಕ್ಕೆ ಡಿಪೆಂಡ್ ಆಗಿದೆ. ಕಂಪ್ಯೂಟರ್ ಎಲ್ಲ ಬರೋ ಮೊದಲು
0: ಪೋಸ್ಟ್ ಆಫೀಸ್ಗೆ ಡಿಪೆಂಡ್. ಹೌದು, ಅಂಚೆ.
2: ಹೌದು ಮೇಡಮ್, ಫುಲ್ ಕೊರಿಯರ್ ಇವೆಲ್ಲ ಬರಕ್ಕಿಂತ ಮೊದಲು ಪೋಸ್ಟ್ ಆಫೀಸ್ಗೆ ಡಿಪೆಂಡ್ ಆಗಿದ್ವಿ. ನಿಜವಾಗ್ಲೂ ಒಂದು ಊರಲ್ಲಿ ಒಂದು ಪೋಸ್ಟ್ ಆಫೀಸ್ ಇತ್ತು ಅಂದ್ರೆ ಅದು ದೇವಸ್ಥಾನ ತರ ಇರ್ತಿತ್ತು. ಅಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆಲ್ಲ ಆ ದೇವಸ್ಥಾನದ ಪೂಜಾರಿಗಳ ತರ ಇರ್ತಿದ್ರು. ಆಮೇಲೆ ಈ ಪೋಸ್ಟ್ ಅದರಲ್ಲೂ ಮುಖ್ಯವಾಗಿ ಪೋಸ್ಟ್ ಮ್ಯಾನ್ ಅನ್ನ ಪೋಸ್ಟ್ ಮಾಸ್ಟರ್ನ ಆ ಊರಿನ ಜನ ದೇವ್ರು ಅಂತ. ಯಾಕೆ ಮೇಡಮ್ ಅಂದ್ರೆ ಅವರಿಗೆ ಒಳ್ಳೇದು ಕೆಟ್ಟ ಸುದ್ದಿಗಳನ್ನ ತಿಳಿಸೋರು ಅವ್ರೆ. ಆಮೇಲೆ ಆ ಊರಿಗೆ ವಯಸ್ಸಾದವ್ರಿಗೆಲ್ಲ ಪೆನ್ಷನ್ ಅದು ಇದು ದುಡ್ಡೆಲ್ಲ ಕ್ಯಾಶ್ ಎಲ್ಲ ತಂದ್ಕೊಡೋದು ಅವ್ರೆ. ಆಮೇಲೆ ಹಿಂದೆಲ್ಲ ತುಂಬಾ ಅನಕ್ಷರಸ್ಥರು ಇರ್ತಿದ್ರು, ಅವ್ರಿಗೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಅವ್ರ ಲೆಟರ್ ಎಲ್ಲ ಬರ್ಕೊಡೋದು ಪೋಸ್ಟ್ ಮಾಡೋದು ಎಲ್ಲ ಅವರೇ ಮಾಡ್ತಿದ್ರು.
0: ಪತ್ರಗಳನ್ನು ಕೆಲವೊಂದ್ ಸರಿ ಓದೋದನ್ನು ಅದು ಅವರೇ ಮಾಡ್ತಿದ್ರ ಅಂತ ಹೇಳಿ.
2: ಹೌದು ಹೌದು ಮೇಡಮ್, ನಾನೇ ನೋಡಿದೀನಿ ಕಣ್ಣಾರೆ ತುಂಬಾ. ಮತ್ತೆ ಅವಾಗೆಲ್ಲ ಅವರು ಒಳ್ಳೆ ಯೂನಿಫಾರ್ಮ್ ಹಾಕೊಂಡು ಮನೆ ಮನೆಗೆ ಬಂದು ಪತ್ರಗಳನ್ನ ಕೊಡ್ತಿದ್ರು. ನಾವಿಲ್ಲ ಅಂದ್ರೆ ಒಂದ್ ಎರಡು ದಿನ ಕಾದ್ಬಿಟ್ಟು ಕೊಡ್ತಿದ್ರು. ಆಮೇಲೆ ಎಷ್ಟೋ ಸಲ ಹಾಗೆ ಎರಡ್ ಮೂರ್ ದಿನ ಸ್ಟಾಕ್ ಇಟ್ಕೊಂಡು ಏ ನಿಮ್ದೊಂದು ಪೋಸ್ಟ್ ಇದೆ ಅಂತೇಳಿ ಮತ್ತೆ ಹುಡ್ಕೊಂಬಂದು ಮನೆ ಆಡು ಪೋಸ್ಟ್ ಪ್ರತಿ ಒಂದನ್ನು ಕೊಡ್ತಿದ್ರು. ಬಹಳ ಸಂತೋಷ ಅನಿಸ್ತಿತ್ತು. ಆಮೇಲೆ ಈಗ ನಾವು ಪತ್ರಗಳನ್ನ ನಮ್ಮ ರಿಲೇಷನ್ ಆಗ್ಲಿ ಅಥವಾ ಫ್ರೆಂಡ್ಸ್ ಗಳಿಗಾಗ್ಲಿ ಎಲ್ಲ ಬರ್ದಾಗ ಹಿಂಗೆ ಲೆಟರ್ ಬರ್ದಿದೀನಿ ಬಂತ ಬಂತ ಅಂತ ಇದು ಕಾಯ್ತಾ ಇರ್ತಿದ್ವಿ. ಅಂದ್ರೆ ಒಂದು ಕುತೂಹಲ ಇರ್ತಿತ್ತು ಆ ಲೆಟರ್ ಅಲ್ಲಿ ಏನಿದೆ ಅಂತ. ಆಮೇಲೆ ನಮ್ಗೆ ಅವಾಗ ಲೆಟರ್ಗಳು ಬರೀತಾ ಇದ್ವಿ, ನಮ್ಗೆ ಒಂದು ಲಿಪಿಯ ಒಂದು ಕಂಟಿನ್ಯೂಟಿ ಇತ್ತು ಅವಾಗ ಬರೀಕ್ಕಂತ. ನಮ್ಮ ಬರಹ ಬರಹಕ್ಕೂ ಒಂದು ಅವಕಾಶ ಇತ್ತು, ಒಳ್ಳೊಳ್ಳೆ ಪದಗಳನ್ನ ಹಾಕಿ ಚೆನ್ನಾಗಿ ಬರೀತಿದ್ವಿ. ಆಮೇಲೆ ಅದರಲ್ಲಿ ಸಿಕ್ತಕ್ಕ ಈ ಮೊಬೈಲ್ ಅಲ್ಲಿ ನಾವು ಎಷ್ಟೇ ಬರ್ದು ಹಾಕ್ವಿ ಏನೇ ಭಾವನೆಗಳನ್ನ ವ್ಯಕ್ತಪಡಿಸಿ, ಆದ್ರೆ ಆ ಪತ್ರ ಬರೆದು ಆ ಪತ್ರದಲ್ಲಿ ಇರ್ತಕ್ಕಂಥ ಭಾವನೆಗಳು ನಮ್ಮ ಹೃದಯಕ್ಕೆ ಮನಸ್ಸಿಗೆ ತುಂಬಾ ಚೆನ್ನಾಗಿ ಮುಟ್ತಿದ್ವು. ನಿಜವಾಗ್ಲೂ ಮೇಡಮ್ ಅದನ್ನ ನಾವು ಯಾವತ್ತು
0: ಮರೆಯಲ್ಲ.
2: ಅದ್ರ ಜೊತೆಗೆ ಈ ಟೆಲಿಗ್ರಾಮ್ ಅಂತ ಉಪಯೋಗಿಸ್ತಾ ಇದ್ರು. ಆ ಟೆಲಿಗ್ರಾಮ್ ಅಲ್ಲೂ ಕೂಡ ಅದು ಶಬ್ದಗಳಿಗೆ ಅದನ್ನ ಪದಗಳನ್ನ ಬರೀತಿದ್ರು. ನಾವು ಪೋಸ್ಟ್ ಆಫೀಸಿಗೆ ಹೋದ್ರೆ ಏನ್ ಬರುತ್ತಪ್ಪ ಟೆಲಿಗ್ರಾಮ್ ಏನ್ ತಿಳಿಸ್ತಾರೆ ಏನೋ ಅಂತ ಅನ್ಕೊಳ್ತಿದ್ವಿ. ಆಮೇಲೆ ಅದ್ರ ಜೊತೆಗೆ ಇವತ್ತೇನಾಗಿದೆ ಅಂದ್ರೆ ಇಂಡ್ಯಾಂಡ್ ಲೆಟರ್ ಕಾರ್ಡ್ ಅಂತ ಕಾರ್ಡ್ ಸ್ಟಾಂಪ್ ಅಂತ ಕವರ್ಗಳು ಅಂತಕ್ಕಂಥದ್ದು ಬರೀ ಒಂಥರ ಎಕ್ಸಿಬಿಷನ್ ವಸ್ತುಗಳಾಗಿದೆ.
0: ಎಷ್ಟೋ ಮಕ್ಕಳಿಗೆ ಪರಿಚಯನೇ ಇಲ್ಲ ಇವಾಗಿನ ಪೋಸ್ಟ್
2: ಇಲ್ಲ. ನನಗೂ ಒಂದು ಖುಷಿ ಆಗಿದೆ, ಎಷ್ಟೋ ಸಲ ನಮ್ಮ ತಾಯಿಯವರು ನನಗೆ ಮಿತ್ರಗಳಿಗೆ ಪತ್ರ ಬರೆಸ್ತಾ ಇದ್ರು. ನಾನು ಅವಾಗ ಆ ಪೋಸ್ಟ್ ಆಫೀಸ್ಗೆ ಹೋಗಿ ಕಾರ್ಡ್ ಇಂಡ್ಯಾಂಡ್ ಲೆಟರ್ ಎಲ್ಲ ತಂದು ನಮ್ಮ ಅಮ್ಮನ ಹೆಸರಲ್ಲಿ ಬರೀತಾ ಇದ್ದೆ. ನಿಮ್ಮ ಅಕ್ಕ ಮಾಡುವ ನಮಸ್ಕಾರಗಳು, ಚಿಕ್ಕಮ್ಮ ಮಾಡುವ ನಮಸ್ಕಾರಗಳು ಅಂತೆಲ್ಲ ನಾನು ಅವ್ರ ಪರವಾಗಿ ಬರೀತಿದ್ದೆ. ತುಂಬಾ ಖುಷಿ ಆಗ್ತಿತ್ತು ಮೇಡಮ್, ಅದು ಆ ಭಾವನೆ ಬೇರೆ ಅವಾಗಿದ್ದು. ಮತ್ತೆ ಇಲ್ಲಿ ನಮ್ಮ ಬಿಆರ್ ಪ್ರಾಜೆಕ್ಟ್ ನಲ್ಲಿ ಒಬ್ರು ಶಂಕರಪ್ಪ ಅಂತ ಇವಾಗ್ಲೂ ಇದಾರೆ, ರಿಟೈರ್ಡ್ ಪೋಸ್ಟ್ ಮ್ಯಾನ್. ಇವತ್ತಿಗೂ ಅವ್ರನ್ನ ಕಂಡ್ರೆ ಒಂಥರ ನಾವು ಅವ್ರಿಗೆ ಏನ್ರಿ GPO ಆಫೀಸರ್ ಅಂತೀವಿ ಅಂದ್ರೆ ಜನರಲ್ ಪೋಸ್ಟ್ ಆಫೀಸರ್ ಅಂತೀವಿ ಅವ್ರಿಗೆ ಅಂತ ತಮಾಷೆ ಮಾಡ್ತೀವಿ ಅವ್ರಿಗೆ. ಯಾಕಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಸೇವೆಯನ್ನು ಇವತ್ತಿಗೂ ಅವ್ರನ್ನ ನೆನೆಸ್ತೀವಿ. ಅಪ್ಪ ಪೋಸ್ಟ್ ಆಫೀಸ್ ಅಲ್ಲಿ ಇದ್ದಾಗ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ಮನೆ ಮನೆಗೆ ಹುಡ್ಕೊಂಡ್ಬಂದು ಪೋಸ್ಟ್ಗಳನ್ನು ಕೊಟ್ಟು ಅವ್ರಿಗೆ ಏನಾದ್ರು ಮೆಸೇಜ್ ಇದ್ರೆ ತಿಳಿಸಿ ಪ್ರತಿಯೊಂದು ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅದು ಅಂಚೆಯ ಒಂದು ಕಾರ್ಯವರ್ತನೆ ಬದಲಾಗಿದೆ. ಕೇವಲ ನಾಮಕಾವಸ್ಥೆ ಮಾತ್ರ ಈಗ ನಡೀತಾ ಇದೆ,
0: ಹೆಚ್ಚು ಪತ್ರ ವ್ಯವಹಾರಗಳು ನಡೀತಿಲ್ಲ.
2: ಇಲ್ಲ ಇಲ್ಲ ಇಲ್ಲ, ಎಲ್ಲಿ ತನಕ ಆಗಿದೆ ಅಂದ್ರೆ ಬರೆಯದೇ ತಪ್ಪೋಗಿದೆ, ಹೆಚ್ಚು ಕಡಿಮೆ ಯಾವ ಬರೀತಾನು ಇಲ್ಲ. ಆದ್ರೆ ಇವತ್ತು ಅಂಚೆ ಇಲಾಖೆ ಏನಾಗಿದೆ ಅಂದ್ರೆ ಕೇವಲ ಈ ಸರ್ಕಾರ ಮಟ್ಟದಲ್ಲಿ ಇಲಾಖೆಗಳ ಕೆಲವು ಪತ್ರ ವ್ಯವಹಾರಗಳನ್ನ ಆಚೆ ಈಚೆ ಮಾಡೋದು ಆತರ ಮಾತ್ರ ಆಗಿದೆ. ಒಂದು ನಾಮ ಇನ್ನೊಂದೇನಪ್ಪ ಅಂದ್ರೆ ಈ ಪೋಸ್ಟ್ ಇವು ಡೆಪಾಸಿಟ್ ಆಮೇಲೆ ಈ ವೃದ್ಧಾಪ ವೇತನ ಅದರ ಸಹಾಯಧನ ಅಥವಾ ಮಹಿಳೆಯರಿಗೆ ಕೆಲವೊಂದು ಸೌಲಭ್ಯಗಳನ್ನ ಒದಗಿಸಕ್ಕೆ ಅಥವಾ ನಮ್ಮ ಒಂದು ಅಮೌಂಟ್ ಅನ್ನ ಅಲ್ಲಿ ಇಡ್ಲಿಕ್ಕೆ ಅದಕ್ಕೆ ಮಾತ್ರ ಇವಾಗ ಬಳಕೆ ಆಗ್ತಾ ಇದೆ. ಆದ್ರೆ ಹಿಂದೆ ಏನಿತ್ತು ಪೋಸ್ಟ್ ಆಫೀಸ್ ಅಲ್ಲಿ ತುಂಬಾ ಚೆನ್ನಾಗಿ ನಡೀತಿತ್ತಲ್ಲ, ಆ ಒಂದು ಸೌಂದರ್ಯ ಅಂತಲ್ಲ ಅದೇನು ಆ ಒಂದು ಸನ್ನಿವೇಶ ನಮಗೆ ಕಾಣಕ್ಕೆ ಸಿಗಲ್ಲ. ಎಷ್ಟೋ ಊರುಗಳಲ್ಲಿ ಪೋಸ್ಟ್ ಆಫೀಸ್ ಕ್ಲೋಸ್ ಮಾಡಿ ಮರ್ಜಿ ಮಾಡಿದ್ದ ಸಂದರ್ಭಗಳು ಈಗ ಇದಾವೆ, ಕಡಿಮೆ ಆಗಿದಾವೆ. ಸುಮ್ನೆ ಎಷ್ಟೋ ಹಳ್ಳಿಗಳಲ್ಲಿ ನೋಡ್ತೀವಿ ಒಂದು ಸಣ್ಣದಾಗಿ ನಡೀತಾ ಇರೋ ಸುಮ್ನೆ ನಾಮಕಾವಸ್ಥೆ. ಈ ಗೌರ್ಮೆಂಟ್ ಸೌಲಭ್ಯಗಳನ್ನು ಮುಟ್ಟಿಸ್ಬೇಕಲ್ಲ,
0: ಹಿಂದಿದ್ದಷ್ಟು ಆ ಬಾಂಧವ್ಯಗಳು ಈಗ ಇಲ್ಲ ಅಷ್ಟು ಅಂತ ಹೇಳಿ.
2: ಇಲ್ಲ ಮೇಡಮ್, ಈಗ ಅಲ್ಲಿ ಯಾರು ವರ್ಕ್ ಮಾಡ್ತಿದ್ದಾರೆ, ಯಾರು ಪೋಸ್ಟ್ ಮ್ಯಾನ್, ಯಾರು ಪೋಸ್ಟ್ ಮಾಸ್ಟರ್, ಅವ್ ಯಾವನ್ನು ನಾವು ಕಂಡಿಡಿಯಕ್ಕಾಗಲ್ಲ. ಆದ್ರೆ ಸವಿ ಸವಿ ನೆನಪು ಸಾವಿರ ನೆನಪು ಅಂತಲ್ಲ, ಹಳೆಯ ಒಂದು ಪೋಸ್ಟ್ ಆಫೀಸಿನ ಒಂದು ವ್ಯವಸ್ಥೆ ಅವುಗಳ ಕಾರ್ಯವೇಖರಿ ನಮ್ ಇವತ್ತು ಸಹ ನನ್ನ ಕಣ್ಣಿದರಿಗೆ ಅತ್ತೆಳೆದೇ ಉಳಿದಿದೆ. ಆಮೇಲೆ ಅಲ್ಲಿ ಹಿಂದಿ ಫಿಲಂ ಅಲ್ಲಿ ಒಂದು ಹಾಡಿದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ಡಾಕಿಯ ಡಾಕುಲಾಯ ಅಂದ್ರೆ ಅವಳು ಕಾಯ್ತಾ ಇರ್ತಾನೆ ನನ್ನ ಪ್ರಿಯತಮ ನನಗೆ ಲೆಟರ್ ಬರೀತಾನೆ, ಅದು ಯಾವಾಗ ತಗೊಂಡ್ಬರ್ತಾನೆ ಅಂತ ಅವ್ನ ಪೋಸ್ಟ್ ಮಾಸ್ಟರ್ ಬಂದಾಗೆಲ್ಲ ಓಡಿ ಓಡಿ ಬಂದು ನೋಡ್ತಾ ಇರ್ತಾಳೆ ಪತ್ರ ಬಂತ ಅಂತ. ಅದರಲ್ಲಿ ಅವನನ್ನ ತುಂಬಾ ಚೆನ್ನಾಗಿ ಹೋಗ್ಲಿದ್ದಾರೆ ಒಂದು ಹಿಂದಿ ಫಿಲಂ ಅಲ್ಲಿ. ಆ ಹಾಡು ನಾನು ಯಾವಾಗ್ಲೂ ಈ ಪೋಸ್ಟ್ ಆಫೀಸ್ ಇಷ್ಟೇ ಬಂದಾಗ ನೆನೆಸ್ಕೊಳ್ತಾ ಇರ್ತೀನಿ ಮೇಡಮ್.
0: ಓಕೆ ಸರ್, ಧನ್ಯವಾದ ಸರ್, ಹಳೆ ನೆನಪುಗಳನ್ನೆಲ್ಲ ನೆನಪು ಮಾಡ್ಕೊಂಡಿದ್ದಕ್ಕೆ
2: ಧನ್ಯವಾದ.
0: ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ. ಸೋಮಶೇಖರ್ ಸರ್. ಸರ್, ಇವತ್ತು ಅಂಚೆ ಬಗ್ಗೆ ಮಾತಾಡ್ತಿದ್ವಿ, ವಿಶ್ವ ಅಂಚೆ ನೌಕರರ ದಿನ ಇತ್ತು ಇವತ್ತು, ಹಾಗಾಗಿ
3: ಎಲ್ಲ ಅಂಚೆ ನೌಕರರು ಈ ದಿನದ ಶುಭಾಶಯಗಳು ಮೇಡಮ್.
0: ಓಕೆ ಸರ್,
3: ಅದೊಂದು ಒಳ್ಳೆ ಸವಿ ನೆನಪುಗಳು ಮೇಡಮ್. ನಾವು ನಮ್ಮ ಏನು ಆ ಬಾಲ್ಯದಲ್ಲಿ ಪತ್ರ ಬರ ತುಂಬಾನೇ ಇತ್ತು ಮೇಡಮ್,
0: ತುಂಬಾ ಇತ್ತು.
3: ನಾನು ನಮ್ಮ ತಂದೆಯವರು ವ್ಯಾಲ್ಯೂಯೇಷನ್ ಹೋದಾಗೆಲ್ಲ ಆ ಊರು ಹೋದ್ಮೇಲೆ ಅಲ್ಲಿ ಅಡ್ರೆಸ್ ಕಳಿಸಿದ್ಮೇಲೆ ಪತ್ರಗಳನ್ನ ಬರಿತಾ ಇದ್ವಿ. ಆಮೇಲೆ ನಾನು ಮೇಡಮ್ 90s ಅಲ್ಲಿ ICCNC ಅಂತ ಇತ್ತು ಮೇಡಮ್, ಅದು ಅಂಚೆ ಮತ್ತು ತೆರೆಮನೆ ಶಿಕ್ಷಣ ಸಂಸ್ಥೆ ಅಂತ, ಇನ್ಸ್ಟಿಟ್ಯೂಟ್ ಆಫ್ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂಡ್ ಕಂಟಿನ್ಯೂಯಿಂಗ್ ಎಜುಕೇಶನ್ ಅಂತ. ಅದರಲ್ಲಿ ನಾನು MCOM ತಗೊಂಡಿದ್ದೆ
0: ಪೋಸ್ಟಲ್
3: ಅವಾಗ ಎಲ್ಲ ನಮಗೆ ಲೆಸನ್ಸ್ ಎಲ್ಲ ಪೋಸ್ಟಲ್ಲಿ ಬರೋದು, ನಾವು ಕಾಯ್ತಾ ಇರ್ತಿದ್ವಿ ಅವ್ರನ್ನ ಸಿದ್ಧ ಕೇಳ್ತಾ ಇದ್ವಿ, ಏನಾರು ಬಂದ್ವ ಬುಕ್ ಏನಾರು ಬಂತ ಅಂತ. ಅಲ್ಲೇ ಅಜ್ಜೆ ಅದ್ರಲ್ಲೇ ಬರೋದು, ಹಂಗಾಗಿ ಅವರು ಮೆಟೀರಿಯಲ್ ಎಲ್ಲ ಕಳ್ಸಿಕೊಡೋರು, ಅದನ್ನ ಕಾಯ್ತಾ ಇದ್ವಿ. ಅವ್ರು ಕೊನೆಗೊಂದು ಸಹಾಯ ಇಲ್ಲ, ನಾವು ಬಂದ್ರೆ ನಾವು ತಡ ಮಾಡಲ್ಲಪ್ಪ ತಂದು ಕೊಡ್ತೀವಿ ಹಾಗೆ ಅಂತ ಹೇಳರು. ಆಮೇಲೆ ವಾರಪತ್ರಿಕೆ ಸುಧಾಗೆ ಬರಿತಾ ಇದ್ದೆ ಮೇಡಮ್ ನಾನು, ಅದು ಅಲ್ಲಿ ನೀವು ಕೇಳಿದಿರಿ ಅಂತ ಒಂದು ವಿಭಾಗ ಇತ್ತು. ಆಮೇಲೆ ಯಾವ್ದಾದ್ರು ಕಾರ್ಯಕ್ರಮ ಅದು ಏನೋ ಒಂದು ಲೇಖನಗಳ ಬಗ್ಗೆ ಎಲ್ಲ ಪತ್ರ ಬರಿತಾ ಇದ್ವಿ. ಆಮೇಲೆ ಪತ್ರಿಕೆಗೆ ವಾಚಕರ ವಾಣಿ ಅನ್ನೋ ಒಂದು ಇದು ಆ ಕಾಲಮ್ಗೂ ಆಗಾಗ್ಗೆ ಬರಿತಾ ಇದ್ವಿ. ಅದೊಂದು ಸುಂದರ ನೆನಪು ಮೇಡಮ್, ಯಾಕೆಂದ್ರೆ ನಮ್ಮ ಓಲ್ಡ್ ಪವರ್ ಅಂತ ಹೇಳ್ತಾರಲ್ಲ ಪದಗಳ ಒಂದು ಇದು ನಮ್ಗೆ ಬಳಕೆ, ಮತ್ತೆ ಒಳ್ಳೊಳ್ಳೆ ಪದಗಳೆಲ್ಲ ನಮ್ಗೆ ಸಿಗ್ತಾ ಹೋಗೋದು.
0: ಅಲ್ಲಿ ಬಳಕೆಯಾಗಿ ಪದಗಳು ಎಷ್ಟು ಶ್ರೀಮಂತವಾಗಿರ್ತಿತ್ತು ಅಂತ ಹೇಳಿ ಅಂತ ಲೆಟರ್ ಅಲ್ಲಿ.
3: ಖಂಡಿತ ಮೇಡಮ್. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಈ ಜಾತ್ರೆ ಪರೀಕ್ಷೆಗಳು ಹಬ್ಬ ಹರಿದಿನಗಳಿಗೆ ಏನಾದ್ರು ಬಂದ್ರೆ ನೆಂಟರಿಷ್ಟರಿಗೆ ಪತ್ರ ಬರ್ತಾ ಇದ್ದು
0: ಮೇಡಮ್. ಹಾಗೆ
3: ಅದ ಎಂತ ಸೊಗಸು ಅಂದ್ರೆ ಅವ್ರಿಗೆಲ್ಲ ಏನ್ ಹಿರಿಯರಿದ್ರೆ ತೀರ್ಥರೂಪ ಸಮಾನರಾದಂತ ಅಂತ ಅವ್ರಿಗೆ ಸಂಬೋಧನೆ ಮಾಡ್ಬಿಟ್ಟು ಇನ್ನೆಲ್ಲ ನಾವು ಇಲ್ಲಿ ಆರೋಗ್ಯವಾಗಿದ್ದೇವೆ, ನೀವು ಆರೋಗ್ಯದಿಂದ ಇದ್ದೀರಿ ಎಂದು ಭಾವಿಸುತ್ತೇನೆ ಅಂತ ಎಲ್ಲ ಬರೀತಾ, ನಮಗ್ ಚೆನ್ನಾಗ್ ಮಳೆ ಆಗಿದೆ, ನಿಮ್ಗೂ ಮಳೆ ಆಗಿದೆಯೋ ಏನು ಪತ್ರ ಬರೀರಿ ಅಂತ ಮತ್ತೆ ಅವರಿಂದ ಪತ್ರ ನಿರೀಕ್ಷೆ ಮಾಡೋದು.
0: ಆಮೇಲೆ
3: ಇನ್ನೊಂದು ಮೇಡಮ್ ನನಗೆ ನೆನಪಿದೆ, ಪತ್ರಗಳಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಅದೊಂದು ಉದಾಹರಣೆ ಹೇಳ್ಬಿಡ್ತೀನಿ ನಾನು. ನಮ್ಮ ಸ್ನೇಹಿತನೆ ಒಬ್ಬ ನನಗಿನ್ನ ಚಿಕ್ಕವನವನು, ಅವನು ಅಂಚೆ ಪೇದೆ ಆಗಿ ಕೆಲಸ ಮಾಡ್ತಾ ಇದ್ದ. ಅವನು ಒಬ್ರು ಹಿರಿಯರು ಮೇಡಮ್, ಅವರು ತುಂಬಾ ಹಿರಿಯರು, ಅವ್ರ ಮನೆಗೆ ಪತ್ರ ಕೊಡುವಾಗ ಎಲ್ಲ ಚಪ್ಪಲಿ ಮೇಲೆ ಎಸ್ಬಿಟ್ಟಿದ್ದಾನೆ ಮೇಡಮ್. ಅವರು ಖುದ್ದುಗೊಂಡ್ಬಿಟ್ಟು ಅವರೇ ಇವನು ಏನು ಇವನಿಗೆ ಸರಿಯಾಗಿ ಪತ್ರ ಕೊಡಕ್ ಬರಲ್ಲ, ಏನಿಲ್ಲ ಎಲ್ಲಿ ಬೇಕಲ್ಲಿ ಎಷ್ಟು ಹೋಗ್ತಾನೆ, ಇವನ್ ಎತ್ತಂಗಡಿ ಮಾಡಿಸ್ಬಿಡ್ತಾನೆ, ಇವನ್ ಕೆಲಸದಿಂದ ತಿಳಿಸ್ಬಿಡ್ತೀನಿ ಅಂತ ಏನು ಬಹಳ ಸಿಟ್ಟಾಗಿ ಅವರು ಮೇಲಧಿಕಾರಿಗಳೆಲ್ಲ ಪತ್ರ ಬರಬೇಕು ಅದು ಇದು ಮಾಡ್ತಾ ಇದಾರೆ ಅಂತ ನನ್ನ ಹತ್ರ ಹೊಡ್ಬಂದ ಅವನು. ಅಣ್ಣ ಹಿಂಗ್ ಮಾಡ್ತಾ ಇದಾರೆ ಹಾಗೆ ಅಂತ. ಆಮೇಲೆ ನಾನು ಒಂದೇ ಒಂದು ಪತ್ರ ಬರ್ಲೇ ಮೇಡಮ್ ಅವ್ರಿಗೆ, ಹೆಂಗಿದ್ರು ನೀನೆ ಪತ್ರ ಅಲ್ಲ, ನೀನು ಸುಮ್ನೆ ಒಂದ್ ಸೀಲ್ ಹಾಕಿ ತಗೊಂಡು ಅವ್ರ ಮನೆಗೆ ಗಂಭೀರವಾಗಿ ಕೊಟ್ವಾ ಅಂತ. ಆ ಪತ್ರ ಮೇಡಮ್ ಅವರು ನಮ್ಮ ಅವ್ರು ಸಿಗ್ತಾ ಇರೋರು ನನಗೆ, ನಾನು ಅರಸಗೆರೆಯಿಂದ ಸಂಜೆ 6 ಗಂಟೆಗೆ ಬಸ್ ಇರೋದು, ಆ ಬಸ್ ಬಂದ್ರೆ ಅವರು ಬರ್ತಿರೋರು ಮಾತಾಡ್ತಿದ್ದು ಲೋಕಾಭಿರಾಮ ಎಲ್ಲ ಇತ್ತು, ತುಂಬಾ ಹಿರಿಯರು ಅವರು. ಆ ಪತ್ರ ನಾನು ಬರೆದ ಮೇಲೆ ಅವ್ರಿಗೆ ಅವ್ರು ಶಾಂತ ಮೂರ್ತಿಯಾಗಿ ಇವ್ರಿಗೆ ಏನು ಕ್ರಮ ತಗೊಳಕ್ಕೆ ಪತ್ರ ಇತ್ತರ ಮೇಲೆ ಅಧಿಕಾರಿಗಳು ಬರೀಲಿಲ್ಲ ಮೇಡಮ್. ಆಮೇಲೆ ಅವ್ರು ಸಿದ್ಧ ಹೇಳ್ದೆ, ಏ ಸೋಮಣ್ಣ ನಿನ್ ಪತ್ರ ನೋಡಿ ಅವನ್ನ ಹಂಗೆ ಬಿಟ್ನಪ್ಪ, ಎಷ್ಟ್ ಚೆನ್ನಾಗಿ ಬರ್ದಿದ್ಯ ಪತ್ರವಾ, ಏ ಬಹಳ ಗೌರವ ಕಣಪ್ಪ, ನಾನ್ ಹಿರಿಯನಾದ್ರು ಗೌರವ ಕೊಡೋ ಅಂತ ಪತ್ರ ಬರ್ದಿದ್ಯಾ ಅಂತ. ಅಂದ್ರೆ ಅಂತ ಪದಗಳನ್ನ ಬಳಕೆ ಮಾಡಿದ್ದೆ ಮೇಡಮ್ ಅಲ್ಲಿ ಅವ್ರಿಗೆ ಹಿರಿಯರಿಗೆ.
0: ಪದಗಳ ಬಳಕೆಯಿಂದ ನೋಡಿ ಸರ್ ಎಷ್ಟು ಸಂಧಾನದ ಕೆಲಸ ಆಯ್ತು ಅಂತ ಹೇಳಿದ್ದೆ.
3: ಖಂಡಿತ ಮೇಡಮ್, ಅವ್ರು ನೀವು ಹಿರಿಯರಿದ್ದೀರಿ, ಏನೋ ಅವನು ಆ ತರದಲ್ಲಿ ಅವ್ನು ತಪ್ಪು ಮಾಡಿದಾನೆ ಅವನ್ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ, ಒಂದ್ ಅವಕಾಶ ಕೊಡಿ ಅಂತ ಎಲ್ಲ ಈ ಎಲ್ಲ ಅವ್ರಿಗೆ ಬರೆದಿದ್ದೆ ಅವ್ರಿಗೆ. ಹಾಗಾಗಿ ನಾನ್ ಹೇಳ್ತೀನಿ ಅಂದ್ರೆ, ಒಂದು ಈ ನಾವೇನು ಕರೆಸ್ಪಾಂಡೆನ್ಸ್ ಅಂತ ಅಂತಾರ ಅದನ್ನ ಮೇಡಮ್, ನಾವೇನು ವ್ಯವಹರಿಸ್ತಕ್ಕಂತ ಒಂದು ಪದಗಳಿರ್ಬೋದು ಮತ್ತೆ ರೀತಿ ಇರ್ಬೋದು, ಅದು ಎಷ್ಟು ಶಕ್ತಿ ಇದೆ ಅನ್ನೋದು ನಮ್ಗೆ ಅವಾಗ ಗೊತ್ತಾಯ್ತು. ಹಾಗಾಗಿ ಆ ಪತ್ರಗಳು ಇವತ್ತು ಕೂಡ ಇದನ್ನ ಅದನ್ನ ಉಳಿಸ್ಕೊಂಡಿದೆ, ಬಟ್ ಬಳಕೆ ಕಡಿಮೆ ಆಗಿದೆ.
0: ನಾವೀಗ ಬಾಯಿ ಮಾತಲ್ಲಿ ಹೇಳೋದಕ್ಕೂ ಪತ್ರದಲ್ಲಿ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಲಾಟ್ ಆಫ್ ಡಿಫ್ರೆನ್ಸ್ ಇದೆ.
3: ನಿಜ ಮೇಡಮ್, ಅವಾಗೆಲ್ಲ ನೋಡಿ IVP KVP ಅಂತ, ಕಿಸಾನ್ ವಿಕಾಸ್ ಪತ್ರ, ಇಂದಿರಾ ವಿಕಾಸ್ ಪತ್ರ ಅಂತ ಎಲ್ಲ ನಾವಲ್ಲಿ ದುಡ್ಡು ಇಡ್ಲಿಕ್ಕೆ ಹೋಗ್ತಾ ಇದ್ದು ಅಂತ ಇಟ್ಕೊಳ್ಳಿ, ಈಗೆಲ್ಲ ಅದು ಕಡಿಮೆ ಆಗಿದೆ. ಈಗೆಲ್ಲ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಒಂದು ಏನು ಆಕರ್ಷಕವಾದಂತ ಇದನ್ನ ಬಡ್ಡಿ ದರಗಳು ಅದು ಇದು ಕೊಟ್ಟು ಮ್ಯೂಚುವಲ್ ಫಂಡ್ಸ್ ಇರ್ಬೋದು. ಹಂಗಾಗಿ ಅಂಚೆ ಇಲಾಖೆಲಿ ಏನೆಲ್ಲ ಇದ್ದು ಸ್ವಲ್ಪ ಕ್ಲೀಶೆ ಆಯ್ತು ಅಂತ ಅನ್ಸುತ್ತೆ ಇತ್ತೀಚೆಗೆ, ಆದ್ರೂ ಕೂಡ ಅದು ತನ್ನದೇ ಆದ ಘನತೆಯನ್ನ ಉಳಿಸಿಕೊಂಡಿದೆ ಮೇಡಮ್. ಇವತ್ತು ಕೂಡ ಒಂದು ಆ ವ್ಯವಹಾರಗಳು ಬಹಳ ಚೆನ್ನಾಗಿದೆ ಅಂಚೆ ಇಲಾಖೆಯಲ್ಲಿ.
0: ಅಂಚೆ ಇಲಾಖೆಯಲ್ಲಿ ಇದೆ ಪತ್ರದ್ದು ಈ ತರದ್ದು ಒಂದ್ ಸ್ವಲ್ಪ ಕಮ್ಮಿ ಆದ್ರೂ ಕೂಡ ಅಲ್ಲಿಯ ಸೌಲಭ್ಯಗಳು ಸಾಕಷ್ಟು ಜನರಿಗೆ ಉಪಯುಕ್ತ ಸೌಲಭ್ಯಗಳಿದೆ.
3: ಸಾಕಷ್ಟು ಸೌಲಭ್ಯಗಳಿದೆ ಮೇಡಮ್, ಇವತ್ತು ಕೂಡ ತನ್ನ ಅದು ಒಂದು ಹಿಂದಿನ ಗತ ವೈಭವವನ್ನ ಅದನ್ನ ಉಳಿಸಿಕೊಂಡಿದೆ. ಅವ್ರೆಲ್ಲರಿಗೂ ಕೂಡ ಇವತ್ತು ಶುಭಾಶಯಗಳು ಮೇಡಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮಗೂ ಸಹ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
3: ಧನ್ಯವಾದಗಳು ಮೇಡಮ್, ನಮಗೂ ಕೂಡ.
0: ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿ ಅವ್ರು ಹೇಳ್ತಾ ಇದ್ರು ಅಂದ್ರೆ ಆ ಪೋಸ್ಟ್ ಆಫೀಸಲ್ಲಿ ಈಗ ಒಂದು ಲೆಟರ್ ತಂದ್ಕೊಡೋದಿರ್ಬೋದು, ಆ ಬಾಂಧವ್ಯ ಎಷ್ಟು ಚೆನ್ನಾಗಿತ್ತು. ಜೊತೆಗೆ ನಾವು ಮಾತಾಡುವಂತಹ ಭಾಷೆ ಒಂದಾದ್ರೆ ಆ ಬರವಣಿಗೆಯಲ್ಲಿ ನಾವು ಬಳಸುವಂತಹ ಪದಗಳು ಇರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯ ನಮ್ಮಲ್ಲಿ ಒಂದು ಒಳ್ಳೆಯ ಬಾಂಧವ್ಯನ ಹುಟ್ಟಾಕುತ್ತೆ. ಈಗ ಅಂಚೆ ಅಂದ್ರೆ ಪೋಸ್ಟ್ ತಂದ್ಕೊಡ್ತಾರಲ್ಲ ಅವರಲ್ಲಿ ಮತ್ತೆ ನಮ್ಮಲ್ಲಿ ಅಂತ ಹೇಳ್ಬೋದು. ಹಾಗೆ ಅಲ್ಲಿರುವಂತಹ ಸೌಲಭ್ಯಗಳು ಕೂಡ ಒಳ್ಳೆಯ ಸೌಲಭ್ಯಗಳಿದೆ. ಒಳ್ಳೊಳ್ಳೆಯ ಒಂದು ಇನ್ಸೂರೆನ್ಸ್ ಇರ್ಬೋದು ಅಥವಾ RDFD ಈ ಥರದ ಕೆಲವೊಂದು ಸೌಲಭ್ಯ ಕೂಡ ಇದೆ ಅಂತ ಹೇಳಿ ತಿಳಿಸಿದ್ರು. ಹಾಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ RJS ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾ, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ. ಈ ವಿಶೇಷ ಕಾರ್ಯಕ್ರಮವನ್ನು RJ ಅರ್ಪಿತಾ ನಡೆಸಿಕೊಡಲಿದ್ದು, July 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ವಿಶ್ವ ಅಂಚೆ ನೌಕರರ ದಿನ ಇರೋದ್ರಿಂದ ನೌಕರರ ಕುರಿತು, ಹಾಗೆ ವಿಶ್ವ ಅಂಚೆಯ ಕುರಿತಾಗಿ ಎಲ್ಲರೂ ಕೂಡ ಅವರವರ ಅನಿಸಿಕೆಗಳನ್ನ, ಅಭಿಪ್ರಾಯವನ್ನ ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ ಸರ್. ನಮಸ್ತೆ. ನಮಸ್ತೆ
10: ಮೇಡಮ್ ಅವರೇ. ನಮಸ್ಕಾರ, ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
10: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ. ನನ್ನ ಹೆಸರು ಚಿಕ್ಕಪ್ಪ, ಕೃಷಿನಗರ ಶಿವಮೊಗ್ಗದಿಂದ ಮಾತಾಡ್ತಿರೋದು.
0: ಹಾ ಸರ್. ಚಿಕ್ಕಪ್ಪ ಸರ್, ಊಟ ಆಯ್ತಾ?
10: ಮೇಡಮ್ ಅವರೇ ಊಟ ಆಯ್ತ್ರಿ. ಮೇಡಮ್ ಅವರೇ ನಿಮ್ದು ಊಟ ಆಯ್ತಾ?
0: ಆಯ್ತಾಯ್ತು ಸರ್. ಸರ್, ವಿಶ್ವ ಅಂಚೆ ನೌಕರರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಅಂಚೆ ಅಂದ ತಕ್ಷಣ ನಿಮ್ಗೇನ್ ನೆನಪಾಗುತ್ತೆ ಸರ್?
10: ನಮ್ಗೆ ಅಂಚೆ ಅಂತ ತಕ್ಷಣನೇ ನಮ್ಗೆ ನಮ್ಮ ಹಿಂದಿನ ದಿನಗಳಿಗೆ ನಾವು ಹೋಗ್ಬೇಕಾಗುತ್ತೆ ಮೇಡಮ್ ಅವರೇ. ಒಂದು ಅಂಚೆ ಕಚೇರಿ ಇದೆಯಲ್ಲ, ಪೋಸ್ಟ್ ಆಫೀಸ್, ಪೋಸ್ಟ್ ಆಫೀಸ್ ತಕ್ಷಣ ನಮಗೆ ನೆನಪಾಗುತ್ತೆ. ಪೋಸ್ಟ್ ಆಫೀಸ್ ನಲ್ಲಿ ಮಾಡ್ತಕ್ಕಂತ ಪ್ರತಿಯೊಬ್ಬರಿಗೂ ಅವರಿಗೆ ಒಂದು ಶುಭಾಶಯಗಳನ್ನು ತಿಳಿಸ್ತೇನೆ. ಯಾಕೆಂತಂದ್ರೆ ಇವತ್ತು ನಮಗೆ ಒಬ್ರಿಂದ ಒಬ್ರಿಗೆ ಒಂದು ಸುದ್ದಿ ಮುಟ್ಟಿಸ್ಕೊತ ಅಂತಂದ್ರೆ ಅವರೇ ಕಾರಣ ಆಗ್ತಾ ಇದ್ರು. ಹಿಂದೆಲ್ಲ ಈಗ ಬಿಟ್ರೆ ಇತ್ತೀಚೆಗೆಲ್ಲ ತುಂಬಾ ಬದಲಾಗಿದೆ.
0: ಈ ಕ್ಷಣ ಮಾತ್ರದಲ್ಲಿ ಎಲ್ಲ ವಿಷಯಗಳು ಹೋಗುತ್ತೆ.
10: ಈಗ ಕ್ಷಣ ಮಾತ್ರದಲ್ಲೇ ವಿಚಾರಗಳು ಹೋಗ್ಬಿಡ್ತವೆ. ಆದ್ರೆ ಹಿಂದಿನ ದಿನಗಳಲ್ಲಿ ಪೋಸ್ಟ್ ಮ್ಯಾನ್ ಗಳದ್ದು ತುಂಬಾ ಅವಶ್ಯಕತೆ ಇತ್ತು. ತುಂಬಾ ಅವರು ಒಂದು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರೋರು.
0: ಹಳ್ಳಿ ಹಳ್ಳಿಗೆಲ್ಲ ಹೋಗ್ಬೇಕು,
10: ಹಳ್ಳಿ ಹಳ್ಳಿಗೆಲ್ಲ ಹೋಗೋದು. ನಮ್ಮ ರಾಮೇಶ್ವರ ಅಂತ ಇದೆಯಲ್ಲ, ನ್ಯಾಮತಿತ್ರ ರಾಮೇಶ್ವರ, ಹಿಂದೆಲ್ಲ ಬಸ್ಸಿಂದು ಬಹಳ ಕಷ್ಟ ಇತ್ತು. ಯಾವಾಗ ಒಂದೊಂದ್ ಬಸ್ ಇರೋವು, ಆದ್ರೂ ಕೂಡ ಅವರು ಸೈಕಲ್ ತಗೊಂಡು ಬರೋರು. ಕೆಲವರು ನ್ಯಾಮತಿಯಿಂದ ನಡ್ಕೊಂಡೇ ಬರೋರು. ನಡ್ಕೊಂಡ್ ಬಂದು ಅವ್ರ ನೋಡತ್ಗೆ ಸಾಕಾಗಿ ಹೋಗ್ಬಿಡೋದು. ಪಾಪ ಅವ್ರು ಲೆಟರ್ ಕೊಡಕ್ ಬಂದವ್ರು, ನೀರ್ ಕೊಡ್ರಪ್ಪ ಸ್ವಲ್ಪ ಕುಡಿಯಕ್ಕೆ ಅಂತ ಕೇಳಿ ನೀರ್ ಇಸ್ಕೊಂಡ್ ಕುಡಿಯೋರು. ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ, ಹಿಂದೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಮೇಡಮ್ ಅವರೇ. ಯಾಕೆಂದ್ರೆ ಸುಮ್ನೆ ಹೇಳ್ಬಾರ್ದು. ಅವರು ನೋಡ್ರಿ, ಒಂದ್ ಪತ್ರ ಇದ್ರು ಬಂದ್ ಕೊಡ್ಬೇಕು, ಎರಡ್ ಪತ್ರ ಇದ್ರು ಬಂದ್ ಕೊಡ್ಬೇಕು ನೋಡ್ರಿ.
0: ಎಷ್ಟೇ ಹಳ್ಳಿ ಆಗಿದ್ರು ಒಂದ್ ಲೆಟರ್ ತಗೊಂಡು ಕೊಡ್ಲೇಬೇಕು.
10: ಎಷ್ಟೇ ಇದ್ರು ಅವ್ರು ಹೋಗಿ ಕೊಡ್ಬೇಕಾಗಿತ್ತು. ಆಮೇಲೆ ಆ ಪತ್ರಗಳು ಆಧಾರದ ಮೇಲೆ ಹಿಂದೆಲ್ಲ ಒಂದು ಎಲ್ಲಾ ಕಾರ್ಯಕ್ರಮಗಳು ಕೂಡ ಬರೀ ಪತ್ರದ ಮೂಲಕನೇ ತಿಳಿಸ್ಬೇಕಾಗಿತ್ತು. ಯಾವುದೇ ಒಂದ್ ಕಾರ್ಯಕ್ರಮ ಆಗ್ಲಿ, ಸಮಾರಂಭ ಆಗಿರ್ಲಿ, ಒಂದ್ ಏನೇ ಇದ್ರು ಪತ್ರದ ಮೂಲಕನೇ ತಿಳಿಸ್ಬೇಕಾಗಿತ್ತು. ಅವಾಗೆಲ್ಲ ಯಾವ್ದು ಫೋನ್ ಏನು ಏನು ಇರ್ತಿರ್ಲಿಲ್ಲ ಮೇಡಮ್ ಅವರೇ. ಆಮೇಲೆ ಈಗ ನೋಡ್ರಿ, ವಿಧವೆಯರಿಗೆ ಕೂಡ ಅವಾಗೆಲ್ಲ 50 ರೂಪಾಯಿ ಬರೋದು, ವೇತನ ಬರೋದು 50 ರೂಪಾಯಿ ಬರೋದು. ಪಾಪ ಅವರು ಕೂಡ ಪೋಸ್ಟ್ ಅಣ್ಣ ನಂದು ಬಂದೈತೆ ಅಣ್ಣ, ಒಂದ್ ಎರಡು ದಿವಸ ಲೇಟ್ ಆಗಂಗಿಲ್ಲ ಅಣ್ಣ, ನಮ್ದು ಬಂತ ಅಣ್ಣ ಸಂಬಳ.
0: ಅವಾಗ ಮನೆ ಮನೆಗೆ ಹೋಗಿ ಕೊಡ್ಬೇಕಿತ್ತು. ಈಗ
10: ಇಲ್ಲ, ಮನೆಗೆ ಹೋಗ್ಬಿಡ್ಬೇಕಾಗಿತ್ತು. ಮನೆಗೆ ಹೋಗಿ ಮತ್ತೆ ಬೇರೆ ಕೈಯಾಗಿ ಯಾವ ಕಾರಣಕ್ಕೂ ಕೊಡ್ತಿರ್ಲಿಲ್ಲ. ಅವರು ಅವರು ಒಂದು ಇಂಕ್ ಪ್ಯಾಡ್ ಅನ್ನ ಇರುತ್ತೆ, ಅದಕ್ಕೆ ಎಡ್ಡೆ ಬಟ್ಟಿಗೆ ಅದನ್ನ ಒತ್ತಿಸ್ಕೊಂಡ್ಬಿಟ್ಟು ಅದ್ರ ಕೆಳಗಡೆ ಅವ್ರ ಹೆಸರು ಬರ್ಕೊಂಡ್ಬಿಟ್ಟು ಆ ನಂತರ ಅವ್ರಿಗೆ ಕೊಡೋರು. ಅವ್ರು ಮತ್ತೆ ಅವ್ರ ಕಡೆಯಿಂದ ಇವ್ರು ಯಾವ್ದೇ ಕಾರಣಕ್ಕೂ ದುಡ್ಡು ಕೇಳೋ ಹಾಗಿರ್ತಿರ್ಲಿಲ್ಲ. ಆದ್ರೂ ಕೂಡ ಅವ್ರು ಒಂದು 2 ರೂಪಾಯಿನೋ 5 ರೂಪಾಯಿನೋ ತಗೊಳಪ್ಪ ಅಂತ ಕೊಡೋರು,
0: ಪ್ರೀತಿಯಿಂದ ಕೊಟ್ರೆ.
10: ಅಷ್ಟು ಒಂದು ಶ್ರದ್ಧೆಯಿಂದ ಅವ್ರು ಕೆಲಸ ಮಾಡ್ತಾ ಇದ್ರು, ಬಹಳ ಖುಷಿ ಆಗೋದು.
0: ಚಿಕ್ಕಪ್ಪ ಸರ್, ಲೆಟರ್ ಬರ್ತಿದ್ದೀರಾ?
10: ಖಂಡಿತವಾಗ್ಲೂ. ಅವಾಗೆಲ್ಲ 15 ಪೈಸಾ ಕಾರ್ಡ್ ಇದ್ವು, ಈಗ 4 ಅಣೆ ಆಗಿರ್ಬೋದು. ಅವಾಗೆಲ್ಲ 15 ಪೈಸಾ ಇತ್ತು. ನಾವು ಕಾರ್ಡ್ ತಗೊಂಡು ನಾವು ಏನೇ ಒಂದ್ ಫ್ರೆಂಡ್ಸ್ ಗಳಿಗಾಗ್ಲಿ ಯಾರಿಗಾರು ಬರೆಯೋದಾದ್ರೆ ಮತ್ತೆ ಆ ಕ್ರಮನೇ ಬೇರೆ ಇತ್ತು. ಹಿರಿಯರಿಗೆ ಬರೆಯೋದು ಯಾವ ತರ, ಚಿಕ್ಕವ್ರಿಗೆ ಬರೆಯೋದು ಯಾವ ತರ ಅಂತ ತುಂಬಾ ಚೆನ್ನಾಗಿ ಇತ್ತು. ಅದೆಲ್ಲ ಈಗ ಮರೆತೇ ಹೋಗ್ಬಿಟ್ಟಿದೆ ನೋಡ್ರಿ. ಆ ಒಂದು ಕಾರ್ಡಿನ ಮೂಲ ಮೂಲೆಗೆಲ್ಲ ಒಂದು ಕ್ಷೇಮ, ಶ್ರೀತ ಮತ್ತೆ ತಾರೀಖು ಅಂತ ಎಲ್ಲ ಬರೆದ್ಬಿಟ್ಟು, ಮತ್ತೆ ಮೊದಲನೇದಾಗಿ ಎಲ್ಲ ತೀರ್ಥರೂಪ ಅವ್ರಿಗೆ ಅಂತ ಎಲ್ಲ ಬರ್ದ್ಬಿಟ್ಟು ಆ ನಂತರ ನಮ್ಮ ವಿಷಯ ಶುರು ಮಾಡ್ತಾ ಇದ್ವಿ. ಮತ್ತೆ ಕೊನೆಯಲ್ಲಿ ಏನ್ ಬರಿತಿದ್ವಿ ಅಂದ್ರೆ, ಏನಾರು ತಪ್ಪಾಗಿದ್ರೆ ತಿದ್ದಿಕೊಳ್ಳಿ ಅಂತ ಬರಿತಿದ್ವಿ. ಆ ನಂತರ ಪತ್ರ ಬಂದು ಮುಟ್ಟಿದ ತಕ್ಷಣ ನಮಗ್ ಪತ್ರ ಬರೀರಿ ಅಂತ ಮತ್ತೆ ಕೊನೆಗೆ ಅದನ್ನ ಬರಿತಾ ಇದ್ವಿ.
0: ಅವ್ರ ಪತ್ರ ಓದಿದ ತಕ್ಷಣ ಮತ್ತೆ ರಿಪ್ಲೈ ಮಾಡ್ಬೇಕು.
10: ಯಾಕೆಂದ್ರೆ ಆ ಪತ್ರ ಹೋಗಿ ಅವ್ರಿಗೆ ಮುಟ್ಟೆತಿ ಇಲ್ಲ ಅಂತ ನಮಗ್ ಕನ್ಫರ್ಮ್ ಆಗೋಕ್ಕೋಸ್ಕರ ಪತ್ರ ಮುಟ್ಟಿದ ತಕ್ಷಣ ಮತ್ತೆ ಪತ್ರ ಬರೀರಿ ಅಂತ ಅಂತಿದ್ವಿ. ನಮಗೆ ಯಾವಾಗ ಅವ್ರ ನಿಮ್ ಪತ್ರ ಬಂದ್ ಮುಟ್ಟಿತು ಓದಿದ್ವಿ ಅಂತ ಯಾವಾಗ ಹೇಳಿದ್ರು, ಅವಾಗ ಕನ್ಫರ್ಮ್ ಆಗೋದು ಅಪ್ಪ ನಮ್ ಪತ್ರ ಹೋಗಿ ಮುಟ್ಟಿದೆ, ಅವ್ರಿಗೆ ವಿಷಯ ತಿಳಿದಿದೆ ಅಂತ.
0: ಚೆನ್ನಾಗಿರ್ತಿತ್ತು.
10: ಆಮೇಲೆ ಓಪನ್ ಕಾರ್ಡ್ ನಲ್ಲಿ ಕೆಲವರು ಬರೀರೋ, ಇನ್ನು ಇನ್ಲ್ಯಾಂಡ್ ಲೆಟರ್ ಅಂತ ಬೇರೆ ಬರೋದು. ಅದರಲ್ಲಿ ತುಂಬಾ ವಿಚಾರಗಳಿದ್ರೆ ಇಂಗ್ಲೆಂಡ್ ಲೆಟರ್ ಅಂತ ಬರೋದು 75 ಪೈಸಾನೋ 60 ಪೈಸಾನೋ ಇತ್ತು ಅವಾಗ. ಅದ್ರಲ್ಲಿ ಬರೀತಾ ಇದ್ರು. ಆಮೇಲೆ ಒಂದು ಅವರು ಬಂದ ಪೋಸ್ಟ್ ಮ್ಯಾನ್ ಗಳು ನಮ್ಮ ಊರಿಗೆ ಬಂದು ಎಲ್ಲಾರ ಪತ್ರಗಳೆಲ್ಲ ಕೊಟ್ಟ ನಂತರ ಒಂದು ದೇವಸ್ಥಾನದ ಹತ್ರ ಒಂದು ಪೋಸ್ಟ್ ಡಬ್ಬ ಇರುತ್ತೆ, ನಾವು ಪತ್ರಗಳು ಹಾಕ್ಬೇಕಾದ್ರೆ ಅಲ್ಲಿಗೆ ಹೋಗಿ ಹಾಕ್ಬರ್ಬೇಕಾಯ್ತ. ಅವ್ರ ಲಾಸ್ಟಿಗೆ

0: ಚಿತ್ರದುರ್ಗ ಜಿಲ್ಲೆ ಮೇಡಮ್.
1: ಚಿತ್ರದುರ್ಗದಿಂದನಾ? ನಾಗೇಂದ್ರ ಸರ್ ಊಟ ಆಯ್ತಾ?
0: ಆಯ್ತು ಮೇಡಮ್, ಈಗ ತಾನೆ ಊಟ ಮಾಡಿ ಜಮೀನಲ್ಲಿ ಬಂದ್ವಿ. ಎಲೆ ಬಳ್ಳಿ ಕೆಲಸ ಮಾಡ್ತೀನಿ, ಎಲೆ ಕೊಯ್ಯೋದು ಬಳ್ಳಿ ಕಟ್ಟೋದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಮ್ಮ ಜಮೀನಲ್ಲಿ ಬಂದು ಜಮೀನ್ಗೆಲ್ಲ ಈಗ ಟಮಟೆ ಗಿಡಕ್ಕೆ ನೀರ್ ಹಾಯಿಸ್ತಾ ಇದ್ದೆ. ಈಗ ಹಂಗೆ ರೆಡಿ ಕಾರ್ಯಕ್ರಮ ಕೇಳಿಸ್ತಾರೆ.
1: ಮಳೆ ಬಂದಿಲ್ಲ ನಿಮ್ ಕಡೆ?
0: ಇಲ್ಲ ಮೇಡಮ್, ಮಳೆ ಇಲ್ದ ಒಂದ್ ತಿಂಗಳ ಆಯ್ತು. ಸುಮ್ಮನೆ ಮೋಡ ಕೈದ ವಾತಾವರಣ ಐತೆ, ಸುಮ್ಮನೆ ಗಾಳಿ ಬೀಸುತ್ತೆ.
1: ಈ ಕಡೆ ಮಳೆ ಇಲ್ಲ,
0: ಮಳೆ ಇಲ್ಲ ಮೇಡಮ್, ಮಳೆನೆ ಇಲ್ಲ. ಈ ಕಡೆ ಬಿತ್ತನೆ ಆಗಿಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆ ಈ ಕಡೆ ನಮ್ಮ ಚಳ್ಳಕೆರೆ ಭಾಗ.
1: ಇಲ್ಲಿ ಇಲ್ಲ, ನಿನ್ನೆ ಮೊನ್ನೆಯಿಂದ ಮಳೆ ಬರ್ತಾ ಇದೆ.
0: ಹೌದು ಮೇಡಮ್, ಆ ಕಡೆ ಎಲ್ಲ ನಿಮ್ ಸೈಡಲ್ಲಿ ಈಗ ಮಳೆ ಬರುತ್ತೆ. ಈಗ ನಮಗೆ ಇನ್ನೂ ಒಂದ್ ತಿಂಗಳು ಬೇಕು ಮೇಡಮ್ ಮಳೆ ಬರಲ್ಲ. ಇನ್ನೂ ಒಂದ್ ತಿಂಗಳವರೆಗೂ ಈ ಆಷಾಢ ಮಾಸ ಮುಗಿತಿದಾಗ ನಮ್ಗೆ ಮಳೆ ಸ್ಟಾರ್ಟ್ ಆಗುತ್ತೆ. ಅಡ್ಡ ಮಳೆ ಅಂತ ಬರುತ್ತೆ, ಆ ಮಳೆ ಬಂದಾಗ ನಮ್ಗೆ ಸಂತೃಷ್ಟಿ ಮಳೆ ಬರುತ್ತೆ. ಇನ್ನೂ ಒಂದ್ ತಿಂಗಳು ಮಳೆನೆ ಬರಲ್ಲ. ಏನ್ ಬಂದ್ರು ಬಿತ್ತನೆ ಮಾಡಕ್ ಹಸಿ ಮಳೆ ಬಂದ್ರೆ ನಮ್ ಪುಣ್ಯ.
1: ಹಾಗಿದೆ ಸರ್. ಇವತ್ತು ವಿಶ್ವ ಅಂಚೆ ನೌಕರರ ದಿನ ಇರೋದ್ರಿಂದ ಅಂಚೆ ಕುರಿತು ಮಾತಾಡ್ತಾ ಇದ್ರೆಲ್ಲರೂ. ನಾಗೇಂದ್ರಪ್ಪ ಸರ್ ಯಾರಿಗಾದ್ರೂ ಲೆಟರ್ ಬರೆದಿದ್ರ ಆ ಕಾಲದಲ್ಲಿ?
0: ಹೌದು ಮೇಡಮ್, ಈಗ 25 ವರ್ಷದಿಂದ ನಾನು ಲೆಟರ್ ಬರೀತಾನೆ ಇದೀನಿ, ಈಗಲೂ ಬರೀತಾ ಇದ್ದೀನಿ. ಅಂದ್ರೆ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಳ್ದ ನಾನು.
1: ಆಕಾಶವಾಣಿಗೆ ಬರೀತೀರಾ?
0: ಹೌದು ಮೇಡಮ್, ಆಕಾಶವಾಣಿಗೆ ಈಗ್ಲೂ. ಮೊದ್ಲು ನಿಮ್ಮೊಂದಿಗೆ ಕಾರ್ಯಕ್ರಮ ಅಂತ ಕೊಡೋರು ನಮ್ಮ ಆಕಾಶವಾಣಿಯಲ್ಲಿ, ಅದಕ್ಕೂ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ನಾವು ಕಾರ್ಯಕ್ರಮಗಳ ಬಗ್ಗೆ ನೀವು ಅನಿಸಿಕೆ ಬರೀರಂತ ಹೇಳ್ತಾ ಇದ್ರು. ಆಗ ಯಾವ ಕಾರ್ಯಕ್ರಮ ನಮ್ಗೆ ಇಷ್ಟ ಆಗುತ್ತೆ ಅಂತ ನೋಡಿ ಆ ಕಾರ್ಯಕ್ರಮದ ಬಗ್ಗೆ ಅದ್ ಸಂಪೂರ್ಣ ಮಾಹಿತಿ ಎಲ್ಲ ಬರೆದ್ಬಿಟ್ಟು ನಾವು ಅವ್ರಿಗೆ ತಿಳಿಸಿದ್ರು. ಅವರು ರಾತ್ರಿ ಟೈಮಲ್ಲಿ ನಮ್ಮ ಪತ್ರಗಳನ್ನು ಪ್ರಸಾರ ಮಾಡೋರು,
1: ಓದ್ತಾರೆ ಅಂತ ಹೆಸರು ಹೇಳ್ಬಿಟ್ಟು.
0: ಹೌದು ಮೇಡಮ್, ಆಗ ಓದಾರ. ಈಗ ಜನರಂಜನೆ ಅಂತ ಕೊಡ್ತಾರ ನಮ್ಮ ಇಷ್ಟದ ಚಿತ್ರಗೀತೆಗಳ ಕಾರ್ಯಕ್ರಮ ಅಂತ. ಆ ಕಾರ್ಯಕ್ರಮಕ್ಕೂ ನಾನು ಈಗಲೂ ಪತ್ರ ಬರೀತೀನಿ. ನಾವು ಮಾಡ್ ಬಂದಾಗ ಬಹಳ ಸಂತೋಷ ಆಗುತ್ತೆ,
1: ಖುಷಿ ಆಗ್ಬಿಡುತ್ತೆ.
0: ಹೌದು ಮೇಡಮ್, ಈಗ್ಲೂ ನಮ್ಮ ರೈಟಿಂಗ್ ಯಾವಾಗ್ಲೂ ಚೆನ್ನಾಗಿರುತ್ತೆ. ಅವ್ರು ನೋಡಿ ಬಹಳ ಖುಷಿ ಪಡ್ತಾರೆ, ನಿಮ್ ರೈಟಿಂಗ್ ಎಷ್ಟು ಚೆನ್ನಾಗಿ ಬರೀತಾರಲ್ಲ, ನಿಮ್ ಅಕ್ಷರ ದುಂಡು ಅಷ್ಟು ಚೆನ್ನಾಗಿ ಪ್ರಿಂಟ್ ಆಗಿರ್ತಾವೆ ಅಂತ ಈಗಲೂ ಹೇಳ್ತಾರೆ.
1: ಅದ್ರಲ್ಲಿ ಹೇಳ್ತಾರೆ, ಹಾಗಾದ್ರೆ ಅದನ್ನ ಉಳಿಸ್ಕೊ ಬಂದಿದ್ದೀರಾ ಲೆಟರ್ ಬರೆಯುವಂತ ಒಂದು ಪದ್ಧತಿನ?
0: ಹೌದು ಮೇಡಮ್, ಅದು ಮೊದ್ಲಿಂದಾನು ನಾವು ಉಳಿಸ್ಕೊ ಬಂದಿದ್ವಿ. ಈಗ ವಾಟ್ಸಪ್ ಅಲ್ಲೇ ಈಗ ಕಳಿಸ್ತೀನಿ ವಾಟ್ಸಪ್. ಆಗ ಪತ್ರ ಸ್ವಲ್ಪ ಕಡಿಮೆ ಆಗೈತೆ, ಆದ್ರೆ ಪೂರ್ತಿ ಮರ್ತಿಲ್ಲ. ಯಾಕಂದ್ರೆ ಹಳೆ ನೆನಪು ಮರಿಬಾರ್ದಂತೆ.
1: ಮರಿಬಾರ್ದು, ಹೌದು.
0: ಹಳೆ ನೆನಪುಗಳು ನಾವು ಇಟ್ಕೊಂಡು ಪ್ರತಿಯೊಬ್ಬರು ಅಷ್ಟೇ, ಯಾವ್ದೇ ಒಂದು ಕಾರ್ಯವಾಗ್ಲಿ ದೊಡ್ಡವ್ರು ಹೇಳಿದ ಮಾತು ಕೇಳ್ಬೇಕು. ನಮ್ಗೆ ಎಷ್ಟೇ ನಮ್ಗೆ ಅನುಭವ ಗೊತ್ತಿದ್ರು ನಾವ್ ಹಿರಿಯರ ಮಾತು ಕೇಳಿದ್ರೆ ನಾವ್ ಬುದ್ಧಿವಂತರ ಆಗ್ತೀವಿ ಅಂತಂದು ನಮ್ ಹಿರಿಯರು ಈಗ್ಲೂ ಹೇಳ್ತಾರೆ. ಯಾಕಂದ್ರೆ ಅವ್ರು ಹೇಳೋದು ನಾವ್ ಚೆನ್ನಾಗಿರ್ಲಿ, ನಮ್ ಒಳ್ಳೇದಕ್ಕೆ
1: ಅಂತ ಅವ್ರ ಅನುಭವದ ಮಾತನ್ನ ಹೇಳ್ತಾರೆ.
0: ನಮ್ಮ ತಂದೆ ತಾಯಿರೋ ಅಂತಲ್ಲ, ವಯಸ್ಸಿನಲ್ಲಿ ಯಾರು ದೊಡ್ಡರಾಗಿರ್ತಾರ ಅವ್ರ ಅನುಭವಕ್ಕೂ ಒಂದು ಹೇಳ್ತಾರೆ, ಏ ಬಿಡಪ್ಪ ನಿಮ್ ಪುರಾಣ ಎಲ್ಲ ಈಗ ನೀವ್ ಹಿಂದಿನ ಕಾಲದಲ್ಲಿ ಬಾವಿ ತೆಗೆದಿದ್ರ ಕಟ್ಟೆ ಮಣ್ಣು ಹೊತ್ತಿದೀವಿ ಅಂತಂದ್ ನಿಮ್ ಪುರಾಣ ನಾವ್ ಯಾರು ಕೇಳ್ತಾರ ಅಂತಂದ್ ನಮ್ಮ ಹಳ್ಳಿ ಕಡೆ ಮಾತಾಡಿದ್ರೆ ಅವ್ರು ನೋಡ್ರು ಆ ಕಾಲದಲ್ಲೇನೆ ನೀರ್ ತೆಗೆದು ಆ ಕಪ್ಪಳೆ ಬಾನ ಹೊಡಿತಿದ್ರ ಅಂತ, ನಮಗೆ ಗೊತ್ತಿಲ್ಲ. ಅದು
1: ಕಷ್ಟಪಡ್ತಿದ್ರು.
0: ನಾವ್ ಹೇಳ್ತೀವಿ ಈಗ ಬೋರ್ ಹಾಕ್ಸ್ಬಿಟ್ಟು ಸಂಜೆ ನೀರು ಹೊಡಿಸ್ತೀವಿ ಅಂತ ಅಂದ್ರೆ ಆಗಿನ ಕಷ್ಟಪಟ್ಟ್ರೆ ಏನಿರ್ತದೋ ಅದು ನಿಜವಾಗ್ಲು. ನಾವ್ ಹಿಂದಿಂದು ಪತ್ರಗಳದ್ದು ಅಷ್ಟೇ, ನಾವು ಪತ್ರವನ್ನ ನಾವ್ ಬರೆದ್ರೆ ಅದರಲ್ಲಿ ನಾವ್ ಯಾವ ತರ ಬರೀಬೇಕಂತ ಏನೋ ಒಂದು ಆಲೋಚನೆ ಬರುತ್ತೆ, ಅದನ್ನ ನೆನಪು ಮಾಡ್ಕೊಂಡು ಹಿಂದಿನ ಒಂದು ನೆನಪು ಅದೆಲ್ಲ ಬರೆಯೋದ್ರಲ್ಲಿ ಬಹಳ ತೃಪ್ತಿ ಸಿಗುತ್ತೆ. ಒಂದು ಕವನ ಆಗ್ಲಿ ಯಾವ್ದೇ ಒಂದು ಬರೀಲಿ ನಾವ್ ಓದದಷ್ಟೆಲ್ಲ ಬರೆಯೋದನು ಅಷ್ಟೇ ನಾವ್ ಇಂಟ್ರೆಸ್ಟ್ ಆಗಿ ತಗೊಂಡ್ರೆ. ಹೌದು ಮೇಡಮ್, ಎಲ್ಲಾನು ಚೆನ್ನಾಗಿರುತ್ತೆ ಮೇಡಮ್.
1: ಹೌದು ಸರ್, ಹೀಗೆ ಪತ್ರ ಲೇಖನದ ಒಂದು ವಿಷಯ ತಿಳಿಸಿದ್ರಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಚಳ್ಳಕೆರೆಯಿಂದ ನಾಗೇಂದ್ರಪ್ಪ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
2: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ನವಾಸ್ ಸರ್, ಹೇಗಿದ್ದೀರಾ?
2: ಆರಾಮದಿರಿ ಮೇಡಮ್, ನೀವು ಆರಾಮದಿರಿ ಮೇಡಮ್?
1: ನಾವು ಆರಾಮಿದೀವ್ರಿ.
2: ಇದ್ರಿ ಮಳೆ ಬರಕತ್ತೇನ್ರಿ ಮೇಡಮ್? ಆ ಕಡೆ
1: ಮಳೆ ಬರ್ತಿದೆ ಸರ್, ನಿಮ್ ಕಡೆ ಇದೆಯಾ?
2: ನಮ್ ಕಡೆ ಇಲ್ರಿ ಮೇಡಮ್, ಮಳೆ ಬರೇ ಮೋಡಾದ್ರಿ, ಬರೇ ತುಂತುರು ಹನಿ ಬರ್ತಾವ್ರಿ, ಏನ್ ಮಳೆ ನೀರ್ ಬರಂಗಿಲ್ರಿ ಮೇಡಮ್.
1: ಭೂಮಿ ಹದ ಆಗಾಗ ಮಳೆ ಬರ್ಲಿಲ್ಲ?
2: ಇಲ್ಲ ಇಲ್ರಿ ಮೇಡಮ್,
1: ಮಳೆಗಾಗಿ ಕಾಯ್ತಿದ್ದೀರ ಹಾಗಾದ್ರೆ?
2: ಕಾಯ್ತಿದ್ದೇವ್ ನೋಡ್ರಿ ಮೇಡಮ್, ಏನ್ ಮಾಡಿದ್ರೆ ಹಂಗೆ ಜರ ಗೊಂಜಾಳ ಹಾಕ್ಯಕೊಂಡೇವ್ರಿ ಎಲ್ಲ, ಹಿಂಗಾಗಿ ನೀರ್ ಅದಾರಿ ಬೋರ್ವೆಲ್ದು.
1: ಆದಷ್ಟು ಬೇಗ ಬರ್ಲಿ ನಿಮ್ ಕಡೆ ಮಳೆ.
2: ಹೌದಲ್ರಿ
1: ಸರ್, ಇವತ್ ವಿಶ್ವ ಅಂಚೆ ನೌಕರರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹೌದ್ರಿ ಮೇಡಮ್, ಯಾಕಪ್ಪ ಅಂದ್ರೆ ಅಂಚೆ ಅಂದ್ರೆ ಅವಾಗಿಂದ ಬಹಳ ಖುಷಿ ರೀ ಮೇಡಮ್. ಯಾಕಂದ್ರೆ ಅವಾಗ ಅಂಚೆ ಅಂದ್ರೆ ಏನ್ರಿ, ಪ್ರತಿಯೊಬ್ಬರು ಪತ್ರ ಬರೆಯೋದು ಪತ್ರ ಓದುದು ಬಾಡ್ರಿ ಮೇಡಮ್ ಅವಾಗ.
1: ಅವಾಗ
2: ಅದೊಂದ್ ಖುಷಿನೇ ಬೇರೆ ಐತ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಈಗ ಪತ್ರ ಬರ್ತಾವ ತೆಳ್ಕಿಸಿಂದ ಅವ ಪೋಸ್ಟ್ ಮ್ಯಾನ್ ಬಂದ್ ಕಿಶಿಂದ ಮನೆಗೆ ಬದ್ರಿ ಬದ್ರಿ ಕೊಡ್ತಿದ್ರಿ. ಆದ್ರ ಅದ್ರಾಗ ಬರೆಯೋದು ಬಹಳ ವಿಸ್ತಾರವಾಗಿ ಬರೀತಿದ್ರಿ ಮೇಡಮ್ ಎಲ್ಲಾರು. ಯಾಕಪ್ಪ ಅಂತಂದ್ರ ಪತ್ರದಾಗ ಅವಾಗಿನಾಗ ಯಾರಿಗ ಅದು ಬರಕನು ಬರಂಗಿಲ್ರಿ ಮೇಡಮ್ ಈಗ.
1: ಇವಾಗ
2: ಹೌದ್ರಿ, ಇವಾಗ ಎಲ್ಲ ಮರ್ತ್ ಬಿಟ್ಟಾರ್ರಿ. ಏನ್ ಹಳಿ ಮಂದಿಗೆ ನೆನಪಿದ್ರು ಇರ್ಬೋದ್ರಿ ಮೇಡಮ್, ಈಗಿನ ಮಂದಿಗೆ ಪತ್ರದಾಗ ಏನ್ ಬರೀಬೇಕು ಅನ್ನೋದು ಗುರ್ತಿಲ್ಲ, ಪತ್ರ ಅನ್ನೋದೇ ಗುರ್ತಿಲ್ಲ ಆಗ್ಯದ್ರಿ ಮಂದಿಗೆ. ರೀ
1: ಶಾಲೆಯಲ್ಲಿ ಪತ್ರ ಲೇಖನ ಅಂತ ಇರುತ್ತೆ, ಅದ್ರಲ್ಲಷ್ಟೇ

0: ಪರಿಚಯ ಇವಾಗ ಹಾಗಾಗಿ.
1: ಹೌದು ಹೌದ್ರಿ ಮೇಡಮ್. ಹಿಂಗಾಗಿ ನಾವ್ ಎಲ್ಲಾ ಪತ್ರ ಬಿಡ್ತೀವಿ ಮೊದಲು ಸಣ್ಣವ್ರದಾಗ ಸಾಲಿ ಕಲೆ ಟೈಮ್ನಾಗ್ರಿ. ಆ ಮಂದಿ ನಮ್ಗ ಪತ್ರ ಬರ್ತೀವಿ, ನಾವ್ ಅವ್ರಿಗೆ ಬರ್ತೀವಿ, ಬೀಗರು ಪತ್ರ ಮ್ಯಾಗೆ ರೀ ವ್ಯವಹಾರ ಯಾವಾಗ್ರಿ.
0: ಮನೇಲಿ ದೊಡ್ಡವರೆಲ್ಲ ಬರಸ್ತಿದ್ರ ನಿಮ್ ಹತ್ರ?
1: ಹ್ಞೂನ್ರಿ ಬರ್ತಿದ್ದಾರೆ, ನಾನು ಬರ್ತಿದ್ದೇವ್ರಿ. ಯಾಕಪ್ಪ ಅಂದ್ರೆ ದೊಡ್ಡವರು ಅವ್ರು ನೋಡ್ಕೋತ್ ನೋಡ್ಕೋತ್ ಬರ್ತೀರಿ, ಹೆತ್ತ ಚಂದ ಬರ್ತೀರಿ ಮೇಡಮ್. ಅದ್ರ ಯಾಕಂದ್ರೆ ಕ್ಷೇಮ ಅದಿರೇನು, ನಮ್ ಕಡೆ ಎಲ್ಲಾ ಕ್ಷೇಮ, ನಿಮ್ ಕಡೆ ಮಳೆ ಬೆಳೆಗಳು ಹೆಂಗ ಅದಾವ ಅಂತ ಹೇಳಿ ಹಿಂಗ್ ವಿಸ್ತಾರವಾಗಿ ಬರ್ತಿದ್ರಿ ಮೇಡಮ್.
0: ಪೂರ್ತಿ ಸಂಪೂರ್ಣ ಮಾಹಿತಿ.
1: ಹಾ ಸಂಪೂರ್ಣ ಮಾಹಿತಿ ರೀ ಮೇಡಮ್. ಅದೊಂದು ಓದಲಿಕ್ಕೆ ಖುಷಿ ರೀ, ಬರೀಲಕ್ಕನ ಒಂದು ಖುಷಿನೇ ರೀ ಮೇಡಮ್. ಆ ಟೈಮ್ಕ ನಾನು ಪತ್ರ ಬರ್ತಿದ್ರಿ ಮೇಡಮ್, ಅವಾಗ ಬರಬಾರ್ದು ಹಂಗೆ ಏಳನೇ ಸಾಲಿ ಕಲೆ ಟೈಮ್ನಾಗ ರೀ. ಆ ಕಡೆ ಬರಿಬೇಕಾದ್ರ ಒಟ್ಟು ವಿಸ್ತಾರವಾಗಿ ಬರ್ತಿದ್ರಿ ಮೇಡಮ್. ಸಣ್ಣವ್ರಿಗೆ ಆಶೀರ್ವಾದ, ದೊಡ್ಡವ್ರಿಗೆ ನಮಸ್ಕಾರಗಳು, ಲಾಸ್ಟ್ ಹೇಳ್ಬಿಡುದ್ರಿ
0: ಲಾಸ್ಟ್ ಬರೆಯದ.
1: ಹ್ಞೂನ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಈ ಕಡೆ ಈ ಕಡೆ ನಾವು ಮತ್ತೆ ಆಕಾಶವಾಣಿಗೆ ಬರ್ತಿದ್ದೇವ್ರಿ ಮೇಡಮ್. ನಾವು ಬಿಜಾಪುರ ಆಕಾಶವಾಣಿಗೆ ಪತ್ರ ಉತ್ತರ ಕಾರ್ಯಕ್ರಮ ಇತ್ತರಿ, ಮತ್ತೆ ಕರೆ ಒಂದು ಗೀತೆಗೂ ಬರೀರ್ತಿದ್ದೇವ್ರಿ.
0: ಇಂತ ಹಾಡ್ ಬೇಕು ಅಂತ ಬರೀತಿದ್ರ?
1: ಹಾ ಬರೀತೇವ್ರಿ ಮೇಡಮ್. ಈ ಕಡೆ ಈ ಕಡೆ ನಮ್ಮ ಬಿಜಾಪುರ್ಗೆ ಬಂದಾಗ ಏನ್ ಉಳಿದ್ ಅಂದ್ರೆ ಧಾರವಾಡ ಕಾದ್ ನೋಡ್ರಿ ಮೇಡಮ್.
0: ಈಗನು ಪತ್ರ ಲೇಖನದ ಪದ್ಧತಿ ಇದೆ.
1: ಹಾ ಇದೆ ರೀ ಮೇಡಮ್. ಯಾಕಂದ್ರೆ ಧಾರವಾಡಕ್ಕೆ ಕಂಪಲ್ಸರಿ ಬುಧವಾರಕ್ಕೊಮ್ಮೆ ಕಾರ್ಯಕ್ರಮ, ನಿಮ್ಗೆ ಹ್ಯಾಂಗ ಕಾರ್ಯಕ್ರಮ ಇರ್ತಾವ್ರಿ ಬುಧವಾರಕ್ಕೊಮ್ಮೆ ಅಲ್ಲಿ ಪತ್ರ ಉತ್ತರ ಕಾರ್ಯಕ್ರಮ ಬಹಳ ಮಂದಿ ಬರೀತಾರೆ ಮೇಡಮ್. ನಾವು ಹಂಗೆ ಕಾರ್ಯಕ್ರಮ ಕೇಳ್ತಿರ್ತೇವಲ್ರಿ, ಪ್ರತಿಯೊಬ್ಬರು ಎಲ್ಲಾ ಕಾರ್ಯಕ್ರಮ ಮೂಡಿ ಬಂದು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಪತ್ರ ಬರ್ತಾರೆ ಮೇಡಮ್
0: ಬರೀತಾರೆ.
1: ಹಾ ಈ ಕಾರ್ಯಕ್ರಮಕ್ಕ ಇದು ಚಲೋ ಮೂಡಿ ಬಂತು ಅಂತ ಹೇಳಿ ಕೇಸಿಂದ ಹಂಗ ಪ್ರತಿಯೊಬ್ಬರು ಎಲ್ಲ ಹೆಸರು ಹಾಕಿ ಪತ್ರ ಬರೀತಾರೆ ಮೇಡಮ್. ಬುಧವಾರಕ್ಕೊಮ್ಮೆ ಕಂಪಲ್ಸರಿ ಇರ್ತದ್ರಿ, ಮಧ್ಯಾಹ್ನಕ್ಕೆ
0: ಒಂದುವರೆಗೆ ಅವ್ರ ಪತ್ರಗಳನ್ನ ಓದ್ತಾರೆ.
1: ಹಾ ಓದ್ತಾರೆ, ಪೂರಾ ಇಬ್ರು ಮೇಡಮ್ಗಳೇ ಬರ್ತಾರ್ರಿ, ಇಬ್ರು ಜೋಡಿ ಮ್ಯಾಗ ಓದ್ತಾರ್ರಿ, ಲಾಸ್ಟಿಗೆ ಒಂದ್ ನಾಲ್ಕು ಕರೆ ತಗೊಂಡ್ಬಿಡ್ತಾರ್ರಿ. ಹಂಗ ಪತ್ರ ಉತ್ತರ ಇರ್ಬೇಕ್ರಿ ಮೇಡಮ್, ಯಾಕಂದ್ರ ಅದಕ್ಕೆ ಅನುಭವ ಬಹಳ ಇರ್ತಾರ್ರಿ ಮೇಡಮ್. ಈಗ ಮೊಬೈಲ್ ದಾಗ ಏನ್ರಿ ಅನುಭವ ಇರಲ್ರಿ, ಬಹಳ
0: ಅನುಭವ ಇರಲ್ಲ.
1: ಯಾಕಂದ್ರೆ ಪತ್ರ ಬರೆಯದಂದ್ರ ಅಕ್ಷರ ಶುದ್ಧ ಆತಾವ್ರಿ ಮೇಡಮ್.
0: ಹೌದು, ಕನ್ನಡ ಶುದ್ಧ ಆಗುತ್ತೆ.
1: ಹೌನ್ರಿ, ಕನ್ನಡ ಉಳಿತದ್ರಿ. ಏನಾದ್ರಿ ಯಾ ಪೂರ ಬರೆದೇವಪ್ಪ ಅಂದ್ರ ಅಕ್ಷರ ದುಂಡ್ ಆತಾವ್ರಿ, ಮೇಲೆ ಈ ಕನ್ನಡ ನಾವು ಕಲಿತಂಗ ಆತದ್ರಿ, ಅದಕ್ಕ
0: ಕಲ್ತಂಗ ಆಯ್ತು.
1: ಒತ್ತಕ್ಷರ, ಜೀರ್ಗ, ಪೂಜಿ ಅಂತವೆಲ್ಲ ಯಾವ ಬರ್ತಾವಲ್ರಿ ಮೇಡಮ್, ಅಂತವ ಅನುಭವ ಆತಾವ್ರಿ.
0: ತಪ್ಪರ್ದ್ರೆ ಆಮೇಲೆ ಹೊಡ್ತನ ತಿಂತಿದ್ರೇನ?
1: ಹೌದ್ರಿ ಮೇಡಮ್.
0: ಈ ತರ ಬರ್ದಿದ್ದೀರಾ ಅಂತೇಳಿ.
1: ಯಾಕಪ್ಪ ಅಂತಂದ್ರೆ ಈಗ ಯಾರು ಏನ್ ಬರೀತಾರ ಅನ್ನೋದು ಈಗ ಬರಾಕ್ಸದೆ ಬರಂಗಿಲ್ರಿ. ಏನ್ ಸಾಲಿ ಕಲ್ತವ್ರು, ಅವ್ ಪೂಜೆ ಯಾವೋ, ಜೀರ್ ಯಾವೋ, ಅವ್ ಏನ್ ಬರೀತಾರೋ ಅದು ಒತ್ತಕ್ಷರನೋ, ಒಟ್ಟ ಅನುಭವ ಇರಲ್ರಿ ಹೆಚ್ಚ.
0: ಅವಾಗಿಂದ ಚಂದ ಇತ್ತು ಅಂತ ಹೇಳ್ತೀರ ಹಾಗಾದ್ರೆ?
1: ಹೌದ್ರಿ ಮೇಡಮ್, ಅವಾಗ ಬಹಳ ಅನುಭವ ರೀ ಅದ್ರ ಬಗ್ಗೆ. ಒತ್ತಕ್ಷರ, ಜೀರ್ಗ, ನಮ್ಮ ಸರ್ಗಳು ಕಲ್ಸ ಮುಂದಾದ್ರು ಎಲ್ಲ ಹಿಂಗ ಹೇಳ್ತಿದ್ರಿ, ಇಲ್ಲಿ ಪೂಜೆ ಬರ್ತದ, ಇಲ್ಲಿ ಜೀರ್ಗ ಬರ್ತದ, ಇದಕ್ ಒತ್ತಕ್ಷರ ಬರ್ತದ, ಅಷ್ಟು ವಿಸ್ತಾರವಾಗಿ ಕನ್ನಡ ಅದು ಕಲಿಸ್ತಿದ್ರಿ ಮೇಡಮ್.
0: ಕಲಿಸ್ತಿದ್ರು. ಓಕೆ ಸರ್, ಕರೆ ಮಾಡಿ ನಿಮ್ಮ ಅನುಭವ ತಿಳಿಸಿದ್ದಕ್ಕೆ ಧನ್ಯವಾದ ಸರ್.
1: ಧನ್ಯವಾದ, ನಮಸ್ತೆ.
0: ನಮಸ್ತೆ. ಬಿಜಾಪುರದಿಂದ ನವಾಜ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
2: ಹಲೋ
0: ಸರ್, ನಮಸ್ತೆ. ವಿಶ್ವನಾಥ್ ಸರ್.
2: ಪತ್ರಗಳು ಬರೀತಾವ ನಮ್ಮ ಭಾವನೆಗಳು ವ್ಯಕ್ತಪಡಿಸಿದ್ವಿ. ಆಮೇಲೆ ನಾನು ಒಂದು ಬೇರೆಯವ್ರ ಕಸಲಿದ್ದಾಗ ನಮ್ಮ ತಾತ ಅಜ್ಜಿಗೆ ಬರ್ದಿದ್ದು ನೆನ್ಪುಗಳು ಈಗ ಭಾರಿ
0: ನೆನ್ಪುಗಳು.
2: ಊರಿಂದ ಲೆಟರ್ ಬರ್ತಿದ್ದೆ ನಮ್ಮ ಅಜ್ಜಿಗೆ, ನಾನು ಅಂದ್ರೆ ಅಜ್ಜಿ ಲವ್ ಲೆಟರ್ ಬರಿಲ್ಲ ಅಂತ ಹೇಳಿ ಫೋನ್ ಮಾಡಿದೆ, ಸಿಡಿ ಇಲ್ಲ ಅವಾಗ ಬೇರೆಯವರಿಂದ. ಬರಿ ಬರಿ ಅನ್ನೋದು ನಮ್ಮ ಅಜ್ಜಿ ಒಂದ್ ಸೀರೆ ಓದ್ತಿಲ್ಲ ಅಂತ, ಎರಡರಿಂದ ಮೂರು ಸೀರೆ ಓದ್ತಿದ್ರಂತೆ. ಅನ್ನ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಶ್ರೀ ಓಂ ಕ್ಷೇಮ ಉಪಯೋಗ ಕುಶೋಫಲ ಕುಶೋಲಪರಿ ಅಂತ ಬರ್ಬಿಟ್ಟು, ಆಮೇಲೆ ನಮ್ ತಾತ ಅಜ್ಜಿನ ನೀಲ ಆಕಾಶದಲ್ಲಿ ನೀಲಿ ಬಣ್ಣ ಕೋಲ್ಸ್ಬಿಟ್ಟು ಮೋಡಗಳನ್ನ ನಮ್ ಸಮಸ್ಯೆಗಳಂತ ಹೇಳ್ಕೊಂಡು ಕವನ ತರ ಬರ್ತಿದ್ದೆ. ಯಾಕಂದ್ರೆ ನಾವು ಜನರಲ್ಲ ಮೇಡಮ್, ಹಂಗಾಗಿ ಬರ್ತಿದ್ದೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಮೇಡಮ್, ಮಾಯಾಮೃಗ ಮತ್ತೆ ಮನ್ವಂತರ ಇವರಿದ್ರಲ್ಲ ಮೇಡಮ್, ಡೈರೆಕ್ಟರ್ ಆದಂತ ಕೆಟಿಎನ್ ಸೀತಾರಾಮ್ ಮೇಡಮ್, ಅವ್ರ ಸರಿಗೆಲ್ಲ ಬರ್ತಿದ್ದೆ. ಅವರಿಂದ ಆ ಕಡೆ ಲೆಟರ್ ಬರ್ತಾ ಇತ್ತು, ಆ ಲೆಟರ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಮೇಲೆ ನಮ್ಮ ಫ್ರೆಂಡ್ಸ್ ಗೆಲ್ಲ ಬಾಜಿ ಕಟ್ಟಿದ್ ಬರ್ತಿದ್ದೆ. ಅವ್ರನ್ನ ಬರ್ದಿರೋ ಅದು ಉತ್ತರಕ್ಕೆ ನೀಟಾಗಿ ಕೊಟ್ಬಿಟ್ಟು ಮೇಘನ ಅಡಿಗರ್ ಅಂತ ಒಬ್ರು ಮನ್ವಂತರದ ಒಬ್ರು ಅಕ್ ಮಾಡಿದ್ರು, ಅವ್ರು ಲೆಟರ್ ಬರೆದ್ರು. ಆಮೇಲೆ ಜಯಶ್ರೀ ಅಂತಿದ್ರಲ್ಲ, ಅವರು ಲೆಟರ್ ಬರೆದ್ರು. ಅವ್ರಿಗೆ ಅವ್ರು ಯಾರು ಬರ್ತೀವೋ ಅವ್ರಿಂದ ಅವ್ರ ಕಡೆಯಿಂದ
0: ಬರ್ತಾರೆ.
2: ಗ್ಯಾಂಡ್ ರಿಪ್ಲೈ ತಗಿಟ್ಟಿದ್ದೀನಿ ನಾನು, ಇನ್ನು ಬೇಜಾರ ಓದ್ತಿರ್ತೀನಿ. ಯಾಕಂದ್ರೆ ಮೇಡಮ್ ಅದೊಂಥರ
0: ಖುಷಿ ಆಗುತ್ತೆ,
2: ಇಲ್ಲ ಲೆಟರ್ ಬಂದ ತಕ್ಷಣ ಏನಂತ ಖುಷಿ. ಆ ಪೋಸ್ಟ್ ನನಗೆ ನಾವು ಎಂತ ಗೌರವ ಕೊಡ್ತಿದ್ರೆ ಸರ್, ನಮಸ್ತೆ, ಆರಾಮಿದ್ದೀರಾ, ಮಳೆ ನೆನ್ಕೊಂಡ್ಬಿಡ್ತೀರಾ, ಹಂಗೆ ಹಿಂಗೆ ಅಂತ ಹೇಳ್ತಿದ್ವಿ. ಈಗ ಪದ್ಧತಿ ಒಂಥರ ಏನಂದ್ರೆ ಬರೀ ಯಾವ್ದಾರ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿ ಅವ್ರದ್ದು ಪತ್ರಗಳು ಅದಕ್ ಮಾತ್ರ ಸೀಮಿತ ಆಗಿದೆ. ಅವಾಗ ಆದ್ರೆ ಹಂಗಲ್ಲ, ಇನ್ನೊಬ್ರು ವೈಯಕ್ತಿಕವಾಗಿ ಬರ್ತಿದ್ವಿ. ಆ ಪತ್ರಗಳು ಫಸ್ಟ್ ಇಂದ ಬರ್ಸ್ತು, ಲಾಸ್ಟ್ ಅಂಕ ಬರ್ಬೇಕಾದ್ರೆ ವ್ಯಾಖ್ಯಾನ ತಪ್ಪಿಲ್ದಂಗೆ ದುಂಡು ಬರೋದು, ಆಮೇಲೆ ಲಾಸ್ಟ್ ಅಂಕ ಏನಾದ್ರು ತಪ್ಪಿದ್ರೆ ಏನಂತ ಕ್ಷಮೆ ಇರಲಿ ಅಂತ ಏನೋ ಬರೇ ಇದ್ದು ತುಟಿತಾ ಇತ್ತಲ್ಲ ಮೇಡಮ್, ಆ ತುಟಿತ ಇನ್ನೊಂದ್ಸರಿ ಈಗ ಬರಲ್ಲ ಮೇಡಮ್. ಈಗಿನ ಕಾಲದಲ್ಲಿ ಬರೀ ಮೊಬೈಲ್ ಅಲ್ಲಿ ಬೆಳ್ಳಾಡಿಸೋ ಮೂಲಕ ನಮ್ಮ ಭಾವನೆಗಳ ವ್ಯಕ್ತಪಡಿಸ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಮೇಡಮ್ ಅಂದ್ ಮೇ ಬಿ ಏನೋ ನನ್ಗೇನ ಅಷ್ಟು ವರ್ಷ ಆಗಿಲ್ಲ ಅಂದ್ರೆ ಒಂದು 15 ವರ್ಷದಿಂದ ಒಂದು 20 ವರ್ಷದಿಂದ ಬರ್ಬೇಕಾರೆ ಮೇಡಮ್ ನನ್ನ ಅಜ್ಜ ಕಾಲದ ಹೆಸರಿದ್ದಾಗ ನಿಜಕ್ಕೂ ಖುಷಿಯಿಂದ ಅನುಭವಿಸ್ಬರ್ತಿದ್ದೆ ಮೇಡಮ್. ನಮ್ ತಾತಾಜಿ ಊರಿಂದ ಬಂದಾಗ ನೋಡಿ ಇಷ್ಟು ಇದ್ದೀನಿ ನೀನ್ ಬರ್ದಿದ್ದೆಲ್ಲ ಎಟ್ಟಿಟ್ಟಿನ
0: ಅಂತಿದ್ದೆಲ್ಲ ಇಟ್ಕೊಂಡಿದ್ದೀರಾ?
2: ಇಲ್ಲ ನಮ್ಮ ಅಜ್ಜಿ ಮನೆ ಆಕ್ಚುಲಿ ಅಜ್ಜಿ ಮನೆಯಲ್ಲಿ ಅವತ್ತು ಅಜ್ಜಿ ತಿರೋದ್ಮೇಲೆ ಅವ್ರು ತಿರೋದ್ಮೇಲೆ ಅದ್ರ ಜೊತೆ ಎಲ್ಲ ಸುಟ್ಟಾಕ್ ಕೊಟ್ರೆ ತುಂಬಾ ಅಳು ಬಂತು. ನಮ್ಮ ಅಜ್ಜಿ ಜೊತೆ ನಮ್ ಬಾರಿ ಬಾಂಡಿಂಗ್ ಇತ್ತು, ಯಾಕಂದ್ರೆ ಅಮ್ಮ ಕೆಲ್ಸಕ್ಕೆ ಹೋಗೋರಲ್ಲ, ನಾವು ಆಫೀಸಿಗೆ ಹೋಗ್ಬೇಕಾದ್ರೆ ನಾವು ಅಜ್ಜಿ ನಮ್ಗೆ ನೋಡ್ಕೊಂತ ಇರಲ್ಲ. ಇದ್ರ ಮೇಲೆ ನಮ್ ತಾತನ್ಗೂ ಬರೀತಾ ಇದ್ದೆ. ನಾಲ್ಕು ದಿನಗಳು ಮೇಡಮ್ 4 ರೂಪಾಯಿ ಕೊಟ್ರೆ ಸಿಗಲ್ಲ ಮೇಡಮ್. ಆಮೇಲೆ ಏನು ಗೊತ್ತಾ ಮೇಡಮ್, ನಮ್ ನಮ್ ಭಾಗಕ್ಕೆ ಬರೋ ಪೋಸ್ಟ್ ಮ್ಯಾನ್ಗಳಿಗೆ ಮೇಡಮ್ ಇಲ್ಲಿ ನಿಜವಾದ ಗೌರವ ಕೊಡ್ತಿದ್ದೆ. ಅವ್ರ ನಮ್ಮನೆ ಸದಸ್ಯರು ಅನ್ಕೊಂಡು ಅವ್ರಿಗೆ ವಿಶೇಷವಾದ ಗೌರವ ಎಲ್ಲ ಸಿಕ್ರು ಆಯ್ತು ಮಾತಾಡ್ಸೋರು. ಆಮೇಲೆ ಅವರು ಬೇರೆ ಕಡೆ ಅವ್ರು ನಮ್ಮನ್ನ ನಡೆಸ್ಕೊಳ್ಳೋ ರೀತಿ ಅವರು ವ್ಯಕ್ತಪಡಿಸಿದ ಹಾವಭಾವ ನಮ್ ನಂತರ ನಗು ಬರ್ತಾ ಇತ್ತು. ಆಮೇಲೆ ಎಲ್ಲೇ ಸಿಕ್ಕು ನಮ್ ತರ ಫ್ಯಾಮಿಲಿ ಫ್ರೆಂಡ್ ಆಗಿದ್ರು ಅವರು. ಅವರು ರಿಟೈರ್ಡ್ ಆದಾಗ ಎಲ್ಲ ಸಿಕ್ಕ ತಕ್ಷಣ ಅವ್ರಿಗೆ ಎಲ್ಲ ಸಿಕ್ಕಿ ಪಬ್ಲಿಕ್ ಎಲ್ಲ ಏನ್ ಅನ್ಕೊಂಡು ಪ್ರಾಬ್ಲಮ್ ಅವ್ರ ಕಾಲಿಗೆ ಬಿದ್ದು ಅವ್ರ ಆಶೀರ್ವಾದ ತೊಗೊಳ್ತಿಲ್ಲ ಅದಕ್ಕಿಂತ 4 ರೂಪಾಯಿ ಕೊಟ್ಟರು ಸಿಗಲ್ಲ. ಯಾಕೆಂದ್ರೆ ಮೇಡಮ್ ಪತ್ರ ಮೇಡಮ್ ಪತ್ರಗಳು ಬರಿಬೇಕಾದ್ರೆ ಇನ್ನು ಮುಂದೆ ಏನ್ ಬರಬೇಕು ಅಂತ ಇದಿರುತ್ತೆ ಮೇಡಮ್. ಅವಾಗ ಅಳ್ಸಕ್ ಬರೋಲ್ಲ, ಬರಿಬೇಕಾದ್ರೆ ಶ್ರದ್ಧೆ ಇರುತ್ತೆ ಮೇಡಮ್ ಅದು ಇಂಗ್ಲೆಂಡ್ ಲೆಟರ್ ಆದ್ರೆ. ಬಟ್ ಈಗ ಟೈಪ್ ಮಾಡ್ತೀವಲ್ಲ ಮೊಬೈಲ್ ಅಲ್ಲಿ
0: ಅಳಿಸ್ಬೇಕಾದ್ರೆ
2: ಅಳಿಸ್ಬರ್ಬೋದು, ಆಗಲೇ ಒಂದೇ ಸರಿ ಇತ್ತು ನೀಟ್ ಆಗಿ ಬರುತ್ತೆ ಇದ್ದೆ. ಮತ್ತೆ ಇವನ್ ನನಗೆ ಸ್ವಲ್ಪ ಉಪಮ ಅಲಂಕಾರ ಇನ್ನೊಂದು ದಿವಸ ಹೋಲಿಸ್ಬಿಟ್ಟು ಅದ್ ನೀಟ್ ಆಗಿ ಬರುತ್ತೆ ಇದ್ನಲ್ಲ ನಮ್ಮ ಅಜ್ಜಿ ತುಂಬಾ ಖುಷಿ ಕೊಡ್ತಾ ಇದ್ದೆ. ಅವ್ರಿಗೆ ಬಾಯ್ ಮುಕ್ತಗಳ ನನ್ನ ಮೊಮ್ಮಕ್ಕಳಲ್ಲಿ ನೀನ್ ಒಬ್ಬನೇ ನನ್ ತುಂಬಾ ವಿಶೇಷವಾಗಿ ಬರೀತೀಯ ಕಣ
0: ತುಂಬಾ
2: ಕಣ್ಣೀರೆಲ್ಲ ಹಾಕಿದ್ರೆ ಮೇಡಮ್. ಈಗ ನಿಮ್ ನಿಮ್ ಕಡೆಯಿಂದ ಮತ್ತೆ ನಿಮ್ಮ ಬಾನುಲಿ ಕೇಂದ್ರದಿಂದ ನಮ್ ತಾತ ಟಿಎನ್ ಸೀತಾರಾಮಯ್ಯ ನಮ್ಮ ಅಜ್ಜಿ ಅನ್ಸಿಯಮ್ಮ ನೆನಪಾಗ್ತಾರೆ ಮೇಡಮ್. ನಂಗೆ ಈಗ ಫೋನ್ ಇಟ್ಬಿಟ್ಟು ನಿಜಕ್ಕೆ ಅವ್ರು ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತೀನಿ. ಯಾಕಂದ್ರೆ ಅಂತ ತಾತ ಅಜ್ಜಿಗೆ ನಾನು ಲೆಟರ್ ಬರೆದು ನಾನು ಅವ್ರ ಬಾನು ಜೊತೆ ಆಟ ಆಡಿದ್ನಲ್ಲ ಅಂದ್ರೆ ಖುಷಿ ಪಡ್ತಾರಲ್ಲ ಈ ತರ ಅಂಚೆ ಕಚೇರಿ ನಮ್ಮ ತಾತ ಅನ್ನೋದು ಅಂತಿದ್ರು. ಅವ್ನು ಯಾಕೋ ಅನ್ನೊಂದು ಕಾಲ ಅನ್ನೊಂದವ್ರ ಆದ್ರೂ ಬರಲಿಲ್ಲ ಅಂದ್ರೆ ಎದುರು ನೋಡ್ತಾ ಇದ್ದೆ ಪಾಪ ಕಾಣ್ತಿದ್ರು ಮ್ಯಾಮ್. ಆಮೇಲೆ ನನಗೆ ಅದನ್ನ ಬೆಂಗಳೂರಿಂದ ಬಂದ ಲೆಟರ್ ಅವ್ರಿಗೆ ಪೋಸ್ಟ್ ಮಾಡಿ ಜೆರಾಕ್ಸ್ ಮಾಡಿ ಅದನ್ನ ಪೋಸ್ಟ್ ಇಟ್ಟು ಈ ತರ ಲೆಟರ್ ಬರ್ತಾ ಇತ್ತು. ಅದಕ್ಕೆ ನಿನಗೆ ತುಂಬಾ ಅಕ್ಷರದ ಬಗ್ಗೆ ಭಾರಿ ಜ್ಞಾನ ಇದೆ ಹಂಗಿಂಗ್ ಅಂತ ಹೇಳಿದ್ರು. ಇಲ್ಲ ಇಲ್ಲ ನೀವು ನಿಮ್ ಜೊತೆ ಕುತ್ಕೊಂಡು ನಾನು ಮಾತಾಡಿ ನಿಮ್ ಜೊತೆ ನಾನು ಒಡನಾಟದಿಂದ ಹೊಸ್ಕೊಂಡು ನಾನು ಬೆಳೆಸ್ತಾ ಇದ್ದೆ ಅಂತ ಅನ್ಸ್ತು ಮೇಡಮ್. ಇಂದಿಗೂ ಹೇಳ್ತೀನಿ ಮೇಡಮ್, ನಾನೇನಾದ್ರೆ ಟಿ ಎನ್ ಸೀತಾರಾಮಯ್ಯ ಏನಾರ ಆತರ ಇದಿತ್ತಲ್ಲ ಟಚ್ಲಿರೋ ಕಾರಣ ಅಂಚೆ ಕಚೇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ವ್ಯವಹಾರ ಯಾಕಂದ್ರೆ ನಾನು ಬಳಸೋ ಪದಗಳು ಮತ್ತೆ ನನ್ನ ಅಕ್ಷರ ದುಂಡಿಗಿರೋದು ಅದು ಸೆಕೆಂಡ್ರಿ. ಬಟ್ ಅಂಚೆ ಕಚೇರಿ ಅಂತ ಬಂದಾಗ ನಾನು ನೀಟ್ ಆಗಿ ಬಳಸ್ಕೊಂಡಿದ್ದು ಮತ್ತೆ ನನ್ನ ಕಾಲೇಜಿಂದ ಏನಾದ್ರೂ ನನ್ಗೆ ಬರ್ತಿದ್ದು ಕೋರ್ಸ್ ಮೂಲಕ ಕಲ್ಸಿದ್ರು. ಅವಾಗ ಅದೊಂದು ಇದ್ರಿಕೆ ಮನೇಲಿ ಏನಾದ್ರು ರಿಜಲ್ಟ್ ಅನ್ನ ಹಚ್ಕೊಂಡ್ಮೇಲೆ ಅದ್ರ ಬಾಯಿ ಬಂದ್ ಬೈತಾರೆ ಅಂತ ಒಂದು ಇದ್ರಿಕೆ ಇರ್ತಿತ್ತು. ಅದ್ ಬಿಟ್ಟು ನಾವು ಪಾಸಿಟಿವ್ ಕ್ರಿಯೇಟ್ ಮಾಡ್ಕೊಂಡು ಈ ತರ ಧಾರಾವಾಹಿಗಳ ಮೂಲಕ ಮೇಡಮ್ ಬೇರೆ ಧಾರಾವಾಹಿಗಳ ಬಗ್ಗೆ ಬರ್ತಿಲ್ಲ. ನನಗೆ ಇಷ್ಟ ಆಗಿ ಟಿ ಎನ್ ಸೀತಾರಾಮ್ ಒಂದು ಮುಕ್ತ ಮಾಯಮೃಗ 4:30 ಬರ್ತಿತ್ತು, ಅದು ಬರ್ತಾ ಇದ್ದೆ. 4:00 ಐದು ಗಂಟೆ ತನಕ ಬರ್ತಿತ್ತು ಮತ್ತೆ ಸಂಜೆ ಹೊತ್ತವಾಗ. ಮತ್ತೆ ಮುಕ್ತ ಆಮೇಲೆ ಇನ್ನೊಂದ್ ತರ ಮನ್ವಂತರ ಅದೆಲ್ಲದಕ್ಕೂ ಬರ್ತಿದ್ವಿ ಮೇಡಮ್. ಟಿ ಎನ್ ಸೀತಾರಾಮ್ಗೆ ಹೆಚ್ಚು ಎದುರೇ ಸಿಗ್ತಾ ಸರ್ ನಿಮ್ ಕಡೆ ಈ ಕಡೆ ಬಂತು ಅಂದ್ರೆ ಅವ್ರು ನಿಜಕ್ಕೂ ನಂಗೆ ಅರ್ಥ ಮಾಡ್ಕೊಂತಾರೆ. ಯಾಕಂದ್ರೆ ಅಷ್ಟು ನಂಗೆ ಅವ್ರಿಗೆ ಪತ್ರ ಮೂಲಕ ಬಾರಿ ನಂಬ್ತಿರಲ್ಲ ಮೇಡಮ್. ಎಂಟ್ರಿಂದ 12 ಲೆಟರ್ ಬಂದ್ರೆ ಆ ಕಡೆಯಿಂದ ನೀಟ್ ಬರುತ್ತೆ ಮೇಡಮ್. ಒಳ್ಳೆ ಪ್ರಿಂಟ್ ಬರೋದಂಗ್ ಬರುತ್ತೆ ಅಷ್ಟು. ಯಾಕಂದ್ರೆ ನಾನು ಅಷ್ಟು ಎಮ್ಮೆಯಿಂದ ಹೇಳ್ಕೊತೀನಿ, ಖುಷಿಯಿಂದ ಹೇಳ್ಕೊತೀನಿ. ಯಾಕಂದ್ರೆ ನೀಟ್ ಬರುತ್ತೆ ಹ್ಯಾಂಡ್ ರೈಟಿಂಗ್ ವಿತ್ ಬ್ಲಾಕ್ ಪೆನ್ ಬಳಸ್ತಾ ಇದ್ದೆ, ವೈಟ್ ಪೇಪರ್ ಅಲ್ಲಿ ಎಲ್ಲೂ ಕ್ರಾಸ್ ಆಗ್ತಿರಲ್ಲ ಹಾಕಿಲ್ಲ. ಅದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳ್ತೀನಿ ಮೇಡಮ್. ಇಂಥ ಅವಕಾಶ ಕೊಡೋದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ನಮ್ಮ ತಾತಾಜಿಗೆ ನೆನ್ಸ್ಕೊಂಡು ನೆನ್ಪು ಮಾಡ್ಕೊಟ್ಟಿದ್ದಕ್ಕೆ ನಿಮ್ಗೆ ಮತ್ತೊಂದ್ಸಲ ಧನ್ಯವಾದಗಳು ಮೇಡಮ್.
0: ಓಕೆ ಸರ್, ನಿಮ್ಮ ಹಳೆಯ ನೆನಪುಗಳನ್ನೆಲ್ಲ ಸವಿ ನೆನಪುಗಳನ್ನ ಹಂಚ್ಕೊಂಡ್ರಿ, ಧನ್ಯವಾದ.
2: ಇಲ್ಲ ನನಗೆ ಖುಷಿ ಆಯ್ತು, ಸತತವಾಗಿ ಎರಡನೇ ದಿವಸ ಕಾಲ್ ಸಿಕ್ಕಲ್ಲ, ಖುಷಿ ಆಯ್ತು.
0: ಓಕೆ ಸರ್,
2: ಥ್ಯಾಂಕ್ಸ್ ಮೇಡಮ್.
0: ವಿದ್ಯಾನಗರದಿಂದ ವಿಶ್ವಾಸ್ ಅವ್ರು ಕರೆ ಮಾಡಿ ಅವರು ಈ ಪತ್ರಗಳಿಗೂ ಮತ್ತು ಅವ್ರಿಗಿರುವಂಥ ಒಂದು ಪ್ರೀತಿಯ ಬಾಂಧವ್ಯದ ಬಗ್ಗೆ ತಿಳಿಸ್ಕೊಟ್ರು. ಅವ್ರ ತಾತಂಗಿರ್ಬೋದು, ಅಜ್ಜಿಗಿರ್ಬೋದು, ಅವ್ರ ಜೊತೆಗೆಲ್ಲ ಈ ಪತ್ರ ಲೇಖನದ ಮೂಲಕ ನಾವೊಂದು ಒಳ್ಳೆಯ ಬಾಂಧವ್ಯ ಇತ್ತು ಅಂತೇಳಿ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ,
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ. ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ

0: ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ಅಂಚೆ ನೌಕರರ ದಿನ ಇರೋದ್ರಿಂದ ಎಲ್ಲರೂ ಕೂಡ ಅಂಚೆಯ ಕುರಿತು, ಹಾಗೆ ತಾವು ಬೇರೆಯವ್ರಿಗೆ ಬರೆದಂಥ ಪತ್ರಗಳಿರ್ಬೋದು ಅಥವಾ ಅಂಚೆಯನ್ನು ಕೊಡೋದಕ್ಕೆ ಅಂಥೇಳಿ ಎಷ್ಟೇ ಹಳ್ಳಿ ಆಗಿದ್ರು ಕೂಡ, ಎಷ್ಟು ದೂರ ಇದ್ರು ಕೂಡ, ಮಳೆ ಬಿಸಿಲು ಚಳಿ ಅಂತ ಎಣಿಸದೆ ಅಲ್ಲಿವರೆಗೂ ಪತ್ರವನ್ನು ತಲುಪಿಸ್ಕೊಡುವಂಥ ಅಂಚೆ ಅಣ್ಣನ ಕುರಿತು ಕೂಡ ಎಲ್ಲರೂ ಕೂಡ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ಹಾಗೆ 1874 ಈ ಅಂಚೆ ನೌಕರರ ಕೊಡುಗೆಯನ್ನು ನೆನಪಿಸ್ಕೊಳ್ಳೋದಕ್ಕೆ ಅಂಥೇಳಿ 150 ದೇಶಗಳಲ್ಲಿ ವಿಶ್ವ ಅಂಚೆ ನೌಕರರ ದಿನವನ್ನು ಆಚರಿಸ್ತಾರಂತೆ. ಆ ಮೂಲಕ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಅಂಥೇಳಿ ಈ ದಿನವನ್ನು ವಿಶೇಷವಾಗಿ ಆಚರಿಸ್ತಾರಂತೆ. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
3: ಹಲೋ
2: ಸರ್, ನಮಸ್ತೆ. ಚಂದ್ರಶೇಖರ್ ಸರ್,
3: ನಮಸ್ತೆ.
2: ಹಲೋ
3: ಹಲೋ
2: ಸರ್, ನಮಸ್ತೆ. ಹಾ, ಕೇಳ್ತಿದೆ ಸರ್, ಕೇಳ್ತಿದೆ.
3: ವಾಯ್ಸ್ ಕಡಿಮೆ ಆಗಿದೆ.
2: ಹೌದಾ? ಈಗ ಸರಿ ಆಯ್ತಾ? ಸರ್, ಇವತ್ತು ವಿಶ್ವ ಅಂಚೆ ನೌಕರರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ವಿಶ್ವ ಅಂಚೆ ನೌಕರರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
3: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿಜೋಡದಳ್ಳಿ, ಹೊಳೆಸ್ಪುರ ತಾಲೂಕು, ಹಾಸನ ಜಿಲ್ಲೆ, ಕರ್ನಾಟಕ ರಾಜ್ಯ.
2: ಕರ್ನಾಟಕ
3: ನೌಕರರು ಅಂದ್ರೆ ಅವಾಗ ನಾವು ಚಿಕ್ಕೂರಲ್ಲಿ ಬಹಳ ಇದಿತ್ತು, ಡಿಮ್ಯಾಂಡ್ ಇತ್ತು ಅವ್ರಿಗೆ. ಅವಾಗ ಫೋನ್ ಇರಲಿಲ್ಲ, ಏನು ಇರಲಿಲ್ಲ. ಹಲೋ
2: ಹಲೋ, ಹಾ ಕೇಳ್ತಿದೆ ಸರ್.
3: ಅವಾಗ ಫೋನ್ ಏನು ಇರಲಿಲ್ಲ. ಅಂಚೆ ನೌಕರರು ಎಲ್ಲಾರ ನಾವೆಲ್ಲ ಯಾವ್ದಾರ ಊರಿಗೆ ಹೋದ್ರೆ ತಲುಪದಂತ ನಾವು ಲೆಟರ್ ಬರೀಬೇಕಾಯ್ತು. ಅವಾಗ ನೋಡಿ ಖುಷಿ ಪಡೋರು,
2: ಖುಷಿ ಪಡೋರು.
3: ತಲುಪದ್ಮೇಲೆ ಬರಲಿಲ್ಲ ಅಂದ್ರೆ ಏನೋ ಒಂಥರ ಆತಂಕ, ಏನಾಯ್ತು ಎತ್ತ ಅಂತ. ಅವಾಗ ಆತರ ಇತ್ತು ಕಾಲ.
2: ಸರ್, ಅಂಚೆ ಅಂದ ತಕ್ಷಣ ನಿಮಗೆ ಪಟ್ಟಂತ ನೆನಪಾಗದೇನು ಸರ್? ಅಂಚೆ ಅಂದ ತಕ್ಷಣ ನೆನಪಾಗದೇನು ಪಟ್ಟಂತ?
3: ಅದೇ ಇದು ಪತ್ರ ಬರ್ತಿದ್ವಲ್ಲ, ಅದು
2: ಪತ್ರ,
3: ಲೆಟರ್ಗಳು ಬರ್ತಿದ್ವಲ್ಲ, ಅದು ಅದೆಲ್ಲ ನೆನಪಾಗುತ್ತೆ. ನಾವು ಬರ್ತಿದ್ದೋ ಅವಾಗ, ಪೋಸ್ಟ್ ಆಗ್ತಿದ್ದೋ, ಏನೇನ ಮಾಡ್ತೀವಿ ಅವೆಲ್ಲ. ಅವಂತ ಪತ್ರ ಬರೀತಿದ್ವಲ್ಲ, ಅವಂತರ ಒಕ್ಕಣೆ ಪತ್ರ ಬರೆಯೋದು, ಇದು ಮೆಥೆಡ್ ಎಲ್ಲ ಕಡಿಮೆ ಆಗಿದೆ ಈಗ.
2: ಹೌದು ಸರ್.
3: ಹಲೋ,
2: ನೀವು ಬರೀತಿದ್ರ ಸರ್?
3: ನಾವು ಪತ್ರ ಬರ್ತಿದ್ದೋ, ನಾವು ಬರ್ತಿದ್ದ ಬರ್ಕೊಡ್ತಿದ್ದ ಕೆಲವ್ರಿಗೆಲ್ಲವ.
2: ಹೌದಾ?
3: ಅವಾಗ ಸ್ವಲ್ಪ ವಿದ್ಯಾವಂತ ಇದ್ವಿ ನಮ್ಮೂರಲ್ಲಿ. ಅವಾಗ ನಾವು ಓದ ಕಾಲದಲ್ಲಿ 80ನೇ ಇಸ್ವಿಲಿ.
2: ಒಂದ್ ಸ್ವಲ್ಪ ಬರ್ಕೊಡಿ ಅಂತ
3: ಹೇಳಿದ್ರು. ಅವ್ರು ಹೇಳೋ ಮ್ಯಾಟ್ರಲ್ಲರ ನಾವು ಇದೆಲ್ಲ ಬರೆಯೋ
2: ಬರ್ಕೊಡ್ತಿದ್ರು.
3: ಆರೋಗ್ಯ ಕ್ಷೇಮ ಸಮಾಚಾರ ಬರ್ದ ಆಮೇಲೆ ವಿಷಯ ಬರೀ
2: ವಿಷಯ.
3: ಹಲೋ
2: ಹಲೋ, ಕೇಳ್ತಿದೆ ಸರ್, ಕೇಳ್ತಿದೆ.
3: ಹಿಂದಿನ
2: ಮಕ್ಳಿಗೆ ಪರಿಚಯನೇ ಇಲ್ವಾ ಅಂತ, ಇವಾಗಿನ ಮಕ್ಳಿಗೆ ಪರಿಚಯನೇ ಇಲ್ವಾ ಅಂತ ಲೆಟರ್ಗಳು.
3: ಪರಿಚಯನಲ್ಲ, ಕಾರ್ಡ್ ಪೋಸ್ಟ್ ಆಫೀಸ್ ಸಿಗದೇ ಇಲ್ಲ. ಪೋಸ್ಟ್ ಆಫೀಸ್ ತಗೋಬೇಕಲ್ಲ, ಇಲ್ಲಾಂದ್ರೆ ಇಂಡಿಯನ್ ಲೆಟರ್ ಸಿಗುತ್ತೆ, ಇನ್ನೆಲ್ಲ ಸಿಗದೇ ಇಲ್ಲ.
2: ಹೌದು,
3: ಈಗಿನ ಕಾಲ ಮಕ್ಳು ಬಿಡಿ, ಮೊಬೈಲ್ ಕೈ ಕೊಟ್ಬಿಟ್ರೆ ಸಾಕು, ಕೊಟ್ಟರೆ ಊಟ ಮಾಡೋದಂಗ ಪೊಸಿಷನ್, ಇದು ಒಂಥರ ಚೇಂಜ್ ಆಗ್ಬಿಟ್ಟಿದೆ.
2: ಚೇಂಜ್ ಆಗಿದೆ
3: ಈಗಿನ ವ್ಯವಸ್ಥೆ.
2: ಅವಾಗ ಬರೆಯೋ ಶೈಲಿನೂ ಚೆನ್ನಾಗಿರ್ತಿತ್ತು, ಮತ್ತೆ
3: ಪತ್ರದಲ್ಲೇ ಕೈ ಮೊಬೈಲ್ ಕೊಟ್ಬಿಟ್ಟು ಊಟ ಬೇಡ, ತಿಂಡಿ ಬೇಡ, ಅಪ್ಪ ಬೇಡ, ಅಮ್ಮ ಬೇಡ, ಏನು ಬೇಡ, ಹಂಗ ಆಗ್ಬಿಟ್ಟಿದೆ ಪರಿಸ್ಥಿತಿ. ಹಂಗಾಗಿದೆ ಈಗ.
2: ಹೌದೌದು.
3: ಹಲೋ.
2: ಹೌದು ಹೌದು ಸರ್, ಅಂದೆ.
3: ಏನ್ ಮಾಡ್ತೀವಿ ನಾವು, ಮೊಬೈಲ್ ನೋಡಕ್ ಕಡಿಮೆ ಮಾಡಕ್ ಮದ್ದು ಮಕ್ಳು ಇದ್ರಿಗೆ ಅವಾಗ ಸರಿ ಆಗುತ್ತೆ.
2: ಹೌದು ಹೌದು, ದೊಡ್ಡವ್ರು ನೋಡಿದಾಗ ಮಕ್ಳಿಗೂ ನೋಡ್ಬೇಕಂತ ಅನ್ಸುತ್ತೆ.
3: ಹೌದು, ಅವ್ರ ಮುಂದೆ ನಾವ್ ಏನ್ ಮಾಡಿದ್ರು ಅದು ಅನುಕರಣೆ ಮಾಡ್ತೇವೆ. ಮಕ್ಳು
2: ಅನುಕರಣೆ ಮಾಡ್ತಾರೆ.
3: ಅದರಿಂದ ನಾವು ಮಕ್ಳು ಮುಂದೆ ಬಹಳ ಹುಷಾರಾಗಿರ್ಬೇಕು,
2: ಹುಷಾರಾಗಿರ್ಬೇಕು. ಓಕೆ ಸರ್. ಹಲೋ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
3: ಧನ್ಯವಾದಗಳು.
2: ಅತ್ತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ, ಈಗ ಒಂದು ಪ್ರತಿ ಒಂದು ಹಳ್ಳಿ ಬಂದು ಗ್ರಾಮ ಪಂಚಾಯತಿ ಅಂತ ಬರುತ್ತೆ ಅಂದರೆ ಒಂದು 10-15 ಹಳ್ಳಿ ಬಂತು ಅಂದರೆ ಅದಷ್ಟು ಸರೌಂಡಿಂಗಿಗೂ ಒಬ್ಬರೇ ಪೋಸ್ಟ್ಮ್ಯಾನ್ ಇರ್ತಿದ್ರು. ಅವರೆಲ್ಲ ಹಳ್ಳಿಗಳಿರ್ಬೋದು, ಎಷ್ಟು ದೂರ ಇದ್ರು ಕೂಡ ಅಲ್ಲಿಗೆ ಕೆಲವೊಂದು ಸರಿ ಅಂತೂ ರಿಜಿಸ್ಟರ್ ಪೋಸ್ಟ್ ಎಲ್ಲ ಇದ್ದರೆ ಅದೇ ವ್ಯಕ್ತಿಯ ಕೊಟ್ಟು ಸೈನ್ ಮಾಡಿಸ್ಕೊಂಬರೋದಿರ್ತಿತ್ತು. ಅಥವಾ ಅವ್ರು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪುನಃ ಹೋಗಿ ಅವ್ರ ಮನೆಗೆ ಹೋಗೋದಿರ್ಬೋದು. ಅಥವಾ ಬೇರೆ ಕೆಲವರಿಗೆ ಆ ಕಾಲದಲ್ಲಿ ಓದಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಈ ಪೋಸ್ಟ್ಮ್ಯಾನ್ಗಳೇ ಓದಿ ಅದನ್ನು ಲೆಟ್ರನ್ನ ಓದು, ಓಪನ್ ಮಾಡಿ ಅದರಲ್ಲಿರುವಂಥ ವಿಷಯವನ್ನು ತಿಳಿಸಿ ಮತ್ತೆ ಅವರಿಗೆ ಏನಾದರೂ ಒಂದು ಕಷ್ಟದಿದೆಯೋ ಅಥವಾ ಬರ್ಕೊಡಿ ಅಂತ ಹೇಳಿದ್ರೆ ಬರ್ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ರು. ಅಂದರೆ ಒಂದು ರೀತಿಯ ಬಾಂಧವ್ಯ ಇರ್ತಿತ್ತು ಅಂತಲೇ ಹೇಳ್ಬೋದು. ಈಗ ಪೋಸ್ಟ್ಮ್ಯಾನ್ ಅಂದ ತಕ್ಷಣ ಬರೀ ಪತ್ರವನ್ನು ಕೊಟ್ಟು ಹೋಗ್ತಾರೆ ಅಷ್ಟೇ ಅಲ್ಲ, ಅವರಲ್ಲಿ ಒಂಥರ ಕೂತ್ಕೊಂಡು ಸ್ವಲ್ಪ ಟೀ ಕುಡ್ಕೊಂಡೋಗಿ, ಕಾಫಿ ಕುಡ್ಕೊಂಡೋಗಿ ಅಂಥೇಳಿ ಅಥವಾ ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡ್ತಿದ್ರು. ಈ ಥರದ ಒಂದು ಬಾಂಧವ್ಯ ಆ ಕಾಲದಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ವಿಶ್ವ ಅಂಚೆ ನೌಕರರ ದಿನದ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಇವತ್ತು ವಚನಗಳ ಪಿತಾಮಹ ಡಾಕ್ಟರ್ ಪಾಗು ಹಳಕಟ್ಟಿ ಅವರ ಜನ್ಮದಿನನೂ ಕೂಡ ಇವತ್ತೇ ಇದೆ. ಅಂದರೆ ವಚನಗಳನ್ನು ಸಂರಕ್ಷಣೆ ಮಾಡಿ, ಸಾವಿರಾರು ವಚನಗಳು ಆ ಕಾಲದಲ್ಲಿ ತಾಳೆಗರಿಯಲ್ಲಿ ಬರೆದಂತಹ ವಚನಗಳನ್ನು ಎಲ್ಲವನ್ನು ಸಂಗ್ರಹಿಸಿ ಅದನ್ನೆಲ್ಲವನ್ನು ಒಂದು ಪುಸ್ತಕ ರೂಪದಲ್ಲಿ ಮುದ್ರಿಸಿ ನಾವೆಲ್ಲರೂ ಏನಾದರೂ ವಚನಗಳನ್ನು ಓದ್ತಾ ಇದ್ದೀವಿ, ವಚನಗಳು ನಮಗೀಗ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಪಾಗು ಹಳಕಟ್ಟಿಯವರ ಸಾಧನೆಯೇ ಕಾರಣ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತು ಡಾಕ್ಟರ್ ಪಾಗು ಹಳಕಟ್ಟಿಯವರ ಜನ್ಮದಿನನೂ ಇರೋದ್ರಿಂದ ಪಾಗು ಹಳಕಟ್ಟಿಯವರಿಗೆ ಒಂದು ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನದಿಂದ ಸಂಕಪ್ಪ ಅವರು ಕರೆ ಮಾಡಿದರು. ಅವರು ಕೂಡ ಅಂಚೆ ಚೀಟಿಯ ಕುರಿತು ಹಾಗೆ ಅವರು ಬರೆದಂತಹ ಪತ್ರ ಲೇಖನದ ಕುರಿತು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಹಾಗೆ ಬ್ರಹ್ಮಾನಂದ ರಾನಡೆ ಅವರು ವಿದ್ಯಾನಗರದಿಂದ ಕರೆ ಮಾಡಿದರು. ಹಾಗೆ ಸೋಮಶೇಖರ್ ಸರ್ ಅವರು ಹಾಸನದಿಂದ ಕರೆ ಮಾಡಿದರು. ಶಿವಮೊಗ್ಗದ ಕೃಷಿನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು. ಹಾಗೆ ನಾಗೇಂದ್ರಪ್ಪ ಅವರು ಚಳ್ಳಕೆರೆಯಿಂದ ಕರೆ ಮಾಡಿದರು. ನವಾಜ್ ಅವರು ಬಿಜಾಪುರದಿಂದ ಕರೆ ಮಾಡಿದರು. ಹಾಗೆ ವಿಶ್ವಾಸ್ ಅವರು ವಿದ್ಯಾನಗರದಿಂದ ಕರೆ ಮಾಡಿದರು. ಹಾಗೆ ಅತ್ತಿಚೌಡನಹಳ್ಳಿಯಿಂದ ಸಿ ಟಿ ಚಂದ್ರಶೇಖರ್ ಸರ್ ಇವರೆಲ್ಲರೂ ಕರೆ ಮಾಡಿ ಇವತ್ತು ಅಂಚೆ ದಿನದ ಕುರಿತು ಎಲ್ಲರೂ ಮಾತಾಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದ

0: ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾರ್, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಳ್ಳಲಿದ್ದು ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538979698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
5: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಸಹ್ಯಾದ್ರಿ ರಂಗತರಂಗ ತಂಡಕ್ಕೆ 40 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಜುಲೈ 4 ರಿಂದ 6 ರವರೆಗೆ ಕುವೆಂಪು ರಂಗಮಂದಿರದಲ್ಲಿ ನಾಟಕೋತ್ಸವ ಆಯೋಜನೆ ಮಾಡಲಾಗಿದೆ. ಜುಲೈ 4 ರಂದು ರಾಜಗುರು ಹೊಸಕೋಟೆ ನಿರ್ದೇಶನದ ಮಿತ್ತಬೈಲ್ ಯಮುನಕ್ಕ ನಾಟಕವನ್ನು ಬೆಂಗಳೂರಿನ ರಂಗಪಯಣ ಕಲಾವಿದರು ಪ್ರಸ್ತುತಪಡಿಸಲಿದ್ದಾರೆ. ಡಿಕೆ ಚೌಟ ಅವರ ಕಾದಂಬರಿಯನ್ನು ಬಸವರಾಜ ಸುಳೇರಿಪಾಳ್ಯ ರಂಗರೂಪಕ್ಕೆ ಅಳವಡಿಸಿದ್ದಾರೆ. ಜುಲೈ 5 ರಂದು ಅರುಣ್ ಲಾಲ್ ರಚನೆಯ ಹಾಗೂ ನಿರ್ದೇಶನದ ಕುಹು ನಾಟಕವನ್ನು ಕೇರಳದ ಮಲ್ಲಾಪುರಂನ ಲಿಟಲ್ ಸ್ಕೂಲ್ ಆಫ್ ಥಿಯೇಟರ್ ಕಲಾವಿದರು ಪ್ರದರ್ಶಿಸಲಿದ್ದಾರೆ. ಜುಲೈ 6 ರಂದು ನಾ ಡಿಸೋಜ ರಚನೆ ರಜನೇಶ್ ನಾವುಡ ನಿರ್ದೇಶನದ ತುಮ್ ತುಮ್ ತುಂಬಿ ಬಂಡಿತ ನಾಟಕವನ್ನು ಸಹ್ಯಾದ್ರಿ ರಂಗತರಂಗ ಕಲಾವಿದರು ಪ್ರಸ್ತುತಪಡಿಸಲಿದ್ದಾರೆ. ಪ್ರತಿದಿನ ಸಂಜೆ 6:45ಕ್ಕೆ ನಾಟಕ ಪ್ರದರ್ಶನ ಆರಂಭವಾಗಲಿದೆ. 3 ನಾಟಕ ಇಬ್ಬರಿಗೆ 1,000 ರು ಹಾಗೂ ಒಬ್ಬರಿಗೆ 1 ನಾಟಕ ವೀಕ್ಷಣೆಗೆ 300 ರು ಪ್ರವೇಶ ದರ ನಿಗದಿ ಮಾಡಲಾಗಿದೆ. ಸ್ಥಳದಲ್ಲಿಯೇ ಟಿಕೆಟ್ ದೊರೆಯಲಿವೆ ಎಂದರು. ನಾಟಕೋತ್ಸವದ ಅಂಗವಾಗಿ ಬಹುಮುಖಿ ಹಾಗೂ ಆಸ್ಪದ ಆರ್ಟ್ ಸ್ಪೇಸ್ ವತಿಯಿಂದ ಕುವೆಂಪು ರಂಗಮಂದಿರದಲ್ಲಿ ಅಂದು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9:30ರವರೆಗೆ ಚಿತ್ರಕಲಾ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಕಲಾವಿದರಾದ ಬೆಂಗಳೂರು ಯುಗ SV ಹಾಗೂ ಉಮೇಶ್ ಮಂಜಣ್ಣನವರ್ ಕೃತಿಗಳು ಪ್ರದರ್ಶನಗೊಳ್ಳಲಿವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ತಿಪ್ಪಣ್ಣ, ಸುರೇಶ್, ಶ್ರೀನಿಧಿ ದೇಶಪಾಂಡೆ, ರವಿಶಂಕರ್, ರಜನೀಶ್ ನಾವುಡ ಇತರರು ಇದ್ದರು. ಮುಂದಿನ ವಿವರ: ರೋಟರಿ ಕ್ಲಬ್ ಶಿವಮೊಗ್ಗ, ಸೆಂಟ್ರಲ್ ಬಂಟರ ಸಂಘ ಶಿವಮೊಗ್ಗ, ಬೆನಕ ಇವೆಂಟ್ಸ್ ಕುಂದಾಪುರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಬಂಟರ ಭವನದಲ್ಲಿ ಜುಲೈ 3, 4 ಮತ್ತು 5ರಂದು ಹಲಸು ಮತ್ತು ಮಾವು ಮೇಳ ನಡೆಯಲಿದೆ ಎಂದು ಬೆನಕ ಇವೆಂಟ್ಸ್ನ ಗಣೇಶ್ ಶೆಟ್ಟಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿದಿನ ಬೆಳಗ್ಗೆ 10:00 ರಿಂದ ರಾತ್ರಿ 9:30 ರವರೆಗೆ ಈ ಮೇಳ ನಡೆಯಲಿದ್ದು ಪ್ರವೇಶ ಉಚಿತವಾಗಿದೆ. 90ಕ್ಕೂ ಹೆಚ್ಚು ಸ್ಟಾಲ್ಗಳಲ್ಲಿ ಹಲಸಿನ ಮತ್ತು ಮಾವಿನ ಹಣ್ಣಿನ ವಿಶೇಷ ಖಾದ್ಯಗಳು, ಹಲವಾರು ತಿನಿಸುಗಳು, ಹಣ್ಣಿನ ಬಗೆ ಬಗೆಯ ಐಸ್ಕ್ರೀಂಗಳು, ಹಲಸಿನ ಹೋಳಿಗೆ, ಜಿಲೇಬಿ, ವಿವಿಧ ಹಣ್ಣುಗಳು, ತರಕಾರಿ ಬೀಜಗಳು, ಹಣ್ಣಿನ ಉತ್ಪನ್ನಗಳ ಆಯುರ್ವೇದಿಕ್ ಹಾಗೂ ಗೃಹ ತಯಾರಿಕೆ ಉತ್ಪನ್ನಗಳು, ಭಟ್ ಆ್ಯಂಡ್ ಭಟ್ ಅವರ ಉತ್ಪನ್ನಗಳು ಕೂಡ ಲಭ್ಯವಿದೆ. ಸಣ್ಣ ಉದ್ಯಮಿಗಳು ಮತ್ತು ಗೃಹ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ಸಲುವಾಗಿ ಈ ಮೇಳ ಹಮ್ಮಿಕೊಳ್ಳಲಾಗಿದ್ದು ಹಲವು ಕಡೆಗಳಲ್ಲಿ ಯಶಸ್ವಿಯಾಗಿದೆ ಎಂದರು. ಸೆಲ್ಫಿ ಸ್ಟ್ಯಾಂಡ್ನಲ್ಲಿ ಫೋಟೋ ತೆಗೆದು ವಾಟ್ಸಪ್ ಸ್ಟೇಟಸ್ ಹಾಗೂ ಅತಿ ವೀಕ್ಷಣೆ ಪಡೆದ 3 ವಾಟ್ಸಪ್ ಸ್ಟೇಟಸ್ಗಳಿಗೆ ಗುಣಮಟ್ಟದ ಇಳಿಕಲ್ ಸೀರೆ ಬಹುಮಾನವಾಗಿ ಪಡೆಯುವ ಸುವರ್ಣಾವಕಾಶವಿದೆ. ವೀಕ್ಷಣೆಗೊಂಡ ಸ್ಟೇಟಸ್ ಸ್ಕ್ರೀನ್ಶಾಟನ್ನು ಮೊಬೈಲ್ ಸಂಖ್ಯೆ 8105295977 ನಂಬರ್ಗೆ ವಾಟ್ಸಪ್ ಮಾಡಲು ಕೋರಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ವಸಂತ್ ಹೋಬಳಿದಾರ್, ಕಿರಣ್ ಕುಮಾರ್, ಸತೀಶ್ ಕುಮಾರ್ ಶೆಟ್ಟಿ, ಬಸವರಾಜ್, ಜಯಶೀಲ ಶೆಟ್ಟಿ ಇತರರು ಇದ್ದರು. ಮುಂದಿನ ವಿವರ: ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಭರ್ತಿಗಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಈ ನೇಮಕಾತಿಯು ಸಂಪೂರ್ಣವಾಗಿ ಗುತ್ತಿಗೆ ಆಧಾರಿತವಾಗಿದ್ದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಜುಲೈ 4 ರಂದು ಬೆಳಗ್ಗೆ 10:30 ರಿಂದ ಡೀನ್ ಕಚೇರಿ, ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನ ನಡೆಯಲಿದೆ. ಪಶುವೈದ್ಯಕೀಯ ಅಂಗರಚನಾ ಶಾಸ್ತ್ರ ವಿಭಾಗ, ಪ್ರಾಣಿ ಆಹಾರ ಶಾಸ್ತ್ರ, ಪಶುವೈದ್ಯಕೀಯ ಔಷಧ ಮತ್ತು ವಿಷಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಪರೋಪಜೀವಿ ಶಾಸ್ತ್ರ, ಜಾನುವಾರು ಸಾಕಾಣಿಕೆ ಸಂಕೀರ್ಣ, ಇದರಲ್ಲಿ ಕುಕ್ಕುಟ, ಜಾನುವಾರು, ಉತ್ಪಾದನಾ ನಿರ್ವಹಣಾ ಶಾಸ್ತ್ರ ಮತ್ತು ಪಶುವೈದ್ಯಕೀಯ ಶರೀರ ಕ್ರಿಯಾ ಮತ್ತು ಜೀವರಾಸಾಯನ ಶಾಸ್ತ್ರ, ಪಶುವೈದ್ಯಕೀಯ ಸ್ತ್ರೀ ರೋಗ ಮತ್ತು ಪ್ರಸೂತಿ ಶಾಸ್ತ್ರ, ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ, ಚಿಕಿತ್ಸಾ ಶಾಸ್ತ್ರ, ಶಸ್ತ್ರಚಿಕಿತ್ಸೆ ಈ ವಿಭಾಗಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು. ICAR ನಿಯಮಾವಳಿ ಹಾಗೂ ಮಾರ್ಗಸೂಚಿಯಂತೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂ 50,000 ರುಗಳ ಸಂಭಾವನೆ ನೀಡಲಾಗುವುದು. ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ವಿವರಗಳಿಗಾಗಿ ದೂರವಾಣಿ ಸಂಖ್ಯೆ 0818220072 ಸಂಪರ್ಕಿಸಬಹುದು ಅಥವಾ ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣ www.kvafsu.edu.in ಗೆ ಭೇಟಿ ನೀಡಬಹುದು ಎಂದು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ, ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ವತಿಯಿಂದ ಜುಲೈ 5ರಂದು ರನ್ ಮಲೆನಾಡು 2026 ಎಂಬ ಬೃಹತ್ ಮ್ಯಾರಥಾನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ನ ಸಂಸ್ಥಾಪಕ ಡಾಕ್ಟರ್ ಶರತ್ ಮರಿಯಪ್ಪ ಹೇಳಿದರು. ಜುಲೈ 5ರ ಬೆಳಿಗ್ಗೆ 6 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆರಂಭವಾಗುತ್ತದೆ. ಮಾಜಿ ಸಚಿವ ಮಧುಬಂಗಾರಪ್ಪ, ಸಚಿವ ಸಂತೋಷ್, ಆರ್ಎಂ ಮಂಜುನಾಥ್ ಗೌಡರು, ಆರ್ ಪ್ರಸನ್ನಕುಮಾರ್ ಸೇರಿದಂತೆ ಹಲವು ಮುಖಂಡರುಗಳು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ. ನಮ್ಮ ಫೌಂಡೇಶನ್ ಇದೀಗ ಆರಂಭವಾಗಿದ್ದು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುವ ಬಗ್ಗೆ ಯೋಚಿಸಿದ್ದು, ಇದರ ಹಿನ್ನೆಲೆಯಲ್ಲಿ ಈಗ ಮ್ಯಾರಥಾನ್ ಎಂಬ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಇದು ಆರೋಗ್ಯಕರ ಕಾರ್ಯಕ್ರಮವಾಗಿದೆ. ಪರಿಸರ ಸಂರಕ್ಷಣೆ, ಹಸಿರು ಬೆಳೆಸುವುದು, ಕ್ರೀಡಾ ಮನೋಭಾವ ಬೆಳೆಸುವುದು, ಮುಖ್ಯವಾಗಿ ವಿಶೇಷಚೇತನರ ಸಬಲೀಕರಣ ಎಂಬ ಮಹತ್ವದ ಉದ್ದೇಶವನ್ನಿಟ್ಟುಕೊಂಡು ಈ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದರು. ಈ ಮ್ಯಾರಥಾನ್ನಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಕ್ರೀಡಾಪಟುಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಭಾಗವಹಿಸಲಿದ್ದಾರೆ. ಈ ಬಾರಿ ವಿಶೇಷವಾಗಿ ಹ್ಯೂಮಥಾನ್ ಎಂಬ ವಿಶೇಷಚೇತನರಿಗಾಗಿ ವಿಶೇಷ ಓಟವನ್ನು ಕೂಡ ಆಯೋಜಿಸಲಾಗಿದೆ. ಇದು ಮಾನಸಿಕ ಮತ್ತು ದೈಹಿಕ ವಿಶೇಷಚೇತನರಿಗೆ ಆತ್ಮವಿಶ್ವಾಸ ಬೆಳೆಸುವುದೇ ಆಗಿದೆ ಮತ್ತು ನಾವು ಅವರ ಜೊತೆ ಇದ್ದೇವೆ ಎಂಬ ಮನೋಭಾವನೆ ಕೂಡ ಉಂಟಾಗುತ್ತದೆ. ಜೊತೆಗೆ ಈ ಓಟದಲ್ಲಿ ಭಾಗವಹಿಸಿದ ಸಾರ್ವಜನಿಕರಿಗೆ ಸುಮಾರು 2,000 ಸಸಿಗಳನ್ನು ಉಚಿತವಾಗಿ ನೀಡಲಾಗುವುದು ಹಾಗೂ ಇದಕ್ಕೆ ನೋಂದಣಿ ಅಗತ್ಯವಿದ್ದು ಮೊದಲ 2,000 ನೋಂದಾಯಿತರಿಗೆ ಉಚಿತವಾಗಿ ಟೀಶರ್ಟ್ ಜೊತೆಗೆ ಪ್ರಮಾಣ ಪತ್ರ ನೀಡಲಾಗುವುದು ಎಂದರು. ಕೆ ರಂಗನಾಥ್ ಮಾತನಾಡಿ, ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಹಲವು ಸಾಮಾಜಿಕ ಉದ್ದೇಶಗಳಿಂದ ಅಸ್ತಿತ್ವಕ್ಕೆ ಬಂದಿದೆ. ಕೇವಲ ರಾಜಕಾರಣ ಮಾತ್ರ ಮುಖ್ಯವಲ್ಲ, ಸಾಮಾಜಿಕ ಯೋಜನೆಗಳು ಕೂಡ ಬೇಕಾಗುತ್ತದೆ. ಆರೋಗ್ಯ, ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಡೆ ಈ ಫೌಂಡೇಶನ್ ಕೆಲಸ ಮಾಡುತ್ತದೆ. ಮುಂದಿನ ದಿನಗಳಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗುವುದು ಎಂದರು. ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ 8913 9771 4 or 8892325558 ಅಥವಾ 8660461910 ಸಂಪರ್ಕಿಸಬಹುದು. ಮುಂದಿನ ವಿವರ. ಹೊಸನಗರದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಜನಜಾಗೃತಿ ವೇದಿಕೆಯವರ ಆಶ್ರಯದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿಯವರ ಮಾರ್ಗದರ್ಶನದಲ್ಲಿ ತಾಲೂಕಿನಲ್ಲಿ 8 ಕಡೆಗಳಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧ ದಿನ ಆಚರಣೆಯನ್ನು ಆನ್ಲೈನ್ ಮೂಲಕ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡಿದರು. ಯುವ ಸಮೂಹ ಮಾದಕ ವಸ್ತುಗಳಿಂದ ದೂರವಿದ್ದು ಆಟವಾಡುವ ಸಮಯದಲ್ಲಿ ಆಟ, ಓದುವ ಸಮಯದಲ್ಲಿ ಓದು ಮಾಡಬೇಕು. ಅದನ್ನು ಬಿಟ್ಟು ಪೋಲಿ ಹುಡುಗರ ಸಹವಾಸ ಮಾಡಿ ಮಾದಕ ವಸ್ತುಗಳ ಸೇವನೆ ಚಟ ಕಲಿತರೆ ನೀವು ಹಾಳಾಗುವುದರ ಜೊತೆಗೆ ನಿಮ್ಮ ಕುಟುಂಬವನ್ನು ಬೀದಿಗೆ ತರುತ್ತೀರಿ ಎಂದರು. ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ದೇವಿ ಪ್ರಸಾದ್ ರವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ತಂಬಾಕು ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಹೊಸನಗರ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ದಿನೇಶ್ ಎಸ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗದ ನೀಲಾಸ್ ಅಕಾಡೆಮಿ ವತಿಯಿಂದ ಜುಲೈ 5 ಬೆಳಗ್ಗೆ 11 ಕಮಲಾ ನೆಹರು ಮಹಿಳಾ ಕಾಲೇಜಿನಲ್ಲಿ ನೀಲಾಸ್ ನವೋದಯ ಟ್ಯಾಲೆಂಟ್ ಟೆಸ್ಟ್ ಎಂಬ ಸಾಮಾನ್ಯ ಜ್ಞಾನ ಪರೀಕ್ಷೆಯನ್ನು 4 ಮತ್ತು 5 ತರಗತಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದೆ ಎಂದು ಅಕಾಡೆಮಿಯ ಸಂಸ್ಥಾಪಕ ವೀರೇಂದ್ರ ನಾಯಕ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಅಕಾಡೆಮಿಯು ಸ್ಪರ್ಧಾತ್ಮಕ ಮತ್ತು ಪ್ರವೇಶ ಪರೀಕ್ಷೆಗಳಿಗೆ ಗುಣಮಟ್ಟದ ತರಬೇತಿ ನೀಡುವ ಸಂಸ್ಥೆಯಾಗಿದೆ. ನವೋದಯ, ಮುರಾರ್ಜಿ, ಸೈನಿಕ ಶಾಲೆ ಮುಂತಾದ ವಸತಿ ಶಾಲೆಗಳ ಪ್ರವೇಶಕ್ಕಾಗಿ ನಡೆಯುವ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಾಮಾನ್ಯ ಜ್ಞಾನ, ಮಾನಸಿಕ ಸಾಮರ್ಥ್ಯಗಳನ್ನು ಪರೀಕ್ಷಿಸಲು ಅನುಕೂಲವಾಗುವಂತೆ ನೀಲಾಸ್ ನವೋದಯ ಟ್ಯಾಲೆಂಟ್ ಟೆಸ್ಟ್ ಎಂಬ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. 4 ಮತ್ತು 5 ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬಹುದು. ಭಾಗವಹಿಸಲು ಅವರುಗಳ ಮೊಬೈಲ್ ಸಂಖ್ಯೆ 7975535268 ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಶಾಲೆ ಮತ್ತು ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಬೇಕು. ಪರೀಕ್ಷೆಯು ಬಹು ಆಯ್ಕೆಯ 100 2 ಗಂಟೆಯ ಅವಧಿಯದ್ದಾಗಿದೆ. ಬೆಳಗ್ಗೆ 11 to 1 ಈ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಯಲ್ಲಿ ಮೊದಲು ಬಂದ ಅತಿ ಹೆಚ್ಚು ಅಂಕ ಪಡೆದ 5 ವಿದ್ಯಾರ್ಥಿಗಳಿಗೆ ನೀಲಾಸ್ ಅಕಾಡೆಮಿ ವತಿಯಿಂದ ಉಚಿತ ತರಬೇತಿ ನೀಡಲಾಗುವುದು. 2026-27 ಸಾಲಿನ ತರಗತಿಗಳು ಜುಲೈ 12 ಆರಂಭವಾಗುತ್ತವೆ ಎಂದರು. ಜುಲೈ 5 ಪರೀಕ್ಷೆ ಮುಗಿದ ಮೇಲೆ ನವೋದಯ, ಮುರಾರ್ಜಿ, ಸೈನಿಕ ಶಾಲೆ ಸೇರಿದಂತೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಮನಾಯ್ಕ್ ಜಗದೀಶ್ ನಾಯ್ಕ್ ತಿಳಿಸಿದ್ದಾರೆ. ಮುಂದಿನ ವಿವರ. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಶಾಶ್ವತ ಸಂಯೋಜನೆಗೊಂಡಿರುವ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯಕಲಾ ಕಾಲೇಜು ಸಿದ್ಧಾರ್ಥನಗರ ಮೈಸೂರು ಸಂಸ್ಥೆಯಲ್ಲಿ ಪ್ರಥಮ ವರ್ಷದ BVA ದೃಶ್ಯಕಲೆಯಲ್ಲಿ 4 ವರ್ಷದ 8 ರಾಜ್ಯ ಶಿಕ್ಷಣ ಪದ್ಧತಿಯ ದೃಶ್ಯ ಸ್ನಾತಕ ಪದವಿ ಪ್ರವೇಶಾತಿಗಾಗಿ ದ್ವಿತೀಯ PUC ಅಥವಾ ಸಮಾನಾಂತರ ಕೋರ್ಸುಗಳಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಈ ಪದವಿಯಲ್ಲಿ ಚಿತ್ರಕಲೆ, ಗ್ರಾಫಿಕ್ಸ್ ಕಲೆ, ಶಿಲ್ಪಕಲೆ, ಅನ್ವಯ ಕಲೆ, ಕಲಾ ಇತಿಹಾಸ ಮತ್ತು ಛಾಯಾಚಿತ್ರ ಹಾಗೂ ಛಾಯಾಚಿತ್ರ ಪತ್ರಿಕೋದ್ಯಮ ವಿಭಾಗಗಳಲ್ಲಿ ವಿಶೇಷ ಅಧ್ಯಯನ ಸ್ನಾತಕ ಪದವಿಯಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಜಾಲತಾಣ ಅಥವಾ ದಿನಾಂಕ 4/7/2026 ಒಳಗಾಗಿ ದಂಡ ಶುಲ್ಕದೊಂದಿಗೆ ಸಲ್ಲಿಸುವುದು. ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಅರ್ಹತಾ ಪರೀಕ್ಷೆ ಹಾಗೂ ವೈಯಕ್ತಿಕ ಸಂದರ್ಶನವನ್ನು 6/7/2026 ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಈ ಕಾರ್ಯಾಲಯದ ದೂರವಾಣಿ ಸಂಖ್ಯೆ 08212434389 ಸಂಪರ್ಕಿಸುವಂತೆ ಕಾಲೇಜಿನ ಡೀನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 2026-27 ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 1-10 ತರಗತಿವರೆಗೆ ವ್ಯಾಸಂಗ ಮಾಡುತ್ತಿರುವ ಅರ್ಹ ನವೀನ ಹಾಗೂ ನವೀಕರಣ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ SSP ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಕೊನೆಯ ದಿನಾಂಕ 31/1/2027 ಆಗಿರುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ಮತ್ತು ಸಂದೇಹಗಳ ನಿವಾರಣೆಗಾಗಿ ವಿದ್ಯಾರ್ಥಿಗಳು ಅಥವಾ ಪೋಷಕರು ಕಚೇರಿಯ ಕೆಲಸದ ಅವಧಿಯಲ್ಲಿ ಭದ್ರಾವತಿಯ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಬಹುದು ಎಂದು ಇಲಾಖೆಯ ಸಹಾಯಕ ನಿರ್ದೇಶಕ Grade 1 ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆ ಸಮಯದ ಸುಂದರ ಕ್ಷಣಗಳಲ್ಲಿ ನಿಮ್ಮೊಂದಿಗೆ ಇರುವ ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಹೊರಗೆ ಮಳೆ ಸುರಿತಾ ಇದೆ ಅಲ್ವಾ, ಗಾಳಿನೂ ಕೂಡ ಬೀಸ್ತಾ ಇದೆ. ಆದ್ರೆ ಈ ಮಳೆ ಜೊತೆಲಿ ಅತಿಥಿಗಳು ಬರ್ತಾ ಇದ್ದಾರೆ ಗೊತ್ತಾ? ಯಾರು ಗೊತ್ತಾ? ಸೊಳ್ಳೆಗಳು, ಮಾಸ್ಕಿಟೋಸ್. ಸೊ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ನಾವು ಈ ಸೊಳ್ಳೆಗಳ ಬಗ್ಗೆ ಮಾತನಾಡೋಣ. ಯಾಕೆ ಅಂತಂದ್ರೆ ಈಗ ಸೊಳ್ಳೆಗಳ ಹಾವಳಿ ಜಾಸ್ತಿ ಆಗಿರುತ್ತೆ, ಅದ್ರಿಂದ ಅಪಾಯ ಕೂಡ ಆಗುತ್ತೆ. ಡೆಂಗ್ಯೂ, ಮಲೇರಿಯಾ, ಚಿಕನ್ಗುನ್ಯಾ, ಈ ಹೆಸರುಗಳನ್ನ ಕೇಳ್ತಾ ಇದ್ರೆ ಭಯನೇ ಶುರುವಾಗುತ್ತೆ ಅಲ್ವಾ? ಸೊ ಆದ್ರೆ ಇವುಗಳನ್ನ ತಡೆಯೋದು ನಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ. ಸೊ ಈ ಸೊಳ್ಳೆಗಳು ಹೇಗೆ ಹರಡುತ್ತೆ, ಅಪಾಯಗಳು ಯಾವುವು ಮತ್ತು ನಮ್ಮ ಮನೆಯನ್ನ, ನಮ್ಮ ಕುಟುಂಬವನ್ನ ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಜಾಗೃತಿ ಮಾತುಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಕಾಫಿ ಅಥವಾ ಚಹಾ ಹಿಡ್ಕೊಂಡು ಕೂತ್ಕೊಳ್ಳಿ, ಈ ಕಾರ್ಯಕ್ರಮ ನಿಮಗೆ ಉಪಯೋಗವಾಗುತ್ತೆ ಅಂತ ಹೇಳ್ತಾ, ನಿಮಗೆ ಗೊತ್ತಾ, ಒಂದು ಹೆಣ್ಣು ಸೊಳ್ಳೆ ಒಂದು ರಾತ್ರಿಯಲ್ಲಿ ನೂರಾರು ಮೊಟ್ಟೆಗಳನ್ನ ಇಡುತ್ತೆ. ಮಳೆಯ ನೀರು ಸೇರಿದ ಯಾವುದೇ ಸಣ್ಣ ಪಾತ್ರೆ ಆಗಿರಬಹುದು, ಟೈರ್, ಡ್ರಮ್ ಅಥವಾ ಯಾವುದೇ ಒಂದು ತೋಟದ ಮೂಲೆ ಇರಬಹುದು, ಇವೆಲ್ಲ ಸೊಳ್ಳೆಗಳಿಗೆ 5-star ಹೋಟೆಲ್ ಇದ್ದಂಗೆ ಅಲ್ವಾ? ಮಳೆಗಾಲ ಬಂದಾಗ ನೀರು ನಿಂತಿರುತ್ತೆ. 7-10 ದಿನಗಳಲ್ಲಿ ಅಲ್ಲೇ ಸೊಳ್ಳೆಗಳು ತಯಾರಾಗ್ತವೆ. ನಂತರ ಅವು ನಮ್ಮ ಮನೆಗೆ ಬಂದು ಡಿನ್ನರ್ ಮಾಡ್ತವೆ. ಗೊತ್ತಲ್ಲ ಡಿನ್ನರ್ ಅಂದ್ರೆ? ಅದೇ ನಮ್ಮ ರಕ್ತವನ್ನ ಹೀರತ್ತೆ ಸ್ನೇಹಿತರೆ. ಸೊ ಯೋಚನೆ ಮಾಡಿ, ನಿಮ್ಮ ಮನೆಯ ಸುತ್ತ ಯಾವುದೇ ನೀರು ನಿಂತಿದೆಯಾ? ಹಳೆ ಬಕೆಟ್ ನಲ್ಲಿ ಅಥವಾ ನೀರು ತುಂಬಿದ ಫ್ಲವರ್ ಪಾಟ್ ಅಥವಾ ಕ್ಲೀನ್ ಮಾಡಿಸದೇ ಇರುವಂತಹ ತೊಟ್ಟಿಗಳು, ಇವುಗಳನ್ನ ಮೊದಲು ಖಾಲಿ ಮಾಡಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಈಗ ಯಾವುದಾದ್ರೂ ನೀರು ನಿಂತಿರುವ ವಸ್ತುಗಳಿದ್ರೆ ಈ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಖಾಲಿ ಮಾಡ್ತಾ ಇರಿ. ಅಷ್ಟರಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ಮತ್ತೆ ವಾಪಸ್ ಬರ್ತೀನಿ. ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತ.

ಕೊಟ್ಟಿದ್ಯಾರೋ, ಇದೇನಾ ನಿನ್ನ ನೋಟ, ಇದೇನಾ ನಿನ್ನ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹುಡುಕಿ ಸಾಯಿಸಲಿ. ಘುಯ್ ಘುಯ್ ಅಂತ ಪ್ರಾಣ ತಿನ್ನೋ ಸೊಳ್ಳೆ ನೀನು ಯಾರೋ. ಓಕೆ, ಹಾಡು ಚೆನ್ನಾಗಿತ್ತಲ್ವಾ? ಸೊ ಸ್ನೇಹಿತರೆ, ಈ ಮಳೆಗಾಲದಲ್ಲಿ ಸೊಳ್ಳೆಗಳ ಕಾಟ ತಡೆಯೋದಕ್ಕೆ ಆಗೋದಿಲ್ಲ. ನಾನು ಆಗ್ಲೇ ತಿಳಿಸಿದ ಹಾಗೆ ಮಲೇರಿಯಾ, ಡೆಂಗ್ಯೂ, ಚಿಕುನ್ಗುನ್ಯಾ, ಹೀಗೆ ಎಲ್ಲಾ ಕಾಯಿಲೆಗಳು ಬರುವಂತಹ ಸೀಸನ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಈ ಡೆಂಗ್ಯೂ ಲಕ್ಷಣಗಳು ಹಾಗೆ ಅದರ ಚಿಕಿತ್ಸೆ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಡೆಂಗ್ಯೂ ಬಂದ್ರೆ ಮೊದಲು ಕಾಣುವ ಲಕ್ಷಣಗಳು ಹೇಗಿರುತ್ತವೆ? ತುಂಬಾ ಜ್ವರ, ಅಂದ್ರೆ 102-105 ವರೆಗೆ ಬರುತ್ತೆ. ಹಾಗೆ ತೀವ್ರವಾದ ತಲೆನೋವಿರುತ್ತೆ, ಕಣ್ಣುಗಳ ಹಿಂದೆ ನೋವಿರುತ್ತೆ, ಸ್ನಾಯು ಮತ್ತು ಮೂಳೆಗಳಲ್ಲಿ ತೀವ್ರ ನೋವು ಕಾಣಿಸ್ಕೊಡತ್ತೆ. ಇದಕ್ಕೆ ಬ್ರೇಕ್ ಬೋನ್ ಫೀವರ್ ಅಂತಾನೂ ಕೂಡ ಕರೀತಾರೆ. ತುಂಬಾ ಆಯಾಸ, ವಾಕರಿಕೆ, ವಾಂತಿ ಇವೆಲ್ಲವೂ ಕೂಡ ಆಗುತ್ತೆ. ದೇಹದ ಮೇಲೆ ಅಂದ್ರೆ ಚರ್ಮದ ಮೇಲೆ ಚುಕ್ಕೆಗಳು ಕಾಣಿಸ್ತವೆ, ಹಾಗೆ ಗ್ರಂಥಿಗಳು ಉಬ್ಬುತ್ತೆ ಅಂತಾನೆ ಹೇಳ್ಬಹುದು. ಸೊ ಇಂತಹ ಲಕ್ಷಣಗಳು ಕಂಡ್ರೆ ತಕ್ಷಣ ಡಾಕ್ಟರ್ ಹತ್ತಿರ ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ. ಸಾಮಾನ್ಯ ಜ್ವರ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಹಾಗೇನೆ ಅಪಾಯದ ಸಂಕೇತಗಳು ಹೇಗಿರುತ್ತವೆ ಗೊತ್ತಾ? ಹೊಟ್ಟೆಯಲ್ಲಿ ತೀವ್ರವಾದ ನೋವು ಕಾಣಿಸ್ಕೊಳ್ಳುತ್ತೆ, ನಿರಂತರ ವಾಂತಿ, ದಿನಕ್ಕೆ ಒಂದ್ 3-4 ಬಾರಿ ಆಗಬಹುದು. ಹಾಗೆ ಮೂಗು ಒಸಡುಗಳಿಂದ ರಕ್ತ ಸ್ರಾವವಾಗುತ್ತೆ, ರಕ್ತದಿಂದ ಕೂಡಿದ ವಾಂತಿ ಅಥವಾ ಮಲ ವಿಸರ್ಜನೆ ಆಗುತ್ತೆ. ನಂತರ ಅತ್ಯಂತ ಆಯಾಸ, ತುಂಬಾ ದುರ್ಬಲತೆ, ಹಾಗೆ ಚರ್ಮದ ಕೆಳಗೆ ರಕ್ತಸ್ರಾವದ ಗುರುತುಗಳು ಕಾಣಿಸ್ಕೊಳ್ಳುತ್ತೆ. ಸೊ ಮಕ್ಕಳು ಮತ್ತು ವೃದ್ಧರಲ್ಲಿ ಈ ಲಕ್ಷಣಗಳು ಬೇಗ ಕಾಣಬಹುದು, ಎಚ್ಚರಿಕೆಯಿಂದ ಇರಿ. ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ ಏನು ಅಂತ ಕೇಳಬಹುದು ನೀವು. ಈ ಡೆಂಗ್ಯೂಗೆ ನಿರ್ದಿಷ್ಟ ಔಷಧಿ ಇಲ್ಲ ಸ್ನೇಹಿತರೆ, ಆದ್ರೆ ಸರಿಯಾದ ಚಿಕಿತ್ಸೆಯಿಂದ ಗುಣವಾಗುತ್ತೆ. ಮೊದಲು ಮನೆ ಮದ್ದನ್ನ ಯೂಸ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ದ್ರವಗಳನ್ನ ಕುಡೀರಿ. ಅಂದ್ರೆ ನೀರಾಗಿರ್ಬಹುದು, ORS ಆಗಿರ್ಬಹುದು, ತೆಂಗಿನ ನೀರು, ಹಣ್ಣಿನ ರಸ, ಹಾಗೆ ಜ್ವರಕ್ಕೆ ಪ್ಯಾರಾಸಿಟಮಾಲ್ ಮಾತ್ರ ಬಳಸಿ, ದೇಹದ ತಾಪಮಾನವನ್ನ ಸರಿಯಾಗಿ ನೋಡ್ಕೊಳ್ಳಿ. ಇಷ್ಟಾದ್ಮೇಲೂ ಕಮ್ಮಿ ಆಗ್ಲಿಲ್ಲ ಅಂತ ಹೇಳಿದ್ಮೇಲೆ ನೀವು ಆಸ್ಪತ್ರೆಗೆ ಹೋಗೋದು ಬೆಟರ್. ಅಲ್ಲಿ IV ಫ್ಲೂಯಿಡ್ಸ್ ನ ಕೊಡ್ತಾರೆ, ನಂತರ ಪ್ಲೇಟ್ಲೆಟ್ ಕೌಂಟ್ ನ ಪರೀಕ್ಷೆ ಮಾಡ್ತಾರೆ, ತೀವ್ರ ಪ್ರಕರಣಗಳಲ್ಲಿ ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ. ಸೊ ಡೆಂಗ್ಯೂ ಬಂದ್ರೆ ಭಯ ಪಡಬೇಡಿ ಸ್ನೇಹಿತರೆ, ಸಮಯಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಪಡ್ಕೊಂಡ್ರೆ 99% ಜನರು ಗುಣವಾಗ್ತಾರೆ ಅಂತಾನೆ ಹೇಳ್ಬಹುದು. ಆದ್ರೆ ಸ್ನೇಹಿತರೆ, ಚಿಕಿತ್ಸೆಗಿಂತ ತಡೆಗಟ್ಟುವುದೇ ಉತ್ತಮ ಅಲ್ವಾ? ಸೊ ಮನೆಯ ಸುತ್ತ ನೀರು ನಿಲ್ಲದಂತೆ ನೋಡ್ಕೊಳ್ಳಿ, ಸೊಳ್ಳೆ ನಾಶಗಳನ್ನ ಬಳಸಿ, ಪೂರ್ಣ ತೋಳು ಬಟ್ಟೆಗಳನ್ನ ಧರಿಸಿ ಅಂತ ಹೇಳ್ತಾ, ಮಳೆಗಾಲದಲ್ಲಿ ಸೊಳ್ಳೆಗಳ ಬಗ್ಗೆ ಇರಲಿ ಜಾಗೃತಿಯ ಬಗ್ಗೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕನ್ನಡ
3: ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾ, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ. ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
4: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಹೆಸರೇ ಹೇಳ್ತಾ ಇದೆ. ಸೊ ಹಾಗಾಗಿ ಈ ಮಳೆಗಾಲದಲ್ಲಿ ಆದಷ್ಟು ನಮ್ಮ ಮನೆಯ ಸುತ್ತಮುತ್ತಲಿನ ಜಾಗಗಳಲ್ಲಿ ಮಳೆ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಖಂಡಿತ ಡೆಂಗ್ಯೂನೋ ಮಲೇರಿಯಾನೋ ಬರೋದಂತೂ ಖಂಡಿತ. ಸೊ ಹೀಗಾಗಬಾರ್ದು ಅಂತಂದ್ರೆ ಇದಕ್ಕೆ ಪರಿಹಾರ ಇದೆ ಸ್ನೇಹಿತರೆ. ಏನಪ್ಪ ಅಂದ್ರೆ, ಮನೆಯ ಸುತ್ತ ಶುಚಿತ್ವವಾಗಿ ಇಟ್ಕೊಳ್ಳೋದು. ಪ್ರತಿ ವಾರ ಒಮ್ಮೆಯಾದ್ರೂ ನೀರು ನಿಲ್ಲುವ ಎಲ್ಲಾ ವಸ್ತುಗಳನ್ನ ತಿರುಗಿಸಿ ಅಥವಾ ಖಾಲಿ ಮಾಡಿ, ಘಟರ್ ಆಗಿರ್ಬಹುದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ಗಳನ್ನ ಸರಿಯಾಗಿ ಕಾಯ್ದುಕೊಳ್ಬೇಕಾಗುತ್ತೆ. ಇನ್ನ ಎರಡನೇದಾಗಿ, ಸೊಳ್ಳೆ ತಡೆಗಟ್ಟುವಿಕೆ. ಮನೆಯ ಬಾಗಿಲು ಅಥವಾ ಕಿಟಕಿಗಳಿಗೆ ಮೆಶ್ ನೆಟ್ ಹಾಕೋದು ಉತ್ತಮ. ಸೊಳ್ಳೆ ರಿಪ್ಲೆಂಟ್ ಕ್ರೀಮ್ ಅಥವಾ ನ್ಯಾಚುರಲ್ ಆಯಿಲ್ ಅನ್ನ ಬಳಸಿರಿ. ಹಾಗೆ ಮಲಗೋಕ್ಕಿಂತ ಮುಂಚೆ ಮಸ್ಕಿಟೋ ನೆಟ್ ಅನ್ನ ಯೂಸ್ ಮಾಡಿ ಸ್ನೇಹಿತರೆ. ಇನ್ನ ಮೂರನೇದಾಗಿ, ಸರ್ಕಾರಿ ಮತ್ತು ಸಮುದಾಯ ಕ್ರಮ. ನಿಮ್ಮ ಪ್ರದೇಶದಲ್ಲಿ ಸೊಳ್ಳೆ ನಾಶಕ ಕ್ರಿಯೆ ನಡೀತಾ ಇದ್ರೆ ಸಹಕರಿಸಿ. ಫಾಗಿಂಗ್ ಆಗ್ತಾ ಇದ್ರೆ ಬಾಗಿಲನ್ನ ಓಪನ್ ಮಾಡಿಡಿ. ಇನ್ನ ನಾಲ್ಕನೇದಾಗಿ, ನೈಸರ್ಗಿಕ ಪರಿಹಾರಗಳು. ಏನಪ್ಪ ಅಂದ್ರೆ, ತುಳಸಿ, ನೀಲಗಿರಿ, ಲೆಮನ್ ಗ್ರಾಸ್ ಇವುಗಳು ಮನೆ ಸುತ್ತ ಬೆಳೆಸಿರಿ. ಹಾಗೇನೆ ಮನೆಯಲ್ಲಿ ಸಿಟ್ರೋನೆಲ್ಲಾ ಕ್ಯಾಂಡಲ್ ಅನ್ನ ಯೂಸ್ ಮಾಡಿ. ಸೊಳ್ಳೆಗಳು ನಿಮ್ಮನ್ನ ಕಚ್ಚೋ ಮುಂಚೆ ನೀವೇ ಅವುಗಳ ಹೋಟೆಲ್ ಮುಚ್ಚಿಬಿಡಿ. ಅವುಗಳಿಗೆ ನೋ ರೂಮ್ ಬೋರ್ಡ್ ಹಾಕಿ. ಸರಿ ಶ್ವೇತಾ, ಮನೆಯಲ್ಲಿ ಸೊಳ್ಳೆ ಇದ್ರೆ ನಾವು ಹೇಗೆ ಸುರಕ್ಷಿತವಾಗಿರ್ಬೇಕು ಅಂತ ಟಿಪ್ಸ್ ಏನೋ ಕೊಟ್ಟಿದ್ದಾಯ್ತು. ಆದ್ರೆ ನಾವು ಮನೇಲೆ ಇರೋಕ್ಕಾಗುತ್ತಾ? ಹೊರಗಡೆ ಹೋಗೋದ್ ಬೇಡ್ವಾ? ಹೊರಗಡೆ ಹೋದಾಗ ಸೊಳ್ಳೆ ಕಚ್ಚಿದ್ರೆ ಏನ್ ಮಾಡೋದು ಅಂತ ನೀವು ಕೇಳ್ತೀರಾ ಅಂತ ಗೊತ್ತು. ಸೊ ಹೊರಗಡೆ ಹೋಗೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಫುಲ್ ಸ್ಲೀವ್ಸ್ ಹಾಕೊಂಡು ಹೋಗ್ಬೇಕು ಅಥವಾ ರಿಪ್ಲೆಂಟ್ ಸ್ಪ್ರೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಇನ್ನ ಎರಡನೇದಾಗಿ, ಮಕ್ಕಳು ಆಟ ಆಡ್ಲಿಕ್ಕೆ ಅಂತ ಹೋಗ್ತಾರೆ, ಅವ್ರಿಗೇನ್ ಮಾಡ್ಬೇಕು ಅಂತ ಕೇಳ್ತೀರಾ ಅಂತ ಅನ್ಕೊಳ್ಳೋಣ. ಸೊ ಅವ್ರಿಗೂ ಕೂಡ ಸುರಕ್ಷಿತ ಕ್ರೀಮ್ ಅನ್ನ ಬಳಸಿ, ಹಾಗೆ ಮಲಗುವಾಗ ರಾತ್ರಿ ಮಸ್ಕಿಟೋ ನೆಟ್ ಅನ್ನ ಕಟ್ಟಿ ಮಲಗಿ ಅಂತ ಹೇಳ್ತಾ, ನನ್ನ ಪ್ರೀತಿಯ ಕೇಳುಗರೆ, ಇವತ್ತು ನಾವು ಕಲ್ತಿದ್ದು ಒಂದೇ ಒಂದು ವಿಷಯ. ಏನಪ್ಪಾ ಅಂದ್ರೆ, ಸೊಳ್ಳೆಗಳು ನಮ್ಮ ಶತ್ರುಗಳಲ್ಲ, ನಮ್ಮ ನೆಗ್ಲಿಜೆನ್ಸೇ ಶತ್ರು ಅಂತಾನೆ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಈ ಸಂಜೆ ಮನೆಗೆ ಹೋಗಿ ಒಂದ್ ಕೆಲ್ಸ ಮಾಡಿ. ನಿಮ್ಮ ಮನೆಯ ಸುತ್ತಮುತ್ತ ಒಂದ್ಸರಿ ನೋಡಿ, ನೀರು ನಿಂತಿರೋದನ್ನ ತೆಗೆದು ಹಾಕಿ. ನಿಮ್ಮ ಪಕ್ಕದ ಮನೆಯವ್ರಿಗೂ ಹೇಳಿ, ಒಟ್ಟಿಗೆ ಮಾಡಿದ್ರೆ ನಾವು ಗೆಲ್ತೇವೆ. ಏನಂತೀರಾ? ಮಳೆ ಬರಲಿ, ಸೊಳ್ಳೆ ಬರದಿರಲಿ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ಪಾಟ್ಲೈಟ್ ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ: 9686 860 9 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನಾವೆಲ್ಲರೂ ಎಷ್ಟು ಡೆವಲಪ್ ಆಗ್ತಾ ಇದ್ದೀವಿ ಅಂತಂದರೆ ನೋಡಿ, ಆಗೆಲ್ಲ ಚಿಕ್ಕ ಗುಡಿಸಲು ಹಂಚಿನ ಮನೆಗಳಿದ್ದಂಥದ್ದು ಈಗೆಲ್ಲ ಏರಿಯಾಗಳಲ್ಲಿ ಅಥವಾ ಯಾವುದೇ ಊರುಗಳಲ್ಲಿ ನೋಡಿದ್ರೂ RCC ಮನೆಗಳನ್ನು ನೋಡ್ಬೋದು. ಆ್ಯಂಡ್ ತುಂಬ ತುಂಬ ಎತ್ತರಕ್ಕೆ ಬೆಳೆದಿರುವಂತಹ ಮನೆಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. 1 ಆಫ್ಟಿಯರಿಂದ 2 ಆಫ್ಟಿಯರ್ವರೆಗೆ 3 ಆಫ್ಟಿಯರ್ವರೆಗೆ ಮನೆಗಳನ್ನ ಕಟ್ಟಿರೋದನ್ನು ನೋಡ್ಬೋದು. ಹಾಗೆ ನಾವು ಇನ್ನೂ ಸಿಟಿಗಳ ಕಡೆಗೆ ಹೋಗ್ತೀವಿ ಅಂತಂದರೆ ಅಂತಹ ಕಡೆಗಳಲ್ಲಿ ಹೋಟೆಲ್ಗಳು, ಲಾಡ್ಜ್ಗಳು ಇಂತಹದ್ದೆಲ್ಲ ದೊಡ್ಡ ದೊಡ್ಡದು ಇರುತ್ತೆ, ಜೊತೆಗೆ ಆಫೀಸ್ಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಇಂತಹ ಕಡೆಗಳಲ್ಲೆಲ್ಲ ಹೋಗಬೇಕು ಅಂತಂದರೆ ಆ 3rd ಫ್ಲೋರಿಗೆ 4th ಫ್ಲೋರಿಗೆಲ್ಲ ಹೋಗಬೇಕು ಅಂತಂದರೆ ಮೆಟ್ಲು ಹತ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ? ಸೊ ಅದಕ್ಕೆ ಅಂತ ಏನು ಮಾಡ್ತಾರೆ ಅಲ್ಲೆಲ್ಲ ಅಂತಹ ದೊಡ್ಡ ದೊಡ್ಡ ಅಂತಸ್ತುಗಳಿರುವಂತಹ ಕಡೆಗಳಲ್ಲಿ ಎಲಿವೇಟರ್ಗಳನ್ನ ಹಾಕಿರ್ತಾರೆ. ಎಲಿವೇಟರ್ ಅಂತಂದರೆ ಮಾಮೂಲಿಗೆ ನಾವು ಮಾತಾಡ್ತಾ ಹೇಳ್ತೀವಲ್ಲ ಲಿಫ್ಟ್ಗಳು ಅಂಥೇಳಿ. ಸೊ ಈ ಲಿಫ್ಟ್ಗಳನ್ನ ಅಲ್ಲಿ ಹಾಕಿರ್ತಾರೆ. ಇದು ನಮ್ಮನ್ನು ಕೆಳಗಡೆಯಿಂದ ಮೇಲೆ ಕರ್ಕೊಂಡು ಹೋಗುತ್ತೆ, ಮೇಲ್ಗಡೆಯಿಂದ ಕೆಳ ಕರ್ಕೊಬರುತ್ತೆ. ಅದು ಕೂಡ ಒಂದೇ ಒಂದು ಪ್ರೆಷರ್ನಲ್ಲಿ, ಅಂದರೆ ತುಂಬ ಸ್ಪೀಡಾಗೂ ಕೂಡ ಕೆಳಗೆ ಬರಲ್ಲ, ತುಂಬ ನಿಧಾನವಾಗಿ ಕೂಡ ಮೇಲೆ ಹೋಗಲ್ಲ, ಒಂದೇ ಒಂದು ಪ್ರೆಷರ್ನಲ್ಲಿ ಅದು ಮೇಲೆ ಹೋಗುವಂಥದ್ದು ಕೆಳಗೆ ಬರುವಂಥದ್ದು. ಸೊ ಹಾಗಾದರೆ ಇದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಇದನ್ನು ಯಾವಾಗ ಕಂಡುಹಿಡಿದ್ರು, ಇದೆಲ್ಲದ್ರ ಬಗ್ಗೆ ನಾನು ಇವತ್ತಿನ ಶೋನಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ನಿಮಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದೆ ಅಂತಂದರೆ ನಮಗೂ ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686609969 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಈ ಒಂದು ವಿಷಯದ ಬಗ್ಗೆ ನಿಮಗೆ ಗೊತ್ತಿರುವಂತಹ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು RJ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿಯಿಂದ ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ, ಎಲಿವೇಟರ್ನ ಬಗ್ಗೆ. ನಾವೀಗ ಎಲಿವೇಟರ್ನಲ್ಲಿ ಓಡಾಡಿರ್ತೀವಿ, ಆ್ಯಂಡ್ ಓಡಾಡಿದಂತಹ ಸಂದರ್ಭಗಳಲ್ಲಿ ನಮಗೆ ಒಂದಷ್ಟು ಫೀಲ್ ಆಗಿರುತ್ತೆ. ಯಾವ ರೀತಿ ಅಂತಂದರೆ, ಕೆಳಗಡೆಯಿಂದ ಮೇಲೆ ಹೋಗುವಾಗ ನಮಗೆ ಒಂದು ರೀತಿ ಯಾರೋ ಕೆಳಗಡೆ ಎಳೆದಂಗೆ ಆಗೋವಂಥದ್ದು, ಅಥವಾ ಸ್ವಲ್ಪ ಆಚೆ ಈಚೆ ವಾಲಾಡುವಂಥದ್ದು, ಈ ಥರದ ಒಂದಷ್ಟು ಅನುಭವಗಳಾಗುತ್ತೆ. ಇನ್ನು ನಾವು ಬೇರೆ ಬೇರೆ ರೀತಿಯ ಎಲಿವೇಟರ್ಗಳನ್ನ ನೋಡ್ತೀವಿ ಅಂತಂದರೆ ಈ ಮಾಲ್ಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಸೊ ಇಲ್ಲಿ ಒಂದು ರೀತಿಯ ಏನು ಸ್ಟೇರ್ ಕೇಸ್ನ ರೀತಿಯಲ್ಲಿರುವಂತಹ ಎಲಿವೇಟರ್ಗಳನ್ನ ನೋಡ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯ ಎಲಿವೇಟರ್ಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಅದರಲ್ಲಿ ಹೋಗುವಂತಹ ಮಜಾನೇ ಬೇರೆ, ಜೊತೆಗೆ ಅದರಲ್ಲಿ ಆಗುವಂತಹ ಅನುಭವಗಳು ಕೂಡ ಬೇರೆ ಬೇರೆದೇ ಆಗಿರುತ್ತೆ. ಹಾಗಾದರೆ ಈ ರೀತಿಯ ಎಲಿವೇಟರ್ಗಳನ್ನ ಯಾವಾಗ ಕಂಡುಹಿಡಿಯಲಾಯಿತು ಮತ್ತು ಯಾವ ರೀತಿ ಈ ಒಂದು ಕಾನ್ಸೆಪ್ಟ್ ತಲೆಗೆ ಬಂತು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ಈ ಒಂದು ಎಲಿವೇಟರ್ ಅಥವಾ ಏನು ಕರೆಯುವಂತಹ ಲಿಫ್ಟ್ ಅಂತೇನಿದೆ, ಸೊ ಇದು ಬಹುಮುಖ್ಯವಾಗಿ ಬಳಸುವಂಥದ್ದು ಅಂತಸ್ತಿನ ಕಟ್ಟಡಗಳಲ್ಲಿ ಬೇರೆ ಬೇರೆ ಮಹಡಿಗಳಿಗೆ ಹೋಗೋದಕ್ಕೆ ಇದು ಬಳಕೆ ಆಗುತ್ತೆ. ಹೆಚ್ಚು ಸಾಮಾನ್ಯವಾಗಿ ಬಳಸುವಂಥದ್ದು ಇದಕ್ಕಾಗೇ. ಹಾಗೆ ಇದಕ್ಕೆ ಎಲಿವೇಟರ್ ಅನ್ನುವಂತಹ ಹೆಸರನ್ನು ಇಟ್ಟಿರುವಂಥದ್ದು, ಮತ್ತು ಎಲಿವೇಟರ್ ಯಾವುದೇ ಒಬ್ಬ ವ್ಯಕ್ತಿಯ ಸಂಶೋಧನೆ ಫಲ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಹಳಷ್ಟು ಜನರ ಪ್ರಯತ್ನದಿಂದ ಈ ಒಂದು ಎಲಿವೇಟರ್ನ ಅಭಿವೃದ್ಧಿ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ರೋಮನರ ಕಾಲದಲ್ಲಿ ಯಂತ್ರಗಳ ನೆರವಿನಿಂದ ಕಟ್ಟಡಗಳ ನಿರ್ಮಾಣಕ್ಕೆ ವಸ್ತುಗಳನ್ನು ಮೇಲಕ್ಕೆ ತಗೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಆಗೆಲ್ಲ ಏನು ಅಂತಂದರೆ ಒಂದು ಸ್ಟೇಜ್ನ ರೀತಿಯಲ್ಲಿ ಮಾಡಿಕೊಂಡು ಲಿಫ್ಟ್ ಮಾಡ್ತಾ ಇರ್ತಾರೆ. ಈ ಯಂತ್ರ ಮನುಷ್ಯನ ಶಕ್ತಿಯಿಂದ ಆಗ್ತಾ ಇದ್ದಂಥದ್ದು. ಹಾಗೆ ಕೆಲವೊಂದು ಸಾರಿ ಪ್ರಾಣಿಗಳನ್ನು ಕೂಡ ಇದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರು. ಇನ್ನು ನೀರಿನ ಶಕ್ತಿಯನ್ನು ಕೂಡ ಇದಕ್ಕೆ ಬಳಕೆ ಮಾಡ್ಕೊಳ್ತಾ ಇರ್ತಾರೆ. 1800 ಇಂಗ್ಲೆಂಡ್ನಲ್ಲಿ ನಾವೇನು ಸ್ಟೀಮ್ ಇಂಜಿನ್ಗಳನ್ನ ನೋಡ್ತೀವಿ ಅಂದರೆ ರೈಲ್ಗಳಲ್ಲಿ ಬರ್ತದಂತಹ ಸ್ಟೀಮ್ ಇಂಜಿನ್ಗಳಿತ್ತಲ್ಲ, ಸೊ ಅಂತಹ ಇಂಜಿನ್ನ ಬಳಸ್ಕೊಂಡು ಈ ಯಂತ್ರಗಳನ್ನು ಓಡಿಸೋದಕ್ಕೆ ಶುರು ಮಾಡ್ತಾರೆ. 19th ಆರಂಭದಲ್ಲಿ ಹೈಡ್ರಾಲಿಕ್ ಲಿಫ್ಟ್ಗಳು ಬಳಕೆಗೆ ಬರೋದಕ್ಕೆ ಶುರುವಾಗುತ್ತೆ. ಆದರೆ ಇದು ಜನರನ್ನ ಮೇಲಕ್ಕೆ ಎತ್ತುವಷ್ಟು ಸುರಕ್ಷಿತವಾಗಿರಲಿಲ್ಲ. ಆದರೆ 1853 ಎಲಿಶಾ ಗ್ರೇವ್ಸ್ ಓಟಿಸ್ ಅತ್ಯಂತ ಸುರಕ್ಷಿತವಾದಂತಹ ಎಲಿವೇಟರ್ನ ಬಳಕೆಗೆ ತರ್ತಾರೆ. ಇದು ಜನರನ್ನ ಮೇಲಕ್ಕೆ ತಗೊಂಡು ಹೋಗೋದಕ್ಕೆ ತಯಾರಿಸಲಾದಂತಹ ಒಂದು ಮೊಟ್ಟ ಮೊದಲ ಯಂತ್ರ ಆಗುತ್ತೆ. 1857 ನ್ಯೂಯಾರ್ಕ್ ನಗರದ ಹಾಫ್ ವುಡ್ ಡಿಪಾರ್ಟ್ಮೆಂಟ್ ಸ್ಟೋರ್ನಲ್ಲಿ ಇದು ಫಸ್ಟ್ ಟೈಮ್ ಬಳಕೆಗೆ ಬರುತ್ತೆ. ಅಂಡ್ ಇದನ್ನ ಸ್ಟೀಮ್ ಎಂಜಿನ್ ಅಥವಾ ಏನು ಉಗಿಯ ಶಕ್ತಿಯಿಂದ ನಡೆಸಲಾಗ್ತಾ ಇರುತ್ತೆ. ನಂತರದ 30 ಇನ್ನೂ ಅನೇಕ ಬಗೆಯ ಎಲಿವೇಟರ್ಗಳು ಬಳಕೆಗೆ ಬರೋದಕ್ಕೆ ಶುರುವಾಗುತ್ತೆ. 1859 ಬಳಿಕ ಲಿಫ್ಟ್ಗಳ ತಯಾರಿಕೆಯಲ್ಲಿ ಭಾರಿ ಮುನ್ನಡೆ ಉಂಟಾಗುತ್ತೆ. 1894 ಒಂದು ಬಟನ್ನ ಪ್ರೆಸ್ ಮಾಡಿದಾಗ ಚಲಿಸುವಂತಹ ಲಿಫ್ಟ್ಗಳನ್ನ ಕಂಡುಹಿಡಿತಾರೆ. 1950 ಸ್ವಯಂಚಾಲಿತ ಲಿಫ್ಟ್ಗಳು ಬಳಕೆಗೆ ಬರುತ್ತೆ. ಅದರಲ್ಲಿ ಗೂಡ್ಸ್ಗಳನ್ನ ಮತ್ತು ಜನರನ್ನ ಸಾಗಿಸೋದಕ್ಕೆ ಅಷ್ಟೇ ಅಲ್ಲದೆ ಹಡಗುಗಳಲ್ಲಿ, ಅಣೆಕಟ್ಟುಗಳಲ್ಲಿ ಮತ್ತು ರಾಕೆಟ್ ಉಡಾವಣೆಗಳಲ್ಲಿ ಆಧುನಿಕ ಎಲಿವೇಟರ್ಗಳನ್ನ ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ಎಲಿವೇಟರ್ಗಳು ಕೂಡ ನಂತರ ವಿದ್ಯುಚ್ಛಕ್ತಿಯ ಸಹಾಯದಿಂದ ಚಲಿಸೋದಕ್ಕೆ ಶುರುವಾಗುತ್ತೆ. ಇವುಗಳಲ್ಲಿ ವೈಂಡಿಂಗ್ ಡ್ರಮ್ ಮೆಕ್ಯಾನಿಸಮ್ ಇರುವಂಥದ್ದು ಅಥವಾ ಎಲೆಕ್ಟ್ರೋ ಹೈಡ್ರಾಲಿಕ್ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಿರ್ತಾರೆ. ಕಡಿಮೆ ಎತ್ತರಕ್ಕೆ ಹೋಗುವಂತಹ ಎಲಿವೇಟರ್ಗಳು, ಕಡಿಮೆ ವೇಗದಲ್ಲಿ ಚಲಿಸುವ ಲಿಫ್ಟ್ಗಳಿಗೆ ಎಸಿ ಮೋಟಾರ್ ಮತ್ತು ವೇಗದಲ್ಲಿ ಚಲಿಸುವಂತಹ ಲಿಫ್ಟ್ಗಳಿಗೆ ಡಿಸಿ ಮೋಟಾರ್ಗಳನ್ನು ಬಳಕೆ ಮಾಡಲಾಗುತ್ತೆ. ಈಗಿರುವಂತಹ ಅಡ್ವಾನ್ಸ್ ಆಗಿರುವಂತಹ ಎಲಿವೇಟರ್ಗಳಲ್ಲಿ ಬಹಳಷ್ಟು ರೀತಿಯ ನಿಯಂತ್ರಣ ವ್ಯವಸ್ಥೆಗಳನ್ನು ಮತ್ತು ಸುರಕ್ಷತಾ ಮಾರ್ಪಾಡುಗಳನ್ನು ಮಾಡಿರುವಂಥದ್ದನ್ನು ಗಮನಿಸ್ಬೋದು. ಸೊ ಈಗಿರುವಂತಹ ಎಲಿವೇಟರ್ಗಳು ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಮತ್ತು ಈಗಿರುವಂತಹ ಎಲಿವೇಟರ್ಗಳನ್ನ ಹ್ಯಾಂಡಲ್ ಮಾಡೋದು ಕೂಡ ತುಂಬಾ ಈಸಿ ಆಗಿರುವಂತಹ ಆಕ್ಸೆಸ್ ಆಗಿರುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಒಂದು ಎಲಿವೇಟರ್ನ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಲಿಫ್ಟಲ್ಲೆಲ್ಲ ಓಡಾಡಿದರೆ ನಿಮಗೆ ಯಾವ ಥರದ ಎಲಿವೇಟರ್ಗಳಲ್ಲಿ ಓಡಾಡೋದಕ್ಕೆ ಇಷ್ಟ ಆಗುತ್ತೆ ಅದನ್ನು ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ ಲಿಫ್ಟ್ಗಳ ಬಗ್ಗೆ. ಸೊ ಈ ಎಲಿವೇಟರ್ಗಳು ಹೇಗೆ ವರ್ಕ್ ಆಗುತ್ತೆ ಮತ್ತು ಯಾವಾಗಿನಿಂದ ಈ ಒಂದು ಕಾನ್ಸೆಪ್ಟ್ ಶುರುವಾಯಿತು ಮತ್ತು ಈಗ ಎಷ್ಟು ಅಡ್ವಾನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ. ಹಾಗೆ ಇವತ್ತು ಇನ್ನೊಂದು ವಿಷಯನ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತಂದರೆ, ನಾವೆಲ್ಲ ಈಗ ಹೆಲ್ದಿ ಆಗಿರಬೇಕು ಅನ್ನುವಂತಹ ಕಾನ್ಸೆಪ್ಟನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆರೋಗ್ಯ ಚೆನ್ನಾಗಿದ್ದರೆ ಸಾಕಪ್ಪ, ಜೀವನ ಪೂರ್ತಿ ಖುಷಿಯಾಗಿರ್ಬೋದು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಕೂಡ ನಮಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾನೆ ಇರುತ್ತೆ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಇದು ಪ್ರತಿಯೊಂದು ಜೀವಿಗೂ ಇರುವಂತಹ ಸಮಸ್ಯೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅನಾರೋಗ್ಯ ಆಗುವಂಥದ್ದು ಸಾಮಾನ್ಯವಾಗಿ ಕಂಡುಬರುವಂತಹ ವಿಷಯ. ಇದು ಜೀವಿಗಳು ಅಂತಂದ ಬಂದಾಗ ಮನುಷ್ಯರು ಆಗಿರ್ಬೋದು, ಪ್ರಾಣಿಗಳು ಕೂಡ ಆಗಿರಬಹುದು. ಆದರೆ ಅನಾರೋಗ್ಯ ಆದಂತಹ ಸಂದರ್ಭದಲ್ಲಿ ನಮಗೆ ಫಸ್ಟು ನೆನಪಾಗುವಂಥದ್ದು ಏನೇಳಿ, ಹಾಸ್ಪಿಟಲ್ಗೆ ಹೋಗಬೇಕು ಅಂತಲ್ವಾ. ಸೊ ಹಾಸ್ಪಿಟಲ್ಗಳು ಯಾವಾಗಿನಿಂದ ಶುರುವಾಯಿತು, ಹಾಸ್ಪಿಟಲ್ನ ಒಂದು ಕಾನ್ಸೆಪ್ಟ್ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಹಿಂದಿನ ಕಾಲದಲ್ಲಿ ನಾವು ನೋಡ್ತೀವಿ ಅಂತ ಅಂದರೆ, ಅಸ್ವಸ್ಥ ಆದಂಥವ್ರಿಗೆ ಅಥವಾ ಚಿಕಿತ್ಸೆ ನೀಡೋದಕ್ಕೆ ಆಯುರ್ವೇದವನ್ನು ಹೆಚ್ಚಾಗಿ ಬಳಕೆ ಮಾಡ್ತಾಯಿದ್ರು. ನಮಗೆಲ್ಲ ಗೊತ್ತಿರೋ ಹಾಗೆ ಅಥರ್ವಣ ವೇದದಲ್ಲಿ ಆಯುರ್ವೇದದ ಉಲ್ಲೇಖ ಇರುವಂಥದ್ದು. ಈ ವೇದದಲ್ಲಿ 114 ಶ್ಲೋಕಗಳು ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸುಶ್ರುತ ಸಂಹಿತೆಯನ್ನು ಬರೀತಾರೆ. ಅವರು ಕೂಡ ಆ ಕಾಲದಲ್ಲಿಯೇ ಕ್ಲಿಷ್ಟಕರವಾದಂತಹ ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಾ ಇರ್ತಾರೆ. ಕ್ರಿಸ್ತಪೂರ್ವ 437ರಲ್ಲಿ ಸಿಂಹಳದಲ್ಲಿ, ಅಂದರೆ ಈಗ ನಾವೇನು ಶ್ರೀಲಂಕಾ ಅಂತ ಕರಿತೀವಿ, ಇಲ್ಲಿ ಆಸ್ಪತ್ರೆಗಳು ಇದ್ವು ಅಂತೇಳಿ ಉಲ್ಲೇಖ ಇದೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕ 18 ಆಸ್ಪತ್ರೆಗಳನ್ನು ಕಟ್ಟಿಸ್ತಾರೆ. ಗ್ರೀಕರು ಮತ್ತು ರೋಮನರ ಕಾಲದಲ್ಲಿ ಕೂಡ ದೇವಾಲಯಗಳನ್ನು ಆಸ್ಪತ್ರೆಗಳಾಗಿ ಉಪಯೋಗ ಮಾಡಲಾಗ್ತಾ ಇರುತ್ತೆ. 11ನೇ ಶತಮಾನದ ಕೊನೆಗೆ ಆಸ್ಪತ್ರೆಗಳು ಶೀಘ್ರಗತಿಯಲ್ಲಿ ಹೆಚ್ಚಾಗುತ್ತೆ. 1524ರಲ್ಲಿ ಮೆಕ್ಸಿಕೋದಲ್ಲಿ ಉತ್ತರ ಅಮೆರಿಕದ ಮೊಟ್ಟ ಮೊದಲ ಆಸ್ಪತ್ರೆ ನಿರ್ಮಾಣ ಆಗುತ್ತೆ. 1639ರಲ್ಲಿ ಕೆನಡಾದ ಕ್ವಿಬೆಕ್ನಲ್ಲಿ ಆಸ್ಪತ್ರೆಯನ್ನು ಆರಂಭ ಮಾಡ್ತಾರೆ. 19ನೇ ಶತಮಾನದಲ್ಲಿ ಆಧುನಿಕ ಆಸ್ಪತ್ರೆಗಳ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ಕೊಟ್ಟವರು ಫ್ಲಾರೆನ್ಸ್ ನೈಟಿಂಗೇಲ್, ಹಾಗೆ ಲೂಯಿ ಪಾಶ್ಚರ್. ಫ್ಲಾರೆನ್ಸ್ ನೈಟಿಂಗೇಲ್ ಆಸ್ಪತ್ರೆಗಳಲ್ಲಿನ ಸ್ಥಿತಿಗತಿಗಳಲ್ಲಿ ಭಾರೀ ಸುಧಾರಣೆಯನ್ನು ತರ್ತಾರೆ. ಅವರು ನರ್ಸ್ಗಳ ತರಬೇತಿಯ ಕಾರ್ಯಕ್ರಮಗಳನ್ನು ಪುನರ್ವ್ಯವಸ್ಥೆ ಮಾಡ್ತಾರೆ. ಲೂಯಿ ಪಾಶ್ಚರ್ ರೋಗಾಣುಗಳನ್ನು ನಿರೋಧಿಸುವ ಕಡೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಈಗ ಎಲ್ಲ ದೇಶಗಳಲ್ಲೂ ಕೂಡ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಗಿಯೇ ಇದೆ. ಖಾಸಗಿ ಆಸ್ಪತ್ರೆಗಳು ಕೂಡ ಇದ್ದಾವೆ, ಆಯಾ ರೋಗಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಆಸ್ಪತ್ರೆಗಳು ಕೂಡ ಇರುವುದನ್ನು ನೋಡ್ಬೋದು. ಇನ್ನು ಮಿಲಿಟರಿ ಸಿಬ್ಬಂದಿಯ ಆರೋಗ್ಯಕ್ಕಾಗಿ ಕೂಡ ಪ್ರತ್ಯೇಕವಾಗಿ ಆಸ್ಪತ್ರೆಗಳನ್ನು ನೋಡೋಕ್ಕೆ ಸಾಧ್ಯ ಇದೆ. ಈಗಿರುವಂತಹ ಹಾಸ್ಪಿಟಲ್ಗಳು ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದೆ. ಆ್ಯಂಡ್ ಆಗಿದಂತಹ ಹಾಸ್ಪಿಟಲ್ಗಳಿಗೆ ಅಥವಾ ಏನು ಆ ಒಂದು ಸ್ಥಳಗಳಿಗೆ ಬೇರೆದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಹಾಸ್ಪಿಟಲ್ಗಳು ಮತ್ತು ಎಲಿವೇಟರ್ಗಳು ಈಗ ನಮಗೆ ಒಂದೇ ಕಡೆ ನೋಡೋದಕ್ಕೆ ಸಿಗುತ್ತೆ, ಅಷ್ಟು ಮಟ್ಟಿಗೆ ಅಡ್ವಾನ್ಸ್ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಆಗಿದೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ, ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ಕೂಡ ತರ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು ಮೆಸೇಜ್ ಮಾಡಿ ತಿಳಿಸ್ಕೊಂಡಿದ್ದೆ. ನಮ್ಮ ಸಂಖ್ಯೆ 9628209682986 8609 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿದ್ದು. ಹೇಳ್ತಾ ಎಲ್ರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: love you kane, love you kane, I love you, love you kane, I love you.
1: Oh, sari sari.
2: ಓಯ್ ಕುಟೆ, ನಿಮ್ ಕಾಲೇಜ್ ಕಾಂಪೌಂಡ್ ನಾನೇ ಕಟ್ಸಿದ್ದು. ಐ ಲವ್ ಯು
1: ಅಂತ ಹೇಳಿದ್ನಲ್ಲ, ನಂಗೆ ಎಕ್ಸಾಮ್ ಇದೆ ಇವತ್ತು.
0: ಇನ್ನೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಓದ್ಕ ಓದ್ಕಾ.

0: ನಾಗೇಶ್ ಅಣ್ಣ ಯಾವಾಗ್ಲೂ ಮುಖ ಅಮ್ಮ ಅಂತ ಮಾಡ್ಕೊಂಡಿರ್ತಾರಲ್ಲ.
1: ನಾಗೇಶ ಯಾಕೋ ಯಾವಾಗ್ಲೂ ಮುಖ ಒಂಥರ ಮಾಡ್ಕೊಂಡಿರ್ತಿ ಅಂತಲ್ಲ, ಅವಾಗ್ಲೇ ಚೆನ್ನಾಗಿ ತೋರಿಸ್ತೇನೆ. ತೋರ್ಸೆ ತೋರ್ಸೆ
0: ಇಲ್ಲ ಕಣ್ರಿ ನಾಗೇಶ್ ಅಣ್ಣ, ಸುಳ್ಳು ಸುಳ್ಳು ಹೇಳ್ತಾರೆ.

0: ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾ, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
1: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
2: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
2: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
2: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು.

0: ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ಎಲ್ರು ಹೇಗಿದ್ರಿ? ಆರಾಮಾಗಿದ್ರ ಅಲ್ವಾ? ಹಾಗೆ ಸಮಯ ಎಷ್ಟಾಯ್ತು? ಓ, 6:30 ಆಗಿ ಹೋಯ್ತು. ಹೀಗಿದ್ಮೇಲೆ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಕೂಡ ಶುರು ಮಾಡ್ಲೇಬೇಕಲ್ವಾ? ನಾನು ನಿಮ್ಮೊಟ್ಟಿಗೆ ಬಂದಿದ್ದು ಆಯ್ತು. ಹೌದು, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಸೊ ಆಸ್ ಯೂಶುವಲ್, ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತಾಡೋಕೆ ಬಂದಿದ್ದೀನಿ. ಹಾಗೇನೆ ಕೇಳುಗರೆ, ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಎಲ್ಲ ಬಿಸ್ನೆಸ್ ಬಗ್ಗೆ ಕೂಡ ಮಾತಾಡ್ತಾನೆ ಇರ್ತೀವಿ, ಆಯ್ತಾ? ಅದರಲ್ಲೂ ಕೂಡ ಈಗ ಹಣ್ಣಿನ ವ್ಯಾಪಾರ ಅಂತ ಹೇಳುವಾಗ ಈ ಹಣ್ಣನ್ನ ಜಾಸ್ತಿ ದಿನ ಎಲ್ಲ ಇಟ್ಕೊಂಡು ವ್ಯಾಪಾರ ಮಾಡೋಕೆ ಆಗಲ್ಲ. ಯಾಕಂದ್ರೆ ಈ ಹಣ್ಣುಗಳೆಲ್ಲ ಬೇಗ ಹಾಳಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ರೂ ಕೂಡ ಕೇವಲ ಒಂದು ಹಣ್ಣು ಅಂದ್ರೆ ಬಾಳೆಹಣ್ಣಿನ ಬಿಸ್ನೆಸ್ ಅನ್ನೇ ಮಾಡ್ತಾ ಇರುವಂತಹ ಕೊಟ್ರೇಶ್ವರ ಬಾಳೆಕಾಯಿ ಮಂಡಿಯ ಮಾಲೀಕರಾಗಿರುವಂತಹ ಶ್ರೀಯುತ ಕೊಟ್ರೇಶ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದಾರೆ. ಹಾಗಿದ್ರೆ ಅವ್ರ ಜೊತೆ ಮಾತಾಡೋಣ, ಈ ಬಾಳೆಹಣ್ಣಿನ ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ ಏನೇನೋದ್ರ ಬಗ್ಗೆ. ಯಾಕಂದ್ರೆ ಹಣ್ಣುಗಳು ಯಾವಾಗ್ಲೂ ನಮ್ಮ ಆರೋಗ್ಯಕ್ಕೆ ಒಳ್ಳೇದನ್ನೇ ಮಾಡುತ್ತೆ, ಅಂದ್ರೆ ಉತ್ತಮವಾದ ಪೌಷ್ಟಿಕಾಂಶಗಳನ್ನ ನಮ್ಗೆ ನೀಡುತ್ತೆ. ಹೀಗಿರುವಾಗ ಇದ್ರ ಬಿಸ್ನೆಸ್ ಹೇಗೆಲ್ಲ ನಡೆಯುತ್ತೆ, ಏನು ಈ ಬಾಳೆಹಣ್ಣಿನ ಗೊನೆನ ಎಲ್ಲಿಂದ ತರ್ತಾರೆ, ಹೇಗ್ ವ್ಯಾಪಾರ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ತುಂಬಾ ಕುತೂಹಲಕಾರಿ ವಿಷಯಗಳಿದೆ. ಹಾಗಿದ್ರೆ ಮೊದಲನೇದಾಗಿ ಕೊಟ್ರೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣವಾ? ಸರ್, ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಹೇಳಿ ಮೇಡಮ್.
0: ಕೊಟ್ರೇಶ್ ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
2: ನನ್ನ ಹೆಸರು ಕೊಟ್ರೇಶ್ ಅಂತ. ನಮ್ಮದು ಸೊರಬ ತಾಲೂಕು, ಆನೋಟಿ. ನಾವು ಶಿವಮೊಗ್ಗ ಬಂದಿದ್ದೀವಿ. ಶಿವಮೊಗ್ಗ ಬಂದು ಬಾಳೆಕಮಂಡಿ ಮಾಡಿದ್ದೀವಿ. ಸುಮಾರು ಒಂದು 15 ವರ್ಷ ಬಾಳೆಕಮಂಡಿ ಮಾಡಿದ್ದೀವಿ. ನಮ್ಮ ಬಾಳೆಕಮಂಡಿ ಬಂದು ವಿನೋಮ್ ನಗರ ಫ್ರೀಡಮ್ ಪಾರ್ಕ್ ಎದುರುಗಡೆ, ಕೊಟ್ರೇಶ್ವರ ಬಾಳೆಕಮಂಡಿ ಅಂತ. ಸುಮಾರು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ.
0: ಓಕೆ, ಹಾಗೆ ಕೊಟ್ರೇಶ್ವರ್, ನೀವು ಓದಿದ್ದೆಲ್ಲ ಏನು?
2: ಓದಿದ್ದು SLC ಫೇಲು ಅಷ್ಟೇ, ಓದಲಿಲ್ಲ ಮತ್ತೆ.
0: ಸರ್, SLC ಆದಮೇಲೆ ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗ್ಲಿಲ್ಲ, ಡೈರೆಕ್ಟ್ ಇಲ್ಲೇ ಬಂದ್ರ?
2: ಇಲ್ಲ, ಬೇರೆ ಏನು ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ನಮಗೆ ವ್ಯಾಪಾರ ಮಾಡಬೇಕು ಅನ್ನಿಸ್ತು. ಮುಂಚೆಯಿಂದ ಅಣ್ಣ ಚಿಕ್ಕಪ್ಪ ಎಲ್ಲ ಇದನ್ನೇ ಮಾಡ್ತಾ ಇದ್ರಿಂದ ನಾವು ಇಲ್ಲಿಗೆ ಬಂದ್ವಿ.
0: ಓಕೆ, ಹಾಗಿದ್ರೆ ಸರ್, ಈಗ ನಿಮ್ಮದೇ ಬಾಳೆ ತೋಟ ಇದೆಯಾ ಅಥವಾ ಏನು?
2: ಇಲ್ಲ ಇಲ್ಲ ಮೇಡಮ್, ನಮ್ಮ ತೋಟ ಅಂತ ಅಂದರೆ ದಿನ ನಮ್ಮ ತೋಟದಲ್ಲೇ ಬರಲ್ಲ, ಅದಕ್ಕಿಂತ ನಾವು ಎಲ್ಲ ಕಡೆಯೂ ತೊಗೊಂಬರ್ತೀವಿ. ಯಾರು ಬೆಳೆದಿರ್ತಾರೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಪ್ರತಿಯೊಂದು ನಾವು ರೈತರಿಂದನೇ ತರೋದು. ನಮಗೆ ರೈತರೇ ಕಾಂಟ್ಯಾಕ್ಟ್ ಮಾಡಿಕೊಡ್ತಾರೆ, ನೆಕ್ಸ್ಟ್ ಬೇರೆ ರೈತರಿಂದ ಮತ್ತೆ ತೊಗೊಂಬರ್ತೀವಿ. ರೈತರದ್ದು ನಾವು ಡೈರೆಕ್ಟ್.
0: ಸೊ ಈಗ ಬಾಳೆಗೊನೆನ ಎಲ್ಲೆಲ್ಲಿಂದ ತರಿಸ್ತೀರಾ ಸರ್?
2: ಸುಮಾರು ಇದೆ ಮೇಡಮ್, ನಮ್ಮದು ಈ ಕಡೆ 500, ಚನ್ನಗಿರಿ, ದುರ್ಗ, ಸೊರಬ, ಸಿರ್ಸಿ, ಎಲ್ಲ ಕಡೆ. ಅಲ್ಲಿ ಇಲ್ಲ ಅಂತೇನಿಲ್ಲ, ರೈತರು ಎಲ್ಲಿ ಬೆಳೆದಿರ್ತಾರೆ ನಮಗೆ ಇದು ಎಲ್ಲಿ ಎಷ್ಟು ದೂರ ಆಗುತ್ತೆ ನೋಡ್ಬಿಟ್ಟು ತೊಗೊಂಬರ್ತೀವಿ. ಯಾವುದೇ ರೈತರಾದರೂ ನಾವು ವ್ಯವಹಾರ ಮಾಡ್ತೀವಿ.
0: ಎಲ್ಲ ಸರ್, ಹಾಗಿದ್ರೆ ನಿಮ್ಮ ಬಿಸ್ನೆಸ್ ಪ್ರಾರಂಭ ಆಗಿ 15 ವರ್ಷ ಆಯಿತು, ಹಾಗೆ ನೀವು ಈ ಬಿಸ್ನೆಸ್ಸಿಗೆ ಬಂದು ಸುಮಾರು 9 ವರ್ಷ ಆಯಿತು ಅಂತ ಹೇಳಿದ್ರಿ. ಹಾಗಿರುವಾಗ ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳಿ ಸರ್. ಈಗ ಬಾಳೆಹಣ್ಣ ತಂದು ಯಾವಾಗ ಮಾರ್ತೀರಾ, ಹೇಗೆ ಮಾರ್ತೀರಾ, ಏನು ಕತೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್.
2: ಇಲ್ಲ ಮೇಡಮ್, ಬಿಸ್ನೆಸ್ ಚೆನ್ನಾಗಿದೆ, ಬಟ್ ಇದು ನಮಗೆ ರೈತರಿಂದ ನೇರವಾಗಿ ಸಿಗೋದ್ರಿಂದ ನಮಗೆ ಲಾಸ್ ಏನಿಲ್ಲ. ಬಟ್ ನಮಗೂ ಒಳ್ಳೆಯದು, ರೈತರಿಗೂ ಒಳ್ಳೆಯದು, ಅದಕ್ಕೋಸ್ಕರ ಅಡ್ಡಿಲ್ಲ, ಚೆನ್ನಾಗಿದೆ, ಎಲ್ಲರೂ ಮಾಡ್ಬೋದು. ರೈತರಿಗೊಂದು ಅನುಕೂಲ ಆಗುತ್ತೆ, ಅವ್ರಿಗೊಂದು ಒಳ್ಳೆ ಬೆಂಬಲ ಬೆಲೆ ಕೊಡಬೇಕು, ಮೂರನೇ ಪಾರ್ಟಿ ಅವಶ್ಯಕತೆ ಇರಲ್ಲ, ನಾವೇ ಡೈರೆಕ್ಟಾಗಿ ಹೋಗ್ತೀವಿ, ಡೈರೆಕ್ಟಾಗಿ ತೊಗೊಂಬರ್ತೀವಿ. ಕಸ್ಟಮರ್ಗೂ ಒಳ್ಳೆ ಎಣ್ಣೆ ಸಿಗುತ್ತೆ, ಯಾವುದೇ ಪೌಡ್ರ್ ಥರ ಇಲ್ಲ, ಯಾವುದೇ ಏನಿಲ್ಲ. ಏನು ಹಳೆ ಕಾಲದಲ್ಲಿ ಉಬ್ಬೆ ಹಾಕಿ ಮಾಡ್ತಿದ್ರಲ್ಲ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಬಿಸ್ನೆಸ್, ಮಾಡ್ಬೋದು, ಎಲ್ಲರೂ ಮಾಡ್ಬೋದು, ಎಲ್ಲರೂ ತಿನ್ನಲಿ, ಚೆನ್ನಾಗಿರಲಿ, ಮಾಡ್ಬೋದು ಮೇಡಮ್.
0: ಸೂಪರ್ ಸರ್, ಹಾಗೆ ನೀವು ರೈತರ ಹತ್ರನೇ ಡೈರೆಕ್ಟ್ ಆಗಿ ಬಾಳೆಹಣ್ಣನ್ನ ತಗೊಂಡ್ ಬರ್ತೀರಾ ಅಂತ ಹೇಳಿದ್ರಿ. ಹೀಗಿರುವಾಗ ಅಲ್ಲಿ ತರುವಾಗಲೇ ಕಾಯಿ ತರ್ತೀರಾ ಅಥವಾ ಹಣ್ಣು ತರ್ತೀರಾ, ಇದ್ರ ಬಗ್ಗೆ ಹೇಳಿ ಸರ್.
2: ಇಲ್ಲ ಮೇಡಮ್, ಅಲ್ಲಿ ನಾವು ಕಾಯಿ ತೊಗೊಂಬರ್ತೀವಿ, ಹಣ್ಣು ಅಂದರೆ ಹಾಳಾಗ್ಬಿಡುತ್ತೆ ನಾವು ತರದೊಳಗೆ. ಅಲ್ಲಿ ಕಾಯಿ ತಗೊಬಂದು ನಾವು ಒಂದಿನ ಬತ್ಸ್ಬಿಟ್ಟು ನಮ್ಮ ಹಣ್ಣಿಗೆ ಹಾಕ್ತೀವಲ್ಲ ಉಬ್ಬೆ ಹಾಕ್ಬಿಟ್ಟು ಉಬ್ಬೆ ಹಾಕ್ತೀವಿ, ಒಂದೆರಡು ದಿನ ಆದಮೇಲೆ ಹಣ್ಣಾಗುತ್ತೆ ಮೇಡಮ್. ಅದು ಡೈರೆಕ್ಟ್ ಕಸ್ಟಮರಿಗೆ, ಅದು ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಏನಿಲ್ಲ. ಇಲ್ಲಿ ಎಲ್ಲರೂ ತಿನ್ನೋದು ಹಾಗೆ ಪೂಜೆ ಮಾಡೋದ್ರಿಂದ ಇದು ನಾವು ಭಾಳ ನೀಟಾಗಿ ಮಾಡಿಕೊಡ್ಬೇಕಾಗತ್ತೆ. ಯಾಕಂದರೆ ಇದು ಉಪಯೋಗಿಸೋದು ದಿನನಿತ್ಯ ಉಪಯೋಗಿಸೋದು, ಆಮೇಲೆ ರೇಟು ಜಾಸ್ತಿ ಇರಲ್ಲ, ಅದಕ್ಕೋಸ್ಕರ ನಾವು ಅದು ಕ್ಲೀನಾಗಿ ಹಣ್ಣು ಮಾಡಿಬಿಟ್ಟೆ ಕೊಡ್ತೀವಿ, ಕಾಯಿ ತೊಗೊಂಬರ್ತೀವಿ ಅಲ್ಲಿಂದ.

0: ಹಣ್ಣು ತಗೊಂಬರಲ್ಲ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಬಾಳೆಹಣ್ಣಿನ ವ್ಯಾಪಾರ ಹೇಗ್ ಮಾಡ್ತಾರೆ, ಅದರಲ್ಲೂ ಒಂದು ಬಾಳೆಕಾಯಿ ಮಂಡಿಯನ್ನ ಇಟ್ಕೊಂಡು ಅನ್ನೋದ್ರ ಬಗ್ಗೆ ನಮ್ಮ ಕೊಟ್ರೇಶ್ ಅವರು ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಕೊಡ್ತಿದ್ರು. ಇವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಆದ್ರೆ ಅದಕ್ಕೂ ಮೊದಲು ಈ ಕಾರ್ಯಕ್ರಮದಲ್ಲಿ ಮೊದಲು ಒಂದು ಸೂಪರ್ ಸಾಂಗ್ ಬರ್ತಾ ಇದೆ, ಸೊ ಸಾಂಗ್ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾ ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಾಳೆಕಾಯಿ ಮಂಡಿಯಲ್ಲಿ ಬಾಳೆಹಣ್ಣಿನ ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೊಟ್ರೇಶ್ವರ ಬಾಳೆಕಾಯಿ ಮಂಡಿಯ ಮಾಲೀಕರಾಗಿರುವಂತಹ ಶ್ರೀಯುತ ಕೊಟ್ರೇಶ್ವರ ನಮ್ಮೊಟ್ಟಿಗೆ ಮಾತಾಡ್ತಿದ್ರು. ಹಾಗಿದ್ಮೇಲೆ ಯಾಕೆ ತಡ ಇವ್ರ ಜೊತೆ ಮಾತುಕತೆ ಮುಂದುವರ್ಸೋಣ ಅಲ್ವಾ? ಕೊಟ್ರೇಶ್ವರ್, ಈ ಮಳಿಗೆ ಬಾಡ್ಗೆನ ಅಥವಾ ಸ್ವಂತದ್ದ ಸರ್?
3: ಇಲ್ಲ ಇಲ್ಲ ಮೇಡಮ್, ಇದು ಬಾಡಿಗೆ. ಅದು ಮಳಿಗೆ ಸ್ವಂತದಲ್ಲ, ಬಾಡಿಗೆ ಅದು. ನಾವು ಬಾಡಿಗೆ ಕಟ್ಕೊಂಡು ವ್ಯವಹಾರ ಮಾಡ್ತದೆ, ವ್ಯಾಪಾರ.
2: ಬಾಡಿಗೆ ಮಳಿಗೆ ಇದ್ದು ರೈತರಿಂದ ಡೈರೆಕ್ಟ್ ಆಗಿ ಹಣ್ಣನ್ನ ಕೊಂಡ್ಕೊಂಡು ಈ ವ್ಯಾಪಾರ ಮಾಡ್ತಾ ಇದ್ರೆ ಸೊ ಪ್ರಾಫಿಟ್ ಇದೆಯಾ ಸರ್ ಈ ಬಿಸ್ನೆಸ್ ಅಲ್ಲಿ?
3: ಇದೆ ಮೇಡಮ್, ತಕ್ಕ ಮಟ್ಟಿಗೆ ಪ್ರಾಫಿಟ್ ಇದೆ, ಏನು ತೊಂದರೆ ಇಲ್ಲ, ಮಾಡ್ಬೋದು ಎಲ್ಲರು, ಚೆನ್ನಾಗಿದೆ. ಯಾವುದೇ ಥರದ ಲಾಸ್ ಇಲ್ಲ, ಲಾಸ್ ಆಗುತ್ತೆ ಬಟ್ ಅದನ್ನ ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಕಸ್ಟಮರ್ ಯಾರು ಕೈ ಕೊಟ್ಟಿಲ್ಲ, ನಮಗೆ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ರೈತರು ಸಪೋರ್ಟ್ ಮಾಡಿದ್ದಾರೆ, ನಮ್ಮೆಲ್ಲ ಬಾಳೆ ಕಂಬಡಿ ವರ್ತಕರು ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ, ನಮ್ಮ ಮಲೆನಾಡು ಚೆನ್ನಾಗಿದೆ, ಮಲೆನಾಡು ಇಲ್ಲ.
2: ಕೊಟ್ರೇಶ್ ಸರ್, ನಾನು ಅವಾಗಿಂದ ನೋಡ್ತಾ ಇದ್ದೀನಿ ತುಂಬ ಜನ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಮ ಕಸ್ಟಮರ್ಸ್ ಎಲ್ಲೆಲ್ಲಿಂದ ಬರ್ತಾರೆ ಸರ್?
3: ಮೇಡಮ್, ಅದು ಕಸ್ಟಮರ್ ಎಲ್ಲಿಂದ ಬರ್ತಾರೆ ಅಂತ ಏನು ಗೊತ್ತಿಲ್ಲ, ಆದರೆ ನಮ್ಮನ್ನೇ ಹುಡ್ಕೊಂಡು ಬರ್ತಾರೆ, ಅದೊಂದು ಖುಷಿ ಆಗುತ್ತೆ. ಸುಮಾರು ಅಂಗಡಿಗಳಿದ್ರು ನಾವು ಕೊಡೋ ಸರ್ವಿಸ್ಸು, ಯಾವುದೇ ಕಸ್ಟಮರ್ ಆಗಲಿ ಮೇಡಮ್, ಬರೀ ನಾವು ಕೊಡೋ ಹಣ್ಣಾಗಲಿ ದುಡ್ಡಾಗಲಿ ನೋಡಲ್ಲ, ನಾವು ಒಂದೊಳ್ಳೆ ನಾಲ್ಕು ಮಾತಾಡಿಸ್ಬೇಕು, ಆಮೇಲೆ ಒಂದು ಒಳ್ಳೆ ಒಂದು ಖುಷಿಯಿಂದ ಕಳಿಸ್ಬೇಕು ಮೇಡಮ್. ನಮ್ಮ ಅಂಗಡಿ ಕಸ್ಟಮರ್ ಅಂದಾಗ ನಮ್ಮ ಅಂಗಡಿಯಿಂದ ಬೇಜಾರಾಗಿ ಹೋಗ್ಬಾರ್ದು ಯಾವುದೇ ಕಸ್ಟಮರು, ಖುಷಿಯಿಂದ ಹೋಗ್ಬೇಕು. ನೆಕ್ಸ್ಟ್ ಇನ್ನೊಬ್ರಿಗೆ ಕರ್ಕೊಂಬರಂಗಿರ್ಬೇಕು, ಅದು 10 ರೂಪಾಯಿ ಗಿರಾಕಿ ಆಗಿರ್ಬೋದು, 10,000 ರೂಪಾಯಿ ಗಿರಾಕಿ ಆಗಿರ್ಬೋದು, ಯಾರೇ ಆಗಲಿ ಖುಷಿಯಿಂದ ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ ಮೇಡಮ್.
2: ಸೂಪರ್ ಸರ್, ತುಂಬ ಒಳ್ಳೆ ಮಾತು ಹೇಳಿದ್ರೆ. ಈಗ ಗಿರಾಕಿಗಳು 10 ರೂಪಾಯಿ ವ್ಯಾಪಾರ ಮಾಡಲಿ, 10,000 ವ್ಯಾಪಾರ ಮಾಡಲಿ, ಅವರು ನಮಗೆ ಒಳ್ಳೆ ಗ್ರಾಹಕರೇ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ನಮಗೆ ತುಂಬ ಮುಖ್ಯ ಅಂತ ಹೇಳ್ತಿದ್ದೀರಾ?
3: ಹೌದು ಮೇಡಮ್, ಯಾಕಂದರೆ ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಎಲ್ಲ ಇದಾಗಿರೋದು, ನಮ್ಮ ವ್ಯವಹಾರ ಮಾಡ್ತಿರೋದು ನಾವು, ಅವರಿಂದ ನಾವು ಬದುಕ್ತಾ ಇರೋದು, ನಮ್ಮಿಂದ ಅವರಲ್ಲ, ಅವ್ರು ಬಂದು ನಮ್ಮ ಹತ್ರ ವ್ಯವಹಾರ ಮಾಡಿದರೆ ನಾವು ಬದುಕೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಕಸ್ಟಮರ್ ಬರಲಿ, ಕಸ್ಟಮರಿಂದ ರೈತರು ನಮ್ಮಿಂದ ನಾವು ರೈತರು ಚೆನ್ನಾಗಿ ವ್ಯವಹಾರ ಮಾಡಲಿ, ಬೆಳೀಲಿ ಬಾಳೆಕಾಯಿ. ಈ ಎಲ್ಲ ಹೊಸ್ದಾಗಿ ಏನು ಯುವಕರು ಮಾಡ್ತಾಯಿದಾರಲ್ಲ, ಅವರು ಕೃಷಿ ಮಾಡಲಿ ಅಂತ ಖುಷಿ ಪಡ್ತೀನಿ, ಹೇಳ್ತೀನಿ
2: ಸರ್. ಹಾಗೆ ನಿಮ್ಮದು ಸೀಸನ್ ವೈಸ್ ಬಿಸ್ನೆಸ್ ಅಥವಾ ಯಾವ ಥರ ಸರ್?
3: ಇಲ್ಲ ಮೇಡಮ್, ಒಂದು ಸೀಸನ್ ಮೇಡಮ್, ಇದು ಸೀಸನ್ ಅಂತ ಏನಿಲ್ಲ, ಎಲ್ಲ ಟೈಮು ಬರುತ್ತೆ ಬಾಳೆಕಾಯಿ, ಎಲ್ಲ ಟೈಮು ರೈತರು ಬೆಳೀತಾರೆ, ರೇಟ್ ಮಾತ್ರ ವೇರಿಯೇಷನ್ ಆಗ್ತಾ ಇರುತ್ತೆ. ವ್ಯವಹಾರ ಏನು ತೊಂದರೆ ಇಲ್ಲ, ವ್ಯವಹಾರ ಮಾತ್ರ ಮಾಡ್ತಾನೆ ಇರಬೇಕು. ಒಂದು ಸೀಸನ್ ಅಂತ ಏನಿಲ್ಲ, ರೇಟ್ ಮಾತ್ರ ವೇರಿಯೇಷನ್ ಆಗ್ತಾ ಇರುತ್ತೆ, ಕಮ್ಮಿ ಇರುತ್ತೆ ಜಾಸ್ತಿ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ.
2: ಸೊ ಸೀಸನ್ ಅಂತೇನಿಲ್ಲ, ಎಲ್ಲ ಟೈಮಲ್ಲೂ ಎಲ್ರಿಗೂ ಬಾಳೆಹಣ್ಣು ಬೇಕಾಗುತ್ತೆ, ಹಾಗಾಗಿ ಎಲ್ಲ ಟೈಮು ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ.
3: ಹೌದು ಹೌದು ಮೇಡಮ್, ಎಲ್ಲ ಟೈಮು ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ, ಏನು ತೊಂದರೆ ಇಲ್ಲ ಮೇಡಮ್. ಇದು ಬಿಸ್ನೆಸ್ ಅಂದಮೇಲೆ ಇದು ಹಸಿ ಮಾಲ್ ಆಗಿರೋದ್ರಿಂದ ಒಂದು ಟೈಮು ಬೀಳುತ್ತೆ, ಒಂದು ಟೈಮ್ ಹೇಳುತ್ತೆ, ಏನು ತೊಂದರೆ ಇಲ್ಲ, ಮಾರ್ಬೋದು. ಲಾಸ್ಟಿಗೆ ನಮಗೆ ಏನೇ ಇಲ್ಲ ಅಂದರೆ ಅಸಲಿಗೇನು ಮೋಸ ಇಲ್ಲ ಆಗುತ್ತೆ ಮೇಡಮ್, ಹಿಂಗೇನು ತೊಂದರೆ ಇಲ್ಲ. ಇದು ಮಾಲ್ ಹಸಿ ಇರೋದ್ರಿಂದ ಆದಷ್ಟು ನೀಟಾಗಿ ತುಂಬ ಚೆನ್ನಾಗಿ ವ್ಯಾಪಾರ ಮಾಡಬೇಕು, ಆದಷ್ಟು ನಾವು ಗಿರಾಕಿನ ಹೊಲಿಸ್ಕೊಳಕ್ಕೆ ನೋಡ್ಬೇಕು, ಅದು ಬಿಟ್ಟು ನಾವು ಸುಮ್ಮನೆ ಹೆಂಗೆ ಬೇಕಂಗೆ ವ್ಯಾಪಾರ ಮಾಡಿದರೆ ಆಗಲ್ಲ ಮೇಡಮ್.
2: ಕೊಟ್ರೆ ಸರ್, ಹಾಗೆ ಈಗ ಬಾಳೆಹಣ್ಣಲ್ಲಿ ಕೂಡ ತುಂಬ ವೆರೈಟೀಸ್ ಇರುತ್ತೆ, ಈಗ ಫುಟ್ ಬಾಳೆ ಅಂತನೋ, ಏಲಕ್ಕಿ ಬಾಳೆ ಅಂತನೋ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್.
3: ಇಲ್ಲ ಇಲ್ಲ ಮೇಡಮ್, ಇದು ಏಲಕ್ಕಿ ಬಾಳೆ ಪುಟ್ ಬಾಳೆ ಎರಡು ಒಂದೇ, ಒಂದೊಂದು ಊರಲ್ಲಿ ಒಂದೊಂಥರ ಹೆಸರಿದೆ ಇದಕ್ಕೆ. ಅದಕ್ಕೋಸ್ಕರ ನಮ್ಮ ಶಿವಮೊಗ್ಗದಲ್ಲಿ ಏನು ತೊಂದರೆ ಇಲ್ಲ, ಆ ಪುಟ್ ಬಾಳೆ ಏಲಕ್ಕಿ ಅಂದ್ರೆ ಒಂದೇ, ಪುಟ್ ಬಾಳೆ ಅಂದ್ರೆ ಒಂದೇ, ಪಚ್ಚಬಾಳೆ ಒಂದು, ಬೇರೆ ಥರ ಇದೆ ಮೇಡಮ್. ಆ ಏರಿಯಾ ವೈಸ್ ಹೋಗುತ್ತೆ, ಆ ಏರಿಯಾದಲ್ಲಿ ಅವ್ರು ತಿಂದರೆ ಅದು ಕೊಡ್ತಾರೆ, ಇಲ್ಲ ನಮ್ಮ ಹತ್ರ ನಮ್ದು ಈದ್ ಓಡುತ್ತೆ ಅಂದರೆ ನಾವು ಪುಟ್ ಬಾಳೆ ಮಾರ್ತೀವಿ, ಪಚ್ಚಬಾಳೆ ಮಾರ್ತೀವಿ, ಸೀಸನ್ ಬಂದರೆ ನೇಂದ್ರ ಮಾರ್ತೀವಿ. ಬಟ್ ಗಿರಾಕಿ ಯಾವ್ದು ಕೇಳ್ತಾರೆ ಅದು ಕೊಡ್ತೀವಿ ಮೇಡಮ್, ಅದು ವಾಪಸ್ ಕಳಿಸಲ್ಲ ಗಿರಾಕಿಗಳಿಗೆ.
2: ಸರ್, ಈಗ ಕೆಲವು ಟೈಮು ಶ್ರಾವಣ ಟೈಮಲ್ಲೋ ಅಥವಾ ಮದುವೆ ಸೀಸನ್ಗಳಿದ್ದಾಗ ಎಲ್ಲ ಯೂಶ್ವಲಿ ಹೆಚ್ಚಾಗಿ ಏನಾದರೂ ಬಾಳೆಹಣ್ಣು ವ್ಯಾಪಾರ ಆಗುತ್ತಾ ಅಥವಾ ಯಾವ ರೀತಿ ಸರ್?
3: ಇಲ್ಲ ಮೇಡಮ್, ಹೆಚ್ಚಾಗಿ ವ್ಯಾಪಾರ ಏನಿಲ್ಲ, ಆ ಟೈಮಲ್ಲಿ ಪೂಜೆಗೆ ಉಪಯೋಗಿಸ್ತಾರೆ, ಆ ಟೈಮಲ್ಲಿ ಪೂಜೆಗೆ ಉಪಯೋಗಿಸ್ತಾರೆ. ಈಗಂತೂ ಈಗಿನ ರೇಟಿಗೆ ಯಾರಾದರೂ ಒಂದು ಸಣ್ಣ ಪುಟ್ಟ ಮದುವೆ ಮಾಡಿದರೆ ಒಂದು ಬಾಟ್ಲ್ ನೀರು ಕೊಡೋದು ಕಷ್ಟ ಆಗಿರುತ್ತೆ, ಅದರಲ್ಲಿ 100 ರೂಪಾಯಿ ಕೆ ಜಿ ಬಾಳೆಹಣ್ಣು ಕೊಟ್ಟು ಆಗಲ್ಲ. ಈಗ 4-5 ಥರ ಸ್ವೀಟ್ ಮಾಡಿರ್ತಾರೆ, ಅದರಲ್ಲಿ ಮಧ್ಯೆ ಒಂದು ಬಾಳೆಹಣ್ಣು ಇಟ್ಟಿರ್ತಾರೆ, ಅದನ್ನೆಲ್ಲ ತಿನ್ನಲ್ಲ. ಅದಕ್ಕೋಸ್ಕರ ಮದುವೆ ಆರ್ಡ್ರ್ಗಳು ಕಮ್ಮಿ ಆಗಿದ್ದಾವೆ. ಈಗ ಮುಂಚೆ ಥರ ಇಲ್ಲ, ಮುಂಚೆ ಸಿಕ್ಕಾಬಟ್ಟೆ ಇತ್ತು, ಈಗ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಮದುವೆ ಆರ್ಡ್ರ್ಗಳು ಕಮ್ಮಿ ಆಗಿದ್ದಾವೆ, ಆಮೇಲೆ ಅಡ್ಡಿ ಇಲ್ಲ. ಶ್ರಾವಣದಲ್ಲೆಲ್ಲ ಸ್ವಲ್ಪ ರೇಟು ಜಾಸ್ತಿ ಆಗೈತೆ, ಆ ರೇಟ್ ಆಗಬೇಕು. ರೇಟ್ ಆದಾಗ ಏನಾಗುತ್ತೆ, ರೈತರಿಗೂ ಒಂದು ಖುಷಿ ಇರುತ್ತೆ, ನಾವು ಬೆಳೆದಿದ್ದಕ್ಕೊಂದು ಬೆಲೆ ಸಿಕ್ತಪ್ಪ ಅಂತ. ಆ ಥರ ರೇಟ್ ಆದಾಗ ಇಲ್ಲಿ ವ್ಯಾಪಾರನೂ ಚೆನ್ನಾಗಿರುತ್ತೆ, ಲಾಭ ಕಮ್ಮಿ ಆಗುತ್ತೆ ಅಂದ್ರೂ, ಬಟ್ ಟರ್ನ್ ಓವರ್ ಚೆನ್ನಾಗಿರುತ್ತೆ, ಜಾಸ್ತಿ ಇರುತ್ತೆ. ನಡಿ ಅಡ್ಡಿ ಇಲ್ಲ, ರೇಟ್ ಆಗಬೇಕು. ಯಾವುದೇ ಒಂದು ವಸ್ತು ಆದ್ರೂ ರೇಟ್ ಆದರೆ ಅದಕ್ಕೆ ಮರ್ಯಾದೆ, ಇಲ್ಲ ಅಂದರೆ ಅದಕ್ಕೆ ಬೆಲೆ ಇರೋಲ್ಲ. ಈ ಟೊಮೊಟೊ ನೋಡಿರಿ, ಒಂದು 2-3 ತಿಂಗಳು ಕಮ್ಮಿ ಆಯಿತು, ಆಮೇಲೆ ಸಡನ್ನಾಗಿ ಜಾಸ್ತಿ ಆಯಿತು, ಹಂಗಾಗಿ ಸ್ವಲ್ಪ ರೇಟ್ ಆಗ್ತಾ ಇರ್ಬೇಕು ಮೇಡಮ್.
4: ಓಕೆ, ಸೊ ನೀವು ಹೇಳೋ ಪ್ರಕಾರ ಬಾಳೆಹಣ್ಣುಗಳಾಗಿರ್ಬೋದು ಯಾವುದೇ ಐಟಮ್ಸ್ಗಳು ರೇಟ್ ಆದಾಗ ಅದಕ್ಕೆ ಬೆಲೆ ಜಾಸ್ತಿ ಅಂತ?
3: ಹೌದು, ಎಲ್ಲ ರೇಟು ಜಾಸ್ತಿ ಇರಬೇಕು. ತೀರಾ ಒಂದು ಮಧ್ಯಮ ವರ್ಗದವರಿಗೆ ಕೈ ಸಿಗದಷ್ಟು ದೂರನೂ ಹೋಗ್ಬಾರ್ದು, ತೀರಾ ಕೆಳಗೂ ಇರಬಾರ್ದು, ಪರವಾಗಿಲ್ಲ ಹಂಗಾದರೆ ನಡೀತು ಮೇಡಮ್ ಬಿಸ್ನೆಸ್ಸು. ಬಟ್ ಎಲ್ಲರಿಗೂ ಕೆಲಸ ಇರಬೇಕು. ನಮ್ಮಲ್ಲಿ ಕೂಲಿ ಕಾರ್ಮಿಕರು, ದಿನ ಕೆಲಸ ಮಾಡೋರು, ಹಳ್ಳಿ ಜನ ಇಂಥವ್ರ ಜಾಸ್ತಿ ಬರೋದು. ಆ ಉದ್ದೇಶಕ್ಕೆ ಅವರಿಗೆಲ್ಲ ನೀಟಾಗಿತ್ತು ಅಂದರೆ ನಮ್ಮ ಹತ್ರ ವ್ಯವಹಾರ ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
4: ಓಕೆ ಕೊಟ್ರೆ ಸರ್, ಈಗ ನೀವು 9 ವರ್ಷದಿಂದ ಇದೇ ಬಿಸ್ನೆಸ್ಸಲ್ಲಿ ಇದ್ದೀರಾ, ಯಾವತ್ತೋ ಒಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ಈ ಬಿಸ್ನೆಸ್ಸಿಗೆ ಬಂದಿದ್ದಕ್ಕೂ ಸಾರ್ಥಕತೆ ಸಿಕ್ತು ಅಂತ ಯಾವತ್ತಾದರೂ ಅನಿಸಿದೆಯಾ?
3: ಅದು ಯಾವಾಗ ಅನಿಸಲ್ಲ ಮೇಡಮ್, ಅದು
4: ಅನಿಸಲ್ಲ.
3: ಯಾಕಂದರೆ ದೀಪಾವಳಿ ಹಬ್ಬ ಆಗಲಿ, ದಸರಾ ಹಬ್ಬ ಆಗಲಿ, ಎಲ್ಲರೂ ಹಬ್ಬ ಮಾಡ್ತಾಯಿದ್ರೆ ನಾವು ಟೆನ್ಷನಲ್ಲೇ ಇರ್ತೀವಿ. ಯಾಕಂದರೆ ನಾವು ಹಾಕಿರೋ ಬಂಡವಾಳ ನಮಗೆ ಬಂದರೆ ಸಾಕಾಗಿರುತ್ತೆ, ಲಾಭ ಆದರೂ ಖುಷಿ ಪಡ್ಬಾರ್ದು, ಲಾಸ್ ಆದರೂ ಖುಷಿ ಪಡ್ಬಾರ್ದು. ಯಾಕಂದರೆ ಎಲ್ಲರೂ ಹಬ್ಬ ಮಾಡ್ತಾರೋ ಟೈಮಲ್ಲಿ ನಾವು ಹಬ್ಬ ಮಾಡೋಕ್ಕಾಗಲ್ಲ, ನಾವು ಹಬ್ಬ ಮಾಡ್ತಾ ಟೈಮಲ್ಲಿ ಊರಲ್ಲಿ ಯಾರು ಹಬ್ಬ ಮಾಡ್ತಾಯಿರಲ್ಲ. ಅದಕ್ಕೋಸ್ಕರ ಹಸಿ ಮಾಲ್ ದಂದೇನೆ ಹಂಗೆ, ಅಡಿಕೆ ವ್ಯಾಪಾರ ಆದರೆ ಇಲ್ಲ ಇವತ್ತಲ್ಲ ನಾಳೆ ಮಾರ್ಬೋದು, ಬೇರೆ ದಿನಸಿ ಆದರೆ ಇಲ್ಲ, ನಮ್ದು ಆ ಥರ ಅಲ್ಲ, ಎನಿ ಟೈಮ್ ನಾವು ಮರಲೇಬೇಕಾಗತ್ತೆ. ಬಟ್ ಖುಷಿ ಅಂತ ಏನಿಲ್ಲ ಮೇಡಮ್, ಜೀವನ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಹಂಗಂತ ನಾವು ಜಾಸ್ತಿನೂ ಮಾಡ್ಕೊಳಕ್ಕಾಗಲ್ಲ, ಕಮ್ಮಿನೂ ಮಾಡ್ಕೊಳಕ್ಕಾಗಲ್ಲ, ಒಂದು ಮೀಡಿಯಂ ಲೆಕ್ಕಾಚಾರ ಹೋಗ್ತಾ ಇರಬೇಕು.
4: ಊರವರೆಲ್ಲ ಹಬ್ಬ ಮಾಡ್ತಿದ್ರು ಕೂಡ ನೀವು ಮಾತ್ರ ನಿಮ್ಮ ಬಿಸ್ನೆಸ್ ಎಲ್ಲ ಇರಬೇಕು, ನೀವು ಹಬ್ಬ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಅನಿಸಿಕೆ?
3: ಹೌದು ಹೌದು ಮೇಡಮ್, ಹೌದು. ಯಾಕಂದರೆ ಈಗ ನಾವು ಒಂದು ದೀಪಾವಳಿ, ಒಂದು ತುಳಸಿ, ಒಂದು ವರಮಹಾಲಕ್ಷ್ಮಿ ಇವೆಲ್ಲ ಹಬ್ಬ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಮೇಲೆ ಸ್ವಲ್ಪ ಜಾಸ್ತಿ ಹಾಕೊಂಡಿರ್ತೀವಿ. ವ್ಯವಹಾರ ಆಯಿತು ಪರವಾಗಿಲ್ಲ, ಸ್ವಲ್ಪ ಕೈ ಕೊಡ್ತಂದ್ರೆ ನಮಗೆ ಟೆನ್ಷನ್ ಆಗುತ್ತೆ. ಆ ಟೈಮಲ್ಲಿ ಹಾಕಿರೋ ಬಂಡವಾಳ ಬಂದರೆ ಸಾಕು ಅನಿಸಿರುತ್ತೆ, ಆ ಟೈಮಲ್ಲಿ ನಮಗೆ ಹಬ್ಬದ ನೆನಪು ಬರಲ್ಲ, ಬಂದು ಯಾರು ತಗೊಂಡೋಗಲಪ್ಪ ಅನ್ನೋ ಒಂದು ಇದರಲ್ಲಿರ್ತೀವಿ. ಅದಕ್ಕೋಸ್ಕರ ನಾನು ನಮ್ಮ ಬಿಸ್ನೆಸ್ಸಲ್ಲಿ ಹಬ್ಬ ಮಾಡ್ತೀನಿ, ನಾನು ಎಲ್ಲರ ಜೊತೆಗೆ ಆರಾಮಾಗಿರ್ತೀನಿ, ನಾನು ನೆಮ್ಮದಿಯಿಂದ ಇರ್ತೀನಿ ಅನ್ಕೊಂಡವ್ರು ಬರಬೇಡ್ರಿ. ಬಟ್ ನಮ್ಮ ಬಿಸ್ನೆಸ್ಸಲ್ಲಿ 24 ಗಂಟೆನೂ ನಾವು ವ್ಯವಹಾರ ಮಾಡ್ತೀವಿ ಅನ್ನೋ ಮೈಂಡ್ ಇದ್ರೆ ಮಾತ್ರ ಬರ್ಬೋದು, ಬಟ್ ಬೇರೆಯವ್ರ ಥರ ಬೇರೆ ಬಿಸ್ನೆಸ್ ಥರ ಅಲ್ಲ.
4: ಇಂಟ್ರೆಸ್ಟಿಂಗ್ ಸರ್, ಕೇಳ್ತಾ ಇದ್ರಲ್ಲ ಕೇಳಿದ್ರೆ, ಈ ಬಾಳೆಕಾಯಿ ಮಂಡಿ ಬಿಸ್ನೆಸ್ ಏನಿದೆ ಎಲ್ಲ ಬಿಸ್ನೆಸ್ ಥರ ಅಲ್ಲ, ತುಂಬ ಸ್ಟ್ರಗಲಿಂಗ್ ಇರುತ್ತೆ. ಊರವರೆಲ್ಲ ಹಬ್ಬ ಮಾಡ್ತಿದ್ರು, ನಾವು ನಮ್ಮ ಮಾಲ್ ಸೇಲ್ ಆಯ್ತು ಇಲ್ಲೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಹಾಗೆ ಸ್ಟ್ರಗಲಿಂಗ್ ಕೂಡ ಇದೆ, ಇದರಿಂದ ಸಕ್ಸಸ್ ಕೂಡ ಇದೆ ಅಂತ ಹೇಳಿ ಕೊಟ್ರೇಶ್ ಅವರು ಹೇಳ್ತಾ ಇದ್ರು. ಇವ್ರ ಜೊತೆ ಇನ್ನೊಂದಿಷ್ಟು ಮಾತಾಡೋಣ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬೆಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತು ನಾವು ನಮ್ಮ ಬಿಸ್ನೆಸ್ ಬೆಸ್ ಕಾರ್ಯಕ್ರಮದಲ್ಲಿ ಬಾಳೆಕಾಯಿ ಮಂಡಿಯ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಕೊಟ್ರೇಶ್ವರ ಬಾಳೆಕಾಯಿ ಮಂಡಿಯ ಮಾಲೀಕರಾಗಿರುವಂತಹ ಶ್ರೀಯುತ ಕೊಟ್ರೇಶ್ ಅವರು ಸುಮಾರು 9 ವರ್ಷದಿಂದ ಈ ಬಿಸ್ನೆಸ್ ನ ಮಾಡ್ಕೊಂಡು ಬರ್ತಿದ್ದಾರೆ. ಅವರು ತಮ್ಮ ಬಿಸ್ನೆಸ್ ಜರ್ನಿ ಬಗ್ಗೆ ನಮ್ಮ ಜೊತೆ ಮಾತಾಡ್ತಿದ್ರು. ಅವ್ರ ಜೊತೆ ಮಾತುಕತೆ ಮುಂದುವರೆಸೋಣವಾ. ಕೊಟ್ರೇಶ್ ಸರ್, ಈಗ ನಿಮ್ಮ ಈ ಕೊಟ್ರೇಶ್ವರ ಬಾಳೆಕಾಯಿ ಮಂಡಿ ಎಷ್ಟೊತ್ತಿಗೆ ಓಪನ್ ಆಗುತ್ತೆ, ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ, ಯಾವಾಗ ನೀವು ರಜೆ ತಗೊಳ್ತೀರಾ? ಸೊ ನಿಮ್ಮ ಟೈಮಿಂಗ್ಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್.
3: ಟೈಮಿಂಗ್ಸ್ ಮೇಡಮ್, ಬೆಳಗ್ಗೆ 1:30 AM ರಾತ್ರಿ 1:30 AM ತನಕ ಇರುತ್ತೆ.
2: ಸುಮಾರು ನೀವು 10 ಗಂಟೆಗಳ ಕಾಲ ಕೂಡ ಕೆಲಸ ಮಾಡ್ತೀರಾ?
3: ಮಾಡ್ಬೇಕು ಮೇಡಮ್, ಯಾಕಂದ್ರೆ ಇದು ಹಸಿ ಮಾಲಲ್ಲ, ಹಾಳಾದ್ರೆ ನಮ್ದೇ ಮೇಡಮ್ ಹೋಗೋದು. ಇದು ಇಟ್ಬಿಟ್ಟು ನಾವು ಮತ್ತೆ ಸಂಜೆ ಬಂದು ಓಪನ್ ಮಾಡ್ತೀವಿ ಅಂದ್ರೆ ಗಿರಾಕಿ ನಮ್ಮ ಟೈಮಿಂಗ್ಸೇ ಬರಲ್ಲ. ನಾವು ಯಾವಾಗಲೂ ಗಿರಾಕಿ ಕಾಯ್ಬೇಕು ಹೊರತು ನಮಗೆ ಗಿರಾಕಿ ಕಾಯಲ್ಲ, ಯಾಕಂದ್ರೆ ನಮ್ಮಂತ 100 ಜನ ಹೊಟ್ಟೆ ಹಸ್ತಿರೋದು, ಅದಕ್ಕೋಸ್ಕರ ನಾವು ಮಾಡಲೇಬೇಕಾಗತ್ತೆ. ನಮ್ಮ
2: ಸರ್, ಈ ಬಿಸ್ನೆಸ್ ನಡುವೆ ನೀವು ನಿಮ್ಮ ಆರೋಗ್ಯವನ್ನು ಹೇಗೆ ನಿಗಾ ಮಾಡ್ತೀರಾ?
3: ಅದೆಲ್ಲ ನಾವು ಯೋಚನೆ ಮಾಡಿಲ್ಲ ಮೇಡಮ್, ಯಾಕಂದ್ರೆ ನಮಗೆ ಅವೆಲ್ಲ ಇನ್ನೂ ಏನು ಸಮಸ್ಯೆ ಬಂದಿಲ್ಲ, ಮುಂದೆ ಬರೋದು ಬೇಡ ಅನ್ಕೊಂತೀನಿ.
2: ಸರ್, ಮತ್ತೆ ಊಟ ತಿಂಡಿ ಎಲ್ಲ ಹೇಗೆ ಮಾಡ್ತೀರಾ ಸರ್? ಈಗ ಬೆಳಗ್ಗೆಯಿಂದ ರಾತ್ರಿ ತನಕ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಿ, ಅದ್ರ ಕತೆ ಏನು ಸರ್?
3: ಟೈಮಿಂಗ್ಸ್ ಎಲ್ಲ ಮೇಡಮ್, ಒಂದು ಊಟ ತಿಂಡಿ ಎಲ್ಲ, ಊಟ ತಿಂಡಿಗೆ ನಾವು ಅಡ್ಜಸ್ಟ್ ಆಗಿಲ್ಲ, ನಮಗೆ ಊಟ ತಿಂಡಿ ಅಡ್ಜಸ್ಟ್ ಆಗಿಬಿಡೈತೆ. ಯಾವ ಟೈಮಿಂಗ್ಸಿಗೆ ಹೋಗ್ತೀವಿ ಅಂತ ನಮಗೆ ಗೊತ್ತಿರಲ್ಲ, ಯಾವ ಟೈಮಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ, ನಮಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಒಂದೊಂದ್ಸರಿ ತೋಟಕ್ಕೆ ಹೋದರೆ ಅಲ್ಲೇ ರೈತರ ಮನೆಯೆಲ್ಲ ಊಟ ಮಾಡಿಬಿಡ್ತೀವಿ, ಒಂದೊಂದ್ಸರಿ ಹಿಂಗೆ ಫ್ರೀ ಆಗಿದ್ದು ಯಾರೋ ನಮ್ಮ ಮನೆಯಿಂದ ಬಂದರೆ ಅವ್ರು ಕೂರಿಸ್ಬಿಟ್ಟು ಊಟಕ್ಕೆ ಹೋಗ್ತೀವಿ. ಎಲ್ಲ ನಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ ತೀರಾ ಹಸು ಇದ್ದರೆ ಹೋಗಿ ಊಟ ಮಾಡ್ತೀವಿ. ಕೆಲವೊಂದು ಟೈಮ್ ನಮಗೆ ಹಸುವಿಗಿಂತ ವ್ಯವಹಾರನೇ ಜಾಸ್ತಿ ಆಗಿರುತ್ತೆ.
2: ಸೊ ನಿಮ್ಮ ಪ್ರಕಾರ ಊಟದ ಹಸುವಿಗಿಂತ ಬಿಸ್ನೆಸ್ ಹಸುವೆ ಹೆಚ್ಚಾಗಿದೆ ಅಂತ?
3: ಹೌದು. ಇಲ್ಲ ಮೇಡಮ್, ಯಾಕಂದರೆ ನಾವೊಂದು ಬಂಡವಾಳ ಹಾಕಿರ್ತೀವಿ, ಅದನ್ನ ವಾಪಸ್ ತೆಗಿಬೇಕು, ನೆಕ್ಸ್ಟ್ ಕೊಡೋರಿಗೆ ಕೊಡಬೇಕು, 4 ಜನದಲ್ಲಿ ಚೆನ್ನಾಗಿರ್ಬೇಕು, ಆ ಉದ್ದೇಶಕ್ಕೆ ನಾವು ಸರ್ಕಸ್ ಮಾಡಲೇಬೇಕು.
2: ಸೂಪರ್ ಸರ್. ಹಾಗೆಯೇ ಈಗ ಯಾರೋ ಹೊಸದಾಗಿ ಬಾಳೆಕಾಯಿ ಮಂಡಿ ಇಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ? ಹೇಗಿದೆ ಈ ಬಿಸ್ನೆಸ್?
3: ಇಲ್ಲ ಮಾಡ್ಬೋದು ಸರ್, ಮಾಡ್ಬೋದು, ತುಂಬ ಪ್ರಾಮಾಣಿಕವಾಗಿ ಮಾಡಿರಿ, ಯಾಕಂದರೆ ಇದು ಲಕ್ಷ್ಮಿ ಇದ್ದಂಗೆ, ಇದರಲ್ಲಿ ಯಾವುದೇ ಥರದ್ದು ಮೋಸ ಮಾಡೋಕೆ ಹೋಗ್ಬಾರ್ದು. ಬಟ್ ತಂದವನಿಗೂ ಬೇಜಾರಾಗ್ಬಾರ್ದು, ಕೊಟ್ಟವನಿಗಂತೂ ಯಾವತ್ತೂ ಬೇಜಾರಾಗ್ಬಾರ್ದು. ನಮ್ಮ ಹತ್ರ ವ್ಯವಹಾರ ಮಾಡಿದರೆ ನೆಕ್ಸ್ಟ್ ಇನ್ನೊಂದ್ಸರಿ ಅವನ ಹತ್ರ ವ್ಯವಹಾರ ಮಾಡಬೇಕು ಅನ್ನಂಗಿರ್ಬೇಕು. ನಾವು ತಗೊಬಂದಿರೋ ರೈತರು ಇನ್ನೊಂದ್ಸರಿ ಕರೆದ್ಬಿಟ್ಟು ನೆಕ್ಸ್ಟ್ ಅವರು ಯುವ ಪೀಳಿಗೆ ಅವ್ರ ಮಕ್ಕಳು ಬಾಳೆಕಾಯಿ ಹಾಕಿದಾಗಲೂ ಏ ನೀವು ಬಂದು ಕಡೀರಪ್ಪ ಅನ್ನಂಗಿರ್ಬೇಕು, ಯಾಕಂದರೆ ಆ ಥರದ ಅನುಭವ ನನಗೆ ತುಂಬ ಆಗಿದೆ. ನಾವು ಬಿಟ್ಟರು ತೋಟದವ್ರು ಬಿಟ್ಟಿಲ್ಲ, ನಮಗೆ ಕರೆದು ಕೊಟ್ಟಿದ್ದಾರೆ ಬಾಳೆಕಾಯಿ. ಬಟ್ ರೈತರಿಗೊಂದು ಪ್ರಾಫಿಟ್ ಆಗಂಗಿರ್ಬೇಕು, ಇದೊಂಥರ ಚೈನ್ ಲಿಂಕ್ ಇದ್ದಂಗೆ, ಯಾರಿಗೂ ಮೋಸ ಆಗ್ಬಾರ್ದು. ಬಟ್ ಒನ್ ಟೈಮು ನಮಗೆ ಮೋಸ ಆದ್ರೂ ಅವ್ರಿಗೆ ರೈತರಿಗೆ ಮಾತ್ರ ಮೋಸ ಆಗ್ಬಾರ್ದು ಅಂತ ಹೇಳ್ತೀನಿ.
2: ನಿಜ ಸರ್, ನಿಜ ಒಳ್ಳೊಳ್ಳೆಯ ಮಾತು ಹೇಳಿದ್ರಿ. ಹಾಗೆಯೇ ಈಗ ನೀವೊಬ್ಬರು ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ, ಈಗ ಬೇರೆ ಯಾರೋ ಬಿಸ್ನೆಸ್ ಮ್ಯಾನ್ ಆಗಬೇಕಂದ್ರೆ ಇಂಥ ಕ್ವಾಲಿಟಿ ಇರಲೇಬೇಕು, ಈ ಡೆಡಿಕೇಶನ್ ಇರಲೇಬೇಕು ಬಿಸ್ನೆಸ್ಗೆ ಅಂದರೆ ಏನಿರಬೇಕು ಸರ್?
3: ಮೇಡಮ್, ನಾನು ಫಸ್ಟ್ ಆಫ್ ಆಲ್ ಯಶಸ್ವಿ ಆಗಿಲ್ಲ ಇನ್ನು, ನಮಗೆ ಇನ್ನೂ ತುಂಬ ಕನಸಿದ್ದಾವೆ, ಅದು ಅವರ ಪರ್ಸ್ನಲಾಗಿ ಹೋಗುತ್ತೆ. ಈಗ ಅವ್ರ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದು ತುಂಬ ರಿಚ್ ಆಗಿದ್ದರು ಅಂದರೆ 4 ಜನ ಕೆಲಸಕ್ಕೆ ಇಟ್ಕೊಂಡು ಅವ್ನು ಬಂದು ಆರಾಮಾಗಿ ಮಾಡ್ಬೋದು. ಇಲ್ಲ ನಮ್ಮ ಥರ ಲೋ ಆಗಿ ತುಂಬ ಏನೂ ಇಲ್ಲ, ನಾವೇ ಮಾಡ್ಕೊಬೇಕು ಅಂದರೆ ಅವನು ಸ್ವಲ್ಪ ಕಷ್ಟಪಡಲೇಬೇಕಾಗತ್ತೆ. ಅದೇ ಇದಕ್ಕೆ ಎರಡಕ್ಕೂ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಚೆನ್ನಾಗಿರ್ಬೇಕು. ಒಂದು ತಂದೆ ಮಾಡಿರ್ಬೇಕು ಇಲ್ಲ ತಾತ ಮಾಡಿರ್ಬೇಕು, ವ್ಯವಹಾರ ಇದ್ದು ಅಂದರೆ ಅವ್ನು ಮಾಡ್ಕೊಬೋದು.
2: ಸೊ ನೀವು ಕೂಡ ಈಗ 9 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಿದ್ದೀರಾ, ನೀವು ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದೀರಾ ಸರ್?
3: ಪರವಾಗಿಲ್ಲ ಮೇಡಮ್, ನಮಗೂ 4 ಜನ ಗುರುತಿಸಲೆಕ್ಕ ಬಂದಿದ್ದೀವಿ. ನಾವು ಒಳ್ಳೆ ಬಟ್ಟೆ ಹಾಕೋಂತೀವಲ್ಲ ಗೊತ್ತಿಲ್ಲ, 4 ಜನ ವ್ಯವಹಾರ ಹತ್ರ ಹೋಗಿ ನಿಂತ್ಕೊಂಡ್ರೆ ಓ ಇವನು ಈ ಥರ ವ್ಯಾಪಾರ ಮಾಡ್ತಿದ್ದಾನೆ, ಈ ಥರ ವ್ಯವಹಾರ ಮಾಡಿದ್ದಾನೆ ಅಂತ 4 ಜನ ಹೇಳ್ತಾರೆ, ಏನು ತೊಂದರೆ ಇಲ್ಲ, ಅದಕ್ಕೇನು ತೊಂದರೆ ಇಲ್ಲ ಮೇಡಮ್.
2: ಅದ್ರ ಬಗ್ಗೆ ನಿಮಗೆ ಖುಷಿ ಇದೆ?
3: ಹಾಂ ಇದೆ ಮೇಡಮ್, ಖುಷಿ ಇದೆ, ಏನು ತೊಂದರೆ ಇಲ್ಲ, ಖುಷಿ ಇದೆ. ನಾನು ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು, ಇನ್ನೂ 4 ಜನದಿಗೆ ಅಟ್ಟು ವ್ಯವಹಾರಗಳು ಚೆನ್ನಾಗಿರ್ಬೇಕು. ಎಲ್ಲ ಯಾರನ್ನು ಬಿಟ್ಟು ವ್ಯವಹಾರ ಮಾಡೋಕ್ಕಾಗಲ್ಲ, ಎಲ್ಲರೂ ಬೇಕು ಮೇಡಮ್. ಇದರಲ್ಲಿ ಒಂದು ಖುಷಿನೂ ಇರುತ್ತೆ, ಒಂದು ತಪ್ಪು ಇರುತ್ತೆ, ಏನೇ ತಪ್ಪಾದ ಸರಿಪಡಿಸ್ಕೊಂಡು ಹೋಗ್ಬೇಕು.
2: ಸೂಪರ್ ಸರ್. ಹಾಗೇನೆ ಕೊಟ್ರೆ ಸರ್, ಒಟ್ಟಾರೆ ನಿಮ್ಮ ಈ ಬಾಳೆಕಾಯಿ ಮಂಡಿ ಬಿಸ್ನೆಸ್ ಸುಮಾರು 9 ವರ್ಷದಿಂದ ಮಾಡ್ಕೊ ಬಂದಿದ್ರ, ಈ ಬಿಸ್ನೆಸ್ ಬಗ್ಗೆ ಒಂದೆರಡು ಮಾತಲ್ಲಿ ಹೇಳಬೇಕು ಅಂದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್?
3: ಏನಿಲ್ಲ ಮೇಡಮ್, ಇದರಲ್ಲಿ ಕಷ್ಟ ಇದೆ, ಸುಖ ಇದೆ, ಬಟ್ ತುಂಬಾ ಕಷ್ಟ ಇದೆ, ಅದು ಎದುರಿಸಿದ್ರೆ ಮುಂದೆ ಒಳ್ಳೆ ಲೈಫ್ ಇದೆ. ಫಸ್ಟಿಗೆ ನಾವು ಎದುರು ಓಡೋಗ್ಬಿಟ್ರೆ ಅದು ಇದಾಗುತ್ತೆ. ಇದರಲ್ಲಿ ಏನು ಗೊತ್ತಾ, ನೂರ್ತಿರೋರು ನಮಗಿಂತ ತುಂಬ ನೂರ್ತಿರೋರು ಇದಾರಲ್ಲ, ಅವ್ರನ್ನ ನೋಡಬೇಕು, ಅವರಿಂದ ಕಲಿಬೇಕು. ಏನೇ ಆಗಲಿ ಮೇಡಮ್, ನಾವು ಎಷ್ಟೇ ತಿಳ್ಕೊಂಡಿದ್ರು ಬಟ್ ತಿಳ್ಕೊಂಡವ್ರ ಜೊತೆ ಓಡಾಡಿದರೆ ಆಟೋಮೆಟಿಕ್ ಆಗಲಿಲ್ಲ, ಭಯಭಕ್ತಿ ಬಂದ್ಬಿಡುತ್ತೆ. ಅದು ತಿಳ್ಕೊಬೇಕು. ನನಗೆ ಗೊತ್ತು, ನಾನೇ ಎಲ್ಲ ಮಾಡ್ತೀನಿ ಅಂದರೆ ತಪ್ಪಾಗುತ್ತೆ. ಮರದಕ್ಕಿಂತ ಮರ ದೊಡ್ಡದಿರೋದ್ರಿಂದ ಒಂದು ಸ್ವಲ್ಪ ತಿಳ್ಕೊಬೇಕಾಗತ್ತೆ.
2: ಸೂಪರ್ ಸರ್, ನಿಜವಾಗ್ಲೂ ನಿಮ್ಮ ಈ ಬಿಸ್ನೆಸ್ ಬಗ್ಗೆ ಒಳ್ಳೊಳ್ಳೆಯ ಮಾಹಿತಿನ ಕೊಟ್ರಿ. ಅದರಲ್ಲೂ ಮಧ್ಯ ಮಧ್ಯ ಗ್ರಾಹಕರು ಬರ್ತಾನೆ ಇದ್ರು, ಅವ್ರ ಜೊತೆ ವ್ಯಾಪಾರ ಮಾಡ್ತಾ ಮಾಡ್ತಾನೆ ನಮಗೆ ನಿಮ್ಮ ಇಂಟರ್ವ್ಯೂ ಕೊಟ್ರಿ. ನಿಮಗೆ ಮತ್ತೊಮ್ಮೆ ಆತ್ಮೀಯ ಧನ್ಯವಾದಗಳು ಸರ್. ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ಕೊಟ್ರೇಶ್ವರ ಬಾಳೆಕಾಯಿ ಮಂಡಿಯ ಬಿಸ್ನೆಸ್ ಬಗ್ಗೆ ಅದರ ಮಾಲೀಕರಾಗಿರುವಂಥ ಕೊಟ್ರೇಶ್ ಅವರು ಒಳ್ಳೊಳ್ಳೆಯ ಮಾಹಿತಿನ ತಿಳಿಸ್ಕೊಟ್ರು. ಹಾಗೆ ಬಿಸ್ನೆಸ್ ಮನ್ಗೇನೆಲ್ಲ ಸ್ಟ್ರಗಲ್ಸ್ ಇರುತ್ತೆ, ಆ ಸ್ಟ್ರಗಲ್ಸ್ಗಳನ್ನೆಲ್ಲ ದಾಟಿ ಹೇಗೆ ಸಕ್ಸಸ್ನ ಪಡಿಬೇಕು, ಜೊತೆಗೆ ಈ ಬಿಸ್ನೆಸ್ಸಲ್ಲಿ ಡೆಡಿಕೇಶನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಎಲ್ಲ ವಿಷಯದ ಬಗ್ಗೆ ಕೂಡ ನಮಗೆ ಮಾಹಿತಿನ ಕೊಟ್ಟರು. ಹಾಗಿದ್ರೆ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಇಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೇನೆ ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾ ಹೋಗಿ ಬರ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಂತಂದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತ ಇದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ರೆ, ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996860969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಉತ್ತರ ಕನ್ನಡ ಜಿಲ್ಲೆಯ ರಾವಣ ಅವರು. ಸೊ ಇವರು ವಿಶೇಷವಾಗಿ ಒಂದು ರೋಗ ನಿರೋಧಕ ಶಕ್ತಿ ಇರುವಂತಹ ಕಾಳುಮೆಣಸಿನ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸಿಗಂಧಿನಿ ಎನ್ನುವಂತಹ ತಳಿಯನ್ನು ಇವರು ಅಭಿವೃದ್ಧಿಪಡಿಸಿ ಹಲವಾರು ಜನಗಳಿಗೆ ಈ ಒಂದು ತಳಿಯ ಪರಿಚಯವನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಶೇಷವಾಗಿರುವಂತಹ ಕಾಳುಮೆಣಸಿನ ಕೃಷಿಯ ಬಗ್ಗೆ ಕೂಡ ನಮಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಹಾಗಾದ್ರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನೀವು ಮಾಡ್ತಿರುವಂತಹ ಕೃಷಿ ಹೇಗಿದೆ, ಮತ್ತೆ ನಿಮ್ಮ ಕೃಷಿ ತೋಟ ಎಷ್ಟಿದೆ, ಮತ್ತೆ ಅಲ್ಲಿ ಯಾವ ರೀತಿಯಲ್ಲಿ ಈ ವಿಶೇಷವಾಗಿರುವಂತಹ ಸಿಗಂಧಿನಿ ತಳಿಯ ಕಾಳುಮೆಣಸನ್ನ ಬೆಳೆದಿದ್ದೀರಾ, ಮತ್ತೆ ಇದರಲ್ಲಿ ಏನು ವಿಶೇಷತೆ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
5: ನಮ್ಮದು 2 ಎಕರೆ ಅಡಿಕೆ ತೋಟ ಇರೋದು. ಅದರಲ್ಲಿ ನಾವು ಮಾಡೋದು ಅಂದರೆ ಸಹಜ ಕೃಷಿ, ಯಾವುದೇ ವಿಶೇಷ ನೀರಾವರಿ ಆಗಲಿ ಅಥವಾ ಯಾವುದೇ ವಿಶೇಷ ಕೆಮಿಕಲ್ ರಾಸಾಯನಿಕ ಉಪಯೋಗಿಸಿ ಇದು ಮಾಡೋದಲ್ಲ. ನಮ್ಮ ತೋಟದಲ್ಲಿ ಸಿಗಂಧಿನಿ ಅಂತ ವೆರೈಟಿ ಈಗ ಇರೋದು. ನಮ್ಮ ಕರ್ನಾಟಕದಲ್ಲಿ ಮೊದಲನೇದಾಗಿ ರೈತರ ಹೆಸರಿನಲ್ಲಿ ನೋಂದಣಿ ಆಗಿರೋ ಪ್ರಥಮ ಕಾಳುಮೆಣಸಿನ ತಳಿ ಇದು. ನಾನು 10 ವರ್ಷದ ಹಿಂದೆ ಇಲ್ಲಿ ನಮ್ಮ ತೋಟದಲ್ಲೆಲ್ಲ ವೆನಿಲಾ ಇತ್ತು, ಎಲ್ಲ ಅಡಿಕೆ ಮರಕ್ಕೆಲ್ಲ. ಆ ವೆನಿಲಾ ಬಂದು ರೋಗ ಬಂದು ಹೋದ ಮೇಲೆ ಇದೇ ಮೊದಲು ಇರೋದು ಇದು 2 ಬಳ್ಳಿ ನಮ್ಮದು ಮದರ್ ಪ್ಲ್ಯಾಂಟ್ ಇಲ್ಲಿ ಇತ್ತು. ಇದರಿಂದ ರನ್ನರ್ ತೆಗೆದು ನಾನು ಎಲ್ಲ ಅಡಿಕೆ ಮರಕ್ಕೆಲ್ಲ ನೆಟ್ಟೆ. ಅದು ಬೆಳೆದಾದಮೇಲೆ ಈಗೊಂದು 7 ವರ್ಷದ ಹಿಂದೆ ಡಾಕ್ಟರ್ ವೇಣುಗೋಪಾಲ ಸರ್ ಅವರು ವಿಶ್ರಾಂತ ವಿಜ್ಞಾನಿಗಳು ಅಪ್ಪಂಗಳ, ಅವರು ನಮ್ಮ ತೋಟಕ್ಕೆ ಬಂದರು. ಈ ತಳಿಯನ್ನು ನೋಡಿ ಅದರದ್ದು ಎಲೆ ಆಮೇಲೆ ಸರ ಆಮೇಲೆ ಕುಡಿ ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಗಿ ಲ್ಯಾಬ್ ಟೆಸ್ಟಿಂಗ್ ಮಾಡಿ ಇದರಲ್ಲಿ ವಿಶೇಷತೆ ಇದೆ ಅಂತ ನನಗೆ ತಿಳಿಸಿ ಇದನ್ನು ನಾವು ಡೆವಲಪ್ ಮಾಡಬೇಕು ಅಂತ ಮೊದಲನೇದಾಗಿ ನನಗೊಂದು ಸೂಚನೆ ಕೊಟ್ಟರು ಅವರು. 3 ವರ್ಷದವರೆಗೆ ಅವರು ಇದನ್ನು ಸ್ಟಡಿ ಮಾಡಿ ಇದರಲ್ಲಿ ರೆಸಿಸ್ಟೆನ್ಸ್ ಇದೆ ಅಂದರೆ ರೋಗದ ನಿರೋಧಕ ಶಕ್ತಿ ಇದೆ ಅಂತ ಕಂಡು ಅಂದರೆ ಉಳಿದ ವೆರೈಟಿಗಳಿಗಿಂತ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇದೆ ಅಂತ ಅವರು ಕಂಡುಕೊಂಡು ಇದನ್ನು ನಾವು ನರ್ಸರಿ ಮಾಡಿ ಇದನ್ನು ಎಲ್ಲ ರೈತರಿಗೆಲ್ಲ ಹಂಚಬೇಕು ಅಂತ ಒಂದು ಸೂಚನೆ ಕೊಟ್ಟರು. ಅದೇ ಪ್ರಕಾರ ನಾವು ಈಗಾಗಲೇ ಈಗ ನರ್ಸರಿ ಮಾಡಿ 5 ವರ್ಷ ಆಯಿತು. ಈಗಾಗಲೇ ಸಾಮಾನ್ಯ ಒಂದು 2 ಲಕ್ಷ ಗಿಡ ನಾನು ಹೊರಗಡೆ ಎಲ್ಲ ಕೊಟ್ಟಿದ್ದೀನಿ. ಈ ವರ್ಷ ಕಳೆದು ಜೂನ್ನಲ್ಲಿ ಇದು ನನ್ನ ಹೆಸರಿನಲ್ಲಿ PPFRA ನ್ಯೂ ಡೆಲ್ಲಿ ಇವರಿಂದ ನೋಂದಣಿ ಆಯಿತು, ತಳಿ ನೋಂದಣಿ ಆಯಿತು. ಅದರ ನಂತರ ಈಗ ಇದಕ್ಕೆ ಮತ್ತೂ ಹೆಚ್ಚಿಗೆ ಬೇಡಿಕೆನೂ ಹೆಚ್ಚಿಗೆ ಆಗ್ತಾಯಿದೆ. ಮತ್ತು ಡಾಕ್ಟರ್ ವೇಣುಗೋಪಾಲ್ ಸರ್ ಅವ್ರ ಉದ್ದೇಶ ಏನು ಅಂತ ಕೇಳಿದರೆ ಇದನ್ನು ನಾಳೆ ನಮ್ಮ ತೋಟದಲ್ಲಿ ಇಲ್ಲ ಅಂದಾದರೂ ಬೇರೆ ರೈತರ ತೋಟದಲ್ಲಿ ಇರಬೇಕು ಹೇಳೋದು ಅವ್ರದ್ದು ಮೂಲ ಉದ್ದೇಶ. ನಾನು ಅದೇ ಉದ್ದೇಶ ಇಟ್ಟುಕೊಂಡು ಈ ವರ್ಷ ಈಗ ಮುಂದಿನ ವರ್ಷ ನಾನು ಇನ್ನು 1 ಲಕ್ಷ ಗಿಡ ಮಾಡಬೇಕು ಅಂತ ಈಗೆಲ್ಲ ಯೋಜನೆ ಹಾಕ್ಕೊಂಡಿದ್ದೀನಿ.
6: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ತಳಿ ಕಾಳುಮೆಣಸಿನ ಸಿಗಂಧಿನಿ ತಳಿಯ ಬಗ್ಗೆ ಇವತ್ತು ನಮ್ಮ ಜೊತೆಗೆ ರಾಮಣ್ಣ ಅವರು ಮಾತಾಡ್ತಿದ್ದಾರೆ. ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಂಗೀ ಸ್ಪಾಟ್ಲೈಟ್ ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
2: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
1: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೃಷಿಯಲ್ಲಿ ಕಾಳು ಮೆಣಸಿನ ಕೃಷಿಯನ್ನು ಮಾಡ್ತಾ, ಸೊ ಕಾಳು ಮೆಣಸಿನ ಕೃಷಿನಲ್ಲಿ ವಿಶೇಷವಾಗಿ ಒಂದು ಸಿಗಂಧಿನಿ ಎನ್ನುವಂತಹ ತಳಿಯನ್ನು ಅಭಿವೃದ್ಧಿಪಡಿಸಿ, ಸೊ ಈ ಒಂದು ವಿಶೇಷವಾಗಿರುವಂತಹ ತಳಿಯನ್ನು ಜನರಿಗೂ ಕೂಡ ಪರಿಚಯ ಮಾಡಿಸಿದ್ದಾರೆ. ಜೊತೆಗೆ ಇದರಲ್ಲಿ ವಿಶೇಷ ಇರುವಂಥದ್ದು ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರುವಂಥದ್ದು. ಸೊ ಹಾಗಾಗಿ ಈ ಒಂದು ವಿಶೇಷವಾದಂತಹ ತಳಿಯನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕಾಗತ್ತೆ, ಹಾಗೆ ಇದಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗತ್ತೆ, ಈ ಒಂದು ಕಾಳು ಮೆಣಸಿನ ಕೃಷಿ ಹೇಗೆ ಆರಂಭ ಮಾಡಬೇಕು ಮತ್ತು ಎಷ್ಟು ಜಾಗದಲ್ಲಿ ಆರಂಭ ಮಾಡಬೇಕು, ಇದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ರಾಮಣ್ಣ ಅವರಿದ್ದಾರೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರಿಗ ಮೊದಲನೇ ಸಾರಿ ಕಾಳು ಮೆಣಸಿನ ಬೆಳೆಯನ್ನು ಹಾಕ್ತಿದ್ವಿ ಅಂತಂದಾಗ, ಸೊ ಎಷ್ಟು ಅಂತರದಲ್ಲಿ ಹಾಕಬೇಕು ಮತ್ತು ಈ ಒಂದು ಕಾಳು ಮೆಣಸಿನ ಕೃಷಿನ ಯಾವ ರೀತಿಯಲ್ಲಿ ಆರಂಭ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
5: ಈಗ ನಾವು ಫಸ್ಟು ನೆಡಬೇಕಿದ್ರೆ ಒಂದೂವರೆ ಗುಂಡಿ ಹೊಡೆದು ಅದಕ್ಕೆ ಬುಡದಲ್ಲಿ ರಾಕ್ ಫಾಸ್ಪೇಟ್ ಹಾಕ್ತೀವಿ. ರಾಕ್ ಫಾಸ್ಪೇಟ್ ಹಾಕಿ ಕೊಟ್ಟೆಯನ್ನು ಹೀಗೆ ಪ್ಯಾಕೆಟನ್ನು, ನರ್ಸರಿ ಪ್ಯಾಕೆಟನ್ನು ಹೀಗೆ ಕ್ರಾಸ್ ಮಾಡಿ ನೆಡ್ತೀವಿ. 1.5 ಅಡಿ ದೂರದಲ್ಲಿ ನೆಡ್ತೀವಿ. ಇದು ನೆಟ್ಟು ನಾವು ಆದಮೇಲೆ 6 ತಿಂಗಳಕ್ಕೆ ಒಮ್ಮೆ ಮಣ್ಣನ್ನು ಹೀಗೆ ಈ ಥರ ನೀರು ನಿಲ್ಲದೆ ಹೋದಾಗಲೇ ನಾವು ಇದನ್ನು ಈ ಮಣ್ಣನ್ನು ಇದು ಮಾಡ್ತೀವಿ. ಇದಕ್ಕೆ ನಾವು ವಿಶೇಷವಾಗಿ ಅಂದರೆ ಸಗಣಿ ಗೊಬ್ಬರ ಪ್ರತಿ ವರ್ಷ ನಾನು ಅಡಿಕೆ ಮರಕ್ಕೆ ಮತ್ತು ಪ್ಲಸ್ ಮೆಣಸಿಗೆ ಸೇರಿ 1.5 kg ಸಗಣಿ ಗೊಬ್ಬರ ಕೊಡ್ತೀನಿ. ನಮ್ಮಲ್ಲಿ ಈಗ ಮಳೆ ಆಗೋದು 180-200 ಇಂಚ್ ಮಳೆ. ನಾವಿಲ್ಲಿ ಮೆಣಸಿನ ಬಳ್ಳಿ ಉಳಿಸ್ಕೊಳ್ಬೇಕು ಅಂತಾದರೆ ನಾವು ಕಾಪರ್ ಆಕ್ಸಿಲ್ ಕೊರಾಟ್ ಅಥವಾ ಮೆಟ್ಲಾಕ್ಸಿಲ್ ಮ್ಯಾಂಕೋಜಪ್ ಇದ್ರ ನಾವು ಡ್ರೆಂಚ್ ಮಾಡಲೇಬೇಕಾಗತ್ತೆ. ಆದರೆ ನಾವು ಇದಕ್ಕೆ ಸಿಗಂಧಿನಿಗೆ ಯಾವುದೇ ಥರದ ಆ ಥರದ ಕೆಮಿಕಲ್ ಯಾವುದು ಸ್ಪ್ರೇ ಮಾಡೋದಿಲ್ಲ. ನಾವು ಮಾಡೋದು ಬೋರ್ಡೋ ಮಾತ್ರ 2 ಬಾರಿ ಮಾಡ್ತೀವಿ, ಮತ್ತು ಯಾವುದೇ ಕೆಮಿಕಲ್ ಇದ್ರೂ ಉಪಯೋಗಿಸ್ತಾ ಇಲ್ಲ ಇದಕ್ಕೆ. ಅಂದರೆ ಅದರ ಅವಶ್ಯಕತೆ ಇಲ್ಲವೂ ಇಲ್ಲ ಇದಕ್ಕೆ. ಇದ್ರ ವಿಶೇಷತೆ ಏನಂತ ಕೇಳಿದರೆ ಇದು ಸ್ಟೆಮ್ ಇಷ್ಟು ಇದನ್ನು ಸ್ವಲ್ಪ ಇದು ಇನ್ನೂ ಈ ಹಸಿರು ಭಾಗ ಹೋಗಿ ಸ್ವಲ್ಪ ಹಾರ್ಡಾಯಿತು ಹಾಳಾದಮೇಲೆ ಇದು ಸ್ಲೋ ವಿಲ್ಟ್ ಬಂದು ಸಾಯೋದೇ ಇಲ್ಲ. ಅದು ಪ್ರೂವ್ಡ್ ನಮ್ಮ ತೋಟದಲ್ಲಿ ನಾವು ಇದಷ್ಟು ನೋಡಿರೋದು. ಇದು ಈ ಥರ ಹಾರ್ಡಾಯಿತು ಅಂದಮೇಲೆ ಇನ್ನು ಇದು ಯಾವತ್ತೂ ಸಾಯೋದಿಲ್ಲ, ಇದು ನಮ್ಮ ಗ್ಯಾರಂಟಿ ಇದೆ. ಆಮೇಲೆ ಎರಡನೇ ವರ್ಷಕ್ಕೆಲ್ಲ ಇದೀಗ ಒಂದು ವರ್ಷ ಆಯಿತು, ಎರಡನೇ ವರ್ಷಕ್ಕೆ ಫಸಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇ ವರ್ಷಕ್ಕೆಲ್ಲ ಒಂದು 3.5 kg 750 gram ಆಗೋಷ್ಟು ಸಿಗ್ಬೋದು. ಆದರೆ ಮೂರನೇ ವರ್ಷಕ್ಕೆ ನಿಮಗೊಂದು ಹತ್ರ 1.5 kg, ಹತ್ತು ಸಾಮಾನ್ಯ 8ನೇ ವರ್ಷಕ್ಕೆಲ್ಲ ಅದರಿಂದ ಒಂದು ರೀ. ಅಡಿಕೆ ತೋಟದಲ್ಲಿ ಈಗ ಪ್ಲ್ಯಾಂಟೇಷನ್ನಲ್ಲಿ ಇನ್ನೂ ಹೆಚ್ಚಿಗೆ ಇಳುವರಿ ಬರುತ್ತೆ, ಆದರೆ ಅಡಿಕೆ ತೋಟದಲ್ಲಿ ನಮ್ಗೆ 6-7 kg ಡ್ರೈ. ಆದರೆ ಕಳೆದ ವರ್ಷ ನಾವು ಎವರೇಜ್ 100 ಬಳ್ಳಿಯಲ್ಲಿ 3.5 kg ಎವರೇಜ್ ಕೊಯ್ದಿದ್ದೀವಿ. ಅಂದರೆ ಸಣ್ಣ ಬಳ್ಳಿ, ದೊಡ್ಡ ಬಳ್ಳಿ ಎಲ್ಲ, ಚಿಕ್ಕದು ದೊಡ್ಡದೆಲ್ಲ ಸೇರಿ 3.5 kg ಎವರೇಜ್ ಕೊಯ್ದಿದ್ದೀವಿ. ಮ್ಯಾಕ್ಸಿಮಮ್ ಒಂದು ಬಳ್ಳಿಯಲ್ಲಿ ನಾವು ಅಡಿಕೆ ತೋಟದಲ್ಲಿ 9 kg ಡ್ರೈವರೆಗೆ ಕೊಯ್ದಿದ್ದೀವಿ. ಇದು 3 ವರ್ಷದ ಗಿಡ. ಇದರಲ್ಲಿ ಈ ವರ್ಷ ನಾವು 1.5 kg ಡ್ರೈ, 1.5 kg ಹೆಚ್ಚಿಗೆ ನಿರೀಕ್ಷೆ ಇದೆ. ಮಿನಿಮಮ್ 1.5 kg ಸಿಗಲೇಬೇಕು. ಇದು ಒಣಕಾಳು, ಇದೇ 4 ವರ್ಷದ ಬಳ್ಳಿ. ಇದು ನಮ್ಗೆ 4 ವರ್ಷದ ಬಳ್ಳಿಗೆ ಸಾಮಾನ್ಯ ಒಂದು 2 kg ಒಣಕಾಳು ಸಿಗುತ್ತೆ. ಒಂದು 8 ವರ್ಷಕ್ಕೆಲ್ಲ ಸಾಮಾನ್ಯ ಈ ಬಳ್ಳಿ ಎತ್ತರ 40 ಅಡಿ ಆಗುತ್ತೆ. ನಾವು ಆವಾಗ 8-9 kg ಒಣಕಾಳು ನಾವು ಕೊಯ್ತಾ ಇದ್ದೀವಿ. ಈಗ ನಮ್ಮಲ್ಲಿರೋ ಅಷ್ಟೇ 40 ಅಡಿ ಎತ್ತರದ ಬಳ್ಳಿಯಲ್ಲಿ ನಾವು 8-9 kg ಒಣಕಾಳು ಕೊಯ್ತಾ ಇದ್ದೀವಿ. ಇದು ಮ್ಯಾಕ್ಸಿಮಮ್ ಒಂದು ಸರದಲ್ಲಿ 120 ಕಾಳು ಬಂದಿದೆ. ಎವರೇಜ್ ಇದರಿಂದ 85 ಕಾಳು ಪ್ರತಿ ಸರದಲ್ಲಿ ಇದೆ ಎವರೇಜ್ ಕಾಳು.
4: ಓಕೆ ಸರ್, ಹಾಗೆ ಈಗ ಈ ತಳಿಯ ಕಾಳುಮೆಣಸಿಗೆ ಏನಾದರೂ ರೋಗಗಳು ಬರುತ್ತಾ, ಬಂದರೆ ಅದನ್ನು ಹೇಗೆ ತಡಿಬೋದು ಸರ್?
5: ಅಂದರೆ ಈಗ ನಾವು ಬಳ್ಳಿ ನೆಡ್ತೀವಿ, ಫಸಲು ಬರೋ ಟೈಮ್ನಲ್ಲಿ ಬಳ್ಳಿ ಸೊರಗ ರೋಗ ಬಂದು ಕಳ್ಕೊಳ್ತಾ ಇದ್ದಾರೆ ಭಾಳ ಮಂದಿ. ಹಾಗಾಗಿ ಏನಾಗಿದೆ, ಮೆಣಸು ನೆಡೋ ಒಂದು ಸಂಪ್ರದಾಯನೇ ನಮ್ಮಲ್ಲಿ ಹೋಗ್ತಾ ಇದೆ. ಆದರೆ ಈಗ ಈ ತಳಿ ಒಂದು ಸುಗಂಧಿನಿ ತಳಿ ಇದು ಆದಮೇಲೆ ಬೆಳಕಿಗೆ ಬಂದ ಮೇಲೆ ಇದರಲ್ಲಿ ಈಗ ಭಾಳ ಜನ ಇಲ್ಲೇ ತೋಟಕ್ಕೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ರೋಗ ಇಲ್ಲ, ರೋಗ ತಡ್ಕೊಳ್ಳೋ ಶಕ್ತಿ ಹೆಚ್ಚಿಗೆ ಇದು. ಇನ್ನು ಬಳ್ಳಿಯ ಅಂದರೆ ಇದಕ್ಕೆ ನಾವು ಏನು ಹೇಳ್ತೀವಿ ಅಂತ ಕೇಳಿದರೆ ವೆಜಿಟೇಟಿವ್ ಗ್ರೋತ್, ಅಂದರೆ ಬಳ್ಳಿ ಗಾತ್ರ ಅದು ಹೆಚ್ಚಿಗೆ ಇರೋದರಿಂದ ಈ ಲ್ಯಾಟ್ರಲ್ ಬ್ರ್ಯಾಂಚಸ್ಸು ಇದು ಹೆಚ್ಚಿಗೆ ಬರೋದರಿಂದ ಫಸಲು ಹೆಚ್ಚಿಗೆ ಬರ್ತದೆ. ಅಂದರೆ ಈವನ್ ಈಗ ಹೈಬ್ರಿಡ್ ತಳಿಗಳು ಏನು ಫಸಲು ಕೊಡ್ತಾವೋ ಅದೇ ಥರ ಇದು ಲೋಕಲ್ ತಳಿ ಫಸಲು ಕೊಡ್ತಾ ಇದ್ದೆ. ಆಮೇಲೆ ಇದರದ್ದು ಕ್ವಾಲಿಟಿ ಈಗ ಈವನ್ ಒಂದು ಪುಣಿಯೂರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಸರದಲ್ಲಿ ಕಾಳು ಮೊದಲು ಸ್ಟಾರ್ಟಿಂಗ್ನಲ್ಲಿ ದಪ್ಪ ಇರುತ್ತೆ, ಕೊನೆಗೆ ಚಿಕ್ಕದಾಗ್ತಾ ಹೋಗುತ್ತೆ. ಆದರೆ ಇದರಲ್ಲಿ ಸೈಜ್ ಯೂನಿಫಾರ್ಮ್ ಇದೆ, ಅದು ಲೀಟ್ರ್ ವೇಟು ಪುಣಿಯೂರ್ಕ್ಕಿಂತನೂ ಹೆಚ್ಚಿಗೆ ಇದೆ. ಇದು ಪ್ರತಿ ವರ್ಷವೂ ಒಂದೇ ಥರ ಬೆಳೆ ಬರುತ್ತೆ. ಹಾಗಾಗಿ ಈ ಪ್ಲ್ಯಾಂಟರ್ಸ್ ಈಗ ಕಾಫಿ ಪ್ಲ್ಯಾಂಟೇಷನಲ್ಲಿ ಇದು ಹೆಚ್ಚಿಗೆ ಸಕ್ಸಸ್ ಆಗ್ತಾ ಇದೆ. ಆಮೇಲೆ ಸೌತ್ ಕೆನರಾದಲ್ಲೂ ಇದು 4 ವರ್ಷದಿಂದ ಈಗ ಈ ಬಳ್ಳಿ ಹಿಂದೆಯೇ 4 ವರ್ಷದ ಹಿಂದೆ ಬಳ್ಳಿ ತಗೊಂಡೋಗಿ ಅಲ್ಲಿ ಬೆಳೆ ಕೊಯ್ತಾ ಇದ್ದಾರೆ. ಈಗ ಅಂದರೆ ಆ ಭೌಗೋಳಿಕ ಕಂಡೀಷನ್ನಲ್ಲೂ ಇದು ಸಕ್ಸಸ್ ಆಗಿದೆ. ಕೊಡಗು ಹಾಸನ ಸಕಲೇಶ್ವರ ಅಲ್ಲೂ ಸಕ್ಸಸ್ ಆಗಿದೆ. ಆಮೇಲೆ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಅಸ್ಸಾಮಲ್ಲಿ ಅಸ್ಸಾಮಕ್ಕೆ ಈಗ 5 ವರ್ಷದ ಹಿಂದೆಯೇ ಇದು ಸ್ಯಾಂಪಲ್ ತಗೊಂಡೋಗಿ ನೆಟ್ಟು ಅಲ್ಲೂ ಸಕ್ಸಸ್ ಆಗಿದೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಈ ಎಲ್ಲ ಭಾಗಕ್ಕೂ ಇದು ಸೂಟ್ ಆಗ್ತಾ ಇದೆ ಈ ವೆರೈಟಿ, ಅದು ಇದರದ್ದು ಮೇನ್ ಇದು.
4: ಓಕೆ ಸೂಪರ್ ಸರ್. ಹಾಗಾದರೆ ಸರ್ ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಈ ಒಂದು ಸಿಗಂಧಿನಿ ತಳಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಸರ್ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ನಾಡಿ ಪುನಃ ಎಫ್ ಎಂ ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳು ಮೆಣಸಿನ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವಂತಹ ಕಾಳು ಮೆಣಸಿನ ತಳಿ, ಅದು ಸಿಗಂಧಿನಿ ತಳಿ. ಸೊ ಈ ಒಂದು ವಿಶೇಷವಾಗಿರುವಂತಹ ತಳಿಯ ಬಗ್ಗೆ ನಮಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ರಾಮಣ್ಣ ಅವರು ಮಾಹಿತಿಗಳನ್ನ ತಿಳಿಸಿದ್ದಾರೆ. ಸೊ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕಾಳು ಮೆಣಸಿನ ಕೃಷಿನಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಅವ್ರ ಹತ್ರ ಕೇಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ರೀತಿಯ ಏನು ವಿಶೇಷವಾಗಿರುವಂತಹ ಈ ಒಂದು ಸಿಗಂಧಿನ ತಳಿನಲ್ಲಿ ರೋಗಗಳು ಬರೋದು ಕಡಿಮೆ, ಮತ್ತು ಎಲ್ಲ ಪರಿಸರಕ್ಕೂ ಕೂಡ ಇದು ಹೊಂದಿಕೊಳ್ಳುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಿ. ಹಾಗಾದರೆ ಈ ಒಂದು ಸಿಗಂಧಿನ ತಳಿಯ ವಿಶೇಷತೆಗಳು ಏನೇನಿದೆ, ಸೊ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
1: ನಾವು ನಮ್ಮ ತೋಟದಲ್ಲಿ ಒಂದು ಬಳ್ಳಿನೂ ಸೊರಗು ರೋಗ ಬಂದು ಕಳ್ಕೊಂಡಿರೋದಿಲ್ಲ. ಫಸ್ಟ್ ನಮಗೆ ಅದೇ ಬೇಕಾಗಿರೋದು ಇವತ್ತು ರೈತರಿಗೆ. ನಾವು ಈ ಸಿಗಂಧಿನಿ ತಳಿ ಒಂದು ಬಳ್ಳಿನೂ ಸೊರಗು ರೋಗ ಬಂದು ಹೋದ ದಾಖಲೆ ನಮ್ಮ ಹತ್ರ ಇಲ್ಲ. ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಈ ನಮ್ಮ ತೋಟದಲ್ಲಿ ಈ ಬಳ್ಳಿಯನ್ನು ನೋಡಿದ ಮೇಲೆ ಇದು ಮೂಲ ಎಲ್ಲಿಂದ ಬಂದಿದೆ ಅಂತ ಅವರು ಭಾಳ ಇದ್ರ ಬಗ್ಗೆ ವಿಚಾರ ಮಾಡಿದ್ರು. ಅಂದರೆ ಅವರು ಕೊಡಗಿನಲ್ಲೇ ನೋಡಿದ್ರು, ಸಕಲೇಶ್ಪುರ, ತಮಿಳ್ನಾಡು, ಆಮೇಲೆ ಅಸ್ಸಾಮು, ಅಲ್ಲಿ ಎಲ್ಲ ನೋಡಿದರೂ ಅವರಿಗೆ ಈ ಥರದ ಬಳ್ಳಿ ಸಿಗಲಿಲ್ಲ. ಆಮೇಲೆ ಅವರು 2 ವರ್ಷದ ಮೇಲೆ ಅವರು ಒಂದು ನಿರ್ಧಾರಕ್ಕೆ ಬಂದರು. ಅಂದರೆ ಇದೇನು ಅಂತ ಕೇಳಿದರೆ, ಹಕ್ಕಿ ಕಾಳುಮೆಣಸನ್ನು ತಿಂದು ಬೀಜ ನಮ್ಮ ತೋಟದಲ್ಲಿ ತುಪ್ಪಿದೆ. ಅದು ಅಂದರೆ ಈಗ ಅದಕ್ಕೇನು ಹೇಳ್ತಾರೆ, ಕ್ರಾಸು ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತಾರೆ ಅದು. ಹಾಗಾಗಿ ಈ ತಳಿ ಇಲ್ಲಿ ನಮ್ಮ ತೋಟದಲ್ಲೇ ಉದ್ಭವ ಆಗಿರೋದು. ಇದು ಮತ್ತೆಲ್ಲೋ ಯಾವುದೇ ಲ್ಯಾಬ್ನಲ್ಲಾಗಲಿ ಅಥವಾ ಅದರಲ್ಲೆಲ್ಲೋ ಡೆವಲಪ್ ಮಾಡಿರೋದಲ್ಲ, ನಮ್ಮ ತೋಟದಲ್ಲೇ ಹುಟ್ಟಿರೋ ತಳಿ ಅಂತ ಅವರು ಆಮೇಲೆ 2 ವರ್ಷದ ಮೇಲೆ ಕನ್ಕ್ಲೂಷನ್ಗೆ ಬಂದರು. ಅದು ಇದ್ರದ್ದು ವಿಶೇಷತೆ ನೋಡಿ, ಈಗ ಸಾಮಾನ್ಯವಾಗಿ ಪಣಿಯೋರು ಒಂದಕ್ಕೆಲ್ಲ ಕುಡಿ ಬಿಳಿ ವೈಟ್ ಇರುತ್ತೆ, ಇದು ಪರ್ಪಲ್ ಕಲರು. ಆಮೇಲೆ ಆದರೆ ಪಣಿಯೂರು ಬಳ್ಳಿನೂ ಇಷ್ಟೇ ಉದ್ದ 40-50 ಅಡಿ ಎತ್ತರ ಬೆಳೆಯುತ್ತೆ, ಇದು ಅದೇ ಥರ ಬೆಳೆಯುತ್ತೆ. ಆಮೇಲೆ ಪುಣಿಯವರು ಏನಾಗುತ್ತೆ, ಪ್ರತಿ ವರ್ಷ ಕ್ರಾಪ್ ಬರೋದಿಲ್ಲ, ಆದರೆ ಇದು ಪ್ರತಿ ವರ್ಷವೂ ಒಂದೇ ಥರ ಇಳುವರಿ ಬರುತ್ತೆ. ಕ್ವಾಲಿಟಿ ಈಗ ಪುಣಿಯವರು ನಮಗೆ ಲೀಟ್ರ್ ವೇಟು 500-550 ಗ್ರಾಮ್ ಬರುತ್ತೆ, ಇದು 600-640 ಗ್ರಾಮ್ ಎವರೇಜ್ ಇದ್ರದ್ದು ಲೀಟ್ರ್ ವೇಟು. ಆಮೇಲೆ ಸೈಜು, ಬೋಲ್ಡ್ ಸೈಜು, ಅಂದರೆ ಈಗ ನಮಗೆ ಎಕ್ಸ್ಪೋರ್ಟಿಗೆ ಸಾಮಾನ್ಯ 5.3 mm ಸ್ಟ್ಯಾಂಡರ್ಡ್ ಇದೆ ಕೊಚ್ಚಿ ತ್ರಿಶೂರ್ ಇದರಲ್ಲಿ. ಆದರೆ ಇದು 5.5 mm ಎವರೇಜು ಕಾಳಿನ ಸೈಜ್ ಇದೆ. ಆಮೇಲೆ ಯೂನಿಫಾರ್ಮ್ ಇದೆ. ಇದು ಸಿಗಂಧಿನಿ ಬಳ್ಳಿಗೆ ಸಪ್ರೇಟ್ ಟ್ಯಾಗ್ ಹಾಕಿ ಇದನ್ನು ಪ್ರತಿ ಒಂದು ಬಳ್ಳಿ ಇದನ್ನು ಬೇರೆ ಬೆಳೆಯನ್ನು ಬೇರೆ ಸಪ್ರೇಟಾಗಿ ಕೊಯ್ದು ಅದನ್ನು ಸಪ್ರೇಟಾಗಿ ಅದನ್ನು ಒಣಗಿಸಿ ಅದರದ್ದು ಎಷ್ಟು ಪ್ರತಿ ವರ್ಷ ಎಷ್ಟು ಇಳುವರಿ ಬರ್ತಾಯಿದೆ ಅಂತ ಅದು ರೀಡಿಂಗ್ ನೋಟ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರತಿ ವರ್ಷವೂ ಒಂದೇ ಥರ ಬೆಳೆ ಬರ್ತಾ ಇದೆಯಲ್ಲ ಅಂತ ಸ್ಟಡಿ ಮಾಡಲಿಕ್ಕೆ. ಆಮೇಲೆ ಇನ್ನು ಈ ತಳಿ ವಿಶೇಷತೆ ಇನ್ನೊಂದೇನಂತ ಕೇಳಿದರೆ, ಈಗ ಪಣಿಯೂರಲ್ಲಿ ಎಲೆ ದಪ್ಪ ಬರುತ್ತೆ, ಗಾತ್ರ ದೊಡ್ಡದಾಗಿರುತ್ತೆ. ಇದು ಎಲೆ ದಪ್ಪ ಗಾತ್ರ ದೊಡ್ಡ, ಆದರೆ ಪಣಿಯೂರ ಕ್ವಾಲಿಟಿ ಇಲ್ಲ. ಇದು ಏನಾಗಿದೆ ಅಂತ ಕೇಳಿದರೆ, ಇದ್ರ ಎಲೆ ದೊಡ್ಡದಾಗಿರೋದ್ರಿಂದ ಇದು ರೋಗದ ನಿರೋಧಕ ಶಕ್ತಿ ಜಾಸ್ತಿ. ಸಾಮಾನ್ಯವಾಗಿ ಲೋಕಲ್ ವೆರೈಟಿಗಳಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಬಳ್ಳಿ ದೊಡ್ಡಾದಂಗೆ ಎಲೆ ಚಿಕ್ಕದಾಗ್ತಾ ಹೋಗುತ್ತೆ, ಆದರೆ ಇದ್ರದ್ದು ಹಾಗಲ್ಲ, ಎಲೆ ದೊಡ್ಡದಾಗೇ ಇದೆ. ಅದು ಒಂದು ವಿಶೇಷತೆ ಇದು. ಆಮೇಲೆ ಸಾಮಾನ್ಯವಾಗಿ ನಾವು ಬಳ್ಳಿ ಉಳಿಸ್ಕೊಳ್ಬೇಕಾದ್ರೆ ರನ್ನರ್ ನಾವು ತೆಗೆದು ಕಟ್ ಮಾಡಿ ಮಳೆಗಾಲದಲ್ಲಿ ರನ್ನರ್ ಇಟ್ಕೊಳ್ಬಾರ್ದು ತೋಟದಲ್ಲಿ. ಆದರೆ ನಾವು ರನ್ನರೆಲ್ಲ ಇಟ್ಕೊಂಡು ಅಂತಿದ್ದೀವಿ, ಆದರೆ ಯಾವುದೇ ರನ್ನರಿಗೂ ಯಾವುದೇ ವಿಲ್ಟ್ ಬಂದಿಲ್ಲ ಇನ್ನೂ. ಇದು ಸುಗಂಧಿನಿ ಕಾಳುಮೆಣಸು, ಇದು ವೈಟ್ ಪೇಪರು, ಇದು ಬ್ಲ್ಯಾಕ್ ಪೇಪರು. ಇದರದ್ದು ವಿಶೇಷತೆ ಏನಂತ ಕೇಳಿದರೆ, ಇದು ಸೈಜ್ನಲ್ಲಿ ಯೂನಿಫಾರ್ಮ್ ಇದೆ, ಅಂದರೆ ಒಂದೇ ಥರ ಎಲ್ಲ ಕಾಳನ್ನು ಒಂದೇ ಥರ ಇದೆ. ಆಮೇಲೆ ಸೈಜು ಹಾಗೆ 5.5 mm ಎವರೇಜ್ ಇದರದ್ದು ಗಾತ್ರ. ಬೆಳೆಕಾಳಿನ ವಿಶೇಷತೆ ಏನಂತ ಕೇಳಿದರೆ, ಇದು ಬಾಕಿ ಯಾವುದೇ ಕಾಳುಮೆಣಸಿನ ವೆರೈಟಿಯಲ್ಲೂ ಬಿಳೆಕಾಳಿಗೆ ಒಂದು ಡಾಟ್ ಬಂದೇ ಬರುತ್ತೆ, ಆದರೆ ಇದು ಬಿಳಿ ಜೋಳ ಥರನೇ ಇದೆ ಈ ಕಾಳು. ಹಾಗಾಗಿ ಇದಕ್ಕೆ ನಮಗೇನಾಗಿದೆ ಅಂತ ಕೇಳಿದರೆ, ಮಾರ್ಕೆಟ್ನಲ್ಲಿ ಈ ಬ್ಲ್ಯಾಕ್ ಪೇಪರ್ ಇರಲಿ ವೈಟ್ ಪೇಪರ್ ಇರಲಿ ಇದೆರಡಕ್ಕೂ ಪ್ರೀಮಿಯಮ್ ಪ್ರೈಸ್ ನಮಗೆ ಸಿಗ್ತಾ ಇದೆ. ಅಂದರೆ ಈಗ ಒಂದು ಮಾರ್ಕೆಟ್ನಲ್ಲಿ ಎಲ್ಲ ಎವರೇಜ್ ಪ್ರೈಸಿನಕ್ಕಿಂತನೂ ಒಂದು 20% 20-25% ಹೆಚ್ಚಿಗೆ ಬೆಲೆ ಇದಕ್ಕೆ ನಮಗೆ ಸಿಗ್ತಾ ಇದೆ. ನಮ್ಮ ಭಾಗದ ರೈತರಿಗೆ ಏನಾಗಿದೆ ಅಂತ ಕೇಳಿದರೆ, ಈ ಶೀಘ್ರ ಸ್ವರ್ಗರೋಗ, ನಿಧಾನ ಸ್ವರ್ಗರೋಗ, ಇದರಿಂದ ಬಳ್ಳಿಯನ್ನು ಕಳ್ಕೊಂಡು ಜನ ಬೇಸತ್ತೋಗಿದ್ದಾರೆ ರೈತರು. ಆದರೆ ಈಗ ಈ ತಳಿ, ನಮ್ಮ ಸುಗಂಧಿನಿ ತಳಿಗೆ ನಾವು ನರ್ಸರಿ, ನಾನು ಈಗ ಏನು ಮಾಡ್ತಾ ಇದ್ದೀನಿ, ಈಗಾಗಲೇ 2 ಲಕ್ಷ ಗಿಡ ಏನು ಕೊಟ್ಟಿದ್ದೀನಿ, ಅವರು ತಗೊಂಡು ನೆಟ್ಟವರಲ್ಲಿ ಏನಾಗ್ತಾಯಿದೆ ಅಂತ ಕೇಳಿದರೆ, ರೋಗ ಬಂದಿರೋ ತೋಟದಲ್ಲಿ ಸುಗಂಧಿನಿಯನ್ನವ್ರ ನೆಟ್ಟು ಈಗ ಅವ್ರ ಫಸಲು ಕೊಯ್ಯೋ ಸ್ಟೇಜಿಗೆ ಬಂದಿದ್ದಾರೆ. ನಮ್ಮ ಈ ಶಿರಸಿ ಸಿದ್ದಾಪುರ ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಫಸಲು ಕೊಯ್ತಾ ಇದ್ದಾರೆ. ಕೊಡಗು, ಸಕಲೇಶ್ಪುರ, ಹಾಸನ ಆ ಕಡೆ ಈಗ 2 ವರ್ಷದ ಹಿಂದೆ ತಗೊಂಡೋಗಿ ಇದರನ್ನು ನೆಟ್ಟು, ಅಂದರೆ ರೋಗ ಪಣಿಯವರು ನೆಟ್ಕೊಂಡು ಅಲ್ಲೇ ರೋಗ ಬಂದು ಹೋಗಿರೋ ಜಾಗದಲ್ಲಿ ಇದರನ್ನು ನೆಟ್ಟು ಅವರಿಗೆ ಒಳ್ಳೆ ಒಳ್ಳೆಯ ಉತ್ತಮವಾದ ರಿಸಲ್ಟ್ ಕೊಡ್ತಾ ಇದೆ.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರುವಂತಹ ಸುಗಂಧಿನಿ ತಳಿಯ ಬಗ್ಗೆ ಮಾತಾಡ್ತಾ ಇದ್ರಿ, ಹಾಗೆ ಈ ಒಂದು ವಿಶೇಷ ತಳಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನಲ್ಲಿ ವಿಶೇಷವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವಂತಹ ಸುಗಂಧಿನಿ ತಳಿಯ ಬಗ್ಗೆ ನಮಗೆ ಇವತ್ತು ಮಾಹಿತಿಗಳನ್ನ ತಿಳಿಸಿದ್ದಾರೆ. ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡು. ನಾನು ಆರ್ ಜಶ್ರೂಧಾರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾರ್, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ. ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಳ್ಳಲಿದ್ದು ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕಾಳುಮೆಣಸಿನ ಕೃಷಿಯ ಬಗ್ಗೆ ಮಾತಾಡ್ತಿದ್ದ ಹಾಗೆ, ಅದರಲ್ಲಿ ವಿಶೇಷವಾಗಿ ಸಿಗಂಧಿನಿ ತಳಿಯ ಬಗ್ಗೆ ಇವತ್ತು ಮಾತಾಡ್ತಿದ್ವಿ. ಹಾಗೆ ಈ ಒಂದು ಸಿಗಂಧಿನಿ ತಳಿಯಲ್ಲಿರುವಂತಹ ವಿಶೇಷತೆಗಳ ಬಗ್ಗೆ, ಹಾಗೆ ಬೇರೆ ಕಾಳುಮೆಣಸುಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಇದರಲ್ಲಿರುವಂತಹ ವಿಶೇಷತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರುವಂಥದ್ದು. ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಬರೋದಕ್ಕೆ ಇವರ ತೋಟದಲ್ಲಿ ಆಗಿರುವಂತಹ ಈ ಒಂದು ಬಳ್ಳಿಯ ಬೆಳವಣಿಗೆ ತುಂಬಾನೇ ವಿಶೇಷವಾಗಿ ಇರುವಂಥದ್ದು. ಸೊ ಇದರ ಬಗ್ಗೆ ಸಂಶೋಧನೆಗಳು ಕೂಡ ನಡೆದು ಕೊನೆಗೆ ಇದು ಒಂದು ವಿಶೇಷವಾಗಿರುವಂತಹ ತಳಿನಲ್ಲಿರುವ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋದಾಗುತ್ತೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಿಗಂಧಿನಿ ತಳಿಯಲ್ಲಿ ಇರುವಂತಹ ವಿಶೇಷತೆಯ ಬಗ್ಗೆ ತುಂಬ ಚೆನ್ನಾಗಿ ಸರ್ ಕೂಡ ತಿಳಿಸ್ತಾ ಇದ್ರು. ಹಾಗಾದರೆ ಸರ್ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ರಾವಣ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ ಒಂದು ಸಿಗಂಧಿನಿ ತಳಿಯ ವಿಶೇಷತೆ ಬಗ್ಗೆ, ಹಾಗೆ ಈ ಮೆಣಸಿನ ಕೃಷಿನ ಮಾಡಬೇಕು ಅಂತ ಅನ್ಕೊಳ್ಳೋರಿಗೆ, ಸೊ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
4: ಈ ಮೆಣಸು ಬೆಳೆಯೋರಿಗೆ ಇದೊಂದು ಆಶಾಭಾವನೆ ಅಂದರೆ ಈ ತಳಿಯನ್ನು ನಾವು ಇನ್ನು ಮುಂದೆ ಡೆವಲಪ್ ಮಾಡ್ಬೋದು ಅಂತ ಆಶಾಭಾವನೆ ಬರ್ತಾ ಇದೆ. ಅದನ್ನು ಭಾಳಷ್ಟು ಮಂದಿ ಈಗ ಕಂಡುಕೊಂಡಿದ್ದಾರೆ ಇದನ್ನು ಇದರಲ್ಲಿ.
3: ಓಕೆ ಸರ್, ಹಾಗೆ ನಿಮ್ಮದು ಸುಗಂಧಿನಿ ನರ್ಸರಿ ಕೂಡ ಇದೆ, ಸೊ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ನಮ್ಮದು ಸುಗಂಧಿನಿ ನರ್ಸರಿ ಇದ್ದು ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ನಮಗೆ ಇದರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾರ್ಗದರ್ಶನ ಅವರಿದ್ದು. ನಮಗೆ 4 ಬುಟ್ಟಿ ಮಣ್ಣಿಗೆ 1 ಬುಟ್ಟಿ ರೇತಿ, 1 ಬುಟ್ಟಿ ಗೊಬ್ಬರ ಹಾಕಿ ಮೀಡಿಯಾ ತಯಾರು ಮಾಡ್ಕೊಳ್ತೀವಿ. ಅದನ್ನು 45 ದಿವಸ ಬಿಸಿಲಲ್ಲಿ ಪ್ಲಾಸ್ಟಿಕ್ ಸೀಟ್ ಮುಚ್ಚಿಟ್ಟು ಸೋಲರೈಸೇಷನ್ ಅಂತ ಮಾಡಿ ಆಮೇಲೆ 45 ದಿವಸದ ಮೇಲೆ ಮುಡಿಯನ್ನು ಹೊಯ್ದು ಅದನ್ನು ಮಣ್ಣು ಪ್ಯಾಕೆಟ್ ತುಂಬ್ತೀವಿ. ತೋಟದಲ್ಲಿರೋ ರನ್ನರ್ನೆಲ್ಲ ತೊಗೊಂಬಂದು ಅದು ಸಿಂಗಲ್ ನೋಡ್ ಅಂದರೆ ಒಂದು ಗಣ್ಣಿಗೆ ಕಟ್ ಮಾಡಿ ಅದನ್ನು ನಾವು ಪ್ಯಾಕೆಟ್ನಲ್ಲಿ ಹಾಕ್ತೀವಿ.

0: ಅದರ ಹಾಕಿದಾದಮೇಲೆ ನಮಗೆ 4 ತಿಂಗಳಕ್ಕೆ ಅದು ಗಿಡ ನಮಗೆ ಹೊರಗಡೆ ಮಾರಾಟಕ್ಕೆ ರೆಡಿಯಾಗಿರುತ್ತೆ. ಅದು ನಾವು ಈ ಥರ ಬೇರೆ ಬಂದಿರೋ ಗಿಡ ಮಾತ್ರ ನಾವು ಹೊರಗಡೆ ಕೊಡೋದು. ಅಂದರೆ ಈಗ ನಮ್ಮ ವಿಶೇಷತೆ ಏನಂತ ಕೇಳಿದರೆ, ನಾವು ಒಳ್ಳೆ ಗಿಡ ಇದ್ದರೆ ಮಾತ್ರ ರೈತರಿಗೆ ಕೊಡ್ತೀವಿ, ಇಲ್ಲಾಂದರೆ ನಾವು ಗಿಡ ಇಲ್ಲ ಅಂತ ಹೇಳಿಬಿಡ್ತೀವಿ. ಇವತ್ತಿನವರೆಗೆ ಈಗ 6 ವರ್ಷ ಆಯಿತು ನಾನು ನರ್ಸರಿ ಮಾಡಲಿಕ್ಕೆ, ನಮ್ಮ ಗಿಡ ಫೇಲ್ ಆಗಿದೆ ಅಂತ ಇವತ್ತಿನವರೆಗೆ ನಮ್ದು ಯಾವುದು ಕಂಪ್ಲೇಂಟ್ ಇಲ್ಲ. ಹಾಗೆ ನಮಗೇನಿದೆ ಅಂತ ಕೇಳಿದರೆ, ಈಗ ಮುಂದಿನ ವರ್ಷಕ್ಕೆ ಈಗಲೇ ಎಲ್ಲ ಬುಕ್ ಆಗಿಬಿಟ್ಟಿದೆ ಗಿಡ. ನಾವು ಈ ವರ್ಷ ಕೊಟ್ಟಿರೋದು ಕಳೆದ ವರ್ಷ ನಮಗೆ ಬುಕ್ ಮಾಡಿರೋರಿಗೆ, ನಾವು ಮುಂದಿನ ವರ್ಷ ಕೊಡೋದು ಈ ವರ್ಷ ಯಾರು ಬುಕ್ ಮಾಡಿದಾರೋ ಅವರಿಗೆ. ಇದು ಸರ್ಪೆಂಟೈನ್ ಮೆಥಡ್ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಬುಡದಲ್ಲಿ ಒಂದು ಇದನ್ನು ಇಟ್ಟುಕೊಂಡು ಕೊಟ್ಟೆ ಪ್ಯಾಕೆಟ್ ಇಟ್ಟುಕೊಂಡು ಅದರಿಂದ ಪ್ರತಿ ಗಣ್ಣಿಗೆ ನಾವು ಹೀಗೆ ಪಿನ್ ಮಾಡ್ತಾ ಹೋಗ್ತೀವಿ. ಪಿನ್ ಮಾಡ್ತಾ ಹೋಗಿ ಇದು ಈಗ ಒಂದು 15 ಪ್ಯಾಕೆಟ್ ಇಲ್ಲ ಆದಮೇಲೆ ಹಿಂದಿನ 7 ಪ್ಯಾಕೆಟ್ನ ನಾವು ತೆಗಿತೀವಿ, ಅದನ್ನು ಕಟ್ ಮಾಡಿ ಅದನ್ನು ಇದು ಮಾಡ್ತೀವಿ. ಅದು ಏನಾಗುತ್ತೆ ಅಂತ ಕೇಳಿದರೆ, ಅದು ಕಟ್ ಮಾಡಿ ಈ ಕಟ್ ಎಂಡನ್ನಿಗೆ ನಾವು ಮಣ್ಣಲ್ಲಿ ಕೊಟ್ಟಾಗ ಅದು ಇಲ್ಲೂ ಬೇರು ಬಂದಿರುತ್ತೆ, ಇಲ್ಲೂ ಬೇರು ಬಂದಿರುತ್ತೆ. ಈ ಗಿಡ ಯಾವಾಗಲೂ ಫೀಲ್ಡಲ್ಲಿ ಫೇಲ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ನಾವು ಇಷ್ಟು ಬೇರು ಬಂದು ಇಷ್ಟು ಪಕ್ಕ ಇದ್ದರೆ ಮಾತ್ರ ಗಿಡ ಕೊಡ್ತೀವಿ, ಇಲ್ಲಾಂದರೆ ನಾವು ಕೊಡೋದಿಲ್ಲ. ನಾವು ಹೊರಗಡೆ ಈಗ ಕೊಡಗು, ಹಾಸನ, ಚಿಕ್ಕಮಗಳೂರು ದೂರ ದೂರಿಗೆ ಗಿಡ ಕಳಿಸೋದಿದ್ದರೆ ನಾವು ಈ ಪದ್ಧತಿ ಮಾಡಿದ್ದೀವಿ. ಅಂದರೆ ಇದರಿಂದ ಏನಾಗುತ್ತೆ ಅಂತ ಕೇಳಿದರೆ, ಗಿಡ ಒಂದು ಸಾಗಾಟದಲ್ಲಿ ಯಾವುದೇ ಗಿಡನೂ ಡ್ಯಾಮೇಜ್ ಬರೋದಿಲ್ಲ. ಆಮೇಲೆ ಸಾಗಾಣಿಕೆ ಖರ್ಚು ಇದರಲ್ಲಿ ಭಾಳ ಉಳಿಯುತ್ತೆ. ಇದರಿಂದ ಅಂದರೆ ಒಂದ್ರ ಮೇಲೊಂದು ಈ ಥರ ಕ್ರೇಟ್ ನಾವು ಇಟ್ಟು ಇದನ್ನು ಕಳಿಸ್ದಾಗ ಇನ್ನೂ ಹೆಚ್ಚಿಗೆ ಅವರಿಗೆ ಇದರಿಂದ ಚಿಕ್ಕ ಗಾಡಿಯಲ್ಲೇ ಹೆಚ್ಚಿಗೆ ಗಿಡ ಹೋಗೋ ವ್ಯವಸ್ಥೆ ಆಗಿದೆ. ಅದರಿಂದ ನಮಗೆ ಇದು ಭಾಳ ಪ್ರಯೋಜನ, ಅಂದರೆ ಗಿಡ ತಗೊಳ್ಳೋರಿಗೂ ಪ್ರಯೋಜನ ಆಗಿದೆ, ನಮಗೂ ಇದು ಒಳ್ಳೆ ಗಿಡನ ರೈತರಿಗೆ ಕೊಟ್ಟಿದ್ದೀವಿ ಅಂತ ನಮಗೂ ಒಂದು ಸಮಾಧಾನ ಇದೆ.
1: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಈ ಒಂದು ವಿಶೇಷವಾಗಿರುವಂತಹ ತಳಿಯಲ್ಲಿ ಏನೆಲ್ಲ ವಿಶೇಷತೆ ಇದೆ, ಅದರ ಜೊತೆಗೆ ಹೇಗೆ ರೈತರು ಇದನ್ನ ಪಡ್ಕೊಳ್ಬೋದು, ಮತ್ತೆ ಯಾವ ರೀತಿಯಲ್ಲಿ ಇರುವಂತಹ ಈ ಒಂದು ಕಾಳು ಮೆಣಸು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕಾಳು ಮೆಣಸಿನ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದಂತಹ ತಮಗೂ ಕೂಡ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮವನ್ನು ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸು ಅನ್ನುವಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686869927 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಸಂಡೇ ಸ್ಪಾಟ್ಲೈಟ್, ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. July 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ MK, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ, ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686098079 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಭೂಕುಸಿತದಿಂದ ಹಿಮಾಲಯದ ಜೋಶಿಮಠ್ ಕಾಣೆಯಾಗುತ್ತದೆಯೇ? 2023 ಹೊಸ ವರ್ಷ ಕಾಲಿರಿಸಿ ಒಂದು ದಿನವೂ ಕಳೆದಿರಲಿಲ್ಲ. January 2 ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಜೋಶಿಮಠ ಎಂಬ ಗಿರಿಧಾಮದಲ್ಲಿ ಭಾರೀ ಭೂಕುಸಿತ ಕಂಡುಬಂದು ಜನರಲ್ಲಿ ಆತಂಕ ಸೃಷ್ಟಿಸಿತು. ಅಂದಿನಿಂದ ನಿರಂತರವಾಗಿ 12 ದಿನಗಳಲ್ಲಿ ಭೂಮಿ ಕುಸಿಯುತ್ತಲೇ ಹೋಯಿತು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಕಾರ್ಟೋಸ್ಯಾಟ್ ಉಪಗ್ರಹ ಇಸ್ರೋ ಚಿತ್ರೀಕರಣ ಮಾಡಿ ಎಲ್ಲರಿಗೂ ಆತಂಕ ಮೂಡಿಸುವಂತೆ ಮಾಡಿತು. ಜೋಶಿಮಠ 79.5 ರೇಖಾಂಶದ ಮೇಲಿದೆ. ಭೂಕುಸಿತದಿಂದ ಬಿರುಕು ಬಿಟ್ಟ 600 ಮನೆಗಳ ಜನರನ್ನು ಅಲ್ಲಿಂದ ಖಾಲಿ ಮಾಡಿಸಿದ್ದಾರೆ. ಜೋಶಿಮಠದ ಮೂಲ ಹೆಸರು ಜ್ಯೋತಿರ್ಮಠ. ದೇಶದ 4 ದಿಕ್ಕುಗಳಲ್ಲಿ ಸ್ಥಾಪನೆಯಾದ ಶಂಕರಾಚಾರ್ಯರ ಮಠಗಳಾದ ಪುರಿ, ದ್ವಾರಕಾ, ಶೃಂಗೇರಿಗಳ ನಂತರ ಜೋಶಿಮಠವು ಒಂದು. ಜೋಶಿಮಠ ಕೇವಲ ಯಾತ್ರಾ ಪುಣ್ಯಧಾಮ ಮಾತ್ರವಲ್ಲ, ಇದು ಚಾರ್ಧಾಮ್, ಹೇಮ್ಕುಂಡ್, ಹೂಕಣಿವೆ ಮುಂತಾದ ದೇವಭೂಮಿಗಳಿಗೆ ತೆರಳಲು ಮಹಾದ್ವಾರ. ಆಯಕಟ್ಟಿನ ಮಿಲಿಟರಿ ನೆಲೆಯಾದ ಜೋಶಿಮಠ ಭಾರತದ ಪ್ರಸಿದ್ಧ ಪ್ರವಾಸಿ ತಾಣವೂ ಹೌದು. ಜೋಶಿಮಠದ ಪ್ರವಾಸಿ ತಾಣಗಳಲ್ಲಿ ಅವಲಿ ಮತ್ತು ತಪೋವನಗಳು ಪ್ರಸಿದ್ಧವಾಗಿವೆ. ಜೋಶಿಮಠದಿಂದ 11 ಕಿಲೋಮೀಟರ್ ದೂರದಲ್ಲಿರುವ ಸ್ಕೀಯಿಂಗ್ ಎಂಬ ಜಾರು ಕ್ರೀಡೆಗೆ ಪ್ರವಾಸಿಗರು ದೇಶ ವಿದೇಶಗಳಿಂದ ಬರುತ್ತಾರೆ. ಅಲ್ಲಿಯ ಕಬ್ಬಿಣದ ಹಗ್ಗದ ತೊಟ್ಟಿಲು ಅಥವಾ ಕೇಬಲ್ ಕಾರು ಇಡೀ ಏಷ್ಯಾದಲ್ಲಿ ಅತಿ ಉದ್ದವಾದುದು. ಹಗ್ಗದ ತೊಟ್ಟಿಲಲ್ಲೂ ಕುಳಿತು ಅಲ್ಲಿ ಪ್ರಯಾಣ ಮಾಡಿದರೆ ಸುತ್ತಲಿನ ಬೆಳ್ಳಿ ಬಳಿದಂಥ ನೀಲಕಂಠ, ದ್ರೋಣಕಂಠ, ನಂದಾದೇವಿ ಹಾಗೂ ಹಾಥಿ ಪರ್ವತಗಳು ರೋಮಾಂಚನ ಉಂಟು ಮಾಡುತ್ತವೆ. ಧವಳಗಂಗಾ ನದಿ, ಬಿಸಿನೀರ ಬುಗ್ಗೆ, ತಪೋವನ, ನಂದಾದೇವಿ ಪಾರ್ಕು, 1200 ವರ್ಷ ಹಳೆಯದಾದ ಅಶ್ವತ್ಥ ಮರ ಹಾಗೂ ನರಸಿಂಹ ಪರ್ವತಗಳು ಕೂಡ ಪ್ರವಾಸಿಗರಿಗೆ ಅಲ್ಲಿ ಮುದ ನೀಡುತ್ತವೆ. ದೇವಭೂಮಿ ಎಂದೇ ಹೆಸರಾದ ಹಿಮಾಲಯದ ಬೇರೆ ಬೇರೆ ಜಾಗಗಳಿಗೆ ತೆರಳಬೇಕಾದರೆ ಜೋಶಿ ಮಠದಲ್ಲಿ ಒಂದು ರಾತ್ರಿ ಕಳೆಯಲೇಬೇಕು. ಪಟ್ಟಣದಲ್ಲಿ ಚಾರಣ, ಪರ್ವತಾರೋಹಣ, ರ್ಯಾಪ್ಲಿಂಗ್, ಸ್ಕೀಯಿಂಗ್, ಕಾಯ್ಕಿಂಗ್ ಮಾಡುವ ಯುವಕರಿಗೆ ಬಗೆ ಬಗೆಯ ಉಪಕರಣಗಳು ದೊರೆಯುತ್ತವೆ. ಉಣ್ಣೆ, ಸ್ವೆಟರು, ಕಾಲು ಚೀಲ, ಟೊಪ್ಪಿಗೆ, ಶಾಲು, ಟ್ರ್ಯಾಕ್ ಶೂಟು, ಜರ್ಕಿನ್ನು ಮುಂತಾದವು ಇಲ್ಲಿ ದೊರೆಯುತ್ತವೆ. ಹರಿದ್ವಾರ ಋಷಿಕೇಶದಿಂದ 300 ಕಿಲೋಮೀಟರ್ ದೂರದ ಜೋಶಿಮಠ ತಲುಪಬೇಕಾದರೆ ಸರಿಯಾಗಿ 12 ಗಂಟೆ ಸಮಯ ಹಿಡಿಯುತ್ತದೆ. ಇಲ್ಲಿ ಇರುವುದು ಚಳಿಗಾಲ ಮತ್ತು ಬೇಸಿಗೆ ಎರಡೇ ಕಾಲ. 6 ತಿಂಗಳು ಮಾತ್ರ ಜನ ಜೋಶಿ ಮಠದಲ್ಲಿ ವಾಸಿಸುತ್ತಾರೆ. ಇನ್ನು 6 ತಿಂಗಳ ಅವಧಿಯಲ್ಲಿ ಕೆಳ ಹಿಮಾಲಯಕ್ಕೆ ಬಂದು ವಾಸಿಸುತ್ತಾರೆ. ಜೋಶಿ ಮಠವೆಂಬ ಪವಿತ್ರ ಗಿರಿಧಾಮದಲ್ಲಿ ಭೂಕುಸಿತ ಉಂಟಾದದ್ದು ಹೇಗೆ ಎಂಬುದನ್ನು ವಿಜ್ಞಾನಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೋಶಿಮಠ ಕುಸಿತ ಕಂಡಿದ್ದು ಇದೇ ಮೊದಲ ಬಾರಿಯಲ್ಲ. 2022 ಏಪ್ರಿಲ್ ಮೇ ತಿಂಗಳಿನಲ್ಲಿಯೂ ಅಲ್ಲಿ ಕುಸಿತವಾಗಿತ್ತು. 2021 ಫೆಬ್ರವರಿ ತಿಂಗಳು ಕೂಡ ಜೋಶಿಮಠ ಸಮೀಪದಲ್ಲಿ ಭೂಕಂಪನವಾಗಿತ್ತು. ಆಗ 2004 ಜನ ಕಾಣೆಯಾಗಿದ್ದರು. ಆ ಸಂದರ್ಭದಲ್ಲಿ ವಿಷ್ಣುಗಡ್ ಜಲವಿದ್ಯುತ್ ಯೋಜನೆಯ ಆಣೆಕಟ್ಟೆ ಬಳಿ ಹಿಮ ಕುಸಿತವಾಗಿ ಪ್ರವಾಹ ಬಂದಿತ್ತು. 83 ಮೃತದೇಹಗಳು, 30 ಜನರ ದೇಹದ ಅಂಗಗಳು ಪ್ರವಾಹದಲ್ಲಿ ಸಿಕ್ಕಿದ್ದವು. ಅದೊಂದು ಭಯಾನಕ ಜೋಶಿಮಠದ ದುರಂತವೆಂದು ಇಂದಿಗೂ ಬಣ್ಣಿಸಲಾಗುತ್ತದೆ. ಧೌಲಿಗಂಗಾ ಪ್ರವಾಹದಿಂದ 70 ಜನ ಪ್ರವಾಹದಲ್ಲಿ ಕೊಚ್ಚಿಹೋದ ದುರಂತವನ್ನು ಕೂಡ ಯಾರೂ ಮರೆಯಲು ಸಾಧ್ಯವಿಲ್ಲ. ಜನರು ಕೇಳುತ್ತಿರುವುದು ಒಂದೇ ಪ್ರಶ್ನೆ, ದೇವಭೂಮಿಯಲ್ಲಿ ಏಕೆ ಮೇಲಿಂದ ಮೇಲೆ ಭೂಕುಸಿತಗಳು ಸಂಭವಿಸುತ್ತವೆ ಎಂಬುದು. ಭೂಕುಸಿತ, ಅಗ್ನಿಪರ್ವತ, ಭೂಕಂಪಗಳ ವಿಪತ್ತುಗಳನ್ನು ತಿಳಿಯಬೇಕಾದರೆ ಭೂವಿಜ್ಞಾನದ ಸಾಮಾನ್ಯ ತಿಳುವಳಿಕೆ ಅತ್ಯಗತ್ಯವಾದುದು. ಜಗತ್ತಿನಲ್ಲಿಯೇ ಹಿಮಾಲಯಗಳು ಅತಿ ಎಳೆ ವಯಸ್ಸಿನ ಪರ್ವತಗಳು. ಅವು ಎತ್ತರದ ಹಿಮಮೆತ್ತಿದ ಪರ್ವತಗಳು ಹೌದು. ಜಗತ್ತಿನಲ್ಲಿ ಸದಾ ಭೂಕಂಪನ ಸಂಭವಿಸುವುದು ಈ ಜಾಗಗಳಲ್ಲಿಯೇ. ಭೂವಿಜ್ಞಾನಿಗಳು ಇದನ್ನು ಭೂಕಂಪನ ವಲಯ ಎಂದು ಗುರುತಿಸಿದ್ದಾರೆ. ಅವುಗಳ ಪಟ್ಟಿಯಲ್ಲಿ ಹಿಮಾಲಯದ ಎಳೆಯ ಪರ್ವತಗಳು ಮುಂಚೂಣಿಯಲ್ಲಿವೆ. ಪರ್ವತಗಳಲ್ಲಿ ಗಿಡ, ಮರ, ಪ್ರಾಣಿ, ಪಕ್ಷಿಗಳಿರಬೇಕು. ತಗ್ಗಿನ ಜಾಗಗಳಲ್ಲಿ ಕೆರೆ, ಕಟ್ಟೆ, ಸರೋವರಗಳಿರಬೇಕು. ಬಯಲುಗಳಲ್ಲಿ ಮನುಷ್ಯ ಮಾತ್ರ ಮನೆ, ತೋಟ, ಊರು ಕೇರಿಗಳನ್ನು ಕಟ್ಟಿಕೊಂಡಿರಬೇಕು. ಇದು ಪ್ರಕೃತಿಯ ನಿಯಮ. ಇದನ್ನು ಮನುಷ್ಯ ಉಲ್ಲಂಘಿಸಿದ್ದಾನೆ. ಹಾಗಾಗಿ ಪ್ರಕೃತಿ ಮನುಷ್ಯನ ವಿರುದ್ಧ ತಿರುಗಿ ಬಿದ್ದಿದೆ. ಇಡೀ ಹಿಮಾಲಯವೇ ಪವರ್ ಮಾಫಿಯಾ ಆಗಿ ನಮಗೆ ತೊಂದರೆ ಕೊಡುತ್ತಿದೆ. ಜೋಶಿಮಠದ ಮನೆ, ಅಂಗಡಿ, ಮುಗ್ಗಟ್ಟು, ಸೇತುವೆ, ಕೆರೆ, ಕಟ್ಟೆ ಕುಸಿದು ಹೋಗಲು ಭೂಗರ್ಭದ ಕಾರಣಗಳಿವೆ. ಲಕ್ಷಾಂತರ ವರ್ಷಗಳ ಹಿಂದೆ ಭಾರೀ ಪರ್ವತವೊಂದು ಜಾರಿ ಬಂದು ಇಲ್ಲಿ ಸ್ಥಗಿತವಾಯಿತಂತೆ. ಅದುವೇ ಜೋಶಿಮಠ. 50 ವರ್ಷಗಳಲ್ಲಿ ಜೋಶಿಮಠ ಅಂಗಡಿ, ಹೋಟೆಲ್ಲು, ಸ್ಟೇ ಹೋಮು, ರಸ್ತೆ, ವಿದ್ಯುತ್ ವ್ಯವಸ್ಥೆಗಳಿಂದ ಭಾರೀ ಬೆಳೆದು ನಿಂತಿದೆ. ಚಾರಣಿಗರಿಗೆ, ಪರ್ವತಾರೋಗ್ಯಗಳಿಗೆ, ಪ್ರವಾಸಿಗರಿಗೆ ಇದು ತಂಗುದಾಣವಾಗಿದೆ. ಹತ್ತಿರದಿಂದ ಚಾರ್ಧಾಮಿಗೆ ಹೋಗಲು ಚತುಷ್ಪಥ ರಸ್ತೆಯ ಕಾಮಗಾರಿ ಆರಂಭವಾಗಿದೆ. ಜೋಶಿಮಠದಿಂದ 10 ಕಿಲೋಮೀಟರ್ ದೂರದಲ್ಲಿ ತಪೋವನ ವಿಷ್ಣುಗಡ ಎಂಬಲ್ಲಿ ಜಲವಿದ್ಯುತ್ ಘಟಕ ಸುರಂಗ ಕೊರೆಯಲಾಗಿದೆ. ಹತ್ತಿರದಲ್ಲಿ ಧೌಲಿಗಂಗಾ, ರಿಷಿಗಂಗಾ ಎಂಬ ಎರಡು ಅಣೆಕಟ್ಟುಗಳು ನಿರ್ಮಾಣವಾಗುತ್ತಿವೆ. 1976 ಎಂ ಸಿ ಮಿಶ್ರಾ ಸಮಿತಿ ಜೋಶಿಮಠದ ಆಸುಪಾಸಿನಲ್ಲಿ ಯಾವ ಕಾಮಗಾರಿಗಳನ್ನು ನಡೆಸಬಾರದೆಂದು ಎಚ್ಚರಿಕೆ ನೀಡಿತ್ತು. ನಂತರದ ದಿನಗಳಲ್ಲಿ ಆ ಸ್ಥಳದಲ್ಲಿ ಕಟ್ಟಡಗಳು ಬೆಳೆಯುತ್ತಲೇ ಹೋದವು. ದಂಡು ದಂಡು ಪ್ರವಾಸಿಗರು ಲಗ್ಗೆ ಇಡುತ್ತಿದ್ದಾರೆ. ಧಾರಣ ಶಕ್ತಿ ಕಳೆದುಕೊಂಡ ಹಿಮಾಲಯದ ಪರಿಸರದಲ್ಲಿ ವಾಯುಗುಣ ವೈಪರೀತ್ಯವಾಗಿದೆ. ಭೂಗುಣದ ಕಂಪನವಾಗಿದೆ. ಎಲ್ಲವೂ ಸೇರಿ ಮೇಘಸ್ಫೋಟ, ಭೂಕಂಪನ, ಭೂಕುಸಿತ, ಹಿಮ ಪ್ರವಾಹಗಳಿಂದ ಜಾಗವನ್ನು ತತ್ತರಿಸುವಂತೆ ಮಾಡಿವೆ. ಒಂದು ಕಾಲಕ್ಕೆ ಹಿಮಾಲಯ ದೇವಭೂಮಿ ಎನಿಸಿಕೊಂಡಿತ್ತು. ಯೋಗಿಗಳು, ಋಷಿಮುನಿಗಳು, ಆಧ್ಯಾತ್ಮ ಚಿಂತಕರು ಮಾತ್ರ ಅಲ್ಲಿ ವಾಸವಾಗಿದ್ದರು. ಈಗ ವಿದೇಶಿ ವಿಜ್ಞಾನಿಗಳು ಸೇರಿದಂತೆ ಪರ್ವತಾರೋಹಿಗಳು, ಚಾರಣಿಗರು, ಪ್ರವಾಸಿಗರು ಅತ್ಯಧಿಕ ಸಂಖ್ಯೆಯಲ್ಲಿ ಸೇರುತ್ತಿದ್ದಾರೆ. ಹಾಗಾಗಿ ಲೆಕ್ಕವಿಲ್ಲದಷ್ಟು ಕಾಮಗಾರಿಗಳು ಕೂಡ ಅಲ್ಲಿ ನಡೆಯುತ್ತವೆ. ಇವೆಲ್ಲವುಗಳಿಗೂ ಕಡಿವಾಣ ಹಾಕಿದರೆ ಮಾತ್ರ ಹಿಮಾಲಯದ ಅತ್ಯುತ್ತಮವಾದ ಜಾಗಗಳು ಸುರಕ್ಷತೆಯಿಂದ ಉಳಿದುಕೊಳ್ಳುತ್ತವೆ, ಇಲ್ಲದಿದ್ದರೆ ಹೀಗೆಯೇ ಭೂಕುಸಿತದಿಂದ ಹಾಳಾಗುತ್ತವೆ ಎಂದು ಹೇಳಬಹುದು.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
5: ಕನ್ನಡ
2: ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಅಂತಾರೆ, ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾರ್, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ಜುಲೈ 5 ಭಾನುವಾರ 9:00 AM ರೇಡಿಯೋ ಶಿವಮೊಗ್ಗದಲ್ಲಿ

0: ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಅಂದರೆ ನನಗೆ ತುಂಬ ಇಷ್ಟ. ಅವನಿಗೂ ನಾನಂದರೆ ಇಷ್ಟ ಅನಿಸುತ್ತೆ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎರಡು ಕನಸು ಎನ್ನುವಂತಹ ಒಂದು ಚಿತ್ರದ ಗೀತೆ ತಮ್ ನಮ್ ತಮ್ ನಮ್. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಅವರು ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1974 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಯಲು ದಾರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕನಸಲು ನೀನೆ ಮನಸಲು ನೀನೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ್ ಶಂಕರ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸ್ವತಂತ್ರ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭೂಲೋಕದಲ್ಲಿ ಯಮರಾಜ ಎನ್ನುವಂತಹ ಒಂದು ಚಿತ್ರದ ಗೀತೆ, ಎಂದು ಕಾಣದ ಬೆಳಕ ಕಂಡೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆ, ಸಿ ಅಶ್ವಥ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಲೋಕೇಶ್ ಹಾಗೂ ಅಂಜಲಿ ಅವರ ಒಂದು ಜೋಡಿಯ ಚಿತ್ರ. ಇದು 1979ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಳ್ಳ ಕುಳ್ಳ ಎನ್ನುವಂತಹ ಒಂದು ಚಿತ್ರದ ಗೀತೆ. ಸುತ್ತಮುತ್ತ ಯಾರು ಇಲ್ಲ, ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
0: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬೆಂಕಿಯಲ್ಲಿ ಅರಳಿದ ಹೂ ಎನ್ನುವಂತಹ ಒಂದು ಚಿತ್ರದ ಗೀತೆ. ಮುಂದೆ ಬನ್ನಿ ಮುಂದೆ ಬನ್ನಿ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. MS ವಿಶ್ವನಾಥನ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಕಮಲ ಹಾಸನ್ ಅವರ ಒಂದು ನಟನೆಯ ಚಿತ್ರ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ತನ್ನೋ ದಾರಿಯಲ್ಲಿ ಎಂದು ಮುಂದೆ ಸಾಗದು, ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು, ಮುಂದಕ್ಕೆ ಬನ್ನಿ ಎಂದು ಕೂಗೋರು ಇಲ್ಲ, ನನ್ನಂಥ ಕಂಡಕ್ಟರ್ ಎದ್ದರು ಕಾಣಲ್ಲ, ನನ್ನಂಥ ಕಂಡಕ್ಟರ್.

0: ಬಿಟ್ಬಿಟ್ಟೆ. ಮೊದಲು ನಿನ್ ಡ್ಯೂಟಿ ಸರಿಯಾಗಿ ಮಾಡು, ಆಗ ನೀನ್ ಮುಂದೆ ಬರ್ತೀಯ.
1: ಟಿಕೆಟ್
2: ಲಕ್ಷ ಲಕ್ಷ ಇದ್ದೋರೆಲ್ಲ ಕಾರಿನಲ್ಲಿ ಹೋಗೋದು, ಅಲ್ಪ ಸ್ವಲ್ಪ ಗಳಿಸೋರೇನೆ ಬಸ್ಸಿನಲ್ಲಿ ಕೊಡೋದು. ಚಿಲ್ರೆ ಕೊಡಿ, ಸರಿಯಾದ ಚಿಲ್ರೆ ಕೊಡಿ ಪ್ಲೀಸ್. ಎಲ್ಲೋ ಜಗಳ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಾತು ತಪ್ಪದ ಮಗ ಎನ್ನುವಂಥ ಒಂದು ಚಿತ್ರದ ಗೀತೆ. ಎಂಥ ಸೌಂದರ್ಯ ಕಂಡೆ! ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಆರ್ ಎನ್ ಜಿಗೋಪಾಲ್ ಅವರ ಒಂದು ರಚನೆ, ಇಳೆಯ ರಾಜಾ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ದ್ವಾರಕೀಶ್ ಅವರ ಒಂದು ಜೋಡಿಯ ಚಿತ್ರ. ಇದು 1978ರಲ್ಲಿ ತೆರೆ ಕಂಡಿರುವಂಥ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬೆಸುಗೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಯಾವ ಹೂವು ಯಾರ ಮುಡಿಗೋ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ಯಾಮಸುಂದರ ಕುಲಕರ್ಣಿಗಳ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1976ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರವಿಚಂದ್ರ ಎನ್ನುವಂತಹ ಒಂದು ಚಿತ್ರದ ಗೀತೆ ಸತ್ಯಭಾಮಿ ಸತ್ಯಭಾಮಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಮಲತಾ ಅವರ ಒಂದು ಜೋಡಿಯ ಚಿತ್ರ. ಇದು 1980 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಕಂಡೊಡನೆ ಕರ ಪಿಡಿದು

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೇವರು ಕೊಟ್ಟ ತಂಗಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಈ ಲೋಕವೆಲ್ಲ ನೀನೆ ಇರುವ ಪೂಜಾ ಮಂದಿರ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ವಿ ರಾಧಾ ಅವರ ಒಂದು ಜೋಡಿಯ ಚಿತ್ರ, ಇದು ಚಿತ್ರಕಥೆ ಬರೆದವರು ರವಿ. ಇದು 1973 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಮ ಲಕ್ಷ್ಮಣ ಎನ್ನುವಂತಹ ಒಂದು ಚಿತ್ರದ ಗೀತೆ, ಮಾತು ಚೆನ್ನ ಮೌನ ಚೆನ್ನ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಶೋಕ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. 1980 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅದೃಷ್ಟವಂತ ಎನ್ನುವಂಥ ಒಂದು ಚಿತ್ರದ ಗೀತೆ, ನಿನ್ನೆ ನೋಡು ಆಸೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ಭಾಷಿನಿಯಲ್ಲಿ ಸಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಚಕ್ರವರ್ತಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ದ್ವಾರಕೀಶ್ ಹಾಗೂ ಸುಲಕ್ಷಣ ಅವರ ಒಂದು ಜೋಡಿಯ ಚಿತ್ರ. ಇದು 1982ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಎನ್ನುವಂಥ ಒಂದು ಚಿತ್ರದ ಗೀತೆ, ಆಹಾ ಮೈಸೂರು ಮಲ್ಲಿಗೆ. ಇದು ಡಾಕ್ಟರ್ PV ಶ್ರೀನಿವಾಸ್ ಹಾಗೂ PV ಸುಶೀಲ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1972ರಲ್ಲಿ ತೆರೆ ಕಂಡಿರುವಂಥ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗಾ? ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕನ್ಯಾರತ್ನ ಎನ್ನುವಂತ ಒಂದು ಚಿತ್ರದ ಗೀತೆ, ಬಿಂಕದ ಸಿಂಗಾರಿ ನಡು ಡೊಂಕಿನ ವಯ್ಯಾರಿ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕಣಗಾಲ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಜೋಡಿಯ ಚಿತ್ರ. ಇದು 1963 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಧನ ಎನ್ನುವಂತಹ ಒಂದು ಚಿತ್ರದ ಗೀತೆ, ಪ್ರೇಮದ ಕಾದಂಬರಿ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಸುಹಾಸಿನಿ ಹಾಗೂ ಜೈ ಜಗದೀಶ್ ಅವರ ಒಂದು ಜೋಡಿಯ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೂಗನ ಸೇಡು ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಂಗಾರದ ಬೊಂಬೆಯ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ S ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶಂಕರ್ ನಾಗ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1980ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ರ ಅಂಜಲಿ ಅವರೇ, ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಪೆನ್ಸಿಲ್ ಅಲ್ಲಿ ಬರೆದಿಟ್ಕೊಳ್ಳಿ. ಬ್ರಹ್ಮನ್ ಪಕ್ಕ ಸರಸ್ವತಿ, ವಿಷ್ಣು ಪಕ್ಕ ಲಕ್ಷ್ಮಿ, ಶಿವನ್ ಪಕ್ಕ ಪಾರ್ವತಿ, ರಾಮನ್ ಪಕ್ಕ ಸೀತೆ. ಹಂಗೆ ನನ್ನ ಪಕ್ಕದಲ್ಲಿ ನೀವಿದ್ರೆ ಮಾತ್ರನೇ ಚಂದ, ಇನ್ಯಾರ ಪಕ್ಕದಲ್ಲಿದ್ರು ಚೆನ್ನಾಗಿರಲ್ಲ. ಆಮೇಲೆ ಈ ಫ್ಲಾಂಗ್ ವೈಲಿನ್ ಇನ್ನೊಂದು ಮಾತು ಹೇಳ್ತೀನಿ, ಎಡಗೈಲಿ ಬರೆದಿಟ್ಕೊಳ್ಳಿ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನೂ ಎದೆಯಲ್ಲಿ ತಾಜ್ ಮಹಲ್ ಇಟ್ಕೊಂಡಿರಿ ಪ್ರೀತಿಸೋದು. ಆದ್ರೆ ಎಲ್ಲ ಹುಡುಗಿರು ಮಮತಾಜ್ ಆಗಿರಲ್ಲ. ನಿಮ್ಮಂತ ಹುಡುಗಿರಿಗೆ ಇವಾಗ ಅರ್ಥ ಆಗಲ್ಲ, ಮದ್ವೆಗೆ 6 ತಿಂಗಳಾದ್ಮೇಲೆ ಅವ್ನು ಕೊಡ್ಸಿರೋ ಗಿಫ್ಟ್ ಇಟ್ಕೊಂಡ್ಗಳು ಅಂತ ಹೇಳ್ತಿರಲ್ಲ, ಅವಾಗ ಅರ್ಥ ಆಗತ್ತೆ ಪ್ರೀತಿಸೋ ಹುಡುಗರು ವ್ಯಾಲ್ಯೂ ಏನು ಅಂತ.
1: ಬುದ್ಧಿವಂತ ಭಗವಂತ ಇಷ್ಟ ಕಷ್ಟಗಳ ನಡುವೆ ಒಂದು ಸಣ್ಣ ರಿಲೇಶನ್ಶಿಪ್ ಅನ್ನು ಇಟ್ಟಿದ್ದಾನೆ. ಒಬ್ಬರಿಗೆ ಇಷ್ಟ ಅಂದ್ರೆ ಅದು ಮತ್ತೊಬ್ಬರಿಗೆ ಕಷ್ಟ. ಹೆಂಡತಿಗೆ ಗೋಲ್ಡು ಅಂದ್ರೆ ಇಷ್ಟ, ಗಂಡನಿಗೆ ಹೆಸರು ಕೇಳಿದ್ರೆ ಕಷ್ಟ.
2: ಸ್ಟಾಪ್, ವಾಟ್ ಇಸ್ ದಿಸ್ ಯು ಆರ್ ಟೆಲ್ಲಿಂಗ್ ಹರಿಕತೆ? ಐ ವಿಲ್ ಟೆಲ್ ಆಲ್ ಪ್ಯಾಥೋಲಜಿಸ್ಟ್ಸ್ ವಿತ್ ಪ್ಲೇಟ್ ಅಂಟೆ ಯಾರ್.

0: ಸೂಪರ್ ಗಾಡು ಲವ್ಗೂ ಲೈಫ್ಗೂ ನಡುವೆ ಒಂದು ಸಣ್ಣ ಕನೆಕ್ಟಿವಿಟಿಯನ್ನು ಇಟ್ಟಿದ್ದಾನೆ. ಹುಡುಗಿಯರಿಗೆ ಫರ್ಗೆಟಿಂಗ್ ವರವನ್ನು ಕೊಟ್ಟಿದ್ದಾನೆ. ಹುಡುಗರಿಗೆ ರಿಮೆಂಬರಿಂಗ್ ಶಾಪವನ್ನು ಇಟ್ಟಿದ್ದಾನೆ. ಬಾರ್ ಓನರ್ಸ್ ಆಲ್ವೇಸ್ ಬೋನಸ್ ಬಿಸ್ನೆಸ್ ಅನ್ನು ಕೊಟ್ಟಿದ್ದಾನೆ. ಇದನ್ನು ತಿಳ್ಕೊಂಡು ಬದುಕೋದೇ ಆದ್ರೆ ಲೈಫ್ ಗುಡ್ಡು, ಇಲ್ಲ ಅಂದ್ರೆ ಕೈಗೆರಡ ಲಡ್ಡು.
1: ಅಣೆ ಮೇಲೆ ಎರಡು ವೈಟು ಒಂದ್ರೆ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಸ್ಟ್ರು ಕಾಲ್ಗೊಡಿತಾರೆ.
1: ಬಹದ್ದರ್
0: ಎದ್ದೆಗೆ ಒಡಿಯೋದು, ಎದುರುಗಡೆ ನಿಲ್ಲದಕ್ಕಿಂತ ಮುಂಚೆ ಎದೆ ಗಟ್ಟಿಗಾಯ್ತಾ ಮುಟ್ ನೋಡ್ಕೋ.
1: ಕೆಣಕ್ಬಿಟ್ಟೆ ಕಲಾ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧೀರೇಂದ್ರ ಗೋಪಾಲ್ ಅವರ ಕಂಚಿನ ಕಂಠದಲ್ಲಿ ಕೇಳಿ ನಾಟಕ ಶ್ರೀ ಮಹಾಯತಿ ಶಂಭುಲಿಂಗೇಶ್ವರ.

0: ಮಗು, ನಿನ್ನ ಸಂಕಲ್ಪ ಮೂರ್ತಿ ನಾನು ಪ್ರಸನ್ನನಾಗಿದ್ದೇನೆ. ಕಣ್ಬಿಟ್ಟು ನೋಡು.
1: ಜಯ ಜಯ ಈಶ ಮಹೇಶ ಕರ್ಮ ವಿನಾಶ. ಧನ್ಯನಾದೆ ದೇವ, ಧನ್ಯನಾದೆ. ನಿನ್ನನ್ನು ಆವಿರ್ಭವಿಸಿಕೊಂಡ ನಾನು ಧನ್ಯನಾದೆ ತಂದೆ, ಧನ್ಯನಾದೆ.
0: ಕಂದ, ನಿನ್ನ ಇಷ್ಟಾರ್ಥವೇನು? ಯಾಕಾಗಿ ನನ್ನನ್ನು ಸ್ಮರಿಸಿದೆ?
1: ನಿನ್ನನ್ನು ಕಾಣಬೇಕೆಂಬ ಹಂಬಲದ ತೃಷೆಯಿದ್ದ ದೇವ, ಈ ಜಗದ ಜಂಜಡದಿಂದ ದೂರಾದ ನಾನು ನಿನಗಾಗಿ ಪರಿತಪಿಸುತ್ತಿದ್ದೆ. ನೀನು ದೊರಕಿದ ಬಳಿಕ ಇನ್ನಾವ ಘನ ವಸ್ತುವಿದೆ ಈ ಲೋಕದಲ್ಲಿ ಬೇಡಲು ನನಗೆ ಮುಕ್ತಿ ದಯ ಪಾಲಿಸು ತಂದೆ.
0: ಮಗು, ಮರ್ತ್ಯಕ್ಕೆ ಬಂದು ಶಿವಸಂಕಲ್ಪ ಮರೆತು ಬಿಟ್ಟೆಯ? ಮಾನವನಾದೆಯ ನೀನು, ಸ್ವಾರ್ಥಿಯಾದೆಯ?
1: ತಂದೆ, ನಾನು ಸ್ವಾರ್ಥಿಯೇ. ಹಲವು ವರ್ಷಗಳಿಂದ ಈ ನಿಂಗೋಳಗೋಳದ ದಟ್ಟದಡವಿಯಲ್ಲಿ ಪಂಚಭೌತಿಕ ವಸ್ತುಗಳಿಂದ ನಿರ್ಮಾಣಗೊಂಡ ಈ ನಶ್ವರ ದೇಹವನ್ನು ಪಂಚಲಿಂಗೇಶ್ವರನಲ್ಲಿ ಲೀನಗೊಳಿಸಿ ನೀನೇ ತನುಮರವೆಂದು ಧ್ಯಾನಿಸಿದ ನಾನು ಸ್ವಾರ್ಥಿಯೇ?
0: ನಿನ್ನೊಬ್ಬನ ಮುಕ್ತಿಗಾಗಿ ನಿನ್ನ ಅವತಾರ ಆದುದಲ್ಲ ಕಂದ. ಮಾನವನ ಮನದ ಮಾಲಿನ್ಯ ಕಳೆದು ಮುಕ್ತಿ ಹೊಂದುವ ಮಾರ್ಗ ತೋರಿ ನೀನು ಮುಕ್ತಿ ಮಂದಿರವಾಗಬೇಕು. ಮಗು, ಶರಣರು ಜೀವನದ ಮಧ್ಯದಲ್ಲೇ ನಿಂತವರು. ಅನುಭಾವ ಭಕ್ತಿಯನ್ನು ಆನಂದ ಭಕ್ತಿಯ ಮಟ್ಟಕ್ಕೆ ಏರಿಸಿ ಅಲ್ಲಿಂದ ಸಮರಸ ಭಕ್ತಿಯಲ್ಲಿ ಲೀನವಾದವರು. ಈಗ ನೀನು ಈ ಅಡವಿಯನ್ನು ಬಿಟ್ಟು ಜೀವನಕ್ಕೆ ಇಳಿದು ಕರ್ತವ್ಯ ನಿರತನಾಗಬೇಕು.
1: ದೇಹವೆಂಬ ದೇಗುಲದ ಚಿದಾಕಾಶ ಗ್ರಹದಲ್ಲಿ ಬೆಳಗುವ ಜ್ಞಾನಶಕ್ತಿಯೇ? ಹಾಗಿದ್ದರೆ ನನ್ನ ಕರ್ತವ್ಯವೇನು ತಂದೆ ಅರುಹು?
0: ಸಂಸಾರದ ಮಧ್ಯದಲ್ಲಿದ್ದು ಅದನ್ನು ಅಂಟಿಸಿಕೊಳ್ಳದಿರಬೇಕು. ಇದರಲ್ಲಿ ಸ್ತುತಿ ನಿಂದೆ ಸಮಸ್ಯೆಗಳು ಬರುತ್ತವೆ. ಆ ಕಹಿಯನ್ನು ಸವಿಯಬೇಕು. ಸಕ್ಕರೆ ತಿನ್ನುತ್ತಾ ನಾಲಿಗೆ ಚಪ್ಪರಿಸುವುದು ದೊಡ್ಡದಲ್ಲ. ದೇವನ್ನು ಅಗಿಯುವಾಗಲೂ ಆ ಅನುಭವ ತಂದುಕೊಳ್ಳಬೇಕು. ಬಾ, ಹತ್ತಿರ ಬಾ, ನನ್ನನ್ನು ಅಪ್ಪಿಕೋ. ನನ್ನೊಳು ನೀನಾಗು, ನೀನೇ ನಾನಾಗು. ಈಗ ನೀನು ಏನಾಗಿರುವೆ?
1: ನಾನಿಲ್ಲಿರುವೆ. ಇಲ್ಲ ಇಲ್ಲ, ನಾನಿಲ್ಲ. ನಾನು ನಿನ್ನಲ್ಲಿ, ನೀನು ನನ್ನಲ್ಲಿ, ನೀನೇ ನಾನು ಪ್ರಭು. ಅಂತರಂಗದ ಸುಪ್ತ ಭಾವನೆಯ ತೆರೆಹರಿದು ಆತ್ಮ ಚೈತನ್ಯ ಎಚ್ಚೆತ್ತಿತು. ನಾನು ದೇಹಿಯಾದರೂ ನಿರ್ದೇಹಿ.
0: ಮಗು, ನಿನ್ನ ಏಕಾಗ್ರತೆ ಘನೀಭವಿಸಿ ಮುತ್ತಾಗಿ ಮಣಿಯಾಗಿ ನಿನಗೆ ಕಂಡುದೇನು, ಕೇಳಿಸುವುದೇನು?
1: ಈಶ್ವರಾನುಗ್ರಹದಿಂದ ಭಕ್ತನನ್ನು ರಕ್ಷಿಸಲು ಶಕ್ತಿ ರೂಪದಿಂದ ಅವತರಿಸಿದಂತೆ ಪುಣ್ಯಸುಧೆ ಹೆಪ್ಪುಗಟ್ಟಿ ಸೂರ್ಯಕಿರಣಗಳಾಗಿ ಪತಂಜಲಿಯ ಋಷಿ ಅಂಜಲಿಗೆ ಬಿದ್ದಂತೆ ಮಧುರ ಸ್ವರಗಳೆಲ್ಲ ಒಂದಾಗಿ ನುಡಿದಂತೆ ಮಂಜುಳ ಗಾನವೆಲ್ಲ ಏಕತಾನದಲ್ಲಿ ಮಿಡಿದಂತೆ ವೀಣೆಯ ಝೇಂಕಾರದಂತೆ ಹಗುರವು ಕೊಳಲ ಧ್ವನಿಯಂತೆ ಭಾರವು ಗಂಟೆಯ ಶಬ್ದದಂತೆ ಗಂಭೀರವೂ ಆದ ಪ್ರಣವನಾದ ಓಂಕಾರವಲ್ಲದೆ ಮತ್ತೇನೂ ನನಗೆ ಕೇಳಿಸುತ್ತಿಲ್ಲ ತಂದೆ.

0: ಇಂದಿನಿಂದ ನೀನು ಶಂಭುಲಿಂಗ. ಶಂಭುಲಿಂಗ ನಾಮದಿಂದ ಮಹಾನ್ ಆರೂಢನಾಗಿ ಮೆರೆಯುವೆ. ನಿನ್ನ ನಡೆಯಿಂದ ಧರೆ ಪಾವನವಾಗಲಿ, ನುಡಿಯಿಂದ ನಾಡು ಬೆಳಗಲಿ. ಒಂದು ಕಡೆ ಶಿವ, ಇನ್ನೊಂದು ಕಡೆ ಮಾನವ, ಇವೆರಡನ್ನೂ ಬೆಸೆಯುವ ಶಿವ ಮಾನವ ನೀನಾಗು. ದೇಶ ಅಸೂಯೆಗಳಿಗೆ ಕಾರಣೀಭೂತವಾದ ಜಾತಿ ಭೇದಗಳನ್ನು ತೊಡೆದು ಹಾಕುವ ಚಿಂತಾಮಣಿಯಾಗು ಮಗು. ಅದಕ್ಕಾಗಿಯೇ ನಿನಗೊಂದು ರಂಗ ಸಿದ್ಧವಾಗಿದೆ. ಕೇಳು ಕೇಳು ಆರ್ತನಾದ
1: ಶಂಭುಲಿಂಗ. ಶಂಭುಲಿಂಗ ಎಲ್ಲಿದೆಯೋ? ನನ್ನ ಕೂಗು ನೀನು ಕೇಳಿಸಕ್ಕಿಲ್ಲೇನೋ? ಬಾರೋಯಪ್ಪ, ನನ್ನನ್ನು ಉದ್ಧರಿಸು ತಂದೆ, ಉದ್ಧರಿಸು.
0: ಶಂಭುಲಿಂಗ, ಮತ್ತೇಕೆ ವಿಳಂಬ? ನಿನ್ನ ಕಾರ್ಯರಂಗದ ಮೊದಲ ದೃಶ್ಯವಿದು. ಹೊರಡು, ನಿಜವಾದ ಶಂಭುಲಿಂಗನಾಗು.
1: ಶಂಭುಲಿಂಗ
2: ಬಂದೇ ಬಂದೇ ಬರಕತ್ತೀನಿ, ಬಂದೇ ಬಂದೇ.
1: ಯಪ್ಪ ತಂದಿ, ಪರ್ಚಿ ಪಾಟೀಲ್ ಚೆನ್ನಪ್ಪ ಹಚ್ಚಿ ಮನತರದಾಗ ಹುಟ್ಟಿ ವಾಲಿ ಮನತರದ ಸೊಸೆಯಾಗಿ ಮುತ್ತಿನಂತ ಎಟ್ಟು ಮಕ್ಕಳನ್ನ ಹೆತ್ತು ವಂಶೋದ್ಧಾರದ ಕರ್ತವ್ಯನೂ ಮುಗಿಸಿನಿ. ನನಗ ಮುಕ್ತಿ ದಯಪಾಲಿಸು ತಂದೆ, ಶಂಭುಲಿಂಗ ಮುಕ್ತಿ ದಯಪಾಲಿಸು.
3: ನಾನೇ ಶಂಭುಲಿಂಗ ಬಂದಿದ್ದೀನಿ. ಏ ಗೌಡಶಾನೆ, ಹೇಳ ನನ್ನಿಂದೇನಾಗ್ಬೇಕು ಹೇಳ.
1: ನಿನ್ನ ನೋಡಿದ ಮ್ಯಾಲ ಯಾನ್ ಹೇಳಕ್ಕೂ ನಾಲ್ಗೆನೆ ಹೊಳ್ಳದಂಗಾಗೈತಿ. ಬಾಯಿ ಪಟಪಟ ಅಂತ ಬಡಬಡಿಸ್ತಾವು, ಆದ್ರ ಅಕ್ಷರ ಹೊರಗ ಹೊಂಡವಲ್ಲೋ ಯಪ್ಪ.
3: ಅದೇನ್ ಹೇಳ್ಬೇಕು ತಿದ್ದೀಯ ಹೇಳ ಗೌಡ್ತಿ.
4: ಯಾನ್ ಹೇಳ್ತಾರ ಅವರು, ಪಾಪ ನಮ್ ಗೌಡ್ತಿಗೆ ಅದೇನು ಎದೆಗೆ ಗಡ್ಡಿ ಬೆಳೆದೈತಂತೆ. ಹಕ್ಕಿಮರಿಗೆ ಗುಣ ಮಾಡಕ್ಕೆ ಆಗಿಲ್ಲ. ಪೂಜಿ ಪುನಸ್ಕಾರನ ಗೌಡ್ರು ಬೇಕಾದಷ್ಟು ಮಾಡಿಸ್ರೆ ಗೌಡ್ರಿ ಇದೇ ಒಂದು ತಲೆಬ್ಯಾನೆ ಕುಂತದೆ. ಅದಕ್ಕೆ ಗೌಡ್ತಿ ನಿಮ್ ಪಾದಕ್ ಬಿದ್ದಾರೆ.
3: ಗೌಡಶಾನೆ ನಿಲ್ಸ, ಯಾಕಳಕ್ ಹತ್ತಿ? ಸಾಕ್ ಸಾಕ, ನಿನ್ಗೆ ಕಾಯಿಲೆ ಗುಣ ಆಗಕ್ ಬೇಕಲ್ಲ, ನೋವು ಹೋಗಬೇಕಲ್ಲ.
1: ಹೌದು ಹೊಡೆದಪ್ಪ ಹೌದು, ಈ ನೋವು ತಡ್ಕೊಳಕ್ ಆಗವಲ್ದು.
3: ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ಯಾಕೆ ಗೋಳಾಡಕ್ ಹತ್ತಿದಿ? ಅದನ್ನ ಕೊಟ್ಟು ಬಿಡು.
1: ಏನು ಯಪ್ಪ ನೀ ಹೇಳುದು?
3: ಹೌದವ್ವ, ನಿನಗಿರೋ ನೋವನ್ನ ನನಗೆ ಕೊಟ್ಟು ಬಿಡು, ನಾನ್ ಅದನ್ನ ತಗೊಂತೀನಿ.
1: ಅಯ್ಯೋ, ಯಾನ್ ಕೇಳಿದ್ರು ಕೊಡ್ಬಹುದು, ಆದ್ರ ನನ್ನ ನೋವು ಇನ್ನೊಬ್ರಿಗೆ ಹೆಂಗ್ ಕೊಡಕ್ ಬರುತ್ತೋ ತಂದೆ.
3: ನೀನ್ ಕೊಡಕ್ಕೂ ಆಗಂಗಿಲ್ಲ, ಇಟ್ಕೊಂಡು ತಡ್ಕೊಳಕ್ಕೂ ಆಗಂಗಿಲ್ಲ. ಹಿಂಗ್ ಹೊಯ್ದಾಡ್ಬಾರ್ದವ್ವ, ಹೊಯ್ದಾಡ್ಬಾರ್ದು. ಒಂದೇ ಮನಸ್ಸಿರ್ಬೇಕು.
1: ನನಗಾಗ್ತಿರೋ ಸಂಕಟದಾಗ ನನಗೆ ಯಾರೂ ತಿಳಿವಲ್ದು, ಯಾನು ಹೊಳಿವಲ್ದು. ನಾ ಏನ ಮಾಡ್ಲಿ ಹೇಳ ತಂದೆ?
3: ತಿಳಿತೈತಿ, ಆದ್ರೆ ಹೇಳಕ್ ಬರ್ದಂಗೆ ನಿನಗೆ ಮಾಯೆ ಮುಸುಕಾಕೈತಿ. ನೀನು ತಾಯಿ, ನಾನು ಮಗ. ನಿನ್ನ ಮಗ ನಿನ್ ಎದೆ ಹಾಲ್ ಕೇಳ್ತಾನೆ, ಕೊಟ್ಟೆ ಬಿಡ.
1: ಅಯ್ಯೋ ತಂದೆ, ಯಾಕಪ್ಪ ನನ್ನ ಮನಸ್ಸು ಮತ್ತಷ್ಟು ನೋಯಿಸಿ ನನ್ನ ಜೀವಂತ ಸಾಯಿಸ್ತೀಯೋ?
3: ತಾಯಿ ಎದೆ ಹಾಲ್ನ ಮಗ ಕುಡಿಬಾರ್ದೇನ?
1: ಶಿವನ ಶಂಭುಲಿಂಗ, ಹಾಲು ಕೊಡುವ ಎದೆಯೇ ಹುಣ್ಣಾಗೈತಿ ತಂದೆ. ಅದಕ್ಕಾಗಿ ಉಪಚಾರ ಮಾಡಿಸ್ಕೊಂಡು ಜೀವ ರೋಸ್ ಹೋಗೈತಿ. ನಾ ಯಾನ್ ಮಾಡ್ಲಿ, ಹಾಲು ಬರೋ ಬದ್ಲು ನನ್ನ ಎದೆಯಾಗ ಕೀವು ನೆತ್ರ ಸೋರ್ತೈತಿ, ಹೊಲಸು ನಾರ್ತೈತಿ ತಂದೆ.
3: ಹಾಗಿದ್ರೆ ಫಲ ಪಕ್ವವಾಗಿದೆ ಅನ್ನಂಗಾತು. ನಿನ್ನ ಮಲೆಯೊಳಗಿನ ಹಣ್ಣನ್ನ ನಾನು ಉಣ್ಣಲೇಬೇಕು.
1: ಯಾನ್ ಮಾತು ಅಂತ ಹೇಳಕತ್ತೀಯು?
3: ತಾಯಿ ಎದೆಯಾಗೆ ಹುಣ್ಣಿದ್ರೆ ಜಗತ್ ಎಂದೂ ತಣ್ಣಗಿರೋದಿಲ್ಲ, ಕೊಟ್ಟು ಬಿಡು.
1: ಅಯ್ಯೋ ಬ್ಯಾಡ ತಂದೆ, ಬ್ಯಾಡ.
3: ಕೊಡ, ತಾಯಿಯ ಮಲೆ ಹಾಲಿನಲ್ಲಿ ವಿಷ ಇರಕ್ಕೆ ಸಾಧ್ಯನೇ ಇಲ್ಲ, ಕೊಟ್ಟು ಬಿಡು ಹಾಲು. ಕೊಡ
1: ಬ್ಯಾಡ ತಂದೆ.
4: ಎಲ್ಲ ಇವನ ಅಯ್ಯಪ್ಪ, ಅವರೆದಿಗ್ ಬಾ ಹೆಚ್ಚು ಮಲಿ ಕುಡಿಯಕ್ ಹತ್ತಿಲ್ಲಪ್ಪ ಇವ. ಹುಚ್ಚಿ ಧಾನ ಹೆಂಗೆ ಅವರೇ ಛಾಡ್ಸ್ವದಿರಿ ಅವನ್ನ. ಏ ಯಾವನು ಯಾವನು ನೀ?
3: ಹ ನಾನೇ. ನಾನು ನಿರಾಕಾರ, ಮಾಯೆಯಿಂದ ದೂರಾದವ.
4: ಮಾಯೆ? ಮಾಯೆ ಅಂದ್ರೆ?
3: ನಿಜವಲ್ಲದ ತೋರಿಕೆ.
4: ಏ ಮೈ ಮ್ಯಾಕ್ ಖಬರ್ ಐತೇನೆ ನಿನಗೆ? ನೀ ಮಾಡಿದ್ದೇನು, ನೀ ಮಾಡಿದ್ದೇನಾರ ಗೌಡ್ರಿಗೆ ಗೊತ್ತಾದ್ರೆ ನಿನ್ನ ಸುಟ್ಟಾಕ್ತಾರೆ. ಅಲ್ಲ, ಊರಾಗಿನ ಏಸೋ ಮಂದಿ ನಮ್ ಗೌಡ ಶಾನಿ ಮಾರಿ ಇನ್ನೂ ನೋಡಿಲ್ಲ. ಅಂಥದ್ದು ಈ ಪರದೇಶಿ ಸಾಧುಗೆ ಎದಿ ಹಾಲು ಕುಡಿಸಿದ್ರಲ್ಲಪ್ಪ ಗೌಡ್ತಿ. ಅಲ್ಲಲೇ, ಏ ಪರದೇಶಿ, ಸಾವಿನ ಅಂಜಿಕೆಯಾರ ಐತಿಲ್ಲೋ ನಿನಗೆ?
3: ಅಗಾನೇನೇ, ಮೃತ್ಯಿಗೆ ಯಾರು ಅಂಜೋದಿಲ್ವೋ ಅವ್ರಿಗೆ ಜೀವನ ಮರಣ ಎರಡು ಒಂದೇ.
1: ಅವನ್ನ ಯಾರು ಅಂತ ತಿಳಿದಿದ್ದೀನಿ. ಯಾವ ಅಗಸಿದ್ಧಿ ಉಪಚಾರಕ್ಕೂ ಬಗ್ಗದ ನನ್ನ ಕಾಯಿಲೆನ ಕ್ಷಣ ಮಾತ್ರದಲ್ಲಿ ವಾಸಿ ಮಾಡಿದ ಬಹುರೋಗ ವೈದ್ಯ. ಅವ ಮನುಷ್ಯರ ಪೈಕಿ ಅಲ್ಲ, ದೇವರು ಶಿವ. ಜಗದ ನಂಜನ್ನೆಲ್ಲ ಉಂಡಾಕ ನಿಂತ ನಂಜುಂಡ, ನಂಜುಂಡೇಶ್ವರ.
4: ಅವರೇ ನೀವೇನೇಂದ್ರಿ? ಇಲ್ ಸರಿಯಲ್ಲ. ಕರಿಯ ಮುರುಗ, ಹಿಡ್ಕೋರಿ ಆ ಸಾಧನ.
1: ನಿಲ್ಲಿ, ಯಾರು ನಿಂತ ಜಾಗದಿಂದ ಕದಲ್ಬೇಡ್ರಿ.
4: ನಡ್ರಲ್ಲ ಗೌಡ್ರಿಗೆ ಸುದ್ದಿ ಮುಟ್ಸ ನಡೀರಿ.
3: ಸಂಗವಾ, ಈಗ ನಿನಗೆ ಏನ್ ಅನ್ನಿಸ್ತಾ ಐತಿ?
1: ನೀ ಎದಿಗ್ ಬಾಯಿ ಹಚ್ಚಿ ಹೀರಿದಾಗ ಎದೆಯಾಗ ಬೆಳೆದಿರೋ ಗಡ್ಡಿ ಮಾಯಾತು. ಬಾವಿಲ್ಲ, ನೋವಿಲ್ಲ, ಆರಾಮದೀನಿ.
3: ಸರಿ ಸಂಗವಾ, ನನ್ನ ಕೆಲಸ ಆತು, ನಾ ಏನ್ ಹೊಂಟೆ?
1: ಯಪ್ಪ ತಂದಿ, ನನ್ನ ನಿನ್ನ ಸಂಗಾಟ ವಯ್ಯೋ.
3: ನೀ ನನಕೂಟ ಹೊಗಾ ಹುಚ್ಚು ಪ್ಯಾಲಿ. ನನಗೇನು ಮಠನ, ಮನೇನ, ಊರ, ಕೇರಿನ? ನಿಂತಲ್ಲೆ ಮನೆ, ಕುಂತಲ್ಲೆ ಮಠ. ನಾ ಬರೀ ಲಂಗೋಟಿ ತುಂಡ ಕಂಬಳಿ ಆರ್ಬಡ.
1: ತಂದಿ, ನಾ ಇದೋ ತನಕ ಗೌಡ್ತಿ ಸಂಗಮ ಆಗಿದ್ನಿ. ನೀ ನನಗ ಪುನರ್ಜನ್ಮ ಕೊಟ್ಟು ಕ್ಯಾಸಿಂದ ನಾ ಆ ವ್ಯಾಮೋಹ ಕಳ್ಕೊಂಡೆ. ಇನ್ನು ನಾ ಸಾಯೋತನ ನಿನ್ನ ಪಾದ ಸೇವಾ ಮಾಡಿ ಈ ಜನ್ಮ ಸಾರ್ಥಕ ಮಾಡ್ಕೋತೀನಿ, ನಿನ್ನ ಶಿಷ್ಯವೃತ್ತಿ ಮಾಡ್ತೀನಿ. ಅಷ್ಟು ದಯ ಮಾಡೋ ಯಪ್ಪ, ದಯ ಮಾಡೋ.
3: ಅಲ್ಲ, ಮೀನಕೇರಿ ಗ್ರಾಮದ ವಾಲಿ ಮನೆತನ ಅಂದ್ರೆ ಈ ಸುತ್ತ ಹತ್ತ ಹಳ್ಳಿಯಾಗಿ ಪ್ರಸಿದ್ಧ ಮನೆತನ. ಅದರಾಗೂ ನೀ ಆ ಮನೆ ಸೊಸಿ, ನೀ ಈ ಆರೂಢ ಜಂಗಮ್ಮನ ಹಿಂಬಾಲೆ ಬಂದಿ ಅಂದ್ರೆ ಲೋಕ ಏನಂದಾತು, ಮಂದಿ ಏನಂದಾರು?
1: ಲೋಕಕ್ಕೆ ನೀ ಅಂಜತಿಯನ, ಮಂದಿ ಮಾತಕ್ಕೆ ಹೆದರ್ತಿಯನ? ನನಗೀಗ ಬೇಕಾಗಿರೋದು ಮುಕ್ತಿ, ಜೀವನ್ ಮುಕ್ತಿ, ಸಾರ್ಥಕ ಜೀವನ. ನನಗ ದೀಕ್ಷೆ ಕೊಟ್ಟು ಆಶೀರ್ವಾದ ಮಾಡೋ ತಂದೆ.
3: ದೀಕ್ಷೆ ಅದು ಕಠಿಣ, ದೀಕ್ಷೆ ತಗೊಂಡ ಮೇಲೆ ಹಿಂದೆ ಸರಿಯಂಗಿಲ್ಲ. ಆ ಆತ್ಮ ಬಲ ಐತೆ ನಿನಗೆ?
1: ಪರೀಕ್ಷೆ ಬಾಡ ಕಡ್ಡಿ ಇಲ್ಲ. ಒಂದು ಮಾತು ನೆಪ್ಪಿರ್ಲಿ, ಸೂರ್ಯನ ತೇಜಸ್ಸು ಕಳೆಗುಂದಿದ್ರು, ಚಂದ್ರನ ತಂಪಾರಿ ಬಿಸಿ ಏರಿದ್ರು, ನಾ ನಿಂತ ಮೆಟ್ಟಿಂದ ಸರಿಯವಳಲ್ಲ. ನಂದು ಸುಸ್ಥಿರ ಮನ, ಸಮಾಧಿ ನಿಷ್ಠೆ,
3: ಭಾವಹೀನ ಜಗತ್ತಿನ ನಿಷ್ಠುರ ನಾನು.
1: ಯುಕ್ತ ಅಯುಕ್ತ, ನೀತಿ ಅನೀತಿ ಒಂದೂ ನನಗ ತಿಳಿಯಂಗಿಲ್ಲ. ನಿನ್ನ ಜ್ವಾಲೆಯಿಂದ ಸುಟ್ಟು ನನ್ನ ವೈರಾಗ್ಯ ಮೂರ್ತಿ ಮಾಡು, ಅಷ್ಟೇ ನಾ ಹೇಳಾಕಿ.
3: ಹಂಗಾರ ಇದೇ ನಿನ್ನ ಕಡೆ ತೀರ್ಮಾನ ಏನು?
1: ಹೌದು.
3: ಹಂಗ ಈಗ ನಾನು ಬಂದೆ.
1: ಎಲ್ಲಿ ಹೋಗ ಕತ್ತಿ ಬಿರ್ಬಿರ್ನೆ? ಅಲ್ಲಿ ಬರೀ ನಾಗರಪಡಿ ಬೆಳ್ದೈತಿ, ಮುಳ್ಳು ಮುಳ್ಳು ಚುಚ್ಚಾವು.
3: ನಾಗರಪಡಿ ಅದೇ ಬೇಕು ನನಗ.
1: ಮುಟ್ಟಿಗಿಟ್ಟಿ ಅದನ್ನ, ಆದ್ರ ಮುಳ್ಳು ಚೂಜಿ ಚೂಜಿ ಇದ್ದಂಗ, ಎಂಥ ಗಟ್ಟುಳ್ಳವಾದ್ರೂ ತಾಕಿಂದ ಚೀರಾಡಕ್ಕೆ ಬೇಕು. ಬಾ ಈ ಕಡೆ.
3: ನಿನ್ನ ಆತ್ಮಬಲ ಪರೀಕ್ಷೆ ಮಾಡು ಅಂತ ಹೇಳಿದೆಲ್ಲ, ಅದನ್ನೇ ಮಾಡ್ತೀನಿ. ಈಗ ಸುಮ್ನೆ ಕೊಂಡ್ರ ನನಗೆ ಹೇಳಕ್ ಬಂದಾಳ.
1: ಏನಾಗೈತು ತಂದೆ? ಅಗ ನಾಗರಪಡಿ ಕಡೆಯ ಕತ್ತಿಯನ. ಯಪ್ಪ ಶಿವನೇ, ತಂದ ರಾಶಿ ಹಾಕದ್ನಲ್ಲಪ್ಪ.
3: ಹೆಂಗಾತು ರಾಶಿ?
1: ಮುಳ್ಳಿನ ಗದ್ದಿಗೆ ಆದಂಗಾತು, ಪಸಂದಾಗೈತಿ.
3: ಹಂಗ ಮಲಗು ಆದ್ರ ಮ್ಯಾಗ.
1: ಅಯ್ಯೋ, ಏಸೊಂದ್ ರಾಶಿ ಹಾಕಿ ಹೆಂಗ್ ಹತ್ಲಿ? ಪಾವಟಿಗೆ ಇಲ್ಲ, ಏನಕ್ ಬರ್ದಾಗ ಆಗೈತಿ.
3: ಹಂಗ ನಾನೇ ನಿನ್ನ ಎತ್ತಿ ಅದ್ರ ಮೇಲೆ ಬಿಸಾಕ್ತೀನಿ, ನಾಗರಪಡಿ ಮೇಲೆ ಮಲಗು.
1: ಅಯ್ಯೋ ಶಂಭುಲಿಂಗ,
3: ಕಚ ಕಚ ಕುಣಿ ಅದ್ರ ಮ್ಯಾಗ ಕುಣಿ. ವಾ ವಾ ಸಂಗವ್ವ, ದುಷ್ಟ ಶಕ್ತಿನ ಸಂಹಾರ ಮಾಡಕ ನಿಂತ ಚಂಡಿ ಚಾಮುಂಡಿ ರುದ್ರ ಗಾಳಿ ಕೇಕೆ ಹಾಕಿ ಕುಣದಂಗ ಆತು. ಸಂಗವ್ವ, ನಾಗರಪಡಿ ಮುಳ್ಳು ಚುಚ್ಚಿ ನೋವಾಗ್ಲಿಲ್ವಾ ನಿನ್ನ ದೇಹಕ್ಕ?
1: ನೋವಾ ನನಗ? ಯಪ್ಪ, ಕುತ್ನಿ ಗಾದಿ ಮ್ಯಾಲ ನಿಂತಂಗಾತು. ನೀ ಕುಣಿ ಅಂತಿ ಕುಣದೆ, ಇನ್ನಾದ್ರೂ ದೀಕ್ಷೆ
3: ತಲಿ ಬೋಳ್ಸಾಕ ಬೇಕು. ನೀನು
1: ಒಪ್ಪಿದ್ನಿ ತಂದೆ.
3: ನಿನಗ ಈ ಹೊತ್ತಿನಿಂದ ಪುನರ್ಜನ್ಮ, ನೀನ ಸಂಗವಲ್ಲ ಬಸಮ್ಮ, ಬಸ್ಸಿ ಬಸ್ಸಿ ಬಸ್ಸಿ.
5: ನಿಂಗ
4: ಧಣರೆ,
5: ನೀ ಹೇಳೋ ಸುದ್ದಿ ಖರೆ ಕರೆನಾ?
4: ಖರೆ ರೀ ಧಣಿ ಖರೆ. ಅವ್ವ ಅವರು ಶಂಭುಲಿಂಗ ಸ್ವಾಮಿಗಳ ಸಂಗಟ ಹೋದ್ರಿ.
5: ಕೇಳಿರಾ ಕೇಳಿರಾ ನಂಟ್ರ, ಇದಕ್ಕ ನಿಮ್ಮನ್ನ ಕರ್ಸೀನಿ. ಆಮೇಲೆ ಏನಾದ್ರೂ ತಾಳಿ ಹೆಚ್ಚು ಕಮ್ಮಿ ಆತು ಅಂದ್ರೆ ನಾ ಕೇಳೋ ಮಗ ಅಲ್ಲ, ನಾ ಸಿಟ್ಟಿಗೆ ಬರೋ ಮನುಷ್ಯ ಅಲ್ಲ. ನಿಮಗೆ ಖೂನ್ ಐತಿ, ಆದ್ರ ಇದು ಎರಡ್ ಮಂಟಂದ್ ಇದ್ದತ್ತಿಗೆ ಮಸಿ ಮಸಿ ಬಳಿಯೋ ಕೆಲ್ಸ. ದುನಿಯಾದಾಗ ಆಕಿ ಎಲ್ಲೇ ಇಲ್ಲಿ ಆಕಿನ ಕರ್ದ ಕ್ಯಾಸಿದ್ ಹೆಡಗಿ ತುಂಬಿಸ್ತೀನಿ. ನಂಬ್ರಿ ನನ್ನ ಮಾತನ್ನ.
6: ಜನ ಸಮಾಧಾನದಲ್ಲಿ ಇರ್ತಾ ಬರ್ರಿ ನೀವು. ಇದು ಹಕ್ಕಿಕತರ ಏನು? ಯಾನ್ ನಡೆದದ? ಆಕೆಲ್ಲಿದ್ರೂ ನಾ ಪದ ತೆಗಿತ.
5: ನಮ್ಮದ್ದ ಮುತ್ತಾರ ಕಾಲದಿಂದ ಯಾವ ಮಗನ ಕಡೆಯಿಂದನೂ ಆ ಕಡೆ ಸರದಿಲ್ಲ ಅನ್ಸ್ಕೊಂಡಿಲ್ಲ, ಬಳ್ಳ ಮಾಡಿ ತೋರಿಸ್ಕೊಂಡಿಲ್ಲ. ಈ ಹುಚ್ಚು ಮುಂಡಿ ಮಾಡಿದ ಕೆಲ್ಸಕ್ಕ ಮಸಡಿ ಮಸಡಿ ಹತ್ತಲಾರ್ದಂಗ ಆತು.
6: ಮರ್ಯಾದೆ ನಿಮ್ದು ಬಿ ಹೋದ್ರು ಅಷ್ಟ, ನಮ್ದು ಹೋದ್ರು ಬಿ ಅಷ್ಟ ಅದ. ಆಕಿ ನಮ್ ತಂಗಿ ಅಂತ ಹೇಳಕ ನಾಚಿಕ್ ಬರ್ಲಾಕ ಹತ್ತದ. ರೇಕುಲ್ಗೆ ಭರ್ಜಿ ಮನೆತಂದ ಚನ್ನಪ್ಪ ಹಚ್ಚಿ ಅವರ ತಂಗಿ ಒಬ್ಬ ಸಾಧುರ ಸಂಕಟ ಓಡ್ ಹಾದ್ಲು ಅಂದ್ರ ನಮ್ ಇಜ್ಜತ್ ಉಳ್ದದ ಅಂತೀರಿ? ಆಕಿಗೆ ಅಣ್ಣ ಆದ ತಪ್ಪಿಗೆ ನಮ್ ಮಣ್ ತಿನ್ಬೇಕಾಗದ ಕುತ್ಕೊಂಡು.
5: ಯಾಡ್ ಮಕ್ಕಳ ತಾಯಿ ಅನ್ಸ್ಕೊಂಡು ಸುತ್ತ ಹತ್ತ ಹಳ್ಳಿ ಜನರ ಬಾಯ ಗೌಡಶಾನಿ ಅನ್ಸ್ಕೊಂಡು ಮತ್ತ ಈಕಿಗೆ ಯಾವ ಕಡೆಯಿಂದರೆ ಬಂದಿರಬೇಕು ಈ ಕೆಟ್ಟ ಬುದ್ಧಿ? ತಿನ್ನುಣಕ್ ಕಡಿಮಿಲ್ಲ, ದಾಗಿನಕ್ ಕಡಿಮಿಲ್ಲ, ದೌಲತ್ಗ್ ಕಡಿಮಿಲ್ಲ. ದಿನ ಬೆಳಗಾದ್ರೆ ಹತ್ತಾಳ ಹತ್ತಾಳ ದುಡಿತಾವ ನನ್ನ ಮನೆಯಾಗ.
6: ಒಬ್ಬಾಕೆ ತಂಗಿ ಅಂತ ಮುದ್ದಿಲ ಬಾಯ ತುತ್ತು ತೆಗೆದು ಕ್ಯಾಸಿಂದ ತಿನಿಸಿ ಜೋಪಾನ ಮಾಡಿದ್ದಕ್ಕ ಸಂಜೆ ಕಲಿಸಿದ್ಲು ಬುದ್ಧಿ. ನಾ ಖರೆ ಹೇಳ್ತೀನಿ ನಂಟ್ರ, ಆಕಿ ಹೆಣ ನಾ ಕಣ್ಣಿಲ್ ನೋಡೋ ಬಟ ಬಾಯಗನ್ನ ನೀರ್ ಸುದ್ದ ಹಾಕಂಗಿಲ್ಲ.
5: ಇಂದ ಭೂಮಿ ಮೇಲೆ ಆಕೆನೇ ಇರಬೇಕು ಒಂದು, ಇಲ್ಲ ನಾನೇ ಇರ್ಬೇಕು ಒಂದು. ಯಾಕ್ರಾಗ ಬಂದು ಆಗಾಕಬೇಕು ಇವತ್ತ
6: ನಂಟ್ರ? ಹತ್ತು ಮಂದಿ ಆಕಿನ ತಪಾಸ್ ಮಾಡಕ್ ಕಳಿಸೇ ನಾ ಈ ಕಡೆ ಬಂದಿನಿ. ಪತ್ತೆ ಹತ್ತುದಟೇ ತಡ.
5: ಥೂ, ಹೋಗಾಕಿ ಉಣ್ಣಾಕಿಡ್ತಿದ್ದ ಕೈಯಿಂದಲೇ ನನಗೊಂದಿಟ್ಟು ಮಕ್ಕಳಿಗೊಂದಿಟ್ಟು ವಿಷ ಕೊಡಬೇಕಿತ್ತು. ಎಲ್ಲರೂ ಮಶಾನ ಕಳಿಸಿ ಹೋಗ್ಬೇಕಾಗಿತ್ತು ಆರಾಮಿಲೆ. ತಪ್ಪ ಮಾಡಿದ್ಲು ತಪ್ಪ ಮಾಡಿದ್ಲರಿ.
6: ಬೈಲ ಸಾಧು ಎಲ್ಲಾನ ಆ ಮಗನ ಪತ್ತಾ ತೆಗಿತ.
5: ಅವನ ಕಡೆಗೆ ಯಾರು ತಪ್ಪದರಿ? ಗಂಡಸನವ ಈಕಿನ ಬೆನ್ನ ಹತ್ತಿ ಕ್ಯಾಸಿ ನಾನ್ ನಿನ್ ಸಂಗಾಟ ಬರ್ತೀನಿ ಅಂತ ಪೀಡಿಸಿದ್ರೆ ಬೇಚಾರ ಅವ ಏನ್ ಮಾಡ್ಬೇಕು? ಪದ್ಮಾಸ ವೈದಂದ
6: ಗಂಡ ಹೆಂಡ್ರ ನಡಬರ್ಕ ಯಾನರ ತೋಡೆ ತೆಪ್ಪು ನೆಪ್ಪು ಆಗಿರ್ತಾವು. ಹಂಗೇನಾರ ಆಗಿತ್ತಪ್ಪ ಅಂದ್ರ ಸಂಜಾಯಿಸಿ ಹೇಳಾದಿತ್ತು. ಕದ್ಕಂಗ ಕಿದಕಿಂಗ ತಾನೇ ಸಣ್ಣ ಪೋರ್ ಹಾಳ
5: ಬಂದ ಪಾಪ ಬರ್ವಲ್ಲಕ್ಕ. ಇಬ್ರು ತಲಾಶ್ ಮಾಡಿಸ್ ಕ್ಯಾಸಿಂದ ಇಬ್ರಿಗೆ ಗುಂಡ್ ಹಾಕ್ತೀನಿ.
6: ಮೀನ್ ಕೇರಿ ರೇಕುಳಿಗೆ ಎಟ್ಲೂರ್ ಗೌಡಿಗೆ ಮನೆತನದ ಇಜ್ಜತಿಗೆ ಸವಾಲಾಗುತ್ತದೆ ಈ ಪ್ರಶ್ನೆ. ದುನಿಯಾ ಆಗಲ್ದಾಕೆ ಇವತ್ತು ಇವತ್ತು ಇವತ್ತಾಕಿ ಮುಗಿಸಿ ಮಣ್ಣಾಗಿಟ್ಟು ಮನೆಗೆ ಬರೋದು. ನಡೀರಿ ನಂಟ್ರ.
5: ನಾಗ
4: ಧಣಿ
5: ತತಾರಲೇ ಬಂದೂಕ ಲಾಕ್ ಲೇಕಾಗಿ ಹೋಗ್ಲಿ ಇವತ್ತ.
4: ಧಣರೇ ಧಣರೇ ಗೌಡ ಶಾರ ಬಾಬ್ದಿ ಬಂದೈತ್ರಿ, ಪತ್ತಿ ಹತ್ಯಾರೆ ಶಂಭುಲಿಂಗ ಸ್ವಾಮಿಗಳು ಕೊಟ್ಟದಾರಂತ್ರಿ.
5: ನಡೀರಿ ನಂಟ್ರ.
4: ನೀವ್ಯಾಧಣಿ ಹತ್ತಗಳ ಕರ್ಕೊಂಡು ನಾನೇ ಹೊಕ್ಕಿ ಇವತ್ ನೀವ್ ಆರಾಮೇಲೆ ಕುಂದ್ರಿ ಮನೆಗೆ.
5: ಸಮಾಧಾನ ಇಲ್ಲ ಬಂದ್ರ ಆತು, ಇಲ್ಲಂದ್ರೆ ಕರ್ ಕ್ಯಾಶ್ ಹಡಗಿ ತುಂಬಿತ.
7: ಏರೇ ಹುಚ್ಚೊಳ ಮಕ್ಳ, ನಾವು ಬಂದಿರೋ ಸೂಚನೆ ಯಾರಿಗೂ ಬಿ ತಿಳಿಯಾಕ ಕೂಡುದು. ಹುಷಾರ್ಲಿ, ಆ ಭಜನ ಮಾಡಕತ್ತಿರಲ್ಲ ಅವ್ರ ಸಂಘಟನೆ ಕುಂತು ಆ ಸ್ವಾಮಿಲ್ಲದನೆ ಪತ್ತೆ ಹಚ್ಚಬೇಕು.
3: ತನು ಮನಗಳ ನಿನಗವನಿತ್ತರೇನು? ನೀ ನಿನ್ನ ಮನವನ್ನು ಕೊಡಲಿಲ್ಲ, ನಿನ್ನಂತಹ ದಾಸನ ಮೇಲೆ ಗುರುವೂ ನಂಬಿಕೆ ಇಡಲಿಲ್ಲ. ಬಸಿ
8: ಸ್ವಾಮಿನ ಹಾನ ಕೌಡ್ಸನ ಅದಾಳ ಲೇನಿಂಗೋ ಈಗಲೇ ಹೇಳಿಂಬ್ರ ಕಟ್ಟವ ಏನ?
7: ಹೇಳಿ ಅವಸರ ಮಾಡಕ್ ಹೋಗ್ಬೇಡ್ರಿ ಕುರುಸಾಲೆ ನನ್ನ ಮಕ್ಕಳ ಎಲ್ಲ ಮಕ್ಕಂತಾರಲ್ಲ ಆಗ ನಮ್ ಕೆಲಸ.
8: ಇವನು ಈಗಲೇ ಸ್ವಾಮಿನ ಕಂಡಿನಿ ಆಗ್ಲಿಲ್ಲ ಮಾಯಾದ್ನು ಇವನು. ಏ ನಿಂಗ ಎಲ್ಲದನೋ ಸ್ವಾಮಿ.
3: ವಸ್ತು ಎಲ್ಲಿದೆ ನೀ ಹುಡುಕುವಿ ಎಲ್ಲಿ, ಹೀಗಾದ್ರೆ ನೀ ಪಡೆಯುವುದು ಎಂದು ಮಾರ್ಗದರ್ಶಕ ಗುರುವನ್ನು ಸೇರು. ವಸ್ತುವೇ ನಿಲುವುದು ಮುಂದೆ ಬಂದು. ಬಸಿ ಎಲ್ಲರೂ ಬಂದಾರ?
8: ಏ ಬಸ್ಸಿ ಬಸ್ಸಿ ಅಂತಾರಲ್ಲ ಅಕಿನ ಗೌಡ್ಸಿನಿ ಅಲ್ಲ.
7: ಲೇ ಸುಮ್ನೆ ಕುಂದ್ರಲೇ ಮಗನೇ.
3: ಬಸಿ ಕಳ್ಳ ಬಂದಾನೆ ನಿನ್ನ ಕಟ್ಟಿ ಒಯ್ತಾನ.
1: ನೀ ಇರುವಾಗ ನನಗ್ಯಾಕೆ ಚಿಂತಿ?
3: ನಿನ್ನ ಚಿನ್ನದ ಸರಪಳಿಯಾಗ ಬಿಗದು ಬಂಗಾರದ ಪಂಜರದಾಗ ಬಂಧಿಸ್ತಾನಂತ.
1: ಅರ್ಥ ಆಗವಲ್ದು ತಂದೆ.
3: ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನೋ ಮಾಯಾ ಪಾಶದಾಗ ಬಿಗಿತಾರಂತ ಕಳ್ಳ ಸೊಳೆ ಮಕ್ಕಳು. ಓಕೆನ
1: ಸಂಗೆ ಇದ್ದಿದ್ರೆ ಹೊಕ್ಕಿದ್ಲು, ನಾ ಬಸ್ಸಿ ಏನಿದ್ರು ಏನಾದ್ರೂ ಅದು ನಿಂದ.
3: ಹಂಗ ಬೇ ಪುರುಷಾರಿಗಳ್ರ, ಅಲ್ಲಿ ಕಟ್ಟಿ ರಾಶಿ ಐತಿ, ಶಿಮಣಿ ಎಣ್ಣೆ ಒಗ್ಗೆ ಕೊಡ್ರಲ್ಲ ಅದಕ್ಕೆ ಬೆಂಕಿ ಬಸ್ಸಿ ಉಂಡ್ರತಿಯ ಬೆಂಕಿ ಮೇಲ.
1: ನೀ ಹೇಳದಂಗ್ ಕೇಳೋದ ನನ್ ಕೆಲ್ಸ ಅಲ್ಲೇನು?
3: ಲೇ ಒಟ್ಟಿದೇನ್ರಲೇ ಬೆಂಕಿ.
8: ಹೂನ್ರಿ ಉರಿಯಾಕತೈತಿ
3: ಬಸ್ಸಿ. ನೀ ಈಗ ಉರಿಯುವ ಶಿವ ಜ್ವಾಲಿಯಾಗೆ ಕುಂದ್ರಕಾಬೇಕು. ಸೋಳೆ ಮಕ್ಳ ಯಾವನ ಬಂದು ಒಯ್ತಾನ ಒಯ್ಲಿ.
1: ಶಂಭುಲಿಂಗ ಶಂಭುಲಿಂಗ ನಿನ್ನ ದಯಾ ಕುಂತೇನೋ ಯಪ್ಪ ಬೆಂಕಿಯಾಗ ತಣ್ಣ ಕುಂತೇನು ಆರಾಮದೀನಿ.
4: ಲೇ ಗೌಡಿ ಶಾನಿನ ಬೆಂಕಿಯಾಗ ಕೊಟ್ಟ ಸ್ವಾಮಿ ಹಿಡಲಿ ಅವನ್ನ ಇಲ್ಲ ವೇಮ ಅಲ್ಲೇ ಇಲ್ಲಿ ಇಲ್ಲಿ
8: ಯಪ್ಪ ಯಪ್ಪ ಯಪ್ಪ ತಂದೆ ನಿನ್ನ ಮಹಿಮಾ ತಿಳಿದೆ ನಿನ್ನ ಹಿಡಿಯಕ್ ಬಂದದ್ದು ನಮ್ದು ಅಪರಾಧ ತಪ್ಪ ಶಂಭುಲಿಂಗ, ನಮ್ಮ ಅಪರಾಧ ಕ್ಷಮಾ ಮಾಡಿಬಿಡಪ್ಪ ತಂದೆ.
3: ಬಸಿ
1: ಅಪ್ಪಣೆ ಕೊಡು ತಂದೆ.
3: ನಾವಿ ಎಲ್ಲದೀವಿ
1: ರೇಕುಳಗಿ ಗ್ರಾಮದಾಗ.
3: ಬಾಯಿಲಿ ತಗೋ, ಇದು ಜೋಳಿಗೆ, ಇದು ಸಾಮಾನ್ಯವಾದ ಜೋಳಿಗೆ ಅಲ್ಲ. ಹಿಂದೆ ಬ್ರಹ್ಮ ಅಹಂಕಾರದಲ್ಲಿ ಮೆರೆಯುತ್ತಿದ್ದಾಗ ಪರಮೇಶ್ವರ ಅವನ ರುಂಡವನ್ನು ಕತ್ತರಿಸಿದ. ಆಗ ಬ್ರಹ್ಮ ಕಪಾಲ ಆ ಶಿವನ ಕೈಯನ್ನು ಕಚ್ಚಿ ಹಿಡಿಯಿತು. ಆ ಪಾಪ ವಿಮೋಚನೆಗಾಗಿ ಬ್ರಹ್ಮ ಹತ್ಯಾ ಶಾಪದಿಂದ ಬಿಡುಗಡೆ ಹೊಂದಲು ಶಿವ ಭಿಕ್ಷೆ ಬೇಡಬೇಕಾಯಿತು. ಯಾರು ಎಷ್ಟು ಭಿಕ್ಷೆ ನೀಡಿದರೂ ತ್ರಿಷೆ ಅವನಿಗೆ ಹಿಂಗಲಿಲ್ಲ. ಆಗ ಲೋಕಮಾತೆ ಪಾರ್ವತಿ ತನ್ನ ಪತಿಗಾದ ಪರಿತಾಪ ನೋಡಲಾರದೆ ಅನ್ನಪೂರ್ಣೆಯ ಅವತಾರ ತಾಳಿ ತನ್ನ ಸರ್ವಸ್ವವನ್ನೂ ಶಿವನ ಜೋಳಿಗೆಗೆ ನೀಡಿ ಶಿವನನ್ನು ಪಾಪದಿಂದ ಮುಕ್ತಗೊಳಿಸಿದಳು. ಅಂದಿನಿಂದ ಇದು ಜೋಳಿಗೆಯಾಗಿ ಇಂದಿಗೂ ಉಳಿದಿದೆ. ಅದರ ಸಂಕೇತವಾಗಿ ಈ ಜೋಳಿಗೆಯಾಗೆ ನಾಲ್ಕು ವೇದ, ನಾಲ್ಕು ಯುಗ, ನಾಲ್ಕು ಕಾಲ, ನಾಲ್ಕು ದಿಕ್ಕು ಎಲ್ಲ ಸಂಕೀರ್ಣವಾಗೈತಿ. ಈ ಜೋಳಿಗೆ ಲೋಕ ಕಲ್ಯಾಣಕ್ಕೆ ಮಾತ್ರ ಉಪಯೋಗವಾಗಬೇಕು, ಸ್ವಾರ್ಥಕ್ಕೆ ತುತ್ತು ಕೂಳೆತ್ತುವ ಬಡ ಜೋಳಿಗೆಯಾಗಬಾರದು.
1: ಅಂತಿಮೆಯಾಗಿದ್ದನ್ನ ಭಿಕ್ಷೆ ಬೇಡಕ ಹೆಂಗ್ ಉಪಯೋಗಿಸ್ಲಿ ತಂದೆ?
3: ನಿನಗೆ ಬಂದಿರೋ ಸಂಶಯ ಸಹಜ, ಆದರೂ ತುಟಿ ಕೊಟ್ಟ ಶಿವ ತುತ್ತು ಕೊಟ್ಟೇ ಕೊಡ್ತಾನಂತ ಮನೆಯಾಗೆ ಕುಂತ್ರೆ ಹೊಟ್ಟೆ ತುಂಬ್ತವ ನೋಡು, ಆ ಮನಿ ಖೂನ್ ಹತ್ತುತ್ತದೆ ನಿನಗೆ.
1: ಅದು ಅದು ಅದು ನಾ ಹುಟ್ಟಿ ಬೆಳೆದ ಮನೆ, ನನ್ನ ತವರು ಮನೆ.
3: ಅದೇ ಮನೆ ಬಾಗಲಾಗ ನಿಂತು ಭಿಕ್ಷೆ ಬೇಡಿ ಪ್ರಸಾದ ತಂದು ಅದನ್ನು ಶಿವಪ್ರಸಾದ ಮಾಡಿ ತಿನ್ನಬೇಕು.
1: ನಿನ್ನಾಜ್ಞೆ ನಿನ್ನಾಜ್ಞೆ ಗುರುಕಾಂತಿ ಭಿಕ್ಷಾ. ಏಸೊಂದು ವರ್ಷಾತು ನಾ ಹುಟ್ಟಿದ ಮನೆಗೆ ಬಂದು, ಆಹಾ ಸುಂದರವಾದ ಮನೆ, ಧನಲಕ್ಷ್ಮಿ ಧಾನ್ಯ ಲಕ್ಷ್ಮಿ ಸಂಪತ್ ಲಕ್ಷ್ಮಿ ಅಷ್ಟಲಕ್ಷ್ಮಿಯರು ಇಷ್ಟಪಟ್ಟು ನಿತ್ಯ ಪೂಜೆಗೊಳ್ಳುವ ಮನೆ, ಹತ್ತಾರು ಜನರಿಗೆ ಕೈ ಎತ್ತಿ ದಾನ ಮಾಡುವ ಮನೆ ಈ ಮಹಾಮನೆ. ನನ್ನ ತವರು ಮನೆ, ನನ್ನ ತವರು ಮನೆ. ಹೊತ್ತು ಹೆತ್ತು ತುತ್ತಿಟ್ಟು ಎತ್ತಿ ಮುದ್ದಾಡಿದ ಮನೆ, ಬಣ್ಣದ ತೊಟ್ಟಿಲಿಗೆ ಚಿನ್ನದ ಹಗ್ಗ ಕಟ್ಟಿ ನನ್ನ ತೂಗಿ ಹಾಡಿ ಹೆಸರಿಟ್ಟ ಮನೆ, ಅಂಗಳದಿ ಆಡಿ ಬಂದಾಗ ಅಂಗಾಲ ತೊಳೆದು ದಣಿದೆಯಾ ಮಗಳೆಂದು ಮುದ್ದಿಟ್ಟು ಸಂತೈಸಿದ ಮನೆ, ನಿತ್ಯ ರತ್ನ ಖಚಿತ ದಿವ್ಯಾಭರಣ ಧರಿಸಿದ ಮನೆ, ಇದು ನನ್ನ ತವರು ಮನೆ, ನನ್ನ ತವರು ಮನೆ. ಎಳೆ ಒಯ್ಯದ ಹಳೇ ನೆನಪುಗಳು, ಅಂದು ಸಣ್ಣವಳಿದ್ದಾಗ ಮುಕ್ಕರಿಸಿ ಬಿದ್ದು ಕಾಲಿಗೆ ಪುಟ್ಟ ಗಾಯ ಮಾಡಿಕೊಂಡಿದ್ದೆ, ಆಗ ಅದನ್ನೇ ದೊಡ್ಡದಾಗಿ ಮಾಡಿ ನೀನು ಹಗಲು ರಾತ್ರಿ ನಿದ್ದೆ ಕೆಟ್ಟು ಔಷಧೋಪಚಾರ ಮಾಡಿ ಬಾಳ ಸಂಗೀ ಎಂದು ರಮಿಸಿದ ಮನೆ ಈ ಮನೆ. ಅವ್ವ ಶಿವನ ಪಾದ ಸೇರಿದ ದಿನ ನಾನು ಅಮ್ಮ ಅಮ್ಮ ಅಂತ ಬೋರಾಡಿ ಅಳುತ್ತಿದ್ದಾಗ ನನ್ನನ್ನು ಎತ್ತಿ ನೀನಂದ ಮಾತು, ಸಂಗೀ ಮಗಳೇ ಇನ್ನು ನಿನ್ನ ಪಾಲಿಗೆ ಅವ್ವ ಅಪ್ಪ ನಾನವ್ವ ನಾನೇ ನಾನೇ ಎಂದು ಸಲಹಿದೆ. ನನಗೆ ಹರೆಯ ಬಂದಾಗ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಸಂಗೀ ತವರು ಮನೆ ಕೀರ್ತಿ ಬೆಳಗುತ್ತಾಯೇ ಬೆಳಗು ತಾಯೇ ಎಂದೆ. ಆದರೆ ನಾನಿಂದು ಶರಣೆಯಾಗಿ ನನ್ನ ತವರ ಮನೆ ಮುಂದೆನೇ ನಿಂತು ಭಿಕ್ಷಾ ಭಿಕ್ಷಾ ಅಂತ ಕೇಳಬೇಕಾಯ್ತು. ನನಗೇನಾಯ್ತು? ನಾ ಏನಾ ಬಡಬಡಿಸ್ತೀನಿ? ಮಾಯೆ ಮಾಯೆ, ಈ ಮಾಯೆಯ ಪರದೆ ಹರಿಯಲೇಬೇಕು. ಇಲ್ಲ ಅಂದರೆ ಈ ಸಾಧನೆ ಸಿದ್ಧಿಯಾಗಕ್ ಸಾಧ್ಯನೇ ಇಲ್ಲ. ಸ್ಥಿರವಾಗು ಮನಸ್ಸೇ, ಸ್ಥಿರವಾಗು. ಅಸ್ಥಿರಗೊಳ್ಳದಿರು, ಅಸ್ಥಿರಗೊಳ್ಳದಿರು. ಗುರುಕಾಂತಿ ಭಿಕ್ಷಾ, ಗುರುಕಾಂತಿ ಭಿಕ್ಷಾ.
9: ಬಂದೇ.
1: ಯಾರು ನೀನು? ಸಂಗವ್ವ. ಬಾರವ ಬಳಿಕ ಬಾರವ್ವ. ಬಾಗಲ್ದಾಗ ನಿಂತ್ಕೊಂಡು ನೀನು ಭಿಕ್ಷೆ ಕೇಳೋದ? ಬಾ ತಾಯಿ, ಬಾರವ ಒಳಗ.
10: ಇಷ್ಟು ದಿನ ನಾ ಒಳಕ್ಕ ಇದ್ದೆ. ಸದ್ಗುರುನಾಥ ಶಂಭುಲಿಂಗ ನನಗ ಹೊರಗ್ ಕರ್ತಂದ.
1: ಏನವ್ವ ನಿನ್ನ ಮಾತು? ಇದು ನಿಂದ ಮನೆ ಅಲ್ಲೇನವ್ವ? ನೀನು ಹುಟ್ಟಿ ಬೆಳೆದ ನಿನ್ ತವ್ರ ಮನೆಯವ್ವ, ನಿನ್ ತವ್ರ ಮನೆ.
10: ನೀ ಎನ್ನುತ್ತ ನೀನಾದೆನು ನಾನು, ನೀ ಎನ್ನುತ್ತ ನಾನಳಿದೆ. ನಿನಗೆ ಅರ್ಪಿಸಿ ನನ್ನಲ್ಲಿ ನಾನಿರೇ ಒಳಗು ಹೊರಗು. ಬರೀ ನೀ ಸುಳಿದೆ ಶಂಭುಲಿಂಗ, ಶಂಭುಲಿಂಗ. ನಾನು ನನ್ನದು ಎಲ್ಲವನ್ನು ಶ್ರೀ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅತ್ತಿಗೆಮ್ಮ. ನಾನು ನುಡಿಯೋದು ನಡೆಯೋದು ಎಲ್ಲವೂ ಗುರುವಾಗ್ನಿಯಂತೆ. ಬೇಗ ಪ್ರಸಾದ ನೀಡಿ ಕಳಿಸವ್ವ.
1: ಸಂಗವ್ವ, ನೀನು ನಿನ್ನ ಮನೆಗೆ ಬಂದು ಭಿಕ್ಷೆ ಕೇಳ್ಬೇಕಾ? ನೋಡವ್ವ, ನಿನಗ ಬೇಕಾ ತಗೊಂಡು ಹೋಗು. ನೋಡಿದ ನಾಲ್ಕು ಮಂದಿ ಏನಂತಾರ? ಮೊದ್ಲ ಒಳಗ ಬಾರವ, ಬಾರವ ಒಳಗ. ಅಲ್ಲವ್ವ ನೋಡವ್ವ, ನಿನ್ನ ಅಣ್ಣ ಸಿಟ್ನಾಗ ಒಂದ್ ಮಾತಾಡಿರ್ಬೋದು, ಅದು ನಿನ್ ಮ್ಯಾಗಿನೇ ಪ್ರೀತಿಲೆ, ನಿನ್ ಮ್ಯಾಗಿಟ್ರು ಅಭಿಮಾನದಿಂದ. ನೀ ಅದನ್ನ ಮನಸ್ನಾಗ ಇಟ್ಕೊಂಡು ಹಠ ಮಾಡಕ್ ಹೋಗ್ಬೇಡ ತಾಯಿ. ಒಳಗ ಬಾರವ್ವ, ಒಳಗ ಬಾರವ್ವ. ನನ್ನವ್ವ
6: ಬರು. ಯಾರನ್ನ ಕರಿತೀಯ? ಸಂಗಿ, ನಡಿ ಮೊದ್ಲಿಂದ. ಮಾಡೋದೆಲ್ಲ ಮಾಡಿ ನನಗ ಊರಾಗ ಮಾರಿ ತೋರಿಸ್ಲಾರ್ದಂಗ ಮಾಡಿದ್ರು ಇನ್ನೂ ನೀನು ಸಮಾಧಾನ ಆಗಿಲ್ಲ. ಮತ್ ಹೊಳ್ಳಿ ಯಾಕೆ ಬಂದಿ? ನಾವ್ ಅದೀವು ಸತ್ತಿವು ಅಂತ ನೋಡಕ್ ಬಂದಿ?
11: ನನ್ನ ಮುಂದೆ ನಿಲ್ಬೇಡ,
6: ನಿಂದಷ್ಟು ನೀನ್ ನೋಡ್ಕೊಳ್ಳುವಾಕಿ.
10: ನಿಜ, ನೀನು ಮನುಷ್ಯ ನಾನು ಮನುಷ್ಯಳೆ, ಇಂದಿಲ್ಲ ನಾಳೆ ಹಿಂದೆ ಮುಂದೆ ಸಾಯೋವ್ರೆ. ಅಂದಿಂದ ನಾ ನಂದಷ್ಟ ನೋಡಕಬೇಕು. ನಾ ನಿನಗ ಮಾತು ಕೊಟ್ಟೀನಿ, ತವರು ಮನೆ ಕೀರ್ತಿ ಬೆಳಗುತ್ತೀನಿ ಅಂತ. ನಾ ಫರ್ಜಿ ಪಾಟೀಲ್ ಹಚ್ಚಿ ಮನೆತನದಾಗ ಹುಟ್ಟಿ ವಾಲಿ ಮನೆಗೆ ಹೋದಾಕಿ, ಎರಡೂ ಮನೆತನದ ಕೀರ್ತಿ ಅಮರ ಆಗಕ ಬೇಕು. ಹೋಗ್ಲಿ, ಭಿಕ್ಷಾ ಅಂತ ಬಂದಾಕಿಗೆ ಭಿಕ್ಷಾ ನೀಡ್ತೀಯೋ ಇಲ್ಲ?
6: ಸಂಗೀ ಸಂಗೀ, ನಿನ್ನಿಂದ ನಮಗ ನಮ್ಮ ಮನೆತನಕ ಮಸಿ ಹತ್ತು. ನಾ ಊರ ಮಾರಿ ಎತ್ತಿ ತಿರಿದಂಗಾತು. ನಮ್ಮ ಮಾನ ಮರ್ಯಾದೆ
10: ಧನ ದೌಲತ್ತು ಇದ್ರೇನೆ ಮಾನ ಮರ್ಯಾದೆ, ಆಸೆ ಇದ್ರೇನೆ ನಿರಾಸೆಗೆ ಬೆಲೆ. ಅದೇ ನನಗಿಲ್ಲ. ನಾ ಆ ಎಲ್ಲಾ ವ್ಯಾಮೋಹ ಬಿಟ್ಟಾಕಿ ಒಂದಂತು ಖರೆ, ಶಂಭುಲಿಂಗ ಸದ್ಗುರುವಿನ ಕೃಪೆ ಹಚ್ಚಿ ಮನೆತನ ಕಾಯ್ತು ಗುರುಕಾಂತಿ ಭಿಕ್ಷಾ.
6: ಬಾರು ಬಾರು, ನನ್ನ ಸಹನೆ ನನ್ನ ತಾಳ್ಮೆಗೂ ಒಂದು ಮಿತಿ ಐತಿ. ನನ್ನ ಮನೆ ಮುಂದ ನನ್ನ ಬೆನ್ನಲ್ಲಿ ಬಿದ್ದಾಕಿ ಭಿಕ್ಷಾಂತ ಕೂಗಕತ್ತಾಳ ಅಂದಿಂದ ನಾ ಊರಾಗ ಸೈ ಅನಿಸ್ಕೊಂಡವ. ಬೇಡ ಬೇಡ, ಏನಾದ್ರೂ ನಾ ಈಕಿನ ಕಡ್ದು ಹೆಡೆಗೆ ತುಂಬ್ತೀನಿ.
1: ಎಂದು
10: ನನಗ ಗುರು ಶಂಭುಲಿಂಗನ ದರ್ಶನವಾಯಿತು. ಅಂದೇ ಈ ಭವಬಂಧನ ಅನ್ನೋ ಸರಪಣಿ ಕಳಚಿತು, ಪೂರ್ವಾಶ್ರಮದ ತೆರೆ ಸಡಲಿತು, ಪುನರ್ಜನ್ಮ ದೊರೆಯಿತು. ಅಂದು ನಾನು ಸಂಗಿ ಸಂಗಮ್ಮ, ಇಂದು ನಾನು ಬಸ್ಸಿ ಬಸ್ಸಮ್ಮ. ಆಸೆ ದೂರಾಗಿ ಮೋಹ ಅಳಿಯಿತು. ನಾನು ಹೋದೆನೋ ಅಥವಾ ಅವನೇ ಕರೆದನು, ಎಲ್ಲವೂ ದೈವ ಪ್ರೇರಣೆ ದೈವ ಚಿತ್ತ. ಅದೆಲ್ಲ ಇರಲಿ, ನಾನಾಗಲೇ ಅಂದೆ ಗುರುಕಾಂತಿ ಭಿಕ್ಷಾ ಅಂತ. ಇನ್ನುಳಿದಿರುವುದು ಒಂದೇ ಬಾರಿ, ನೀಡುವ ಮನಸ್ಸಿದ್ರೆ ನೀಡಿ, ಇಲ್ಲ ಅಂದ್ರೆ ನಾ ಹೊಂಟೆ ಮುಂದಿನ ಮನೆಗೆ. ನಾನೀಗ ವಿರಾಗಿಣಿ, ನಿನ್ನ ಸಂಗವ್ವ ಅಲ್ಲ, ಅದನ್ನು ತಿಳಿಯಿರಿ. ಸ್ವೇಚ್ಛಾಚಾರದಿ ಸಾಗಿದವಳಲ್ಲ, ವೈರಾಗಿಣಿ ಆದಾಕೆ.
6: ಸೋಕ್ ನಿಲ್ಸು ನಿನ್ನ ವೇದಾಂತನ. ಯಾರನ್ನ ಕೇಳಿ ನೀ ಮನೆ ಬಿಟ್ಟು ಹಾರಿ? ನಿನ್ನ ಗಂಡನ ಕೇಳಿದ್ಯಾ?
10: ಸಾವು ಯಾರನ್ನಾದ್ರೂ ಕೇಳಿ ಬರುತ್ತೇನೆ.
6: ಹಂಗ್ ಸತ್ತದ್ರ ನನ್ನ ಪಾಲಿಗೆ ಜೀವಂತ ಇದ್ದ ತಂಗಿ ಸತ್ತು ಅಂತ ಕಣ್ಣೀರ್ ಹಾಕಿ ಋಣ ಬಗೆಹರಿತು ಅಂತ ಮೂರ್ ಹಿಡಿ ಮಣ್ಣ ಹಾಕ್ತಿದ್ನಿ.
10: ಎಂದ ನಾ ಮನೆ ಬಿಟ್ಟು ಹೊಂಟೆ ಅಂದೇ ನಿಮ್ಮ ಪಾಲಿಗೆ ನಾ ಸತ್ತೆ. ಸತ್ತವಳ ಬಗೆಗೆ ನೀವೇಕೆ ಮಾಡುವಿರಿ ಚಿಂತೆ? ಆಗ ಸಂಸಾರದ ಸುಳಿಯಲ್ಲಿ ಸಿಕ್ಕು ಸತ್ತಿದ್ದೆ. ಗುರುನಾಥನ ಕರುಣೆಯಿಂದ ಮತ್ತೆ ಎಚ್ಚತ್ತೆ.
6: ಗುರುನಾಥ ಗುರುನಾಥ ಗುರುನಾಥ, ಆ ನಿನ್ನ ಗುರುನಾಥನಿಗೆ ನೀನೇ ಬೇಕಿತ್ತ? ನನ್ನ ಮನೇನೆ ಬೇಕಿತ್ತ? ಜಗತ್ತ ಬೇಕಾದಷ್ಟು ಮನೆ ಇತ್ತಲ್ಲ.
10: ಜಗತ್ತಿನಲ್ಲಿ ದಿನ ಸಾವಿರಾರು ಹೂಗಳು ಅರಳುತ್ತವೆ, ಆದರೆ ಕೆಲವು ಮಾತ್ರ ಶಿವನ ಪಾದ ಸೇರುತ್ತದೆ.
9: ಯಾಕ್ರಿ ಯಾಕ್ರಿ ನಿಮ್ ತಂಗಿ ಕೊಟ್ಟು ಸಿಟ್ಕೇಳ್ತೀರಿ? ಸಾಕು ಮಾಡ್ರಿನ್ನ, ಇನ್ನಾದ್ರೂ ಸುಮ್ಕಿರ್ರಿ.
12: ಸಂಗವ್ವ ಬಾರವ ಒಳಗ. ಬಾರವ ತಾಯಿ.
10: ನಾ ಒಳಗಿನಿಂದಲೇ ಹೊರಬಂದೆ, ಇನ್ನೆಂದೂ ಒಳಬರಲಾರೆ. ಶೂನ್ಯ ಮಂಡಲದಲ್ಲಿ ಮನೆಯನ್ನು ಮಾಡಿ ಸುಮಧುರ ನಾದವ ಕೇಳಿದೆನು. ರೋಮ ರೋಮಗಳು ದೀಪಗಳಾಗಿ ಬ್ರಹ್ಮವ ಬೆಳಕುತ ನಿಂತಿಯೇನು?
12: ನಿನ್ನ ಈ ಮಾತು ನಮಗೆ ಹ್ಯಾಂಗ್ ತಿಳಿತಾವ ಯವ್ವ? ಸಂಗವ್ವ ನಾವು ಅಜ್ಞಾನಿಗಳು, ನೀನು ಸುಜ್ಞಾನಿ ಆಗಿದ್ದಿ. ನೋಡವ್ವ, ಆಗಿ ಹೋದ ಘಟ್ನಾನ ಮನಸ್ಸಿನ ಮ್ಯಾಲ ತಗೊಂಡು ನಿನ್ನ ಅಣ್ಣ ಏನೇನೋ ಅಂದಾರ, ಆದ್ರ ಅದು ನಿನ್ ಮ್ಯಾಗಿನ ಕೋಪದಿಂದ ಅಲ್ಲ. ಏನಾದ್ರೂ ನೀನ್ ಈ ಮನಿ ತಂಗಿನ, ನೀ ತಾಪದಿಂದ ಏನಾದ್ರೂ ನುಡಿದಿ ಅಂದ್ರ ಈ ಮನಿ ವಂಶನ ಇಲ್ದಂಗ ಆಕೈತೆ ಯವ್ವ, ಇಲ್ದಂಗ ಆಕೈತಿ.
10: ನನ್ನ ಕೋಪ ತಾಪ ಅವು ಆಗಲೇ ಸದ್ಗುರು ಶಂಭುಲಿಂಗನ ಪಾದಕ್ಕೆ ಅರ್ಪಣೆ ಮಾಡಿನಿ ಅತ್ತಿಗೆಮ್ಮ. ಶಾಂತಿ ಸಮತೆಗಳಿದ್ದರೆ ಮನದಲ್ಲಿ ಸಮದೃಷ್ಟಿಯು ತಾನಾಗುವುದು. ಸಕಲ ಜೀವಿಗಳ ಆತ್ಮನಲ್ಲಿ ಪರಮಾತ್ಮನ ಅಂಶವೇ ಕಾಣುವುದು. ನನಗೆ ಗುರುವಿನ ಆಜ್ಞೆಯಾಗಿದೆ, ಮೊದಲ ಭಿಕ್ಷೆ ತವರು ಮನೆಯಿಂದಲೇ ಆಗಬೇಕು ಎಂದು. ಇಚ್ಛೆ ಇದ್ದರೆ ಭಿಕ್ಷೆ ನೀಡಿ ಕಳಿಸಿ.
12: ಕೇಳಾಕತ್ತೀರೇನ್ರಿ, ಕೇಳಾಕತ್ತೀರ? ನಿಮ್ ತಂಗಿ ಮಾತು, ಇಂತ ಮಗಳನ್ನ ಹಡ್ದ ನಿಮ್ ಪುಣ್ಯ ರೀ, ನಿಮ್ ಪುಣ್ಯ. ಸಂಗವ್ವ ನಿಮ್ಗ ತಂಗಿಯಾಗಿ ಹುಟ್ಟಿದ್ದು ನಿಮ್ ಭಾಗ್ಯ. ಆಕಿಗೆ ನೀವಿನ್ನೇನು ಅನ್ಬೇಡ್ರಿ, ಏನು ಅನ್ನಕ್ ಹೋಗ್ಬೇಡ್ರಿ. ಆಕಿಗೆ ಏನಾದ್ರು ಅಂದ್ರ ಕೆಡಕಿಗೆ ದಾರಿ ನಾವ ಮಾಡ್ಕೊಂಡಂಗ ಆಕೈತಿ. ರೀ ಕರೀರಿ ನಿಮ್ ತಂಗಿನ, ಕರೀರಿ ಆ ಮಹಾ ತ್ಯಾಗಿನ. ನೋಡ್ರಿ ನಿಮ್ಗೊಂದ್ ಕಡೀ ಮಾತೊಂದು ಹೇಳ್ತೀನಿ, ನಿಮ್ ಮನಸ್ನಾಗ ಏನ ಇದ್ರು ತಗದ್ ಒಗಿರಿ, ಹಾಕಿರ ಒಳಗ್ ಕರೆದು ಸತ್ಕಾರ ಮಾಡ್ರಿ. ತಂಗಿ ಅಂತ ಒಪ್ಕೊಡ್ರಿ, ಒಪ್ಕೊಡ್ರಿ. ನೀವು ಜನ್ಮ ಜನ್ಮಾಂತರನ ಎತ್ತಿ ತರಲಾರ್ದಂತ ಬಾಕ್ಯದ ಹೇರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತೈತ್ರಿ, ವೈರಾಗ್ಯದ ತೇರು.
6: ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲವ ನಾನು, ನನ್ನನ್ನ ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡು. ಬಹಳ ದಿನಕ್ಕ ತಂಗಿ ಮನೆಗೆ ಬಂದಾಳ, ಅದು ತನ್ನ ತವರು ಮನೆಗೆ ಶರಣಮ್ಮಾಗಿ ಭಿಕ್ಷೆ ಬೇಡ ಕತ್ತಾಳ ನನ್ನ ತಂಗಿ ತುತ್ತ ಅನ್ನಾನ. ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಆಕೆ ಏನು ಬಿಡ್ಲಿಲ್ಲ, ಏನು ಒಯ್ದಿಲ್ಲ. ಒಬ್ಬಾಕೆ ತಂಗಿ ಅಂತ ಸೇರಿ ಬಂಗಾರದ ದಾಗಿನ ಮಾಡಿಸಿದ್ದೆ, ಬೇಕು ಬೇಕಾದ ಅರಿವಿ ತರಿಸಿದ್ದೆ. ಆದ್ರೆ ಆಕೆ ನಕ್ಕುವಂತ ಇಲ್ಲಿ ಇರುವಲ್ಲಾಕ ಅಂತ ಏನೇನು ಒಯ್ಲಿಲ್ಲ. ಆಗ ನೀ ಅಂದ ಮಾತು ಇನ್ನು ನೆಪ್ಪೈತವ, ನೆಪ್ಪೈತು. ನನ್ನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚು ಜೋಪಾನ ಮಾಡಿದೆ. ಈ ಬೆಳ್ಳಿ ಬಂಗಾರ ನನಗೆ ಯಾಕ, ನಿನ್ನ ಪ್ರೀತಿ ಹರಕೆ ಅಷ್ಟೇ ಸಾಕು ಅಂದಿದ್ದೆ. ಆದ್ರೆ ಆದ್ರೆ ಇವತ್ತು ಶರಣವಾಗಿ ಭಿಕ್ಷಾ ಬೇಡಕ್ ನಿನ್ನ ಅಣ್ಣನ ಮನೆ ಬಾಗಿಲಿ ಬರೋ ಹಾಗಾಗ್ತೀನವ್ವ. ಮಾಯಾದಿ ಈ ಮನೆಯಾಗ ಹುಟ್ಟಿ, ಗಾಯಾದಿ ಗಂಡನ ಎದೆ ಕುಟ್ಟಿ, ಛಾಯಾದಿ ಈಗ ತವರು ಮನೆ ಮೆಟ್ಟಿ. ಆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಅದಾವಲ್ಲ, ಅವಳಿಗೇಂತ ಮಾಡಿಸಿದ ಬೆಳ್ಳಿ ಬಂಗಾರದ ದಾಗಿನ, ಅವನ್ನಷ್ಟೂ ತಂದು ಹಾಕಿ ಜೋಳಿಗೆಗೆ ಹಾಕು, ಹಾಕಿಬಿಡು. ತಂಗಿ ಋಣ ಬಗೆಹರಿತು ಅಂತ ನಮಸ್ಕಾರ ಮಾಡಿಬಿಡೋದು.
12: ತಗೋ ತಾಯಿ ತಗೋ, ಇದು ನಿನ್ನ ತವರು ಮನೆ ಭಿಕ್ಷೆ ತಾಯಿ, ನಿನ್ನ ತವರು ಮನೆ ಭಿಕ್ಷೆ. ಹಿಡಿ ತಾಯಿ ಜೋಳಿಗೆ, ಅಲ್ಪ ಭಿಕ್ಷೆಯಿಂದ ಸಂತೃಪ್ತಳಾಗಿ ಹರಸಮ್ಮ ನಿನ್ನ ತವರು ಮನೆಗೆ, ಹರಸಮ್ಮ ನಿನ್ನ ತವರು ಮನೆಗೆ.
10: ಬಂಗಾರ ಸಿಂಗಾರ ಇವು ನಿಮಗೆ, ಪ್ರಾಪಂಚಿಕರಿಗೆ ಅಲಂಕಾರ. ನನ್ನ ಗುರುವಿಗೆ ಬೇಕಾದ್ದು ಒಂದು ಹೊತ್ತಿನ ಆಧಾರ. ಬಂಗಾರ ಬೆಳ್ಳಿ ಬೇಡುವಳು ನಾನಲ್ಲ, ಶೃಂಗಾರ ಸೌಭಾಗ್ಯ ನನಗೆ ಬೇಕಿಲ್ಲ. ಸಂತರ ಸಂಘದೊಳು ನಳಿದಾಡಬಲ್ಲೆ, ಗುರುನಾಮ ಸ್ಮರಣೆಯಲ್ಲಿ ನಡೆದಾಡಬಲ್ಲೆ. ಬಲ್ಲವನ ಮಗಳಾಗಿ ಎಲ್ಲವನ್ನೂ ಅಳಿದಾಗಿ ಉಳಿದ ಮಿಕ್ಕುದೆಲ್ಲ ಶ್ರೀ ಗುರು ಶಂಭುಲಿಂಗ ಬಲ್ಲ. ನನಗೆ ಬೇಕಾದದ್ದು ತನ್ನ ಶ್ರೀ ಗುರು ಕಾಂತಿ ಭಿಕ್ಷ.
13: ತಂಬಿಗೆಯಲ್ಲಿ ಇಂಬಾಯಿ ತುಂಬಿ ಹಾಲಿಟ್ಟು ಅದಕ್ಕೆ ಕೇಸರಿ ಸಕ್ಕರೆ ಬೆರೆಸಿ ತಂಗಿಗೆ ಕೊಡಬೇಕಾದ ಕೈಯಲ್ಲಿ ತುತ್ತು ಕೂಳಿನ ಭಿಕ್ಷೆ. ಅದು ಕೊಡಕಬೇಕು, ಕೊಡಕಬೇಕು. ಆಕೆ ಏನ್ ಬಿಡ್ತಾಳ? ಪೈಲೆ ಅದನ್ನ ಕೊಡು, ಕೊಡು ಅದನ್ನ.
1: ಅವ್ವ ಸಂಗವ್ವ, ನೀ ಕೇಳಿದ ಭಿಕ್ಷೆ ನಾನು ಇಡ್ತೀರವ್ವ, ತಗೋ ತಗೋರವ್ವ. ತವ್ರ ಮನಿ ಭಿಕ್ಷೆ ನಿನಗೆ ಅಕ್ಷಯವಾಗಲಿ. ಅವ್ರಿಗೆ ನಮಗಿರಲಿ ತಾಯಿ, ನಮಗಿರಲಿ.
10: ಗುರುಕಾಂತಿ ಭಿಕ್ಷ, ಗುರುಕಾಂತಿ ಭಿಕ್ಷ, ಗುರುಕಾಂತಿ ಭಿಕ್ಷ.
14: ಯವ ಪಾರ್ವತವ, ಚೌಕ್ನಾಗ ಬಾಳ ಮಂದಿ ಸೇರ್ಯಾರ್ರಿ, ನಮ್ ಗೌಡಶಾನಿ ತಲೆ ಪೋಳಿಸ್ತಾರಂತ ಕೂಡಿದ ಮಂದಿ. ಆಗ
1: ಏನ್ರಿ ಏನ್ರಿ ಇದು, ನಡೀರಿ ನಾವು ಹೋಗವ.
10: ಗುರುವೇ, ನೀ ನನಗ ಆಜ್ಞೆ ಮಾಡಿದಂಗೆ ತವರು ಮನೆಯಿಂದಲೇ ಮೊದಲೇ ಭಿಕ್ಷೆ ತಂದೀನಿ.
3: ಎಷ್ಟಕ್ಕೆ ಮುಗೀತು ಅಂತ ತಿಳಿದೇನು? ಇನ್ನೂ ದೀಕ್ಷಾ ವಿಧಿ ಬಾಕಿ ಉಳಿದೈತಿ.
10: ಏನಿದ್ರು ಅದು ಗುರು ಶಂಭುಲಿಂಗನ ಕೃಪಾ ಪ್ರಸಾದ ಅಂತೀನಿ.
3: ಏ ಯಾರಿದ್ರಲ್ಲಿ ತಲೆ ಬೋಡ್ಸಾಕೆ ಯಾರನ್ನಾರ ಕರ್ಕೊಂಡ್ ಬಂದಿರೇನಲ್ಲಿ?
14: ಬಂದಾರ್ರಿ ಮುತ್ಯ.
3: ಬಸ್ಸಿ
14: ಏನ್ರಿ ಇದು ಅನ್ಯಾಯ? ಮುತ್ತೈದಿ ತಲೆನ ಕೂಡಿದ ಮಂದ್ಯಾಗ ಅದು ರಸ್ತದಾಗ ಬೋಸದ? ಛೇ ಛೇ ಛೇ ಛೇ,
1: ನಾವಿದ್ರ ಕಣ್ಣಾರ ಹೆಂಗ್ ನೋಡದ ಶಿವನೇ? ಅಯ್ಯೋ
3: ಬಸ್ಸಿ, ಇನ್ನೂ ಯೋಚನೆ ಮಾಡು, ಹಂಗಿದ್ರೆ ಮಾಡು, ಬದಲಾಗ ಹಂಗೈತೇನು ನಿನ್ನ ಮನಸ್ಸು?
10: ಗುರು ಶಂಭುಲಿಂಗ ಕಾಪಾಡು ತಂದೆ.
3: ಮಾರಿ ಏನ್ ನೋಡಕತ್ತೀರಿ? ಶುರು ಹಚ್ಚರಿ.
13: ಬೇಡೋ ಬೇಡೋ ಯಪ್ಪ ಬೇಡ, ಈ ಪಾಠಿ ಶಿಕ್ಷೆ ಯಾರಿಗೂ ಬೇಡೋ ಯಪ್ಪ. ನನ್ ಕಣ್ತ ಇದನ್ ನೋಡಕ್ ಆಗೋದಿಲ್ಲ. ನಾ ಹೆಂಗ್ ನೋಡ್ಲಿ, ನಾ ಹೆಂಗ್ ನೋಡ್ಲಿ?
3: ಹೋಚ್ರ ಬಸ್ಸಿ, ನಿನ್ನ ತಲೆ ಬೋಳಾಯ್ತು, ನೀ ಶರಣಿ ಆದಿ, ಇನ್ಯಾಕೆ ನಿನ್ನ ಕೈಯಾಗಿನ ಬಳಿ ವಾಡದ ಹಾಕ ಅದನ್ನ ಒಳ್ಳಾಗ ಯಾಕ ಮಂಗಳ ಸೂತ್ರ ಕೆತ್ತೋಗೆ ಅದನ್ನ ಆಚೆಗೆ?
10: ಶಂಭುಲಿಂಗ ತಂದೆ,
3: ನೀ ಈ ಗಳಿಗೆಯಿಂದ ಸಂಗವ್ವ ಅಲ್ಲ, ಶಿವ ಶರಣೆ ಬಸ್ಸಿ, ಶರಣೆ ಬಸ್ಸಿ, ಬಸ್ಸಿ ಶರಣೆ ಬಸ್ಸಿ. ಬಸ್ಸಿ
10: ಅಪ್ಪಣೆ ಕೊಡು ತಂದೆ.
3: ಹಚ್ಚಿ ಅಂದ್ರ ಏನು?
10: ಅದು ಈ ರೇಕುಳಿಗಿ ಗ್ರಾಮದ ದೊಡ್ಡ ಶ್ರೀಮಂತರಾದ ಚೆನ್ನಪ್ಪನವರ ಮನೆತನಕ್ಕೆ ಬಂದ ಹೆಸರು ಹಚ್ಚಿ.
3: ಅಂದ್ರೆ ನೀ ಇವನ್ನ ಇಲ್ಲಿ ರೇಕುಳಿಗೆ ತಂದು ಹಚ್ಚಿದಿ. ಬಸಿ, ಈ ಹಚ್ಚಿಯವರ ಹೊಲದಾಗೆ ನಮ್ಮ ಆಶ್ರಮ ಕಟ್ಟಬೇಕು, ದೈವದ ಅಪ್ಪಣೆ ಇಲ್ಲೇ ಆಗಬೇಕು ಅಂತ ಆಗೈತಿ. ಆಶ್ರಮ ಅಂದ ಮೇಲೆ ಬರೋರು ಹೋಗೋರು ಹೆಚ್ಚಾಗ್ತಾರ. ನಡಿ, ಆ ಮುಳ್ಳು ಕಂಟಿ ನಾಗರಪಡಿ ಕಡ್ಡಿ ಎಲ್ಲ ಕಡಿದು ಸ್ವಚ್ಛ ಮಾಡನು. ಇನ್ನ ಇವ ಇಲ್ಲೇ ಇರಬೇಕು ಅಂತ ಅವನಿಚ್ಛೆ ಆಗೈತಿ.
10: ತಂದೆ ನಿನ್ನ ಇಚ್ಛೆ ಇದ್ದಂಗಾಗ್ಲಿ.
3: ಬಸಮ್ಮ ಬಸಮ್ಮ. ಬಸಿ
10: ತಂದೆ.
3: ಎಲ್ಲಿಗೆ ಹೋಗಿದ್ದೆ?
10: ಎಲ್ಲಿ ಹೋಗಿಲ್ಲ, ಇಲ್ಲೇ ನಿನ್ನೊಳಗ ಅದೀನಿ.
3: ನೀನು ಇವನಲ್ಲಿ ಇನ್ನಿರಬೇಡ, ಅವನಲ್ಲಿ ಇರು, ಅವನನ್ನ ಹಾಡು, ಅವನನ್ನ ಹೊಗಳು.
10: ಅಷ್ಟವರ್ಣದ ಜನ್ಮವು ಮಾನವ ಜನ್ಮ, ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನು ಗುರು ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗುವಿಗೆ ಶಿವನೆಂದು ಕರೆಯಿರಿ.
3: ಅಷ್ಟವರ್ಣ ಜನ್ಮ ಹುಟ್ಟಿ ಬರೋದು ಬೇಡ.
15: ಬುದ್ಧಿ ಪಾದಕ್ ಬಿದ್ದೆ.
16: ತಂದೆ ಆಶೀರ್ವಾದ ಮಾಡು.
3: ಹುಟ್ಟಿ ಬರೋದು ಬೇಡ ಅಂದ್ರು ಸೋಳೆ ಮಕ್ಕಳು ಬಂದೇ ಬಿಟ್ರು. ಲೇ ಯಾಕಾಡ್ತಿರಲೇ ನೀವೆಲ್ಲ ಇವನ್ನ?
16: ನಾವು ತಂದೆ.
15: ತಂದೆ ನಾವು?
16: ನಾನು ವೀರಭದ್ರ ಕೋಳಾರ.
15: ನಾನು ತುಕಾರಾಮ.
3: ನಾ ಅನ್ನೋದು ಮದ್ದು ಅಳಸ ಹಾಕಿರ್ಲೇ ಸೊಳೆ ಮಕ್ಕಳ, ನಾ ಅನ್ನೋದು ಅಳದು ನೀ ಅನ್ನೋದನ್ನ ಕಲಿಯಿರಿ. ಈ ಜಗದಾಗೆ ಅದು ನಡೆಯೋದಿಲ್ಲ, ಬರೇ ನಾನಾ ಅಂತಾರೆ ಕಳ್ಳ ಸೊಳೆ ಮಕ್ಕಳು.
10: ವೀರಭದ್ರಣ್ಣ ಬರ್ರಿ ಈ ಕಡೆ ಬರ್ರಿ. ಏನ್ರಪ್ಪ ಏನ್ ಕೆಲ್ಸ ಇತ್ತು?
16: ಗುರು ಸೇವಾದ ಕೆಲಸ. ಅಪ್ಪವ್ರ ಜಾತ್ರೆ ಮಾಡಬೇಕು ಅಂತ. ಸುತ್ತಮುತ್ತ ಹಳ್ಳಿ ಜನ ಬಿದರ, ಕಲಬುರ್ಗಿ, ಹೈದರಾಬಾದ, ಹುಮ್ನಾಬಾದ, ಸೋಲಾಪುರ, ಮುಂಬೈಯಿಂದ ಭಕ್ತ ಮಂದಿ ಬೇಡಾಕತ್ಯಾರ. ಅದಕ್ಕ ಅಪ್ಪಾರ ಅಪ್ಪಣೆ ಕೊಡಿಸ್ಬೇಡುವ.
10: ಮಕ್ಕಳು ಬೇಡಿದ್ದು ಕೂಡ ಅವನೇ ತಂದೆ. ಅವನೇ ನಮ್ಮ ನಿಮ್ಮ ಮನಸ್ಸಿನಾಗ ಹೊಕ್ಕು ನಡೆಸ್ತಾನ. ಇದು ಅವನ ಇಚ್ಛಾನ. ಯಾರು ಬೇಡ ಅಂತಾರು? ಮೊದ್ಲು ಎಲ್ಲರೂ ಒಪ್ಪಿ ಸಜ್ಜ ಆಗ್ರಿ.
16: ಎಲ್ಲರೂ ಸಜ್ಜಾಗೆ ನಿಂತಾರವ. ಗುಲ್ಬುರ್ಗಾದ ಕಾಳಪ್ಪ, ಸೋಲಾಪುರದ ನಾಗೇಂದ್ರ, ಹುಮ್ನಾಬಾದ್ ಚನ್ನಪ್ಪ ಶೆಟ್ಟಿ, ಬಿಜಾಪುರದ ಬಾಲಗೋಪಾಲ, ಹೈದರಾಬಾದ್ ಶಿವಗೊಂಡ, ಜಹೀರಾಬಾದ್ ರಾಜಪ್ಪ ವೈಶ್ಯ, ಎಲ್ರು ಕೂಡಿಕೆಸಿ ಅಪ್ಪುಗಳ ಅಪ್ಪಣ ಪಡಿಯಾಗ ನಿಂತಾರ.
10: ಆಗ್ಲಿ, ಗುರುವಿನ ಇಚ್ಛಾ.
3: ಬಸಿ
10: ತಂದೆ,
3: ಇವನ ಜಾತ್ರೆ ಆಗಾಕ ಬೇಕು ಅಂತ ಇವರೆಲ್ಲ ಹಠ ಮಾಡ್ಯಾರಲ್ಲ. ಹೌದು, ಆಗಾಕೇ ಬೇಕು. ಜಾತ್ರೆ ಅಂದಿಂದ ಭಕ್ತರ ಬಾಯಿಗೆ ಬೆಲ್ಲ ಹಾಕಕ್ಕೆ ಬೇಕಲ್ಲ. ನಡಿ, ಬೆಲ್ಲ ತರಕ್ ಹೋಗೋಣ. ನಡಿ.
4: ಲೇ ಹನಿಮೆಯ, ಈಟತ್ತಿಗೆ ಆಣು ಬರಬೇಕಿತ್ತು. ಲೇ ಗಾವಾಗಿ ಸ್ವಾಗಿ ಹಾಕೋ, ಕಬ್ಬಿನ ಕುದ್ದು ಲಘು ಆಣು ಬರಲಿ.
8: ಹೂನ್ರಿ ಭೀಮಣ್ಣ, ಭೀಮಣ್ಣ ಅಕ್ಕ ಒಂದ್ ನೋಡು, ಶಂಭುಲಿಂಗ ಮುತ್ಯಗಳು ಬಸಂತಾಯಿ ಬರ್ಲಿಕ್ಕತ್ತಾರ.
4: ಇವ ಏನ ಗಂಟು ಬಿದ್ದಲೆ ನಮಗೆ, ಯಾವಾಗ ಬೇಕಾವಾಗ ಬರೋದು, ಕೈ ಸಿಗ್ ತಗೊಂಡು ಹೋಗೋದು. ಅಜ್ಞಾ ಕೊಯ್ತಿ ಅಂತ ಕೇಳಿದ್ರೆ ನಿಮ್ಮ ಅಪ್ಪಂದಿರಲೇ ಮಗನೇ ಅಂತಾನೆ. ಇವ ಇಲ್ಲಿ ಬೈಲಾಕ ಏನಿದೆಯೋ ಇವತ್ ಮಗನಿಗೆ. ಬರ್ಲಿ, ಏನು ಹೋಯ್ತಾನ ಇಲ್ಲಿ? ಕಡಾಯನ ಕಬ್ಬಿನ ಕುದಿಯ ಕೈತಿ ಐತಿ, ಏನ್ ಹೋಯ್ತಾನೆ ಇಲ್ಲಿ ಮಗ? ಏನು ಮುತ್ಯರು ಅಮ್ಮ ಅವರು ಬಲೇಟ್ ಈ ಕಡೆ ದಯ ಮಾಡಿಸಿದ್ರಿ, ಏ ಕದಕಿಲೆ ಕುಂದ್ರಿ. ಏನ ಸೇವಾ ಆಗಬೇಕಾಗಿತ್ತು ನನ್ನ ಕಡೆಯಿಂದ, ಹುಕುಮ್ ಕೊಡ್ರಿ.
3: ಭೀಮ್ಯಾ, ವರ್ಷಕ್ಕಿಂತ ಈ ವರ್ಷ ಕಬ್ಬು ಬೆಳೆ ಬಹಳ ಬೆಳೆದೈತಲ್ಲ.
4: ಎಲ್ಲಾ ತಮ್ಮದೇ ಆದೆ.
3: ಎಲ್ಲಾನು ಬಹಳ ಆಗೈತಿ ಅಲ್ಲ?
4: ನಮ್ಮ ಆಶೀರ್ವಾದ ಐತೆ ಅಂತ ಈ ವರ್ಷ ಜಾಸ್ತಿ ಆಗೈತಿ ನೋಡ್ರಿ.
3: ಹಚ್ಚಿ ಮನತನದ ಹಿರೇ ಕಮತಿಗೆ ನೀನು, ಅದ್ರಾಗೆ ನೀನು ಭೀಮ್ ರೆಡ್ಡಿ. ರೆಡ್ಡಿ, ನೀ ಮುಟ್ಟಿದ್ದೆಲ್ಲ ಇನ್ನು ಮೇಲೆ ಬಂಗಾರದ ಗಡ್ಡಿ ಆಯ್ತದೆ. ಹೋಗಲೆ,
4: ಎಲ್ಲಾ ನಿನ್ನ ಆಶೀರ್ವಾದ ತಂದೆ.
3: ರೆಡ್ಡಿ, ಇವಾಗ ಈಗ ಬೆಲ್ಲ ಬೇಕೇ ಬೇಕಪ್ಪ ಮಗನ.
4: ಈಗ ನಾನು ಎಲ್ಲಿಂದ ತಂದು ಕೊಡ್ಲಿ ಮುಚ್ಚಾರೆ? ಬೆಲ್ಲ ಆಗಬೇಕಾದ್ರೆ ಇನ್ನೂ ಒಂದ್ ದಿನ ಬೇಕು. ಬೆಲ್ಲ ಇಲ್ಲ.
3: ಇಲ್ಲ ಅಂದ್ರ ಮಗನ ಕಡೆತನ ಇಲ್ಲ ಇಲ್ಲ ಅಂತಾನೆ ಹೋಗಿದಿ. ನೀ ಏನ ನಿಮ್ಮ ಅಪ್ಪನ ಮನೆಯಾಗಿಂದ ಕೊಡ್ತೀಯನಲೇ ಪುರುಷ ಅಲ್ಲ ಮಗನ?
4: ಇದ್ರ ನಾ ಕೊಡ್ತಿದ್ದಿಲ್ಲ ಅಂದ್ರೆ ಮುಚ್ಚಾರೆ. ನೀವ್ ಯಾವಾಗ ಬಂದ್ರು ಏನು ಕೇಳಿದ್ರು ಕೊಟ್ಟು ಕಳಿಸಿಲ್ಲೇನು?
3: ನೀ ಏನ್ ಕೇಳಿದ್ರು ಕೇಳಂಗಿಲ್ಲ ಇವ. ಇವ ಇವತ್ತು ಬೆಲ್ಲ ಒಯ್ಲಕ್ ಬಂದಾನ. ಈಗ ಸದ್ದ ಇವಾಗ ಬೆಲ್ಲ ಬೇಕೇ ಬೇಕು.
4: ಹಠ ಮಾಡಿದ್ರೆ ನಾ ಎಲ್ಲಿಂದ ತಂದು ಕೊಡ್ಲಿ? ಈಗ ಕಬ್ಬಿನಾಲು ಕುದಿಯಕ್ಕೆ ಕಡಾಯ ಹಾಕಿನಿ, ಇದೀಗ ಕುದಿ ಹಿಡಿದದೆ. ಈಗ ಇನ್ನೂ ಕಾಕಂಬಿ ಆಗಿದೆ.
3: ಬೆಲ್ಲದಂತ ಎರಡ ಮಾತಾಡಿದೆ ಮಗನ. ಬಸಿ
10: ತಂದೆ,
3: ಇವಾಗ ಈಗ ಬೆಲ್ಲ ಬೇಕೇ ಬೇಕು. ಬೆಲ್ಲ ಇಲ್ಲದ ಇವ ಇಲ್ಲಿಂದ ಹೊರಗೆ ಹೋಗ ಹಂಗಿಲ್ಲ. ಬಸಿ ಬಾಯಿಲಿ, ಆ ಕಬ್ಬಿನ ಹಾಲು ಕುದಿಟ್ಟಿರೋ ಕಡಾಯದಾಗಿ ಇಳಿದು ನನಗೆ ಬೆಲ್ಲನ ತಂದು ಕೊಡು. ಹಾಗು
10: ನಿನ್ನಾಜ್ಞೆ ತಂದೆ. ಸದ್ಗುರುನಾಥ ಶಂಭುಲಿಂಗ, ಶಂಭುಲಿಂಗ.
4: ಸತ್ತು
8: ಯಾನಾತ್ರಿ,
4: ಅವರು ಕಡಾಯದಾಗಿಂದ ಬೊಗ್ಸಲೆ ಕುದಿ ಕುದಿ ಆಣನ ಕೊಡವಾಗ ನನ್ನ ಮೈಗೆಲ್ಲ ಸಿಡಿದು ಬೆಬ್ಬಸ ಬಂದವು. ಉರಿ ಉರಿ ನಾ ಸತ್ನು, ಗುರುವೇ ಶಂಭುಲಿಂಗ ಕಾಪಾಡು, ಉಳಿಸೋ ತಂದೆ ನನ್ನ ಉಳಿಸಪ್ಪ.
3: ನೀನ್ ಯಾಕೆ ವೈಕಂತಿಯಲ್ಲಿ ಹಲಕಟ್ಟು ಸೋಳೆ ಮಗನೇ?
4: ಕುದಿಯೋ ಆಣ ಮೈ ಸಿಡಿದು ನಾ ಸಾಯ ಹತ್ತಿನಿ, ಉಳಿಸೋ ಯಪ್ಪ ನನ್ನ
3: ಉಳಿಸೋ. ಉಳ್ಕೊಂಡಿ ಮಗನ, ಈ ಭವ ಬಂಧನ ನಾ ಕಳ್ಕೊಂಡಿ. ಕಾತ ಕಾತ ಕುದಿತಿರೋ ಕಡಾಯ್ದಾಗಿ ಇಳಿದು ಬಗಸಿಲೆ ಕುದಿಯೋ ಪಾಕ ಕೊಟ್ಟಾಕಿ ಸುಮ್ಮನೆ ಆದಾಳ ಈ ಘೋಸುಡಿ ಮಗ ಬಬ್ಬಿ ಕುಟ್ಟಾಕ ಹತ್ಯಾನೆ. ಬಸಿ ಕಡಾಯ್ದಾಗಿಂದ ಮ್ಯಾಲ ಬಾ ಬಾ. ಹೆಂಗದಿ ಈಗ?
10: ಅರಾಮದಿದ್ರಿ?
3: ಈ ಸೂಳಿ ಮಗ ಸಾಯಕ್ ವಲ್ಲ ಅಂತಾನ, ಉಳಸವನ್ನ.
10: ನಿನ್ನಾಗ್ದೆ ಸದ್ಗುರುನಾಥ ರಕ್ಷಿಸು. ಭೀಮರೆಡ್ಡಿ, ನಿನ್ನ ವಂಶ ಜನ್ಮ ಪಾವನಾತು. ಮುಂದಿನ ನಿನ್ನ ವಂಶ ಕೀರ್ತಿ ಪಡೆದು ಉದ್ಧಾರ ಆಗ್ತದೆ. ಹೋಗು ಹೋಗು ಶಂಭುಲಿಂಗ, ಶಂಭುಲಿಂಗ.

0: रे कमलापुर हुमनाबाद बीदर बीदर बीदर
1: ಬಸಿ ನನಗೆ ಒಂದೀಟು ಆಯಾಸ ಆದಂಗೆ ಆಗೈತಿ. ಇಲ್ಲೇ ಒಂದೀಟು ಕೂತು ದಣಿವು ಆರಿನ ಮ್ಯಾಗೆ ಮತ್ತೆ ಪ್ರಯಾಣ ಬೆಳೆಸೋನು.
2: ಗುರುಚಿತ್ತ ತಂದಿ, ಮೋಟಾರ್ ಗಾಡಿ ನಿಂತೈತಿ, ಹುಮನಾಬಾದಿಗೆ ಹೋಗ್ಕರಂತ. ಅದ್ರಾಗ ಹೋದ್ರೆ ಹಂಗ? ಆದ್ರ ನಮ್ ಕೈಯಾಗ ರೊಕ್ಕಿಲ್ಲ, ಅವ ಮೋಟಾರ್ ಗಾಡಿಯಾಗ ಹತ್ತಿಸ್ಕೊಂತಾನೋ ಇಲ್ಲೋ ಕೇಳಿ ಬಿಡವ. ಯಪ್ಪ ಕಂಡಕ್ಟರ, ನಾವಿಬ್ರ ಅದೀವಿ, ನಮ್ಮನ್ನ ಹುಮನಾಬಾದಿಗೆ ಮುಟ್ಟಿಸ್ತೇನಪ್ಪ.
0: ಮೋಟಾರ್ ಗಾಡಿ ಇರೋದ ನಿಮ್ಮಂತವ್ರ ಸೇವಾ ಮಾಡ್ಲಾಕ.
2: ಹಂಗಾರ ನಮ್ಮನ್ನ ಬಾಂದಿ
0: ಅಲ್ಲವ, ಮಂದಿನೇ ಬರೋದಿಲ್ಲ ಅಂದ್ರೆ ನಾವ್ ಯಾರ ಸಲುವಾಗಿ ಗಾಡಿ ಓಡಿಸ್ಬೇಕು? ಸರಿ ಸರಿ, ನಿನ್ ಕತಿ ಕೇಳ್ತಾ ಕುಂದ್ರಾಕ ನನಗ್ ಟೇಮ್ ಇಲ್ಲ, ಬರೋ ಹಂಗಿದ್ರೆ ಬರ್ರಿ, ತೆಗಿರಿ ರೊಕ್ಕ, ರೊಕ್ಕ ತೆಗಿರಿ.
2: ರೊಕ್ಕ ನಮ್ಮ ಹಂತಲ್ಲಿ ಇಲ್ಲಪ್ಪ.
0: ಬೇಸ್ ಗಂಟು ಬಿದ್ದೀಯವ ನೀನು, ರೊಕ್ಕ ಇಲ್ ಕ್ಯಾಶಿಂದ ಪುಕ್ಸಾಟೆ ಗಾಡಿ ಹತ್ತಕ್ ಬಂದಾರ. ಇದು ಗಾಡಿ ನಮ್ಮಪ್ಪಂದಲ್ಲ, ಕೇಳಿ ಇಲ್ಲ, ಇದು ಗದಗ ಮೋಟಾರ್ ಸರ್ವಿಸ್ ನವ್ರ ಗಾಡಿ. ಹಿಂಗ ಪುಕ್ಸಾಟೆ ನಾವು ಮಂದಿನ ಹತ್ತಿಸ್ಕೊಂತ ಹೋದ್ರ ನಮ್ಮನ್ ಪುಕ್ಸಾಟೆ ಮನಿಗೆ ಕಳಿಸ್ತಾರ. ನಡಿ ಡ್ರೈವರ, ಗಾಡಿ ಚಾಲು ಮಾಡ. ರೈಟ್ ರೈಟ್.
1: ಬಸ್ಸಿ
2: ರೊಕ್ಕ ಇಲ್ದೆ ಮೋಟಾರ್ ಗಾಡಿಲಿ ಹೋಗೋ ಹಂಗಿಲ್ಲ ತಂದೆ.
1: ಆತು ಬಿಡು, ಮುಂದಕ ಹೋಗ ಹಂಗಿಲ್ಲ.
2: ಗುರುಚಿತ್ತ
0: ಏ ಡ್ರೈವರ, ಗಾಡಿ ಚಾಲು ಮಾಡು. ರೈಟ್ ರೈಟ್. ಇಂಜಿನ್ ಕೆಟ್ಟ ಇರ್ಬೇಕು ನೋಡಲೆ ಕುಡ್ಸಾಳ. ನನ್ನ ಮಗನ್ ಇಟ್ಟೋತನ ಬರೋಬ್ಬರಿ ಐತಿ, ಈಗೇನಾಗಿತ್ತ ಏನ
3: ಇದಕ್ಕೆಪ್ಪ? ನಾವ್ ಹಿಂಗ್ ಮಾಡಿದ್ರೆ
4: ಹೆಂಗೆ ಊರ್ ತಲುಪದ ಹೆಂಗಪ್ಪ? ಕಂಡಕ್ಟರ್, ನಮ್ಮನ್ನ ಊರಿಗೆ ಮುಟ್ಟಿಸ್ತೀಯೋ ಇಲ್ಲ ಕೊಳೆ ಹಾಕ್ತೀಯೋ? ಹೆಂಗಸಿರ್ ಮಕ್ಕಳ ಗತಿ ಏನಪ್ಪ? ಅಲ್ಲಲ್ಲ, ಆಗಲೆ ಯಾರೋ ಹೆಣ್ಮಗಳು ಉಮನಾಬಾದ್ ಮುಟ್ಟಿಸ್ತೀಯ ಅಂತ ಕೇಳಿದ್ಲು, ಜೊತೆಗೆ ಯಾರೋ ಮುಖ್ಯನೂ ಇದ್ದ ನೋಡಿದ್ರ, ಅವ ಯಾರೋ ಪವಾಡ ಪುರುಷ ಇದ್ದಂಗಿತ್ತು. ಅಲ್ದೆ ಸರಿ ಸರಿ ಸರಿ ಸರಿ, ಅವನ ಪವಾಡನೇ ಇರಕ್ಬೇಕಿದು. ಹೋಗ್ಲಿ, ತಪ್ಪಾಯ್ತು ಅಂತ ಕೇಳ ಅಂದ್ರೆ ಇದು ಬಗೆಹರಿತಾವ್ ನೋಡು.
0: ಯಪ್ಪ ತಂದೆ, ನೀನ್ ಯಾರೋ ನನ್ ಸಣ್ಣ ಬುದ್ಧಿಗೆ ಹೊಳಿವಲ್ದು, ನಮ್ಮನ್ನ ಕ್ಷಮಾ ಮಾಡಿ ಗಾಡಿ ಚಾಲು ಆಗಂಗ್ ಮಾಡ್ರಿ. ಬರ್ರಿಯಪ್ಪ ಗಾಡಿ ಹತ್ರಿ, ರೊಕ್ಕ ಬ್ಯಾಡ್ರಿ ತಂದೆ.
1: ಬಸ್ಸಿ ಏನಂತಿ?
2: ಗಾಡಿಯಾಗೆ ಬಾಳ ಮಂದಿ ಅದರ, ಉಳಿಸೋ ತಂದೆ.
0: ಯವ್ವ ಇವ್ರು ಯಾರು ಅನ್ನೋದು ನಮಗ ತಿಳಿಲಿಲ್ಲವ.
2: ಅವರ ಅಂತರಂಗದ ಆಲಯದೊಳು ಸುಳಿದು ಮಂತ್ರ ತಂತ್ರಗಳಿಗೆ ಮೀಸಲಾಗಿ ಅಂತರಿಕ್ಷ ಜ್ಞಾನೋದಯ ಅರಿತ ಯೋಗಿ ಶಿವಯೋಗಿ ಶಂಭುಲಿಂಗೇಶ್ವರ.
1: ಇರ್ಲಿ ಇರ್ಲಿ ಬಿಡ್ರಪ್ಪ ಇರ್ಲಿ. ಬಸಿ
2: ತಂದೆ,
1: ಆ ಕುಂಬಳಕಾಯಿ ಸೋಟದಾಗಿರೋ ತೀರ್ಥನ ಗಾಡಿ ಮೇಲೆ ಸಿಂಪಡಿಸು. ಏ ಡ್ರೈವರ್, ಈಗ ಗಾಡಿ ಚಾಲು ಮಾಡಪ್ಪ.
0: ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ, ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ, ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ.
1: ಬಸಿ ಬಸಿ, ಏನ್ ಮಳೆ ಹೊಡೆಯಕ್ ಹತ್ತೈತಿ, ಅದ್ರಾಗೆ ಗುಡುಗು ಸಿಡಿಲು ಬೇರೆ, ನಾರಂಜ ಹೊಳಿ ನೋಡಿ ಹೆಂಗ್ ತುಂಬಿ ಹರಿಯಕ್ ಹತ್ತೈತಿ.
2: ಆದ್ರ ಈ ಮಳಿಯಾಗ ಹೊಳಿ ಹೆಂಗ್ ದಾಟೋದ್ ತಂದಿ?
1: ಇಲ್ಲೇನು ಹೊಳೆ ದಾಟ್ಸಕ್ಕೆ ಅದಾನಲ್ಲ ಅವ. ಏ ಸಾಬಿ, ನಮ್ಮನ್ನಷ್ಟು ದಡ ಮುಡ್ಸೋ.
5: ಹೊಳಿ ತುಂಬಿ ಹರಿಯಕ್ ಹತ್ತೈತಿ, ಯಾವನ್ ದಾಟಿಸ್ತಾನ ಈಗ? ನನಗೂ ಬಿ ಹೆಂಡ್ರು ಮಕ್ಳ ಬಾರೆ ಜಾಜ.
1: ಹಂಗಾರೆ ಆಗುದಿಲ್ಲ ಅನ್ನು
5: ನೋಡ್ರಿ, ದಿನಾ ಹೊಳಿ ದಾಟವ್ರು ಆಣೆ ಎಡ್ಡಾಣೆ ಕೊಡ್ತಾರೆ. ಈಗ ನೀವಿಬ್ರು ರೂಪಾಯಿ ಕೊಡೋ ಹಂಗಿದ್ರ ಪ್ರಯತ್ನ ಮಾಡ್ತೀನಿ, ಆದ್ರೆ ಏನಾದ್ರೂ ಬಿ ಆದ್ರೆ ನನ್ನ ಏನು ಅನ್ನಂಗಿಲ್ಲ. ಹ್ಞೂ ತಗಿರಿ ರೊಕ್ಕ.
1: ರೊಕ್ಕ ಬಸಿ, ರೊಕ್ಕ ಕೇಳ್ತಾನೆ ಸಾಬ, ನಮ್ಮ ಹತ್ರ ಎಲ್ಲ ಐತಿ?
5: ರೊಕ್ಕ ಇಲ್ಲ ಅಂದ್ರೆ ಸುಮ್ಮನ್ ಕುಂಡ್ರಿ, ಬಂದಾರೆ ಹೊಳೆ ದಾಟ್ಸು ಅಂತ.
1: ಆಗ ಹಂಗಿಲ್ಲ ಹೌದಲ್ಲ ನಿನಗೆ?
5: ಇಲ್ರಿ
1: ಬಸಿ, ನಾವಂತೂ ಹೊಳೆ ದಾಟಕೇ ಬೇಕಲ್ಲ.
2: ಹೌದು ತಂದೆ, ದಾಟಕ ಬೇಕು.
1: ಸರಿ, ಗಂಗಾ ಗಂಗಾ ತಾಯಿ ಗಂಗಾ ಮಾಯಿ ನಾರಂಜಮ್ಮ, ನಾವು ಹೊಳೆ ದಾಟಿ ಆ ಕಡೆಗೆ ಹೋಗ್ಬೇಕು, ದಾರಿ ಬಿಡವಾ ತಾಯಿ. ಬಸಿ ಬಸಿ, ಗಂಗಾ ಮಾಯಿ ದಾರಿ ಮಾಡಿಕೊಟ್ಟಾಳ, ಬಾ ಹೋಗವ.
6: ನಾ ಇದನ್ ಏನ್ ನೋಡಾಕತ್ತೀನಿ? ಹೊಳಿ ಹೋಳಾಗಿ ಎಡ್ಡಾದ್ವು. ಅಯ್ಯೋ ನನ್ ಕಣ್ಣು, ನನ್ ಕಣ್ಣು, ಕಣ್ ಕಾಣಿಸಂಗಿಲ್ಲ. ನಾ ಗುಡ್ಡ ಗುಡ್ಡ ಶಂಭುಲಿಂಗ, ಶಂಭುಲಿಂಗ ಕಾಪಾಡಪ್ಪ ಶಂಭುಲಿಂಗ.
7: ಗುಂಡೇರಾವ್ ಲಗೇಜ ಬರ್ರಿ.
8: ಯಾನ್ರಿ ಎಷ್ಟು ಗಾಬ್ರಾಯಿಸಿ ನಡೆದಿರಿ? ಅಕ್ಕಿ ಕತ್ತಾರೆ ಯಾನು?
7: ನಿಮ್ಗೆ ಯಾನು ಖೂನ ಇಲ್ಲ?
8: ಇಲ್ಲ. ಏನಾಗದ?
7: ಮುತ್ಯಾನ್ ಜಾತ್ರೆ ಮಾಡಬಾರ್ದು, ನಿಲ್ಲಿಸ್ರಿ ಅಂತ ನಿಜಾಮ ಸರ್ಕಾರದಿಂದ ಹುಕುಂ ಬಂದದ.
8: ಯಾನ್ರಿ ಇದು ಸದ್ಯ ಜಾತ್ರೆ ಅದೆ, ಅದ್ರಾಗೆ ಅಪ್ಪವ್ರ ಬೇರೆ.
7: ಅದಕ್ಕ ರೀ ಚಿಂತೆ ಆಗ್ಲಿಕ್ ಹತ್ತದ. ಗುಂಡೇರಾವ ಈ ಸುದ್ದಿ ಅಪ್ಪಾರಿಗೆ ಮುಟ್ಸೋದು ಬೇಡ. ನಾವೆಲ್ಲ ಕೂಡಿಕೆಸಿಂದ ಹೈದರಾಬಾದ್ಗೆ ಹೋಗಿ ನಿಜಾಮ್ ಸಾಹೇಬ್ರಿಗೆ ಭೇಟಿಯಾಗಿ ಹುಕುಂ ತರಣ. ಬೇಕಾದಾಗವತ್ತಕ್ರಿ ಜಾತ್ರೆ ನಡಾಕ ಬೇಕು.
9: ವೀರಭದ್ರಪ್ಪ ನಡ್ರಿ ನಡ್ರಿ.
7: ಎಲ್ಲಿಗೆ ರೀ ನೂರಂದಪ್ಪನವ್ರ?
9: ಜಾತ್ರೆ ನಿಲ್ಲಿಸಬೇಕು ಅಂತ ಹುಕುಂ ತಂದಿದ್ನಲ್ಲ ಅಮೀನ್ ಸಾಬ, ಅವ ಉಳಿದುದ್ದು ಹೆಚ್ಚಿನ ಮಾತು.
7: ಅಂತದ್ದೇನಾಗ್ಯದ ಅವಂಗ?
9: ಭಾರಿ ಗಮ್ಮತ್ ಆಗ್ಯದ. ಅಮೀನ್ ಉಳಿಯಪ್ಲೇ ಇದ್ದಿಲ್ಲ. ದೊಡ್ಡ ದೊಡ್ಡ ಡಾಕ್ಟರ್ ಇಲಾಜ್ ಮಾಡಿದ್ರು ಉಳಿಯಂಗಿಲ್ಲ ಅಂದ್ರು. ತಹಸೀಲ್ದಾರ ತಾಲೂಕ್ದಾರ ಸಾಹೇಬ್ರು ವಿಚಾರ ಮಾಡಿ ಇದು ಮುತ್ಯಾನ ಪವಾಡ, ನಾವು ಮಾಡಿದ ಅಪರಾಧ ಅಂತ ಕೇಳ್ಕೊಂಡ ಮೇಲೆ ಅವ ಬೇಷ ಆದ್ ನೋಡ್ರಿ ಹುಕುಂ ಬಂತು.
7: ತಂದೆ ಶಂಭುಲಿಂಗ, ಇದೆಲ್ಲ ನಿನ್ನ ಮಹಿಮೆ. ನಿನ್ನ ಲೀಲೆ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಎಷ್ಟು ಸಲ ಹುಟ್ಟಿ ಬರಬೇಕು?
8: ನೂರೊಂದಪ್ಪನಾರೆ, ಹೋದ ವರ್ಷದ ಜಾತ್ರೆಗಿಂತ ಈ ವರ್ಷದ ಜಾತ್ರೆ ಬಹಳ ಹುರುಪಿನ ನಡೆದೈತ್ ನೋಡ್ರಿ.
7: ಅದಕ್ಕ ಇನ್ನೂ ಒಂದು ಕಾರಣ ಐತ್ರಿ.
8: ಯಾನ್ರಿ ಅದು?
7: ಮುತ್ಯಾವ್ರು ಈ ವರ್ಷ ಜಾತ್ರೆ ರಥೋತ್ಸವಕ್ಕ ನಾನು ಇರೋದಿಲ್ಲ ಅಂತ ಅಪ್ಪ ಅವ್ರ ವಾಕ್ಯ ಆಗ್ಯದ.
9: ಏನ್ರಿ ಏನ್ರಿ ವೀರಭದ್ರಪ್ಪನವ್ರು ನೀವು ಬಂದದ್ದು? ನಾ ಭಕ್ತಿಲಿ ಅವರಿಗೆ ಹೊಸ ತೀರು ಮಾಡಿಸ್ಕೊಟ್ಟೆ. ಮುತ್ಯನ್ ಜಾತ್ರೆ ಭರ್ಜರಿ ಆಗ್ಬೇಕು, ಬಹಳ ಚಂದ ಆಗ್ಬೇಕು ಅಂತ ಮನಸ್ಸಿನಾಗ ಆಸೆ ಇಟ್ಕೊಂಡಿದ್ದೆ. ನನ್ನ ಭಕ್ತಿ ಮುತ್ಯನ್ ಮನಸ್ಸಿಗೆ ಬರಲಿಲ್ಲ ಅಂತ ಕಾಣುತ್ತ, ನನ್ನ ಸೇವಾ ಅವನಿಗೆ ಹಿಡಿಸಿಲ್ಲ ಅಂತ ಕಾಣುತ್ತ.
7: ನೂರಂದಪ್ಪನವ್ರ ಯಾಕನ್ ಹೊಂದ್ಕೋತೀರಿ? ಪರೇಶಾನ ಆಗಬೇಡ್ರಿ. ಮುತ್ಯಾನ ಮನುಷ್ಯನಾಗ ಆಟ ಅಲ್ಲ, ಅವನ ಚರಿತ್ರದಾಗ ಅಪ್ಪನ ತೇರಿಗೆ ಹಗ್ಗ ನಿಮ್ಮ ಮನೆಯಾಗಿಂದಲೇ ವರ್ಷ ವರ್ಷ ಬರಬೇಕು ಅಂತ ಆಗ್ಯದ. ಅವನ ಚರಿತ್ರದಾಗ ನಿಮ್ಮ ಭಕ್ತಿ ಉಳಿದು ಹೋತು. ನಡ್ರಿ ಮೊದಲು ಮುತ್ಯಾನ ದರ್ಶನ ಮಾಡಿ ಬರೋನ್ ನಡ್ರಿ.
10: ಅವರೇ ಸಜ್ಜಕ ಮಾಡಾಕ ಕಡಾ ಇಡು ಅಂದ್ರಿ, ನೀರು ಕುದಿಲಾಕ ಹತ್ತೈತಿ, ರವ ಎಷ್ಟ ಹಾಕಂದ್ರಿ?
2: ಶಿವ ಎಷ್ಟು ಕೊಟ್ಟಣ ಅದನ್ನಷ್ಟು ಹಾಕಿ ಪ್ರಸಾದ ಮಾಡು.
1: ಬರ್ಸಿ
2: ತಂದೆ,
1: ಸಾರ್ಥಕ ಮಾಡ್ಕೊಂಡಿ, ಆ ಶಿವನ ಅನುಗ್ರಹನ ಪಡ್ಕೊಂಡಿ, ಯಾವುದನ್ನು ಉಳಿಸಬೇಡ ಬಸಿ. ಉಳಿಸಿದ್ದು ಅಳಿಸಿ ಹೋಗ್ತೈತಿ, ಕಳಿಸಿದ್ದು ಬೆಳೆಸ್ತೈತಿ. ಬೆಳೆಸು ಬೆಳೆಸು, ಹಳಸಬೇಡ ಬೆಳೆಸು.
11: ಸ್ವಾಮಿಗಳ ಇವತ್ತು ನಿಮ್ ಪಾದನ ಬಿಡಾಕಿಲ್ಲ. ಯಾಸ್ ವರ್ಷ ಆತು ನಿಮ್ ಕೇಳಕ್ ಹತ್ತಿ, ಇಂದ ನಂಗೆ ದೀಕ್ಷಾ ಕೊಡಕ ಬೇಕು. ಕೋಟ್ಯಪ್ಪ ಕೂಡ ದೀಕ್ಷಾ ಕೊಡ್ರಿ.
1: ನೀನಿನ್ನೂ ಬೇಯಬೇಕು ಮಗನ, ಬೆಂದು ಪಕ್ವವಾಗಬೇಕು. ನಿನ್ನ ಒಳಗೆ ಇನ್ನೂ ಕಟುತ್ವ ಐತಿ, ಇನ್ನೂ ಕಸಿ ಐತಿ, ಇನ್ನೂ ಒಗರೈತಿ. ಅದು ಬೆಂದು ಮೃದು ಆಗಬೇಕು, ಮೆತ್ತಗಾಗಬೇಕು, ಬೆಂದು ಪರಿಪಕ್ವ ಆಗಬೇಕು ಮಗನ.
11: ಹಂಗಾರ ನಾ ಇನ್ನೂ ಬೆಂದೇ ಇಲ್ಲ ಅಂತೀಯ ತಂದೆ?
1: ಹುಚ್ಚ ಹುಚ್ಚ ತ್ಯಾಲಿ, ಬಾಯಲ್ಲಿ ಮಾತ್ರ ಬೆಂದಿ, ಮೈಯಲ್ಲಿ ಮನದಲ್ಲಿ ನೀ ಇನ್ನೂ ಬಹಳ ಬೇಯಬೇಕಲ್ಲ ಮಗನ.
11: ತಂದಿ ನಿನ್ನಿಂದ ದೀಕ್ಷಾ ತಗೊಂಡು ಮೋಕ್ಷ ಪಡಿಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ನಿನ್ನ ಧ್ಯಾನದಾಗ ದಿನ ಕಳೆದೆ. ಆದ್ರೆ ಇವತ್ತ ನಿನ್ನ ಬಾಯಿಂದ ನಾ ಇನ್ನೂ ಬೇಯಬೇಕು ಅಂತ ಶಬ್ದ ಬಂತು. ನಿನ್ನ ಮಾತನ್ನ ಮೀರುದಿಲ್ಲ ತಂದಿ, ನಿನ್ನ ಮಾತನ್ನ ಮೀರುದಿಲ್ಲ. ನಿನ್ನ ಮಾತನಂತ ನನ್ನ ಮೈ ಮನಸ್ಸು ಬೇಯಿಸ್ತೀನಿ. ನಾನು ಬೆಂದು ಬಂದು ನಿನ್ನ ಬೇಡ್ತೀನಿ, ಬೇಯ್ತೀನಿ.
10: ಏ ಏ ಯಾರ್ಲೆ ನೀನು? ಇನ್ನೂ ಪ್ರಸಾದ ಆಗಿಲ್ಲೋಯಪ್ಪ, ಕಡಾಯ್ದಾಗ ಸಜ್ಜಕ ಇನ್ನು ಕುದಿ ಹಿಡ್ದೈತಿ.
11: ಜೈ ಸದ್ಗುರು ಶಂಭುಲಿಂಗ.
10: ಅಯ್ಯಯ್ಯಪ್ಪ ಏನ್ ಮನುಷ್ಯ ಇದೀಯೋ ನೀನು, ಮೈ ಮ್ಯಾಗ ಖಬರ್ ಅದೆಯೋ ಇಲ್ಲ ನಿನಗೆ? ಸಜ್ಜಕದ ಕಡಾಯ್ದಾಗ ಯಾವನೋ ಬಿದ್ದಾನೋ. ಲಗೇಜ್ ಬರ್ರಿಯೋ, ಬರ್ರಿ ಹೊರಗೆ ತೆಗೀರ್ರಿ. ಸತ್ತಪ್ಪ ಸತ್ತ, ಮುತ್ಯಾರ್ ಪ್ರಸಾದ್ದಾಗ ಬಿಸಾಯ್ಬೇಕಾಗಿತ್ತ ನೀನು? ಬರ್ರಿ ಕಡಾಯಿ ನೀರ್ ಹಾಕ್ರಿ, ಬೆಂಕಿ ಆರಿಸ್ರಿ, ಬರ್ರಿಯಪ್ಪ ಬರ್ರಿ. ಕುದಿಯೋ ಸಚ್ಚಿರದಾಗ ಬಿದ್ದು ಇವನು ಕೂತ್ ಸತ್ನಲ್ಲಪ್ಪು.
7: ಎಲ್ಲಾ ಗುರು ಚಿತ್ತ, ಏನು ನಡಿಬೇಕು ಅದು ನಡೀತೈತಿ. ಅವನ ಕಡಿಗೆ ತೆಗೀರಿ, ಮುತ್ಯಾರಿಗೆ ಮೊದಲು ವಿಷಯ ತಿಳಿಸೋಣ. ತಂದೆ ಯಾವನೋ ಅಜ್ಞಾನಿ ಕುದಿತಿರೋ ಸಜ್ಜಕದ ಕಡಾಯಿ ಒಳಗೆ ಬಿದ್ದು ಬೆಂದು ಸತ್ತು. ಇದು
1: ಹೋಗುವರ್ನ ಯಾರು ತಡೆಯಕಾಗೋದಿಲ್ಲ. ಬೆಂದ ಜೀವ ಶಿವನಲ್ಲಿ ಸಂದಿತು, ವೀರಭದ್ರ ನೋರಂದಪ್ಪ ಅವನ ಶವನ ಆಶ್ರಮದ ಹಿಂದೆ ದಫನ್ ಮಾಡಿಬಿಡ್ರಪ್ಪ. ಅಂತ್ಯವಿಧಿ ಮಾಡಿ ಮುಗಿಸ್ಬಿಡ್ರಿ.
7: ಬರ್ರಪ್ಪ ಬರ್ರಿ, ಎಲ್ರೂ ಬರ್ರಿ. ಮುತ್ಯಾನ ಅಪ್ಪಣೆ ಆಗೈತೆ, ಲಗಚ್ಚಿ ಎಲ್ಲ ಮುಗಿಸೋಣ. ಬರ್ರಿ, ಗುದ್ಲಿ ಸಲ್ಕಿ ತಗೊಂಡ್ ಬರ್ರಿ.
9: ಅವ ಯಾವನು, ಎಲ್ಲಿ ಅವನು? ಕಡಿಕೆ ಇಲ್ಲೇ ಅವನು ಸಮಾಧಿ ಆಗಂಗಾತು. ಆದ್ರೂ ಅವಾಗ ಮೋಕ್ಷ ಆತು. ಹುಷಾರಿ, ಅವನ ದೇಹ ಎಲ್ಲ ಬೆಂದು ಎಲ್ಲ ವಾಟೆ ಉಳಿದಾವು. ಹುಷಾರಿಲ್ಲೆತ್ತಿ ಕುಣಿಯಾಗ ಹಾಕ್ರಿ.
12: ಯಾರ ಇದೀರೋ ಇಲ್ಲ
9: ಬರ್ರಿ. ಅಮೀನ್ ಸಾಹೇಬ್ರ, ಏನು ಏನಾಗ್ಬೇಕು?
12: ಈ ಆಶ್ರಮದಾಗ ಯಾವನ ಸತ್ತಾನ ಅಂತ ಅವನ ನೀವು ಎಲ್ಲಿ ಗಪ್ ಮಾಡಿರಿ? ಅದನ್ನ ನಮಗ್ ತಿಳಿಸ್ಬಾರ್ದ? ಎಲ್ಲಿ ಹೋಗ್ದಿರಿ? ಎಲ್ರು ಸೇರ್ ಕ್ಯಾಸಿಂದ ಅಂದೇರಿ ದರ್ಬಾರ ನಡೆಸಿರಿ. ಖಬರ್ ಅದ ಅವನ್ನ ಹೆಂಗ ಸಾಯಿಸಿದ್ರಿ?
9: ಯಾರು ಸಾಯಿಸಿಲ್ರಿ, ಅವನೇ ಕಡಾಯದಾಗ ಬಿದ್ದು.
12: ಖಬರ್ದ ತಾನೇ ಬಿದ್ದು ಸಹಾಯಕ ಅವನ ಬಾಗಲಿದ್ದ. ನೀವೆಲ್ರು ಕೂಡ ಕ್ಯಾಸಿಂದ ಏನೋ ಬಾರ ಬಾನ್ಗಡಿ ನಡೆಸಿರಿ. ಮಕ್ಕಳ ಎಲ್ಲರನ್ನು ಒಯ್ದು ಜಬರ್ದಸ್ತ್ ಜೇಲ್ ಖಾನೆಗೆ ಹಾಕ್ತೀನಿ. ಬಂದಿ ಹುಕುಂ ತಂದಿನ್ ನಿಮ್ಗ ಎಲ್ಲಾನ ನಿಮ್ ಮುತ್ಯ ಶಂಭುಲಿಂಗ ಕರ್ಕೊಂಡ್ ಬಾಯಿಲ್ಲ. ಇಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ಬೆನ್ನು ಬಾಯಿವಂಗ್ ಲಗಾಸ್ತ. ಆಟ ಹಚ್ಚಿಲ್ಲ ಮಕ್ಕಳ, ಕುಡಿಯೋದು ಗಾಂಜಾ ಸೇದು.
1: ಬಾರಪ್ಪ ಅಮೀನ್ ಸಾಹೇಬ.
12: ಈ ತೀನಿ ಚಾರಿ ಬೇಕಾಗಿಲ್ಲ, ಪಾಯ್ಲೆ ಈಗ ಸತ್ತವಾ ಸದ್ದು ಬೇಕು ನನಗ.
1: ಏನಂದಿ ಸತ್ತವ್ರು ಬೇಕಾ ನಿನಗೆ? ಇದ್ದವ್ರು ಬೇಡ. ಬಾ ನನ್ ಹಿಂದ ಬಾ, ಸತ್ತವರನ್ನ ಅಷ್ಟೂ ಜನ ತೋರಿಸ್ತೀನಿ, ಅದ್ರಾಗ ನಿನಗೆ ಯಾರ್ಯಾರು ಬೇಕು ಅವ್ರನ್ನ ಕರ್ಕೊಂಡು ಹೋಗಿಬಿಡಪ್ಪ.
12: ಈ ಕಡೆ ಎಲ್ಲಿ ನಡೆದಿ? ಅಡಿಗೆ ಮನೆ, ದೇವ್ರ ಕೋಣಿ, ಕೋಲಿ. ಈ ಕೋಲಿಯಾಗಿ ಇಟ್ಟಿ ಅವನ್ನ. ತಗೇ ಬಾಗ್ಲು.
1: ತಗೋ ತಗೋ, ನಿನಗೆ ಯಾವನ್ ಬೇಕು ಅವನ್ನ ಆರಿಸಿಕೊಂಡು ಕರ್ಕೊಂಡು ಹೋಗಿಬಿಡು.
12: ಬರೀ ಭೂತ ಪ್ರೇತ ಪಿಶಾಚಿ, ನಾ ಸಾಯ್ತೀನಿ. ಶಂಭುಲಿಂಗ ಮುತ್ಯ, ನನ್ ತಪ್ಪಾಗೈತಪ್ಪ, ಕ್ಷಮ ಮಾಡೋ ತಂದೆ, ಕ್ಷಮ ಮಾಡಪ್ಪ.
7: ನೂರಂದಪ್ಪನವ್ರ ಮುತ್ಯಾರು
9: ಕೊಲೆದಾಗ ಆರ ವೀರಭದ್ರಪ್ಪ, ಮುಂದಿನ ಜಾತ್ರೆ ನಾನು ಇರೋದಿಲ್ಲ ಅಂತ ಹೇಳಿ ನಮ್ಮನ್ನ ದುಃಖನಾಗೆ ನೂಕ್ಬಿಟ್ರು.
7: ನೂರಂದಪ್ಪನವ್ರ ಅವರು ನುಡಿದ್ದು ಇಲ್ಲಿ ತನಕ ನಡೆದದ. ಅವರ ವಾಕ್ಯ ನಾವು ತಪ್ಪದ ಪಾಲಿಸ್ತಾ ಬಂದೀವಿ. ನಿನ್ನೆ ಮಕರ ಸಂಕ್ರಾಂತಿ ಅಂದ್ರೆ ಅವರು ಇಲ್ಲಿ ಇರೋದಿಲ್ಲ ಅಂತ ಹೇಳ್ಯಾರ.
9: ಕೋಲಿ ಬಾಗಿಲು ತೆಗೆದು ಸ್ವಲ್ಪ ಮಾತಾಡಿಸಿ ಕೇಳುನು ಮುಂದೆ ಏನ್ ಮಾಡಬೇಕು ಅಂತ. ನಮಗ ಯಾವುದು ತಿಳಿವಲ್ದು.
7: ಬರ್ರಿ ಹಂಗಾರ, ಒಂದ್ ಕಟಿಗೆ ತಗೊಳ್ರಿ, ಅಲ್ಲಿ ನೋಡ್ರಿ ಅಪ್ಪಾರ ದೇಹನ ಇಲಿ ಹೆಗ್ಣ ಹರ್ದು ಹರ್ದು ತಿನ್ನಾಕತ್ತಾವ. ಹಡಿರಿ
1: ಹೊಡಿಬೇಡ್ರಿ ಅವನ್ನ. ನಿಮ್ಮ ಮುತ್ಯಾನ ಇಲಿ ಹೆಗ್ಣ ತಿಂತಾವು ಅಂತ ನಿಮ್ಗೆ ನೋವಾಗೈತಿಯಲ್ಲ, ಹುಚ್ಚಪ್ಪಗಳ್ರಿ. ಎಲ್ರಿಗೂ ಕೊಟ್ಟು ಹೋಗ್ಬೇಕಲ್ರಿ ತಮ್ಮ, ಇಟ್ಕೊಂಡು ಹೋಗಬಾರ್ದು. ತಾನ ಗಳಿಸಿದ್ದು ಶಿವಗ ಕೊಟ್ರೆ ಶಿವ ಹೊಳ್ಳಿ ಇವಾಗ ಕೊಟ್ಟು ಇದನ್ನ ಲೋಕ ಹಂಚು ಅಂತ ಹೇಳಿ ಕಳಿಸ್ತಾನ. ಲೋಕ ತುಂಬಾ ಅಡ್ಡಾಡಿ ಇವ ಎಲ್ರಿಗೂ ಕೊಡಬೇಕಾಗಿತ್ತು. ಆದ್ರೆ ಅಷ್ಟರಾಗ ಈ ದೇಹ ಇವನ ಮಾತು ಕೇಳ್ದಂಗಾತು. ಇವ ಪಾಪ, ಇವ ಬರ್ತಾನ ನಮಗೆ ಕೊಡ್ತಾನ ಅಂತ ದಾರಿ ನೋಡ್ತಾ ಇದ್ವು. ಇವ ಬರ್ಲಿಲ್ಲ, ಅವು ತಮ್ಮದು ತಾವು ಒಯ್ತಾವು. ಅವನ್ನ ಅನ್ಯಾಯವಾಗಿ ಹೊಡಿಬ್ಯಾಡ್ರಿ, ಬರ್ರಿ ಒಯ್ರಿ ಉಂಡ್ರಿ. ಇವನ ಹತ್ರ ಏನು ಉಳಿಸ್ಬ್ಯಾಡ್ರಿಪ್ಪ, ಇಟ್ಕೊಂಡ್ರೆ ಇಟ್ಕೊಂಡು ಹೋದ ಕಟ್ಕೊಂಡು ಹೋದ ಅಂತ ಮಾತು ಉಳಿದೇ ಬಿಡ್ತೈತಿ ಜಗತ್ನಾಗೆ. ಎಲ್ರು ಎಲ್ಲನು ಒಯ್ದು ಬಿಡ್ರಪ್ಪ.
9: ತಂದೆ ಜಾತ್ರಿ
1: ಜಾತ್ರಿ ಯಾತ್ರೆ ಬರುವಾಗ ಜಾತ್ರೆ ಇನ್ನಿಲ್ಲ ಐತಲೇ ತಮ್ಮ. ಇವ ಇರೋದಿಲ್ಲ, ಇವೊಂದು ಕಡೇ ಜಾತ್ರಿ. ನಿಮ್ಗೆ ಮೊದಲನೇ ಜಾತ್ರಿ ಏರಿ ಶ್ರೀ ಶಿವನಿಗೆ ಹೂ ಪತ್ರಿ, ಊದ್ರಿ ಬಾಜ ಭಜಂತ್ರಿ, ಶಿವ ಧ್ಯಾನ ಮಾಡ್ರಪ್ಪ. ನೀವು ನನ್ನ ಕೂಡ ಕೈಲಾಸಕ್ಕೆ ಬರುವಂತ್ರಿ.
7: ತಾವು ನಮ್ಮನ್ನು ಬಿಟ್ಟು
1: ನಿಮ್ಮನ್ನು ಬಿಟ್ಟು ಇವ ನಿಮ್ಮನ್ನು ಬಿಟ್ಟು ಇವ ನಿಮ್ಮನ್ನ ಬಿಟ್ಟ ನೀವು ಬಿಡ್ತೀರೇನ್ರೋ, ಕಟ್ಟಿ ಹಾಕಿದಿರಲ್ರಪ್ಪ.
7: ತಂದೆ ಇನ್ನೂ ಕೆಲ ದಿವಸ ತಾವು ಭಕ್ತರು ಉದ್ಧಾರ ಮಾಡಬೇಕು, ನಾವು ಬೇಡ್ಲಕ್ ಹತ್ತೀವಿ.
1: ವೀರಭದ್ರಪ್ಪ, ಅವನ ಆಜ್ಞಾ ಹೆಂಗ್ ಮೀರ್ಲಕ್ ಬರ್ತೈತಿ? ಇವ ಅವನ ಜೀತದಾಳು, ಇವನ ಲೆಕ್ಕ ಎಲ್ಲ ಚುಕ್ತಾಗಿ ಐತಿ, ಬಾಕಿ ಸಾಕಿ ಯಾವುದು ಉಳಿದಿಲ್ಲ. ನೋಡಂದಪ್ಪ, ನೀನು ಮಾಲಿ ಪಾಟೀಲ, ನೀನ ಮನೆ ಮುಂದೆ ನಿಂತು ಪ್ರತಿ ವರ್ಷ ಮಕರ

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಮೊದಲಿಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತೇವೆ. ಇವತ್ತಿನ ಈ ಬೆಳಗಿನ ಸುಮಧುರ ಫೇಸ್ಬುಕ್ ಲೈವ್ನ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಫಾರ್ ಕಲ್ಚರ್ ಈ ಪೇಜಿನ ಮುಖ್ಯಸ್ಥರಾಗಿರುವಂಥ ನಾಡಿನ ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಒಬ್ಬರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಇಂದ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ತಬಲಾದಲ್ಲಿ ನಾಡಿನ ಯುವ ಖ್ಯಾತ ತಬಲಾ ವಾದಕರಾದಂಥ ಸಾಗರದ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಸಾಗರ ಅವರು ನಮಗೆ ತಬಲಾದಲ್ಲಿದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ, ಹಾಗೂ ಹಾರ್ಮೋನಿಯಂನಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಲ್ಲಿ ಒಬ್ಬರಾದಂಥ ಶ್ರೀ ವಿದ್ವಾನ್ ಕಲ್ಲೇಶ್ ಕುಮಾರ್ ಅವರು ಇದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೂ ತಂಬೂರದಲ್ಲಿ ಶ್ರೀ ಬಸ್ರಾಜ್ ಹಾಗೂ ಶ್ರೀ ಮುಸ್ತಾಫ್ ಅವರು ನಮಗೆ ತಾನ್ಪುರದಲ್ಲಿದ್ದಾರೆ. ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಮೊದಲಿಗೆ ರಾಗ್ ಭೈರವದೊಂದಿಗೆ ನಾವು ಪ್ರಸ್ತುತ ಬೆಳಗಿನ ರಾಗವಾದಂಥ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ಭಜನ್ ಹಾಗೂ ಲೈಟ್ ಹಾಡ್ತಿದೆ ರಾಗ ಭೈರವ್. ನಿಮ್ಮೆಲ್ಲ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿದ್ದಿರುವಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇರಲಿ ಅಂತ ಕೇಳ್ತಾ, ರಾಗ್ ಭೈರವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು.

ಇದುವರೆಗೆ ರಾಗ ಭೈರವನ ನಾವು ಇಷ್ಟತನಕ ಪ್ರಸ್ತುತಪಡಿಸಿದ್ವಿ. ಈಗ ನಂತರದಲ್ಲಿ ಹಿಂದಿ ಒಂದು ಹಿಂದಿ ತುಂಬ್ರಿನ ನಾವು ಪ್ರಸ್ತುತಪಡಿಸ್ತೀವಿ ರಾಗ ಕಲಾವತಿ ಮಿಶ್ರದೊಳಗೆ.

ಇಲ್ಲಿಯವರೆಗೆ ನಮ್ಮ ಈ ಫೇಸ್ಬುಕ್ ಲೈವ್ನ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟ್ರಲ್ ಆಫ್ ಕಲ್ಚರ್ ಈ ಗ್ರೂಪಿನ ಈ ಪೇಜಿನ ಎಲ್ಲ ಸರ್ವ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಶ್ರೀ ವಿದ್ವಾನ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇದುವರೆಗೆ ನಮಗೆ ತಬಲಾ ಸಾಥಿಯಲ್ಲಿ ನಾಡಿನ ಯುವ ಶ್ರೇಷ್ಠ ತಬಲಾ ವಾದಕರು ಉಸ್ತಾದ್ ಫಜಲ್ ಖುರೇಶಿ ಅವರ ಜಾಕಿರ್ ಹುಸೇನ್ ಅವರು ತಮ್ಮರ ಹತ್ರ ಫಜಲ್ ಖುರೇಶಿ ಹತ್ರ ಸದ್ಯ ಮುಂಬೈನಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಹಾಗೂ ಉದಯ ರಾಜ್ ಕರ್ಪೂರ್ ಮಡಿವಳಯ ಸಾಲಿಯವರ ಶಿಷ್ಯರು. ಅವರು ನಮಗೆ ಕೊನೆ ತನಕ ಈಗ ತಬಲಾ ಸಾಥಿಯನ್ನು ಮಾಡಿ ಸಾಗರದಿಂದ ಬಂದು ತಬಲಾ ಸಾಥಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರು ಬಳ್ಳಾರಿಯವರು ಶ್ರೀ ಕಲ್ಲೇಶ್ ಕುಮಾರ್ ಅವರು ಚಂದ ಹಾರ್ಮೋನಿಯಂ ಸಾಥಿ ಮಾಡ್ತಾ ಇದ್ದಾರೆ, ಈಗ ಚಲೋ ಅಭ್ಯಾಸ ಮಾಡ್ತಿದ್ದಾರೆ, ಒಳ್ಳೆ ಕಲಿತಿದ್ದಾರೆ. ಅವ್ರಿಗೂ ಇಷ್ಟೋ ತನಕ ಈ ಫೇಸ್ಬುಕ್ ಲೈವ್ನಲ್ಲಿ ನುಡಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅವ್ರಿಗೂ ನಾನು ಹೇಳ್ತಾ. ಹಾಗೂ ತಾನ್ಪುರದಲ್ಲಿ ಶ್ರೀ ಮುಸ್ತಾಫ್ ಅವರು ಹಾಗೂ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆಗೆ ಆಶ್ರಮದ ವಿದ್ಯಾರ್ಥಿಗಳು ಇಲ್ಲಿ, ಅವ್ರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೋ ತನಕ ಫೇಸ್ಬುಕ್ ಲೈವ್ನಲ್ಲಿ ನೀವು ಸಂಗೀತ ಅಭಿಮಾನಿಗಳು ಸಂಗೀತ ಕಲಾರಸಿಕರು ನಮ್ಮ ಸಂಗೀತವನ್ನು ಕೇಳಿ ಹಾರೈಸಿದ್ದೀರಿ ಅಂದ್ಕೊಳ್ತಾ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ಭೈರವಿಯೊಂದಿಗೆ ಒಂದು ಮತ್ತೊಂದು ಹಿಂದಿ ಭಜನನ್ನು ನಾವು ಹಿಂದಿ ಭಜನನ್ನು ಹಾಡ್ತಾ ಮೀರಾಬಾಯಿ ಭಜನ್ ಅವರ ಬರ್ತಿರುವಂಥ ಮೀರಾಬಾಯಿ ಅವರು ಬರ್ತಿರುವಂಥ ಹಿಂದಿ ಭಜನನ್ನು ಹಾಡ್ತಾ ಕೊನೆಯದಾಗಿ ರಾಗ ಭೈರವಿಯನ್ನು ಪ್ರಸ್ತುತಪಡಿಸ್ತೀವಿ. ರಾಗ ಭೈರವಿ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ದೇವಿ ಅಂಬುಜಾ ವಲ್ಲಿ ರಮಣನೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಮೇಧಾ ವಿದ್ಯಾಭೂಷಣ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೋಪಾಲ ದಾಸರ ಕೃತಿಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಗುರುರಾಜ ಸಿದ್ಧಾರೂಢರ ಸಮರ್ಥ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಜಗದೀಶ ಪುತ್ತೂರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಅವರದೇ ಆದಂತಹ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ RJ ಪ್ರಸನ್ನ ಅವರಿಂದ ಇದೀಗ ಈ ಒಂದು ಗೀತೆಯನ್ನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ

ಬಳಿರೆ ಬಳಿರೆ ನರಸಿಂಹ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಮೇಧಾ ವಿದ್ಯಾಭೂಷಣರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ವಿಜಯ ವಿಠಲ ದಾಸರ ಒಂದು ಕೃತಿಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಬಾರಯ್ಯ ಬಾ ಬಾ ಎನ್ನುವಂತ ಒಂದು ಗೋಪಾಲ ದಾಸರ ಕೃತಿಯನ್ನ ಧೃತಿ ಬಿ ಆತ್ರೇಯ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಬಿಳಿಕಲ್ಲು ರಂಗನಾಥ ಸ್ವಾಮಿಯ ಮೇಲಿನ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಬಾತಾಯೆ ಮಹಾಲಕ್ಷ್ಮಿ ಎನ್ನುವಂಥ ಒಂದು ಮಹಾಲಕ್ಷ್ಮಿ ದೇವಿಯ ಮೇಲಿನ ಒಂದು ಅದ್ಭುತವಾದಂಥ ಗೀತೆಯನ್ನು ಅನುರಾಧ ಭಟ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.